ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೇ, ಇಂದು 2026ನೇ ಇಸವಿಯ ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕು ಮಂಗಳವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ.

8:45ಕ್ಕೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ, 9:20ಕ್ಕೆ ಸಂಗೀತ ಹರಿಕತೆ, 10:20ಕ್ಕೆ ಸಾಮಾಜಿಕ ಸವಲತ್ತು, 11:00ಗೆ ಭಾವಸಿಂಚನ ಕಾರ್ಯಕ್ರಮ, 11:30ಕ್ಕೆ ಹಾಡುವಸೆ, 11:40ಕ್ಕೆ ಈ ದಿನದ ವಿಶೇಷ ಕಾರ್ಯಕ್ರಮ, 11:55ಕ್ಕೆ ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು.

ನಾನು ಒಂದು ಅಂತಾರಾಷ್ಟ್ರೀಯ ವಸತಿ ಶಾಲೆಯ ಪ್ರಾಂಶುಪಾಲನಾಗಿದ್ದೆ. ಅಲ್ಲಿಂದ ಬಿಟ್ಟು ಬೆಂಗಳೂರಿಗೆ ಬಂದೆ. ಮೇಲಿಂದ ಮೇಲೆ ಆ ಶಾಲೆಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಮಕ್ಕಳ ಬಗ್ಗೆ ನನಗೆ ತುಂಬ ಪ್ರೀತಿ, ಅವರು ನನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ ಅಂತ ಗೊತ್ತಿತ್ತು ನನಗೆ. ನಾನು ಆ ಶಾಲೆ ಬಿಟ್ಟು ಬಂದ ಮೇಲೆ ಒಂದು 6 ತಿಂಗಳ ಮೇಲೆ ಯಾರೋ ಒಬ್ರು ಅತಿಥಿಗಳು ಬಂದರು, ಶಾಲೆ ನೋಡಬೇಕು ಅಂದರು. ತುಂಬ ದೊಡ್ಡವರು, ನಾನೇ ಕರ್ಕೊಂಡು ಹೋದೆ. ಮಧ್ಯಾಹ್ನ ಸುಮಾರು 1 ಗಂಟೆಗೆ ಶಾಲೆ ಮುಟ್ಟಿದೆ. ಯಾವುದೋ ಹುಡುಗ ನೋಡಿದ ನನ್ನ, ಓಡಿ ಬಂದು ನಮಸ್ಕಾರ ಮಾಡಿ, ಏನು ಸರ್ ನೀವು ಶಾಲೆಗೆ ಬರೋದಿಲ್ಲಲ್ಲ ಸರ್, ತುಂಬ ನೆನಪಾಗುತ್ತೆ ಸರ್ ನಿಮ್ಮದು ಅಂದ. ತಲೆ ಮೇಲೆ ಕೈ ಆಡಿಸಿ ಅವನಿಗೆ, ಮಗು ನಿಂದು ನೆನಪಾಗತ್ತಪ್ಪ, ಏನು ಮಾಡೋದು, ಬೇರೆ ಕೆಲಸಕ್ಕೆ ಹೋಗಿದ್ದೀನಿ ನಾನು ಅಂತ ಹೇಳಿದೆ. ಅಷ್ಟೊಳೆ ಸುದ್ದಿ ಹಬ್ಬಿಡ್ತು, ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ, ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ, ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ ಅಂತ ಸುದ್ದಿ. ನಾನು ಪ್ರಾಂಶುಪಾಲರ ಕೊಠಡಿ ಕರ್ಕೊಂಡು ಹೋದೆ ಅತಿಥಿಗಳನ್ನ. ಅವರು ಕ್ಯಾಂಪಸ್ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದರು. ಅವರು ನಮ್ಮ ಜೊತೆಗೆ ಬಂದರು, ಹೊಸ ಪ್ರಿನ್ಸಿಪಾಲ್ ನಮ್ಮ ಜೊತೆಗೆ ಬಂದರು. ಬಿಸಿಲು ಚುರುಕಿತ್ತು ಅಂತೇನೋ ತಲೆ ಮೇಲೆ ಒಂದು ಕ್ಯಾಪ್ ಹಾಕ್ಕೊಂಡಿದ್ರು. ಆವರಣದ ಸುತ್ತಾಡಿಕೊಂಡು ಮಕ್ಕಳು ಹಾಸ್ಟೆಲ್ ಹತ್ತಿರ ಬಂದ್ವಿ ನಾವು. ಅಷ್ಟು ಆಗಲೇ ಸುದ್ದಿ ಹತ್ಬಿಡ್ತು, ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ ಬಂದಿದೆ ಅಂತ. ಮಕ್ಕಳೆಲ್ಲ ನನ್ನ ಸುತ್ತಲೇ ನೆರ್ಕೊಂಡ್ಬಿಟ್ರು. ಒಬ್ಬೊಬ್ಬರೊಂದು ಪ್ರಶ್ನೆ ಕೇಳ್ತಾರೆ ನನಗೆ, ಯಾಕೆ ಸರ್ ಸ್ಕೂಲಿಗೆ ಬರ್ತಾ ಇಲ್ಲ ಸರ್ ನೀವು, ನಮ್ಮ ಮೇಲೆ ಬೇಜಾರ ಸರ್ ಅಂತೆಲ್ಲ ಕೇಳ್ತಾ ಇದ್ರು. ಇಲ್ಲಪ್ಪ ಬೇಜಾರಿಲ್ಲ ಅಂದೆ, ತುಂಬ ನೆನಪಾಗುತ್ತೆ ಸರ್ ನಿಮ್ಮ ಪಾಠ ಹೇಳಬೇಕು, ಏನೋ ಹೇಳ್ತಾ ಇದ್ರು, ಪ್ರೀತಿ ತೋರಿಸೋ ಲಕ್ಷಣ ಅದು. ಆ ಹೊತ್ತಿಗೆ ನಾನು ನೋಡಿದೆ, ಊಟದ ಮನೆಯಿಂದ ಹುಡುಗ ಮೆಟ್ಲು ಇಳಿದು ಕೆಳಗೆ ಬರ್ತಾ ಇದ್ದ. ತಪ್ಪದ ಹುಡುಗ ಎತ್ತರ ಅಲ್ಲಿಂದ ನೋಡಿದ, ಇಷ್ಟೊಂದು ಜನ ಸೇರಿದ್ದಾರೆ ಅಂತ. ಪಕ್ಕದವನು ಕೇಳಿದಂತೆ, ಏನಾಗ್ತಾ ಇದೆ ಅಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ ಅಂತ. ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ ಅಂತ ಯಾರು ಹೇಳಿದ್ರು. ಓಡಿ ಬಂದ ನೋಡಿ, ಅವನೊಂದು ಬುಲ್ಡೋಸರ್ ಬಂದಾಗಿ ಬಂದರೆ ಜೋರಾಗಿ ಬಂದ. ಅವನು ಏನು ಮಾಡಿದ ಗೊತ್ತಾ, ಇರೋದೇ ಹಾಗೆ ಅವನು ಸುತ್ತಲೂ ನಿಂತಿದ್ರಲ್ಲ ಹುಡುಗರು, ಅವನು ಆ ಕಡೆ ಈ ಕಡೆ ತಳ್ಕೊಂಡು ಒಳಗೆ ಬಂದ, ಸೀದಾ ನನ್ನ ಕಡೆ ಬಂದ, ಆ ಕಡೆ ಈ ಕಡೆ ನೋಡಲಿಲ್ಲ, ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ. ಏನು ಸರ್ ಶಾಲೆಗೆ ಬರಲಲ್ಲ ಸರ್ ನೀವು, ನೀವಿಲ್ಲ ಅಂದ ಶಾಲೆ ತುಂಬ ಬೋರಾಗಿ ಹೋಗಿದೆ ಸರ್, ನೀವೇ ಪ್ರಿನ್ಸಿಪಾಲ್ ಬಂದ್ಬಿಡಿ ಸರ್ ವಾಪಸ್ಸು ಅಂತ ಒಂದೇ ಉಸಾರಲ್ಲಿ ಹೇಳ್ಬಿಟ್ಟ. ಹೇಳೋದನ್ನೇ ಹೇಳ್ಬಿಟ್ಟ, ಹೇಳ್ಬಿಟ್ಟು ನನ್ನ ಪಕ್ಕದಲ್ಲಿ ನಿಂತಿದ್ರಲ್ಲ ಹೊಸ ಪ್ರಿನ್ಸಿಪಾಲ್ರು, ಅವ್ರು ನೋಡಿದ ಮುಖ ಕೆಟ್ಟೋಗಿರ್ಬೇಕು ಅವನಿಗೆ. ಪಾಪ ಆ ಪ್ರಿನ್ಸಿಪಾಲ್ರು ಏನು ತಿಳ್ಕೊಂಡಾರು ನನ್ನ ಚಿಂತೆ, ನೀವು ಬಂದ್ಬಿಡಿ ಅಂದ್ರೆ ಆ ಪ್ರಿನ್ಸಿಪಾಲ್ರಿಗೆ ಏನು ಕೆಲಸ ಅವಾಗ. ಆದ್ರೆ ಹುಡುಗನಿಗೆ ಯಾವ ತೊಂದರೆ ಆದಂಗೆ ಕಾಣಿಸ್ಲಿಲ್ಲ. ಅವನೇನು ಮಾಡಿದೆ ಗೊತ್ತಾ, ಜೋರ ಕಿವಿಯಿನ ಕಿವಿ ತನಕ ಬಾಯಿ ಹಿಗ್ಗಿಸಿ ನಕ್ಕ, ಜೋರ ನಕ್ಕ, ತನ್ನ ಎರಡು ಕೈ ತುಂಬ ಅಗಲ ಮಾಡ್ದ, ಹಿಂದೆ ಎರಡು ಕೈ ಮುಟ್ಟುವಷ್ಟು ಅಗಲ ಮಾಡ್ದ. ಏನು ಹೇಳ್ದೆ ಗೊತ್ತಾ, ಸರ್ ನಮ್ಮ ಸ್ಕೂಲಿಗೆ ಭಾಳ ದೊಡ್ಡದಾಗ್ಬಿಟ್ಟಿದೆ ಸರ್, ಇಬ್ಬರು ಪ್ರಿನ್ಸಿಪಾಲ್ ಬೇಕು, ನೀವು ಬಂದ್ಬಿಡಿ ಸರ್ ಅಂದ. ಎಂಥ ಬುದ್ಧಿವಂತಿಕೆ ನೋಡಿ ಇದು, ನಾವು ದೊಡ್ಡವ್ರು ಏನಾದರೂ ಆಗಿದ್ರೆ ನಮ್ಮನ್ನೇ ಬೈಕೊಂಡು ಪಾಪ ಪ್ರಿನ್ಸಿಪಾಲ್ ಏನು ಅನ್ಕೊಂಡ್ಬಿಟ್ರೋ ನೋಡಿದ್ವಿ ಸರ್.

ಅವರು ಕ್ಷಮೆ ಕೇಳ್ತಾ ಇದ್ವಿ. ಈ ಹುಡುಗನ ಸೃಜನಶೀಲತೆ ಹೇಗಿದೆ ನೋಡಿ, ಒಂದೇ ಮಾತಿನೊಳಗೆ ಆ ನಗುವಿನೊಳಗೆ ಹೊಸ ಹಳೆ ಇಬ್ಬರೂ ಪ್ರಿನ್ಸಿಪಾಲ್ ಸಂತೋಷ ಪಡೋ ಹಾಗೆ ಯಾರಿಗೂ ಮುಜುಗರವಾಗಿ ನಡ್ಕೊಂಡ್ಬಿಟ್ಟ. ಇಂಥ ಅನೂಹ್ಯವಾದ ವಿಧಿಗಳಿಂದಾನೇ ಸೃಜನಶೀಲತೆ ಮೆರೆಯುವಂಥದ್ದು. ಸ್ನೇಹಿತರೆ, ನಾವು ಮಕ್ಕಳಿಗೆ ಸೃಜನಶೀಲತೆಯನ್ನು ಕಲಿಸ್ಕೊಡೋದು ಬೇಡ, ಇರೋದನ್ನು ಹಾಳಾಗಲಾರ್ದಂಗೆ ಬಿಟ್ಟರೆ ಸಾಕು. ಸೃಜನಶೀಲತೆ ಅಂದ್ರೆ ಏನು ಹೇಳಿ, ಎಷ್ಟು ಹಾದಿಗಳಿದ್ದಾವೋ ಅದನ್ನು ದಾಟಿ ಮತ್ತೊಂದು ಹಾದಿ ಹುಡುಕುವಂಥ ಶಕ್ತಿ ಇದೆಯಲ್ಲ ಪ್ರತಿಯೊಂದು ಮನಸ್ಸಿಗೆ ಆಗಿದೆ, ಅದನ್ನು ಕಟ್ಟಿ ಕಟ್ಟಿ ಹಾಕಿ ಕೂಡಿದಾಗ ಸೃಜನಶೀಲತೆ ಸತ್ತು ಹೋಗುತ್ತೆ. ಬಿಚ್ಚಿಬಿಡಿ, ಹತ್ತು ಕಡೆ ವಿಚಾರ ಮಾಡಲಿ, ಮಕ್ಕಳು ತುಂಬ ಚೆನ್ನಾಗಿ ಬರ್ತಾರೆ. ಸೃಜನಶೀಲತೆ ಬೆಳೆಸುವಂಥ ಅವಕಾಶ ನಮಗಿದೆ ಅನ್ನೋದನ್ನು ಮರಿಬಾರ್ದು.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸಿದ ಕರುಣಾಳು ಬಾವಿಳಕೆ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 8/9/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗ ಟಿ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಮಿಸ್ಟರ್ ರಾಜು ಕೆ ಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಸಂಪೂರ್ಣತಾ ಅಭಿಯಾನ ರಾಯಚೂರು ಜಿಲ್ಲೆಯ ಮಹತ್ವಾಕಾಂಕ್ಷಿ ತಾಲೂಕುಗಳಿಗೆ ಯೋಜನೆಯ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಭೇಟಿ. ರಾಷ್ಟ್ರೀಯ ಸ್ವಚ್ಛ ವಾಯು ಸರ್ವೇಕ್ಷಣೆ, ದಾವಣಗೆರೆ ನಗರಕ್ಕೆ ಎರಡು ರಾಜ್ಯ ಪ್ರಶಸ್ತಿಗಳ ಗರಿ. ರಾಜ್ಯದ ನೀರಾವರಿ ಯೋಜನೆಗಳ ಕಾಮಗಾರಿ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಜಲಸಂಪನ್ಮೂಲ ಖಾತೆ ಸಚಿವರ ಆದೇಶ. ಜನರು ಗ್ರಹ ಹಾಗೂ ಸಮೃದ್ಧಿಗಾಗಿ ಸಾಕ್ಷರತೆ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯ ಕೇಂದ್ರ ಪುರಸ್ಕೃತ ಸಂಪೂರ್ಣತಾ ಅಭಿಯಾನದ ಮಹತ್ವಾಕಾಂಕ್ಷಿ ತಾಲೂಕು ಸಿರವಾರದ ಹರವಿ, ಹಿರೇಹಣಗಿ ಹಾಗೂ ಕವಿತಾಳಕ್ಕೆ ಕೇಂದ್ರ ಸರ್ಕಾರದ ಸಂಪೂರ್ಣತಾ ಮಹತ್ವಾಕಾಂಕ್ಷಿ

0: ಕಾರ್ಯದರ್ಶಿ ಯೋಜನೆಯ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಭೇಟಿ ನೀಡಿ ಪರಿಶೀಲಿಸಿದರು. ಸಿರವಾರ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಗ್ರಾಮೀಣ ಭಾಗದ ಮಹಿಳೆಯರು ತಮ್ಮ ವೈಯಕ್ತಿಕ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸುವಂತೆ ಕೋರಿದರು. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದಡಿ ತಾಯಿ ಕಾರ್ಡುಗಳು, ಪ್ರಯೋಗಾಲಯ ಹಾಗೂ ದಾಖಲಾತಿಗಳ ನಿರ್ವಹಣೆ ಪರಿಶೀಲಿಸಿದರು. ಹಿರೇಹಣಗಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಕಲ್ಪಿಸಲಾದ ನಳ ಸಂಪರ್ಕವನ್ನು ಪರಿಶೀಲಿಸಿದರು. ಕವಿತಾಳದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಪರಿಶೀಲಿಸಿ ಗಣಿತ ವಿಷಯ ಬೋಧಿಸಿದರು. ನಗರಗಳು ವೇಗವಾಗಿ ಬೆಳೆಯುತ್ತಿರುವ ಹಿನ್ನೆಲೆ ಕುಡಿಯುವ ನೀರು ಪೂರೈಕೆ ಹಾಗೂ ಘನತ್ಯಾಜ್ಯ ವಿಲೇವಾರಿಗಾಗಿ ಮೂಲಸೌಕರ್ಯ ಕಲ್ಪಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಯಚೂರು ನಗರದ ರಸ್ತೆ ಮತ್ತು ಒಳಚರಂಡಿ ಅಭಿವೃದ್ಧಿಗಾಗಿ 51 ಕೋಟಿ ರೂಪಾಯಿ ಅನುದಾನ ಹಾಗೂ ಮಹಾತ್ಮ ಗಾಂಧಿ ನಗರಾಭಿವೃದ್ಧಿ ಯೋಜನೆಯಡಿ 181 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ರಾಯಚೂರು ನಗರದಲ್ಲಿ 3.5 ಲಕ್ಷ ಜನಸಂಖ್ಯೆಗೆ ಅಗತ್ಯವಿರುವ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು. ರಾಜ್ಯದ ಒಟ್ಟು 4 ಜಿಲ್ಲೆಗಳ ಪೈಕಿ ಜವಳಿ ಹಾಗೂ ಜೀನ್ಸ್ ರಫ್ತು ವಿಭಾಗದಲ್ಲಿ ಬಳ್ಳಾರಿ ಜಿಲ್ಲೆ ಮಹತ್ವಾಕಾಂಕ್ಷಿ ಜಿಲ್ಲೆಯಾಗಿದೆ ಎಂದು ಕಲಬುರಗಿ ಉತ್ತರ ವಲಯ ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಂಟಿ ನಿರ್ದೇಶಕ ಬಿ ವಿಠಲರಾಜು ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಜವಳಿ ಹಾಗೂ ಜೀನ್ಸ್ ವಲಯದ ಉದ್ದಿಮೆದಾರರ ರಫ್ತು ಉತ್ತೇಜನ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲೆಯಿಂದ ನೇರವಾಗಿ ವಿಶ್ವ ಮಾರುಕಟ್ಟೆಯಲ್ಲಿ ಜವಳಿ ಉತ್ಪನ್ನಗಳು ಮಾರಾಟವಾಗಬೇಕು ಎಂಬುದು ಯೋಜನೆಯ ಉದ್ದೇಶವಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಉತ್ಪನ್ನಗಳನ್ನು ಕಳುಹಿಸಲು ಪಾಲಿಸಬೇಕಾದ ನಿರ್ದಿಷ್ಟ ಕಾರ್ಯವಿಧಾನ, ಗುಣಮಟ್ಟದ ಕುರಿತು ಮಾಹಿತಿ ನೀಡಿದರು. ಸ್ವಚ್ಛ ವಾರ್ಡ್ ವಾಯು ಸರ್ವೇಕ್ಷಣೆ 2025 ಮೌಲ್ಯಮಾಪನದಲ್ಲಿ ದಾವಣಗೆರೆ ನಗರ ರಾಜ್ಯ ಮಟ್ಟದ 2 ಪ್ರಮುಖ ಪ್ರಶಸ್ತಿಗಳಿಗೆ ಭಾಜನವಾಗಿದೆ. ರಾಷ್ಟ್ರೀಯ ಸ್ವಚ್ಛ ವಾಯು ಸರ್ವೇಕ್ಷಣೆಯಲ್ಲಿ ದಾವಣಗೆರೆ ಜನಸಂಖ್ಯೆ ಆಧಾರಿತ ವರ್ಗೀಕರಣದಡಿ ಅತ್ಯುತ್ತಮ ಸಾಧನೆ ತೋರಿದೆ. 25 ಲಕ್ಷ ರೂಪಾಯಿ ನಗದು ಬಹುಮಾನ ಪಡೆದಿದೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಸ್ವಚ್ಛ ವಾಯು ದಿವಸ್ 2026 ಅಂಗವಾಗಿ 2025-26 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಜಂಬುನಾಥಹಳ್ಳಿಯಲ್ಲಿ 300 ಹಾಸಿಗೆಗಳ ಜಿಲ್ಲಾ ಆಸ್ಪತ್ರೆಯ ನೂತನ ಕಟ್ಟಡ ಕಾಮಗಾರಿಯನ್ನು ಶಾಸಕ ಎಚ್ಆರ್ ಗವಿಯಪ್ಪ ಪರಿಶೀಲಿಸಿದರು. ಬಳಿಕ ಮಾತನಾಡಿ, 50% ವೈದ್ಯಕೀಯ ಉಪಕರಣಗಳನ್ನು ಖರೀದಿಸಲಾಗಿದ್ದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನದಲ್ಲಿ ಸ್ಕ್ಯಾನಿಂಗ್ ಸೌಲಭ್ಯ ಸೇರಿದಂತೆ ಇತರೆ ವೈದ್ಯಕೀಯ ಉಪಕರಣ ಸದ್ಯದಲ್ಲೇ ನೂತನ ಆಸ್ಪತ್ರೆಗೆ ಬರಲಿವೆ ಎಂದರು. ಮುಂದಿನ ಅಕ್ಟೋಬರ್ನಲ್ಲಿ ಆಸ್ಪತ್ರೆ ಕಾರ್ಯಾರಂಭಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಬೆಂಗಳೂರು ಜಿಟಿಟಿಸಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಮೂಲಕ ತರಬೇತಿ ಪಡೆದ ಒಟ್ಟು 13 ಅಭ್ಯರ್ಥಿಗಳು ಆಸ್ಟ್ರೇಲಿಯಾದ ಸಿಡ್ನಿ ಮೂಲದ ಕಂಪನಿಯಲ್ಲಿ ಉದ್ಯೋಗ ಪಡೆದಿದ್ದಾರೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವಾರ್ಷಿಕ ತಲಾ 56 ಲಕ್ಷ ರೂಪಾಯಿ ವೇತನದ ಪ್ಯಾಕೇಜ್ ದೊರೆತಿರುವುದು ವಿಶೇಷ. ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರಗಳ ಕಾರ್ಯನಿರ್ವಾಹಕ ನಿರ್ದೇಶಕ ಸಿದ್ದಲಿಂಗಪ್ಪ ಪೂಜಾರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಜಿಟಿಟಿಸಿಂದ ಈಗ 7 ಜನ ಸೆಲೆಕ್ಟ್ ಮಾಡಿದ್ರು. 2026 ಏಪ್ರಿಲ್ ಅಲ್ಲೂ ಕೂಡ 6 ಜನ ಸ್ಟೂಡೆಂಟ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ. 56 ಲ್ಯಾಕ್ಸ್ ಪರ್ ಆನಮ್ ಪ್ಯಾಕೇಜ್. ನೌ ದೇ ವಾಂಟ್ ಟು ಸೈನ್ ಇನ್ ಎಂಒಯು ರೆಗ್ಯುಲರ್ ಆಗಿ. ಕ್ಯಾಂಡಿಡೇಟ್ಸ್ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫ್ರಮ್ ಆಲ್ ಓವರ್ ದ ಕರ್ನಾಟಕ, ಡಿಫ್ರೆಂಟ್ ಪ್ಲೇಸಸ್ ಇಂದ. ಬೆಳಗಾವಿಯಿಂದ ಮತ್ತೆ ಮಂಗಳೂರಿಂದ ಸೆಲೆಕ್ಟ್ ಆಗಿದ್ದಾರೆ ಹುಡುಗ ಒಬ್ಬರು, ಮಂಡ್ಯದವರು, ಬಾಗಲಕೋಟೆ, ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಒಟ್ಟು 7 ಜನ ಸೆಲೆಕ್ಟ್ ಆಗಿದ್ದಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ

0: ಮತ್ತು 15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 21ನೇ ತಾರೀಖಿನಿಂದ 23ರವರೆಗೆ ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಯಲಿದ್ದು, ಬರ ರೈತರ ಸಮಸ್ಯೆ ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಕುರಿತು ವಿಶೇಷ ಚರ್ಚೆ ನಡೆಸಲು ರಾಜ್ಯ ಸರ್ಕಾರ ಬಯಸಿದೆ. ವಿಪಕ್ಷಗಳು ಸುಗಮ ಕಲಾಪಕ್ಕೆ ಸಹಕಾರ ನೀಡುವಂತೆ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಕೋರಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರಿನಲ್ಲಿ ಮಾತನಾಡಿದ ಅವರು, 21ನೇ ತಾರೀಖು ಸರ್ವ ಪಕ್ಷಗಳ ಸದನದ ನಾಯಕರ ಸಭೆ ಕರೆದಿದ್ದಾಗಿ ತಿಳಿಸಿದರು. ರಾಜ್ಯದ ನೀರಾವರಿ ಯೋಜನೆಗಳ ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾಗಿ ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ರಾಜ್ಯ ನೀರಾವರಿ ನಿಗಮದ ಕಾಮಗಾರಿಗಳ ಪ್ರಗತಿಯನ್ನು ಬೆಂಗಳೂರಿನಲ್ಲಿ ಪರಿಶೀಲಿಸಿ ಮಹತ್ವದ ನಿರ್ದೇಶನಗಳನ್ನು ಸಚಿವರು ನೀಡಿದರು. ಸಾವಿರಾರು ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸಲು ಮಹತ್ವಾಕಾಂಕ್ಷಿ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಆದ್ಯತೆ ನೀಡುವಂತೆ ಸೂಚಿಸಿದರು. ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಿದ್ದು ಆಡಳಿತಾತ್ಮಕ ಸಹಕಾರ ನೀಡುತ್ತಿದೆ ಎಂದರು. ಜನರು ಗ್ರಹ ಹಾಗೂ ಸಮೃದ್ಧಿಗಾಗಿ ಸಾಕ್ಷರತೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ. 1967 ಸೆಪ್ಟೆಂಬರ್ 8ರಂದು ಪ್ರಥಮ ಬಾರಿಗೆ ಈ ದಿನವನ್ನು ಆಚರಿಸಲಾಯಿತು. ಸಾಕ್ಷರತೆಯ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಜನಜಾಗೃತಿ ಜಾಥಾಗಳು ರಾಜ್ಯದ ಹಲವೆಡೆ ಆಯೋಜಿತವಾಗಿವೆ. ಬೆಳಗಾವಿ ತಾಲೂಕು ಅಂಬೇವಾಡಿ ಮರಾಠಿ ಶಾಲೆಯ ಕನ್ನಡ ಭಾಷಾ ಶಿಕ್ಷಕಿ ಆಶಾ ಮೌನೇಶ್ ಪೋತದಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಖ್ಯೆ 21ನ್ನು ದತ್ತು ಪಡೆದು ಎಲ್ಕೆಜಿ ಹಾಗೂ ಯುಕೆಜಿ ಆರಂಭಿಸಲು ಧನ ಸಹಾಯ ಒದಗಿಸಿ ಗಮನ ಸೆಳೆದಿದ್ದಾರೆ. ಪ್ರತಿಭಾವಂತ ಬಡ ಮಕ್ಕಳ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡಿರುವ ಶಿಕ್ಷಕಿ ಆಶಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಸರ್ಕಾರಿ ಶಾಲೆಗಳು ಉಳಿಬೇಕು, ಬೆಳೆಯಬೇಕು ಅನ್ನೋದು ನನ್ನ ಆಸೆ. ನಾನು ಕೂಡ ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ಕೇವಲ ನನ್ನ ಶಾಲೆಯಲ್ಲ, ನನ್ನ ಅಕ್ಕಪಕ್ಕದ ಶಾಲೆಗೆ ನಾನು ಸಹಾಯ ಹಸ್ತವನ್ನ ಮಾಡ್ತಾ ಇರ್ತೀನಿ. ಸ್ಮಾರ್ಟ್ ಕ್ಲಾಸ್ ಅನ್ನ ಕಲರ್ಫುಲ್ ಆಗಿ ಮಾಡ್ಕೊಟ್ಟಿದ್ದೇನೆ. ಮಕ್ಕಳು ಖುಷಿಯಿಂದ ಕಲೀಲ ಅಂತ ಹೇಳ್ಬಿಟ್ಟು ಸ್ವಂತ ವೇತನವನ್ನ ನೀಡಿ ಕಂಪ್ಯೂಟರ್ ಶಿಕ್ಷಕಿಯನ್ನ ಕೂಡ ನಿಯೋಜಿಸಿದ್ದೇನೆ. ಮಳೆಗಾಲದಲ್ಲಿ ಮಕ್ಕಳಿಗೆ ಊಟ ಮಾಡಲು ತೊಂದರೆಯಾಗ್ತಿತ್ತು. ಅದಕ್ಕಾಗಿ 200 ಚೇರ್ಸ್ ಮತ್ತು 14 ಡೈನಿಂಗ್ ಟೇಬಲ್ ಅನ್ನ ಕೂಡ ನೀಡಿದ್ದೇನೆ. ಒಬ್ಬ ಶಿಕ್ಷಕಿಯಾಗಿ ಈ ಸಮಾಜಕ್ಕೆ ಪುಟ್ಟದಾದ ಅಳಿಲು ಸೇವೆಯನ್ನ ಮಾಡ್ತಾ ಇದ್ದೇನೆ. ನಾನು 19 ವರ್ಷಗಳ ಸೇವೆಯಲ್ಲಿ ಪ್ರತಿ ವರ್ಷ 1ನೇ ತರಗತಿಯ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಸ್, ನೋಟ್ ಬುಕ್ಸ್, ಈ ರೀತಿಯ ಶೈಕ್ಷಣಿಕ ಸಾಮಗ್ರಿಗಳನ್ನ ವಿತರಿಸುತ್ತಾ ಬರ್ತಾ ಇದ್ದೀನಿ.
1: ಬಾಗಲಕೋಟೆ ಜಿಲ್ಲೆ ಮುಧೋಳದ ಮಂಟೂರು ತಾಲೂಕು ಶಾಸಕರ ಮಾದರಿ ಶಾಲೆಯಲ್ಲಿ ಅಕ್ಷರದ ಅವ್ವ ಸಾವಿತ್ರಿ ಬಾಯಿ ಫುಲೆ, ಆದರ್ಶ ಶಿಕ್ಷಕ ಭಾರತ ರತ್ನ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಪುತ್ಥಳಿಗಳನ್ನು ಇಂದು ಬೆಳಗ್ಗೆ 9ಗಂಟೆಗೆ ಅನಾವರಣಗೊಳಿಸಲಾಗುತ್ತಿದೆ. ಶಾಸಕ ಆರ್ಬಿ ತಿಮ್ಮಾಪುರ್, ಹನುಮಂತ ನಿರಾಣಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನೂತನವಾಗಿ ನಿರ್ಮಾಣಗೊಂಡ ರಂಗಮಂದಿರ ಧ್ವಜಸ್ತಂಭ ಹಾಗೂ ಸರಸ್ವತಿ ವಿಗ್ರಹ ಸಹ ಗಣ್ಯರು ಉದ್ಘಾಟಿಸಲಿದ್ದಾರೆ. ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಉದ್ಘಾಟನೆಯ ಪ್ರಧಾನ ಕಾರ್ಯಕ್ರಮ ಶಿವಮೊಗ್ಗದ ಅಲ್ಲಮ ಪ್ರಭು ಮೈದಾನದಲ್ಲಿ ಜರುಗಲಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪೂರ್ಣತಾ ಅಭಿಯಾನ, ರಾಯಚೂರು ಜಿಲ್ಲೆಯ ಮಹತ್ವಾಕಾಂಕ್ಷಿ ತಾಲೂಕುಗಳಿಗೆ ಯೋಜನೆಯ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಭೇಟಿ. ರಾಷ್ಟ್ರೀಯ ಸ್ವಚ್ಛ ವಾಯು ಸರ್ವೇಕ್ಷಣೆ, ದಾವಣಗೆರೆ ನಗರಕ್ಕೆ 2 ರಾಜ್ಯ ಪ್ರಶಸ್ತಿಗಳ ಕರಿ. ರಾಜ್ಯದ ನೀರಾವರಿ ಯೋಜನೆಗಳ ಕಾಮಗಾರಿ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಜಲಸಂಪನ್ಮೂಲ ಖಾತೆ ಸಚಿವರ ಆದೇಶ. ಜನರು ಗ್ರಹ ಹಾಗೂ ಸಮೃದ್ಧಿಗಾಗಿ ಸಾಕ್ಷರತೆ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 131ರ ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
5: ಲೌಕಿಕ ಹಾಗೂ ಪಾರಮಾರ್ಥಿಕ

0: ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
3: ಮಾಯೆಯೇ ಸರಸಿ,
4: ಮಾಯೆಯೇ ಸರಸಿ,
3: ನಿರ್ಗುಣ ಸತ್ವದಿಂದೇನು,
4: ನಿರ್ಗುಣ ಸತ್ವದಿಂದೇನು,
3: ಮಾಯೆ ಬಿಡೆ ಜಗವೆತ್ತ,
4: ಮಾಯೆ ಬಿಡೆ ಜಗವೆತ್ತ,
3: ಜೀವ ಕಥೆಯತ್ತ,
4: ಜೀವ ಕಥೆಯತ್ತ,
3: ಮೇಯವಲ್ಲದ ಮಹಿಮೆ,
4: ಮೇಯವಲ್ಲದ ಮಹಿಮೆ,
3: ಛಾಯೆಯ ಬ್ರಹ್ಮನದು,
4: ಛಾಯೆಯ ಬ್ರಹ್ಮನದು,
3: ತಾಯವಳು ನೀ ಮಗುವು ಮಂಕುತಿಮ್ಮ,
4: ತಾಯವಳು ನೀ ಮಗುವು ಮಂಕುತಿಮ್ಮ.
2: 145ನೆಯ ಮುಕ್ತಕ ಮಾಯೆಯನ್ನ ಕುರಿತು ಮತ್ತಷ್ಟು ವರ್ಣನೆ. ನಮಗೆ ಯಾವುದೇ ಒಂದು ವಸ್ತುವನ್ನು ತಗೊಂಡ್ರೂ ಕೂಡ ಅದರಲ್ಲಿ ಒಂದು ರೀತಿಯ ಸ್ವಾರಸ್ಯ ಇರಬೇಕು. ಸ್ವಾರಸ್ಯ ಇಲ್ಲದೆ ಹೋದರೆ ಏನಪ್ಪ ಏನು ಚೆನ್ನಾಗಿಲ್ಲ ಅಂತಲೇ ಅನಿಸ್ತಾ ಇರುತ್ತೆ. ಈಗ ಉದಾಹರಣೆಗೆ ಯಾವುದೋ ಒಂದು ಭಾಷಣ, ಯಾವುದೋ ಒಂದು ಭಾಷಣ ನಾವು ಕೇಳಬೇಕು ಅಂತಂದರೆ ಯಾವಾಗ ನಾವು ಅದನ್ನು ಕೇಳ್ತೀವಿ, ಅದರಲ್ಲಿ ಏನೋ ಒಂದಷ್ಟು ಜೋಕ್ಸ್ ಇರಬೇಕು, ಏನೋ ಒಂದಷ್ಟು ಹಾಡು ಇರಬೇಕು, ಅಥವಾ ನಮ್ಮ ಮನಸ್ಸಿಗೆ ನಾಟೋ ರೀತಿಯಲ್ಲಿ ಅವರ ಪದಗಳ ಜೋಡಣೆ ಇರಬೇಕು. ಸೊ ಆ ಥರ ಇದ್ದಾಗ ಓಹ್ ಇದನ್ನು ಕೇಳಿಸ್ಕೊಳ್ಳೋಣಪ್ಪ ಅಂತ ನಮಗೆ ಅನಿಸುತ್ತೆ, ಹೌದಲ್ವಾ? ಸೊ ನಮಗೆ ಯಾವ ವಿಚಾರವನ್ನು ತಗೊಂಡ್ರೂ ಕೂಡ ಆ ರೀತಿಯ ರಸವನ್ನು ನಾವು ಹುಡುಕ್ತಾ ಹೋಗ್ತೀವಿ. ರಸವಿಲ್ಲದೆ ಹೋದರೆ ನೀರಸ ಅಂತ ಹೇಳ್ತೀವಿ, ಇದೇನು ಚೆನ್ನಾಗಿಲ್ಲ, ಈ ಪ್ರಯೋಜನ ಇಲ್ಲ ಅಂತ. ಭಗವಂತ ಪರಬ್ರಹ್ಮನನ್ನು ನಾವು ಹೇಳಿಬಿಟ್ವಿ, ಅವನು ನಿರ್ಗುಣ, ನಿರಾಕಾರ, ನಿರ್ವಿಕಾರ ಅಂತ ಹೇಳಿಬಿಟ್ವಿ. ಸೊ ಇಲ್ಲೊಂದು ವಿಪರ್ಯಾಸ ಬಂದ್ಬಿಡ್ತು. ನಮಗಿಷ್ಟವಾದದ್ದೇನು? ರಸದಿಂದ ತುಂಬಿದ್ದು ನಮಗಿಷ್ಟ. ಬೇರೆ ಬೇರೆ ವೈವಿಧ್ಯತೆಯನ್ನು ನಾವು ಬಹಳ ಇಷ್ಟಪಡ್ತೀವಿ, ಆದರೆ ಆ ಪರಬ್ರಹ್ಮನಲ್ಲಿ ಆ ವೈವಿಧ್ಯತೆ ಇಲ್ಲ, ಅದೆಲ್ಲ ಒಂದೇ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲಿ ಗುಣವೇ ಇಲ್ಲ, ನಿರ್ಗುಣ, ಅದರಲ್ಲಿ ಯಾವ ರೀತಿಯ ಒಂದು ಏರುಪೇರುಗಳು ಇಲ್ಲದೆ ಒಂದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಂಥ ಒಂದು ಶಕ್ತಿ ಅಂತ ಹೇಳ್ತಾ ಇದ್ದೀವಲ್ಲ ಅಂತಂದಾಗ ಅದರಲ್ಲಿ ಬರುವಂತಹ ವೈವಿಧ್ಯತೆಯೇ ಮಾಯೆ ಅಂತ. ಸೊ ಆ ಒಂದು ನಿರ್ಗುಣ ಸತ್ವದಲ್ಲಿ ರಸವನ್ನು ತುಂಬುವಂಥದ್ದು ಮಾಯೆ. ಸೊ ಹಾಗಾಗಿ ಪ್ರಪಂಚ ನಮಗೆ ಆಸಕ್ತಿ ಉಂಟು ಮಾಡುತ್ತೆ, ಪ್ರಪಂಚದಲ್ಲಿ ನಮಗೆ ಆಸಕ್ತಿ ಉಂಟಾಗುತ್ತೆ. ಬರೀ ಪ್ರಪಂಚ ಇದ್ದರೆ ಅದು ನೀರಸ, ಅದು ಯಾರಿಗೋ ಕೆಲವರಿಗೆ ಮಾತ್ರ, ಅಲ್ಲೆಲ್ಲೋ ಹಿಮಾಲಯದಲ್ಲೋ ಎಲ್ಲೋ ಇರೋವಂಥ ಋಷಿ ಮುನಿಗಳಿಗೆ ಮಾತ್ರ ಸರಿ. ನಮಗೆಲ್ರಿಗೂ ಹೇಗಿರಬೇಕಪ್ಪ ಅಂದರೆ ರಸಭರಿತವಾಗಿರಬೇಕು. ಆ ರಸವನ್ನು ತಂದುಕೊಡೋವಂಥದ್ದು ಮಾಯೆ. ಆಹಾರ ಆದರೂ ಅಷ್ಟೆ, ನಾವು ಉಪ್ಪು ಹುಳಿ ಖಾರ ಅದೆಲ್ಲ ಯಾಕೆ ಹಾಕ್ತೀವಿ?
4: ರುಚಿ
2: ರುಚಿ ಬೇಕು ನಮಗೆ, ನಾಲ್ಗೆ ಕೇಳುತ್ತೆ, ಡಿಮ್ಯಾಂಡ್ ಮಾಡುತ್ತೆ, ನೀನು ಜಾಮೂನ್ ತಿಂದು ತುಂಬ ದಿನ ಆಗೋಯ್ತು ಒಂದು ತಿನ್ನು, ಇನ್ನೇನೋ ತಿಂದು ಖಾರವಾದ್ದೇನಾದರೂ ತಗೋ, ಆ ಥರ ಹೋಟ್ಲಿಗೆ ಹೋದಾಗ ಮಸಾಲೆ ದೋಸೆ ಅದ್ರ ಜೊತೆ ಒಂದು ಚಟ್ನಿ ಅದ್ರ ಜೊತೆ ಇನ್ನೊಂದು, ಯಾಕೆ ನಮಗೆ ಆ ಎಲ್ಲ ರುಚಿಗಳು ನಮಗೆ ಬೇಕು. ಅದರಿಂದ ನಮ್ಮ ಅನಿಸಿಕೆಯಲ್ಲಿ ಜೀವನ ಸಮೃದ್ಧವಾಗತ್ತೆ ಅಂತ, ಚೆನ್ನಾಗಿ ಜೀವಿಸ್ತಾ ಇದ್ದೀವಿ ಅಂತ ಅನಿಸುತ್ತೆ ಅಂತ. ಅದನ್ನು ಬಿಟ್ಬಿಡ್ವಿ ಅಂದ್ಕೊಳ್ಳೋಣ, ಬರೀ ಅನ್ನ ತಿನ್ನಬೇಕು ಅದ್ರ ಜೊತೆ ಏನೂ ಕೊಡಲ್ಲ, ಅಥವಾ ಬರೀ ಚಟ್ನಿ ತಿನ್ನು ಬೇರೆ ಏನೂ ತಿನ್ನೋಂಗಿಲ್ಲ ಅಂತ ಅಂದ್ಬಿಟ್ರೆ ಏನು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಅಲ್ವಾ? ಸೊ ಹಾಗಾಗಿ ಆ ಥರದ ರುಚಿಗಳನ್ನು, ಆ ಥರದ ರಸಗಳನ್ನು, ಆ ಥರದ ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ವಸ್ತುಗಳನ್ನು ಬಿಟ್ಬಿಟ್ರೆ ಜೀವನನೇ ಇಲ್ಲ. ಪ್ರಪಂಚದಲ್ಲಿ ಹಾಗೇನೆ, ಮಾಯೆಯನ್ನು ನಾವು ಬಿಟ್ಬಿಟ್ವಿ ಅಂತಂದರೆ, ಬರೀ ಆ ನಿರಾಕಾರ ನಿರ್ಗುಣ ಸತ್ವ ಒಂದೇ ಇದೆ ಅನ್ನೋದಾದರೆ ಆಗ ಇದರಲ್ಲಿ ವೈವಿಧ್ಯತೆಯೂ ಇಲ್ಲ, ರಸವೂ ಇಲ್ಲ, ಜಗತ್ತೇ ಇಲ್ಲ ಅಂತಾರೆ ದಿವಿಜಿಯವರು. ಮಾಯೆಯನ್ನು ಬಿಟ್ಬಿಟ್ರೆ ಜಗವೆಲ್ಲಿ, ಜೀವ ಕಥೆಯಲ್ಲಿ, ಜೀವನದಲ್ಲೆಲ್ಲ ಏರುಪೇರುಗಳು ಇದ್ದಾಗಲೇ ಅದರಲ್ಲಿ ನಮಗೆ ಆಸಕ್ತಿ ಬರುವಂಥದ್ದು. ಸೊ ಹಾಗಾಗಿ ಅದಕ್ಕೊಂದು ಅರ್ಥ ಇದೆ, ಅದನ್ನು ನಾವು ಕೀಳಾಗಿ ನೋಡೋಂಗಿಲ್ಲ. ಛೇ ಮಾಯೆ, ಸರಿ ಇಲ್ಲಪ್ಪ ಇದೆಲ್ಲ ಮಾಯೆ ಅಂತ ಅದನ್ನು

ಬೈಕೊಳ್ಳೋದಕ್ಕೂ ಸರಿ ಹೋಗೋದಿಲ್ಲ. ಯಾಕೆ? ಅದಕ್ಕೊಂದು ಅರ್ಥ ಇದೆ, ಅದಕ್ಕೊಂದು ಪ್ರಯೋಜನವೂ ಇದೆ. ಅದನ್ನು ನಾವು ನೋಡುವಂಥದ್ದು ಬಹಳ ಮುಖ್ಯ. ಮೇಯವಲ್ಲದ ಮಹಿಮೆ ಯಾರದೋ ಒಬ್ಬರದಿದೆ, ಒಬ್ಬರ ಆ ಪರಬ್ರಹ್ಮನ ಮಹಿಮೆಯನ್ನು ನಾವು ಅಳಿಯಕ್ಕಾಗಲ್ಲ, ನಾವು ಅದನ್ನು ಊಹಿಸ್ಕೊಳ್ಳೋದಕ್ಕಾಗಲ್ಲ, ಅದರ ನೆರಳನ್ನು ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ. ಸೊ ಈಗ ಒಂದು ಒಂದು ವಸ್ತು ಇದೆ ಅಂತಂದರೆ ಅದು ತ್ರೀ ಡೈಮೆನ್ಷನಲ್, ಅಂದರೆ ಅದಕ್ಕೊಂದು ಗಾತ್ರ ಇರುತ್ತೆ, ಆಳ ಇರುತ್ತೆ. ನೆರಳಿಗೆ ಆಳ ಇಲ್ಲ, ಅದು ಸಮತಟ್ಟಾಗಿ ಒಂದು ನಮಗೆ ಕಾಣಿಸ್ಕೊಳ್ಳುತ್ತೆ. ನೆರಳಿನಿಂದ ನಾವು ಮೂಲ ವಸ್ತುವನ್ನು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಹೊರತು ಇದೇ ಮೂಲ ವಸ್ತು ಅಂತ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗೆ ಪರಬ್ರಹ್ಮ ಮೂಲ ವಸ್ತು ಆದರೆ ಛಾಯೆ ಅಂದರೆ ನೆರಳು ಅದು ಮಾಯೆ. ಸೊ ಆ ಮೂಲ ವಸ್ತುವಿನ ನೆರಳು ಎಲ್ಲ ಕಡೆ ಇದ್ದೇ ಇರುತ್ತೆ, ಎಲ್ಲ ಕಡೆ ಅದು ನಮಗೆ ಗೋಚರವಾಗ್ತಾ ಇರುತ್ತೆ. ಆದರೆ ನಮಗೆ ಗೋಚರ ಆಗ್ತಾ ಇರೋದು ಮೂಲ ವಸ್ತುವಲ್ಲ, ಬರೀ ನೆರಳು ಮಾತ್ರ. ನೆರಳು ಏನಾಗುತ್ತೆ, ಒಂದೊಂದು ಸರ್ತಿ ಒಂದೊಂದು ರೀತಿಯಲ್ಲಿ ಕಾಣುತ್ತೆ ಅಂತ ನಮಗೆ ಗೊತ್ತು. ಯಾಕೆ? ಬೆಳಕಿನ ಒಂದು ದಿಕ್ಕನ್ನು ಅನುಸರಿಸಿ ನೆರಳು ಸಿದ್ಧಿಯಾಗುತ್ತೆ. ಸೂರ್ಯನಿಂದ ಉಂಟಾಗುವಂಥ ನೆರಳನ್ನೇ ನೋಡೋಣ. ಬೆಳಗ್ಗೆ ಎದ್ದ ತಕ್ಷಣ ಇಷ್ಟುದ್ದ ಇರುತ್ತೆ ನಮ್ಮ ನೆರಳುಗಳು, ಮಧ್ಯಾಹ್ನ ಆಗುವತ್ತಿಗೆ ನೆರಳೇ ಇರಲ್ಲ, 12 ಗಂಟೆಗೆ ನೆರಳೇ ಇಲ್ಲ, ತಿರುಗಿ ಸೂರ್ಯಾಸ್ತ ಆಗುವತ್ತಿಗೆ ವಿರುದ್ಧ ದಿಕ್ಕಿನಲ್ಲಿ ಅಷ್ಟೇ ಉದ್ದವಾಗ್ತಾ ಹೋಗುತ್ತೆ. ಸೊ ನಾವು ನೆರಳಿನ ಆಟವನ್ನು ಕೂಡ ನೋಡ್ತೀವಿ, ಬರೀ ಕೈ ಬೆರಳುಗಳನ್ನೇ ಹಿಂಗೆ ಹಿಂಗೆ ಮಾಡ್ತಾ ಮಾಡ್ತಾ ಇಡೀ ಒಂದು ಕಥೆಯನ್ನೇ ಹೇಳುವಂಥ ಕಲಾವಿದರು ನಮ್ಮಲ್ಲಿದ್ದಾರೆ, ನೆರಳಿನ ಆಟವನ್ನು ಮಾಡುವಂಥ ಕಲಾವಿದರು. ಸೊ ಅದು ಹೇಗೆ ಸಾಧ್ಯವಾಯಿತು? ಆ ನೆರಳು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾಣಿಸ್ತಾ ಬರುತ್ತೆ. ಅದು ಮಾಯೆ, ಅದು ಜೀವನದಲ್ಲಿ ಬೇರೆ ಬೇರೆ ವೈವಿಧ್ಯತೆಗಳನ್ನು ತಂದುಕೊಡುವಂಥ ಮಾಯೆ. ಸೊ ಆ ಮಾಯೆಯನ್ನು ನಾವು ಕಡೆಗಣಿಸ್ಬಹುದಾ ಅಂದರೆ ಅದು ಕಡೆಗಣಿಸೋಕ್ಕಾಗಲ್ವಂತೆ. ಆ ಮಾಯೆಯಿಂದಾಗಿ ನಮಗೆ ಬೇರೆ ಬೇರೆ ರೀತಿಯ ಭ್ರಮೆಗಳು ಉಂಟಾಗುತ್ತೆ. ದೂರದಲ್ಲಿ ಅಸ್ಪಷ್ಟವಾಗಿ ಕಾಣ್ತಾ ಇರುವಂತಹ ಒಂದು ವಸ್ತುವಿನಲ್ಲಿ ನಾವು ಯಾವುದೋ ಒಂದು ಭಯವನ್ನು ಉಂಟು ಮಾಡುವಂಥ ದೆವ್ವವನ್ನೋ ಭೂತವನ್ನೋ ಇನ್ಯಾವುದನ್ನೋ ಯಾವುದೋ ಒಂದು ಪ್ರಾಣಿಯನ್ನೋ ನೋಡಿ, ಓ ಅಲ್ಲಿ ಭಯ, ಅಲ್ಲಿ ಏನೋ ಡೇಂಜರ್ ಇದೆ, ಅಲ್ಲೇನೋ ಒಂದು ಅಪಾಯ ಇದೆ ಅಂತ ನಾವು ಮನಸ್ಸಿನಲ್ಲಿ ಏನೋ ಒಂದು ಭಯವನ್ನು ಉಂಟು ಮಾಡ್ಕೊಳ್ತೀವಿ. ಒಂದು ಹಗ್ಗ ಇದೆ, ಆ ಹಗ್ಗ ನಮಗೆ ಹಾವಾಗಿ ತೋರುತ್ತೆ, ಅದು ಹಾವಾಗಿ ನಮಗೆ ಮನಸ್ಸಿಗೆ ಅನಿಸಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಎಲ್ಲ ಒಂದು ರೀತಿಯ ಭಯ ವಿಸ್ಫೋಟ ಆಗುತ್ತೆ, ಓ ಹಾವು ಬಂತು ಹಾವು ಬಂತು. ಹಾಗೆ ನಮಗೆ ಆ ತೋರಿಕೆಯನ್ನು ಉಂಟು ಮಾಡ್ತಾ ಇರುವಂಥದ್ದು ಮಾಯೆ. ಆ ಬೇರೆ ಬೇರೆ ರೀತಿಯಲ್ಲಿ ಒಂದು ವಸ್ತುವನ್ನು ತೋರಿಸ್ತಾ ಇರುವಂಥದ್ದು ಮಾಯೆ. ಆದರೆ ಆ ಮಾಯೆ ನಮಗೆ ತಾತ್ಕಾಲಿಕವಾಗಿ ಭ್ರಮೆಯನ್ನು ಉಂಟು ಮಾಡ್ತಾ ಇದ್ರೂ ಕೂಡ ನಮಗೆ ಆ ಪರಬ್ರಹ್ಮ ವಸ್ತುವಿನ ಮೇಲೆ ಕ್ರಮೇಣ ಗಮನ ಬಂದಾಗ, ಓ ಇದು ಕೇವಲ ಹಗ್ಗವೇ ಹೊರತು ಹಾವಲ್ಲ ಅಂತ ನಮಗೆ ಗೊತ್ತಾಗತ್ತೆ. ಅದು ಹೇಗೆ ನಮಗೆ ಗೊತ್ತಾಗುತ್ತೆ ಅಂದರೆ, ಮಾಯೆ ತಾಯಿಯ ರೀತಿ. ನಾವು ಮಕ್ಕಳು, ತಾಯಿ ಕೆಲವು ಸರ್ತಿ ನಮಗೆ ತಿಳಿ ಹೇಳಬೇಕಾದ್ರೆ ನೇರವಾಗಿ ವಸ್ತುವನ್ನೇ ವಿವರಿಸಿ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆ? ನಮ್ಮ ತಿಳುವಳಿಕೆ ಕಡಿಮೆ ಇರುತ್ತೆ, ನಮಗೆ ಅಷ್ಟೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರಲ್ಲ. ಸೊ ಹಾಗಾಗಿ ನಮಗೆ ಊಟವನ್ನು ಮಾಡಿಸ್ಬೇಕು ಅಂತಂದರೂ ಕೂಡ ತಾಯಿ ತುತ್ತನ್ನು ತೊಗೊಂಡು ಬಂದು ಸಣ್ಣ ಮಕ್ಕಳಿಗೆ ತಿನ್ನಿಸ್ತಾ ಇರ್ತಾರಲ್ಲ, ನೀನು ಊಟ ಮಾಡು ಅಂತಂದರೆ ಯಾವ ಮಗುನೂ ಆ ಅಂತ ಬಾಯಿ ತೆರೆಯಲ್ಲ, ಟಕ್ಕನ್ ತಲೆ ಆ ಕಡೆ ತಿರುಗಿಸುತ್ತೆ, ನಾನು ತಿನ್ನಲ್ಲ ಅಂತ ಓಡೋಗುತ್ತೆ, ಹಿಡ್ಕೊಂಡು ಬಂದು ಅಲ್ಲಿ ನೋಡು ಕಾಗೆ ಅಂತಂದು ಕಾಗೆ ನೋಡ್ತಾ ಇದ್ದಂಗೆ ಬಾಯಿ ಒಳಗಡೆ ಇಟ್ಬಿಡ್ತಾಳೆ ತಾಯಿ. ಸೊ ಹಾಗೆ ಅಲ್ಲಿ ಇಲ್ಲಿ ಬೇರೆ ಬೇರೆ ವಸ್ತುಗಳನ್ನು ತೋರಿಸ್ತಾ ತೋರಿಸ್ತಾ ಮಾಯೆ ನಮ್ಮನ್ನು ನಮಗೆ ಗೊತ್ತಿಲ್ಲದಂತೆ ಪೋಷಿಸ್ತಾ ಇರ್ತಾಳೆ. ಒಂದು ಹಂತದಲ್ಲಿ ಇದು ಮಾಯೆ, ಇದು ನಿಜವಾದ ಸತ್ಯ ಅಲ್ಲ ಅನ್ನೋಂಥ ಅರಿವು ನಮಗೆ ಬರುತ್ತೆ. ಆಗ ಭ್ರಮೆಯನ್ನು ದಾಟಿ ಪ್ರಮಾ ಅಂದರೆ ನಮ್ಮ ಸಾಂಖ್ಯ ನ್ಯಾಯ ವೈಶೇಷಿಕಗಳಲ್ಲಿ ಪ್ರಮಾ ಅಂತಂದರೆ ನಿಜವಾದ ಜ್ಞಾನ ಅಂತ, ಭ್ರಮಾ ಅಂತಂದರೆ ತಪ್ಪು ತಿಳುವಳಿಕೆ ಅಂತ. ಸೊ ಹಾಗೆ ಇದು ಛಾಯೆಯಷ್ಟೇ, ಮೂಲ ವಸ್ತುವಲ್ಲ. ನಾನೀಗ ನೋಡ್ತಾ ಇರುವಂಥದ್ದು ನನಗಾಗ್ತಾ ಇರುವಂಥ ಒಂದು ಭ್ರಮೆಯಷ್ಟೇ, ಅದು ನಿಜವಾದ ಜ್ಞಾನವಾದಂತಹ ಪ್ರಮಾ ಅಲ್ಲ ಅನ್ನೋದು ನನಗೆ ಕಾಲಕ್ರಮೇಣ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಅಲ್ಲಿಯವರೆಗೆ ಸರಸಿಯಾದಂತಹ ಮಾಯೆ ಇದ್ದೇ ಇರ್ತಾಳೆ, ಅವಳು ನಮ್ಮನ್ನು ತಾಯಿಯ ರೀತಿಯಲ್ಲಿ ಪೋಷಿಸ್ತಾನೂ ಇರ್ತಾಳೆ. ಹಾಗಾಗಿ ಅದನ್ನು

0: ನಾವು ಇಟ್ಕೊಂಡು ಅದನ್ನೇ ನಾವು ಮೆಟ್ಲಾಗಿ ಇಟ್ಕೊಂಡು ನಾವು ಜೀವ ಕಥೆಯನ್ನು ಬೆಳೆಸ್ತಾ ಹೋಗಬೇಕು. ಜಗವನ್ನು ಬಿಟ್ಬಿಡ್ತೀನಿ ಅನ್ನೋಂಥ ಭ್ರಮೆ ಬೇಡ, ಜಗತ್ತನ್ನು ನಾವು ಅನುಭವಿಸ್ತಾ ಭ್ರಮೆಯ ಕಡೆ ಹೋಗಬೇಕು ಅನ್ನೋದು ಇದರ ತಾತ್ಪರ್ಯ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 131 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಗುಣ ನೋಡಿ ಗೆಳೆತನ ಮಾಡು ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಗುಣ ನೋಡಿ ಗೆಳೆತನ ಮಾಡು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮನುಷ್ಯ ಅನೇಕ ಬಗೆಯ ಸದ್ಗುಣ ದುರ್ಗುಣಗಳ ಗಣಿ. ಭೂಮಿಯ ತುಂಬೆಲ್ಲ ತುಂಬಿರುವ ಅಸಂಖ್ಯಾತ ಜೀವರಾಶಿಗಳಲ್ಲಿ ಮನುಷ್ಯ ಜೀವಿಯೇ ಅಗ್ರಗಣ್ಯ. ಈತ ಶೋಭಿಸುವುದೇ ತನ್ನೊಳಗಿನ ಸೊಗಸಾದ ಸದ್ಗುಣಗಳಿಂದ. ಸದಾ ನಮ್ಮೊಂದಿಗೆ ಇರುವ ಒಂದು ಬಹುದೊಡ್ಡ ಆಸ್ತಿಯೇ ಗೆಳೆತನ. ಮೇಲಾಗಿ ಒಂದು ಜೀವ ಅಥವಾ ಮನಸ್ಸು ಮತ್ತೊಂದು ಜೀವವನ್ನು ಅಪಾರವಾಗಿ ಪ್ರಾಮಾಣಿಕವಾಗಿ ನಂಬುವುದೇ ಗೆಳೆತನ. ಅದೇ ಗೆಳೆಯ ಎಂದರೆ ವೈಯಕ್ತಿಕ ವಿಷಯ ಹಾಗೂ ವಿಚಾರಗಳನ್ನು ಮುಕ್ತವಾಗಿ ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ಕಷ್ಟ ಸುಖ ನೋವು ನಲಿವುಗಳನ್ನು ಹಂಚಿಕೊಳ್ಳುವ ಅಪ್ಪಟ ನಂಬಿಕಸ್ಥ. ನಮ್ಮ ರೂಪ ಹಣ ಸೌಂದರ್ಯ ನೋಡಿಕೊಂಡು ಬರುವ ಗೆಳೆಯ ಗೆಳೆಯನೇ ಅಲ್ಲ. ನಮ್ಮೊಳಗಿನ ನೈಜ ಗುಣಗಳನ್ನು ಹರಿತು ನಮ್ಮೊಂದಿಗೆ ಬೆರೆತು ಬಿಸಿಲು ಮಳೆ ಚಳಿಯಲ್ಲೂ ಹೆಜ್ಜೆಯೊಂದಿಗೆ ಹೆಜ್ಜೆಗಳನ್ನು ಹಾಕುವವರೇ ನಿಷ್ಠೆಯ ಗೆಳೆಯರು. ಅದರಲ್ಲೂ ನಮ್ಮನ್ನು ಗ್ರಹಿಸಿಕೊಳ್ಳುವ ಗೆಳೆಯ ಸಿಕ್ಕರೆ ಜೀವನವೇ ಕಲ್ಲು ಸಕ್ಕರೆ. ಜೀವಕ್ಕೆ ಜೀವ ಕೊಡುವ ಯಾವಾಗಲೂ ಕೇಡು ಬಗೆಯದ ಗೆಳೆಯನಿರಬೇಕು. ದುಷ್ಟರ ಸಂಘವ ಬಿಟ್ಟು ಶಿಷ್ಯರ ಸಂಘವ ಮಾಡುವುದು ತುಂಬ ಒಳಿತು. ಅದರಲ್ಲೂ ಈ ಸಮಯ ಸಾಧಕರ ಮೋಸಗಾರರ ಬೆನ್ನಿಗೆ ಚೂರಿ ಹಾಕುವವರ ಸಹವಾಸ ಮಾಡಿದ್ದೇ ಆದಲ್ಲಿ ನಮ್ಮ ಕಾಲ ಮೇಲೆ ನಾವೇ ಚಪ್ಪಡಿ ಹೇಳಿದುಕೊಂಡಂತೆ. ಅಲ್ಪರ ಸಂಘ ಅಭಿಮಾನ ಭಂಗ ಎನ್ನುವ ಗಾದೆ ಮಾತಿನಂತೆ ನಾವು ಎಲ್ಲದರಲ್ಲಿಯೂ ಸಣ್ಣತನ ತೋರಿಸುವವರ ಸಂಘವ ತೊರೆದು ದೊಡ್ಡ ಗುಣದವರ ದೊಡ್ಡತನ ತೋರಿಸುವವರ ಸಂಘವ ಮಾಡುವುದೇ ಲೇಸು. ಗುಣವಂತ ಗೆಳೆಯ ದೊರೆತರೆ ನಮ್ಮ ಹೂಯೆಗೂ ಮೀರಿದ ಸುಖ ನೆಮ್ಮದಿ ದೊರೆಯುವುದರಲ್ಲಿ ಸಂದೇಹವಿಲ್ಲ. ಜೀವನ ಪರ್ಯಂತ ಮತ್ತಷ್ಟು ಮಗದಷ್ಟು ಗಳಿಸಬೇಕೆನ್ನುವ ನಿಧಿಯೇ ಗೆಳೆತನ. ಗೆಳೆತನದ ಸರಿಯಾದ ಆಯ್ಕೆ ಮಾಡಿಕೊಳ್ಳದೆ ನಮ್ಮ ಈ ಸಮಾಜ ಹಾಗೂ ಯುವ ಜನಾಂಗ ಸಂಪೂರ್ಣ ಹಾಳಾಗಿ ಎಡವುತ್ತಿದೆ. ದುರ್ಗುಣ ದುರಭ್ಯಾಸಗಳನ್ನು ಹೊಂದಿ ಸಮಾಜ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿ ಇಡೀ ಕುಟುಂಬ ಮತ್ತು ಸಮಾಜಕ್ಕೆ ಕಂಟಕ ಪ್ರಾಯವಾದವರ ಗೆಳೆತನ ನಮಗೆ ಬೇಕಾಗಿಲ್ಲ. ಎಲ್ಲ ಗುಣಗಳು ನಮ್ಮೊಳಗೆ ಅಡಗಿ ಕಾಳಗ ಮಾಡುತ್ತಿದ್ದು ನಮಗೆ ಹಾಗೂ ಜೀವನಕ್ಕೆ ಅವಶ್ಯವೆನಿಸಿರುವ ಪ್ರಾಂಜಲ ಪರಿಶುದ್ಧವಾದ ಗುಣಗಳು ಎಲ್ಲರಿಗೂ ತುರ್ತಾಗಿ ಬೇಕಾಗಿವೆ. ಒಬ್ಬ ಉತ್ತಮ ಗೆಳೆಯ ಒಂದು ಗ್ರಂಥಾಲಯಕ್ಕೆ ಸಮ ಎಂಬ ಮಾತಿದೆ. ಇಂಥ ಸನ್ನಿವೇಶಗಳಲ್ಲಿ ನಿಜವಾದ ಗೆಳೆಯನನ್ನು ಗಳಿಸೋಣ, ಪ್ರತಿಯೊಂದರಲ್ಲೂ ವಿಜಯವನ್ನು ಪಡೆಯೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಗುಣ ನೋಡಿ ಗೆಳೆತನ ಮಾಡು ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಗುಣ ನೋಡಿ ಗೆಳೆತನ ಮಾಡು ಎಂಬುದರ ಕುರಿತು ಶ್ರೀಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 8/9/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗ ಟಿ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಮಿಸ್ಟರ್ ರಾಜು ಕೆ ಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗುಜರಾತ್ ಮಹಾರಾಷ್ಟ್ರಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಡೋದರದಲ್ಲಿ 35,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳ ಚಾಲನೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಭಾರತದ ಖಾಯಂ ಸದಸ್ಯತ್ವಕ್ಕೆ ಲಕ್ಸೆಂಬರ್ಗ್ ಬೆಂಬಲ. ಮುಂದಿನ ಪೀಳಿಗೆಯ 6G ಜಾಲ ವಿಸ್ತರಣೆ, ಅಮೆರಿಕ ನೇತೃತ್ವದ ಅಂತಾರಾಷ್ಟ್ರೀಯ ಉಪಕ್ರಮಕ್ಕೆ ಭಾರತ ಸೇರ್ಪಡೆ. ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿ 4 ಫೈನಲ್ಗಳಲ್ಲಿ ಇಂದು ಭಾರತೀಯ ಪ್ಯಾರಾ ಬಿಲ್ಲುಗಾರರು ಸ್ಪರ್ಧೆ. ಐಟಿಎಫ್ ಪುರುಷರ ವರ್ಲ್ಡ್ ಟೂರ್ M15 ಟೆನಿಸ್, ಭಾರತದ ಕರಣ್ ಸಿಂಗ್ಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವರು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಇದರಲ್ಲಿ 20,700

0: ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಪಶ್ಚಿಮ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ಅವರು ರಾಷ್ಟ್ರಕ್ಕೆ ಸಮರ್ಪಿಸಲಿದ್ದಾರೆ. ಈ ಬೃಹತ್ ಯೋಜನೆಯ ಪೂರ್ಣಗೊಳ್ಳುವಿಕೆ ಕುರಿತು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ವಿವಿಧ ಸರಕು ಮತ್ತು ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಚಾಲನೆಯನ್ನು ನೀಡಲಿದ್ದು, ಅಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇದರ ಜೊತೆಗೆ 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಮತ್ತು ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಚಾಲನೆ ದೊರೆಯಲಿದೆ. ಸಂಜೆ ಮುಂಬೈಗೆ ತೆರಳಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 11ರಂದು ನಡೆಯಲಿರುವಂತಹ 7ನೇ ಆವೃತ್ತಿಯ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2026ನ್ನು ಉದ್ಘಾಟಿಸಿ ಮಾತನಾಡಲಿದ್ದಾರೆ. ಈ ಸಮ್ಮೇಳನದಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಮೂಲಕ ಡಿಜಿಟಲ್ ಹಣಕಾಸು ವ್ಯವಸ್ಥೆಯನ್ನು ಸಕ್ಷಮಗೊಳಿಸುವ ಕುರಿತು ಚರ್ಚೆಗಳು ನಡೆಯಲಿವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ನೀಡುವ ಪ್ರಸ್ತಾಪಕ್ಕೆ ಲಕ್ಸಂಬರ್ಗ್ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಕ್ಸೇವಿಯರ್ ಬೆಟೆಲ್ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಜಾಗತಿಕ ವ್ಯವಸ್ಥೆಯ ನೈಜ ಸ್ಥಿತಿಯನ್ನು ಪ್ರತಿಬಿಂಬಿಸಲು ಭದ್ರತಾ ಮಂಡಳಿಯ ಪುನರ್ರಚನೆ ಅತ್ಯಗತ್ಯ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸುದ್ದಿ ಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಕ್ಸೇವಿಯರ್ ಬೆಟೆಲ್, ಭಾರತದ ಬೃಹತ್ ವಿಸ್ತೀರ್ಣ ಮತ್ತು ಜಾಗತಿಕ ಮಟ್ಟದಲ್ಲಿ ಅದರ ಪ್ರಾಮುಖ್ಯತೆಯನ್ನು ಪರಿಗಣಿಸಿ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಸೇರ್ಪಡೆಗೊಳಿಸುವುದು ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಖಾಯಂ ಸದಸ್ಯತ್ವ ಹೊಂದಿರುವಂತಹ ಭಾರತ ಮತ್ತು ಬ್ರೆಜಿಲ್ನಂತಹ ಪ್ರಮುಖ ದೇಶಗಳನ್ನು ಒಳಗೊಳ್ಳುವ ಮೂಲಕ ಯುಎನ್ಎಸ್ಸಿಯನ್ನು ವಿಸ್ತರಿಸಬೇಕು ಎಂದು ಅವರು ಪ್ರತಿಪಾದಿಸಿದ್ದಾರೆ. ಅಮೆರಿಕ ಸೇರಿದಂತೆ 24 ರಾಷ್ಟ್ರಗಳೊಂದಿಗೆ ಮುಂದಿನ ಪೀಳಿಗೆಯ 6G ಜಾಲಗಳ ಅಭಿವೃದ್ಧಿಗೆ ರೂಪುರೇಷೆ ಸಿದ್ಧಪಡಿಸುವ ಉದ್ದೇಶದ ಅಂತಾರಾಷ್ಟ್ರೀಯ ಉಪಕ್ರಮಕ್ಕೆ ಭಾರತವು ಸೇರ್ಪಡೆಯಾಗಿದೆ. ಮುಂದಿನ ಪೀಳಿಗೆಯ ಜಾಲಗಳು ಪರಸ್ಪರ ಹಂಚಿಕೊಂಡಿರುವಂತಹ ಭದ್ರತಾ ಹಿತಾಸಕ್ತಿಗಳನ್ನು ಪ್ರತಿಬಿಂಬಿಸುವಂತೆ, ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುವಂತೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವಂತೆ ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಭಾರತವು ಅಮೆರಿಕ ಸೇರಿದಂತೆ 24 ರಾಷ್ಟ್ರಗಳೊಂದಿಗೆ ಕೈ ಜೋಡಿಸಿದೆ ಎಂದು ಅಮೆರಿಕದ ವಾಣಿಜ್ಯ ಇಲಾಖೆ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ ಮಾಡಲಾಗಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ತಲಾ 2 ವಿಧಾನಸಭಾ ಕ್ಷೇತ್ರಗಳು ಮತ್ತು ಪುದುಚೇರಿಯ 1 ವಿಧಾನಸಭಾ ಕ್ಷೇತ್ರಕ್ಕೂ ಉಪಚುನಾವಣೆ ನಡೆಯಲಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ತಮಿಳುನಾಡಿನ ಮಧುರಾಮ್ ತಕಂ ಮತ್ತು ಧಾರಾಪುರಂ, ಪಶ್ಚಿಮ ಬಂಗಾಳದ ರೇಜಿನಗರ ಮತ್ತು ನಂದಿಗ್ರಾಮ ಹಾಗೂ ಪುದುಚೇರಿಯ ತಟ್ಟಾಮ್ ಚಾವಡಿ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಲೋಕಸಭೆ ಮತ್ತು ವಿಧಾನಸಭಾ ಉಪಚುನಾವಣೆಗಳಿಗೆ ಅಧಿಸೂಚನೆ ನಾಳೆ ಹೊರಡಿಸಲಾಗುವುದು ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಈ ತಿಂಗಳ 16ರವರೆಗೆ ನಾಮಪತ್ರ ಸಲ್ಲಿಸಬಹುದಾಗಿದೆ. 6ನೇ ಅಕ್ಟೋಬರ್ ಮತದಾನ ಪ್ರಕ್ರಿಯೆ ಜರುಗಲಿದ್ದು 9ನೇ ಅಕ್ಟೋಬರ್ ಮತ ಎಣಿಕೆ ಕಾರ್ಯ ನಡೆಯಲಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಎಲ್ಲಾ ಗೃಹ ಬಳಕೆಯ ಎಲ್ಪಿಜಿ ಗ್ರಾಹಕರು ಇನ್ನು ಮುಂದೆ 25 ದಿನಗಳ ಅಂತರದಲ್ಲಿ ಸಿಲಿಂಡರ್ ಮರುಪೂರ್ಣ ಬುಕ್ ಮಾಡಬಹುದು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವರಾದಂತಹ ಸುರೇಶ್ ಗೋಪಿ ತಿಳಿಸಿದ್ದಾರೆ. ಎಲ್ಪಿಜಿ ಪೂರೈಕೆ ಪರಿಸ್ಥಿತಿ ಸುಧಾರಣೆ ಮತ್ತು ಬಾಕಿ ಇರುವ ಬೇಡಿಕೆಯಲ್ಲಿ ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ನಿರ್ಬಂಧವನ್ನು ಸಡಿಲಿಸಲಾಗಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ತಕ್ಷಣದಿಂದಲೇ ಪರಿಷ್ಕೃತ 25 ದಿನಗಳ ಅವಧಿಯನ್ನು ಏಕರೂಪವಾಗಿ ಜಾರಿಗೊಳಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ನೌಕಾಪಡೆಯ ತರಬೇತಿ ನೌಕೆ ಐಎನ್ಎಸ್ ಸುದರ್ಶಿನಿ ಲೋಕಾಯನ್ 26 ಯಾತ್ರೆಯ ಅಂಗವಾಗಿ ಸ್ಪೇಸ್ನ ಬಾರ್ಸಿಲೋನಾದಲ್ಲಿ ನಡೆಸಿದ ಬಂದರು ಭೇಟಿಯನ್ನು ಪೂರ್ಣಗೊಳಿಸಿವೆ. ಭೇಟಿಯ ವೇಳೆ ನೌಕೆಯ ಕಮಾಂಡಿಂಗ್ ಅಧಿಕಾರಿ, ಸ್ಪೇನ್ ನೌಕಾಪಡೆ ಮತ್ತು ಸಮುದ್ರಯಾನ ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ಭಾರತೀಯ ಮೂಲದವರು ಮತ್ತು ಸ್ಥಳೀಯ ನೌಕೆಗೆ ಭೇಟಿ ನೀಡಿ ಸಿಬ್ಬಂದಿ ಮತ್ತು ತರಬೇತುದಾರರೊಂದಿಗೆ ಸಂವಾದ ನಡೆಸಲು ಅವಕಾಶ ಕಲ್ಪಿಸಲಾಗಿತ್ತು. ಭಾರತ ಮತ್ತು ಸ್ಪೇನ್ ನಡುವಿನ

0: ದೀರ್ಘಕಾಲದ ಸಮುದ್ರಯಾನ ಸಂಬಂಧವನ್ನು ಈ ಭೇಟಿ ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಗೋವಾದ ಪಣಜಿಯಲ್ಲಿ ಪಶ್ಚಿಮ ವಲಯ ಮಂಡಳಿಯ 28ನೇ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಿದ್ದರು. ಪಶ್ಚಿಮ ವಲಯದ ರಾಜ್ಯಗಳ ನಡುವೆ ಇದೀಗ ಯಾವುದೇ ವಿವಾದಗಳು ಇಲ್ಲ ಎಂದು ಅವರು ಹೇಳಿದ್ದಾರೆ. ರಾಜ್ಯಗಳ ನಡುವಿನ ನದಿ ವಿವಾದಗಳು ಸೇರಿದಂತೆ ಹಲವು ಸಮಸ್ಯೆಗಳನ್ನು ವಲಯ ಮಂಡಳಿ ಮೂಲಕ ಪರಿಹರಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಗೋವಾ, ಗುಜರಾತ್ ಮತ್ತು ಮಹಾರಾಷ್ಟ ಮುಖ್ಯಮಂತ್ರಿಗಳು ಹಾಗೂ ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು ಆಡಳಿತಾಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಇದೇ ವೇಳೆ ತಲೆಗಾಂವ್ನಲ್ಲಿ ನಡೆದ ಸಮಾರಂಭದಲ್ಲಿ ಅಮಿತ್ ಶಾ ಅವರು ಗೋವಾ ಪೊಲೀಸರಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ಪೊಲೀಸ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಅಹಮದಾಬಾದ್ನಲ್ಲಿ ನಡೆದಿರುವಂತಹ ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿಯಲ್ಲಿ ಸ್ವದೇಶಿ ಅಂಗಳದ ಲಾಭ ಪಡೆಯಲು ಸಜ್ಜಾಗಿರುವಂತಹ ಭಾರತೀಯ ಪ್ಯಾರಾ ಆರ್ಚರ್ಗಳು ಇಂದು 4 ಚಿನ್ನದ ಪದಕಗಳ ಫೈನಲ್ ಪಂದ್ಯಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಪ್ಯಾರಾ ರಿಕರ್ವ್ ಮಹಿಳೆಯರ ತಂಡ ವಿಭಾಗದ ಚಿನ್ನದ ಪದಕಕ್ಕಾಗಿ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತದ ಭಾವನಾ ಮತ್ತು ಪೂಜಾ ಜೋಡಿಯು ಚೀನಾದ ಲಿಯಾಂಗ್ ಕ್ಯೂರಾಂಗ್ ಮತ್ತು ಚೆನ್ಯು ಜೋಡಿಯನ್ನು ಎದುರಿಸಲಿದ್ದು ತವರು ನೆಲದಲ್ಲಿ ಅಗ್ರಸ್ಥಾನ ಗಳಿಸುವ ಗುರಿಯನ್ನು ಹೊಂದಿದ್ದಾರೆ. ಇನ್ನು ಪ್ಯಾರಾ ರಿಕರ್ವ್ ಪುರುಷರ ತಂಡದ ವಿಭಾಗದಲ್ಲಿ ಫೈನಲ್ನಲ್ಲಿ ಭಾರತದ ಹರ್ವಿಂದರ್ ಸಿಂಗ್ ಮತ್ತು ವೈಜಯ್ ಸುಂಡಿ ಜೋಡಿಯು ಸ್ಲೊವಾಕಿಯಾದ ಡೇವಿಡ್ ಇವಾನ್ ಮತ್ತು ಡೇವಿಡ್ಸ್ ಇವಾನ್ ವಿರುದ್ಧ ಚಿನ್ನದ ಪದಕಕ್ಕಾಗಿ ಸೆಣಸಾಟ ನಡೆಸಲಿದ್ದಾರೆ. ಪ್ಯಾರಾ ಕಾಂಪೌಂಡ್ ಪುರುಷರ ತಂಡದ ವಿಭಾಗದಲ್ಲಿ ಫೈನಲ್ನಲ್ಲೂ ಭಾರತದ ಶ್ಯಾಮ್ ಸುಂದರ್ ಸ್ವಾಮಿ ಮತ್ತು ತೋಮನ್ ಕುಮಾರ್ ಜೋಡಿಯು ಇರಾಕ್ನ ಜೋಡಿಯನ್ನು ಮುಖಾಮುಖಿಯಾಗಲಿದೆ. ಇದರ ಜೊತೆಗೆ ಮಿಶ್ರ ತಂಡ W1 ಫೈನಲ್ನಲ್ಲಿ ಭಾರತದ ಸ್ವಾತಿ ಚೌಧರಿ ಮತ್ತು ಆದಿಲ್ ಮೊಹಮ್ಮದ್ ನಜೀರ್ ಅನ್ಸಾರಿ ಜೋಡಿಯು ಜೆಕ್ ಗಣರಾಜ್ಯದ ತಂಡದ ವಿರುದ್ಧ ಸ್ಪರ್ಧಿಸಲಿದೆ. ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದಂತಹ ITF ಪುರುಷರ ವರ್ಲ್ಡ್ ಟೂರ್ M15 ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಕರಣ್ ಸಿಂಗ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ. ಫೈನಲ್ನಲ್ಲಿ ನ್ಯೂಜಿಲೆಂಡ್ನ 5ನೇ ಶ್ರೇಯಾಂಕದ ಐಸಾಕ್ ಬೇ ಕ್ರಾಫ್ಟ್ ಅವರನ್ನ 7-5, 7-6 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದು ಕರಣ್ ಸಿಂಗ್ ಅವರ ವೃತ್ತಿ ಜೀವನದ 4ನೇ ಪ್ರಶಸ್ತಿ ಮತ್ತು 2026ರ 3ನೇ ಪ್ರಶಸ್ತಿಯಾಗಿದೆ. 2026ರ ಸಾಲಿನಲ್ಲಿ ಸಿಂಗಲ್ಸ್ ವಿಭಾಗದಲ್ಲಿ ಅವರು ಗೆದ್ದಿರುವಂತಹ 2ನೇ ಪ್ರಶಸ್ತಿ ಇದಾಗಿದೆ. ಹರಿಯಾಣದ ಕರ್ನಾಲ್ ಮೂಲದ ಕರಣ್ ಸಿಂಗ್ ಇಂಡೋನೇಷ್ಯಾ ಪ್ರಶಸ್ತಿಗೂ ಕೆಲವೇ ವಾರಗಳ ಹಿಂದೆ ಕಜಕಿಸ್ತಾನದ ಅಸ್ತಾನದಲ್ಲಿ ನಡೆದಂತಹ ITF M15 ಟೂರ್ನಿಯಲ್ಲಿ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದರು. ಮುಂಬರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇರಾನ್ ಅಧ್ಯಕ್ಷ ಮಸೂದ್ ಪೆಜಕ್ಷಿಯಾನ್ ನವದೆಹಲಿಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಭಾರತದ ಮಹತ್ವದ ರಾಜತಾಂತ್ರಿಕ ಪಾತ್ರವನ್ನು ಇರಾನ್ ಶ್ಲಾಘಿಸಿದೆ. ಈ ಜಾಗತಿಕ ಒಕ್ಕೂಟವು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಆಯಕಟ್ಟಿನ ರಾಜತಾಂತ್ರಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಪ್ರಬಲ ವೇದಿಕೆಯಾಗಲಿದೆ ಎಂದು ಇರಾನ್ ವಿಶ್ವಾಸ ವ್ಯಕ್ತಪಡಿಸಿದೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಲ್ ಭಗಾಯಿ ಭಾರತದೊಂದಿಗೆ ಹೊಂದಿರುವಂತಹ ಸುದೀರ್ಘ ಮತ್ತು ಸಾಂಪ್ರದಾಯಿಕ ಬಾಂಧವ್ಯಕ್ಕೆ ಇರಾನ್ ನೀಡಿರುವ ಪ್ರಾಮುಖ್ಯತೆಯನ್ನು ಪುನರುಚ್ಚರಿಸಿದ್ದಾರೆ. ಇದೇ 12 ಮತ್ತು 13ರಂದು ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಅಧ್ಯಕ್ಷ ಫೆಜ್ಕಿಯಾನ್ ಅವರು ಭಾಗಿಯಾಗುತ್ತಿದ್ದು ಈ ಬಹುನಿರೀಕ್ಷಿತ ಬಹುಪಕ್ಷೀಯ ರಾಜತಾಂತ್ರಿಕ ಸಮಾಲೋಚನೆಯು ಭಾರತ ಮತ್ತು ಇರಾನ್ ನಡುವಿನ ದ್ವಿಪಕ್ಷೀಯ ಬಾಂಧವ್ಯದ ಪ್ರಗತಿಯನ್ನು ಮತ್ತಷ್ಟು ವೇಗಗೊಳಿಸಲಿದೆ ಎಂದು ಎಸ್ಮಾಲ್ ಭಗಾಯಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ ಮಹಾರಾಷ್ಟ್ರಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ವಡೋದರದಲ್ಲಿ 35,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳ ಚಾಲನೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಭಾರತದ ಖಾಯಂ ಸದಸ್ಯತ್ವಕ್ಕೆ ಲಕ್ಸೆಂಬರ್ಗ್ ಬೆಂಬಲ. ಮುಂದಿನ ಪೀಳಿಗೆಯ 6G ಜಾಲ ವಿಸ್ತರಣೆ. ಅಮೆರಿಕ ನೇತೃತ್ವದ ಅಂತಾರಾಷ್ಟ್ರೀಯ ಉಪಕ್ರಮಕ್ಕೆ ಭಾರತ ಸೇರ್ಪಡೆ. ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿ 4 ಫೈನಲ್ಗಳಲ್ಲಿ ಇಂದು ಭಾರತೀಯ ಪ್ಯಾರಾ ಬಿಲ್ಲುಗಾರರು ಸ್ಪರ್ಧೆ. ITF ಪುರುಷರ ವರ್ಲ್ಡ್ ಟೂರ್ M15 ಟೆನಿಸ್. ಭಾರತದ ಕರಣ್ ಸಿಂಗ್ಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿದೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ನೋಡುವುದಾದರೆ ಆಶಾ ಭೋಸ್ಲೆಯವರ ಜನ್ಮದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಮೊದಲಿಗೆ ಆಶಾ ಭೋಸ್ಲೆಯವರ ಜನ್ಮದಿನಾಚರಣೆಯನ್ನು ನೋಡುವುದಾದರೆ ಇವರು ಸೆಪ್ಟೆಂಬರ್

ಡಿಸೆಂಬರ್ 8, 1933 ಜನಿಸಿದರು. ಒಬ್ಬ ಭಾರತೀಯ ಹಿನ್ನೆಲೆ ಗಾಯಕಿ, ಉದ್ಯಮಿ, ನಟಿ ಮತ್ತು ದೂರಸಂದರ್ಶನ ವ್ಯಕ್ತಿತ್ವವು ಪ್ರಧಾನವಾಗಿ ಭಾರತೀಯ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತದೆ. ಬಹುಮುಖ ಪ್ರತಿಭೆಗೆ ಹೆಸರುವಾಸಿಯಾಗಿರುವ ಈಕೆಯನ್ನು ಮಾಧ್ಯಮಗಳಲ್ಲಿ ಹಿಂದಿ ಚಿತ್ರರಂಗದ ಶ್ರೇಷ್ಠ ಮತ್ತು ಪ್ರಭಾವಿ ಗಾಯಕಿ ಎಂದು ಬಣ್ಣಿಸಲಾಗಿದೆ. 8 ದಶಕಗಳ ಕಾಲದ ತನ್ನ ಜೀವನದ ವೃತ್ತಿ ಜೀವನದಲ್ಲಿ ಅವರು ವಿವಿಧ ಭಾರತೀಯ ಭಾಷೆಗಳಲ್ಲಿ ಚಲನಚಿತ್ರಗಳು ಮತ್ತು ಆಲ್ಬಮ್ಗಳಿಗಾಗಿ ಹಾಡನ್ನು ರೆಕಾರ್ಡ್ ಮಾಡಿದ್ದಾರೆ ಮತ್ತು 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 4 BFGA ಪ್ರಶಸ್ತಿಗಳು, 18 ಮಹಾರಾಷ್ಟ್ರ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, ಜೀವಮಾನ ಸಾಧನೆ ಪ್ರಶಸ್ತಿ ಮತ್ತು ದಾಖಲೆ ಸೇರಿದಂತೆ 9 ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಸೇರಿದಂತೆ ಹಲವಾರು ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಗಾಗಿ 7 ಫಿಲ್ಮ್ಫೇರ್ ಪ್ರಶಸ್ತಿಗಳು ಜೊತೆಗೆ 2 ಗ್ರಾಮಿ ನಾಮನಿರ್ದೇಶನಗಳು. 2000ರಲ್ಲಿ ಅವರು ಸಿನಿಮಾ ಕ್ಷೇತ್ರದಲ್ಲಿ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದರು. 2008ರಲ್ಲಿ ಅವರಿಗೆ ಭಾರತ ಸರ್ಕಾರವು ದೇಶದ 2ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮವಿಭೂಷಣವನ್ನು ನೀಡಿ ಗೌರವಿಸತೊಡಗಿತು. ಗ್ರಿನ್ಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ 2011ರಲ್ಲಿ ಭೋಸ್ಲೆಯವರನ್ನ ಸಂಗೀತ ಇತಿಹಾಸದಲ್ಲಿ ಅತಿ ಹೆಚ್ಚು ರೆಕಾರ್ಡ್ ಮಾಡಿದ ಕಲಾವಿದ ಎಂದು ಗುರುತಿಸಿದೆ. ಭೋಸ್ಲೆಯವರು ಹಿನ್ನೆಲೆ ಗಾಯಕಿ, ಲತಾ ಮಂಗೇಶ್ವರ ಸಹೋದರಿ ಮತ್ತು ಪ್ರಮುಖ ಮಂಗೇಶ್ವರ್ ಕುಟುಂಬಕ್ಕೆ ಸೇರಿದವರು. ಆಕೆಯ ಸೋಪ್ರಾನೋ ಧ್ವನಿ ಶ್ರೇಣಿಗೆ ಹೆಸರುವಾಸಿಯಾಗಿದೆ ಮತ್ತು ಹಾಗಾಗಿ ಅವರು ಬಹುಮುಖ್ಯತೆಗೆ ಮನ್ನಣೆ ನೀಡಲಾಗಿದೆ. ಭೋಸ್ಲೆಯವರ ಕೆಲಸವು ಚಲನಚಿತ್ರ ಸಂಗೀತ, ಪಾಪ್ ಗಜಲ್ಗಳು, ಭಜನೆಗಳು, ಸಾಂಪ್ರದಾಯಿಕ ಭಾರತೀಯ ಶಾಸ್ತ್ರೀಯ ಸಂಗೀತ, ಜಾನಪದ ಹಾಡುಗಳು, ಕವಾಲಿಟ್ಗಳು ಮತ್ತು ರವೀಂದ್ರ ಸಂಗೀತವನ್ನು ಒಳಗೊಂಡಿದೆ. ಇಂದಿನ ಹೊರತುಪಡಿಸಿ ಅವರು 20ಕ್ಕೂ ಹೆಚ್ಚು ಭಾರತೀಯ ಮತ್ತು ವಿದೇಶಿ ಭಾಷೆಗಳಲ್ಲಿ ಆಡಿದ್ದಾರೆ. 2013ರಲ್ಲಿ ಅವರು ಮೈ ಚಿತ್ರದಲ್ಲಿ ನಟಿಯಾಗಿ ಪಾದಾರ್ಪಣೆ ಮಾಡಿದರು ಮತ್ತು ಅವರ ಅಭಿನಯಕ್ಕಾಗಿ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಪಡೆದರು. 2006ರಲ್ಲಿ ಭೋಸ್ಲೆಯವರು ತಮ್ಮ ವೃತ್ತಿ ಜೀವನದಲ್ಲಿ 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. 2013ರಲ್ಲಿ ಭೋಸ್ಲೆಯವರು ತಮ್ಮ 79ನೇ ವಯಸ್ಸಿನಲ್ಲಿ ಶೀರ್ಷಿಕೆಯ ಪಾತ್ರದಲ್ಲಿ ಮೈ ಚಿತ್ರದಲ್ಲಿ ಪಾದಾರ್ಪಣೆ ಮಾಡಿದರು. ಅವರು ತಮ್ಮ ನಟನೆಗಾಗಿ ಮತ್ತು ವಿಮರ್ಶಕರಾಗಿ ಧನಾತ್ಮಕ ವಿಮರ್ಶೆಗಳನ್ನು ಪಡೆದರು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ, ಪ್ರತಿ ವರ್ಷ ಸೆಪ್ಟೆಂಬರ್ 8ರಂದು ಆಚರಿಸಲಾಗುವ ಅಂತಾರಾಷ್ಟ್ರೀಯ ಆಚರಣೆಯಾದ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವು, ಇದನ್ನು ಯುನೆಸ್ಕೋ 1966ರಂದು ಯುನೆಸ್ಕೋದ ಸಾಮಾನ್ಯ ಅಧಿವೇಶನದಲ್ಲಿ 14ನೇ ಅಧಿವೇಶನದಲ್ಲಿ ಘೋಷಿಸಿತು. ಇದನ್ನು ಮೊದಲ ಬಾರಿಗೆ 1967ರಲ್ಲಿ ಆಚರಿಸಲಾಯಿತು. ಇದರ ಗುರಿ ವ್ಯಕ್ತಿಗಳು, ಸಮುದಾಯಗಳು ಮತ್ತು ಸಮಾಜಗಳಿಗೆ ಸಾಕ್ಷರತೆಯ ಮಹತ್ವವನ್ನು ಎತ್ತಿ ತೋರಿಸುವುದು. ಆಚರಣೆಗಳು ಹಲವಾರು ದೇಶಗಳನ್ನು ನಡೆಯುತ್ತದೆ. ಕೆಲವು 77.5 ಕೋಟಿ ಜನರು ಕನಿಷ್ಠ ಸಾಕ್ಷರತೆಯ ಕೌಶಲ್ಯಗಳನ್ನು ಹೊಂದಿರುವುದಿಲ್ಲ. 5 ವಯಸ್ಕರಲ್ಲಿ ಒಬ್ಬರು ಇನ್ನು ಅನಕ್ಷರಸ್ಥರಾಗಿರಲ್ಲ ಮತ್ತು ಅವರಲ್ಲಿ 1/3 ಮಹಿಳೆಯರು, 6.07 ಕೋಟಿಯಷ್ಟು ಮಕ್ಕಳು ಶಾಲೆಯಿಂದ ಹೊರಗುಳಿತಿದ್ದಾರೆ ಮತ್ತು ಹೆಚ್ಚಿನವರು ಅನಿಯಮಿತವಾಗಿ ಹರಾಜಾಗುತ್ತಾರೆ ಅಥವಾ ಹೊರಗುಳಿತಾರೆ. ಯುನೆಸ್ಕೋದ ಎಲ್ಲರಿಗೂ ಶಿಕ್ಷಣದ ಮೇಲೆ ಜಾಗತಿಕ ಮೇಲ್ವಿಚಾರಣಾ ವರದಿ ಪ್ರಕಾರ ದಕ್ಷಿಣ ಏಷ್ಯಾವು ಅತ್ಯಂತ ಕಡಿಮೆ ವಯಸ್ಕರ ಸಾಕ್ಷರತಾ ಪ್ರಮಾಣವನ್ನು ಹೊಂದಿದೆ. ನಂತರ ಸಹರಾದ ದಕ್ಷಿಣಕ್ಕಿರುವ ಆಫ್ರಿಕಾ 59.7% ಇದೆ. ವಿಶ್ವದಲ್ಲಿ ಕಡಿಮೆ ಸಾಕ್ಷರತೆ ಹೊಂದಿರುವ ದೇಶಗಳೆಂದರೆ ಬರ್ಕಿನಾ ಪಾಸೋ, ನೈಜರ, ಮಾಲಿ. ವರದಿಯು ಅನಕ್ಷರತೆ ಮತ್ತು ತೀವ್ರ ಬಡತನದಲ್ಲಿರುವ ದೇಶಗಳ ನಡುವೆ ಮತ್ತು ಮಹಿಳೆಯರ ಮೇಲೆ ಅನಕ್ಷರತೆ ಮತ್ತು ಪೂರ್ವಗ್ರಹದ ಮೇಲೆ ಸ್ಪಷ್ಟವಾದ ಸಂಬಂಧವನ್ನು ಎತ್ತಿ ತೋರಿಸುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು. ಈಗಿಂದ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕ್ಷರತೆ ದಿನಾಚರಣೆ ಮತ್ತು ಆಶಾ ಭೋಸ್ಲೆಯವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.

ಸುಖಮಯ ಆನಂದಮಯ. ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ ಸರಗೂರಿನ 3ನೇ ವಾರ್ಡಿನ ಪುಟಾಣಿ ಪುನರ್ವ ಪೀರವರು ತಮ್ಮ 4ನೇ ವರ್ಷದ ಹುಟ್ಟು

ಇವರಿಗೆ ಶುಭಾಶಯ ತಿಳಿಸುವವರು ಅಮ್ಮ ಪ್ರೀತಿ, ತಾತ ನಂಜಪ್ಪ, ಅಜ್ಜಿ ಲಕ್ಷ್ಮಿ, ಚಿಕ್ಕಮ್ಮಂದಿರಾದ ಹೇಮಾ, ಸ್ಫೂರ್ತಿ, ರಕ್ಷಿತಾ ಹಾಗೂ ಕುಟುಂಬ ವರ್ಗದವರು. ಪುಟಾಣಿ ಪುನರ್ವ ಪೀರವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 8/9/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗ ಟಿರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಪ್ರೀತಿಯ ಚಿನ್ನದ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ.

0: 43 ರೂಪಾಯಿ, ಪೆನ್ಸಿಲ್ ಬೀನಿಸ್ 43 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 6 ರೂಪಾಯಿ, ಏಳವನ 7 ರೂಪಾಯಿ, ಗುಂಡೋ ಬದನೆಕಾಯಿ 11 ರೂಪಾಯಿ, ಕುಂಬಳಕಾಯಿ 3 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 14 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 24 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೂರು ಕಾಲ್ಬೆರಳುಗಳ ಸೋಮಾರಿ ಎಂಬ ವಿಷಯದ ಕುರಿತು ಕುಮಾರಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೂರು ಕಾಲ್ಬೆರಳುಗಳ ಸೋಮಾರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೂರು ಕಾಲ್ಬೆರಳುಗಳ ಸೋಮಾರಿತನವು ಮಧ್ಯ ಮತ್ತು ದಕ್ಷಿಣ ಅಮೆರಿಕಾದಾದ್ಯಂತ ಕಂಡುಬರುವ ಒಂದು ವೃಕ್ಷ ಸಸ್ತನಿಯಾಗಿದೆ. ಇದರ ಹೆಸರು ಏಳು ಮಾರಕ ಪಾಪಿಗಳಲ್ಲಿ ಒಂದಾಗಿದೆ, ಅಂದರೆ ಸೋಮಾರಿತನ.

ಮತ್ತು ಮೂರು ಕಾಲ್ಬೆರಳುಗಳು ಪ್ರತಿ ಅಂಗದ ಮೇಲೆ ಅದರ ಮೂರು ಉಂಗುರಗಳನ್ನು ಸೂಚಿಸುತ್ತಿದೆ. ಮೂರು ಕಾಲ್ಬೆರಳುಗಳ ಸೋಮಾರಿತನಗಳಲ್ಲಿ ನಾಲ್ಕು ಜಾತಿಗಳಿವೆ. ಅವುಗಳಲ್ಲಿ ಎರಡು ಅಮೆಜಾನ್ ಮಳೆಕಾಡಿನಲ್ಲಿ ಕಂಡುಬರುತ್ತವೆ. ಕಂದು ಗಂಟಲಿನ ಸೋಮಾರಿತನ ಅತ್ಯಂತ ವ್ಯಾಪಕವಾಗಿ ವಿತರಿಸಲಾದ ಮೂರು ಕಾಲ್ಬೆರಳುಗಳ ಸೋಮಾರಿತನವಾಗಿದೆ. ಇದರ ವ್ಯಾಪ್ತಿಯು ಹೊಂಡುರಾಸ್ನ ಉತ್ತರಕ್ಕೆ ಮಧ್ಯ ಅಮೆರಿಕದ ಮೂಲಕ ವ್ಯಾಪಿಸಿದೆ ಮತ್ತು ಸಂಪೂರ್ಣ ಅಮೆಜಾನ್ ಮಳೆಕಾಡಿನಲ್ಲಿ ಮತ್ತು ಅದರಾಚೆಗೆ ಅಟ್ಲಾಂಟಿಕ್ ಮಳೆಕಾಡಿನಲ್ಲಿ ಬ್ರೆಜಿಲ್ನ ಪೂರ್ವ ಕರಾವಳಿಯನ್ನು ಒಳಗೊಂಡಿದೆ. ಮೂರು ಕಾಲ್ಬೆರಳುಗಳ ಸೋಮಾರಿಗಳು ಅಮೆಜಾನ್ನಲ್ಲಿನ ಮೋಡ ಮತ್ತು ತಗ್ಗು ಪ್ರದೇಶದ ಉಷ್ಣವಲಯದ ಅರಣ್ಯ ಸೇರಿದಂತೆ ಹಲವು ರೀತಿಯ ಕಾಡುಗಳಲ್ಲಿ ವಾಸಿಸುತ್ತವೆ. ಆದರೂ ಅವು ಸಾಂದರ್ಭಿಕವಾಗಿ ಕೋಕೋ ತೋಟಗಳಲ್ಲಿ ವಾಸಿಸುತ್ತವೆ. ಅವು ತಮ್ಮ ಹೆಚ್ಚಿನ ಸಮಯವನ್ನು ಮಳೆಕಾಡಿನ ಮೇಲಾವರಣದಲ್ಲಿರುವ ಎತ್ತರದ ಕೊಂಬೆಗಳಲ್ಲಿ ನೇತಾಡುತ್ತಾ ಕಳೆಯುತ್ತವೆ. ಅಲ್ಲಿ ಅವು ತಿನ್ನುತ್ತವೆ, ಮಲಗುತ್ತವೆ, ಸಂಗಾತಿಯಾಗುತ್ತವೆ ಮತ್ತು ಜನ್ಮ ನೀಡುತ್ತವೆ. ನಡವಳಿಕೆ ಮತ್ತು ಆಹಾರ ಪದ್ಧತಿಯನ್ನು ನೋಡುವುದಾದರೆ ಸರಿಯೋ ತಪ್ಪೋ ಸೋಮಾರಿಗಳು ಪ್ರಾಣಿ ಸಾಮ್ರಾಜ್ಯದ ಅತ್ಯಂತ ಸೋಮಾರಿ ಸದಸ್ಯರು ಎಂಬ ಖ್ಯಾತಿಯನ್ನು ಗಳಿಸಿವೆ. ಸೇರಿಯಲ್ಲಿ ಅವು ದಿನಕ್ಕೆ 15-20 ಗಂಟೆಗಳ ಕಾಲ ನಿದ್ರಿಸಬಹುದು. ಆದರೆ ಕಾಡಿನಲ್ಲಿ ಅವು ದಿನಕ್ಕೆ ಸರಾಸರಿ 9.6 ಗಂಟೆಗಳ ಕಾಲ ಮಾತ್ರ ನಿದ್ರಿಸುತ್ತವೆ. ಆದಾಗ್ಯೂ ಸೋಮಾರಿಗಳು ವಿಶ್ವದ ಅತ್ಯಂತ ನಿಧಾನವಾಗಿ ಚಲಿಸುವ ಸಸ್ತನಿಗಳಲ್ಲಿ ಸೇರಿವೆ ಎಂಬುದು ನಿಜ. ದಿನಕ್ಕೆ ಸರಾಸರಿ ಫುಟ್ಬಾಲ್ ಮೈದಾನದ ಅರ್ಧದಷ್ಟು ಅಂದರೆ 41 ಗಜಗಳು ಮಾತ್ರ ಚಲಿಸುತ್ತವೆ. ಸೋಮಾರಿಗಳು ಎಲೆಗಳನ್ನು ತಿನ್ನುವ ಪ್ರಾಣಿಗಳು, ಅಂದರೆ ಅವು ಎಲೆಗಳು, ಕೊಂಬೆಗಳು ಮತ್ತು ಮೊಗ್ಗುಗಳನ್ನು ಮಾತ್ರ ತಿನ್ನುತ್ತವೆ ಮತ್ತು ಸುಮಾರು 30 ವಿಭಿನ್ನ ಮರ ಮತ್ತು ಲಿಯಾನ ಅಂದರೆ ಮರದ ಬಳ್ಳಿಗಳ ಜಾತಿಗಳ ಎಲೆಗಳನ್ನು ತಿನ್ನುತ್ತವೆ. ಅಂತಹ ಕಠಿಣ ವಸ್ತುಗಳ ವಿಭಜನೆಗೆ ಸಹಾಯ ಮಾಡಬಲ್ಲವು. ಇವು ನಾಲ್ಕು ಭಾಗಗಳ ಹೊಟ್ಟೆ ಮತ್ತು ಹೆಚ್ಚು ವಿಶೇಷವಾದ ಕರುಳಿನ ಬ್ಯಾಕ್ಟೀರಿಯಾವನ್ನು ಹೊಂದಿರುತ್ತವೆ. ಇದು ದೇಶೀಯ ಜಾನುವಾರುಗಳಂತಹ ಇತರೆ ರೂಮಿನೆಂಟ್ಗಳಂತಹ ಜೀರ್ಣಾಂಗ ವ್ಯವಸ್ಥೆಗಳಂತೆಯೇ ಇರುತ್ತದೆ. ಇವುಗಳ ಆಹಾರವನ್ನು ಗಮನಿಸಿದರೆ ಇತರೆ ಸಸ್ತನಿಗಳಿಗೆ ಹೋಲಿಸಿದರೆ ಸೋಮಾರಿಗಳು ನಂಬಲಾಗದಷ್ಟು ನಿಧಾನವಾದ ಚಯಾಪಚಯ ಮತ್ತು ಕಡಿಮೆ ಶೇಕಡವಾರು ಸ್ನಾಯುವಿನ ದ್ರವ್ಯರಾಶಿಯನ್ನು ಹೊಂದುವುದು ಆಶ್ಚರ್ಯವೇನಿಲ್ಲ. ಸೋಮಾರಿ ಜೀವನ ಶೈಲಿ ಎಂದು ತೊದಲು ತೋರಿಸುವುದು ವಾಸ್ತವವಾಗಿ ಯಶಸ್ವಿ ವಿಕಾಸನೀಯ ರೂಪಾಂತರವಾಗಿದೆ. ಸೋಮಾರಿಗಳು ರೂಪವಿಜ್ಞಾನ ಮತ್ತು ಶಾರೀರಿಕವಾಗಿ ಎತ್ತರದ ಮೇಲಾವರಣದಲ್ಲಿ ವಾಸಿಸಲು ಮತ್ತು ಇತರೆ ಅನೇಕ ಸಸ್ತನಿಗಳು ಅಭಿವೃದ್ಧಿ ಹೊಂದಲು ಸಾಧ್ಯವಾಗದ ಪೌಷ್ಟಿಕಾಂಶದ ಮೌಲ್ಯದಲ್ಲಿ ಕಡಿಮೆ ಇರುವ ಆಹಾರವನ್ನು ಸೇವಿಸಲು ಪರಿಣಿತಿಯನ್ನು ಹೊಂದಿವೆ. ಅಮೆಜಾನ್ನಲ್ಲಿರುವ ಮೂರು ಕಾಲ್ಬೆರಳುಗಳ ಎರಡು ಜಾತಿಗಳ ಸಂರಕ್ಷಣಾ ಸ್ಥಿತಿಯನ್ನು ಪ್ರಸ್ತುತ UNCA ಕನಿಷ್ಠ ಕಾಳಜಿ ಎಂದು ಪಟ್ಟಿ ಮಾಡಿದರೂ ಅವು ಆಕ್ರಮಣ, ಸಾಕುಪ್ರಾಣಿ ವ್ಯಾಪಾರಕ್ಕಾಗಿ ಮಾನವರಿಂದ ಸೆರೆ ಹಿಡಿಯುವಂತಹ ಬೆದರಿಕೆಗಳನ್ನು ಎದುರಿಸುತ್ತವೆ ಮತ್ತು ಅವುಗಳನ್ನು ಆಹಾರ ಮತ್ತು ಔಷಧವಾಗಿ ಮಾರಾಟ ಮಾಡಲು ಭೇಟಿಯಾಡಲಾಗುತ್ತದೆ. ಅರಣ್ಯನಾಶ ಮತ್ತು ಆವಾಸ ಸ್ಥಾನದ ವಿಘಟನೆಯು ಇತರೆ ಎಲ್ಲ ಅಮೆಜೋನಿಯನ್ ಜೀವಿಗಳಂತೆ ಸೋಮಾರಿಗಳನ್ನು ಬೆದರಿಸುತ್ತದೆ. ಅರಣ್ಯ ವ್ಯಾಪ್ತಿಯ ಕೊರತೆಯು ಅವುಗಳ ಆಹಾರ ಮೂಲವನ್ನು ಕಸಿದುಕೊಳ್ಳುತ್ತವೆ ಮತ್ತು ತೆರೆದ ನೆಲದ ಮೇಲೆ ಪರಭಕ್ಷಕಗಳ ವಿರುದ್ಧ ಅವುಗಳನ್ನು ರಕ್ಷಣೆ ಇಲ್ಲದಂತೆ ಮಾಡುತ್ತವೆ. ಸೋಮಾರಿಗಳು ಭೂಮಿಯಲ್ಲಿ ಚುರುಕಾಗಿರುವುದಿಲ್ಲ ಮತ್ತು ಜಾಗ್ವಾರ್ಗಳು ಮತ್ತು ಇತರೆ ದೊಡ್ಡ ಬೆಕ್ಕುಗಳಿಗೆ ಸುಲಭವಾದ ಭೇಟಿಯಾಗುತ್ತವೆ. ಹಾಗಾದರೆ ಇವುಗಳ ಮಹತ್ವವನ್ನು ನೋಡುವುದಾದರೆ ಸೋಮಾರಿಗಳು ಅಮೆಜಾನ್ ಮಳೆಕಾಡಿನಲ್ಲಿ ಅವಿಭಾಜ್ಯ ಅಂಗಗಳಾಗಿವೆ. ಅವು ಸೋಮಾರಿಗಳ ಮೇಲೆ ಮಾತ್ರ ಕಂಡುಬರುವ ಮತ್ತು ಬೇರೆಲ್ಲಿಯೂ ಕಂಡುಬರದ ಪಾಚಿಗಳ ಜಾತಿಯೊಂದಿಗೆ ಸಹಜೀವನದ ಸಂಬಂಧವನ್ನು ಬೆಳೆಸುತ್ತವೆ. ಈ ಸಂಬಂಧವು ಎರಡಕ್ಕೂ ಪ್ರಯೋಜನಕಾರಿಯಾಗಿದೆ. ಪಾಚಿಗಳು ಸೋಮಾರಿಯ ಕೂದಲಿನ ಆಶ್ರಯ ಮತ್ತು ನೀರನ್ನು ಪಡೆಯುತ್ತವೆ, ಆದರೆ ಸೋಮಾರಿಗೆ ಮರೆಮಾಚುವಿಕೆಯನ್ನು ಒದಗಿಸುತ್ತವೆ, ಅದನ್ನು ಪರಭಕ್ಷಕಗಳಿಂದ ರಕ್ಷಿಸುತ್ತವೆ. ಸೋಮಾರಿಗಳಲ್ಲಿ ವಾಸಿಸುವ ಅವಕಾಶವಾದಿಗಳು ಪಾಚಿಗಳು ಮಾತ್ರ ಅಲ್ಲ. ಇತ್ತೀಚಿನ ಸಂಶೋಧನೆಯು ಸೋಮಾರಿಗಳಲ್ಲಿ ವಾಸಿಸುವ ಹಲವಾರು ಶಿಲೀಂಧ್ರಗಳು ರೋಗ ನಿರೋಧಕ ಗುಣಗಳನ್ನು ಹೊಂದಿವೆ ಎಂದು ಕಂಡುಹಿಡಿದಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೂರು ಕಾಲ್ಬೆರಳುಗಳ ಸೋಮಾರಿಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೂರು ಕಾಲ್ಬೆರಳುಗಳ ಸೋಮಾರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂಥ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
2: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
5: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
5: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
4: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
5: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
5: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು.
1: ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.
2: ನಚ ಮಾಂ ತಾನಿ ಸರ್ಕರ್ಮಾಣಿ ನಿಬಧ್ನಂತಿ ಧನಂ.

ಅಸಕ್ತಂ ತೇಷು ಕರ್ಮಸು. ಧನಂಜಯ, ಈ ಕರ್ಮಗಳು ನನ್ನನ್ನು ಬಂಧಿಸವು, ಏಕೆಂದರೆ ನಾನು ಅವುಗಳಲ್ಲಿ ಉದಾಸೀನನಾಗಿ ಆಸಕ್ತಿರಹಿತನಾಗಿ ವರ್ತಿಸುತ್ತೇನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ನಾವು ಕೂಡ ಹೇಗೆ ಈ ಜಗತ್ತಿನಲ್ಲಿ ಬದುಕಬೇಕು ಎಂಬ ಅಂಶವನ್ನು ಕೂಡ ಕೃಷ್ಣ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾನೆ. ಈ ಸೃಷ್ಟಿಯನ್ನೆಲ್ಲ ದೇವರು ಮಾಡುತ್ತಿರುವುದರಿಂದ ಅವನಿಗೂ ಒಂದು ಉದ್ದೇಶವಿದೆ ಎಂದಂತಾಯಿತು. ಅವನಿಗೆ ಸಾಧಿಸುವುದಕ್ಕೆ ಏನೋ ಇದೆ ಎಂದರೆ ಅವನು ಅಪೂರ್ಣನಾಗುತ್ತಾನೆ. ಪೂರ್ಣ ಕಾಮನಾದವನು ಏನನ್ನು ಪಡೆಯಲು ಇದನ್ನೆಲ್ಲ ಮಾಡಬೇಕು? ನಮಗೆ ಒಂದು ಸಣ್ಣ ಬಯಕೆ ಇದೆ, ಅದಕ್ಕೆ ಪ್ರಪಂಚಕ್ಕೆ ಬಂದು ಹೋಗ್ತಾ ಇರುವಂಥದ್ದು. ಆದರೆ ಆ ಭಗವಂತನಿಗೆ ಒಂದು ದೊಡ್ಡ ಬಯಕೆ ಇದೆ. ಅದಕ್ಕಾಗಿಯೇ ಈ ಸೃಷ್ಟಿ ಸಂಹಾರ ಕಾರ್ಯದಲ್ಲಿ ಮಗ್ನನಾಗಿರುವುದು ಅಂಥೇಳಿ ನಾವು ಭಾವಿಸಬಹುದು. ಅವನಿಗೆ ಪಡೆಯದೇ ಇರುವುದು ಯಾವುದೂ ಇಲ್ಲ, ಇದನ್ನು ಸುಮ್ಮನೆ ಮಾಡುತ್ತಾನೆ ಎನ್ನಬಹುದು. ಸುಮ್ಮನೆ ಮಾಡುವವನು ಹುಚ್ಚನೊಬ್ಬನೆ. ಅವನು ಕುಳಿತಿರಲಾರದೆ ಏನನ್ನಾದರೂ ಮಾಡ್ತಾನೆ ಇರ್ತಾನೆ. ಹಾಗೆಯೇ ದೇವರು ಸುಮ್ಮನೆ ಏನೇನೋ ಮಾಡುವನು. ಅದರಿಂದ ನರಳುವವರು ಜೀವರಾಶಿಗಳು. ಅಂತೂ ದೇವರು ಉದ್ದೇಶವನ್ನಿಟ್ಟುಕೊಂಡವನೆಂದರೆ ಅಪೂರ್ಣನಾಗುವನು. ಉದ್ದೇಶವಿಲ್ಲ ಎಂದರೆ ಹುಚ್ಚನೋ ಮರುಳನೋ ಯಾರೋ ಆಗಿರ್ತಾನೆ ಅಂತ ಹೇಳ್ಬೋದು. ಆದರೆ ದೇವರು ಈ ಸೃಷ್ಟಿಯನ್ನೆಲ್ಲ ಮಾಡಿದರೂ ಕೂಡ ಅವನು ಆಸಕ್ತಿಯಿಂದ ಮಾಡುತ್ತಿಲ್ಲ, ಅದರಿಂದ ಬರುವ ಫಲವನ್ನು ಉಣ್ಣಲು ಮಾಡುತ್ತಿಲ್ಲ. ಆದರೆ ಅವನು ಉದಾಸೀನನಾಗಿ ಸೃಷ್ಟಿ ಮಾಡದೇ ಇದ್ದರೆ ಬದ್ಧ ಜೀವಿಗಳು ಮುಕ್ತರಾಗುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಜೀವರಾಶಿಗಳ ಮೇಲಿನ ಕಾರುಣ್ಯದಿಂದಲೇ ಅವರ ಉದ್ಧಾರಕ್ಕಾಗಿ ಮತ್ತೊಂದು ಸೃಷ್ಟಿಯ ಅವಕಾಶವನ್ನು ಕೊಡುತ್ತಾನೆ. ಇಷ್ಟೊಂದು ಕರುಣೆ ಇದ್ದರೆ ಸುಮ್ಮನೆ ಅವನು ಏತಕ್ಕೆ ಒಂದೇ ಸಲ ಮುಕ್ತಿಯನ್ನು ಕೊಡಬಾರದು ಅಂತ ನಾವು ಅನ್ನಿಸ್ಕೊಳ್ಬಹುದಲ್ವಾ? ಕೊಟ್ಟು ಅವರನ್ನು ಪ್ರಕೃತಿಯ ಜೈಲಿನಿಂದ ಪಾರು ಮಾಡಬಾರದೇಕೆ? ಕಷ್ಟಪಟ್ಟು ಸಾಧನೆ ಮಾಡುವವನಿಗೂ ಮುಕ್ತಿ, ಏನೂ ಮಾಡದೆ ಸುಮ್ಮನೆ ಇಂದ್ರಿಯ ಪ್ರಪಂಚದಲ್ಲಿ ವಿಹರಿಸುವವನಿಗೂ ಕೂಡ ಮುಕ್ತಿ ಕೊಟ್ಟ ಅಂತಂದ್ರೆ, ನಾವು ಕಷ್ಟಪಟ್ಟು ಓದುವವನು ಪಾಸ್ ಆಗ್ತಾನೆ, ಸುಮ್ಮನೆ ಓದದೆ ಹರಟೆ ಹೊಡೆಯುತ್ತಿರುವವನು ಪಾಸ್ ಆಗ್ತಾನೆ ಅಂತಂದ್ರೆ ಯಾರು ಓದುವುದಕ್ಕೆ ಹೋಗೋದಿಲ್ಲ. ಆದರೆ ದೇವರನ್ನ ಹೇಗೆ ಮಾಡಿದ್ರೂ ದೂರುವುದನ್ನ ಮಾತ್ರ ನಾವು ಬಿಡೋದಿಲ್ಲ. ಆಗ ದೇವರನ್ನ ಪಕ್ಷಪಾತಿ ಎನ್ನುತ್ತೇವೆ. ಒಟ್ಟಿನಲ್ಲಿ ದೇವರಿಗೂ ಮತ್ತು ಸೃಷ್ಟಿಗೂ ಇರುವ ಸಂಬಂಧವನ್ನ ನಾವು ಹೇಗೆ ನೋಡಿದರೂ ಕೂಡ ಯಾವುದಾದ್ರೂ ಒಂದು ದೋಷ ಕಂಡೇ ಕಾಣ್ತೇವೆ. ಈ ದೋಷಗಳೆಲ್ಲ ಕಡಿಮೆ ಅನ್ನಬಹುದು. ಶ್ರೀಕೃಷ್ಣ ಕೊಡುವ ಕಾರಣದಲ್ಲಿ ತನಗಾಗಿ ಸೃಷ್ಟಿ ಮಾಡ್ತಾ ಇಲ್ಲ, ಜೀವರಾಶಿಗಳಿಗಾಗಿ ಸೃಷ್ಟಿ ಮಾಡ್ತಾ ಇದ್ದಾನೆ. ಅದರಿಂದ ಅವನು ಕೊನೆಗೆ ಯಾವ ಫಲಕ್ಕೂ ಕೈಯೊಡ್ಡುವುದಿಲ್ಲ, ಅಥವಾ ಅದನ್ನು ಮಾಡುತ್ತಿರುವಾಗಲೂ ಆ ಕೆಲಸದಲ್ಲಿ ಆಸಕ್ತಿ ಇಲ್ಲ, ಉದಾಸೀನವಾಗಿ ಆ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಹಾಗಾಗಿ ವ್ಯಷ್ಟಿ ಅಂಥ ದೃಷ್ಟಿಯಿಂದ ನಾವು ನೋಡೋದಾದರೆ ಜೀವನು ಮಾಯೆಯ ಹಿಡಿತದ ಒಳಗಿರೋದ್ರಿಂದ ಅವನಿಗೆ ಕರ್ತೃತ್ವ ಮತ್ತು ಭೋಕ್ತೃತ್ವಗಳು ಅದರ ಅಭಿಮಾನವಿದೆ. ಆದುದರಿಂದ ಅವನು ಸಂಸಾರಕ್ಕೊಳಗಾಗಿದ್ದಾನೆ. ಅವನು ಮಾಡುವ ಕರ್ಮಗಳು ಅವನ ಮನಸ್ಸಿನಲ್ಲಿ ಒಂದು ವಾಸನೆಗಳ ರೂಪದಲ್ಲಿ ಉಳಿಯೋದ್ರಿಂದ ಅವನು ಕರ್ಮ ಮಾಡಿದ್ದಷ್ಟಕ್ಕೆ ಅವನ ವಾಸನಾರಾಶಿಯೂ ಕೂಡ ಹೆಚ್ಚುತ್ತದೆ. ಉದಾಹರಣೆಗೆ, ಒಂದು ಸಣ್ಣ ಮಗುವು ಕೈಕಾಲಾಡಿಸ್ತಾ ಇರುವಾಗ ತನ್ನ ತಂದೆಯನ್ನೇ ಒದೆಯುತ್ತಿದೆ ಎಂದಿಟ್ಕೊಳ್ಳೋಣ. ಅದೇ ಸಮಯ ಒಬ್ಬ ಬೆಳೆದ ಯುವಕ ತನ್ನ ತಂದೆಯನ್ನ ಒದೆಯುತ್ತಿದ್ದಾನೆ ಎಂದಿಟ್ಕೊಳ್ಳೋಣ. ಇವೆರಡೂ ಕೂಡ ಕರ್ಮಗಳೇ. ಆದರೆ ಒಂದು ಸಣ್ಣ ಮಗು ತಂದೆಯನ್ನ ಆಟಾಡುವಾಗ ಒದೆಯುವಂಥದ್ದು ಒಂದು ಅಹಂಕಾರ ರಹಿತವಾದ ಮನಸ್ಸಿನಿಂದ ನಡೆದ ಕರ್ಮ. ಇನ್ನು ಬೆಳೆದ ಯುವಕ ತಂದೆಯನ್ನ ಒದಿತಾ ಇದ್ದಾನೆ ಅಂತಂದ್ರೆ ಅದು ಅಹಂಕಾರಪೂರಿತ ಮನಸ್ಸಿನಿಂದ ಮಾಡಿದ ಕರ್ಮ. ಹಾಗಾಗಿ ಮಗು ಮಾಡಿದ ಕರ್ಮಕ್ಕೆ ಕರ್ಮಫಲವಿಲ್ಲ, ಆದರೆ ಯುವಕನು ಮಾತ್ರ ತಾನು ಮಾಡಿದ ಕರ್ಮಕ್ಕೆ ತಕ್ಕ ಫಲವನ್ನ ಅನುಭವಿಸಿಯೇ ತೀರ್ತಾನೆ. ಹಾಗಾಗಿ ಪರಮಾತ್ಮನು ತನ್ನ ಮಾಯಾಶಕ್ತಿಯನ್ನ ಆಧಾರವಾಗಿಟ್ಟುಕೊಂಡು ಜೀವರಾಶಿಗಳನ್ನ ಮತ್ತೆ

ಮತ್ತೆ ಹುಟ್ಟಿಸುವ ಈ ಕ್ರಮದಿಂದ ಯಾವ ರೀತಿಯಲ್ಲಿಯೂ ಬಂಧನಕ್ಕೊಳಗಾಗುವುದಿಲ್ಲ. ಏಕೆಂದರೆ ಪರಮಾತ್ಮನಲ್ಲಿ ಯಾವುದೇ ರೀತಿಯ ಅಹಂಕಾರಕ್ಕೆ, ರಾಗದ್ವೇಷಗಳಿಗೆ ಎಡೆಯಿಲ್ಲ. ಸಿನಿಮಾದಲ್ಲಿ ಎಷ್ಟೇ ದುಃಖಕರವಾದ ಘಟನೆ ನಡೆದಿರಲಿ, ಅಲ್ಲಿರುವ ಬಿಳಿಯ ಪರದೆಗೆ ಯಾವುದೇ ರೀತಿಯ ಹಾನಿಯಾಗಿರುವುದಿಲ್ಲ. ಒಂದು ವೇಳೆ ಆ ಬಿಳಿ ಪರದೆ ಇಲ್ಲದಿರುತ್ತಿದ್ರೆ ಖಂಡಿತವಾಗಿಯೂ ನಮಗೆ ಸಿನಿಮಾವನ್ನು ನೋಡಲು ಸಾಧ್ಯವಾಗ್ತಾ ಇರಲಿಲ್ಲ. ಅದೇ ರೀತಿ ನಾಮ ರೂಪ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಪರಮಾತ್ಮನು ಅಧಿಷ್ಠಾನ ಶಕ್ತಿ ಮಾತ್ರ. ಎಲ್ಲ ಜೀವರಾಶಿಗಳು ಅವರವರ ವಾಸನೆಗಳಿಗೆ ಅವರಾಗಿ ಸಿಕ್ಕಿಬಿದ್ದಂತಹ ಪಾತ್ರಧಾರಿಗಳು. ಉಗಿ ಬಂಡಿಯಲ್ಲಿರುವ ಉಗಿಯನ್ನು ಯಾರು ಕೂಡ ಶ್ಲಾಘಿಸುವುದೂ ಇಲ್ಲ, ಬೈಯುವುದೂ ಇಲ್ಲ. ಈ ಉಗಿಯು ಬಂಡಿಗೆ ಶಕ್ತಿಯನ್ನು ಕೊಡುತ್ತದೆ. ಬಂಡಿಯು ಒಂದು ವೇಳೆ ಅಪಘಾತಕ್ಕೀಡಾದರೆ ಆಗ ಉಗಿಯನ್ನ ಬೈಯುವಂತಿಲ್ಲ. ಬಂಡಿಯು ಸಕಾಲಕ್ಕೆ ಗುರಿಯನ್ನ ಸೇರಿದರೆ ಆಗ ಉಗಿಯನ್ನ ಶ್ಲಾಘಿಸುವಂತೆಯೂ ಇಲ್ಲ. ಹಾಗೆಂದು ಉಗಿ ಇಲ್ಲದೆ ಬಂಡಿ ಚಲಿಸಲಾರದು. ಈ ಉಗಿಗೆ ಮಾತ್ರ ಬಂಡಿಯು ಚಲಿಸುವ ಬಗ್ಗೆಗಾಗಲಿ ಅಥವಾ ಬಂಡಿಯನ್ನ ಅಪಘಾತಕ್ಕೊಳಿಪಡಿಸುವುದಾಗಲಿ ಯಾವುದೇ ರೀತಿಯ ಆಸಕ್ತಿ ಇಲ್ಲ. ಅದೇ ರೀತಿ ಪರಮಾತ್ಮ ಕೂಡ. ಹಾಗಾಗಿ ಕ್ರಿಯಾಶಕ್ತಿಯ ಒಂದು ಮೂಲವೇ ಆ ಪರಮಾತ್ಮ. ಮನಸ್ಸು ಬುದ್ಧಿಯನ್ನ ಪ್ರಚೋದಿಸುವವನು ಅವನೇ. ಹಾಗಾಗಿ ಈ ಜಗತ್ತನ್ನ ಸೃಷ್ಟಿಸುವುದು ನನ್ನ ಕಾರ್ಯಕರ್ತವ್ಯ. ಆದರೆ ಅದರ ಬಗ್ಗೆ ಯಾವುದೇ ಆಸಕ್ತಿಯನ್ನ ತಳೆಯದೇ ಇರುವಂಥದ್ದು ನನ್ನ ನಿರ್ಧಾರ ಅಂತ ಹೇಳಿ ಭಗವಂತ ಹೇಳ್ತಿರುವಂಥದ್ದು. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ರೆಂಬೆ ಮೂಲೆಯಲೊಂದು ಹಕ್ಕಿ ಹಾಡುವುದೊಲಿದು, ರೆಂಬೆ ಮೂಲೆಯಲೊಂದು ಹಕ್ಕಿ ಹಾಡುವುದೊಲಿದು,

ರೆಂಬೆಯ ಮೂಲೆಯಲ್ಲಿ ಒಂದು ಹಕ್ಕಿ ಹಾಡ್ತಾ ಇದೆ. ಅದರ ಇಂಚರೆಯ ಅದಕ್ಕೆ 101 ಪದಕ ಕೊಟ್ಟಂತೆ. ಯಾರಾದರೂ ಕೇಳಲಿ, ಯಾರಾದರೂ ಕೇಳದೇ ಇರಲಿ, ಅದರಿಂದ ಅದು ಬೇಜಾರು ಆಗೋದಿಲ್ಲ, ಸಂತೋಷನೂ ಪಡೋದಿಲ್ಲ. ಆದರೆ ಹಕ್ಕಿ ತನ್ನ ಪಾಡಿಗೆ ತಾನು ಹಾಡಿಕೊಂಡು ತೃಪ್ತಿಯನ್ನು ಪಡೆಯುತ್ತೆ. ಭಗವಂತ ಕೂಡ ಅಷ್ಟೇ. ಈ ಇಡೀ ಸೃಷ್ಟಿಯನ್ನು ಆತ ನಿರ್ಮಿಸಿದ್ರೂ ಕೂಡ ಅದರ ಮೇಲೆ ಯಾವುದೇ ಆಸಕ್ತಿ ಇಲ್ಲದೆ ತನ್ನ ಪಾಡಿಗೆ ತಾನು ಆ ಸೃಷ್ಟಿಯ ಜೀವಿಗಳು ನಲಿಯಲಿ ಅಂತ ಹೇಳಿ ಬಿಟ್ಟಿದ್ದಾನೆ. ಅದರ ಸೂಕ್ಷ್ಮತೆಯನ್ನು ಅರಿಯಬೇಕಾಗಿರುವಂಥದ್ದೇ ನಮ್ಮ ಕಾರ್ಯ ಕರ್ತವ್ಯ, ನಮ್ಮ ಕಾರ್ಯಕರ್ಮಗಳೂ ಕೂಡ ಅದೇ ಹೌದು. ಹಾಗಾಗಿ ಅತ್ತ ಸೂಕ್ಷ್ಮವಾದ ಏನು ಬಂಧನದಿಂದ ನಾವು ಸೇರಿದ್ದೇವೆ ಭಗವಂತನ ಮೂಲಕ, ಆ ಸೂಕ್ಷ್ಮ ದಾರದ ಕಡೆಗೆ ನಮ್ಮ ಚಿತ್ತ ಹರಿದರೆ ನಮ್ಮ ಜೀವನವನ್ನು ಸಾಕ್ಷಾತ್ ಸಾರ್ಥಕತೆಯ ರೂಪಕ್ಕೆ ನಾವು ಸಾಗಿಸ್ಕೊಂಡು ಹೋಗ್ಬೋದು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಕೇಳುಗರೆ, ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ದ್ವಿತೀಯ PUC ಇಂಗ್ಲಿಷ್ ಪಾಠ ದ ಗಾರ್ಡ್ನರ್ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ತರಗತಿಗೆ ಸ್ವಾಗತ. ಲೆಟ್ಸ್ ಲರ್ನ್ ಇಂಗ್ಲಿಷ್. ಐ ವೆಲ್ಕಮ್ ಯು ಆಲ್ ಟು ದಿಸ್ ಕ್ಲಾಸ್. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾನು ನಿಮಗೆ ದ್ವಿತೀಯ ಪಿ ಯು ಇಂಗ್ಲಿಷ್ ಪಠ್ಯಪುಸ್ತಕದಲ್ಲಿ ಇರುವಂತಹ ಪದ್ಯ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಈ ಪೋಯಮನ್ನು ಪರಿಚಯ ಮಾಡಿಸಿದ್ದೆ. ಇವತ್ತಿನ ಈ ತರಗತಿಯಲ್ಲಿ ದ್ವಿತೀಯ ಪಿ ಯು ಇಂಗ್ಲಿಷ್ ಪಠ್ಯಪುಸ್ತಕದಲ್ಲಿ ಇರುವಂತಹ ದ ಗಾರ್ಡನರ್ ಈ ಕಥೆಯನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಪಿ ಲಂಕೇಶ್ ಅವರು ಬರೆದಿರುವಂತಹ ದ ಗಾರ್ಡನರ್ ಕತೆ ಕನ್ನಡದಿಂದ ಇಂಗ್ಲಿಷ್ಗೆ ತರ್ಜುಮೆ ಅಥವಾ ಅನುವಾದ ಆಗಿರುವಂತಹ ಕತೆ. ಈ ಕತೆ ನೀವು ಆಸಕ್ತಿಯಿಂದ ಓದಿದ್ರೆ, ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರೆ ನಮಗೆ ಸಾಕಷ್ಟು ಕಲಿಕೆಯನ್ನು ಕೊಡುತ್ತೆ. ದ ಗಾರ್ಡನರ್ ಈಸ್ ಅ ಶಾರ್ಟ್ ಸ್ಟೋರಿ ರಿಟನ್ ಬೈ ಪಿ ಲಂಕೇಶ್. ಲಂಕೇಶ್ ಈಸ್ ಒನ್ ಆಫ್ ದಿ ಮೇಜರ್ ಶಾರ್ಟ್ ಸ್ಟೋರಿ ರೈಟರ್ಸ್ ಇನ್ ಕನ್ನಡ ಆ್ಯಂಡ್ ಈ ಈಸ್ ನೋನ್ ಫಾರ್ ಇಸ್ ಬ್ಯೂಟಿಫುಲ್ ಶಾರ್ಟ್ ಸ್ಟೋರೀಸ್. ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಕಥೆಯನ್ನು ನೀವು ದ್ವಿತೀಯ ಪಿ ಯುನಲ್ಲಿ ಕನ್ನಡ ಪಠ್ಯಪುಸ್ತಕದಲ್ಲಿ ಓದ್ತೀರಿ. ಕತೆ ಅಂತ ಹೇಳಿದ್ರೆ, ಸಣ್ಣ ಕತೆ ಶಾರ್ಟ್ ಸ್ಟೋರಿ ಅಂತ ಹೇಳಿದ್ರೆ, ಅದು ಒಂದು ಕಲ್ಪಿತ ಘಟನೆಯಾಗಿರುತ್ತೆ, ಒಂದು ಇಮ್ಯಾಜಿನೇಷನ್ ಇರುವಂತಹ ಇಮ್ಯಾಜಿನ್ಡ್ ಆದಂತಹ ಒಂದು ಸಂದರ್ಭವನ್ನು ಲೇಖಕರು ಇಲ್ಲಿ ಕಟ್ಕೊಡ್ತಾರೆ. ಶಾರ್ಟ್ ಸ್ಟೋರಿ ಅಂತ ಹೇಳಿದಾಗ ನೀವು ಪ್ರಥಮ ಪಿ ಯುನಲ್ಲಿ, ಫಸ್ಟ್ ಇಯರ್ ಪಿ ಯುನಲ್ಲಿ ಇಂಗ್ಲಿಷ್ನಲ್ಲಿ ವರು ಮನುಷ್ಯನ್, ಟು ಜೆಂಟಲ್ಮೆನ್ ಆಫ್ ವೆರೋನಾ, ಹಾಗೆ ಸೆಕೆಂಡ್ ಪಿ ಯು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ನಲ್ಲಿ ಟು ಡಿಯರ್ ಈ ಕಥೆಯನ್ನು ಕೂಡ ನೀವು ಓದಿದ್ದೀರಿ. ಸೊ ಶಾರ್ಟ್ ಸ್ಟೋರೀಸ್ ಅಂತ ಹೇಳಿದಾಗ ಒಂದು ಗಂಟೆ ಅರ್ಧ ಗಂಟೆನಲ್ಲಿ ಓದಿ ಮುಗಿಸಬಹುದಾದಂತಹ ಒಂದು ಕತೆ ಆಗಿರುತ್ತೆ. ಆ ಕತೆಯಲ್ಲಿ ಒಂದಷ್ಟು ವಿವರಣೆ, ಒಂದು ಘಟನೆ, ಆ ಘಟನೆಗಳ ಸೀಕ್ವೆನ್ಸ್ ಇರುತ್ತೆ. ನಿಮಗೆ ಓದಿದಾಗ ಒಂದು ಪಾತ್ರ, ಒಂದು ಸಂದರ್ಭವನ್ನು ನಿಮ್ಮ ಅನುಭವಕ್ಕೆ ತಂದುಕೊಡುತ್ತೆ. ದಿಸ್ ಇಸ್ ಅ ಶಾರ್ಟ್ ಸ್ಟೋರಿ. ಸೊ ಶಾರ್ಟ್ ಸ್ಟೋರಿ ಅಂತ ಹೇಳಿದಾಗ ಇಟ್ ಇಸ್ ಅ ಫಿಕ್ಷನ್. ಫಿಕ್ಷನ್ ಅಂತ ಹೇಳಿದ್ರೆ ಕತೆ. ಸೊ ಹೀಗೆ ಪಿ ಲಂಕೇಶ್ ಅವರ ದ ಗಾರ್ಡನರ್ ಅನ್ನುವಂತಹ ಕತೆ ಏನನ್ನ ಹೇಳುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಪಠ್ಯಪುಸ್ತಕವನ್ನು ನೀವು ತಗೊಂಡ್ರೆ ಪುಟ ಸಂಖ್ಯೆ 59ರಲ್ಲಿ ದ ಗಾರ್ಡನರ್ ಕತೆ ಮುದ್ರಣ ಆಗಿದೆ. ಅಲ್ಲಿ ಒಂದು ಪ್ರಶ್ನೆಯನ್ನ ಪಾಠದ ಆರಂಭದಲ್ಲಿ ಕೇಳ್ತಾರೆ. ಈಸ್ ದೇರ್ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪಿಟಿಷನ್ ಅಂಡ್ ರೈವಲ್ರಿ ಅಂತ ಹೇಳಿ. ಕಾಂಪಿಟಿಷನ್ ಅಂತ ಹೇಳಿದ್ರೆ ಸ್ಪರ್ಧೆ, ರೈವಲ್ರಿ ಅಂತ ಹೇಳಿದಾಗ ದ್ವೇಷ ಇರುವಂತಹ ಒಂದು ಸ್ಪರ್ಧೆ ಆಗಿರುತ್ತೆ. ಆ ದ್ವೇಷ ಇರುತ್ತೆ, ಪೈಪೋಟಿ ಇರುತ್ತೆ. ಆದರೆ ಆ ಪೈಪೋಟಿಯಲ್ಲಿ ಒಂದು ದ್ವೇಷದ ಅಂಶ ಇರುತ್ತೆ. ದ ಗಾರ್ಡನರ್ ಕಥೆನಲ್ಲಿ ನಮಗೆ ಪರಸ್ಪರ ಸ್ಪರ್ಧೆ ಅನ್ನೋದು ದ್ವೇಷಕ್ಕೆ ತಿರುಗಿದಾಗ ಏನಾಗತ್ತೆ, ಏನಾಗಬಹುದು ಅನ್ನುವಂತಹ ಒಂದು ವಿವರಣೆ ನಮಗೆ ಸಿಗತ್ತೆ. ಈ ಕತೆ ಪಿ ಲಂಕೇಶ್ ಅವರ ಮೂಲ ಕನ್ನಡದ ಕಥೆಯನ್ನು ಹೆಚ್ ಎಸ್ ರಾಘವೇಂದ್ರ ರಾವ್ ಅವರು ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ. ಕಥೆಯ ಆರಂಭ ಹೀಗೆ ಶುರುವಾಗತ್ತೆ. ಎಲಾಪರೇಷನ್ ಕ್ಯಾನ್ ಓನ್ಲಿ ಇಂಪಾವರಿಶ್ ದಿಸ್ ಅಕೌಂಟ್ ಅಂಡ್ ಮೇಕ್ ಇಟ್ ಲೆಸ್ ಅಥೆಂಟಿಕ್. ಎಲಾಪರೇಷನ್ ಅಂತ ಹೇಳಿದ್ರೆ ವಿವರಣೆ. ಇಂಪಾವರಿಶ್, ಇಂಪಾವರಿಶ್ ಅಂದರೆ ಬಡಕಲಾಗತ್ತೆ, ಸೊರಗೋಗುತ್ತೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಅಕೌಂಟ್ ಅಂತ ಹೇಳಿದಾಗ ಇಲ್ಲಿ ಲೆಕ್ಕ ಅಂತಲ್ಲ, ಘಟನೆ ಅಂತಾಗತ್ತೆ. ಅಥೆಂಟಿಕ್ ಅಂದರೆ ಹೆಚ್ಚು ಸತ್ಯಕ್ಕೆ ಹತ್ತಿರವಾದ್ದು. ಅಥೆಂಟಿಕ್ ಸತ್ಯಕ್ಕೆ ಹತ್ತಿರವಾದದ್ದು, ಸತ್ಯ ಅಂತ ಅನ್ನೋ ಅರ್ಥವನ್ನು ಕೊಡುತ್ತೆ. ಹೆಚ್ಚು ವಿವರಣೆ ಕೊಡ್ಲಿಕ್ಕೆ ಹೋದ್ರೆ ನಾನೀಗ ಹೇಳುವಂತಹ ಘಟನೆ ಸತ್ಯಕ್ಕೆ ದೂರ ಆಯಿತು ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಹೆಚ್ಚು ವಿವರಣೆ ಕೊಡಕ್ಕೆ ಹೋಗಲ್ಲ. ನಾನು

ಈ ಕಥೆಯನ್ನ ಚಿಟಕಿ ಹೊಡೆಯೋದ್ರಲ್ಲಿ ಕಲ್ಪಿಸಿಕೊಂಡೆ ಅಂತ ಹೇಳಿ ನಿರೂಪಕರು ಹೇಳ್ತಾರೆ. ಇಲ್ಲಿ ನರೇಟರ್ ಅನ್ನುವಂಥ ಒಂದು ಪದವನ್ನು ನೀವು ನೆನಪಿಟ್ಟುಕೊಳ್ಬೇಕು. ಕಥೆಯಲ್ಲಿ ನಮಗೆ ಒಂದು ನರೇಟರ್ ಇದ್ದಾರೆ, ಅವರೊಂದು ನರೇಷನ್ ಅನ್ನು ಕೊಡ್ತಾರೆ. ಹೇಳ್ತಾರೆ, ಒಂದಿನ ಚಂದ್ರಾಯಪಟ್ಟಣದ ಹತ್ರ ಒಂದು ತೆಂಗಿನ ತೋಟದಲ್ಲಿ ಒಬ್ಬ ಮುದುಕ ನಿಂತಿದ್ದ. ಆ ಮುದುಕನ ಒಂದು ಕೈನಲ್ಲಿ ಗುದ್ದಲಿ ಇತ್ತು, ಸ್ಪೇಡ್, ಇನ್ನೊಂದು ಕೈಯಲ್ಲಿ ನ್ಯೂಸ್ ಪೇಪರ್ ಇತ್ತು. ಕಂಕಳಲ್ಲಿ ನ್ಯೂಸ್ ಪೇಪರ್ ಅನ್ನ ಸಿಕ್ಕಿಸಿಕೊಂಡಿದ್ದ ಅಂತ ಹೇಳ್ತಾರೆ. ಹೀಗೆ ದಿನನಿತ್ಯ ಜಮೀನಲ್ಲಿ ಭೂಮಿಯಲ್ಲಿ ಕೆಲಸ ಮಾಡುವಂಥವರು, ದೈಹಿಕವಾಗಿ ಶ್ರಮ ಪಡುವಂಥವರು ನ್ಯೂಸ್ ಪೇಪರ್ ಓದೋದೆಲ್ಲ ಅಪರೂಪ. ಹಾಗಾಗಿ ಇವರು ನಿರೂಪಕರು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಈ ತೆಂಗಿನ ತೋಟದಲ್ಲಿ ನಿಂತಿದ್ದ ಆ ಎತ್ತರದ ಮುದುಕ, ಬಿಳಿ ತಲೆ ಕೂದಲನ್ನು ಹೊಂದಿದ್ದ, ಕಟ್ಮಸ್ತಾಗಿದ್ದ, ಕೈನಲ್ಲಿ ಗುದ್ದಲಿ ಇತ್ತು, ಕಂಕಳಲ್ಲಿ ನ್ಯೂಸ್ ಪೇಪರ್ ಇತ್ತು. ಈತನನ್ನು ನೋಡಿದಾಗ ಅಲ್ಲೊಬ್ಬ ಕೂಲಿಯವ, ಒಬ್ಬ ಮೇಸ್ತ್ರಿ ಮತ್ತೊಬ್ಬ ತತ್ವಶಾಸ್ತ್ರಜ್ಞ ಎಲ್ಲರೂ ಒಟ್ಟಿಗೆ ಇರೋ ಹಾಗೆ 3-in-1, ಈ ಮೂರು ಅಂಶಗಳು ಈ ವ್ಯಕ್ತಿಯಲ್ಲಿ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತು. ಇಂಥ ಅಪರೂಪದ ವ್ಯಕ್ತಿ ಬಗ್ಗೆ ನನಗೆ ಒಂದು ಕುತೂಹಲ ಶುರುವಾಯಿತು, ಆತನ ಬಗ್ಗೆ ಒಂದು ಕಥೆಯನ್ನು ಕಟ್ಟಿದೆ ಅಂತ ಹೇಳ್ತಾರೆ. ನಂತರ ಈ ವ್ಯಕ್ತಿ ಇಲ್ಲಿಗೆ ಎಲ್ಲಿಂದಲೋ ಬಂದ, ಈ ತೋಟದ ಮಾಲೀಕನಿಗೆ ಇಂಥ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇತ್ತು, ಇಬ್ಬರು ಮಾತಾಡಿಕೊಂಡು ಈ ಮುದುಕ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡ. ಈ ಮುದುಕ ಕೃಷಿ ಕೆಲಸದಲ್ಲಿ ನುರಿತ ವ್ಯಕ್ತಿಯಾಗಿದ್ದ, ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. ಹಾಗೆ ತೋಟದಲ್ಲಿ ನಡೀತಾ ಇದ್ದಂಥ ಸಣ್ಣ ಪುಟ್ಟ ಕಳ್ತನಗಳನ್ನು ಈತ ನಿಲ್ಲಿಸೋದಕ್ಕೆ ಸಾಧ್ಯ ಆಯಿತು. ಬಹಳ ಆಸಕ್ತಿಯಿಂದ ಕೃಷಿಯನ್ನು ಮಾಡ್ತಾ ಹೋದ, ಹೀಗಾಗಿ ತೋಟದ ಆದಾಯ ಹೆಚ್ಚಾಯಿತು. ಒಂದು 3-4 ವರ್ಷಗಳು ಕಳೆಯೋದ್ರೊಳಗಡೆ ತೋಟದ ಮಾಲೀಕ ಶ್ರೀಮಂತನಾಗಿಬಿಟ್ಟ. ಅವರು 10 ಎಕರೆ ಜಮೀನನ್ನು ಹೊಂದಿದ್ದವರು ಈಗ 100+ ಎಕರೆ ಜಮೀನನ್ನು ಹೊಂದುವ ಮಟ್ಟಕ್ಕೆ ಹೊರಟೋದ್ರು. ಆದರೆ ಇದರಿಂದ ಒಂದು ಸಮಸ್ಯೆನೂ ಆಯಿತು. ತೋಟದ ಮಾಲೀಕ ಚಟಗಳನ್ನು ಕಲ್ತ್ಕೊಂಡ, ಸುಮ್ಮನೆ ಊರೂರು ಸುತ್ತಲಿಕ್ಕೆ ಶುರು ಮಾಡ್ದ, ಅವನ ಜೊತೆಗೆ ಸ್ನೇಹಿತರ ಸಂಖ್ಯೆ ಜಾಸ್ತಿ ಆಯಿತು. ಇದನ್ನು ಕಂಡು ತೋಟದ ಮಾಲೀಕನ ಹೆಂಡತಿಗೆ ಬೇಸರ ಆಗಲಿಕ್ಕೆ ಶುರುವಾಯಿತು. ಮುದುಕನ ಬಗ್ಗೆ ಏನು ಮಾಡಬೇಕು, ಮುದುಕನಿಂದ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಅಂತ ಹೇಳಿ ಅರ್ಥ ಮಾಡಿಕೊಳ್ಳೋದು ನನಗೆ ಕಷ್ಟ ಆಗ್ತಿದೆ ಅನ್ನೋ ಸ್ಥಿತಿಯಲ್ಲಿ ತೋಟದ ಮಾಲೀಕನ ಹೆಂಡತಿ ಇರ್ತಾಳೆ. ಇನ್ಎಫಿಕ್ಸ್ ಅಂತ ಒಂದು ಪದ ಬರುತ್ತೆ. ಇನ್ಎಫಿಕ್ಸ್ ಅಂತ ಹೇಳಿದ್ರೆ ಇದೊಂದು ಇಡಿಯಂ, ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಇನ್ಎಫಿಕ್ಸ್ ಅಂತ ಹೇಳಿದ್ರೆ ಸರಿಯ, ತಪ್ಪ, ಒಳ್ಳೇದ, ಕೆಟ್ಟದ ಅಂತ ಹೇಳಿ ನಿರ್ಧರಿಸೋದಕ್ಕೆ ಆಗದೇ ಇರುವಂತಹ ಒಂದು ಸ್ಥಿತಿ. ಈ ಸ್ಥಿತಿಯಲ್ಲಿರಬೇಕಾದ್ರೆ ಒಂದು ದಿನ ತೋಟದ ಮಾಲೀಕನ ಹೆಂಡತಿ ತೋಟಕ್ಕೆ ಬರ್ತಾಳೆ. ಈಕೆ ತೋಟಕ್ಕೆ ಬಂದಾಗ ಮುದುಕ ಅವಳನ್ನು ಮಾತಾಡಿಸ್ತಾನೆ, ಅವಳ ಸಮಸ್ಯೆ ಏನು ಅಂತ ಹೇಳಿ ಅರ್ಥ ಆದ ಹಾಗೆ ವರ್ತಿಸ್ತಾನೆ. ಒಂದು ಎಳ್ನೀರನ್ನು ಕೊಚ್ಚಿ ಕೊಡ್ತಾನೆ. ಅವಳು ಕುಡಿಲಿಕ್ಕೆ ಬಾವಿ ಕಟ್ಟೆ ಮೇಲೆ ಕೂತ್ಕೊಳ್ತಾಳೆ, ಮುದುಕ ಕೂಡ ಕೂತ್ಕೊಳ್ತಾನೆ. ಆಗ ಮುದುಕ ಒಂದು ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಒಂದೂರಲ್ಲಿ ತಮ್ಮಣ್ಣ ಅಂತ ಒಬ್ಬ ಇದ್ದ ಅಂತ ಹೇಳಿ ಕಥೆಯನ್ನು ಶುರು ಮಾಡ್ತಾನೆ. ಅವನ ಹತ್ರ ಒಂದು 10 ಎಕರೆ ನೀರಾವರಿ ಜಾಗ ಇತ್ತು, ಜಮೀನಿತ್ತು, ಒಳ್ಳೆ ಮನೆ ಇತ್ತು, ಮತ್ತೆ ಅವನು ಹೇಳಿದ ಕೆಲಸ ಮಾಡಿಕೊಡ್ಲಿಕ್ಕೆ ಜನ ಇದ್ರು. ಹಾಗೆ ಸಂಗೋಜಿ ಅನ್ನೋ ಒಬ್ಬ ವ್ಯಕ್ತಿ ಜೊತೆ ಅವನಿಗೆ ಒಂದು ಸಂಘರ್ಷ, ದ್ವೇಷನೂ ಇತ್ತು ಅಂತ ಹೇಳ್ತಾನೆ. ಇಷ್ಟು ಹೇಳಿದ ಮೇಲೆ ಮುದುಕ ತೊದಲಿಸ್ಲಿಕ್ಕೆ ಶುರು ಮಾಡ್ತಾನೆ. ಆಗ ತೋಟದ ಮಾಲೀಕನ ಹೆಂಡತಿಗೆ, ಏನಪ್ಪ ಇವನು ಏನೋ ಮಾತಾಡ್ತಿದ್ದಾನೆ, ನನಗೇನಿದೆಲ್ಲ ಕೇಳಿಕೊಂಡು ಅಂತ ಅನ್ಸುತ್ತೆ. ಅಲ್ಲಿಂದ ಎದ್ದೋಗ್ಬೇಕು ಅಂತ ಕೂಡ ಅನ್ಸುತ್ತೆ. ಆದರೆ ಮುದುಕ ವಯಸ್ಸಾದ ವ್ಯಕ್ತಿ, ಮತ್ತೆ ಮನೆಗೆ ಸಾಕಷ್ಟು ಸಹಾಯ ಮಾಡಿದ್ದಾನೆ, ಇವೆಲ್ಲವನ್ನ ನೆನಪು ಮಾಡಿಕೊಂಡು ತೋಟದ ಮಾಲೀಕನ ಪತ್ನಿ ಹೆಂಡತಿ ಅವನ ಕತೆ ಕೇಳ್ತಾ ಅಲ್ಲೇ ಕೂತ್ಕೊಳ್ತಾಳೆ. ಅಲ್ಲ ಅಲ್ಲ, ಅವನ ಹೆಸರು ಸಂಗೋಜಿ ಅಲ್ಲ, ಅವನ ಹೆಸರು ಬಸವಯ್ಯ ಅಂತ ಹೇಳಿ ಮುದುಕ ಕಥೆಯನ್ನ ಮುಂದುವರಿಸ್ತಾನೆ. ಮತ್ತೆ ಒಂದು ಅಚ್ಚರಿಯನ್ನ ಪಡ್ತಾನೆ. ಈ ನಡೆದ ಘಟನೆಗಳನ್ನ ನಾವು ಇನ್ನೊಬ್ಬರಿಗೆ ನಿರೂಪಿಸಿ ಹೇಳಬೇಕಾದ್ರೆ ಅದು ಏನೇನೋ ವ್ಯವಸ್ಥೆಯನ್ನು ತಗೊಂಡ್ಬಿಡುತ್ತೆ ಅಂತ ಹೇಳಿ, ಅಂದರೆ ಇಲಿ ಹೋಯ್ತು, ಇಲಿ ಹೋಗಿರತ್ತೆ, ಆದರೆ ಇಲಿ ಹೋಯ್ತು, ಇಲಿ ಹೋಗಿರೋದನ್ನ ಕೇಳಿದವರು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಹುಲಿ ಹೋಯ್ತು ಅಂದ್ರು ಅಂತ ಹೇಳಿ. ಹೋಗಿದ್ದು ಇಲಿ, ಆದರೆ ಜನ ವಿವರಿಸೋ ಹೊತ್ತಿಗೆ ಇನ್ನೊಬ್ಬರಿಗೆ ಹೇಳೋ ಹೊತ್ತಿಗೆ ಇಲಿ ಹೋಗಿ ಏನಾಗಿತ್ತು, ಹುಲಿ ಹೋಯ್ತು ಅಂತ ಹೇಳಿ. ಉತ್ಪ್ರೇಕ್ಷೆ,

ಆರೋಗ್ಯಕರ ಸ್ಪರ್ಧೆ ಇತ್ತು ಅಂತ ಮುದುಕ ಹೇಳ್ತಾನೆ. ಆದರೆ ಕೊನೆಗೆ ಎಂಥ ಪರಿಸ್ಥಿತಿ ಬರುತ್ತಪ್ಪ ಅಂತ ಹೇಳಿದ್ರೆ, ಆ ಊರಲ್ಲಿರೋ ಜಮೀನೆಲ್ಲ ಇವರಿಬ್ಬರಿಗೆ ಸೇರಿತ್ತು. ತಮ್ಮಣ್ಣನ ಹತ್ರ 1,000 ಎಕರೆ, ಬಸವಯ್ಯನ ಹತ್ರ 800 ಎಕರೆ ಸೇರಿಕೊಳ್ತು. ಯಾವಾಗ ಬಸವಯ್ಯ ನನಗೆ 200 ಎಕರೆ ಕಡಿಮೆ ಇದೆ ಅಂತ ಗೊತ್ತಾಯ್ತೋ ಬಸವಯ್ಯನಿಗೆ, ಅವನೊಂದು ಸುದ್ದಿನ ಕಳಿಸ್ತ ತಮ್ಮಣ್ಣನಿಗೆ. ಏನಂತ, ಆ 200 ಎಕರೆನ ನನಗೆ ಕೊಡಕ್ಕೆ ಹೇಳು, ನಾನು ಅದನ್ನು ಕೊಂಡ್ಕೊಳ್ತೀನಿ ಅಂತ ಹೇಳಿ. ಅದಕ್ಕೆ ತಮ್ಮಣ್ಣ ಸುದ್ದಿ ಕಳಿಸ್ತ, 800 ಎಕರೆನೂ ಕೊಡಕ್ಕೆ ಹೇಳು, ನಾನೇ ಕೊಂಡ್ಕೊಳ್ತೀನಿ ಅಂತ ಹೇಳಿ. ಯಾವಾಗ ತಮ್ಮಣ್ಣ 800 ಎಕರೆನೂ ಪೂರ್ತಿ ಕೊಡು ಅಂತ ಹೇಳ್ದ, ಆಗ ಬಸವಯ್ಯನಿಗೆ ಸಿಟ್ಟು ಬಂತು. ಅವನು ಸಿಟ್ಟಿನಿಂದ ಹುಚ್ಚನಂತಾದ, ಹೋಗಿ ಜನಗಳನ್ನು ಕರ್ಕೊಂಡು ಹೋಗಿ ತಮ್ಮಣ್ಣನಿಗೆ ಸೇರಿದ 200 ಎಕರೆ ಭೂಮಿಯನ್ನಕ್ಕೆ ಬೇಲಿ ಹಾಕೊಂಡ್ಬಿಟ್ಟ, ಅವನು ವಶಕ್ಕೆ ತಗೊಂಡ. ಇದನ್ನು ನೋಡಿ ತಮ್ಮಣ್ಣನಿಗೆ ಸಿಟ್ಟು ಬಂತು. ಇವನಿಗೇನಾದರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ತಮ್ಮಣ್ಣ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ದ. ಆಗ ತಮ್ಮಣ್ಣನ ಕಡೆಯವರು ತಮ್ಮಣ್ಣನಿಗೆ ಹೇಳ್ತಾನೆ, ನೋಡಿ ನಾವು ಹೀಗೆ ಮಾಡಬಹುದು, ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದು, ಇಲ್ಲ ಕೋರ್ಟ್ಗೆ ಕೇಸ್ ಹಾಕ್ಬೋದು, ಇಲ್ಲ ನೀವು ಹ್ಞೂ ಅಂತ ಹೇಳಿ ಬಸವಯ್ಯನಿಗೆ ನಾವು ಹೋಗಿ ಚೆನ್ನಾಗಿ ಒಡೆದು ನಮ್ಮ ಭೂಮಿನ ನಾವು ವಾಪಸ್ ತಗೊಳ್ಳೋಣ ಅಂತ ಹೇಳಿ. ಆದರೆ ತಮ್ಮಣ್ಣ ಬೇರೆ ಏನೋ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದ. ನೀವು ಪಾಠ ಓದಿದ್ರೆ ಅನಿಲೇಟ್ ಅಂತ ಹೇಳಿ ಒಂದು ಪದ ಬರುತ್ತೆ. ಅನಿಲೇಟ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಾಶ ಮಾಡೋದು, ಡೆಸ್ಟ್ರಾಯ್ ಮಾಡೋದು ಅಂತ ಹೇಳಿ ಅನಿಲೇಟ್ ಅಂತ ಹೇಳಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಒಂದು ಪ್ರಬಂಧ, ಒಂದು ಸಣ್ಣ ಪುಸ್ತಕ ಇದೆ, ಅನಿಹಿಲೇಷನ್ ಆಫ್ ಕಾಸ್ಟ್, ಜಾತಿ ವಿನಾಶ ಅಂತ ಹೇಳಿ. ಅನಿಲೇಟ್ ಅಂತ ಹೇಳಿದ್ರೆ ನಾಶ ಮಾಡೋದು, ವಿನಾಶ ಮಾಡೋದು ಅಂತ ಹೇಳಿ. ಈ ಅನಿಹಿಲೇಟ್ ಮಾಡಬೇಕು ಯಾರನ್ನ, ಬಸವಯ್ಯನ್ನ. ಅವನು ಯಾವಾಗ್ಲೂ ನನಗೆ ಸ್ಪರ್ಧೆ ಕೊಡ್ತಾನೆ ಇದ್ದಾನೆ, ನನ್ನ ಜೊತೆಗೆ ಪೈಪೋಟಿ ಮಾಡ್ತಾನೆ ಇರ್ತಾನೆ, ಇವನಿಗೆ ಬುದ್ಧಿ ಕಲಿಸ್ಬೇಕು, ಇವನು ಹುಟ್ಟಿಲ್ಲ ಅನ್ನೋ ಹಾಗೆ ಮಾಡಬೇಕು, ನಾಶ ಮಾಡಬೇಕು ಅಂತ ಹೇಳಿ ತಮ್ಮಣ್ಣ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಏನಾದರೂ ಮಾಡಿ ಬಸವಯ್ಯನಿಗೆ ಬುದ್ಧಿ ಕಲಿಸ್ಬೇಕಲ್ಲ ಅಂತ ಯೋಚಿಸ್ಬೇಕಾದ್ರೆ ತಮ್ಮಣ್ಣನಿಗೆ ಒಂದು ಐಡಿಯಾ ಹೊಳಿಯುತ್ತೆ. ಈ ಹಿಟ್ ಅಪಾನ್ ಎನ್ ಐಡಿಯಾ ಅಂತ ಹೇಳಿ ಪಠ್ಯದಲ್ಲಿ ಬರುತ್ತೆ. ಏನಂದ್ರೆ, ಕಂಪೋಸಿಂಗ್ ಆಲ್ ಈಸ್ ಎಕ್ಸ್ಪೀರಿಯನ್ಸಸ್ ಇನ್ ದ ಫಾರ್ಮ್ ಆಫ್ ಬ್ಯಾಲೆಟ್ಸ್ ಅಂಡ್ ಸಿಂಗಿಂಗ್ ದೆಮ್. ತನ್ನ ಅನುಭವಕ್ಕೆ ಬಂದಂತಹ ಎಲ್ಲ ಅಂಶಗಳನ್ನ ಹಾಡಿನ ರೂಪದಲ್ಲಿ ರಚಿಸಿ, ಬ್ಯಾಲೆಟ್ಸ್ ಲಾವಣಿ ರೂಪದಲ್ಲಿ ರಚಿಸಿ, ಅದನ್ನ ಹಾಡಿದ್ರೆ ಹೇಗೆ ಜನ ಕೇಳ್ತಾರೆ, ನಾನು ಬಸವಯ್ಯನಿಗಿಂತ ಹೆಚ್ಚು ಪಾಪ್ಯುಲರ್ ಆಗ್ತೀನಿ, ಜನಪ್ರಿಯನಾಗ್ತೀನಿ ಅಂತ ಹೇಳಿ ತಮ್ಮಣ್ಣ ಯೋಚನೆ ಮಾಡ್ತಾನೆ. ಹೀಗೆ ಭೂಮಿಯ ಕಾರಣಕ್ಕೆ ಭೂಮಿ ಬೇಕು ಅಂತ ಹೇಳಿ ದುಡ್ಡಿಗಾಗಿ ಭೂಮಿಗಾಗಿ ಜಗಳ ಮಾಡ್ತಾ ಇದ್ದಂಥ ಇವರಿಬ್ಬರ ಜಗಳ ಈಗ ಗೋಚರದಿಂದ ಅಗೋಚರದ ಕಡೆಗೆ ಸಾಕ್ತು, ಅಮೂರ್ತತೆಯ ಕಡೆಗೆ ಸಾಕ್ತು ಅಂತ ಹೇಳ್ತಾರೆ. ಅಲ್ಲಿ ನೌ ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಅಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಅವೇ ಫ್ರಮ್ ಥಿಂಗ್ಸ್ ದಟ್ ವರ್ ವಿಸಿಬಲ್ ಟುವರ್ಡ್ಸ್ ಇನ್ವಿಸಿಬಲ್ ಅಬ್ಸ್ಟ್ರಾಕ್ಟ್ ಡೊಮೈನ್ ಅಂತ ಹೇಳಿ ಒಂದು ವಾಕ್ಯ ಬರುತ್ತೆ. ಈ ಸಾಲನ್ನ ನೀವು ನೆನ್ಪಿಟ್ಕೊಳ್ಬೇಕು. ಯಾವಾಗ ತಮ್ಮಣ್ಣ ಲಾವಣಿಗಳನ್ನ ಸೊಗಸಾಗಿ ಹಾಡ್ಲಿಕ್ಕೆ ಶುರು ಮಾಡ್ದ, ಬಸವಯ್ಯನಿಗೂ ನಾನು ಹಾಡಬೇಕು ಅಂತ ಅನ್ನಿಸ್ತು, ತಮ್ಮಣ್ಣನ ಸೋಲಿಸ್ಬೇಕು ಅಂತ ಅನ್ನಿಸ್ತು. ಆದ್ರೆ ಅವನು ಆ ಪ್ರಯತ್ನ ಮಾಡಿದಾಗ ಅವನಿಗೆ ಹಾಡೋದಿಕ್ಕೆ ಬರೋದಿಲ್ಲ ಅಂತ ಅವನಿಗೆ ಅರ್ಥ ಆಯ್ತು. ಹಾಗಾಗಿ ತಮ್ಮಣ್ಣನ ಸೋಲಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಬಸವಯ್ಯ ಏನ್ ಮಾಡ್ದ, ಕೃಷಿ ಕೆಲಸನ ಹೆಚ್ಚು ಮುತುವರ್ಜಿ ವಹಿಸಿ ಮಾಡಕ್ ಶುರು ಮಾಡ್ದ, ಹೆಚ್ಚು ಹೆಚ್ಚು ಕೃಷಿಯಲ್ಲಿ ಆದಾಯನ ಗಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇತ್ತ ತಮ್ಮಣ್ಣ ಅವನ ಹಾಡುಗಳನ್ನ ಕೇಳೋದಕ್ಕೆ ಜನ ಬರ್ತಾರೆ, ನಮ್ಮ ಕಾಲದ ಶ್ರೇಷ್ಠ ಕವಿ ಅಂತ ಅವನಿಗೆ ಪ್ರಶಸ್ತಿಯನ್ನ ಕೊಡ್ತಾರೆ, ವಿದ್ವಾಂಸರು ಬಂದು ಅವನ ಬಗ್ಗೆ ಅಧ್ಯಯನ ಮಾಡಿ ಪುಸ್ತಕಗಳನ್ನ ಬರೀತಾರೆ. ಹೀಗೆ ತಮ್ಮಣ್ಣ ಜನಪ್ರಿಯ ವ್ಯಕ್ತಿ ಆಗ್ಬಿಟ್ಟ. ಇದನ್ನ ನೋಡಿ ಬಸವಯ್ಯನಿಗೆ ಅವಮಾನ ಆದಂಗಾಯ್ತು. ಬಸವಯ್ಯ ಶ್ರಂಕ್ ಇನ್ ಹ್ಯುಮಿಲಿಯೇಷನ್ ಅಂತ ಹೇಳಿ ಒಂದು ಸಾಲು ಬರುತ್ತೆ. ಅವಮಾನ ಆಯ್ತು, ಜನ ಎಲ್ಲ ತಮ್ಮಣ್ಣನ ಮೆಚ್ಚುತ್ತಾ ಇದ್ದಾರೆ, ನನಗಿಂತ ಅವನ ಬಗ್ಗೆ ಜನ ಹೊಗಳ್ತಾ ಇದ್ದಾರೆ ಅಂತ ಅನ್ಸಿ ಬಸವಯ್ಯನಿಗೆ ಹೊಟ್ಟೆ ಕಿಚ್ಚಾಯ್ತು. ಆದ್ರೆ ಬಸವಯ್ಯ ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಕೆಲಸ ಶುರು ಮಾಡ್ದ. ಒಂದು ದೊಡ್ಡ ಅರಮನೆಯಂತ ಮನೆ ಕಟ್ತ, ಬಿಗ್ ಮ್ಯಾನ್ಷನ್ ಕಟ್ಟದ, ಮೈ ತುಂಬಾ ಒಡವೆ ಹಾಕೊಂಡು ಓಡಾಡ್ಲಿಕ್ಕೆ ಶುರು ಮಾಡ್ದ. ಆದ್ರೆ ಜನ ಹೇಳಿದ್ರು ನಿಮ್ಮ ಮನೆ ದೊಡ್ಡದಾಗಿದೆ, ಆದ್ರೆ ತಮ್ಮಣ್ಣನ ಬಗ್ಗೆ ಇರೋ ಪುಸ್ತಕಗಳು, ತಮ್ಮಣ್ಣನ ಹಾಡಿರುವಂತ ಪುಸ್ತಕಗಳು ನಿಮ್ಮ ಮನೆಯಲ್ಲಿ ಇಲ್ಲ ಅಂತ, ನಿಮ್ಮ ಮನೆ ಬಹಳ ಡಲ್ ಆಗಿ ಕಾಣತ್ತೆ ಅಂತ.

ಅಶ್ವಯ್ಯ ಏನು ಮಾಡ್ದ, ಅವನನ್ನು ಹೊಗಳೋದಕ್ಕೆ ಜನ ನೇಮಿಸ್ಕೊಂಡ, ವಿದ್ವಾಂಸರನ್ನು ಕರೆದ, ಕವಿಗಳನ್ನು ಕರೆದ ಮನೆಯಲ್ಲಿ. ನಾನು ತಮ್ಮಣ್ಣನಿಗಿಂತ ಕಡಿಮೆ ಏನಿಲ್ಲ ಅಂತ ಹೇಳಿ ತೋರಿಸ್ಕೊಳ್ಳೋದಕ್ಕೆ ಬಸವಯ್ಯ ಹೊರಟ. ಹೀಗಿರಬೇಕಾದ್ರೆ ಒನ್ ಡೇ ಹೀ ಕೇಮ್ ಟು ನೋ ದಟ್ ತಮ್ಮಣ್ಣ ವಾಸ್ ಇಲ್. ಒಂದಿನ ತಮ್ಮಣ್ಣನಿಗೆ ಆರೋಗ್ಯ ಇಲ್ಲ ಅನ್ನುವಂಥ ವಿಷಯ, ಅವನಿಗೆ ಕಾಯಿಲೆ ಆಗಿದೆ ಅನ್ನುವಂಥ ವಿಷಯ ಬಸವಯ್ಯನಿಗೆ ಗೊತ್ತಾಯಿತು. ಯಾವಾಗ ತಮ್ಮಣ್ಣನಿಗೆ ಆರೋಗ್ಯ ಇಲ್ಲ, ಅವನ ಕಾಯಿಲೆ ಮಲಗಿದ್ದಾನೆ ಅಂತ ಬಸವಯ್ಯನಿಗೆ ಗೊತ್ತಾಯಿತೋ, ಬಸವಯ್ಯನಿಗೆ ಖುಷಿಯಾಗೋಯ್ತು. ನಾನು ಆರೋಗ್ಯವಾಗಿದ್ದೀನಿ, ತಮ್ಮಣ್ಣ ಆರೋಗ್ಯವಾಗಿಲ್ಲ. ಹಾಗಾಗಿ ಎಲ್ಲ ಕಡೆನೂ ಜನಗಳ ಜೊತೆ ಮಾತಾಡೋಕ್ಕೆ ಶುರು ಮಾಡ್ದ. ಏನಿದ್ರೇನು, ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಸಂಪತ್ತು. ಅವನು ಎಷ್ಟು ಹಾಡ ಇಳಿದ್ರು ಬಂತು, ಎಷ್ಟು ಜನ ಅವನಿಗೆ ಚಪ್ಪಾಳೆ ಹೊಡೆದ್ರು ಬಂತು, ಏನಿಲ್ಲ, ನಾನೇ ಅವನಿಗಿಂತ ಗ್ರೇಟ್, ನನಗೆ ಆರೋಗ್ಯ ಇದೆ, ಅವನಿಗೆ ಆರೋಗ್ಯ ಇಲ್ಲ ಅಂಥೇಳಿ. ಸೊ ತಮ್ಮಣ್ಣಾಸ್ ಡಿಸೀಸ್ ವಾಸ್ ಬಸವಯ್ಯಾಸ್ ಹೆಲ್ತ್. ಆ ಕಡೆ ತಮ್ಮಣ್ಣ ಕಾಯಿಲೆ ಮಲಗಿದ್ರೆ, ಈ ಕಡೆ ಬಸವಯ್ಯ ಆರೋಗ್ಯವಾಗಿ ಊರ್ ತುಂಬ ಓಡಾಡಲಿಕ್ಕೆ ಜನಗಳ ಮಧ್ಯೆ ಬಹಳ ಖುಷಿಯಿಂದ, ಶಕ್ತಿಯಿಂದ, ಹುಮ್ಮಸ್ಸಿನಿಂದ ಓಡಾಡೋದಕ್ಕೆ ಶುರು ಮಾಡ್ದ. ಇದನ್ನು ನೋಡ್ತಾ ಇದ್ದಂಥ ತಮ್ಮಣ್ಣ ಯೋಚನೆ ಮಾಡ್ದ, ಈ ಬಸವಯ್ಯನಿಗೆ ನಾನು ಇನ್ನೂ ಪಾಠ ಕಲಿಸ್ಬೇಕು ಅಂತ ಹೇಳಿ. ಹಾಗಾಗಿ ಅವನೇನು ಮಾಡ್ದ ಅಂತ ಹೇಳಿದ್ರೆ, ನೋಡಿ ಪಾಠದಲ್ಲಿ ಒಂದು ಸಾಲು ಬರುತ್ತೆ. ತಮ್ಮಣ್ಣ ಹ್ಯಾಡ್ ಥಾಟ್ ಆಫ್ ಯೆಟ್ ಅನದರ್ ಮೆಥಡ್ ಆಫ್ ಪನಿಷಿಂಗ್ ಬಸವಯ್ಯ. ಈ ಬಸವಯ್ಯನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಯೋಚಿಸ್ದ. ದಟ್ ವಾಸ್ ಡೆತ್. ಸಾವನ್ನ ಮೂಲಕ, ಆ ಸಾವಿನ ಮೂಲಕ ಈ ಬಸವಯ್ಯನಿಗೆ ಪಾಠ ಕಲಿಸಿದ್ರೆ ಹೇಗೆ ಅಂತ ಹೇಳಿ ತಮ್ಮಣ್ಣ ಯೋಚನೆ ಮಾಡ್ತಾ ಇದ್ದ. ತಮ್ಮಣ್ಣನ ಯೋಚನೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ನಾನು ಎಲ್ಲಿ ತನಕ ಜೀವಂತವಾಗಿರ್ತೀನೋ, ನನ್ನ ಶರೀರ ಇರುತ್ತೋ ಅಲ್ಲಿ ತನಕ ಈ ಬಸವಯ್ಯ ಪೈಪೋಟಿ ಮಾಡ್ತಾನೆ ಇರ್ತಾನೆ ನನ್ನ ಶರೀರದ ಜೊತೆಗೆ. ನನ್ನ ಜೊತೆಗೆ ನನ್ನ ಶರೀರನೇ ಇಲ್ಲದಾಗ ಮಾಡಿದ್ರೆ ಅಂತ ಹೇಳಿ ಒಂದು ಯೋಚನೆಯನ್ನ ಮಾಡ್ತಾನೆ. ಈ ಹಂತದಲ್ಲಿ ಇಷ್ಟೆಲ್ಲ ಕತೆ ಹೇಳ್ತಾ ಇದ್ದಂತ ಮುದುಕ ಒಂದು ಮಾತನ್ನ ಹೇಳ್ತಾನೆ. ದಟ್ಸ್ ವೆನ್ ಐ ರಿಯಲೈಸ್ಡ್ ಹೌ ಸ್ಟ್ರೇಂಜ್ ಹ್ಯೂಮನ್ ನೇಚರ್ ಕ್ಯಾನ್ ಬಿ. ಈ ಹಂತದಲ್ಲಿ ನನಗೆ ಹೊಳಿತು, ಯಪ್ಪ ಈ ಮನುಷ್ಯನ ಸ್ವಭಾವ ಎಷ್ಟು ವಿಚಿತ್ರ, ಹೌ ಸ್ಟ್ರೇಂಜ್ ಹ್ಯೂಮನ್ ನೇಚರ್ ಕ್ಯಾನ್ ಬಿ ಅಂತ ಹೇಳಿ ಮುದುಕ ಹೇಳ್ತಾನೆ. ಅವಾಗ ಮುಂದುವರಿಸಿ ಅವನು ಹೇಳ್ತಾನೆ, ಮ್ಯಾನ್ ನೀಡ್ಸ್ ವೆಲ್ತ್, ಎಜುಕೇಷನ್, ಆರ್ಟ್ ಅಂಡ್ ಮೆನಿ ಮೋರ್ ಥಿಂಗ್ಸ್, ಅಂಡ್ ಯೆಟ್ ಹಿ ಲೀವ್ಸ್ ಫಾರ್ ಸಮ್ ಕೈಂಡ್ ಆಫ್ ಅನ್ಬೇರಬಲ್ ವೆಂಚ್ಫುಲ್ನೆಸ್. ವಿತೌಟ್ ಇಟ್ ದೇರ್ ವುಡ್ ಬಿ ನೋ ರೀಸನ್ ಫಾರ್ ಹಿಸ್ ಎಕ್ಸಿಸ್ಟೆನ್ಸ್. ನೋಡಿ, ಮನುಷ್ಯನಿಗೆ ಬದುಕಬೇಕು ಅಂತ ಹೇಳಿದ್ರೆ ಹಣ ಬೇಕು, ಶಿಕ್ಷಣ ಬೇಕು, ಒಂದಿಷ್ಟು ಕಲೆಯ ಅಂಶಗಳು ಬೇಕು. ಆದರೂ ಅವನು ಒಂದು ದ್ವೇಷಕ್ಕಾಗಿ, ಇನ್ನೊಬ್ಬರನ್ನ ಸೋಲಿಸ್ಲಿಕ್ಕಾಗಿ ಹಠದಿಂದ, ಛಲದಿಂದ ಬದುಕ್ತಾನೆ. ಇದು ಅವನ ವಿಚಿತ್ರ ಸ್ವಭಾವ. ಯಟ್ ಹಿ ಲೀವ್ಸ್ ಫಾರ್ ಸಮ್ ಕೈಂಡ್ ಆಫ್ ಅನ್ಬೇರಬಲ್ ವೆಂಚ್ಫುಲ್ನೆಸ್ ಅಂತ ಹೇಳಿ ಮುದುಕ ಹೇಳ್ತಾನೆ. ವೆಂಚ್ಫುಲ್ನೆಸ್, ಅವನು ಹುಟ್ಟಿಲ್ಲ ಅನ್ನಿಸ್ಬೇಕು, ಅವನನ್ನು ನಾನು ಸೋಲಿಸ್ಬೇಕು, ಅವನ ಮೇಲೆ ನಾನು ಪ್ರತೀಕಾರ ತೀರಿಸ್ಕೊಳ್ಬೇಕು, ಅವನು ಸರಿಯಿಲ್ಲ, ಅವನನ್ನು ನಾನು ಸೋಲಿಸ್ಬೇಕು, ನಾನು ಗೆಲ್ಲಬೇಕು. ಈ ಥರದ ಯೋಚನೆಗಳಲ್ಲೇ ಮನುಷ್ಯ ಹೆಚ್ಚು ಬದುಕ್ತಾನೆ. ಇದು ನನಗೆ ಆಶ್ಚರ್ಯ ಅನಿಸುತ್ತೆ ಅಂತ ಹೇಳಿ ಮುದುಕ ಹೇಳ್ತಾನೆ. ಈ ಹಂತಲ್ಲಿ ಕಥೆಯನ್ನು ನಿರೂಪಿಸ್ತಾ, ಮುದುಕ ನಿರೂಪಣೆ ಮಾಡ್ತಾ ಹೇಳ್ತಾನೆ, ಅಲ್ಲ ನಾನು ಈ ಕತೆ ಯಾವುದೋ ಪೇಪರಲ್ಲಿ ಓದಿದ್ದು, ನಿಮಗೆ ಗೊತ್ತಲ್ಲ, ನಾನು ಒಂದು ನ್ಯೂಸ್ ಪೇಪರ್ನ ದಿನ ಓದ್ತೀನಿ ಅಂತ ಹೇಳಿ ತೋಟದ ಮಾಲೀಕನ ಹೆಂಡತಿಗೆ ಹೇಳ್ತಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ನೋಡಿ ಒಂದು ಹಂತ ಆದಮೇಲೆ ಮನುಷ್ಯನ ವಯಸ್ಸಷ್ಟೇ ಮುಖ್ಯ ಆಗತ್ತೆ, ಅವನು ಯಾರು ಏನು ಅನ್ನೋದು ಮುಖ್ಯ ಆಗಲ್ಲ ಅಂತ ಹೇಳ್ತಾನೆ. ಟುಡೇ ಐ ಆಮ್ ಜಸ್ಟ್ ಎನ್ ಓಲ್ಡ್ ಮ್ಯಾನ್. ಆಫ್ಟರ್ ಎ ಪರ್ಟಿಕ್ಯುಲರ್ ಏಜ್ ಮ್ಯಾನ್ ಲೂಸಸ್ ಹಿಸ್ ನೇಮ್. ಐ ಕನ್ಸೀವ್ಡ್ ದಿಸ್ ಅಂಡ್ ಈಸ್ ಏಜ್ ಬಿಕಮ್ಸ್ ಇಂಪಾರ್ಟೆಂಟ್ ಅಂಡ್ ಈಸ್ ನೇಮ್ ವ್ಯಾನಿಷಸ್ ಇನ್ ಟು ಥಿನ್ ಏರ್ ಅಂತ ಹೇಳ್ತಾನೆ. ಈ ಸಾಲನ್ನು ಮತ್ತೆ ಹೇಳ್ತೇನೆ, ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ, ಹಾಗೆ ನೀವು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಮುಖ್ಯ ಆಗತ್ತೆ. ಆಫ್ಟರ್ ಎ ಪರ್ಟಿಕ್ಯುಲರ್ ಏಜ್ ಮ್ಯಾನ್ ಲೂಸಸ್ ಹಿಸ್ ನೇಮ್. ಈಸ್ ಏಜ್ ಬಿಕಮ್ಸ್ ಇಂಪಾರ್ಟೆಂಟ್ ಅಂಡ್ ಈಸ್ ನೇಮ್ ವ್ಯಾನಿಷಸ್ ಇನ್ ಟು ಥಿನ್ ಏರ್. ಒಂದು ಹಂತ ಆದಮೇಲೆ ವ್ಯಕ್ತಿಯ ವಯಸ್ಸಷ್ಟೇ ಮುಖ್ಯ ಆಗತ್ತೆ, ಅವನ ಹೆಸರು ಮುಖ್ಯ ಆಗಲ್ಲ ಅಂತ ಹೇಳಿ ಮುದುಕ ಇಲ್ಲಿ ಹೇಳ್ತಾನೆ. ನೋಡಿ, ನಮ್ಮ ಮನೆಗಳಲ್ಲಿ ಕೂಡ ತಾತ ಅಜ್ಜಿ ಇರ್ತಾರೆ, ನಮಗೆ ಅವರು ತಾತ ಅವರು ಅಜ್ಜಿ ಅನ್ನೋದಷ್ಟೇ ಮುಖ್ಯ. ಅವ್ರ ಹೆಸರುಗಳು ಎಷ್ಟೋ ಬಾರಿ

ನಮಗೆ ಗೊತ್ತೇ ಇರಲ್ಲ, ಅಥವಾ ಹೆಸರುಗಳ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಓ ನಮ್ಮ ಅಜ್ಜಿ ಇವರು, ನಮ್ಮ ತಾತ ಇವರು ಅಂತ ಅಷ್ಟೇ ಹೇಳ್ತೀವಿ. ಹಾಗಾಗಿ ಒಂದು ಹಂತ ಆದಮೇಲೆ ಮನುಷ್ಯನ ವಯಸ್ಸಷ್ಟೇ ಮುದುಕಾಗತ್ತೆ, ಅಂದರೆ ಮುಖ್ಯ ಆಗತ್ತೆ. ಇವ್ರು ನಮ್ಮ ತಾತ, ಇವ್ರು ನಮ್ಮ ಅಜ್ಜಿ, ಮುದುಕ ಮುದುಕಿ ಅಂತ ಅಷ್ಟೇ ಹೇಳ್ತೀವಿ. ಅವ್ರ ಹೆಸರುಗಳ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿ ಈ ಮುದುಕ ತೋಟದ ಮಾಲೀಕನ ಹೆಂಡತಿಗೆ ಹೇಳ್ತಾನೆ. ಮತ್ತೆ ಮುಂದುವರಿತಾ ಅವನು ಹೇಳ್ತಾನೆ, ನೋಡಿ ಅಮೆರಿಕ ಮತ್ತೆ ಸೋವಿಯತ್ ರಷ್ಯಾ ಶೀತಲ ಸಮರದಲ್ಲಿ ತುಂಬಾ ವರ್ಷಗಳು ಇದ್ದವು. ನೀವು ಇತಿಹಾಸದಲ್ಲಿ ಅದನ್ನು ಓದಿರ್ತೀವಿ, ಕೋಲ್ಡ್ ವಾರ್ ಅಂತ ಹೇಳ್ತಾರೆ ಶೀತಲ ಸಮರ. ಇದು 3-4 ದಶಕ 30-40 ವರ್ಷದವರೆಗೆ ನಡೀತಾ ಬಂತು, 1950-1990. ಆಮೇಲೆ ಸೋವಿಯತ್ ರಷ್ಯಾ ವಿಘಟನೆ ಆಯಿತು, ಛಿದ್ರ ಆಯಿತು. ಆ ಸೋವಿಯತ್ ರಷ್ಯಾದ ಜಾಗದಲ್ಲಿ ರಷ್ಯಾ ಅನ್ನುವಂತಹ ಒಂದು ದೇಶ ಉಳ್ಕೊಳ್ತು. ಈ ರಷ್ಯಾ ದೇಶ ಮುದುಕ ಹೇಳ್ತಾನೆ, ಒಂದಿನ ಅಮೆರಿಕ ದೇಶಕ್ಕೆ ಹೇಳ್ತು, ನಾನು ನಿನ್ನ ಶತ್ರು ಅಲ್ಲ ಅಂತ ಹೇಳಿ ಸುಮಾರು 50 ವರ್ಷಗಳ ಕಾಲ ಪರಸ್ಪರ ಶತ್ರುತ್ವವನ್ನು ಇಟ್ಕೊಂಡು, ದ್ವೇಷವನ್ನು ಇಟ್ಕೊಂಡು ಬದುಕಿ ಬಂದಂಥ ಈ ಎರಡು ದೇಶಗಳ ನಡುವೆ ಒಂದು ದಿನ ಒಂದು ದೇಶ ಇದ್ದಕ್ಕಿದ್ದಾಗೆ ಇನ್ನೊಂದು ದೇಶಕ್ಕೆ ಹೇಳುತ್ತೆ, ನಾನು ನಿನ್ನ ಶತ್ರು ಅಲ್ಲ, ನಾನು ನಿನ್ನ ಜೊತೆಗೆ ಪೈಪೋಟಿ ಮಾಡೋದಿಲ್ಲ ಅಂತ ಹೇಳುತ್ತೆ. ಹೀಗೆ 50 ವರ್ಷಗಳ ಕಾಲ ನಿರಂತರವಾಗಿ ದ್ವೇಷಿಸ್ಕೊಳ್ತಾ ಹೋರಾಟ ಮಾಡ್ತಾ ಬಂದಂಥ ಅಮೆರಿಕಕ್ಕೆ ಎಷ್ಟು ಬೋರಾಗಿರಬಹುದು ಅಂತ ನನಗೆ ಯೋಚನೆ ಬಂತು. ಆವಾಗ ನಾನು ಈ ಕಥೆಯನ್ನು ಕಟ್ಟಿದೆ ಅಂತ ಹೇಳಿ ಮುದುಕ ಹೇಳ್ತಾನೆ. ಒಂದು ದೇಶ ಬೇಕಾದರೆ ಈ ದ್ವೇಷ ಬಿಟ್ಟು ಬದುಕ್ಬೋದೇನೋ, ಆದರೆ 50-40 ವರ್ಷಗಳ ಕಾಲ ದ್ವೇಷಕ್ಕಾಗೇ ಬದುಕಿದ ಮನುಷ್ಯ, ಎದುರಾಳಿಯನ್ನು ಸೋಲಿಸಬೇಕು ಅಂತಾನೆ ದಿನನಿತ್ಯ ಯೋಚನೆ ಮಾಡಿ ಬದುಕಿದಂಥ ಮನುಷ್ಯನಿಗೆ ಇದ್ದಕ್ಕಿದ್ದಾಗೆ ಒಂದು ದಿನ ಎದುರಾಳಿ ಇಲ್ಲ ಅಂತಾದರೆ ಬದುಕಲ್ಲಿ ಅರ್ಥ ಇಲ್ಲದೇ ಇರೋ ಸ್ಥಿತಿ ಬಂದ್ಬಿಡತ್ತೆ ಅಲ್ವಾ ಅಂತ ಹೇಳ್ತಾನೆ. ಆ ಹಂತದಲ್ಲಿ ಮುದುಕ ಹೇಳ್ತಾನೆ, ಐ ಸಫರ್ಡ್ ಅ ಸಿಮಿಲರ್ ಫೇಟ್, ಐ ಥಾಟ್ ಮೈ ಡೆತ್ ಅಲೋನ್ ಕುಡ್ ಡೆಸ್ಟ್ರಾಯ್ ಬಸವಯ್ಯ, ಐ ಗೇವ್ ಅಪ್ ಎವ್ರಿಥಿಂಗ್ ಅಂಡ್ ಸ್ಟಾರ್ಟೆಡ್ ಆಫ್, ಅ ಫ್ಯೂ ಡೇಸ್ ಲೇಟರ್ ಐ ಲೆಫ್ಟ್, ಬಸವಯ್ಯ ಪಾಸ್ಟ್ ಅವೇ, ಈ ಹ್ಯಾಡ್ ನೋ ಮೋರ್ ರೀಸನ್ ಟು ಲೀವ್ ಅಂತ ಹೇಳ್ತಾನೆ. ಈ ಹಂತದಲ್ಲಿ ಮುದುಕ ಹೇಳ್ತಾನೆ, ಆ ಹಂತದಲ್ಲಿ ನನಗೆ ಈ ವಿಷಯ ಗೊತ್ತಾಯಿತು, ನನಗೂ ಇದೇ ಹಣೆ ಬರಹ ಆಯಿತು, ನಾನು ಸತ್ತ ಹಾಗೆ ಆದರೆ ಆ ಬಸವಯ್ಯನಿಗೆ ಪಾಠ ಕಲಿಸ್ಬೋದು ಅಂತ ಅನಿಸಿ ಒಂದಿನ ಊರು ಬಿಟ್ಟು ಹೊರಟೋದೆ. ಜನ ಎಲ್ಲ ನಾನು ಸತ್ತಿದ್ದೀನಿ ಅಂತ ಹೇಳಿ ತಿಳ್ಕೊಂಡ್ರು. ನಾನು ಸತ್ತು ಹೋದೆ ಅಂತ ವಿಷಯ ಗೊತ್ತಾದ ಸ್ವಲ್ಪ ದಿನಗಳಲ್ಲಿ ಬಸವಯ್ಯ ಸತ್ತು ಹೋದ. ಯಾಕಂದರೆ ಅವನು ಬದುಕಿದ್ದೇ ನನ್ನ ಮೇಲಿನ ಹಠಕ್ಕಾಗಿ, ನನ್ನ ಮೇಲಿನ ದ್ವೇಷಕ್ಕಾಗಿ, ನಾನೇ ಸತ್ತು ಹೋಗಿದ್ದೀನಿ ಅಂತ ಗೊತ್ತಾದ ಮೇಲೆ ಅವನ ಬದುಕಲ್ಲಿ ಅರ್ಥ ಇಲ್ಲದ ಹಾಗಾಯಿತು, ಅವನು ಒಂದಿನ ಸತ್ತೋಗ್ಬಿಟ್ಟ. ಮೈ ನೇಮ್ ಇಸ್ ತಮ್ಮಣ್ಣ, ಆಫ್ಟರ್ ಇಸ್ ಡೆತ್ ಐ ಫರ್ಗಾಟ್ ಆಲ್ ಮೈ ಸಾಂಗ್ಸ್ ಅಂಡ್ ಬ್ಯಾಲೆಡ್ಸ್, ಐ ವಾಸ್ ಒನ್ಸ್ ಫೇಮಸ್ ಬಿಕೇಮ್ ಎ ನಾನ್ ಎಂಟಿಟಿ, ದಸ್ ಐ ಅವೆಂಜ್ಡ್ ಮೈ ಸೆಲ್ಫ್. ನೋಡಿ ಪಾಠದ ಕೊನೆಯಲ್ಲಿ ಈ ಸಾಲುಗಳು ಬರುತ್ತೆ. ಮುದುಕ ಹೇಳ್ತಾನೆ, ನಾನೇ ತಮ್ಮಣ್ಣ, ನಾನು ಬಸವಯ್ಯನ ಸೋಲಿಸಬೇಕು ಅಂತ ಹೇಳಿ ನಾನು ಸತ್ತೋಗಿರೋ ಹಾಗೆ ನಾಟಕ ಮಾಡಿದೆ. ನಾನು ಸತ್ತೋಗಿದ್ದೀನಿ ಅಂತ ವಿಷಯ ಗೊತ್ತಾಗಿ ಬಸವಯ್ಯ ಸತ್ತೋಗ್ಬಿಟ್ಟ. ಆದರೆ ನನಗೆ ಇನ್ನೂ ಕೆಟ್ಟ ಪರಿಣಾಮ ಆಯಿತು, ಬಸವಯ್ಯ ಸತ್ತೋದ ವಿಷಯ ಗೊತ್ತಾದ ಮೇಲೆ ನನ್ನ ಹಾಡುಗಳೆಲ್ಲ ಮರ್ತೋದೋ, ನಾನು ಹಾಡೋದನ್ನು ನಿಲ್ಲಿಸ್ಬಿಟ್ಟೆ. ನಾನೊಬ್ಬ ಜನಪ್ರಿಯ ಹಾಡುಗಾರನಾಗಿದ್ದೆ, ಜಾನಪದ ಕವಿ ಅಂತ ಹೇಳಿ ಹೊಗಳಿಸ್ಕೊಂಡಿದ್ದೆ, ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೆ. ಬಸವಯ್ಯ ಸತ್ತ ವಿಚಾರ ಗೊತ್ತಾದ ಮೇಲೆ ನನ್ನ ಹಾಡುಗಳೆಲ್ಲ ಮರ್ತೋದೋ, ಎಲ್ಲವನ್ನು ಬಿಟ್ಟು ನಾನೊಬ್ಬ ಮುದುಕ ಅಷ್ಟೇ ಆದೆ, ನಾನ್ ಎಂಟಿಟಿ, ಏನೂ ಅಲ್ಲದವನಾದೆ. ಇವತ್ತು ನಿಮ್ಮ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಒಬ್ಬ ಮುದುಕ ಅಷ್ಟೇ ನಾನೀಗ, ತಮ್ಮಣ್ಣನು ಅಲ್ಲ ಅಂತ ಹೇಳ್ತಾನೆ. ನಂತರ ಈ ಕಥೆಯನ್ನು ಹೇಳಿದ ಮೇಲೆ ಆ ತೋಟದ ಮಾಲೀಕನ ಹೆಂಡತಿಗೆ ಒಂದು ಮಾತನ್ನು ಹೇಳ್ತಾನೆ, ಯುವರ್ ಹಸ್ಬೆಂಡ್ ಈಸ್ ಫ್ಲರಿಶಿಂಗ್ ಟುಡೇ ಆಸ್ ಎ ರಿಚ್ ಮ್ಯಾನ್, ಹಿ ಈಸ್ ನಾಟ್ ಅಮೆನಬಲ್ ಟು ಎನಿ ಅಡ್ವೈಸ್. Man is so complicated that till the day of his death, he goes on living for some revenge or the other, confronting one challenge or the other. ಅಂತ ಹೇಳಿ ಹೇಳ್ತಾನೆ. ಇವತ್ತು ನಿನ್ನ ಗಂಡ ಶ್ರೀಮಂತನಾಗಿ ಬೆಳೀತಾ ಇದ್ದಾನೆ. ಈ ಹಂತದಲ್ಲಿ ಆತ ಯಾರ ಸಲಹೆಯನ್ನು, ಯಾರ ಬುದ್ಧಿ ಮಾತನ್ನು ಕೇಳೋದಿಲ್ಲ. ಮನುಷ್ಯನೇ ಹೀಗೆ, ಒಂದು ವಿಚಿತ್ರ ಹಠಕ್ಕಾಗಿ
ಒಂದು ದ್ವೇಷನ ತೀರಿಸ್ಕೊಳ್ಬೇಕು, ಒಂದು ಪ್ರತಿಕಾರವನ್ನು ಕೈ

ಕೊಳ್ಳಬೇಕು ಅಂತ ಹೇಳಿ ಬದುಕ್ತಾನೆ ಇರ್ತಾನೆ. ಈ ಸವಾಲಲ್ಲ ಆ ಸವಾಲು, ಆ ಸವಾಲಲ್ಲ ಈ ಸವಾಲು ಅಂತ ಬದುಕ್ತಾನೇ ಹೋಗ್ತಾನೆ ಅಂತ ಹೇಳ್ತಾನೆ. ಕೊನೆಗೆ ಅಮ್ಮ, ಡು ನಾಟ್ ಥಿಂಕ್ ಅದರ್ವೈಸ್, ಜಸ್ಟ್ ಅಸ್ಯೂಮ್ ದಟ್ ಐ ಡಿಡ್ ನಾಟ್ ಟೆಲ್ ಯು ಎನಿ ಆಫ್ ದಿಸ್. ಕೊನೆಗೆ ಅಮ್ಮ, ತಪ್ಪು ತಿಳ್ಕೊಳ್ಬೇಡಿ, ನಾನು ನಿಮಗೆ ಬುದ್ಧಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ನಾನು ನಿಮಗೆ ಇದನ್ನು ಹೇಳಲೇ ಇಲ್ಲ ಅಂತ ಅನ್ಕೊಳ್ಳಿ, ಮತ್ತೆ ಎಲ್ಲೋ ಕನ್ಸಲ್ಲಿ ಇದನ್ನು ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಈಗೆಲ್ಲ ಕೆಲಸದವರು ಮನೆಗೆ ಹೊರಡಕ್ಕೆ ಶುರು ಮಾಡಿದ್ದಾರೆ. ಲೋಕ್ಯನ ಮಗ ಭಾಳ ಚೆನ್ನಾಗಿ ಪೇಂಟ್ ಮಾಡ್ತಾನೆ, ಅವನಿಗೆ ಜ್ವರ ಬಂದು ಕಾಯಿಲೆ ಮಲಗಿಬಿಟ್ಟಿದ್ದಾನೆ, ನಾನು ಅವನನ್ನು ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಮುದುಕ ಹೊರಟು ಬಿಡ್ತಾನೆ. ಕೊನೆಯಲ್ಲಿ ಎರಡು ಸಾಲನ್ನು ನಿರೂಪಕರು ಮತ್ತೆ ಹೇಳ್ತಾರೆ. ಫರ್ಗಿವ್ ಮೀ, ಅನೇಬಲ್ ಟು ಎಲಾಬರೇಟ್, ಐ ಹ್ಯಾವ್ ಟೋಲ್ಡ್ ಯು ವಿತ್ ವಾಟ್ ಎವರ್ ಐ ಫೆಲ್ಟ್ ಆಸ್ ಇಟ್ ಈಸ್, ಐ ಹ್ಯಾಡ್ ಸೀನ್ ಆಲ್ ದಿಸ್ ಇನ್ ಅ ಡ್ರೀಮ್. ಕಥೆಯ ಆರಂಭದಲ್ಲಿ ಎಲಾಬರೇಷನ್ ಕೆನ್ ಓನ್ಲಿ ಇಂಪಾವರಿಶ್ ಅಂತ ಶುರು ಮಾಡ್ತಾರೆ. ದಿಸ್ ಅಕೌಂಟ್ ಅಂಡ್ ಮೇಕ್ ಇಟ್ ಲೆಸ್ ಅಥೆಂಟಿಕ್ ಅಂತ ಶುರು ಮಾಡಿದ ನಿರೂಪಕರು ಮುದುಕ ಕಥೆಯನ್ನು ಹೇಳಿ ನಿಲ್ಲಿಸಿದ ಮೇಲೆ ಮತ್ತೆ ವಾಪಸ್ ಬರ್ತಾರೆ, ಕ್ಷಮೆ ಇರಲಿ, ಇದನ್ನು ಮತ್ತಷ್ಟು ವಿವರಿಸೋಕ್ಕೆ ಸಾಧ್ಯ ಇಲ್ಲ, ನನಗೆ ಅನಿಸಿದ್ದನ್ನು ನಿಮಗೆ ಹೇಳಿಬಿಟ್ಟಿದ್ದೀನಿ, ಮತ್ತೆ ಇದು ನನಗೆ ಕನಸು ಬಿದ್ದಿತ್ತು ಗೊತ್ತಾ ಅಂತ ಹೇಳಿ ನಿರೂಪಕರು ಕೊನೆಯಲ್ಲಿ ನಿಲ್ಲಿಸ್ತಾರೆ. ಆರಂಭದಲ್ಲಿ ಚಂದ್ರಾಯಪಟ್ಟಣದ ತೆಂಗಿನ ತೋಪಲ್ಲಿ ತೆಂಗಿನ ತೋಟದ ನಡುವೆ ಒಬ್ಬ ಮುದುಕ ನಿಂತಿದ್ದ, ಅವನ ಕೈನಲ್ಲಿ ಗುದ್ದಲಿ ಇತ್ತು, ಕಂಕಳಲ್ಲಿ ನ್ಯೂಸ್ ಪೇಪರ್ ಇತ್ತು. ಇದನ್ನು ನೋಡಿದಾಗ ಚಿಟಕಿ ಹೊಡೆಯೋದ್ರಲ್ಲಿ ಈ ಕಥೆಯನ್ನು ಕಲ್ಪಿಸಿಕೊಂಡೆ ಅಂತ ಹೇಳಿದ ನಿರೂಪಕರು ಕೊನೆಯಲ್ಲಿ ಕನಸು ಬಿದ್ದಿತ್ತು ಅಂತಲೂ ಹೇಳಿ ನಿಲ್ಲಿಸ್ತಾರೆ. ಇಡೀ ಕತೆ ಮನುಷ್ಯ ಬಹಳ ಸಂಕೀರ್ಣವಾದ ವ್ಯಕ್ತಿ, ಅವನು ಏನೋ ಹೇಳಕ್ಕೋಗಿ ಏನೋ ಮಾಡ್ತಾನೆ, ಇಳಿ ಹೋಯ್ತು ಅಂದರೆ ಉಳಿ ಹೋಯ್ತು ಅಂದ್ರು ಅನ್ನೋ ಥರದ ಉತ್ಪ್ರೇಕ್ಷೆಗಳಿಗೆ ಮನುಷ್ಯ ಬಹಳ ಬೇಗ ಸಿಕ್ಕಾಕೊಳ್ತಾನೆ. ಹಾಗೆ ತನ್ನ ಬದುಕಲ್ಲಿ ಒಂದು ಕೆಟ್ಟ ಹಠಕ್ಕಾಗಿ ಬದುಕುವಂತಹ ಒಂದು ಸ್ಥಿತಿಯಲ್ಲಿ ಇರ್ತಾನೆ ಅನ್ನೋದನ್ನು ಕತೆನಲ್ಲಿ ಕತೆಗಾರರು ತರ್ತಾರೆ. ಸೊ ಹೀಗೆ ತಮ್ಮಣ್ಣ ಮತ್ತು ಬಸವಯ್ಯ ಇವರ ನಡುವಿನ ದ್ವೇಷ, ಅವರ ಪ್ರತಿಕಾರದ ಸ್ವಭಾವದಿಂದ ಹೇಗೆ ಪರಸ್ಪರ ಇಬ್ಬರು ವಿನಾಶ ಹೊಂದಿದ್ರು, ನಾಶ ಹೊಂದಿದ್ರು ಅನ್ನುವಂಥದ್ದು ಈ ಕಥೆಯಲ್ಲಿ ನಮಗೆ ಕಾಣುತ್ತೆ. ಒಮ್ಮೆ ಇಂಗ್ಲಿಷ್ ಪಠ್ಯವನ್ನು ಓದಿ, ಯಾಕಂದರೆ ಪರೀಕ್ಷೆಯಲ್ಲಿ ನೀವು ಇಂಗ್ಲಿಷ್ನಲ್ಲಿ ಇದರ ಮೇಲೆ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಕಾಗತ್ತೆ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯವನ್ನು ಚರ್ಚೆ ಮಾಡೋಣ. ಅಲ್ಲಿವರೆಗೆ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿ ಯು ಸಿ ಇಂಗ್ಲಿಷ್ ಪಾಠ ದ ಗಾರ್ಡ್ನರ್ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಂಪಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮು ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ

0: ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
1: ಸಿದ್ದಣ್ಣ? ನಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹ ಕೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ? ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
0: ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಮಂಟೇಸ್ವಾಮಿ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮಾರಳ್ಳಿ ಮುದ್ದಮ್ಮನ ಮನೆ ಬಿಟ್ಟು ಯಾವಾಗ ಲಕ್ಷ್ಮೀರೆಲ್ಲ ಬಂದು ಸ್ವಾಮಿಯವ್ರ ಪಾದಕ್ಕೆ ಬಗ್ಗೆ ಶರಣ ಮಾಡಿದ್ರಂತೆ. ಬುದ್ಧಿ ಯಾತಕ್ಕೋಸ್ಕರ ನಮ್ಮನ್ನ ಬರಮಾಡಿದ್ರಿ ಬುದ್ಧಿ? ಲಕ್ಷ್ಮೀರೇ, ನೀವು 7 ಜನ ಲಕ್ಷ್ಮೀರೆಲ್ಲ ಒಂದೇ ಮನೆ ಒಳಗೆ ತುಂಬಿ ತುಳುಕಾಡ್ತಾ ಇದ್ರೆ ನರಮಾನ್ರನ್ನ ಯಾರು ಜಯಿಸಲು ಸಾಧ್ಯವಿಲ್ಲ. ಆದ್ರಿಂದ ನೀವೆಲ್ಲ 7 ದಿಕ್ಕಿಗೆ ನೀವು ಹೊರಟೋಗಿ ಹೋದ್ರು ಯಾರೀತಿ ಇರ್ಬೇಕು ಗೊತ್ತೇ? ಹಿಂದಿದ್ದ

0: ದಿನ ತಾನ ಹಾಕ್ತಕ್ಕಂಥವ್ರ ಮನೆ ಬಚ್ಚಲ್ಗಿಲ್ಲ ವಾಸವಾಗುವಂತ.
1: ಹೌದು,
0: ಏಳು ಜನ ಲಕ್ಷ್ಮೀರಿಗೆಲ್ಲ ನಾನು ಆದಿಶೇಷನ್ನ ನಿಮಗೆ ಕವಲಾಗಿರಿಸ್ತೀನಿ. ಆಗ್ಲಿ ಬುದ್ಧಿ, ನಾವು ದೈವಾರ್ಥಿವಿ ಅಂತೇಳಿ ಆ ಲಕ್ಷ್ಮೀನೆಲ್ಲ ಏಳು ದಿಕ್ಕಿಗೆ ಹೊರಟೋದ್ರಂತೆ. ಏಳು ದಿಕ್ಕಿಗೆ ಹೊರಟೋದಾಗ ಆವಾಗ ಮಾರಳ್ಳಿ ಕಾಳಕದೇವಿ 77 ಜನ ಮಾರಿ ಮಶಿನ ಎಲ್ಲರನ್ನು ಕರ್ಕೊಂಡು, ಒಳ್ಳೆ ನಡು ಮಧ್ಯಾಹ್ನ ಸಮಯ ಮಂಗಳವಾರ,

0: ಉತ್ತಮನ ಕಣ್ಣುಗಳು ಯಾವಾಗ ಹಿಂಗ್ ಹೋಗ್ಬಿಟ್ವು? ಅವಳ ಗಂಡನ ಕೈ ಕಾಲುಗಳು ಎರಡು ಸೇದೋದಾಗ
1: ಶಿವ ಶಿವ
0: ಅವಳ ಬಾಳುವಂತೆ ಮನೆಯ ಒಳಗೆ ಅವಳ ಚಿನ್ನ ಬೆರಳಿ ಮುತ್ತು ರತ್ನ ಹಣ್ಣನೆಲ್ಲ ಮುಂಡುಪಾಲಾಗೋಗಿ
1: ಹೌದು
0: ಹಟ್ಟಿಯೆಲ್ಲ ಹಾಳಾಗಿ ಕೊಟ್ಟಿಗೆಯೆಲ್ಲ ಬರದಾದೋಗ ಮುದ್ದಮ್ಮನ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳು ಜುಳು ಸುರಿಯದಂತೆ ಧರ್ಮಗುರು ಪರಜೋತಿ ಅಯ್ಯೋ ಶಿವನೇ ನನ್ನ ಮುತ್ತೈದೆ ಬಾಯಲ್ಲಿ ಏನು ಸುಳ್ಳು ಅಜ್ಜವನ್ನು ಹಿಡಿದನಲ್ಲೋ ಶಿವ ನನ್ನ ಮನೆ ಬಾಳ ಆಟವೆಲ್ಲ ಈ ರೀತಿ ಹಾಳ್ಪಟ್ಟಾಗೋಯ್ತಲ್ಲಪ್ಪ ಅಪ್ಪ.

0: ನನಗೆ ಚಪ್ಪಚಾರಿ, ಈ ಒಳ್ಳೆ ಮಗನ ಅದೇಳೆ ಚಪ್ಪಚಾರಿ, ಏನಾಗೋದಪ್ಪ ಕಂದ ಅಂತೇಳಿ ಮುದ್ದೋಜಿಯ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳು ಜುಳ್ಳೆ ಸುರಿಯದಂತೆ. ಮುದ್ದೋಜಿಯ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳ್ಳೆ ಸುರಿತಾ ಇದ್ರೆ ಅವಳ ಸಿರಿ ಸಂಪತ್ತು ಬದುಕು ಬಹಳ ಆಟ ಅನ್ನದಿಲ್ಲ. ಮಾರಪುರಿಯ ಪಟ್ಟಣ ಮಾರಳ್ಳಿ ಎಲ್ಲ ಆಳ್ಪಟ್ಟ ಆಗೋದಾಗ, ಮಾರಳ್ಳಿ ಒಳಗಿರೋ ಬಾಜ್ಯವೆಲ್ಲ ಮಳವಳ್ಳಿ ಗುಂಟು ಹೋದಾಗ, ಮಾರಿರು ನುಗ್ಗಿದ ಹೂರು ಅದು ಮಷಣಿರು ನುಗ್ಗಿದಂತ ಹೂರು, ಹಾಳು ಪಾಠ ಧೂಳು ಪಟ
1: ಸೂರೆ ಮಾಡ
0: ಅವಳ ಮನೆಯನ್ನೆಲ್ಲ ಸೂರೆ ಮಾಡಿದ್ದಾರೆ. ಆವಾಗ ಮುದ್ದೋಜಿ ಕಣ್ಣುಗಳು ಕಾಣದೆ ಗಂಡರು ಕೂಗ್ತಾ ಇದ್ದಾಳೆ, ಮಕ್ಕಳು ಕೂಗ್ತಾ ಇದ್ದಾಳೆ, ಸೊಸೆರೆ ಎಲ್ಲಿದ್ದೀರಿ ಬನ್ನಿ ಅಂತ ಕೂಗ್ತಾ ಇದ್ದಾಳೆ. ಯಾರು ಸ್ವರವೂ ಇಲ್ಲವಂತೆ ಮಾರಾಪುರಿಯ ಪಟ್ಟಣ ಮಾರಳ್ಳಿ ಮುದ್ದೋಜಿ ಮನೆ ಒಳಗೆ. ಅವಳ ದುಃಖವ ನೋಡಿ, ಅವಳ ಶೋಕವ ನೋಡಿ ಕಂಡ ಇದು ಮೂರ್ತಿ. ಮುದ್ದೋಜಿ ಹಟ್ಟ ಮೇಲೆ ಒಲರ್ತು, ಕೆಟ್ಟ ಮೇಲೆ ಬುದ್ಧಿ ಬತ್ತು ಅಂದಪ್ಪಂದ. ಸಿರಿ ಸಂಪತ್ತು ಇದೇ ರೀತಿ ನನ್ನ ಮನೆಯಲ್ಲಿ ತುಂಬಿ ತುಳುಕಾಡ್ತೀವಿ ಅಂತ ಅಹಂಕಾರದ ಮಾತಾಡ್ದೇವ. ಅಹಂಕಾರ ಪಟ್ಟೋರ್ ಮನೆ ಹಾಳ್ಪಟ್ಟವೇನು ಹೊರತು ಅದು ಉದ್ಧಾರ ಆಗೋದಿಲ್ಲ. ನಿಮ್ಮ ಗಂಡ ಹಿಡ್ತಿರ ಸತ್ಯವನ್ನ ಪರೀಕ್ಷೆ ಮಾಡದ್ದಾಯ್ತು. ಇನ್ನು ನಿಮ್ಮ ಹೊಟ್ಟೆ ಒಳಗೆ ಹುಟ್ಟಿದ್ದಾನಲ್ಲ ಏಳನೇ ಮಗನ ಅದೇಳೆ ಕೆಂಪಚಾರಿ, ಆ ಮಗನ ಸತ್ಯ ಸ್ವಲ್ಪ ನೋಡ್ಬೇಕಲ್ಲ. ನಾನು ಕಲ್ಯಾಣ ಪಟ್ಟಣದಲ್ಲಿ ನನ್ನ ಪಾದ ಹಿಡ್ಕೊಂಡು ಬೇಡ್ಕೊಂಡಂತ ಭಕ್ತಿಯೇ ಇವಾಗಲೂ ಇದೆಯೋ, ಅಥವಾ ಬೇರೊಂದು ಭಕ್ತಿ ಇಟ್ಕೊಂಡಿದ್ದ ನನ್ನ ಮನಸ್ಸಿನಲ್ಲಿ? ಶ್ರೀಮಂತನ ಮಗನ ಹೀಗೆ ಹುಟ್ಟಿದ್ದೀನಿ, ಐಶ್ವರ್ಯವಂತನ ಮಗನ ಹೊಟ್ಟೆ ಒಳಗೆ ಹುಟ್ಟಿದ್ದೀನಿ ಅಂತ ಐಶ್ವರ್ಯವಂತನಾಗಿ ನಾ ಇರ್ಬೇಕು ಅಂತ ಅಹಂಕಾರ ಪಡ್ತಾ ಇದನೋ, ಅಥವಾ ಗುರುಭಕ್ತಿ ಅನ್ನೋದು ಅವನು ಹೃದಯದಲ್ಲಿ ಇದೆಯೋ? ಕೆಂಪಚಾರಿ ಸತ್ಯ ಸ್ವಲ್ಪ ನೋಡ್ಬೇಕು ಅಂತೇಳಿ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಅಖಂಡ ಮಹಿಮ ಸ್ವರೂಪ ಕೆಂಪಚಾರಿ ನಾಳೆ ಸೋಮವಾರ.

0: ಮನೆಗೆ ಗೊತ್ತಾಗುತ್ತೆ.
1: ಹೌದು,
0: ಅದೇ ನೋಣ ಹಾರಿ ಬಂದು ಕಬ್ಬಿಣದ ಮೇಲೆ ಕೂತ್ಕೊಂಡ್ರೆ ಕಬ್ಬಿಣ ಸಾರಂಸ ಆ ನೋಣಿಗೇನ್ ಗೊತ್ತಾಗ್ತದೆ ಏನ್ರು ಆಳುಗಳೇ?
1: ಹೌದೌದು,
0: ಚಿಕ್ಕ ಸಾವುಕಾರರು ಚಿಕ್ಕದಾಣಿ ಕೆಂಪಚಾರ್ಯವ್ರು ಹೇಳಿದಂತ ಮಾತು ಆಳುಗಳಿಗೆ ಅರ್ಥವಾಗಲಿಲ್ಲ.
1: ಹೌದು,
0: ಏನ್ ಗೊತ್ತಿದೆ ಅದರ ಅರ್ಥ?

0: ಒಳಗೆ ತಬ್ಬಲಿ ಆ ಪರದೇಶಿ ತಿರುಕನಿಗೆ ಏನೋ ಕೆಲಸ. ಆ ತಿರುಕನನ್ನ ಕುರುಮ ಕಚೇರಿಗೆ ನೇರವಾಗಿ ಬರ್ತಾ ಇದ್ದಾನಲ್ರು. ಕೆಂಪಚಾರಿ ಹಾಡ್ತಕ್ಕಂಥ ಮಾತು ಬರುವ ಪರಂಜ್ಯೋತಿಯವ್ರ ಪಾದಕ್ಕೆ ಪ್ರಿಯವಾಯ್ತಂತೆ. ಹಾ ಕೆಂಪಚಾರಿ, ಅಪ್ಪಪ್ಪ ಅಪ್ಪ, ನಿನಗೂ ಸಾ ಅಹಂಕಾರ ಅನ್ನೋದು ತುಂಬಿ ತುಳುಕಾಡ್ತಾ ಇದೆಯಪ್ಪ. ತಂದೆ ತಾಯಿಗಳು ಒಳ್ಳೆಯವರಾದ್ರೆ ಅವರು ಒಳ್ಳೆಯವರೊಟ್ಟೊಳಗೆ ಹುಟ್ಟುವಂತ ಮಕ್ಕಳು ಒಳ್ಳೆ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ. ಸತ್ಯವಂತ ಮಕ್ಕ, ನಿಜವಂತ ಮಕ್ಕ, ಜನಗಳ ಕೈಲಿ ಕೊಂಡಾಡಿಸ್ಕೊಳ್ಳುವಂತ ಮಕ್ಕಳು ಹುಟ್ಟುತ್ತಾರೆ. ಹದಿಗೆಟ್ಟ ಮಕ್ಕಳು 12 ಜನ ಹುಟ್ಟಿದ್ರು ಪ್ರಯೋಜನವಿಲ್ಲ. ಕೆಂಪಚಾರಿ, ನಿನ್ನ ತಂದೆ ತಾಯಿ ಹೃದಯದಲ್ಲಿ ಅಹಂಕಾರ ತುಂಬಿ ತುಳುಕಾಡ್ತಾ ಇದೆ ಅಂತ ನಾ ತಿಳ್ಕೊಂಡಿದ್ದೆ. ನಿನಗೂ ಸಹ ಅಹಂಕಾರ ಅನ್ನೋದು ತುಂಬಿ ತುಳುಕಾಡ್ತಾ ಇದೆಯಲ್ಲಪ್ಪ. ನನ್ನ ಕಂತೆ ಬಂತೆಯವ್ರು ಕಂಡ್ರೆ ಬಹಳ ಕೋಪ ಅಂತ ಇದೆಯಲ್ಲೋ ಕೆಂಪಚಾರಿ. ಆಗಲಪ್ಪ ಅಂತೇಳಿ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಕುಲಮ ಕಚೇರಿಗೆ ಬಂದು ನಿಂತ್ಕೊಂಡ್ರಂತೆ. ಕೆಂಕಲಾಗಿ ಮುಖ ಮಾಡ್ಕೊಂಡು ಕೂತಿದ್ದಂತೆ 7 ವರ್ಷದ ಪ್ರಾಯದ ಮಗ ಹೇಳೇ ಕೆಂಪಚಾರಿ. ಅವನು ಕಬ್ಬಿಣದಲ್ಲಿ ಅವನು ಉದ್ಯೋಗ ಮಾಡಿಸ್ತಕ್ಕಂತ ನಿಪುಣ. ಯಾವ ದೇವ್ರಿಗೂ ನಾ ಭಕ್ತನಾಗಬಾರ್ದು.
1: ಮತ್ತೆ
0: ಹೆಣ್ಣು ದೇವರು ಮನದೇವತಿ ಭದ್ರಂ ಬಲ್ಮಂ ಕಾಳಿನ ನಟ್ಟಿ ಮನದೇವತಿ, ಗಂಡು ದೇವರು ಶ್ರೀರಂಗ ಪಟ್ಟಣದ ರಂಗಸ್ವಾಮಿ ಮಲಗವರನ್ನ ಬಲ್ಮುಗ್ಲಾಗಿ, ಆ ಮಲಗಿರುವಂತ ಶ್ರೀರಂಗ ಪಟ್ಟಣದ ರಂಗಸ್ವಾಮಿಗೆ ನಾನು ದಾಸನಾಗಬೇಕು, ಅವನಿಗೆ ಭಕ್ತನಾಗಬೇಕು ಅಂತ ಬೆರಳಿಯಲ್ಲಿ ಗರಡಗಂಬ ಕಂಚಿನೊಳಗೆ ತೇರ್ಗೇಸ್ತ ಕೊಡ್ತವನೆ. ಹಾ ಮಾಡಿಸುವಂತ ಉದ್ಯೋಗವನ್ನು ನೋಡಿದ್ರಂತೆ ಸ್ವಾಮಿಗಳು. ಕೆಂಪಚಾರಿ, ಕಲ್ಯಾಣ ಪಟ್ಟಣದಲ್ಲಿ ನನ್ನ ಪಾದ ಹಿಡ್ಕೊಂಡು ನಿಮಗೆ ಭಕ್ತನಾಗ್ತೀನಿ ಅಂತ ಹೇಳದ ಬಂದಂತ ಮಾತನ್ನ ಮರೆತು ಬಿಟ್ಟು ಇವತ್ತು ಪಟ್ಟಣದ ರಂಗಸ್ವಾಮಿಗೆ ದಾಸನಾಗಬೇಕು ಅಂತ ಕುಂತಿದ್ದೀಯೋ? ಪಟ್ಟಣದ ರಂಗಸ್ವಾಮಿಗೆ ದಾಸನಾಗ್ತೀಯೋ ನಾ ಕಾಣೆ, ಮರಳಿ ಮುದ್ದಮ್ಮನಿಗೆ ನಿನ್ನ ತಂದೆ ಬಾಜಿ ಬಸವಾಚಾರ್ಯ ಮಗನಾಯ್ತೀಯೋ ನಾ ಕಾಣೆ, ಅಥವಾ ನನ್ನ ರಾಜು ಬೊಪ್ಪೆಗೌಂಡಪುರಕ್ಕೆ ನೀ ನೀಲ್ಗಾರನಾಯ್ತೀಯೋ ನಾ ಕಾಣೆ, ನಿನ್ನ ಸತ್ಯವ ನಾ ಈಗ ತಾನೇ ನೋಡುತ್ತೀನಿ.

ಕಚೇರಿಯಲ್ಲಿ ಬಂದು ನಿಂತ್ಕೊಂಡ್ರಂತೆ ಲಕ್ಷ್ಮಣ ಇವನು, ಭಿಕ್ಷೆ ಮಾಡೋರು ನಾವು. ಇಂಥ ಪುಣ್ಯವಂತರ ಮಕ್ಕಳನ್ನ ನಾನು ಮರ್ಯಾದಿಂದ ಮಾತನಾಡಿಸ್ಬೇಕು ಅಂತ, ನಾನು ಪ್ರೀತಿಯಿಂದ ಮಾತನಾಡಿಸ್ಬೇಕು ಅಂತ ಹೇಳಿ ನಿಂತಿರುವ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಅಪ್ಪ.

0: ಹಾಕೊಂಡಿದ್ದಂತ ಮುಖವ ಪಡೆಯಲಾಗಿ ಅವಾಗ ತಿರುಗಿಸ್ಕೊಂಡು ಕುರ್ಚಿನೂ ಸಹ ಚಿನ್ನದ ಕುರ್ಚಿನೂ ಸಹ ಎತ್ ಮಾಡಿಕೊಂಡು ಯಾವಾಗ ಹತ್ ಕಡೆ ತಿರುಗಿಕೊಂಡು ಸ್ವಾಮಿಗಳು ನೋಡಿದ್ರಂತೆ
1: ಕೆಂಪಚಾರಿ ಅಪ್ಪ
0: ನಿನ್ನ ಶರೀರದಲ್ಲಿ ದುರ್ಬುದ್ಧಿ ತುಂಬಿ ತುಳುಕಾಡ್ತಾ ಇದೆಯಲ್ಲೋ, ನನ್ನಂತ ಭಿಕ್ಷಕನ ಜೊತೆ ಮಾತನಾಡಿದ್ರೆ ನನ್ನ ಮರ್ಯಾದೆ ಬರಲ್ಲ ಅಂತ ಹೇಳಿ ನೀವು ತೆಂಕಲಾಗಿ ಹಾಕೊಂಡಿದ್ದಂತ ಮುಖವ ಬಡಗಲಾಗಿ ತಿರುಗಿಸ್ಕೊಂಡೆಪ್ಪ. ಇವನು ಕೋಪ ಬರ ಮಾತನಾಡಿದ್ರೆ ಕೆಂಪಚಾರಿ ನನ್ನ ಸಂಗಡ ನನ್ನ ಜೊತೆಲಿ ಎರಡು ಮಾತನಾಡ್ತಾನೆ, ಇಲ್ಲಂದ್ರೆ ಇವನು ಮಾತನಾಡಲ್ಲ ಅಂತೇಳಿ ಕಂಡಾಯದ ಮೂರ್ತಿ

0: ಏನಂದ್ಯ ಪರದೇಶ ಚಿತ್ರಕಲೆ? ನನ್ನ ತಾಯಿ ತಂದೆಗಳು ಕರೆದಂತೆ ಕೆಂಪಾಚಾರಿಯ ಹೆಸರನ್ನ ಏಕೋಚನದಲ್ಲಿ ಕರಿತಾ ಇದೆಯಲ್ಲ ಪರದೇಶ ಚಿತ್ರಕ. ನನ್ನ ಕುಲುಮ ತಿಟ್ಟಿಗೆ ದಾರಿ ತೋರದ ಬೋಳಿ ಮಗನ ಯಾರು? ನನ್ನ ಕೆಂಪಾಚಾರಿ ಅಂತ ಹೇಳಿಕೊಟ್ಟು ಬಡ್ಡಿ ಮಗನ ಯಾರು?
1: ನಿನಗೆ
0: ಕೆಂಪಾಚಾರಿ ಆಡ್ತಕ್ಕಂತ ಮಾತುಗಳನ್ನು ಕೇಳಿ ಸ್ವಾಮಿಗಳು ಕೆಳಗಡೆ ಕುಳಿತುಕೊಂಡ್ರಂತೆ. ಅಪ್ಪ ಕೆಂಪಾಚಾರಿ ಯಾರು ಹೇಳ್ಕೊಡ್ಲಿಲ್ಲ ಕಾಣು. ನಾನು ನಿನ್ನ ಮಾರಳ್ಳಿಗೆ ಹೋಗಿದ್ದೆ ಕಾಣು ಭಿಕ್ಷಕ್ಕೆ. ನನ್ನ ಮಾರಳ್ಳಿಗೆ ಹೋದ್ಮೇಲೆ ನನ್ನ ತಾಯಿ ಮುದ್ದೋಜಿ ಹತ್ರ ಭಿಕ್ಷೆ ಇಸ್ಕೊಂಡು ಹೋಗೋದು ಬಿಟ್ಬಿಟ್ಟು ಕಬ್ಬಿಣದ ಅಂಗಡಿ ಒಳಗೆ ತಬ್ಲಿ, ನಿನ್ಗೇನೋ ಕೆಲಸ? ಅಪ್ಪ ಕೆಂಪಾಚಾರಿ ನಿನ್ನ ಮಾರಾಪುರಿ ಪಟ್ಟಣ ಮಾರಳ್ಳಿಗೆ ಹೋಗಿದ್ದು ಹಕ್ಕಿ ರಾಗಿ ಜೋಳಗೋಸ್ಕರ ಹೋಗಿರ್ಲಿಲ್ಲ ಕಾಣು. ಕಲಿಬಾರ್ದಾಗಿತ್ತು, ಕಲ್ತು ಬಿಟ್ಟಿದ್ದೀನಿ ಬಂಗಿ ಕುಡಿಯ ಚಪ್ಪಲ. ಯಾರು ಬಿಟ್ಟದ್ದಲ್ಲ ಕೆಂಪಾಚಾರಿ? ನೋಡಪ್ಪ ಬಂಗಿ ಕುಡಿಬೇಕು, ಬಿಂಕಿ ಕೆಂಡ ಕೊಡುವ ಅಂತ ಕೇಳಿದೆ. ಇಲ್ಲಿಲ್ಲ ಕಾಣೆಯ ಬಿಂಕಿ ಕೆಂಡ ಇಲ್ಲಿಲ್ಲ. ನನ್ನ ಮಗ ಕೆಂಪಾಚಾರಿ ಕುಲಮ ಕಚೇರಿ ಒಳಗೆ ಉದ್ಯೋಗ ಮಾಡಿಸ್ತಾ ಇದ್ದಾನೆ. ಅಲ್ಲೋಗಯ್ಯ ನಿನಗೆ ಬೆಂಕಿ ಕೆಂಡ ದೊರಕ್ತದೆ ಅಂತ ಹೇಳುದು ಕಣಪ್ಪ ನಿನ್ನ ತಾಯಿ ಮುದ್ದೋಜಿ. ಅದಕ್ಕೋಸ್ಕರವಾಗಿ ನಾನು ಹುಡಿಕೊಂಡು ನಿನ್ನ ಕುಲಮ ಕಚೇರಿ ಬಂದಿದ್ದೀನಿ ಕಣಪ್ಪ.

0: ಕೆಂಪಚಾರಿ, ನನ್ನ ಮುಖ ನೋಡಿ ನಿನ್ ಬಿಂಕಿ ಕೆಂಡ ಕೊಡುವ ಮನುಷ್ಯದ್ದೇ ಹೋದ್ರೂ ಪರವಾಗಿಲ್ಲ.
1: ಓಹೋ,
0: ನನ್ನ ಹೆಗಲ ಮೇಲೆ ಒತ್ಕೊ ಬಂದಿರುವಂತ ಈ ಕಂಡಾಯನಾದ್ರೂ ನೋಡಿ ನಿನ್ ಬಿಂಕಿ ಕೆಂಡ ಕೊಡ್ಸಪ್ಪ.
1: ಏನಂದೇ
0: ಕೆಂಪಚಾರಿ, ಈ ನನ್ನ ಹೆಗಲ ಮೇಲೆ ಒತ್ಕೊ ಬಂದಿರುವಂತ ದೇವ್ರು ನೋಡಿ ಕೊಡ್ಸಪ್ಪ. ಏನಂದ್ಯೋ, ಇದು ನಿನ್ ಹೆಗಲ ಮೇಲೆ ಒತ್ಕೊ ಬಂದಿರತಕ್ಕಂಥದ್ದು ಇದು ದೇವ್ರೇನೋ?
1: ಹೌದು,
0: ನನಗ್ ಮಾತ್ರವಲ್ಲ ಕೆಂಪಣ್ಣ, ನಾಳೆ ಕುಲ 18 ಜಾತಿಯವ್ರ ಮನೆಗೆಲ್ಲ ಇದು ದೇವರಾದ್ರೂ ಆಗ್ಬಹುದು. ನಿನ್ನ ಮನೆಗೂ ಇದು ದೇವರಾದ್ರೂ ಆಗ್ಬಹುದು ಕಾಣೋ. ಏನಂದೇವ ಪರದೇಶಿ ತಿರುಕ, ನನ್ನ ಮನೆಯವರು ಆಗುತ್ತಿರೋ ಪರದೇಶಿ ಈ ನಿನ್ನ ಹೆಗಲ ಮೇಲೆ ಒತ್ಕೊ ಬಂದಿರುವಂತ ಈ ಕಂಡಾಯ. ಹೇಳ್ತೀನಿ ಕೇಳೋ, ನಮ್ಮ ಜಾತಿಯವ್ರು ಮಾಡುವಂತ ಕಸಬು ಹೇಳ್ತೀನಿ ಕೇಳು. ಅಟ್ಟಿ

0: ಏನಂದ್ರೆ ಬರ್ದೇಶ್ರೆ ನಮ್ಮ ಜಾತಿಯವ್ರು ಮಾಡಿಕೊಟ್ರ ಕಂಡಾಯ ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ನನ್ನ ಆಚಾರಿಗೆ ದೇವರು ಅನ್ನೋದಕ್ಕೆ ಬಂದಿದ್ಯಾ? ಪ್ರತಿ ಒಂದು ದೇವಸ್ಥಾನದಲ್ಲೆಲ್ಲ ಮಾಡಿ ನಿಲ್ಲಿಸಿರುವಂತ ವಿಗ್ರಹಗಳು ಮಾಡಿರೋರು ಯಾರು?
1: ಯಾರು
0: ಆ ಲಿಂಗ ಮಾಡಿರೋರು ಯಾರು? ಅಟ್ಟಿ ಕಟ್ಟರವ್ರು ಯಾರು? ನಮ್ಮ ಆಚಾರ್ಯ ಮಾಡದಂತ ದೇವರ ಹೆಗಲ ಮೇಲೆ ಹೊತ್ಕೊಂಡು ನನ್ನ ಆಚಾರಿಗೆ ದೇವರು ಅನ್ನ ಕೇಳೋಕ್ಕೋಸ್ಕರ ಬಂದಿದ್ಯಲ್ಲ ಪರದೇಶಿ, ನನ್ನ ಕುಲಮ ಕಚೇರಿಯ ಬಿಟ್ಟು ಮರ್ಯಾದಿಂದ ಹೊರಟೋಗೋ ಅಂದ್ರಂತೆ.
1: ಶಿವಶಿವ
0: ಕೆಂಪಚಾರಿ, ಆದ್ರೂ ಆ ಕಳ್ಳಿ ಕಣಪ್ಪ, ನಿಮ್ಮ ಜಾತಿಯವ್ರು ಮಾಡಿಕೊಟ್ಟಂತ ದೇವರಾದ್ರೂ ಆ ಕಳ್ಳಿ ಕಲಿಬಾರ್ದಾಗಿತ್ತು, ಕಲ್ತು ಬಿಟ್ಟಿದ್ದೀನಿ ಬಂಗಿ ಭೋಜನ.

0: ಅದು ಯಾರನ್ನೂ ಬಿಟ್ಟದಲ್ಲ ಕಾಣು.
1: ನಿಜ
0: ಅಪ್ಪ ಕೆಂಪಚಾರಿ, ಬಿಕ್ಕೆ ಕೆಂಡ ಕೊಡ್ಸಪ್ಪ, ಸ್ವಲ್ಪ ಬಂಗಿ ಕುಡ್ಕೊಂಡು ಹೊಂಟು ಹೋಗ್ತೀನಿ. ಲೋ ತಿರ್ಕ, ನಾನೊಂದು ಪ್ರಶ್ನೆ ಹೇಳ್ತೀನಿ, ಆ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬಿಟ್ರೆ ಆವಾಗ ನಿನಗೆ ಬೆಂಕಿ ಕೆಂಡ ಕೊಡ್ತೀನಿ ಕಾಣು.
1: ಯಾವ್ದಪ್ಪ
0: ಯಾವ್ದು ಅಂತ ಕೇಳ್ತಾ ಇದೀಯಾ?
1: ಹೌದು
0: ಹೇಳ್ತೀನಿ ಕೇಳು. ಯುಗಾದಿ ಮಧ್ಯೆ ಶಿವರಾತ್ರಿ ಮಧ್ಯೆ ಬರ್ತಕ್ಕಂಥದ್ದೇನು?
1: ಓಹೋ,
0: ಅದು ನನಗೆ ಗೊತ್ತಿಲ್ವಲ್ಲ ಕೆಂಪಚಾರಿ.
1: ಶಿವ ಶಿವ,
0: ಅಯ್ಯೋ ಪರದೇಶಿ ತಿರ್ಕ, ಅದೇನು ಗೊತ್ತೇನೋ, ಮದ್ವೆ ಲಗ್ನ.
1: ಆ
0: ಮದ್ವೆ ಲಗ್ನದಲ್ಲಿ ನಮ್ಮ ಆಚಾರ್ಯ ಇಲ್ಲೇ ಹೋದ್ರೆ ನೀವು ಕುಲಾದಿನಿಟ್ಟು ಜಾತ್ರೆಯಲ್ಲಿ ಮದುವೆ ಮಾಡ್ಕೊಳಕ್ ಆಯ್ತದೇನೋ?
1: ಸಾಧ್ಯವಿಲ್ಲ.
0: ಹೆಂಗಪ್ಪ ಕೆಂಪಚಾರಿ, ಅದ್ಯಾಕೋ ನೀತಿ ಹೋದ್ರೆ ಯಾಕಪ್ಪ ಮದ್ವೆ ಆಗಲ್ಲ? ಹೆಣ್ಣೋಡವ್ರ ಅವರು, ಹಣ ಕೊಡೋವ್ರ ಅವರು, ಹಣ ಖರ್ಚು ಮಾಡೋವ್ರ ಅವರು, ಚಪ್ಪರ ಹಾಕೋವ್ರ ಅವರು. ನೀತಿ ಹೋದ್ರೆ ಯಾಕಪ್ಪ ಕೆಂಪಚಾರಿ ಮದ್ವೆ ಆಗಲ್ಲ? ಅಯ್ಯೋ ಪರದೇಶಿ, ಯಾರೇ ಬರ್ಲಿಲ್ಲ ಅಂದ್ರೂ ಮದ್ವೆ ನಿಲ್ಲಲ್ಲ ಕಾಣೋ, ಮದ್ವೆ ಆಗೋಗುತ್ತೆ. ಅದೇ ನನ್ನ ಆಚಾರಿ ಇಲ್ಲದೆ ಹೋದ್ರೆ ಮದ್ವೆ ನಡೆಯೋದೇ ಇಲ್ವಲ್ಲೋ?
1: ಯಾವ ರೀತಿಯಪ್ಪ
0: ಯಾವ ರೀತಿ ಅಂತ ಕೇಳ್ತೀಯೋ ಪರದೇಶಿ, ಹೇಳ್ತೀನಿ ಕೇಳು. ಮದ್ವೆ ಲಗ್ನದ

ಮೂರ್ತಿ ಕೆಂಪಚಾರಿ ಹೇಳ್ತಕ್ಕಂತ ಮಾತನ್ನ ಕೇಳಿ ಕೆಂಪಣ್ಣ, ಏಳು ವರ್ಷದ ಮಗನ ಶರೀರದೊಳಗೆ ಕಾಮ ಕ್ರೋಧ ಮದ ಅಹಂಕಾರ ಅನ್ನೋದು ತುಂಬಿ ತುಳುಕಾಡ್ತಾ ಇದೆಯಲ್ಲೋ. ಈ ವಯಸ್ಸಕ್ಕೆ ನೀನು ಎಲ್ಲಾ ಜಾತಿಯವರಿಗೆಲ್ಲ ತಾಳಿ ಮಾಡ್ಕೊಟ್ಕೊಂಡ ನಾನೇ ಅಂತ ಹೇಳಿದೆಲ್ಲ ಕೆಂಪಚಾರಿ. ಇದೊಂದು ಮಾತಿಗೆ ನಾಳೆ ನಿನ್ನ ತಗೊಂಡೋಗಿ ನಾಳೆ ಕೆಂಪಚಾರಿ

0: ಗಣಪಚಾರಿ.
1: ಹೌದು,
0: ಆದ್ರೂ ಆ ಕಳೆ ಗಣಪ ಕುಲದ್ರಿಟ್ಟು ಜಾತಿ ಜನಗಳಿಗೆಲ್ಲ ತಾಳಿ ಮಾಡ್ಕೊಟ್ಟು ಕಂಡ. ನೀನೇ ಆದ್ರೂ ಆ ಕಳೆ ಗಣಪ.
1: ಓಹೋ,
0: ಕಲಿಬಾರ್ದಾಗಿತ್ತು, ಕಲ್ತು ಬಿಟ್ಟಿದ್ದೀನಿ. ಬಂಗಿ ಕುಡಿಯ ಚಪಲ ಯಾರನ್ನು ಬಿಟ್ಟದ್ದಲ್ಲ. ಬೆಂಕಿ ಕೆಂಡ ಕೊಡಸಪ್ಪ ಅಂದ್ರಂತೆಯೇ ಧರ್ಮಗುರು ಕಂಡಾಯ್ದ ಮೂರ್ತಿ. ಯಾತ್ರಲ್ ಕೊಡಿಸ್ಬೇಕು ಬೆಂಕಿ ಕೆಂಡ ಪರದೇಶಿ. ಬಲಗಡೆ ತಿರುಗಿ ನೋಡಿದ್ರಂತೆ ಬಾಚಿ ಚಕ್ಕೆ ರಾಶಿ ರಾಶಿ ಗಟ್ಟಲೆ ಕೆತ್ತಿ ಗುಡ್ಡೆ ಹಿಡಿದಿರದಂತೆ. ಕೆಂಪಚಾರಿ, ಆ ಬಾಚಿ ಚಕ್ಕೆ ಒಳಗೆ ಬೆಂಕಿ ಕೆಂಡ ಕೊಡಿಸಪ್ಪ. ಏನೋ ಆ ಬಾಚಿಯ ಚಕ್ಕೆ ನಿಮ್ಮ ಅಜ್ಜಪ್ಪ ಬಂದು ಕೆತ್ತಿದ್ನೇನೋ ಪರದೇಶಿ. ಕೆಂಪಚಾರಿ, ಎಡಗಡೆ ತಿರುಗಿ ನೋಡಿದ್ರಂತೆ ಸ್ವಾಮಿಗಳು ಬೆರಣಿ ಶುಂಡೆ ಬಿದ್ದಿರದಂತೆ. ಆ ಬೆರಣಿ ಶುಂಡೆ ಎಲ್ಲಾದ್ರೂ ಬಿಕ್ಕಿ ಕೆಂಡ ಕೊಡಸಪ್ಪ. ಆ ಬೆರಣಿ ಶುಂಡೆ ನಿಮ್ಮ ಅಜ್ಜಂಪನ್ ತಟ್ಟಿಲ್ಲೇನೋ ಪರದೇಶಿ. ಹಾಗಿದ್ಮೇಲೆ ಇನ್ ಯಾತ್ರಲ್ ಕೊಡಿಸ್ಬೇಕು ಅಂತೀಯಪ್ಪ ನನಗೆ ಬಿಂಕಿ ಕೆಂಡವ. ನೋಡ ಬ್ಯಾತ್ ಕಾಯಿನ್ ಗಾತ್ರ ಬಿಂಕಿ ಕೆಂಡವ, ಕಬ್ಬಿಣದ ಹಿಕ್ಕಿಡದಲ್ಲಿ ಹಿಡ್ಕೊಂಡು ಬಂದು ನಿನ್ನ ಕೈ ಮೇಲೆ ಕೊಡ್ತೀನಿ. ಇಷ್ಟವಾದ್ರೆ ತಗೊಂಬೋದು, ಕಷ್ಟವಾದ್ರೆ ನನ್ನ ಕುಳಮಕ್ಕೆ ಸೇರಿ ಬಿಟ್ಟು ಹೊರಟು ಹೋಗ್ಬೋದು ಅಂತ ಕೆಂಪಚಾರಿ. ಹಾ ಹಾ ಕೆಂಪಚಾರಿ, ಆಗ್ಲಿ ಕೊಡಪ್ಪ ಅಂತೇಳಿ ಸ್ವಾಮಿ ಎರಡು ಕೈಗಳನ್ನ ಹೊಟ್ಟಿ ನಿಂತ್ಕೊಂಡ್ರಂತೆ. ಬ್ಯಾತ್ ಕಾಯಿನ್ ಗಾತ್ರ ಬಿಂಕಿ ಕೆಂಡವ ತೆಗೆದು ಕೆಂಪಚಾರಿ ಸ್ವಾಮಿಯವ್ರ ಕೈ ಮೇಲೆ ಮಡಗಿದ ತಕ್ಷಣ ಅಗ್ನಿದೇವತಿ ಕೆಂಪಚಾರಿ ಶಾಪ ಕೊಟ್ಟ ನನಗೆ ಶಾಪ ಕೊಟ್ಟು ಬಿಡ್ತಾರೋ ಪರಂಜೋತಿ ಅಂತೇಳಿ ಆ ಸ್ವಾಮಿಯವರ ಕೈ ಒಳಗೆ ಕೆಂದಾವರೆ ಪುಷ್ಪವಾಗಿತ್ತಲ್ಲ ಆ ತರನೇ ಒಳಿತೇರಳಂತೆ. ಹಾ ಸ್ವಾಮಿಗಳು ಧರ್ಮಗುರು ಪರಂಜೋತಿ ಆ ಕುಲುಮ ಕಚೇರಿ ಒಳಗೆ ಒಂದು ಕಬ್ಬಿಣ ತೊಂಬೆ ಬಿದ್ದಿರದಂತೆ. ಆ ಕಬ್ಬಿಣ ತೊಂಬೆ ಮೇಲೆ ಆ ಕುಲುಮೆ ಬೂದಿ ಅನ್ನೋದು ಒಂದು ಮಂದಿ ಉದ್ದ ಸುರಿದಿರದಂತೆ. ನವರಿಗರಿ ಕಂತೆ ಒಳಗೆ ದುಂಬು ದೊಳೆಲ್ಲ ಹೊಡೆದು ಆಸಿದ್ದಾರು.

ಕೆಂಪಚಾರಿ, ನಾ ಬಂಗಿ ಕುಡಿಯ ತನಕ ನಿನ್ನ ಬಂಧು ಬಳಗನ್ನ ನೆನೆಯಪ್ಪ ಅಂತ ಹೇಳಿ ಸ್ವಾಮಿಗಳು ಬಂಗಿ ಚಿಲುಮೆಯ ತೆಗೆದು ಆ ಬಂಗಿ ಸೊಪ್ಪನ್ನ ಜಡಿದು ಜಡಿದು ತುಂಬಿದ್ರಂತೆ.

ಸ್ವಾಮಿ ಬಂಜಿ ಕುಡಿದ ಬಗೆಯೆಲ್ಲ ಹೊಟ್ಟೆ ಒಳಗೆ ತುಂಬಿಕೊಂಡು ಕೆಂಪಚಾರಿ ಕುಲುಮ ಕಚೇರಿ ಹೆಚ್ಚಿನ ಕುರ್ಚಿ ಮೇಲೆ ಕುಳಿತುಕೊಂಡು ಸ್ವಾಮಿಗಳು ಬಂಗಿ ಕುಡಿತಿದ್ರೆ ನೆಗನಾಡ್ತಾ ಕುಂತಿರೋನಂತೆ. ನೆಗನಾಡ್ತಾ ಇದ್ದೀಯಪ್ಪ, ನಿಮಗೆ ನನ್ನ ಸತ್ಯ ತೋರ್ತೀನಿ ಕಾಣು ಅಂತ ಹೇಳಿ ಕಂಡಾಯದ ಮೂರ್ತಿ ಬಂಗಿ ಕುಡಿದಿರ್ತಕ್ಕಂಥ ಹೊಗೆಯ ಒಳಗಡೆ ಹೊಟ್ಟೆ ಒಳಗೆ ತುಂಬಿಕೊಂಡಿರುವಂತ ಹೊಗೆ ಒಳಗಡೆ ಏಳು ಹೇಳದ್ ನಾಲ್ಕು ನೀಲಿ ಬೆರೆಸಿದ್ರಂತೆ. ಆನಂದದ ನೀಲಿ, ಅವತಾರ ನೀಲಿ, ನೀರು ಬೆಳೆ ನೀಲಿ, ಮರಾತ ನೀಲಿ, ಕಲ್ಕಡಿ ನೀಲಿ, ಮುಣ್ಮುಖ ನೀಲಿ, ಬರಾಂತ ಜನಗಳಿಗೆಲ್ಲ ಕಲ್ಲಲ್ಲೊಡೆ ನೀಲಿ, ಹೋಗ ಜನಗಳಿಗೆಲ್ಲ ಕೈ ಎತ್ತಿ ಮುಗಿಯ ನೀಲಿ, ಹುಚ್ಚಿ ನೀಲಿ, ಬೆಪ್ಪ ನೀಲಿ, ಮೊಲಾಗದ ನೀಲಿ, ಬಗಲ್ಸನೆ ನೀಲಿ, ಕೆಲ್ಲ ಹೇಳ್ಕಂಡ್ರೆ ಕಂಡ್ಗೆ ಕುಡಿಯ ನೀಲಿ, ಅಕ್ಕದಾಳ್ಕಂಡ್ರೆ ಪಕ್ಕನ ಬಾಯಿ ಬಿಡೋ ನೀಲಿ, ತಾಯಿ ಹಾಕ್ಕಂಡ್ರೆ ಹಲ್ ಕಚ್ಚ ನೀಲಿ. ಯಾವಾಗ ಏಳು ಹೇಳೋದು ನಾಲ್ಕು ನೀಲಿಯನ್ನ ಆ ಬಂಗಿ ಸೊಪ್ಪಿನ ಒಳಗಡೆ ಆ ಹೊಗೆಯ ಒಳಗಡೆ ಸ್ವಾಮಿ ಉಪದೇಶ ಮಾಡಿ ಕೆಂಪಚಾರಿ ಚಿನ್ನದ ಕುರ್ಚಿ ಮೇಲೆ ಕುಂತಿರುವಂತ ಕೆಂಪಚಾರಿ ಆ ನತ್ತಿ ಮೇಲೆ ಬಂಗಿ ಕುಡದ ಹೊಗೆಯ

ಕೆಂಪಚಾರಿ ಕುಲವ ಕಚೇರಿ ಒಳಗೆ ಸ್ವಾಮಿಗಳ ಜನ ಹಿಡ್ಕೊಂಡು ಟುಂಬಟ್ಟು ಊರ್ಕೊಂಡಿವನಂತೆ. ನನ್ನ ದೊಡ್ಡವರು ಏನೋ ನೀನು ವಂಶಳಾಗ ಕೆಂಪಚಾರಿ ನನ್ನ ಬಿಡ್ಬಿಡು, ನನ್ನ ಜಡೆ ಬಿಟ್ಬೇಡ, ನಾವು ಮೈಲಿಗೆ ಆಯ್ತೀವಿ, ಬಿಡ್ಬಿಡು ಅಂದ್ರು ಬಿಡ್ಲಿಲ್ಲ. ಮತ್ತೆ ತಾಯಿ ನೀವೇ, ತಂದೆ ನೀವೇ, ಬಂದು ಬಳಗವೆಲ್ಲ ನೀವೇ ಗುರುದೇವ, ಗುರುತಂದೆ ಗುರುದೇವ ಅಂತ ಹೇಳಿ ಕೆಂಪಚಾರಿ ಶೋಕ ಮಾಡ್ತಾ ಇದ್ರೆ ಇವನು ವಂಶಳಾಗ ಕೆಂಪಚಾರಿ ನನ್ನ ಜಡೆ ಹಿಡ್ಕೊಂಡು ಇಷ್ಟು ಮೈಲಿಗೆ ಮಾಡ್ತಾ ಇದ್ದಾನಲ್ಲ ಅಂತೇಳಿ ಸ್ವಾಮಿಗಳು ಬಿಡೋ ಜಡೆ ನಂತಂದ ತಕ್ಷಣ ಜಡ ಬಿಟ್ಬಿಟ್ಟು ಹಾ ಬಂಗಿ ಕುಡದ ನೀಲಿ ಉಚ್ಚು ಬೆಪ್ಪಿನಲ್ಲಿ ಮಣ್ಣು ಮುಖವನಂತೆ ಕಲ್ಲುಗಳ ಎತ್ಕೊಂಡು ಕಟ್ಕ ಕಟ್ಕೊಂಡು ಕಡಿಯವನಂತೆ. ಆವಾಗ ಕೆಂಪಚಾರಿ ಸ್ವಾಮಿ ಅವರ ಪಾದಗಳನ್ನ ಬಾಚಿ ತಪ್ಪಿಕೊಂಡಂತೆ, ಏನೋ ಕೆಂಪಚಾರಿ ನನ್ನ ಪಾದ

ಹುಚ್ಚಿ ನೀಲಿ ಒಳಗೆ ತುಂಬಾ ತುಂಬಾ ತುಂಬನ್ ಕುಡಿಯವನಂತೆ. ನಾಚಾರಿ ವಂಶವಾಗ ಕೆಂಪಚಾರಿ, ಇದೇ ರೀತಿ ನೀ ಕುಲುಮ ಕಚೇರಿ ಒಳಗೆ ನೀ ಕುಣಿ, ನಾನು ಎಲೆ ಕುಂದೂರು ಬೆಟ್ಟದ ಮೇಲೆ ನಿಂತ್ಕೊಂಡು ನಿನ್ನ ಬಾತ ಕೂಗ್ತೀನಿ, ಆವಾಗ ನೀ ಬಂದ್ಬಿಡೋ ಕೆಂಪಚಾರಿ. ಅಲ್ಲಿಯ ತನಕ ಇದೇ ಹುಚ್ಚು ನೀ ಬೆಪ್ಪು ನೀಲಿ ಒಳಗೆ, ಇದೇ ರೀತಿ ಕುಲುಮ ಕಚೇರಿ ಒಳಗೆ ನೀ ಕುಣಿ ಅಂತ ಹೇಳಿ ಸ್ವಾಮಿ ದರ ದೊಡ್ಡವರು. ಆ ಕೆಂಪಚಾರಿನ ಕುಲುಮ ಕಚೇರಿ ಒಳಗೆ ಬಿಡ್ಬಿಟ್ಟು ಮಾರಲ್ಲಿ ಮುದ್ದ ಮನಸತ್ತಿ ನೋಡಬೇಕು. ಮೊದಲು ಐಶ್ವರ್ಯ ಭಾಗ್ಯ ತುಂಬಿ ತುಳುಕಾಡ್ತಿದೆ ಅನ್ನ ಅಹಂಕಾರದ ಮೇಲೇನು ಆ ರೀತಿ ಮಗನ ಕೊಡಲ್ಲ ಅಂತ ಸುಳ್ಳು ಆಡದ್ ಬಿಟ್ಲು. ಇವಾಗ ಸಿರಿ ಸಂಪತ್ತೆಲ್ಲ ಬರ್ದಾಗೋಗಿರ ಮೇಲೆ ಈಗಲಾದ್ರೂ ನನ್ನ ಮಗನ ಕೊಡ್ತೀನಿ ಅಂತ ಹೇಳ್ತಾಳೋ ಅಥವಾ ಮೊದಲಾಟನೇ ನುಡಿತಾಳೋ ಅವಳು ಸತ್ಯ ಪುನಃ ನಾ ಪರೀಕ್ಷೆ ಮಾಡಬೇಕು ಅಂತೇಳಿ ಧರ್ಮಗುರು ಕಂಡಾಯ ಮೂರ್ತಿ

0: ಊರಿನಲ್ಲಿ.
1: ಹೌದು,
0: ದಾನ ಧರ್ಮ ಕೋರನೆ ಸಾರು ಅದನ್ನು ಕೇಳಿದಳಂತೆಯೇ ಕಣ್ಣುಗಳು ಕಾಣದೇ ಇರುವ ಮುದ್ದೋಜಿ. ಅಯ್ಯೋ ಪರಮಾತ್ಮ, ಯಾರಾಗಿರ್ಬಹುದಪ್ಪ ಹಾಳಾಗಿರುವ ಊರಲ್ಲಿ ಬಂದು ಭಿಕ್ಷೆ ಕೇಳುವಂತೆವರು ಅಂತೇಳಿ ಕಣ್ಣುಗಳು ಕಾಣದೆ ಹುಡುಕಾಡ್ಕೊಂಡು ತಡಕಾಡ್ಕೊಂಡು ಬಂದಳಂತೆ. ಹುಡುಕಾಡ್ಕೊಂಡು ತಡಕಾಡ್ಕೊಂಡು ಬಂದು ಬುದ್ಧಿ, ನಾವ್ಯಾರು ಬುದ್ಧಿ, ಈ ಪಾಳ್ಗಾಡಿ ಆಗಿರುವ ಊರಿನಲ್ಲಿ ಬಂದು ಭಿಕ್ಷೆ ಕೇಳುವ ಯಾರು ಬುದ್ಧಿ ತಾವು? ಮುದ್ದೋಜಿ, ನಾವು ನಿನ್ನೆ ಸೋಮವಾರ ತೆಂಕಲ್ ರಾಜ್ಯದಿಂದ ಬಡಗಲ್ ರಾಜ್ಯಕ್ಕೆ ನಾವು ಭಿಕ್ಷಕ್ಕೆ ಹೋಗ್ತಿರ್ಬೇಕಾದ್ರೆ ಹಾಲಂತ ಮಾರಳ್ಳಿ ಆದ ಮಾರಳ್ಳಿ ಅಲ್ಲ, ಏನ ಅಷ್ಟೊಂದು ಆನಂದವಾಗಿರ್ತಲ್ಲ ತಾಯಿ.
1: ನಿಜ,
0: ಇವತ್ತು ನಾವು ಪುನಃ ಬಡಗಲ್ ರಾಜ್ಯದಲ್ಲಿ ಭಿಕ್ಷೆ ಮಾಡ್ಕೊಂಡು ಪುನಃ ತೆಂಕಲ್ ರಾಜ್ಯಕ್ಕೆ ಹೋಗ್ಬೇಕು ಅಂತ ಆ ಕಡೆಯಿಂದ ಬರ್ತಾ ಇದ್ರೆ ಆಕಸ್ಮಿಕವಾಗಿ ತಿರುಗಿ ನಿನ್ನ ಮಾರಾಪುರಿ ಪಟ್ಟಣ ಮಾರಳ್ಳಿ ನೋಡಿದ್ರೆ ಈ ಮಾರಳ್ಳಿ ಅದು ಮಾರಳ್ಳಿ ಎಲ್ಲ ಹಾಳ್ಪಟ್ಟ ಪಾಳ್ವಾಡಿ ನಿಂತು ಹೋಗಿದೆಯಲ್ಲ ತಾಯಿ, ಇದೇನು ಮಾಯವಮ್ಮ, ಇದೇನು ಮಾತ್ನವಮ್ಮ ಅಂತ ಕೇಳಿದ್ರಂತೆ ಬುದ್ಧಿಯವರು.
1: ಸರಿ,
0: ದರ ದೊಡ್ಡವರು ಅನ್ನೋದು ಗೊತ್ತಿಲ್ಲದೆ ಕಣ್ಣುಗಳು ಇಲ್ಲದೆ ಇರುವ ಮುದ್ದೋಜಿ, ಅಯ್ಯೋ ನಿಮ್ಮ ಪಾದ ಏನ್ ಹೇಳುವ ಬುದ್ಧಿ ನಾನು. ನಿನ್ನೆ ಸೋಮವಾರ ದಿನ ಯಾರೋ ಮಂಟೇದವ್ರು ಬಂದಿದ್ರು ಬುದ್ಧಿ. ಏನಮ್ಮ ಮಂಟೇದವ್ರು ಬಂದಿದ್ರೆ? ಹೌದು ಬುದ್ಧಿ. ಏನಂದ್ರಮ್ಮ? ಅಯ್ಯೋ ನಿಮ್ ಪಾದ, ನನ್ನ ಏಳನೇ ಮಗನ ಎಳೆ ಕೆಂಪಚಾರಿ ಮಗನ ದಾನ ಕೊಡು ಧರ್ಮ ಕೊಡು ಅಂತ ಕೇಳಿದ್ರು. ನಾನು ನನ್ನಟ್ಟಿ ಎಲ್ಲ ಹಾಳಾಗಿ ಕೊಟ್ಟಿಗೆ ಎಲ್ಲ ಬರ್ದಾದ್ರೂ ಮಗನ ಕೊಡಲ್ಲ ಕಾಣೋ ಪರದೇಶಿ ತಿರುಕ ಹೊರಟೋಗು ಅಂತ ಹೇಳಿಬಿಟ್ಟೆ. ನನ್ನ ಮುತ್ತೈದೆ ಬಾಯಲ್ಲಿ ತುಂಬ ಸಂಸಾರದಲ್ಲಿ ಮುತ್ತೈದೆ ಬಾಯಲ್ಲಿ ಯಾವ ರೀತಿಯಾಗಿ ಸುಳ್ಳನ್ನ ಹಾಡಿದ್ನು ಅದೇ ರೀತಿ ನನ್ನ ಬಾಯಲ್ಲಿ ಬಂದಂತ ಸುಳ್ಳಿನ ಪ್ರಕಾರವಾಗಿ ನನ್ನ ಮನೆಯನ್ನೆಲ್ಲ ಹಾಳು ಮಾಡಿಬಿಟ್ಟು ಪಾಳ್ಗೋಡೆ ನಿಲ್ಲಿಸಿಬಿಟ್ಟು ಉಂಟು ಗೌರನ್ನು ಬುದ್ಧಿ. ಮುತ್ತೋಜಿಯ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳು ಜುಳು ಸುರಿಯದಂತೆ ದುಃಖ ಮಾಡುವಂತ ಮುದ್ದೋಜಿಯ ಕಣ್ಣಿನಲ್ಲಿ ಬರುವ ಕಣ್ಣೀರು ನೋಡಿದ್ರಂತೆ. ಅಮ್ಮ ಮುದ್ದೋಜಿ, ಹಾಗಾದ ಮೇಲೆ ನಿನ್ನೆ ಸೋಮವಾರ ದಿನ ಬಂದಿದ್ದವರು ಮಂಟೆದವರು ಅವ್ರು ಬ್ಯಾರ ಯಾರು ಅಲ್ಲ, ನಮ್ಮ ಅಣ್ಣೇನವರೇ ತಾಯಿ. ಇವತ್ತು ಬಂದಿರೋರು ಅವ್ರ ತಮ್ಮ ನಿಂಗಪ್ಪನವರು ಅಂದ್ರಂತೆ. ಏನಂದ್ರಿ ಬುದ್ಧಿ, ಏನಂದ್ರಿ ಬುದ್ಧಿ, ನಿನ್ನೆ ಬಂದಿದ್ದವರು ನಿಮ್ಮ ಅಣ್ಣನವರು ಮಂಟೆ ಸ್ವಾಮಿ ಅವರೇ. ಅಯ್ಯೋ ನಿಮ್ಮ ಪಾದ,

0: ಬರ್ಮಾಡ್ಕೊಡಿ ಬುದ್ಧಿ, ಬರ್ಮಾಡ್ಕೊಡಿ ಬುದ್ಧಿ. ಮುದ್ದೋಜಿಯ ಕಣ್ಣಿನಲ್ಲಿ ಬರುವಂತ ಕಣ್ಣೀರು ನೋಡಿ ಸ್ವಾಮಿಗಳು,
1: ಹೌದು
0: ಅಮ್ಮ ನಿನ್ನ ದುಃಖ ನಾ ನೋಡ್ಲಾರೆ.
1: ಹೌದು,
0: ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳ್ತೀಯಮ್ಮ.
1: ಏನ್ ಬುದ್ಧಿ?
0: ನಮ್ಮಣ್ಣಯ್ಯ ಮಾಡಿರುವಂತ ಗಾಳಿ ವಿದ್ಯವನ್ನ ಕಣ್ಣಿಂದ ನೋಡಿ.
1: ಹೌದು,
0: ಅವ್ರು ಮಾಡಿರುವಂತ ಮೋಡಿ ವಿದ್ಯನೆಲ್ಲ ತೆಗೆದಾಕ್ಬಿಟ್ಟು ನಿನ್ನ ಹೋಗಿರೋ ಕಣ್ಣುಗಳು ಬರೆಸಿ, ನೀನು ಹೋಗಿರೋ ಬಾಗಿನೆಲ್ಲ ಬರೆಸ್ಬೇಕಾದ್ರೆ ನಮ್ಮ ಅಣ್ಣ ಕೇಳಿ.

ಗಾಳಿ ಮುತ್ತೋಜಿ ಕಣ್ಣಿನಲ್ಲಿ ಕಣ್ಣೀರು ಸುರಿಯದಂತೆ. ಬಂದು ಬಂದವರೆಲ್ಲ ನನ್ನ ಕೆಂಪ ಜಾರಿ ಮಗನ್ನೇ ಕೇಳ್ತಾರಲ್ಲ ಶಿವನೇ, ತಾಯಿ ಹೊಟ್ಟೆ ಒಳಗೆ ಕಡೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಸುಖ ಅಂತ ಹೇಳ್ತಾರಲ್ಲ ಶಿವನೇ, ಕಡೆಯಲ್ಲುಟ್ಟುವ ಮಕ್ಕಳಿಗೆ ಎಂದು ಸುಖವಿಲ್ಲ ಕಾಣಪ್ಪ, ಕರ್ಮಕ್ಕೆ ಗುರಿಯಾದನ

ಅಯ್ಯೋ, ನನ್ನ ಕಿರಿಯಕ್ಕಪ್ಪ ಚಾರಿ ಮಗನ ಹಣೆ ಒಳಗೆ ಬರೆದಂತ ಬ್ರಹ್ಮಜಂತಪ್ಪ ಬರವಣಿಗೆ ಬರೆದು ಬಿಟ್ಟಪ್ಪ. ಆ ಮಗ ಹುಟ್ಟಿದ ಮೇಲೆ ನನ್ನ ಮಾರಾಪುರಿಯ ಪಟ್ಟಣ ಮಾರಳ್ಳಿ ಒಳಗೆ ಐಶ್ವರ್ಯವೆಲ್ಲ ಬಂತು. ಅಂತ ಆ ಭಾಗ್ಯ ತಂದು ಕೊಟ್ಟ ಮಗ, ಆ ಸಿರಿ ತಂದು ಕೊಟ್ಟ ಮಗನ್ನ ಬಂದು ಬಂದವರೆಲ್ಲ ಅವನ್ನ ಕೇಳ್ತಾರಲ್ಲ ಶಿವ, ಏನ್ ಮಾಡ್ಲಿ ಅಂತ ಹೇಳಿ ಮುದ್ದೋಜಿ ಆಗ್ಲಿ ಬುದ್ಧಿ, ನನ್ನ ಕಿರಿಯಕ್ಕಪ್ಪ ಚಾರಿ ಮಗನ ಕೊಡ್ತೀನಿ, ನಿಮ್ಮ ಅಣ್ಣನವ್ರು ಕೇಳಿರೋ ಮಗನ್ನೇ ಕೊಡ್ತೀನಿ, ನನ್ನ ಕಣ್ಣುಗಳು ಬರ್ಸ್ಕೊಡಿ ಬುದ್ಧಿ ಅಂದ್ಲಂತೆ. ಸಭಾಶಿವ ಸತ್ಯ ನೋಡ್ಬೇಕು ಅಂತ ಹೇಳಿ ಮುದ್ದೋಜಿ ಕಪ್ಪು ತುಳಿತ ಕೊಡ್ತೀನಿ ಕಣ್ಣು ಬಿಡವಾ ಅಂದ್ರಂತೆ. ಸ್ವಾಮಿಗಳು ಕಪ್ಪು ತುಳಿತ ಕೊಡ್ಲೇ ಇಲ್ಲ, ಆವಾಗ್ಲೇ ಅವ್ಳ ಕಣ್ಣುಗಳು ಹೋಗಿದ್ದಂತ ಕಣ್ಣುಗಳು ಎರಡು ಮತ್ತೆ ಹಿಂದಿರುಗಿ ಬಂದ್ಬಿಟ್ಟಂತೆ. ಅವಳ ಮನೆ ಸಿರಿ ಸಂಪತ್ ಭಾಗ್ಯ ಯಾವ ರೀತಿ ತುಂಬಿ ತುಳ್ಕಾಡ್ತಿತ್ತು ಅದೇ ರೀತಿ ಮಾರಾಪುರಿ ಪಟ್ಟಣ, ಅದು ಮಾರಾಪುರಿ ಪಟ್ಟಣ ಎಲ್ಲ ತುಂಬಿ ತುಳ್ಕಾಡ್ತಿರದಂತೆ. ಮುದ್ದೋಜಿ ಕಣ್ಣುಗಳು ಬಂದ್ಬಿಟ್ಟಾಗ ಅವಳು ಸೊಸೆಯಂದಿರು, ಅವಳ ಗಂಡು ಮಕ್ಕಳು ತನ್ನ ಗಂಡನ್ನ ಅವಳ ಮನೆ ಸಂಸಾರನೆಲ್ಲ ನೋಡ್ಬಿಟ್ಟು ಬಹಳ ಆನಂದ ಪಟ್ಕೊಂಡ್ಲಂತೆ. ಬುದ್ಧಿ ಬುದ್ಧಿ, ನಿಮ್ಮ ಒಟ್ಟವಳಗಿನ ಮರ್ಮ ಎಷ್ಟು ಅಂತ ಹೇಳೋ ಬುದ್ಧಿ. ಅಮ್ಮ ಹೊಗಳುವ ಮಾತಾಗಿರ್ಲಿ, ಇನ್ನೇನೋ ನಮ್ಮಣ್ಣಯ್ಯ ಬರೋ ಅಂತ ಗೊತ್ತಾಗೋಯ್ತು. ನಮ್ಮಣ್ಣಯ್ಯ ಕೇಳಿದ್ರೆ ಕೆಂಪಚಾರಿ ಮಗನ ಕಳುಗಿಸ್ಬಿಡಮ್ಮ ಮತ್ತೆ ಕರ್ಕೊಂಡು ಹೋಗ್ತೀವಿ. ಕೆಂಪಚಾರಿ ಮಗನ ಕಳುಗಿಸ್ಬಿಡವ ಅಂತ ಹೇಳಿದಾಗ ಮುದ್ದೋಜಿ ಕಣ್ಣಿನಲ್ಲಿ ಕಣ್ಣೀರು ಸುರಿಯದಂತೆ. ಅಯ್ಯೋ ನಿಮ್ಮ ಪಾದ, ಅಯ್ಯೋ ನಿಮ್ಮ ಪಾದ, ಕೆಂಪಚಾರಿ ಮಗನ ಕಳುಗಿಸು ಅಂತ ಹೇಳ್ತೀರಲ್ಲ ಬುದ್ಧಿ. ಆರು ಜನ ಗಂಡು ಮಕ್ಕಳಲ್ಲಿ ಯಾರನ್ನಾದ್ರೂ ಬೇಕಾದ್ರೂ ಇವಾಗಲೇ ನಿಮ್ ಜೊತೆ ಕರ್ಕ ಹೊರಟು ಹೋಗಿ ಬುದ್ಧಿ, ಇವಾಗಲೇ ನಿಮ್ಮೊಂದಿಗೆ ಕಳುಗಿಸ್ಕೊಟ್ಬಿಡ್ತೀನಿ ನನ್ನ

ಏನಂದೇವ ಮುದ್ದೋಜಿ, ಇವಾಗ ತಾನೇ ಮಗನ ಕೊಡ್ತೀನಿ ಅಂದ್ ಬಿಟ್ಟು ಕೊಡಲ್ಲ ಅಂತ ಇವಾಗ ಸುಳ್ಳು ಹಾಕಿ ನುಡಿತಾ ಇದ್ದೀಯಲ್ಲ. ಅಮ್ಮ, ನಿಮ್ಮ ಆಚಾರ್ಯರಿಗೆ ಹಾಡದ ಮಾತು ಇಲ್ಲದೆ ಹೋಯ್ತು, ಅಳದಂತ ಕೊಳದ ಲೆಕ್ಕವೇ ಇದ್ದೇ ಹೋಯ್ತು. ಹಾಳಾಗಿ ನಿಮ್ಮ ಆಚಾರ್ಯರೆಲ್ಲ, ನಿನ್ನ ಮಾರಾಪುರಿ ಪಟ್ಟಣ ಆದ ಬಾಜ್ಯವೆಲ್ಲ ಮಳವಳ್ಳಿಗೆ ಉಂಟೋಗ್ಲಿ, ಇನ್ನು ಮಾರಳ್ಳಿ ಹಾಳಾಗ್ಲಿ, ಮಳವಳ್ಳಿ ಏಳಿಗೆ ಆಗ್ಲಿ ಅಂದ್ಬಿಟ್ಟು ಸ್ವಾಮಿ ಪರಂಜ್ಯೋತಿ ಕಂಡಾಯ ಮೂರ್ತಿ ಮಾರಳ್ಳಿ ಮುದ್ದೋಜಿಯ ಮನೆಗೆ ಶಾಪ ಕೊಟ್ಟುಬಿಟ್ಟು

0: ಸ್ವಾಮಿ
1: ಹೌದು
0: ಕೆಲೆ ಕುಂದೂರು ಬೆಟ್ಟದ ಮೇಲೆ ನಿಂತ್ಕೊಂಡು ಆವಾಗ ಕುಲುಮ ಕಚೇರಿ ಒಳಗಿರ್ತಕ್ಕಂತ ಚಂಪಾಚಾರಿ ಅವರನ್ನ ನೋಡಿ ಆ ಚಂಪಾಚಾರಿಯನ್ನ ಕೂಗ್ತಾರವರಂತೆ ತರದೊಡ್ಡವರು
2: ಯಾವ ರೀತಿ
0: ಚಂಪಾಚಾರಿ ಎಂಬುದಾಗಿ ಯಾವಾಗ ಬೆಟ್ಟದ ಮೇಲೆ ನಿಂತ್ಕೊಂಡು ಕೂಗಿದ್ರು ಆ ಕುಂದೂರು ಬೆಟ್ಟದ ಪ್ರತಿಧ್ವನಿ ಯಾವಾಗ ಕುಲುಮ ಕಚೇರಿ ಒಳಗಿರ್ತಕ್ಕಂತ ಚಂಪಾಚಾರಿ ಕೇಳ್ಬಿಡ್ತು ನನ್ನ ಗುರುಗಳು ನನ್ನನ್ನು ಹಿಂದೂ ಬರಮಾಡ್ತಾ ಇದ್ದಾರೆ ಈ ಪಾಪಗೇಡಿ ತಪ್ಪಲಿಯ ಮಗನ ಮೇಲೆ ಹಿಂದೂ ಆ ಸ್ವಾಮಿಗಳಿಗೆ ಕನಿಕರ ಬಂದಿತ್ತೇನೋ ನಾ ಹೋಗಬೇಕಂತೇಳಿ ಕುರುಬ ಕಚೇರಿಯ ಬಿಟ್ಟು ಚಂಪಾಚಾರಿ

ಕುಂದೂರು ಬೆಟ್ಟದ ಬಂಡೆ ಮೇಲೆ ಕುಳಿತಿರುವ ದರದೊಡ್ಡವರು ಪಾದ ಚರಣಗಳ ಹತ್ತಿರ ಬಂದು 7 ವರ್ಷದ ಮಗ ಹೇಳೇ ಕೆಂಪಚಾರಿ ದರದೊಡ್ಡವರ ಪಾದಕ್ಕೆ ಬಂದು ಬಗ್ಗೆ ಶರಣ ಮಾಡಿದರಂತೆಲ್ಲ

0: ಕೇಳುಗರೆ, ಇದುವರೆಗೂ ಶ್ರೀ ಮಂಟೇಸ್ವಾಮಿ ಕುರಿತ ಹರಿಕಥೆ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪರಿಚಯ ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ರೈತ ಕಲ್ಯಾಣ ಕಾರ್ಯಕ್ರಮಗಳ ಸಕ್ರಿಯ ಕಾರ್ಯಕರ್ತರು ಹಾಗೂ ಪ್ರತಿಪಾದಕರಾದ ಡಾಕ್ಟರ್ ಜಿ ಅಚ್ಯುತರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ

0: ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸಲು ಮತ್ತು ದೇಶದಲ್ಲಿನ ಸಂಪನ್ಮೂಲಗಳ ಉತ್ತಮ ಬಳಕೆಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ರೈತರ ಆದಾಯ ಹೆಚ್ಚಿಸುವ ಹಾಗೂ ರೈತ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಬರ್ತಿರುವಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾರವರು ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು, ಯೋಜನೆಯಿಂದ ಆಗುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್.
1: ನಮಸ್ಕಾರ
0: ಸರ್. ಮೊದಲಿಗೆ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು, ಅದರ ಒಂದು ಪರಿಚಯ ಹಾಗೂ ಜಾರಿಯ ಹಿನ್ನೆಲೆ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
1: ಕೃಷಿ ಸಿಂಚಾಯಿ ಯೋಜನೆ ಅಂದರೆ ಕೃಷಿ ಚಟುವಟಿಕೆಯನ್ನು ಹೆಚ್ಚಿಸುವುದು, ರೈತರ ಆದಾಯವನ್ನು ಹೆಚ್ಚಿಸುವುದು ಅನ್ನೋದು ಮೂಲ ಕಲ್ಪನೆ. ಇದು ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮನ 2015 ಜಾರಿ ಮಾಡಿತು. ಅದಕ್ಕೂ ಮೊದಲು ಅನೇಕ ಇಂಥ ಕಾರ್ಯಕ್ರಮಗಳು ರಾಜ್ಯಗಳಲ್ಲಿ ನಡೀತಾ ಇತ್ತು. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಇರ್ತಾ ಇತ್ತು. ಈ ರಾಜ್ಯದಲ್ಲಿ ಅಲ್ಲಿರ್ತಾ ಇರಲಿಲ್ಲ, ಅಲ್ಲಿರೋದು ಇಲ್ಲಿರ್ತಾ ಇರಲಿಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿ ಇಡೀ ದೇಶದಲ್ಲಿ ಒಂದೇ ಥರದ ಬೆಂಬಲ ಮತ್ತು ಸಹಕಾರ ಮುಖ್ಯವಾಗಿ ರೈತರಿಗೆ ದೊರೆಯುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ರೂಪಿಸಿದ್ದಾರೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ಹಂಗಾದ್ರೆ ಏನು ಇದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ, ನೀರಿನ ಸೌಲಭ್ಯವನ್ನು ಹೆಚ್ಚಿಸೋದು. ಪ್ರತಿ ಜಮೀನಿಗೂ ನೀರು ಹರಿಬೇಕು. ಈಗ ಕೆಲವು ಜಮೀನಿಗೆ ನೀರು ಹರಿಸೋಕ್ಕಾಗಲ್ಲ, ಎಲ್ಲ ಕಡೆ ಕಾಲುವೆಗಳು ಮಾಡ್ಕೊಳ್ಳೋಕ್ಕಾಗಲ್ಲ. ಅಂಥ ಕಡೆ ನೀರನ್ನ ತೊಗೊಂಡೋಗೋದು ಹೇಗೆ, ಅಲ್ಲಿ ವಿಜ್ಞಾನ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದು ಹೇಗೆ, ಅದಕ್ಕೆ ಕೆಲವು ನಿಶ್ಚಿತವಾದ ಪದಾರ್ಥಗಳು ಪ್ರಾಡಕ್ಟ್ಸ್ನ ಬಳಸಬೇಕಾಗತ್ತೆ, ಅದಕ್ಕೆ ಸಲಹೆ ಮಾರ್ಗದರ್ಶನ ಕೊಡೋದು ಹೇಗೆ ಅಂತ ಹೇಳಿ ಅನೇಕ ನವೀನ ತಂತ್ರಜ್ಞಾನ ಕಂಡುಹಿಡಿಯುವ ಸ್ಟಾರ್ಟಪ್ಗಳನ್ನೆಲ್ಲ ಒಳಗಡೆ ತಗೊಂಡ್ಬಂದು ಈ ಯೋಜನೆಯನ್ನು ರೂಪಿಸಿದ್ದಾರೆ. ರೈತರಿಗೆ ನೇರವಾಗಿ ಇದರ ಉಪಯೋಗ ಸಿಗಬೇಕು, ರೈತರು ಅದನ್ನು ಬಳಕೆ ಮಾಡ್ಕೋಬೇಕು ಮತ್ತು ಅವರಿಗೆ ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗಬೇಕು. ನಿರ್ವಹಣೆ ಅಂತ ಹೇಳಿ ಅವರಿಗೆ ಅದೇ ಇನ್ನೊಂದು ಅಧಿಕ ಒತ್ತಡ ಆಗಬಾರ್ದು ಅಥವಾ ಅವರಿಗೆ ಅಸಹಾಯಕತೆ ಬರಬಾರ್ದು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಈ ಯೋಜನೆಯನ್ನು ರೂಪಿಸಿದ್ದಾರೆ. ಸೊ ಇದರಲ್ಲಿ ಏನು ನಾವು ನೋಡ್ಬೋದು ಅಂದರೆ, ಪ್ರತಿ ಹನಿ ನೀರಾವರಿಗೆ ಹೆಚ್ಚಿನ ಬೆಳೆ ಹೇಗೆ ಮಾಡಲಿಕ್ಕಾಗತ್ತೆ ಅಂತ, ಇನ್ನು ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತೇಳಿ PDMC ಅಂತ ನಾವು ಕರಿತೀವಿ. ಎರಡನೇದು, ಕೆಲವು ಸಬ್ಸಿಡಿ ರಚನೆ ಇದೆ. ಯಾಕೆ ರೈತರ ಹತ್ರ ಒಟ್ಟಿಗೆ ಬಂಡವಾಳ ಇರೋದಿಲ್ಲ, ಬಂಡವಾಳ ಕೊಡೋರು ಬೇಕಾಗಿರೋ ಯಾರು? ಅದಕ್ಕೊಂದು ರಾಷ್ಟ್ರೀಯ ನೀತಿ ನಿರೂಪಿಸುವ ಸಂಸ್ಥೆ ಏನಿದೆ, NABARD ಅಂತ ಏನಿದ್ದಾರೆ, ಅವರು ಇದಕ್ಕೊಂದು ಯೋಜನೆಯನ್ನು ರೂಪಿಸಿ ಬ್ಯಾಂಕ್ಗಳ ಮುಖಾಂತರ ಇದನ್ನು ಮಾಡಿದ್ದಾರೆ. ಪ್ರತಿ ಬ್ಯಾಂಕಲ್ಲಿ ಆ ಒಂದು ಶಾಖೆಯಿಂದ ವಾರ್ಷಿಕವಾಗಿ ಏನು ವ್ಯವಹಾರ ಮಾಡ್ತಾರೆ, 40% ಅದು ಅಗ್ರಿಕಲ್ಚರ್ ಕೊಡಲೇಬೇಕು ಅಂತ ನಿಯಮ ಇದೆ. ಅದರ ಅಂಡರ್ನಲ್ಲಿ ಈ ಕಾರ್ಯಕ್ರಮವನ್ನು ತಗೊಂಬಂದಿದ್ದಾರೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಇನ್ನು ಕೆಲವು ಕಾರ್ಯಕ್ರಮಗಳಲ್ಲಿ ಮಧ್ಯಸ್ಥಿಕೆಗಳು ಬೇಕಾಗತ್ತೆ. ಆ ಮಧ್ಯಸ್ಥಿಕೆಗಳೇನು, ಉದಾಹರಣೆಗೆ ಅವರೊಂದು ಕೃಷಿ ಹೊಂಡ ಮಾಡ್ಕೊಳ್ಳೋದು ಇರ್ಬೋದು, ಒಂದು ಚೆಕ್ ಡ್ಯಾಮ್ ಮಾಡ್ಕೊಳ್ಬೇಕಾಗ್ಬೋದು. ಒಬ್ಬ ರೈತ ಮಾಡ್ಕೊಳ್ಳೋಕ್ಕಾಗಲ್ಲ, ಒಂದು 7-8 ಜನ ಒಟ್ಟಿಗೆ ಸೇರ್ಕೊಂಡು ಮಾಡೋವಂಥದ್ದು ಇರ್ಬೋದು, ಚಿಕ್ಕ ಚಿಕ್ಕ ಬ್ಯಾರೇಜ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು, ವಾಟ್ರನ್ನ ಡೈವರ್ಟ್ ಮಾಡ್ಕೊಳ್ಳೋದು ಇರ್ಬೋದು, ಕೆರೆ ನೀರು ಇರ್ಬೋದು ಅಥವಾ ನದಿಗಳಿಂದ ಹರಿಯೋ ನೀರನ್ನ, ಮತ್ತು ಏತ ನೀರಾವರಿ ಯೋಜನೆ ಮಾಡ್ಕೊಡೋದು, ಅವುಗಳಿಗೂ ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಒಂದು ಅವರು ರೈತ ಉತ್ಪಾದಕರ ಸಂಘದಿಂದ ಮಾಡ್ಬೋದು, ಮತ್ತು ಆ ಪ್ರದೇಶದಲ್ಲಿ ರೈತರೆಲ್ಲ ಒಟ್ಟಿಗೆ ಸೇರಿ ನೀರು ನಿರ್ವಹಣಾ ಮಂಡಳಿಗಳು ಮಾಡ್ಕೊಂಡಿರ್ಬೋದು ಅಥವಾ FPOs ಮಾಡ್ಕೊಂಡಿರ್ಬೋದು ಅಥವಾ ಸರ್ಕಾರ ಸಹಿತ ಮುಂದೆ ಬರ್ಬೋದು. ಸೊ ಇದು ಕನ್ವರ್ಜೆನ್ಸ್ ಆ್ಯಕ್ಷನ್ ಮಾಡಲಿಕ್ಕೆ ಎಲ್ಲವನ್ನ ಒಗ್ಗೂಡಿಸ್ಕೊಂಡು ಈ ಮೂಲಭೂತ ಕಾಮನ್ ಫೆಸಿಲಿಟಿನ ಮಾಡ್ಕೊಳ್ಳಿಕ್ಕೂ ಈ ಯೋಜನೆಯಲ್ಲಿ ಅವಕಾಶ ಕಲ್ಪಿಸಿದ್ದಾರೆ. ಪ್ರತಿಯೊಬ್ಬ ರೈತನೂ ಪಡ್ಕೊಳ್ಬೋದು, ಗುಂಪಾಗೂ ಸಹಿತ ರೈತರು ಪಡ್ಕೊಳ್ಬೋದು, ಮತ್ತು ಆ ಪ್ರದೇಶದಲ್ಲಿರೋರೆಲ್ಲ ಸೇರಿಕೊಂಡು ಸಹಿತ ದೊಡ್ಡ ದೊಡ್ಡ ನೀರಾವರಿ ರಚನೆಗಳನ್ನ ಅಭಿವೃದ್ಧಿ ಮಾಡಿ ಗರಿಷ್ಠ ನೀರನ್ನ ಹಿಡಿದಿಟ್ಕೊಂಡು ನಿಯಮಿತವಾಗಿ ಬಳಸಲಿಕ್ಕೆ ಬೇಕಾದಂಥ ಎಲ್ಲ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಈ ಯೋಜನೆಯಲ್ಲಿ ಪ್ರೋತ್ಸಾಹ ಇದೆ, ಅವಕಾಶ ಇದೆ.
0: ಏನೇನೆಲ್ಲ ಪ್ರಮುಖ ಗುರಿ ಉದ್ದೇಶಗಳನ್ನು ಈ ಯೋಜನೆ ಒಳಗೊಂಡಿದೆ ಸರ್?
1: ಇದು ತುಂಬ ಮುಖ್ಯವಾದ ಪ್ರಶ್ನೆ, ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಸೊ ಇದು 2015 ಚಾಲನೆಗೆ ಬಂತು. ಮುಖ್ಯವಾಗಿ ಏನಪ್ಪ ಅಂದರೆ, ವಾಟರ್ ಟು ಎವ್ರಿ ಫೀಲ್ಡ್ ಅಂತ, ಪ್ರತಿ ಭೂಮಿಗೆ ನೀರು ಅನ್ನೋದು, ಆಯ್ತಾ. ಮತ್ತು ಎರಡನೇದಾಗಿರೋದಿಲ್ಲಿ ಮೋರ್ ಕ್ರಾಪ್ ಫಾರ್ ಪರ್ ಡ್ರಾಪ್ ಅಂತ ಹೇಳಿ, ಪ್ರತಿ ನೀರಿನ ಹನಿಗೆ ಜಾಸ್ತಿ ಉತ್ಪಾದನೆ ಅಂತ. ಈಗ ನಮ್ಮಲ್ಲಿ ರೈತರಲ್ಲಿ ಸಹಜವಾಗಿ ಕಾಣುವ ರೂಢಿಗತ ಅಭ್ಯಾಸಗಳೇನೆಂದರೆ ಜಾಸ್ತಿ ನೀರು ಕೊಡಬೇಕನ್ನಂತ ಕೊಡ್ತಾ ಇರ್ತಾರೆ. ಆ ಮಣ್ಣಿಗೂ ಬೇಕಾಗಿಲ್ಲ, ಆ ವ್ಯವಸಾಯಕ್ಕೂ ಬೇಕಾಗಿರಲ್ಲ. ಮುಖ್ಯವಾಗಿ ರಸಗೊಬ್ಬರದ ಅಂಶಗಳು ಮತ್ತು ಭೂಮಿಯ ಅನೇಕ ಪೋಷಕಾಂಶಗಳು ನೀರಲ್ಲಿ ಕೊಚ್ಕೊಂಡು ಇನ್ನೊಂದು ಜಮೀನ್ಗೆ ಹೊಟ್ಟೋಗೋದು ನೋಡ್ತೀವಿ, ಅಥವಾ ಇನ್ಯಾವುದೋ ಕಾಮನ್ ಲ್ಯಾಂಡ್ಗೆ ಹೊಟ್ಟೋಗಿರೋದು ನಾವು ನೋಡ್ತಾ ಇರ್ತೀವಿ ಅಲ್ವಾ. ಸೊ ಹಾಗಾಗಿ ಇಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವುಗಳನ್ನೆಲ್ಲ ಗಮನ ಮಾಡಬೇಕು. ಹಿಂದೆ MG NREGA ಅಂತ ಯೋಜನೆ ಇತ್ತು, ಅದರಲ್ಲೂ ಇದಕ್ಕೆ ಆದ್ಯತೆ ಕಾರ್ಯಕ್ರಮ ಇತ್ತು. ಈಗ VB

0: ಜಿ ರಾಮ್ಜಿ ಅಂತ ಸ್ಕೀಮ್ನ ಮರುನಿರೂಪಣೆಯಾಗಿದೆ, ಹೊಸ ರೂಪ ಕೊಟ್ಟಿದ್ದಾರೆ, ಅದರಲ್ಲೂ ಇವುಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸೊ ಅಲ್ಲಿ ಸಿಗೋ ಬೆಂಬಲಗಳನ್ನು ಅವ್ರು ತಗೊಳ್ಬೋದು. ಆಯ್ತಾ, ಅದಾದ್ಮೇಲೆ ಮುಖ್ಯವಾಗಿ ಏನಂದ್ರೆ ಹೆಚ್ಚು ಹೆಚ್ಚು ಪ್ರದೇಶಕ್ಕೆ, ಯಾಕಂದ್ರೆ ನಮ್ಮ ದೇಶದಲ್ಲಿ 66%ಗಿಂತ ಜಾಸ್ತಿ ಭೂಮಿ ಇವತ್ತು ಮಳೆ ಆಶ್ರಿತ ಭೂಮಿ ಇದೆ. ಮಳೆನೋ ಅನಿಶ್ಚಿತ, ವ್ಯವಸಾಯ ಖಚಿತ, ಆದಾಯ ಬರೋದು ಸಹಿತ ಅನಿಶ್ಚಿತ ಆಗ್ಬಿಟ್ಟಿದೆ. ಇದರಿಂದ ಏನಾಗ್ತಾ ಇದೆ, ರೈತರಿಗೆ ಅನೇಕ ಅನಾನುಕೂಲಗಳಾಗ್ತಾ ಇದೆ, ತೊಂದರೆಗಳನ್ನ ಯಾತನೆಗಳನ್ನ ಅವರು ಪಡ್ತಾ ಇದ್ದಾರೆ. ಅದರಿಂದ ಹೊರಗೆ ತರಲಿಕ್ಕೆ ಅಥವಾ ಅದನ್ನು ತಡೆಗಟ್ಟಲಿಕ್ಕೆ ವಿಜ್ಞಾನ ತಂತ್ರಜ್ಞಾನ ಬಳಸ್ಕೊಂಡು ಮಾಡುವಂಥ ಪ್ರಯತ್ನ ಇದಾಗಿದೆ. ಸೊ ಹಾಗಾಗಿ ನೀರು ಅವ್ರ ಜಮೀನಿಗೆ ಬಂದಾದ್ಮೇಲೆ ಹೇರಳವಾಗಿ ಫ್ಲಡ್ಡಿಂಗ್ ಮಾಡ್ಕೊಳ್ಳೋದಕ್ಕಿಂತ ಡ್ರಿಪ್ ಇರಿಗೇಷನ್ನು, ಸ್ಪ್ರಿಂಕ್ಲರ್ಗಳು ಮಾಡ್ಕೊಳ್ಳೋಕೆ ಇಲ್ಲಿ ಅವಕಾಶ ಇದೆ. ಯಾವ ಥರದ ಕ್ವಾಲಿಟಿ ತಗೋಬೇಕು ಅನ್ನೋದೆಲ್ಲ ರೈತರ ಸ್ವತಂತ್ರಕ್ಕೆ ಬಿಟ್ಟಿದ್ದಾರೆ. ಆದರೆ ಉತ್ತಮವಾಗಿರೋದನ್ನು ಹಾಕ್ಕೊಂಡು ನಿರ್ವಹಣೆ ಮಾಡಿ ಹೆಚ್ಚು ಆದಾಯವನ್ನು ಪಡ್ಕೊಳ್ತಾ ಆ ಜಮೀನಿನ ಆಸ್ತಿಯ ಮೌಲ್ಯವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ರೈತರಿಗೆ ಬಿಟ್ಟಿದ್ದಾರೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಮೇಜರ್ ಇರಿಗೇಷನ್ನು ಇದೆ, ಮೈನರ್ ಇರಿಗೇಷನ್ನು ಇದೆ. ಆಯಿತಾ, ಅದಕ್ಕೆ ಇಲ್ಲಿ ಮಾಡ್ಕೊಳ್ಬೋದು ಇವರು. ಆಮೇಲೆ ಬೆನಿಫಿಷರೀಸ್ ಯಾವತ್ತು ರೈತರಾಗಿರಬೇಕು, ಅವರು ಗ್ರಾಮೀಣ ಪ್ರದೇಶ ಮತ್ತು ಅರೆ ನಗರ ಪ್ರದೇಶ ವಾಸಿಗಳಾಗಿದ್ದರೂ ಪರವಾಗಿಲ್ಲ, ಬಟ್ ಆ ಬೆನಿಫಿಷರಿ ಭಾರತ ದೇಶದ ಯಾವುದೇ ಭಾಗದಲ್ಲಿರ್ಬೋದು, ಅವರು ದೇಶದ ಪ್ರಜೆ ಆಗಿರಬೇಕು. ಅದು ತುಂಬ ಮುಖ್ಯವಾದ ಅಂಶ ಇದೆ. ಆಮೇಲೆ ಈ ಕಾರ್ಯಕ್ರಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಜಂಟಿಯಾಗಿ ಜಾರಿ ಮಾಡ್ತಾ ಇದ್ದಾರೆ. ಆಮೇಲೆ ಕೋರ್ ಬೆನಿಫಿಟ್ಸ್ ಇರೋದೇನಪ್ಪ ಅಂದರೆ ವಾಟರ್ ವೇಸ್ಟೇಜ್ನ ನಿಲ್ಲಿಸೋದು. ಆಮೇಲೆ ಯಾವಾಗ ನೀರು ಬಳಸಬೇಕೋ ಅವಾಗ ಬಳಸ್ಕೋಬೇಕು, ಅವರವರ ಬೆಳೆಗೆ ತಕ್ಕಂತೆ ಎಷ್ಟು ತೇವಾಂಶ ಬೇಕು ಅನ್ನೋದನ್ನು ಗಮನಿಸ್ಕೊಂಡು ಅದನ್ನು ನಿಯಂತ್ರಣದಲ್ಲಿ ವ್ಯವಸಾಯ ಮಾಡಲಿಕ್ಕೆ ಅವಕಾಶ ಇದೆ. ಅದು ತುಂಬ ಮುಖ್ಯವಾದ ಅಂಶ. ಸೊ ಲಾಂಗ್ ಟರ್ಮ್ ಗೋಲ್ ಏನಿದೆ, ದೂರದೃಷ್ಟಿತ್ವ ಏನಿದೆ ಅಂತ ಅಂತೇಳಿದ್ರೆ, ಈ ಥರ ಒಂದು ವ್ಯವಸ್ಥಿತ ಕ್ರಮಬದ್ಧವಾದ ಶ್ರೇಣೀಕೃತ ನೀರಾವರಿ ಆಧಾರಿತ ವ್ಯವಸಾಯಗಳು ಮಾಡೋದ್ರಿಂದ, ಅದರಲ್ಲಿ ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಅರಣ್ಯ ಬೆಳೆಸುವ ಕಾರ್ಯಕ್ರಮ ಇರ್ಬೋದು, ವಾಟರ್ ಶೆಡ್ ಕಾರ್ಯಕ್ರಮಗಳಿರ್ಬೋದು, ಇದರಿಂದ ಏನಾಗುತ್ತೆ, ಈಗ ನಾವು ಹವಾಮಾನ ಬದಲಾವಣೆ ಅಂತ ಮಾತಾಡ್ತಾ ಇದೀವಲ್ಲ, ಅದರಿಂದ ನಾವು ಭದ್ರತೆ ಮತ್ತು ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಆ ವೈಪರೀತ್ಯದಿಂದ ನಮ್ಗೆ ಏನಾಗ್ತಾ ಇತ್ತು, ಲಾಸ್ ಆಗ್ತಾ ಇತ್ತು. ಅದನ್ನ ನಮ್ಗೆ ಲಾಸ್ನ ಯಾರು ಭರಿಸಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದ್ರೆ ನಮ್ಮ ಹೆಚ್ಚಿನ ರೈತರು ಅಸಂಘಟಿತ ವಲಯದಲ್ಲಿದ್ದಾರೆ, ಎಲ್ಲಿಂದನೋ ಬಂಡವಾಳ ತಂದು ಹಾಕ್ಬಿಡ್ತಾರೆ. ಸೊ ಆ ನಷ್ಟವನ್ನ ಭರಿಸ್ಕೊಳ್ಳಿಕ್ಕೆ ಮತ್ತೆ ಅವ್ರು ಪಡ್ಕೊಳ್ಳಿಕ್ಕೆ ಕಾರ್ಯಕ್ರಮಗಳಿರಲಿಲ್ಲ. ಅದನ್ನ ನಾವು ಅಷ್ಟು ಮಟ್ಟಿಗೆ ಅವರಿಗೆ ಭದ್ರತೆಯನ್ನ ಖಾತ್ರಿಯನ್ನ ಕೊಡ್ಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಅವಕಾಶ ಇದೆ.
1: ಸರ್, ಹಾಗಿದ್ರೆ ಈ ಯೋಜನೆ ಅಡಿಯಲ್ಲಿ ಬರುವಂತಹ ಪ್ರಮುಖ ಘಟಕಗಳಾಗಿರ್ಬೋದು ಅಥವಾ ಅದಕ್ಕೆ ಒಳಪಡುವಂತಹ ಅರ್ಹತಾ ಮಾನದಂಡಗಳಾಗಿರ್ಬೋದು ಏನೇನಿದೆ ಸರ್?
0: ಅರ್ಹತಾ ಮಾನದಂಡ ವೆರಿ ಸಿಂಪಲ್, ಅವರು ದೇಶದ ಪ್ರಜೆ ಆಗಿರಬೇಕು, ರೈತ ಆಗಿರಬೇಕು, ಅವನ ಹೆಸರಿನಲ್ಲಿ ಭೂ ಹಕ್ಕು ಪತ್ರ ಇರಬೇಕು, RTC ಅಂತಾರಲ್ಲ, ಇಲ್ಲ ಗುತ್ತಿಗೆ ತಗೊಂಡ್ ಮಾಡ್ತಾ ಇದೀವಿ ಅಂದ್ರೆ ಆ ಗುತ್ತಿಗೆ ಕರಾರು ಪತ್ರವನ್ನ ಹಾಜರುಪಡಿಸಿದ್ರು ಸಾಕು. ಸೊ ಅದೊಂದೇ ಇರುವಂತದ್ದು. ಇಲ್ಲಿ ಮುಖ್ಯವಾಗಿ ಅದೇನಪ್ಪ ಅಂದ್ರೆ, ಅವರೇನು ನೀರಾವರಿ ಬೇಸಾಯ ಕ್ರಮಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅದಕ್ಕೊಂದು ನಿರಂತರತೆ ಬೇಕು. ಆಯ್ತಾ, ವಾಟರ್ ರಿಸೋರ್ಸೇ ಈಗ ನಮಗೆ ಸೋರ್ಸ್ ಅನ್ನೋದೇ, ನೀರು ಅನ್ನೋದೇ ಒಂದು ದೊಡ್ಡ ಸಂಪನ್ಮೂಲ ಅಲ್ವಾ. ಅದನ್ನ ಸಕಾಲದಲ್ಲಿ ನಿಯಮಿತವಾಗಿ ಬಳಕೆ ಮಾಡಿ ಲಾಭ ಮಾಡ್ಲಿಕ್ಕೆ ಬೇಕಾದಂತಹ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡೋದು, ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡಿಕೊಡೋದು ಈ ಕಾರ್ಯಕ್ರಮದ ಉದ್ದೇಶ. ಮತ್ತೆ ಮುಖ್ಯವಾಗಿ ನೀರನ್ನೋದೇ ಒಂದು ದೊಡ್ಡ ಶಕ್ತಿಯಾಗಿರುವಾಗ ಅದು ಸೋರೋಗ್ಬಾರ್ದು, ಲೀಕೇಜ್ ಆಗಬಾರ್ದು, ಹರಿಯೋದ್ರಲ್ಲಿ ಅಥವಾ ಜಮೀನಿಗೆ ಅದನ್ನ ಡೈವರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಜಮೀನಿಂದ ಮುಂದಕ್ಕೆ ಕಳಿಸುವಾಗ ಅದು ಸೋರೋಗ್ತಾ ಇರೋದು ನಾವು ನೋಡ್ತಾ ಇದೀವಿ. ಪೈಪ್ ಲೈನ್ ಅಲ್ಲಿ ನೀರು ತರುವಾಗ 40% ನೀರು ಭೂಮಿ ಒಳಗಡೆನೆ ಹೊರಟೋಗ್ತಾ ಇರೋದು ನಾವು ನೋಡಿದೀವಿ ಅಲ್ವಾ. ಮತ್ತೆ ಕೆಲವು ಏನು ಪೈಪ್ ಲೈನ್ಗಳು ಹಾಕೊಂಡಿದ್ದಾರೆ ರೈತರು, ಅದು ಗುಣಮಟ್ಟ ಇಲ್ಲದೆ ಅಥವಾ ಭೂಮಿಯ ಒಳಗಡೆ ಒತ್ತಡ ತಡೆಯುವ ಸಾಂದ್ರತೆ ಇಲ್ದೇನೆ ನೀರು ಭೂಮಿ ಒಳಗಡೆ ಹೊರಟೋಗ್ತಾ ಇರೋದು ನಾವು ನೋಡ್ತಾ, ಆಗ ಅಧಿಕ ನೀರನ್ನ ಅವ್ರು ಪಂಪ್ ಮಾಡಬೇಕು, ಆಗೇನಾಗುತ್ತೆ ನೀರಿನ ಸಂಪತ್ತಿನ ಮೇಲೆ ಲಭ್ಯತೆ ಮೇಲೆ ಒತ್ತಡ ಬರ್ತಾ ಹೋಗುತ್ತೆ. ಅದನ್ನು ಇಲ್ಲಿ ತಡಿಲಿಕ್ಕೆ ಅವಕಾಶ ಇದೆ. ಅದಲ್ಲದೆ ಅನೇಕ ಜಲಾನಯನ ವಾಟರ್ ಶೆಡ್ ಕಾಂಪೋನೆಂಟ್ಸ್ ಇದ್ರಲ್ಲಿ ತರಕ್ಕೆ ಅವಕಾಶ ಇದೆ. ಒಂದೇದು ಚಿಕ್ಕ ಚಿಕ್ಕ ಹೊಂಡಗಳು ಮಾಡ್ಕೋಬೋದು, ಚೆಕ್ ಡ್ಯಾಮ್ ಮಾಡ್ಕೋಬೋದು. ಆಯ್ತಾ, ಆಮೇಲೆ ಈ ಕೆರೆ ಪ್ರದೇಶ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಕಮಾಂಡ್ ಏರಿಯಾನ ಡೆವಲಪ್ ಮಾಡ್ಕೊಳಕ್ ಅವಕಾಶ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇರೋದು ಮಾಡರ್ನೈಸೇಷನ್, ನವೀಕರಣ. ಈ ಸ್ಕೀಮ್ಗೆ ಏನೇನು ಇದು ತಂದಿದ್ದಾರೆ ಅಂದ್ರೆ, ಮುಖ್ಯ ನೀರು ಮೂಲಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ಎಲ್ಲ ಅವಕಾಶಗಳು ಯೋಜನೆ ಒಳಗಡೆ ತಂದಿದ್ದಾರೆ. ಸೊ ಇದು ಸ್ಥೂಲವಾಗಿ ಕಾರ್ಯಕ್ರಮನ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ರೀತಿ. ಹಾಗೆ ಇದಲ್ದೇನೆ ಇನ್ನೂ ಏನೇನು ಅಂಶಗಳು ಬೇಕು ರೈತರಿಗೆ ಅಂತ ನೋಡೋಣ. ಮುಖ್ಯವಾಗಿ ಈಗ ಅವರು ಫಲಾನುಭವಿ ಆಗಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅವರು ಅವ್ರ ಖಾತೆ ಹೆಸರಿನಲ್ಲಿ ಆರ್ ಟಿ

0: ಸೇರಬೇಕು. ಅದಕ್ಕಿಂತ ಮೊದಲು ರೈತ ಸಂಪರ್ಕ ಕೇಂದ್ರದಲ್ಲಿ ರೈತ KYC ಅಂತ ಅವ್ನು ಮಾಡಿಸಿರ್ತಾರೆ, ಅದನ್ನ ನಂಬರ್ ಜನರೇಟ್ ಮಾಡ್ಕೊಂಡಿರ್ಬೇಕು. ಆಮೇಲೆ ಯಾರಿಗೆ ಏನ್ ಬೇಕು ಅನ್ನೋದನ್ನ ಇವರು ಪ್ರಪೋಸಲ್ ಹಾಕ್ಬೇಕು. ಸೊ ಅದಕ್ಕೆ ಕೆಲವ್ರಿಗೆ 55% ಸಬ್ಸಿಡಿ ಸಿಗತ್ತೆ, ಕೆಲವುದಕ್ಕೆ 40% ಸಬ್ಸಿಡಿ ಇದೆ. ಬಾಕಿ ಹಣವನ್ನ ರೈತರಿಗೇನು ಅದು ಬ್ಯಾಂಕ್ ಮುಖಾಂತರ ಚಾನಲೈಸ್ ಆಗತ್ತೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಂಟಿಯಾಗಿ ಆ ಸಬ್ಸಿಡಿ ಅಮೌಂಟ್ನ ಕೊಡುವಂತಹ ಅವಕಾಶಗಳಿದೆ. ಫಸ್ಟ್ ಇವರು ಪರ್ಚೇಸ್ ಮಾಡ್ತಾರೆ ವೆಂಡರ್ಸ್ ಇಂದ, ಅದಕ್ಕೆ ಸಂಬಂಧಪಟ್ಟ ಬಿಲ್ಲುಗಳನ್ನ ನೀವು ಅವರು ಕೊಟ್ಟಾಗ ಇಮ್ಮಿಡಿಯೇಟ್ ಆಗಿ ಹಣ ಎಲ್ಲ ಅವ್ರ ಖಾತೆಗೆ ಮರುಜಮಾ ಆಗತ್ತೆ. ಇದು ಹಲವಾರು ವರ್ಷಗಳಿಂದ ನಡ್ಕೊಂಬರ್ತಾ ಇದೆ, ಇದು ತುಂಬಾ ಒಂದು ವಿಶ್ವಾಸಾರ್ಹ ಸಂಗತಿಯಾಗಿದೆ. ಸೊ ಇದನ್ನ ನಾವು ಗಮನಿಸಬೇಕು.
1: ಸೊ ಪ್ರಮುಖವಾಗಿ ನೀರಾವರಿ ಸೌಲಭ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಥವಾ ಸಮರ್ಪಕವಾಗಿ ಬಳಕೆಯಾಗುವ ನಿಟ್ಟಿನಲ್ಲಿ ಯೋಜನೆ ಒಂದು ತನ್ನ ವಿಷಯವನ್ನು ಕೇಂದ್ರೀಕರಿಸಿರೋದ್ರಿಂದ ಈ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಅಳವಡಿಕೆಗೆ ಯೋಜನೆ ಅಡಿಯಲ್ಲಿ ಯಾವ ರೀತಿಯಾದಂಥ ಸಬ್ಸಿಡಿ ಅಥವಾ ಸಹಾಯಧನವನ್ನು ಕೊಡಲಾಗ್ತಾ ಇದೆ ಸರ್?
0: ಅದಕ್ಕೆ ಆ ರೀಜನ್ಗೆ ತಕ್ಕಂತೆ ಫಿಕ್ಸ್ ಮಾಡಿದ್ದಾರೆ. ಈಗ ಉದಾಹರಣೆಗೆ HD ಕೋಟೆ ಕಡೆ ಬಂದಾಗ ಎಷ್ಟು ಸಬ್ಸಿಡಿ ಇದೆ ಅಂತ ಸ್ಕೀಮ್ನಲ್ಲಿ ಅವ್ರು ಡಿಕ್ಲೇರ್ ಮಾಡ್ತಾರೆ. ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಅನಿಮಲ್ ಹಸ್ಬೆಂಡ್ರಿ ಅವ್ರನ್ನ ನೀವು ಸಂಪರ್ಕ ಮಾಡ್ಬೋದು, ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿರೋ ಅಗ್ರಿಕಲ್ಚರ್ ಆಫೀಸರ್ಸ್ ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ಸೊ ಅವರಿಂದ ನಿಮ್ಗೆ ಇದು ಗೊತ್ತಾಗತ್ತೆ. ಲೋನ್ ಪ್ರೋಸೆಸ್ನ ಮಾಡೋದೆಲ್ಲ ಬ್ಯಾಂಕ್ಸ್. ಸೊ ಹಾಗಾಗಿ ಅದು ಕೋಆಪರೇಟಿವ್ ಬ್ಯಾಂಕ್ ಇರಲಿ, ನ್ಯಾಷನಲೈಸ್ ಬ್ಯಾಂಕ್ ಇರಲಿ, ಶೆಡ್ಯೂಲ್ ಬ್ಯಾಂಕ್ ಇರಲಿ, ಸೊ ಅವ್ರ ಜೊತೆ ನಿಮ್ಮ KYC ನೀಟಾಗಿ ಇಟ್ಕೋಬೇಕು. ಸಿಬಲ್ ಸ್ಕೋರಿಂಗ್ ಸರಿಯಾಗಿರಬೇಕು. ಆಯ್ತಾ, 80% ಮೇಲೆ ಸಿಬಲ್ ಸ್ಕೋರಿಂಗ್ ಇಲ್ಲ ಅಂದ್ರೆ ಯಾವ ಲೋನು ಸಿಗಲ್ಲ, ನಮ್ಗೆ ಗೊತ್ತಿದೆ. ಅಂದ್ರೆ ಸುಮ್ಮನೆ ಲೋನ್ ತಗೊಂಬಿಟ್ಟು ಚುಕ್ ಬಾಕಿದಾರ ಆಗ್ಬಿಟ್ರು ಅಂದ್ರೆ ಅವ್ರಿಗೆ ಬ್ಯಾಂಕಿನ ನೆರವು ನಿರಂತರವಾಗಿ ಸಿಗಲ್ಲ. ಅದೆಲ್ಲ ರೈತರೇನೆ ಕರೆಕ್ಷನ್ ಮಾಡ್ಕೋಬೇಕು. ಸೊ ಇದಕ್ಕೆ ನಿಮ್ಗೆ ಅವರು ಟ್ರೈನಿಂಗ್ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ, ಮೇಲೆ ಹಲವಾರು ಗುಣಮಟ್ಟದ ಸಾಧನಗಳಿದೆ. ನಿಮ್ಗೆ ಯಾವ್ದು ತಗೊಳ್ತೀರೋ ಅದು ನಿಮ್ ತೀರ್ಮಾನ. ಅದು ಇದೇ ತಗೊಳ್ಳಿ ಅದೇ ತಗೊಳ್ಳಿ ಅಂತ ಇಲ್ಲ. ಅಲ್ಯೂಮಿನಿಯಂ ಬೇಸ್ ಬೇಕಾ, ಕಾಪರ್ ಬೇಸ್ ಬೇಕಾ, ಮೇಲೆ PVC ಯಾವ ತರ ಇರಬೇಕು, ಎಷ್ಟು ದಪ್ಪ ಇರಬೇಕು, ಫ್ಲೆಕ್ಸಿಬಲ್ ಆಗಿರ್ಬೇಕಾ, ಸೊ ಈ ತರದನ್ನೆಲ್ಲ ನೀವು ನೋಡಬೇಕು. ಮೇಲೆ ಪಂಪಿಂಗ್ ಅಲ್ಲಿ ಏನಾದ್ರೂ ವಾಟರ್ ಲೀಕೇಜ್ ಆಗ್ತಾ ಇದ್ರೆ ಅದಕ್ಕೆ ಸೂಕ್ತವಾದ ವಾಲ್ವ್ಗಳು ಹಾಕೊಳ್ಳೋದು, ಮತ್ತೆ ಲೀಕೇಜ್ ಆಗದೆ ಇರುವಂತಹ ಸಂಗತಿಗಳ ಕಡೆ ಗಮನ ಹರಿಸೋದು, ಒಟ್ಟಾರೆ ಒಂದು ನೀರು ಸರಬರಾಜು ವ್ಯವಸ್ಥೆಗಳೇನಿದೆ ಆ ಜಮೀನಲ್ಲಿ ಅದನ್ನ ಅಮೂಲಾಗ್ರವಾಗಿ ಮೇಲ್ದರ್ಜೆಗೆ ಏರಿಸ್ಕೋಬಹುದು, ದುರಸ್ತಿಗಳಿದ್ರೆ ಮಾಡ್ಕೊಳ್ಬಹುದು, ಕೆಲವು ಸಾಧನ ಸಲಕರಣೆಗಳ ಅವರು ಬದಲಾವಣೆ ಮಾಡ್ಕೋಬೇಕು ಅಂದ್ರೆ ಬದಲಾವಣೆ ಮಾಡ್ಕೊಳ್ಳಕ್ಕೆ ಇದರಲ್ಲಿ ಅವಕಾಶ ಇದೆ.
1: ಸರ್, ಹಾಗೆಯೇ ಈ ಯೋಜನೆ ಅಡಿಯಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗಾಗಿರ್ಬೋದು ಅಥವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಏನಾದರೂ ವಿಶೇಷ ಸೌಲಭ್ಯವನ್ನು ಕೊಡಲಾಗ್ತಾ ಇದೆ?
0: ಖಂಡಿತವಾಗಿದೆ. ಈಗ ಒಂದು ಜನರಲ್ ಅವನು ರೈತಾನೆ, ಸಬ್ಸಿಡಿ ಅಮೌಂಟ್ಗಳು ವಿಚಾರ ಬಂದಾಗ, ಲೋನ್ ವಿಚಾರ ಬಂದಾಗ ಅನೇಕ ನಿಗಮಗಳೇನಿದೆ, 7-8 ನಿಗಮಗಳೇನಿದೆ, ಆ ಅರ್ಹತೆಗೆ ತಕ್ಕಂತೆ ಆಯಾ ಸಮುದಾಯ ವರ್ಗದವರು ಅದ್ರ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ಅದಕ್ಕೆ ರಾಜ್ಯ ಸರ್ಕಾರನು ಭದ್ರತೆ ಕೊಡುತ್ತೆ, ಮತ್ತೆ ಇನ್ನೂ ಹೆಚ್ಚಿನ ಸಬ್ಸಿಡಿ ನೆರವುಗಳು ಅವ್ರಿಗೆ ಸಿಗತ್ತೆ. ಕೇಂದ್ರ ಸರ್ಕಾರ ಕೊಡೋದಲ್ದೇನೆ ನಿಗಮಗಳಿಂದಾನು ಕೊಡ್ತಾರೆ. ಅದಕ್ಕೆ ನಿಗದಿತ ಕೇಂದ್ರಕ್ಕೆ ಹೋಗಿ ಅರ್ಜಿಗಳು ಸಲ್ಲಿಸಬೇಕು, ದಾಖಲಾತಿಗಳನ್ನ ಸಲ್ಲಿಸಬೇಕು. ಸೊ ಅಲ್ಲಿ ಅದು ಪ್ರಕ್ರಿಯೆ ಉಂಟಾಗಿ ನೀವು ಅರ್ಹ ವ್ಯಕ್ತಿ ಅಂತ ಬಂದ್ರಿ ಅಂದ್ರೆ ನಿಮಗೆ ಆದ್ಯತೆ ಮೇಲೆ ಎಲ್ಲಾ ಸೌಲಭ್ಯಗಳನ್ನ ಒದಗಿಸ್ಕೊಳ್ಲಿಕ್ಕೆ ಇಲ್ಲ ಅವಕಾಶ ಇದೆ.
2: ಇದಕ್ಕೆ SEPTSP ಸ್ಕೀಮು ಇದೆ, ಅದೊಳಗಡೆ ತಗೊಳಕ್ ಅವಕಾಶ ಇದೆ.
1: ಸರ್, ಹಾಗಿದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಆಗಿರ್ಬೋದು, ಪ್ರಮುಖವಾಗಿ ಬೇಕಾದಂತ ಅಗತ್ಯ ದಾಖಲಾತಿಗಳಾಗಿರ್ಬೋದು, ಎಲ್ಲಿ ಮತ್ತೆ ಹೇಗೆ ಈ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಸಬ್ಸಿಡಿ ಹಾಗೂ ಸಾಲ ಸೌಲಭ್ಯವನ್ನು ಪಡ್ಕೋಬಹುದು ಸರ್?
0: ಇದಕ್ಕೆ 8 ಹಂತಗಳಿದೆ. ಮೊದಲನೇದಾಗಿ ನೀವೇನ್ ಮಾಡಬೇಕು, ಹತ್ತಿರದ ಗ್ರಾಮ ಪಂಚಾಯತಿ ಸ್ಥಳೀಯ ಸರ್ಕಾರ ಅಂತೀವಲ್ಲ ಅಲ್ಲಿಗೆ ಹೋಗ್ಬೇಕು. ಅದಾದ್ಮೇಲೆ ಅಗ್ರಿಕಲ್ಚರ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಬೇಕು. ಪ್ರತಿ ಪಂಚಾಯತಿಗೂ ಒಬ್ಬ ಅಗ್ರಿಕಲ್ಚರ್ ಆಫೀಸ್ನ ನಿಗದಿ ಮಾಡಿದ್ದಾರೆ, ನಿಶ್ಚಯ ಮಾಡಿದ್ದಾರೆ.
1: ರೈತ ಸಂಪರ್ಕ ಕೇಂದ್ರ,
0: ರೈತ ಸಂಪರ್ಕ ಕೇಂದ್ರನೂ ಇದೆ, ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಸಹಾಯಕ ನಿರ್ದೇಶಕರು ಏನಿದ್ದಾರೆ, ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಜಲಾನಯನ ಅವ್ರನ್ನೆಲ್ಲ ನೀವು ಸಂಪರ್ಕ ಮಾಡಲಿಕ್ಕೆ ಅವಕಾಶ ಇದೆ. ಅದಾದಮೇಲೆ ನೀವು ಕೇರ್ಫುಲ್ ಆಗಿ ಅಲ್ಲಿ ಏನು ಫಾರ್ಮ್ ಇದೆ ಅದನ್ನ ತುಂಬಬೇಕು. ಗೊತ್ತಾಗಲಿಲ್ಲ ಅಂದರೆ ಹೇಳ್ಕೊಡ್ತಾರೆ, ವಿಸ್ತರಣಾಧಿಕಾರಿಗಳು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಆಮೇಲೆ ಯಾವ್ಯಾವ ದಾಖಲೆಗಳನ್ನ ಅಟ್ಯಾಚ್ ಮಾಡಬೇಕು ಅಂತಾರೆ ಅದನ್ನ ನೀವು ಕೊಡಲೇಬೇಕು. ಆಧಾರ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು, ಇವನ್ನೆಲ್ಲ ನೀವು ಕೊಡ. ಆಮೇಲೆ ಈ ದೇಶದ ಪ್ರಜೆಯನ್ನಕ್ಕೆ ಇನ್ನು ಮುಂದೆ ಮತದಾರರ ಗುರುತಿನ ಚೀಟಿನೂ ಕೇಳ್ಬೋದು, ಅದು ಒಂದು ಪ್ರಾಮಾಣೀಕೃತ ದಾಖಲೆ ಆಗ್ಬೋದು. ಸೊ ಅದನ್ನ ಕೇಳ್ಬೋದು. ಅದಾದ್ಮೇಲೆ ಏನು ಕಂಪ್ಲೀಟ್ ಆಗಿದೆ ಫಾರ್ಮ್ನ ಅಧಿಕೃತ ಏಜೆನ್ಸಿಗಳಿಗೆ ನೀವು ಸಲ್ಲಿಸಬೇಕಾಗತ್ತೆ. ಅದಾದ್ಮೇಲೆ ಅಕ್ನಾಲೆಜ್ಮೆಂಟ್ ಇಟ್ಕೊಳ್ಳಿ, ವೆರಿಫಿಕೇಶನ್ ಕೋಡ್ ಅಂತ ಬರುತ್ತೆ, ಅದನ್ನು ನೀವು ಇಟ್ಕೊಳ್ಳಿ. ಅದು ಅಧಿಕಾರಿಗಳ ಹತ್ರ ನಿಮ್ಮ ಹತ್ರನೂ ಇರುತ್ತೆ, ಅದು SMS ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಇರುತ್ತೆ, ಅದನ್ನ ಹಾಳು ಮಾಡ್ಕೋಬಾರ್ದು.

0: ಅದನ್ನು ಹಾಳು ಮಾಡ್ಕೊಬಾರ್ದು, ಬೇಕಾದ್ರೆ ಒಂದು ಚಿಕ್ಕ ಕೈ ಪುಸ್ತಕದಲ್ಲಿ ಬರೆದಿಟ್ಕೊಂಬಿಡಿ ಅದನ್ನು. ಸೊ ಅದಾದಮೇಲೆ ಅಪ್ರೂವಲ್ ಅಂತ ಪ್ರೊಸೆಸ್ ಶುರು ಆಗುತ್ತೆ. ಸೊ ಅದು ಅಪ್ರೂವಲ್ ಆಯಿತು ಅಂದರೆ ಯಾವುದೇ ಸಹಾಯ ಧನ ನಿಮಗೆ ಬರೋದಿದ್ರೆ ಅದು ಡಿ ಬಿ ಟಿ ಆಗುತ್ತೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತೀವಿ, ನೇರ ಹಣ ವರ್ಗಾವಣೆ ಪದ್ಧತಿ. ಸೊ ಅದಕ್ಕೆ ನಾವು ಮುಕ್ತ ಮನಸ್ಸಿನಲ್ಲಿರಬೇಕು. ಅವರಿಗೆ ಮತ್ತೆ ಬ್ಯಾಂಕ್ ಆಧಾರಿತನೇ ಆಗಿರೋದ್ರಿಂದ ಬ್ಯಾಂಕ್ನಲ್ಲಿ ಅವರ KYC ನ ನೆಟ್ಟಿಗೆಟ್ಕೋಬೇಕು. ಅದರಲ್ಲಿ ಏನಾದರೂ ನ್ಯೂನ್ಯತೆಗಳಿದ್ರೆ ಬ್ಯಾಂಕ್ನವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ಸರಿಪಡಿಸ್ಕೊಂಡು ಆಮೇಲೆ ಅರ್ಜಿ ಹಾಕಿ. ನ್ಯೂನ್ಯತೆಗಳನ್ನ ಮುಂದುವರಿಸಬಾರ್ದು, ಯಾಕಂದ್ರೆ ಬ್ಯಾಂಕ್ನವ್ರಿಗೆ ಅಂಥ ಗ್ರಾಹಕರಿಗೆ ಸಾಲ ಕೊಡಿ ಅಂತ ನೀತಿಯಲ್ಲಿ ಇಲ್ಲ, ಅದು ಬ್ಯಾಂಕ್ ಮ್ಯಾನೇಜರ್ ರಿಸ್ಕ್ ಆಗ್ಬಿಡುತ್ತೆ, ಅವ್ರ ಆಸಕ್ತಿ ತೋರಿಸ್ತಾ ಇರ್ಬೋದು ನಿಮ್ಮ ಬಗ್ಗೆ. ಸೊ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಏನು ನಿಮ್ಮ ನ್ಯೂನ್ಯತೆಗಳಿದೆ ಅದನ್ನ ಸರಿಪಡಿಸ್ಕೊಳ್ಳಿ ಒಂದು ಕಾಲಮಿತಿ ಒಳಗಡೆ, ಆಮೇಲೆ ಇದಕ್ಕೆ ಅರ್ಜಿ ಸಲ್ಲಿಸಿದಾಗ ಖಂಡಿತವಾಗಿ ನೀವು ಆಯ್ಕೆ ಆಗ್ತೀರಾ. ಮತ್ತೆ ಯೋಜನೆ ಅಡಿಯಲ್ಲಿ ಗರಿಷ್ಠ ಪ್ರಮಾಣದ ಲಾಭ ಪಡ್ಕೊಂಡು ನಿಮ್ಮ ಕೃಷಿ ತೋಟಗಾರಿಕೆ ಪಶುಸಂಗೋಪನೆಯಲ್ಲಿ ಆದಾಯವನ್ನು ಪಡ್ಕೊಂಡು ಗುಣಮಟ್ಟ ಜೀವನ ಮಾಡಲಿಕ್ಕೆ ಇದು ಕಾರಣ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಈ ಯೋಜನೆ ಅಡಿಯಲ್ಲಿ ಸರ್ ಸಬ್ಸಿಡಿ ಸಾಲ ಸೌಲಭ್ಯದ ಜೊತೆಗೆ ಈ ಯಂತ್ರೋಪಕರಣ ಆಗಿರ್ಬೋದು ಅಥವಾ ತಂತ್ರಜ್ಞಾನ ಅಳವಡಿಕೆಗೂ ಕೂಡ ಅವಕಾಶ ಇದೆ ಸರ್?
0: ಖಂಡಿತ ಇದೆ. ಆತ್ಮ ಅಂತ ಇದೆ, ಅಗ್ರಿಕಲ್ಚರ್ ಟೆಕ್ನಾಲಜಿ ಮಿಷಿನ್ ಅಂತ ಇದೆ, ಅದ್ರ ಮುಖಾಂತರ ಸಹಾಯ ಮಾಡ್ತಾರೆ. ಅದಕ್ಕೆ ಇಂಥ ಯಂತ್ರಗಳೇ ತಗೊಳ್ಬೇಕಂತ ಇದೆ, ಅದು ಕೊಡ್ತಾರೆ. ಈಗ ಟ್ರ್ಯಾಕ್ಟರ್ ತಗೊಳ್ತಾರೆ, ಟಿಲ್ಲರ್ಸ್ ತಗೊಳ್ತಾರೆ, ಇನ್ನೂ ಬೇರೆ ಬೇರೆ ವ್ಯವಸಾಯ ಉಪಕರಣಗಳಿಗೆ ಸಾಲ ಕೊಡ್ತಾರೆ. ಅದಕ್ಕೆಲ್ಲ ಹೈಲಿ ಸಬ್ಸಿಡೈಸ್ಡ್ ರೇಟ್ಸ್, ಸಬ್ಸಿಡಿ ಸಪೋರ್ಟ್ ಇದೆ. ನಿಮ್ಗೆ ಯಾವ ಕಂಪ್ನಿ ಬೇಕೋ ತಗೊಳ್ಳಿ, ನೀವು ತಗೊಂಡು ಬಳಸಿಕೆ ಮಾಡಿ ಬೇರೆಯವ್ರಿಗೂ ಬೇಕಾದನ್ನ ಬಾಡಿಗೆ ರೂಪದಲ್ಲಿ ಕೊಡಿ, ಯಾರು ಬೇಡ ಅನ್ನಲ್ಲ. ಒಟ್ಟಾರೆ ಏನಂದ್ರೆ ನಮ್ಮ ರೈತರು ಸಕ್ರಿಯರಾಗಬೇಕು, ಅವರಿಗೆ ಬೇರೆ ಬೇರೆ ಆದಾಯ ಮೂಲಗಳು ಜಾಸ್ತಿ ಆಗಬೇಕು, ಆಗ ಕುಟುಂಬ ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕಾಗತ್ತೆ ಅನ್ನೋದು ಕಾರ್ಯಕ್ರಮದ ಸ್ವರೂಪ ಆಗಿದೆ
1: ಸರ್. ಹಾಗೇನೆ ನೀರಾವರಿ ವ್ಯವಸ್ಥೆ ಹೊಂದಿಲ್ದಂತ ಮಳೆಯಾಶ್ರಿತವಾಗಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತಿರೋರು ಕೂಡ ಯೋಜನೆಯಲ್ಲಿ ಸೌಲಭ್ಯ ಪಡಿಬೋದ?
0: ಎಲ್ರಿಗೂ, ಎಲ್ರಿಗೂ ಅವಕಾಶ ಇದೆ. ಬಟ್ ಆ ಜಮೀನಿಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ, ಇರುವ ನೀರಿನ ಸಂಪನ್ಮೂಲವನ್ನ ಉತ್ತಮ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅನ್ನೋ ಒಂದು ಉದ್ದೇಶ ಇರಬೇಕು, ಅದು ಮನಗಾಣಬೇಕು. ಯಾವ್ಯಾವ್ದ್ರಲ್ಲಿ ನೀವು ಮಾಡ್ಕೋಬಹುದು ಆ ಥರದ್ದು ಪ್ರಯೋಜನ ಅಂತೇಳಿ ನಮ್ಮ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಎಲ್ಲ ಮಾಹಿತಿ ಸಿಗತ್ತೆ, ತಂತ್ರಜ್ಞಾನ ನೆರವು ಸಿಗತ್ತೆ. ಆಮೇಲೆ ಕ್ಷೇತ್ರಕ್ಕೆ ಬಂದು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ, ಅಲ್ಲಿ ಕೂತ್ಕೊಂಡು ಫಿಸಿಬಿಲಿಟಿ ಯೋಚನೆ ಮಾಡಬೇಕು. ಇದು ಅಳವಡಿಸ್ಕೊಂಡ್ರೆ ನಾನು ನಿರ್ವಹಿಸ್ಬೋದಾ, ಏನ್ ತರ ಉಪಯೋಗ ಪಡಿಬೋದು ಅಲ್ವಾ. ಈಗ ಪಶುಸಂಗೋಪನೆ ಮಾಡ್ತಾರೆ, ಒಟ್ಟಾಗಿ ಆಡು ಕುರಿ ಸಾಕೋದಕ್ಕೆ ಅದಕ್ಕೆ ನೀರು ಬೇಕೇ ಬೇಕು ಜಾಸ್ತಿ. ಅದನ್ನ ಹೆಂಗ್ ನಿರ್ವಹಣೆ ಮಾಡ್ತೀರಾ? ಈ ಬೆಳೆಗಿಂತ ಜಾಸ್ತಿ ನೀರು ಪಶುಸಂಗೋಪನೆಗೆ ಬೇಕು, ಹಸು ಸಾಕೋರಿಗೆ ಬೇಕು, 5-10 ಹಸು ಇಟ್ಕೊಂಡಿರೋ ಜಾಸ್ತಿ ನೀರು ಬೇಕು ಅಲ್ವಾ. ನೀರು ಅದು ಬಳಸತ್ತೆ, ಅದೇ ರೀತಿ ಅದೇನಾಗತ್ತೆ, ಬಳಕೆ ಆದ್ಮೇಲೂ ನೀರಿರುತ್ತೆ, ಗಂಜಲ ಬರುತ್ತೆ, ಸಗಣಿ ಬರುತ್ತೆ, ನೀರೊಳಗೆ ಮಿಕ್ಸ್ ಆಗಿ ಒಟ್ಟೋಗ್ತಾ ಇರುತ್ತೆ. ಅದನ್ನೇನು ಮಾಡೋದು, ಆಗ ಗೋಬರ್ ಗ್ಯಾಸ್ ಮಾಡ್ಬೋದಾ? ಅದಕ್ಕೆ ಮತ್ತೆ ಅವಕಾಶ ಇದೆ ಸ್ಕೀಮಲ್ಲಿ. ಸೊ ಈ ಥರ ಮುಂದುವರೆದಂಗೆ ವರ್ದಂಗೆ ಒಂದೊಂದೇ ಕಾರ್ಯಕ್ರಮನ ಒಗ್ಗೂಡಿಸ್ಕೊಳ್ತಾ ರೈತ ಸ್ವಾವಲಂಬಿ ಆಗಬೇಕು. ಯಾರ ಮೇಲೂ ಅವಲಂಬನೆ ಆಗೋ ಅವಶ್ಯಕತೆ ಇಲ್ಲ. ನೀರು ಅವನ ಸಂಪನ್ಮೂಲ, ಅವನ ಜಮೀನಲ್ಲಿ ಬೀಳೋ ನೀರು, ಮಳೆ ನೀರು ಅವ್ರ ಸಂಪನ್ಮೂಲ ಅದು.
1: ಹೌದು
0: ಅಲ್ವಾ? 1 ಎಕರೆ² ನಾವು ತಗೊಂಡ್ರೆ ಜಮೀನು, ವಾಡಿಕೆ ಮಳೆ ಅಂತ ಹೋದ್ರು 2.63 ಲಕ್ಷ ಲೀಟರ್ ನೀರು ಬೀಳುತ್ತೆ. ಆದ್ರೆ ಆ ನೀರು ನಾವ್ಯಾರು ತಡಿತಾ ಇಲ್ಲ, ಭೂಮಿನಲ್ಲಿ ಹಿಂಗಕ್ಕೆ ಬಿಡ್ತಾ ಇಲ್ಲ, ಅದರಿಂದ ನಮಗೆ ನೀರಿನ ಕೊರತೆ ಜಾಸ್ತಿ ಆಗ್ತಾ ಇದೆ. ಅಂತರ್ಜಲದ ಮಟ್ಟ ಕುಸಿತಾ ಇದೆ, ಮರ ಗಿಡಗಳು ತೇವಾಂಶ ಸಿಗದೆ ಒಣಗೋಗ್ತಾ ಇರೋದು ನೋಡ್ತೀವಿ, ಅಥವಾ ನಿಶ್ಚಿತವಾಗಿ ಏನಾದ್ರು ಫಲ ಕೊಡಬೇಕಾದ್ ನೋಡೋಕ್ಕಾಗ್ತಾ ಇಲ್ಲ ನಾವು. ಸೊ ಹಾಗಾಗಿ ಈ ಸ್ಕೀಮಲ್ಲಿ ಏನ್ ಹೇಳ್ತಾರೆ, ಓಡುವ ನೀರನ್ನ ನಿಲ್ಲಿಸಿ, ನಿಲ್ಲುವ ನೀರನ್ನ ಇಂಗಿಸಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಭೂಮಿಯ ಒಳಗಡೆ ವಿಸ್ತರಣೆಗಳೇನೆ ಜಲಮೂಲಗಳು ಭದ್ರ ಆಗತ್ತೆ. ಆಮೇಲೆ ಮಳೆ ನೀರು ಹಿಡಿದಿಟ್ಕೊಳ್ಳೋ ಅಂತ ಮರಗಳನ್ನ ಹಾಕಿ, ಹಿಂದೆ ಎಲ್ಲ ಮರಗಳಿತ್ತು, ಆ ಮರ ಕಡಿದ್ರೆ 200-250 ಲೀಟರ್ ನೀರು ಇರ್ತಾ ಇತ್ತು ಭೂಮಿ ಒಳಗಡೆ. ಹಾಗಾಗಿ ನಮ್ದು ಬೆಳೆಗಳು ಒಣಗ್ತಾ ಇರಲಿಲ್ಲ, ಮತ್ತೆ ತೋಟಗಾರಿಕೆ ಬೆಳೆಗಳಿಗೆ ಡ್ಯಾಮೇಜ್ ಆಗ್ತಿರ್ಲಿಲ್ಲ. ಬಟ್ ಅಂತವಿಲ್ಲದೆ ಇರೋದ್ರಿಂದ ಏನಾಗ್ತಾ ಇದೆ, ಯಾವಾಗ್ಲೂ ನೀವು ಎಚ್ಚರಿಕೆಯಿಂದ ಇದ್ದು ನೀರು ಉಣಿಸುವ ಕೆಲಸ ಮಾಡಲೇಬೇಕಾಗಿದೆ. ತೋಟಗಾರಿಕೆ ಬೆಳೆಯಲ್ಲಂತೂ ಮಾಯಿಶ್ಚರ್ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ, ಯಾಕಂದ್ರೆ ಎಲೆ ಚಿಗಿರೋ ಕಾಲ, ಪೀಚಾಗೋ ಕಾಲ, ಹೂವು ಬಿಡೋ ಕಾಲ, ಹಣ್ಣಾಗೋ ಕಾಲ, ಹಣ್ಣು ರೈಪ್ ಆಗೋ ಕಾಲ, ಮಾಗೋ ಕಾಲ, ಎಲ್ಲದರಲ್ಲೂ ನೀವು ಮಾಯಿಶ್ಚರ್ ಮೇಂಟೈನ್ ಮಾಡಲೇಬೇಕು ಅಲ್ವಾ. ಸೊ ಅವಿಲ್ಲ ಅಂದ್ರೆ ಬೇರೆ ಕಾಯಿಲೆಗಳು ಬರೋಕ್ ಶುರು ಆಗ್ಬಿಡುತ್ತೆ, ನೀರು ಕೊರತೆಯಿಂದ ಬರೋ ಕಾಯಿಲೆಗಳು ಜಾಸ್ತಿ ಆಗ್ಬಿಡುತ್ತೆ ಗಿಡಕ್ಕೆ ಸಸ್ಯಕ್ಕೆ, ಅದು ಫಲದಲ್ಲೂ ಬಂದ್ಬಿಡುತ್ತೆ. ಯಾವಾಗ ಅದು ರೋಗ ಪೀಡಿತ ಫಲ ಆಗತ್ತೆ, ಯಾರು ತಿಂತಾರೆ? ರೈತನ ಗ್ಲಾಸ್ ತಾನೇ ಅದು. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ನೀರನ್ನ ಕರೆಕ್ಟ್ ಆಗಿ ನಾವು ನಿರ್ವಹಣೆ ಮಾಡೋದ್ರಿಂದ ಕೀಟಬಾಧೆಯನ್ನು ಸಹಿತ ತಪ್ಪಿಸ್ಲಿಕ್ಕಾಗತ್ತೆ. ಮೇಲೆ ಅನೇಕ ರಸಗೊಬ್ಬರಗಳೇನು ಕೊಡೋದಿದೆ, ರಸಾಯನ ರಸಗೊಬ್ಬರಗಳು ಮತ್ತೆ ಸಾವಯವ ಗೊಬ್ಬರಗಳಿದೆ, ಮತ್ತೆ ಗ್ರೋತ್ ಪ್ರಮೋಟರ್ಸ್ ಏನಿದೆ, ಅದನ್ನೆಲ್ಲ ನೀರಿನ ಮುಖಾಂತರ ಕೊಡಕ್ಕಾಗೋದು, ಹಂಗೆ ಸುರಿಯಕ್ಕಾಗಲ್ಲ. ಲಿಕ್ವಿಡ್ ಗೊಬ್ಬರಗಳೆಲ್ಲ ಈಗ ಬಂದಿದೆ, ಅದನ್ನ ಆಯ್ಸೋದಕ್ಕೆ

0: ಇರಬೇಕಾಗಿದೆ ಅಲ್ವಾ, ಅದನ್ನು ಮತ್ತೆ ಸ್ಪ್ರಿಂಕ್ಲರು ಮತ್ತೆ ಡ್ರಿಪ್ಪಿಂದನೇ ಕೊಡೋಕ್ಕಾಗೋದು. ಇಲ್ಲಾಂದರೆ ಏನಾಗುತ್ತೆ, ವ್ಯಾಪಕವಾಗಿ ಬಳಸ್ಬಿಡ್ತಾರೆ, ಗರಿಷ್ಠ ಪ್ರಯೋಜನ ಭೂಮಿಗೂ ಸಿಗಲ್ಲ ಗಿಡಕ್ಕೂ ಸಿಗಲ್ಲ, ರೈತರಿಗೆ ಏನಾಗುತ್ತೆ ಆರ್ಥಿಕ ಹೊರೆ ಆಗ್ತಾ ಹೋಗುತ್ತೆ. ಅದನ್ನು ತಡೆಗಟ್ಟಕ್ಕೆ ಈ ಸ್ಕೀಮಲ್ಲಿ ತುಂಬ ಅವಕಾಶ ಇದೆ. ಹಾಗಾಗಿ ಯಾರಿಂದನೋ ಏನೋ ಕೇಳಿ ತಿಳ್ಕೊಳ್ಳೋದಕ್ಕಿಂತ ಅದಕ್ಕಿರೋ ನಿಯೋಜಿತ ವಿಶೇಷ ಪರಿಣಿತರು ಅಧಿಕಾರಿಗಳು ಮೇಲೆ ವಿಜ್ಞಾನಿಗಳು ಯಾರಿದ್ದಾರೆ ಮತ್ತು ಯಾರು ಚೆನ್ನಾಗಿ ಅಳವಡಿಸ್ಕೊಂಡಿರುವ ನಿಪುಣ ರೈತರಿದ್ದಾರೆ, ಬೆಸ್ಟ್ ಪ್ರಾಕ್ಟೀಸ್ ರೈತರಿದ್ದಾರಲ್ಲ, ಅವರುಗಳ ಜೊತೆ ಸಂಪರ್ಕ ಇಟ್ಕೊಂಡು ಅವ್ರಿಗೆ ಹೊಲಕ್ಕೆ ತೋಟಕ್ಕೆ ಭೇಟಿ ಕೊಟ್ಟು ಹೇಗೆ ಮಾಡ್ಬೋದು ಅಂತ ಅರ್ಥ ಮಾಡಿಕೊಂಡು ನಿಮ್ಮ ಕ್ರಿಯಾ ಯೋಜನೆಯನ್ನು ಸಿದ್ಧ ಮಾಡಬೇಕು. ಸೊ ಆಗ ನಿಮ್ಮ ಕಡೆಯಿಂದ ನನ್ನ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಆ ಅಪ್ಲಿಕೇಶನ್ ತುಂಬೋದು, ನಿಮಗೇನು ಬೇಕು ಅಂತ ಒಂದು ಅಂದಾಜು ಮಾಡೋದು, ಏನು ತೊಗೊಂಡ್ರೆ ನಿಮ್ಗೆ ಉಪಯೋಗ ಆಗತ್ತೆ ಅಂತ ನಿರ್ಧಾರ ಮಾಡಲಿಕ್ಕೆ ನಿಮಗೂ ಸಹಾಯ ಆಗತ್ತೆ, ಅಧಿಕಾರಿಗಳಿಗೂ ಮಾರ್ಗದರ್ಶಕರಿಗೂ ಸಹಾಯ ಆಗುತ್ತೆ. ಈ ಒಂದು ಪ್ರಕ್ರಿಯೆನ ಇಟ್ಕೊಳ್ಳೋದು ಮುಖ್ಯ. ಸೊ ಅವಾಗಲೇ ನೀವು ಕೇಳ್ತಾ ಇದ್ರಿ ಯಾವ ಯಾವ ದಾಖಲೆಗಳು ಬೇಕು ಅಂತ. ಮೊದಲನೇದಾಗಿ ಆಧಾರ್ ಕಾರ್ಡು ಕಂಪಲ್ಸರಿ, ಬ್ಯಾಂಕ್ ಅಕೌಂಟ್ ಇರಬೇಕು, ಅದು ಚಾಲ್ತಿಯಲ್ಲಿರಬೇಕು, ಕ್ರಿಯಾಶೀಲವಾಗಿರಬೇಕು, ಮತ್ತು ಆಧಾರ್ ಸೈಡ್ ಆಗಿರಬೇಕು. ಅಡ್ರೆಸ್ ಪ್ರೂಫು, ಈಗ ಅಡ್ರೆಸ್ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಅಂತ ಪರಿಗಣಿಸ್ತಾರೆ, ಇಲ್ಲ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ನೀವು ಕೊಡಬೇಕಾಗ್ಬೋದು, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ, ಮತ್ತು ಭೂ ಒಡೆತನದ ಚೀಟಿ RTC ಅಥವಾ ನಾ ಕಲ್ಟಿವೇಷನ್ ಮಾಡ್ತಾ ಇದಕ್ಕೆ ಪ್ರೂಫು. ಈಗೇನಾಗಿದೆ ಈ ಸ್ಕೀಮ್ನಲ್ಲಿ ನಿಮ್ಮ ಭೂಮಿನಲ್ಲಿ ವ್ಯವಸಾಯ ಏನಿದೆ ಅಂತ ಕೂತಿದ ಜಾಗದಲ್ಲೇ ತಿಳ್ಕೊಳ್ಳುವ ತಂತ್ರಜ್ಞಾನ ತಂದ್ಬಿಟ್ಟಿದ್ದಾರೆ. ಹಾಗೆ ನೀವು ಹಣ ತಗೊಂಡು ಏನಕ್ಕೋ ಬಳಸೋಕ್ಕಾಗಲ್ಲ. ಆಮೇಲೆ ನಾನು ಭೂಮಿನೇ ಮಾಡ್ದೇನೆ ಏನೋ ಮಾಡ್ತಾ ಇದ್ದೀನಿ ಅಂತನೂ ನೀವು ಹೇಳಲಿಕ್ಕೂ ಆಗಲ್ಲ. ಹಾಗಾಗಿ ಕೂತಿದ ಜಾಗದಲ್ಲೇ ಅದನ್ನ ತಿಳ್ಕೊಳ್ಳೋ ಬಂದಿದೆ. ಆಮೇಲೆ ಕ್ಯಾಶ್ ಸರ್ಟಿಫಿಕೇಟ್, ಯಾಕಂದರೆ ಜಾತಿ ವರ್ಗವಾರು ಕೊಡಲಿಕ್ಕೂ ಯೋಜನೆಯಲ್ಲಿ ನಿರ್ಧಾರ ಇರೋದ್ರಿಂದ ಆ ಕ್ಯಾಶ್ ಸರ್ಟಿಫಿಕೇಟ್ ಆಗೋದು ತುಂಬ ಮುಖ್ಯ. ಆಮೇಲೆ ನೀವು ಸ್ಟೇಟ್ ಅಥವಾ ಇದು ಸರ್ಟಿಫಿಕೇಟ್ ಅಂದರೆ ಈ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅಥವಾ ವಾಸ ಸ್ಥಳ ದೃಢೀಕರಣ ಪತ್ರ ಅಂತಾರೆ, ಆ ಡೊಮೆಸೈಲ್ ಸರ್ಟಿಫಿಕೇಟ್ನ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ, ಅದು ಪಂಚಾಯತಿಯವ್ರು ಕೊಡ್ತಾರೆ. ಅಥವಾ ಸೆಮಿ ಅರ್ಬನ್ ಇತ್ತು ಅಂದರೆ ಅರೆ ನಗರ ಪ್ರದೇಶದ ಇದ್ದರೆ ಅಲ್ಲಿನ ಏನು ಆಡಳಿತ ಇದೆ ಅವ್ರ ಪಟ್ಟಣ ಪಂಚಾಯತಿಯವ್ರು ಕೊಡ್ತಾರೆ. ಆಯಿತಾ, ಇಷ್ಟನ್ನ ನೀವು ಪ್ರೂಫ್ನ ಇಟ್ಕೊಂಡಿರಬೇಕು. ಇದು ಒಮ್ಮೆ ನೀವು ಕೊಟ್ಟು ಇದನ್ನು KYC ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡ್ಕೊಂಬಿಟ್ರೆ ಪದೇ ಪದೇ ನೀವು ಇದನ್ನು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಕ್ಯಾಶ್ ಸರ್ಟಿಫಿಕೇಟ್ ಒಮ್ಮೆ ಇಟ್ಕೊಂಬಿಟ್ರೆ ಸಾಕು ಅಲ್ವಾ, ಡೊಮೆಸೈಲ್ ಸರ್ಟಿಫಿಕೇಟ್ ಒಂದು ಸರ್ತಿ ತೊಗೊಂಡ್ರೆ ಸಾಕು ಅಲ್ವಾ. ಬಾಕಿ ಇದೆಲ್ಲ ಪ್ರೂಫ್ಗಳು ನಿಮ್ಮ ಹತ್ರನೇ ಇರುತ್ತೆ. ಎರಡು ಥರ ಇದೆ, ಒಂದು ಅಲ್ಲೂ ಮಾಡ್ಕೋಬೋದು, ಮತ್ತು ಇನ್ನೊಂದು ನಿಮ್ಮ ಮೊಬೈಲ್ನಲ್ಲಿ ಡಿಜಿಟಲ್ ರೆಕಾರ್ಡಾಗೂ ಇಟ್ಕೋಬೋದು. ಪದೇ ಪದೇ ನೀವು ಹೋಗ್ತೀವಿ ಅಲ್ಲಿ ತರ್ತೀವಿ ಇಲ್ಲಿ ತರ ಸಮಯವನ್ನು ವ್ಯರ್ಥ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ನಿಮ್ಮ ಮನಸ್ಸೊಳಗಡೆ ಇದು ಮಾಡಬೇಕು ಅನ್ಸತ್ತೆ ಕೂಡಲೇ ಒಂದು ಅರ್ಧ ಗಂಟೆಯಲ್ಲಿ ಕೂತ್ಕೊಂಡು ಇದು ಪ್ರಕ್ರಿಯೆ ಶುರು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮಗೆಲ್ಲ ಪೂರ್ಣಗೊಳಿಸೋಕ್ಕಾಗದಿದ್ರು ಬೇಡ, ಯಾರ್ದಾರು ಸಹಾಯ ತಗೋಬೋದು, ಅವ್ರ ಮಕ್ಕಳು ಸಹಾಯ ತಗೋಬೋದು, ಇನ್ಯಾರೋ ನಿಪುಣರಿದ್ದಾರೆ ಅವ್ರ ಪ್ರದೇಶದಲ್ಲಿ ಸಹಾಯ ಮಾಡೋರಿದ್ದಾರೆ ಅವ್ರ ಸಹಾಯ ತಗೋಬೋದು. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಶುರು ಮಾಡ್ಕೋಬೋದು. ಇಲ್ಲ ಅಧಿಕಾರಿಗಳ ಹತ್ರನೇ ಹೋಗಿ ಮಾಡ್ತೀವಿ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಹತ್ರ ಹೋಗಿ ಮಾಡ್ಬೋದು, ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡ್ಬೋದು, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡ್ಬೋದು, ಅಥವಾ ಸ್ವಂತನೂ ಬೇಕಾದರೆ ಮೊಬೈಲ್ ಆ್ಯಪ್ನಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು. ಸೊ ಇಷ್ಟು ಇದರಲ್ಲಿ ಒಂದು ಕನೆಕ್ಟಿವಿಟಿಗೆ ಸಂಪರ್ಕಕ್ಕೆ ಮತ್ತು ಜೋಡಣೆಗೆ ಅವಕಾಶವನ್ನು ಸರಳವಾದ ಅಂಶಗಳನ್ನ ಬಿಟ್ಟಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಮುಂದುವರಿಬೇಕು.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಅದರ ಜಾರಿಯ ಹಿನ್ನೆಲೆ ಆ ಯೋಜನೆಯ ಪ್ರಮುಖ ಗುರಿ ಉದ್ದೇಶಗಳಾಗಿರ್ಬೋದು, ಈ ಯೋಜನೆ ಅಡಿಯಲ್ಲಿ ಬರುವಂಥ ಪ್ರಮುಖ ಘಟಕಗಳು, ಅರ್ಹತಾ ಮಾನದಂಡಗಳಾಗಿರ್ಬೋದು, ನೀರಾವರಿ ವ್ಯವಸ್ಥೆ ಅಥವಾ ಅದರ ಒಂದು ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳೋ ನಿಟ್ಟಲ್ಲಿ ಯಾವ ರೀತಿಯಾದಂಥ ಸಬ್ಸಿಡಿ ಸಾಲ ಸೌಲಭ್ಯವನ್ನು ಯೋಜನೆ ಮುಖಾಂತರ ಪಡ್ಕೊಳ್ಬೋದು ಅನ್ನೋದು ಕುರಿತು, ಸಣ್ಣ ಹಾಗೂ ಅತಿ ಸಣ್ಣ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಸಿಗ್ತಿರುವಂಥ ವಿಶೇಷ ಸಬ್ಸಿಡಿ ಸೌಲಭ್ಯಗಳಾಗಿರ್ಬೋದು, ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ವಿಧಾನ ಮತ್ತು ಅಗತ್ಯ ದಾಖಲಾತಿಗಳ ಕುರಿತು ಸಮಗ್ರ ಮಾಹಿತಿಯನ್ನು ನಮ್ಮ ಕೇಳುಗರಲ್ಲಿ ಯೋಜನೆ ಕುರಿತು ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
0: ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸಲು ಮತ್ತು ದೇಶದಲ್ಲಿನ ಸಂಪನ್ಮೂಲಗಳ ಉತ್ತಮ ಬಳಕೆಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಈ ಯೋಜನೆ ಕುರಿತು ಮಾಹಿತಿಯನ್ನು ಹಂಚಿಕೊಂಡಂಥವ್ರು, ರೈತರ ಆದಾಯ ಹೆಚ್ಚಿಸಲು ಹಾಗೂ ರೈತ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡು ಬರ್ತಾ ಇರೋಂಥ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ ಅವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ಅವ್ರಿಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು

0: ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
0: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಪರಿಚಯ ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ರೈತ ಕಲ್ಯಾಣ ಕಾರ್ಯಕ್ರಮಗಳ ಸಕ್ರಿಯ ಕಾರ್ಯಕರ್ತರು ಹಾಗೂ ಪ್ರತಿಪಾದಕರಾದ ಡಾಕ್ಟರ್ ಜಿ ಅಚ್ಯುತ್ ರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ, ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
5: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
6: ಹ್ಞೂ ಕಣೆ, ಆಯ್ತು ತರ್ತೇನೆ.
5: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
6: ಮತ್ತಿನ್ನೇನ್ ಮಾಡ್ಲೆ?
5: ಬ್ಯಾಗ್ ಕೊಡ್ತೀನಿ, ಇರಿ.
6: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
5: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
6: ಹಾ, ಹೋಗಿದ್ದು.
5: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
6: ಹಾ, ಹೇಳಿದ್ರು.
5: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
6: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
5: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
6: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನಿಸ್ 43 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 6 ರೂಪಾಯಿ, ಏಳವನ 7 ರೂಪಾಯಿ, ಗುಂಡೋ ಬದನೆಕಾಯಿ 11 ರೂಪಾಯಿ, ಕುಂಬಳಕಾಯಿ 3 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 14 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 24 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ.

ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ SVYM ನ ಸಿಬ್ಬಂದಿ ವರ್ಗದವರಾದ ಸುಪ್ರೀತ್ ಎಸ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 8/9/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗ ಟಿರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸರಗೂರಿನ ಶ್ರೀಮತಿ ಗೀತಾ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.
2: ನನ್ನ ಹೆಸರು ಗೀತಾ, ನಾನು ಸರಗೂರಿಂದ ಬಂದಿದ್ದೀನಿ.
3: ಮಹದೇಶ್ವರ ನಿನಗಿರಿಗೆ ಬರುವೆ, ನಿನ್ನ ಪೂಜೆಯ

ದೇವರಿ ನಿನ ಪೂಜೆಯ ನಾ ಮಾಡಿ ಬಂಗಾರ ಸಿಂಗಾರ ನನಗೆ ತಕೋ ನೆರೆಮನೆಯ ವೈಭೋಗ ತಕೋ ಬಂಗಾರ ಸಿಂಗಾರ ನನಗೆ ತಕೋ ಅರಮನೆಯ ವೈಭೋಗ ತಕೋ ನೆರೆಮನೆಯವರೆಲ್ಲ

ಮಾದೇಶ್ವರ ನಿನಗಿರಿಗೆ ಬರುವೆ, ನಿನ ಪೂಜೆಯ ನಾ ಮಾಡುವೆ, ಕಣ್ಣೀರಿನ ಒಳೆ ಹರಿಸುವೆ, ನನಗೊಂದು ಶಿಶುನಿ

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಡಿ ಗೆಳತಿ ಸ್ಫೂರ್ತಿ ಸರಗೋರೋ. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನ್ಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 15 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 9 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 24 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 26 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ

ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ನೋಡುವುದಾದರೆ ಆಶಾ ಭೋಸ್ಲೆಯವರ ಜನ್ಮದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಮೊದಲಿಗೆ ಆಶಾ ಭೋಸ್ಲೆಯವರ ಜನ್ಮದಿನಾಚರಣೆಯನ್ನು ನೋಡುವುದಾದರೆ, ಇವರು September 8, 1933 ಜನಿಸಿದರು. ಒಬ್ಬ ಭಾರತೀಯ ಹಿನ್ನೆಲೆ ಗಾಯಕಿ, ಉದ್ಯಮಿ, ನಟಿ ಮತ್ತು ದೂರಸಂದರ್ಶನ ವ್ಯಕ್ತಿತ್ವವು ಪ್ರಧಾನವಾಗಿ ಭಾರತೀಯ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತದೆ. ಬಹುಮುಖ ಪ್ರತಿಭೆಗೆ ಹೆಸರುವಾಸಿಯಾಗಿರುವ ಈಕೆಯನ್ನು ಮಾಧ್ಯಮಗಳಲ್ಲಿ ಹಿಂದಿ ಚಿತ್ರರಂಗದ ಶ್ರೇಷ್ಠ ಮತ್ತು ಪ್ರಭಾವಿ ಗಾಯಕಿ ಎಂದು ಬಣ್ಣಿಸಲಾಗಿದೆ. 8 ದಶಕಗಳ ಕಾಲದ ತನ್ನ ಜೀವನದ ವೃತ್ತಿ ಜೀವನದಲ್ಲಿ ಅವರು ವಿವಿಧ ಭಾರತೀಯ ಭಾಷೆಗಳಲ್ಲಿ ಚಲನಚಿತ್ರಗಳು ಮತ್ತು ಆಲ್ಬಮ್ಗಳಿಗಾಗಿ ಹಾಡನ್ನು ರೆಕಾರ್ಡ್ ಮಾಡಿದ್ದಾರೆ ಮತ್ತು 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 4 BFGA ಪ್ರಶಸ್ತಿಗಳು, 18 ಮಹಾರಾಷ್ಟ್ರ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, ಜೀವಮಾನ ಸಾಧನೆ ಪ್ರಶಸ್ತಿ ಮತ್ತು ದಾಖಲೆ ಸೇರಿದಂತೆ 9 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಸೇರಿದಂತೆ ಹಲವಾರು ಪುರಸ್ಕಾರಗಳನ್ನು

0: ಇದ್ದಾರೆ. ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಗಾಗಿ 7 ಫಿಲ್ಮ್ ಫೇರ್ ಪ್ರಶಸ್ತಿಗಳು ಜೊತೆಗೆ 2 ಗ್ರಾಮಿ ನಾಮನಿರ್ದೇಶನಗಳು. 2000 ಅವರು ಸಿನಿಮಾ ಕ್ಷೇತ್ರದಲ್ಲಿ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡೆದರು. 2008 ಅವರಿಗೆ ಭಾರತ ಸರ್ಕಾರವು ದೇಶದ 2ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮವಿಭೂಷಣವನ್ನ ನೀಡಿ ಗೌರವಿಸತೊಡಗಿತು. ಗ್ರೀನ್ಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ 2011 ಭೋಸ್ಲೆಯವರನ್ನ ಸಂಗೀತ ಇತಿಹಾಸದಲ್ಲಿ ಅತಿ ಹೆಚ್ಚು ರೆಕಾರ್ಡ್ ಮಾಡಿದ ಕಲಾವಿದ ಎಂದು ಗುರುತಿಸಿದೆ. ಭೋಸ್ಲೆಯವರು ಹಿನ್ನೆಲೆ ಗಾಯಕಿ ಲತಾ ಮಂಗೇಶ್ ಅವರ ಸಹೋದರಿ ಮತ್ತು ಪ್ರಮುಖ ಮಂಗೇಶ್ವರ್ ಕುಟುಂಬಕ್ಕೆ ಸೇರಿದವರು. ಆಕೆಯ ಸೋಪ್ರಾನೋ ಧ್ವನಿ ಶ್ರೇಣಿಗೆ ಹೆಸರುವಾಸಿಯಾಗಿದೆ ಮತ್ತು ಹಾಗಾಗಿ ಅವರು ಬಹುಮುಖ್ಯತೆಗೆ ಮನ್ನಣೆ ನೀಡಲಾಗಿದೆ. ಭೋಸ್ಲೆಯವರ ಕೆಲಸವು ಚಲನಚಿತ್ರ ಸಂಗೀತ, ಪಾಪ್ ಗಜಲ್ಗಳು, ಭಜನೆಗಳು, ಸಾಂಪ್ರದಾಯಿಕ ಭಾರತೀಯ ಶಾಸ್ತ್ರೀಯ ಸಂಗೀತ, ಜಾನಪದ ಹಾಡುಗಳು, ಕವಾಲಿಟ್ಗಳು ಮತ್ತು ರವೀಂದ್ರ ಸಂಗೀತವನ್ನು ಒಳಗೊಂಡಿದೆ. ಇಂದಿನ ಹೊರತುಪಡಿಸಿ ಅವರು 20 ಹೆಚ್ಚು ಭಾರತೀಯ ಮತ್ತು ವಿದೇಶಿ ಭಾಷೆಗಳಲ್ಲಿ ಆಡಿದ್ದಾರೆ. 2013 ಅವರು ಮೈ ಚಿತ್ರದಲ್ಲಿ ನಟಿಯಾಗಿ ಪಾದಾರ್ಪಣೆ ಮಾಡಿದರು ಮತ್ತು ಅವರ ಅಭಿನಯಕ್ಕಾಗಿ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಪಡೆದರು. 2006 ಭೋನ್ಸ್ಲೆಯವರು ತಮ್ಮ ವೃತ್ತಿ ಜೀವನದಲ್ಲಿ 12,000 ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. 2013 ಭೋನ್ಸ್ಲೆಯವರು ತಮ್ಮ 79 ವಯಸ್ಸಿನಲ್ಲಿ ಶೀರ್ಷಿಕೆ ಪಾತ್ರದಲ್ಲಿ ಮೈ ಚಿತ್ರದಲ್ಲಿ ಪಾದಾರ್ಪಣೆ ಮಾಡಿದರು. ಅವರು ತಮ್ಮ ನಟನೆಗಾಗಿ ಮತ್ತು ವಿಮರ್ಶಕರಾಗಿ ಧನಾತ್ಮಕ ವಿಮರ್ಶೆಗಳನ್ನು ಪಡೆದರು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದ್ರೆ, ಪ್ರತಿ ವರ್ಷ ಸೆಪ್ಟೆಂಬರ್ 8 ಆಚರಿಸಲಾಗುವ ಅಂತಾರಾಷ್ಟ್ರೀಯ ಆಚರಣೆಯಾದ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವು, ಇದನ್ನು ಯುನೆಸ್ಕೋ 26 1966 ಯುನೆಸ್ಕೋದ ಸಾಮಾನ್ಯ ಅಧಿವೇಶನದಲ್ಲಿ 14ನೇ ಅಧಿವೇಶನದಲ್ಲಿ ಘೋಷಿಸಿತು. ಇದನ್ನು ಮೊದಲ ಬಾರಿಗೆ 1967 ಆಚರಿಸಲಾಯಿತು. ಇದರ ಗುರಿ ವ್ಯಕ್ತಿಗಳು, ಸಮುದಾಯಗಳು ಮತ್ತು ಸಮಾಜಗಳಿಗೆ ಸಾಕ್ಷರತೆಯ ಮಹತ್ವವನ್ನು ಎತ್ತಿ ತೋರಿಸುವುದು. ಆಚರಣೆಗಳು ಹಲವಾರು ದೇಶಗಳನ್ನ ನಡೆಯುತ್ತದೆ. ಕೆಲವು 77.5 ಕೋಟಿ ಜನರು ಕನಿಷ್ಠ ಸಾಕ್ಷರತೆಯ ಕೌಶಲ್ಯಗಳನ್ನು ಹೊಂದಿರುವುದಿಲ್ಲ. 5 ವಯಸ್ಕರಲ್ಲಿ ಒಬ್ಬರು ಇನ್ನು ಅನಕ್ಷರಸ್ಥರಾಗಿರಲ್ಲ ಮತ್ತು ಅವರಲ್ಲಿ 1/3 ಮಹಿಳೆಯರು, 6.07 ಕೋಟಿಯಷ್ಟು ಮಕ್ಕಳು ಶಾಲೆಯಿಂದ ಹೊರಗುಳಿತಿದ್ದಾರೆ ಮತ್ತು ಹೆಚ್ಚಿನವರು ಅನಿಯಮಿತವಾಗಿ ಹರಾಜಾಗುತ್ತಾರೆ ಅಥವಾ ಹೊರಗುಳಿತಾರೆ. ಯುನೆಸ್ಕೋದ ಎಲ್ಲರಿಗೂ ಶಿಕ್ಷಣದ ಮೇಲೆ ಜಾಗತಿಕ ಮೇಲ್ವಿಚಾರಣಾ ವರದಿ ಪ್ರಕಾರ ದಕ್ಷಿಣ ಏಷ್ಯಾವು ಅತ್ಯಂತ ಕಡಿಮೆ ವಯಸ್ಕರ ಸಾಕ್ಷರತಾ ಪ್ರಮಾಣವನ್ನು ಹೊಂದಿದೆ. ನಂತರ ಸಹರಾದ ದಕ್ಷಿಣಕ್ಕಿರುವ ಆಫ್ರಿಕಾ 59.7% ಇದೆ. ವಿಶ್ವದಲ್ಲಿ ಕಡಿಮೆ ಸಾಕ್ಷರತೆ ಹೊಂದಿರುವ ದೇಶಗಳೆಂದರೆ ಬರ್ಕಿನಾ ಪಾಸೊ, ನೈಜರ, ಮಾಲಿ. ವರದಿಯು ಅನಕ್ಷರತೆ ಮತ್ತು ತೀವ್ರ ಬಡತನದಲ್ಲಿರುವ ದೇಶಗಳ ನಡುವೆ ಮತ್ತು ಮಹಿಳೆಯರ ಮೇಲೆ ಅನಕ್ಷರತೆ ಮತ್ತು ಪೂರ್ವಗ್ರಹದ ಮೇಲೆ ಸ್ಪಷ್ಟವಾದ ಸಂಬಂಧವನ್ನು ಎತ್ತಿ ತೋರಿಸುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು. ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕ್ಷರತೆ ದಿನಾಚರಣೆ ಮತ್ತು ಆಶಾ ಭೋಸ್ಲೆಯವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 130 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ

0: ನಮಸ್ಕಾರ, ಸುಪ್ರಭಾತ. ಡಿ ವಿ ಜಿ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ವಾಯುವಂ ಕಾಣ್ಬನಾರ್,
1: ವಾಯುವಂ ಕಾಣ್ಬನಾರ್,
0: ತತ್ ಕ್ರಿಯೆಯ ಕಾಣನಾರ್,
1: ತತ್ ಕ್ರಿಯೆಯ ಕಾಣನಾರ್,
0: ಮಾಯೆಯಂತ ಪರೀಕ್ಷ್ಯ,
1: ಮಾಯೆಯಂತ ಪರೀಕ್ಷ್ಯ,
0: ಸತ್ವದೀಕ್ಷ್ಯ ಕೃತಿ,
1: ಸತ್ವದೀಕ್ಷ್ಯ ಕೃತಿ,
0: ರಾಯನಂ ಕಾಣಲಾಗದೆ,
1: ರಾಯನಂ ಕಾಣಲಾಗದೆ,
0: ಮಂತ್ರಿಯೆಡೆಗೆ ಸಾರ್ವ,
1: ಮಂತ್ರಿಯೆಡೆಗೆ ಸಾರ್ವ,
0: ದೇಯಾರ್ಥಿ ಒಲು ನೀನು ಮಂಕುತಿಮ್ಮ,
1: ದೇಯಾರ್ಥಿ ಒಲು ನೀನು ಮಂಕುತಿಮ್ಮ.
0: ಇದು 144ನೆಯ ಮುಕ್ತಕದಲ್ಲಿದ್ದೀವಿ. ನಾವು ಮಾಯೆಯ ವಿಚಾರವನ್ನು ಮಾತಾಡ್ತಾ ಇದ್ವಿ. ಹೀಗೆಲ್ಲ ಮಾಯೆ ಪ್ರಪಂಚವನ್ನು ಸಿಂಗರಿಸ್ತಾ ಇದ್ದಾಳೆ ಅನ್ನೋಂಥ ಒಂದು ವಿಚಾರ ನಮ್ಮ ಮುಂದೆ ಬಂತು. ಸೊ ಹಾಗಾದರೆ ಮಾಯೆ ಎಲ್ಲಿದ್ದಾಳೆ ಅಂತ ಪ್ರಶ್ನೆ ಬರುತ್ತೆ. ನಮಗೆ ಕಾಣಿಸ್ತಾ ಇಲ್ವಲ್ಲ. ಈಗ ಯಾವುದೋ ಮದುವೆ ಮಂಟಪ ಸಿಂಗಾರ ಮಾಡಬೇಕು ಅಂತಂದರೆ ನಮ್ಮಲ್ಲೇ ಯಾರೋ ಒಬ್ಬರು ಹೋಗ್ತೀವಿ, ಮಂಟಪ ಕಟ್ತೀವಿ, ಏನೋ ಒಂದು ಮಾಡ್ತೀವಿ. ಇದು ಸೊ ನಮಗೆ ಯಾರು ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಆದರೆ ಈ ಮಾಯೆ ಏನೋ ಮಾಡ್ತಾ ಇದ್ದಾಳೆ ಅಂತಂದರೆ ಎಲ್ಲಿದ್ದಾಳೆ ಮಾಯೆ ಅಂತ ಪ್ರಶ್ನೆ ಬರುತ್ತೆ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ. ಸೊ ಹಾಗೆ ಕಣ್ಣಿಗೆ ಕಾಣಿಸದೇ ಇರೋಂತಹ ವಸ್ತು ನಮಗೆ ಗೋಚರವಾಗಬೇಕಾದ್ರೆ ಹೇಗೆ? ಅದಕ್ಕೆ ಡಿ ವಿ ಜಿ ಅವರು ಗಾಳಿಯ ಉದಾಹರಣೆಯನ್ನು ಕೊಡ್ತಾರೆ. ಗಾಳಿ ನಮ್ಮ ಕಣ್ಣಿಗೆ ಕಾಣಲ್ಲ. ಗಾಳಿ ಇದೆಯಾ ಅಂತಂದರೆ ನಮಗೆ ಹೇಗೆ ಗೊತ್ತಾಗುತ್ತೆ? ಕಣ್ಣಿಗೆ ಕಾಣಲ್ಲ, ಆದರೆ ತತ್ ಕ್ರಿಯೆ ಅದು ಜೋರಾಗಿ ಬೀಸಿದಾಗ ಏನೇನೋ ಆಗುತ್ತೆ. ಈಗ ನಮ್ಮ ಮುಖಕ್ಕೆ ಅದು ಬಂದು ಅಪ್ಪಳಿಸ್ಬೋದು, ಅವಾಗ ಓ ಎಷ್ಟು ಗಾಳಿ ಬರ್ತಾ ಇದೆಯಪ್ಪ ಅಂತ. ಕಣ್ಣಿಗೇನೋ ಒಂದು ಧೂಳು ಸೇರಿಕೊಳ್ಳುತ್ತೆ, ಅವಾಗ ನಮಗೆ ಖಾತ್ರಿ ಆಯಿತು ಗಾಳಿ ಇದೆ. ಗಾಳಿಯಿಂದಾಗಿ ಧೂಳು ನನ್ನ ಕಣ್ಣೊಳಗೆ ಸೇರಿಕೊಳ್ತು. ಅದು ತೆಗೆಯೋವರೆಗೂ ಒಂದು ಸಣ್ಣ ಕಣವಾದರೂ ಕೂಡ ಅದು ತೆಗೆಯೋವರೆಗೂ ನಮಗೆ ತೃಪ್ತಿ ಇಲ್ಲ, ತೆಗಿಲೇಬೇಕು. ಇನ್ನೆಲ್ಲೋ ದೂರದಲ್ಲಿ ನೋಡ್ತೀವಿ ಒಂದು ಸುಂಟ್ರ ಗಾಳಿ ಹೋಗ್ತಾ ಇದೆ, ಓ ಗಾಳಿ ಇದೆ. ಸೊ ಅದರ ಕ್ರಿಯೆಯಿಂದ ನಾವು ಗಾಳಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಹಾಗೆ ಕಣ್ಣಿಗೆ ಕಾಣಿಸ್ಲೇಬೇಕು, ಕಿವಿಗೆ ಕೇಳಿಸ್ಲೇಬೇಕು ಅಂತ ಇಂದ್ರಿಯ ಜನ್ಯವಾದ ಜ್ಞಾನವನ್ನು ಮೀರಿ ಯಾವುದೋ ಒಂದು ವಸ್ತು ಇದೆ ಅನ್ನೋದನ್ನು ನಾವು ಬೇರೆ ರೀತಿಯಲ್ಲಿ ಅದರ ಕ್ರಿಯೆಯಿಂದ ಅರ್ಥ ಮಾಡಿಕೊಳ್ಬೋದು. ಹಾಗೆ ಮಾಯೆಯ ಕ್ರಿಯೆಗಳನ್ನು ನಾವು ಅದರ ಅನುಭವದಿಂದ ಅರ್ಥ ಮಾಡಿಕೊಳ್ಬೇಕು. ಮಾಯೆಯ ಕ್ರಿಯೆ ಹಿಂಗೆ ಮಾಡ್ತಾ ಇದ್ದಾಳೆ ಮಾಯೆ, ಅಥವಾ ಭಗವಂತ ಹಿಂಗೆ ಮಾಡ್ತಾ ಇದ್ದಾನೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಅಲ್ಲ. ಸೊ ಕಣ್ಣಿಗೆ ಕಾಣದ ಯಾವುದೋ ಶಕ್ತಿಗಳು ನಮ್ಮಲ್ಲಿ ನಡೀತಾ ಇದೆ, ಅದು ಕ್ರಿಯೆಗಳ ಮೂಲಕ ನಮಗೆ ಗೋಚರವಾಗ್ತಾ ಇವೆ. ಸೊ ಆ ಗೋಚರವಾಗುವಾಗ ನಮಗೆ ಕೆಲವು ಸರ್ತಿ ಅನಿಸುತ್ತೆ, ಅಯ್ಯೋ ಈ ರೀತಿ ಆಗಬಾರ್ದಲ್ವಾ, ಈ ಥರ ಯಾಕೆ ಆಗಬೇಕು, ಈ ಗಾಳಿನೇ ತಗೊಳ್ಳೋಣ, ಅಷ್ಟೆಲ್ಲ ಧೂಳನ್ನ ಯಾಕೆ ಅದು ಇದು ಮಾಡಬೇಕು, ಬಿರುಗಾಳಿ ಯಾಕೆ ಬರಬೇಕು, ಬಿರುಗಾಳಿ ಬರೋದು ಬೇಡ ಸುಮ್ಮನೆ ಅದೆಲ್ಲ ಧ್ವಂಸ ಮಾಡುತ್ತೆ, ಪ್ರವಾಹ ಯಾಕೆ ಬರಬೇಕು ಬೇಡ, ಜೋರು ಗಾಳಿ ಬಂದಾಗ ಅಲೆಗಳು ಬರುತ್ತೆ ಸಮುದ್ರದಲ್ಲಿ ಅದು ಬೇಡ ಅಂತ ಅನಿಸುತ್ತೆ. ಅದು ಬೇಡ ಅಂತ ಅನ್ನಿಸಿದಾಗ ನಾವು ಯಾರನ್ನ ಕೇಳೋಣ, ಬೇಡಪ್ಪ ನೀನು ನಿಲ್ಲಿಸ್ಬಿಡು ಅಂತ ಯಾರನ್ನ ಕೇಳೋಣ? ಸೊ ನಮಗೇನಾಯಿತು, ಇವಾಗ ಇದನ್ನೆಲ್ಲ ಮಾಡ್ತಾ ಇರುವಂಥದ್ದು ಭಗವಂತ ಅಂತ ಬಂತು. ಸೊ ಆ ಭಗವಂತನನ್ನು ನಾವು ದೇವರೇ ನೋಡಪ್ಪ ನೀವು ಈ ರೀತಿ ಮಾಡೋದು ಸರಿಯಲ್ಲ, ನೀನು ನಿಲ್ಲಿಸು ಅಂತ ನಾವು ಕೇಳಿದರೂ ಕೂಡ ನಮ್ಮ ಕಣ್ಣಿಗೆ ಕಾಣದ ಭಗವಂತ ಅವನು ಅಲ್ವಾ. ಸೊ ಹಾಗಾಗಿ ಅವನನ್ನು ನಾವು ಕೇಳಿದರೂ ಕೂಡ ರೆಸ್ಪಾಂಡ್ ಮಾಡ್ತಾನ ಅಂತ ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾವು ಏನೋ ಬೇರೆ ಮಾಡ್ತೀವಂತೆ. ಈಗ ಒಂದು ಉದಾಹರಣೆಯಾಗಿ ತಗೊಂಡ್ರೆ ಎಷ್ಟೋ ಮನೆಗಳಲ್ಲಿ ಅಪ್ಪ ಅಮ್ಮ ಇರ್ತಾರೆ. ಅಪ್ಪ ಸಾಧಾರಣವಾಗಿ ಸ್ವಲ್ಪ ಖಡಕ್, ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ, ಯಾವಾಗಲೋ ಕೆಲಸಕ್ಕೆ ಕೊಟ್ಟೋಗಿರ್ತಾರೆ, ಯಾವಾಗಲೋ ಬರ್ತಾರೆ, ಈ ರೀತಿ ಸಂದರ್ಭ ಇರುತ್ತೆ. ಮಕ್ಕಳಿಗೆ ಅಮ್ಮನ ಹತ್ರ ಸ್ವಲ್ಪ ಸಲಿಗೆ ಜಾಸ್ತಿ, ಸ್ವಲ್ಪ ಕೇಳಿದರೂ ಇದು ಮಾಡಿದರೂ ಕೂಡ ಅಮ್ಮನ ಹತ್ರ ಸುಲಭ. ಸೊ ಹಾಗೆ ಅಪ್ಪನ ಕೇಳೋದ್ರ ಬದಲು ಮಕ್ಕಳು ಏನು ಮಾಡ್ತಾರೆ, ಎಷ್ಟೋ ಸತಿ ತಮಗೆ ಬೇಕಾದ್ದನ್ನು ಅಮ್ಮನ ಕೇಳ್ಕೊತಾರೆ, ಅಮ್ಮ ಹೇಳಲಿ ಅಪ್ಪನಿಗೆ ನನಗೆ ಸಿಕ್ಕತ್ತೇನೋ ನೋಡೋಣ ಅಂತ. ಸೊ ಅಪ್ಪನ ನೇರವಾಗಿ ನಮ್ಗೆ ಸಿಕ್ಕಲ್ಲ, ನಮಗೆ ಕೈಗೆ ಸಿಕ್ಕಲ್ಲ ಅವರು, ಹಾಗಾಗಿ ನಮ್ಮ ಕೈಗೆ ಸಿಕ್ಕುವಂಥವ್ರು ಯಾರು, ಅಮ್ಮ, ಅವ್ರನ್ನ ಕೇಳೋಣ. ಹಾಗೆ ಈಗ ಸರ್ಕಾರ ಅಂತ ಹೇಳ್ತೀವಿ, ಇವಾಗ ಸರ್ಕಾರ ಏನೋ ಮಾಡಬೇಕಪ್ಪ, ಸರ್ಕಾರ ಅಂದರೆ ಯಾರು, ನಮ್ಗೆ ಯಾರು ಬೇರೆ ಯಾರು ಸಿಕ್ಕಲ್ಲ. ಸೊ ಸರ್ಕಾರದ ಪ್ರತಿನಿಧಿಗಳಾಗಿರುವಂಥವ್ರನ್ನ ನಾವು ಅಪ್ರೋಚ್ ಮಾಡಿ, ನೋಡಪ್ಪ ನನಗೆ ಏನೋ ಒಂದು ರಸ್ತೆ ಬೇಕಾ, ಒಂದು ನಲ್ಲಿ ಬೇಕಾ, ಒಂದು ನೀರಿನ ಕನೆಕ್ಷನ್

0: ತಪ್ಪು ಹೋಗಿದೆಯಾ, ಏನೋ ಒಂದಿದೆ, ಅದನ್ನು ನಾನು ಅರ್ಜಿ ಕೊಡ್ತೀನಿ ಅಲ್ವಾ. ಹಾಗೆ ನಾವು ದೇವರು ಅನ್ನೋಂಥ ಶಕ್ತಿ ಅಥವಾ ಮಾಯೆ ಅನ್ನೋಂಥ ಒಂದು ಚೈತನ್ಯ, ಅದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸೊ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದೇನೋ ಅದರ ಕ್ರಿಯೆ ಮಾತ್ರ. ಸೊ ಹಾಗಾಗಿ ಆ ಕ್ರಿಯೆಗಳಿಗೆ ನಾವು ಒಂದು ರೀತಿಯ ಶಕ್ತಿಯ ಆಕಾರವನ್ನು ಕೊಟ್ಟು ಆ ಶಕ್ತಿಯನ್ನು ನಾವು ಅರ್ಜಿ ಹಾಕ್ತೀವಿ ಅಂತ, ಆ ಶಕ್ತಿಗೆ ನಾವು ಅರ್ಜಿ ಹಾಕಕ್ಕೆ ಹೋಗ್ತೀವಿ. ಈಗ ಉದಾಹರಣೆಗೆ ಗಾಳಿ ಬೀಸ್ತಾ ಇದೆ ಅಂತಂದಾಗ ಅದು ಮೂಲ ಸತ್ವವಾದ ಭಗವಂತನ ಕೃತಿ, ಆದರೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋವಂಥದ್ದು ಅದರ ಕೃತಿಯಾಗಿ ಬಿರುಗಾಳಿ ಅಂತ. ಸೊ ಅದಕ್ಕೆ ಗಾಳಿಗೆ ನಾವು ಒಂದು ವಸ್ತು ಅಥವಾ ಒಂದು ಶಕ್ತಿ ಅಂತ ನಾವು ಅದಕ್ಕೆ ಅಲಾಟ್ ಮಾಡ್ತೀವಿ, ಅದು ವಾಯು. ಸೊ ವಾಯು ಅನ್ನೋಂಥ ದೇವ ಭಗವಂತನ ಒಂದು ಭಾಗ, ಅವನು ಈ ಬಿರುಗಾಳಿಯನ್ನು ನಮಗೆ ತಂದೊಡ್ತಾ ಇದ್ದಾನೆ. ಸೊ ನಮಗೆ ಆ ಮೂಲ ಸತ್ವ ಪರಬ್ರಹ್ಮ ನಮಗೆ ಸಿಕ್ಕದೆ ಹೋದರೂ ಕೂಡ ಇಲ್ಲಿ ಮಂತ್ರಿಯಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ವಾಯು ಇದಾನಲ್ಲ, ವಾಯುವಿಗೆ ನಾವು ಪೂಜೆ ಮಾಡೋಣ, ವಾಯುವನ್ನು ಕೇಳ್ಕೊಳ್ಳೋಣ. ರಾಜನ್ನ ನಾವು ನಮಗೆ ಕೈಗೆ ಸಿಗ್ತಾ ಇಲ್ಲ ರಾಜ, ಹಾಗಾಗಿ ಮಂತ್ರಿಯ ಕಡೆಗೆ ನಾವು ಸಾಗೋಣ, ಇವನನ್ನು ನಾವು ಕೇಳೋಣಪ್ಪ, ನೀನು ನೋಡೋ ನೀನು ಕಡಿಮೆ ಮಾಡ್ಕೋ, ನಿನ್ನ ಫೋರ್ಸ್ ಸ್ವಲ್ಪ ಕಡಿಮೆ ಮಾಡು ಅಂತ. ಹಾಗೆ ಪ್ರವಾಹ ಬರ್ತಾ ಇದೆ ಅಂತಂದರೆ, ಮಳೆ ಜೋರು ಬರ್ತಾ ಇದೆ ಅಂತಂದರೆ ವರುಣನನ್ನು ನಾವು ಕೇಳ್ತೀವಿ, ವರುಣ ದೇವರೇ ನೀವು ಸ್ವಲ್ಪ ನಿನ್ನ ಕೋಪವನ್ನು ಕಡಿಮೆ ಮಾಡಿಕೊಂಡು ನಮ್ಮ ಮೇಲೆ ಕೃಪೆ ತೋರಪ್ಪ, ಇಷ್ಟೆಲ್ಲ ಪ್ರವಾಹ ಬೇಡ. ಯಾಕೆ ರಾಯ ನಮಗೆ ಸಿಗ್ತಾ ಇಲ್ಲ, ಹಾಗಾಗಿ ಅವನ ಕ್ರಿಯೆ ತತ್ಕ್ರಿಯೆ ನಮಗೆ ಕಣ್ಣಿಗೆ ಕಾಣ್ತಾ ಇರೋದರಿಂದ ಈ ಒಂದು ರೀತಿಯಲ್ಲಿ ನಾವು ಓಲೈಸಿ ಅದರ ಮೂಲಕ ನಮ್ಮ ಒಂದು ಅವಶ್ಯಕತೆಗಳನ್ನು ನಾವು ಬೇಡಿಕೆಗಳನ್ನು ನಾವು ಮುಂದೆ ಇಡ್ತಾ ಇದ್ದೀವಿ. ನಿತ್ಯ ಜೀವನದಲ್ಲೂ ಹೀಗೆ ಆಗುತ್ತೆ, ನಮಗೆ ಎಷ್ಟೋ ಸರ್ತಿ ಆ ಮೂಲ ಶಕ್ತಿ ಯಾವುದಿರುತ್ತೋ, ಡಿಸಿಷನ್ ಮೇಕಿಂಗ್ ಪವರ್ ಅಂತ ಏನು ಹೇಳ್ತೀವೋ, ಆ ಡಿಸಿಷನ್ ಮೇಕರ್ಸ್ ನಮ್ಮ ಕೈಗೆ ಸಿಕ್ಕಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಬಳಸಾದರೂ ಸರಿ, ನಮ್ಮ ಕಣ್ಣಿಗೆ ನಮ್ಮ ಕೈಗೆ ಯಾರು ಸಿಗ್ತಾರೋ ಅವ್ರ ಮೂಲಕ ನಾವು ನಮ್ಮ ಕೆಲಸವನ್ನು ಸಾಧಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಅರ್ಜಿಯನ್ನು ಇವ್ರ ಮೂಲಕ ಅಂತ ಟು ಅಂಥೇಳಿ ಪತ್ರಗಳನ್ನು ಬರಿತಾ ಇದ್ವಿ ಮುಂಚೆ, ಫ್ರಮ್ಮು ಟು. ಈಗ ಪತ್ರಲೇಖನ ಅಂತ ನಮ್ಮ ಪಾಠದಲ್ಲಿ ಇರ್ತಿತ್ತಲ್ಲ, ಫ್ರಮ್ ಟು ಅಂತೆಲ್ಲ ಬರೆದು ಆಮೇಲಿಂದ ಈಗ ಇಲಾಖೆಯ ಮುಖ್ಯಸ್ಥರಿಗೆ ನಾವು ಬರೀಬೇಕು ಅಂತಂದರೆ ಥ್ರೂ ಅಂತ, ಇವರ ಮೂಲಕ ಅಂತ ಬರೀತಾ ಇದ್ವಿ. ಯಾರ ಮೂಲಕ? ನಮ್ಮ ಇಮ್ಮಿಡಿಯೇಟ್ ಸೂಪರ್ವೈಸರ್ ಮೂಲಕ ನಮ್ಮ ಅರ್ಜಿಯನ್ನು ಮೇಲಧಿಕಾರಿಗೆ ನಾವು ತಲುಪಿಸ್ತಾ ಇದ್ದೀವಿ ಅಂತ. ಸೊ ಹಾಗೆ ಜೀವನದಲ್ಲೂ ಕೂಡ ನಾವು ಎಷ್ಟೋ ಸರ್ತಿ ರಾಯನಂ ಕಾಣದೆ ನಮ್ಗೆ ಸಿಕ್ಕಲ್ಲ, ಹಾಗಾಗಿ ಧ್ಯೇಯಾರ್ಥಿಯಾಗಿ ನಾವು ಮಂತ್ರಿಯ ಮೂಲಕ ನಮ್ಮ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಒಟ್ಟಲ್ಲಿ ಡಿಸಿಷನ್ ಮೇಕಿಂಗ್ ಅನ್ನೋದೇನಿರುತ್ತೋ ಅದು ಒಂದು ರೀತಿಯಲ್ಲಿ ಬಹಳ ಮುಖ್ಯವಾದಂಥ ಕ್ರಿಯೆ. ಅದು ನಮಗೆ ಅನುಕೂಲಕರವಾಗಿರಲಿ ಅನುಕೂಲಕರವಾಗದೇ ಇರಲಿ ಅದನ್ನು ನಿರಂತರವಾಗಿ ಮುಂದೆ ನಡೆಸ್ಕೊಂಡು ಹೋಗ್ತಾ ಇರುವಂಥ ಒಂದು ಶಕ್ತಿ ಇದೆ. ನಾವು ನೋಡುವಂಥ ದೃಷ್ಟಿಯಲ್ಲಿ ಅದು ಸರಿ ಅಥವಾ ತಪ್ಪು ಅಂತ ನಮಗೆ ಅನ್ವಯ ಆಗೋ ರೀತಿಯಲ್ಲಿ ನಾವು ಭಾವಿಸ್ತೀವಿ, ಬದಲಾಯಿಸ್ಕೊಳ್ಳೋದಕ್ಕೂ ಕೂಡ ನಾವು ಪ್ರಯತ್ನ ಪಡ್ತೀವಿ. ಆ ಒಂದು ಸಾಮ್ಯತೆಯನ್ನು ನಾವು ಗಳಿಸ್ಕೊಳ್ಬೇಕಾದ್ರೆ ನಮಗೆ ಭಗವಂತನೂ ಬೇಕು, ಮಧ್ಯದಲ್ಲಿರುವಂಥ ಪೂಜಾರಿಯೂ ನಮಗೆ ಅನುಕೂಲಕ್ಕೆ ಬರ್ತಾನೆ. ಕೆಲವು ಸರ್ತಿ ಹೇಳೋದುಂಟು, ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲ್ಲ ಅಂತ. ಹಾಗೆ ಅಂದ್ಬಿಟ್ಟು ನಾವು ಪೂಜಾರಿನ ಬಿಟ್ಬಿಟ್ರೆ ದೇವ್ರ ಹತ್ರ ನಮಗೆ ಹೋಗೋಕ್ಕೆ ಆಗಲ್ಲ. ಸೊ ಹಾಗಾಗಿ ರಾಯನಂ ಕಾಣಲಾಗದೆ ಮಂತ್ರಿಯ ಕಡೆಗೆ ನಾವು ಸಾಗುವಂಥ ಅನಿವಾರ್ಯತೆ ನಮಗೆ ಬರುತ್ತೆ. ನಮ್ಮ ಜೀವನದಲ್ಲೂ ಕೂಡ ಆ ರೀತಿಯಲ್ಲಿ ನಾವು ಮಾಡ್ಕೊಳ್ತಾ ಇದ್ದಾಗ ಸಾಮ್ಯತೆಯನ್ನು ತಂದುಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 130 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು 2026 ಇಸ್ವಿಯ ಸೆಪ್ಟೆಂಬರ್ ತಿಂಗಳ 8 ತಾರೀಕಿನ ಮಂಗಳವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಏಳ್ನೂರ ಹತ್ತು ಹಳ್ಳಿಗಳು

ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ವೈದ್ಯಕೀಯ 150 ಹೆಚ್ಚುವರಿ ಸೀಟು ಲಭ್ಯ, ಆಗ್ರಾ 10 ರಾಜ್ಯಕ್ಕೆ ಸ್ಥಾನ ಇಲ್ಲ, ಗ್ರಾಮೀಣ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ 7.5% ಮೀಸಲಾತಿ, ನೌಕರರು ಆತಂಕ ಪಡುವ ಅಗತ್ಯವಿಲ್ಲ, ಯುವಶಕ್ತಿಯೇ ಭಾರತದ ಭವಿಷ್ಯ, ಗ್ರಾಮಗಳಲ್ಲೂ 25 ದಿನಕ್ಕೆ ಸಿಲಿಂಡರ್, ಕನಿಷ್ಠ ವೇತನ 36,000 ನೀಡಲು ಒತ್ತಾಯ,

ಖರೀದಿಗೆ ಒಪ್ಪಿಗೆ. ನೇಪಾಳ 1356ಕ್ಕೆ ಏರಿದ ಮೃತರ ಸಂಖ್ಯೆ. ರಿಯಾಯಿತಿ ದರದಲ್ಲಿ ಈರುಳ್ಳಿ ಮಾರಾಟ ಶುರು. ಇಶಾನ್ ದ್ವಿಶತಕ, ರನ್ ಗುಡ್ಡೆ ಹಾಕಿದ ಪೂರ್ವ. ನಾಶ್ರಾಮೋಡಿ ಪಾಕ್ ಸೆಮಿಗೆ. ಕರುಣಾಯರ್ ಅಮೋಘ ಶತಕ. 8ರ ಗಟ್ಟಕಿ ಅಲ್ಕಾರಾಜ್ ಶೆಲ್ಟನ್. ಟಿಟಿ ಅತರ್ ತನಿಷ್ಕಾಗಿ ಪ್ರಶಸ್ತಿ. ಜಿಸಿಎಲ್ ಗಮನ ಸೆಳೆದ ಅಲ್ಪೈನ್ ಹೋರಾಟ. ಫುಟ್ಬಾಲ್ ಪ್ರಶಸ್ತಿ ಸುತ್ತಿಗೆ ಮಣಿಪುರ. ಪ್ಯಾರಾ ಅರ್ಚರಿ ಫೈನಲ್ಗೆ ಶೀತಲ್. ಗೋಕೇಶ್ ಫಾರ್ಮ್ ಚಿಂತೆಯಿಲ್ಲ ಸವಾಲು. ಪ್ರಮುಖಾಂಶಗಳ ವಿವರಣೆ. 710 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ಬೆಂಗಳೂರು ಬರಗಾಲದಿಂದ ರಾಜ್ಯದ ವಿವಿಧ ತಾಲೂಕುಗಳ 770 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಿಗಡಾಯಿಸಿದೆ. ಇಂತಹ ಹಳ್ಳಿಗಳಲ್ಲಿ ನೀರಿನ ಬಾವಣಿ ನೀಗಿಸಲು ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ಅವುಗಳಿಂದ ಹಾಗೂ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಸಲಾಗುತ್ತದೆ. ವರ್ಷದ ಆರಂಭದಲ್ಲಿ 230 ಗ್ರಾಮಗಳಲ್ಲಿ, ಜೂನ್ ವೇಳೆಗೆ 500 ಗ್ರಾಮಗಳಲ್ಲಿ ನೀರಿನ ಕೊರತೆ ಇತ್ತು. ಪ್ರತಿ ತಿಂಗಳು ಈ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲೂ ಮಳೆ ಬರುವ ಸಾಧ್ಯತೆ ಕ್ಷೀಣಿಸಿದ್ದು ನೀರಿಗೆ ಹಾಹಾಕಾರ ಉಂಟಾಗುವ ಸಾಧ್ಯತೆ ಇದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಮೂಲಗಳು ಪ್ರಜಾವಾಣಿಗೆ ತಿಳಿಸಿವೆ. ವೈದ್ಯಕೀಯ 150 ಹೆಚ್ಚುವರಿ ಸೀಟು ಲಭ್ಯ. ಬೆಂಗಳೂರು ವೈದ್ಯಕೀಯ ದಂತ ವೈದ್ಯಕೀಯ ಸೀಟು ಹಂಚಿಕೆಯ ಎರಡನೇ ಸುತ್ತಿಗೆ ಹೆಚ್ಚುವರಿಯಾಗಿ 150 ವೈದ್ಯಕೀಯ ಸೀಟುಗಳು ಲಭ್ಯವಾಗಿದ್ದು ಆಸಕ್ತರು ಸೆಪ್ಟೆಂಬರ್ 9ರವರೆಗೆ ಅಪ್ಲಿಕೇಶನ್ ದಾಖಲಿಸುವುದು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ ಹೆಚ್ ಪ್ರಸನ್ನರವರು ತಿಳಿಸಿದ್ದಾರೆ. ಕನಿಷ್ಠ ವೇತನ 36,000 ನೀಡಲು ಒತ್ತಾಯ. ಬೆಂಗಳೂರು ತಿಂಗಳಿಗೆ ಕನಿಷ್ಠ 36,000 ವೇತನ ನೀಡುವುದು ಸೇರಿ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ಸೋಮವಾರ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಆಗ್ರಾ 10ರಲ್ಲಿ ರಾಜ್ಯಕ್ಕೆ ಸ್ಥಾನ ಇಲ್ಲ. ನವದೆಹಲಿ ಗಾಳಿಯ ಗುಣಮಟ್ಟ ಕಾಯ್ದುಕೊಳ್ಳಲು ಉತ್ತಮ ಸಾಧನೆ ಮಾಡಿದ ನಗರಗಳು ಹಾಗೂ ಪಟ್ಟಣಗಳಿಗೆ 5ನೇ ಸ್ವಚ್ಛ ವಾಯು ಸರ್ವೇಕ್ಷಣ ಪ್ರಶಸ್ತಿಯನ್ನು ಸೋಮವಾರ ಇಲ್ಲಿ ಪ್ರದಾನ ಮಾಡಲಾಯಿತು. ಆಗ್ರಾ 10 ನಗರಗಳ ಪಟ್ಟಿಯಲ್ಲಿ ಕರ್ನಾಟಕ ಯಾವುದೇ ನಗರ ಸ್ಥಾನ ಪಡೆದಿಲ್ಲ. ಗ್ರಾಮೀಣ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಶೇಕಡ 7.5 ಮೀಸಲಾತಿ. ಬೆಂಗಳೂರು ಗ್ರಾಮೀಣ ಪ್ರದೇಶಗಳ ಸರ್ಕಾರಿ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿಯವರೆಗೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವವರಿಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಯಲ್ಲಿ ಶೇಕಡ 7.5ರಷ್ಟು ವಿಶೇಷ ಮೀಸಲಾತಿ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಉದ್ದೇಶದಿಂದ ಕರ್ನಾಟಕ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳ ಸೀಟುಗಳ ಪ್ರವೇಶಕ್ಕಾಗಿ ಅಭ್ಯರ್ಥಿಗಳ ಆಯ್ಕೆ ನಿಯಮಗಳು 2006ಕ್ಕೆ ತಿದ್ದುಪಡಿ ತರಲು ಕರಡು ಅಧಿಸೂಚನೆ ಹೊರಡಿಸಿದೆ. ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಲಾಗಿದೆ. ನೌಕರರು ಆತಂಕ ಪಡುವ ಅಗತ್ಯವಿಲ್ಲ. ಬೆಂಗಳೂರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯನ್ನು ಖಾಸಗೀಕರಣ ಮಾಡುವ ಪ್ರಶ್ನೆಯಿಲ್ಲ. ಹೀಗಾಗಿ ನೌಕರರು ಆತಂಕ ಪಡಬೇಕಾಗಿಲ್ಲ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣ ರವರು ಹೇಳಿದ್ದಾರೆ. ಯುವಶಕ್ತಿಯೇ ಭಾರತದ ಭವಿಷ್ಯ. ಕಂಪ್ಲಿ ಯುವಕರಿಗೆ ಸರಿಯಾದ ಶಿಕ್ಷಣ, ಕೌಶಲ್ಯ ಹಾಗೂ ಉದ್ಯೋಗದೊಂದಿಗೆ ಸಜ್ಜುಗೊಳಿಸಿದರೆ ಯುವಶಕ್ತಿ ದೇಶದ ದೊಡ್ಡ ಶಕ್ತಿ ಆಸ್ತಿಯಾಗಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ರವರು ಹೇಳಿದ್ದಾರೆ. ಗ್ರಾಮಗಳಲ್ಲೂ 25 ದಿನಕ್ಕೆ ಸಿಲಿಂಡರ್ ವ್ಯವಸ್ಥೆ. ತಿರುವನಂತಪುರ ಗ್ರಾಮೀಣ ಪ್ರದೇಶದ ಗ್ರಾಹಕರು ಒಂದು ಎಲ್ಪಿಜಿ ಸಿಲಿಂಡರ್ ಬುಕ್ ಮಾಡಿದ ನಂತರದಲ್ಲಿ ಇನ್ನು ಮುಂದೆ 45 ದಿನ ಕಾಯಬೇಕಿಲ್ಲ. ಅವರು ಕೂಡ ನಗರ ಪ್ರದೇಶದ ಗ್ರಾಹಕರಂತೆ ಒಂದು ಸಿಲಿಂಡರ್ ಬುಕ್ ಮಾಡಿದ 25 ದಿನಗಳ ನಂತರ ಇನ್ನೊಂದು ಸಿಲಿಂಡರ್ ಬುಕ್ ಮಾಡಲು ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ಜನರಿಗೆ ಬುಕ್ ಅಂತರವನ್ನು ತಕ್ಷಣವೇ ಒಂದು ಬಗೆಯಲ್ಲಿ ನಿಗದಿ ಮಾಡಬೇಕು ಎಂದು ತೈಲೋತ್ಪನ್ನ ಮಾರಾಟ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಸೂಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಸುರೇಶ್ ಗೋಪಿರವರು ಸೋಮವಾರ ಫೇಸ್ಬುಕ್ ಮೂಲಕ ತಿಳಿಸಿದ್ದಾರೆ. ಆದಿವಾಸಿಗಳ ಧರಣಿ 4ನೇ ದಿನಕ್ಕೆ. HD ಕೋಟೆ ಜಮೀನು ವಿಚಾರಕ್ಕೆ ಸಂಬಂಧಿಸಿದ ತಾಲೂಕಿನ ಸವ್ವೆ ಗ್ರಾಮದ ಸಮೀಪ ಬುಡಕಟ್ಟು ಜನ ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಸೋಮವಾರ 4ನೇ ದಿನಕ್ಕೆ ಕಾಲಿಟ್ಟಿದೆ. ರಸ್ತೆ ಸುರಕ್ಷತೆ ನಿಯಮ ಪಾಲಿಸಿ. ಹುಣಸೂರು ಯುವ ಸಮುದಾಯ ಶೈಕ್ಷಣಿಕವಾಗಿ ಮುಂದುವರೆದಿದ್ದು ಭವಿಷ್ಯ ಭಾರತ ನಿರ್ಮಾತೃಗಳಾಗುವ ಕನಸು ಕಟ್ಟಿಕೊಳ್ಳಬೇಕು ಎಂದು ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂತೋಷ್ ಕಶ್ಯಪ್ ರವರು ತಿಳಿಸಿದ್ದಾರೆ. ದಸರಾ ಉದ್ಘಾಟನೆ ಯಾರಿಗೆ ಅವಕಾಶ. ಮೈಸೂರು ವಿಶ್ವವಿಖ್ಯಾತ ಮೈಸೂರು ದಸರೆಯನ್ನು ಈ ಬಾರಿ ಅದ್ಧೂರಿಯಾಗಿ ಆಚರಿಸಲು ಸರ್ಕಾರ ಸಿದ್ಧತೆ ನಡೆಸಿದ್ದು ಉದ್ಘಾಟಕರ ಬಗ್ಗೆ ಕುತೂಹಲ ಚರ್ಚೆ ಮೂಡಿಸಿದೆ.
ಸಫಾರಿ ವಾಹನಗಳಿಗೆ ಜಿಪಿಎಸ್ ಡ್ಯಾಶ್

ಕ್ಲಾಶ್. ಗುಂಡ್ಲುಪೇಟೆ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದೊಳಗೆ ಸಫಾರಿ ಮಾಡುವಾಗ ವನ್ಯಜೀವಿಗಳಿಗೆ ತೊಂದರೆಯಾಗದಂತೆ, ಸಹಜ ಚಲನ ವಲನಕ್ಕೆ ಅಡ್ಡಿಯಾಗದಂತೆ ನಿಗಾ ಇರಿಸುವ ಉದ್ದೇಶದಿಂದ ಅರಣ್ಯ ಇಲಾಖೆಯು 18 ಸಫಾರಿ ವಾಹನಗಳಿಗೆ GPS ಹಾಗೂ ಡ್ಯಾಶ್ ಕ್ಯಾಮರಾ ಅಳವಡಿಕೆ ಮಾಡಿದೆ. ಸಫಾರಿ ವೇಳೆ ಹುಲಿ, ಚಿರತೆ ಸಹಿತ ಇನ್ನಿತರ ವನ್ಯಜೀವಿಗಳು ಕಾಣಿಸಿಕೊಂಡರೆ ವಾಹನ ಚಾಲಕರು ಇತರೆ ಸಫಾರಿ ವಾಹನಗಳ ಚಾಲಕರಿಗೆ ಸುದ್ದಿ ಮುಟ್ಟಿಸುತ್ತಿದ್ದರು. ಪರಿಣಾಮ ಸಫಾರಿಗೆ ತೆರಳುತ್ತಿದ್ದ ಎಲ್ಲಾ ವಾಹನಗಳು ಪ್ರಾಣಿಗಳು ಇರುವ ಜಾಗಕ್ಕೆ ಮರೆಮಾಚುತ್ತಿದ್ದವು. ಒಂದೇ ಕಡೆ ಹಲವು ವಾಹನಗಳು ಜಮಾಯಿಸುತ್ತಿದ್ದರಿಂದ ಪ್ರಾಣಿಗಳ ಸಹಜ ಭೇಟಿ ಹಾಗೂ ಸಂಚಾರಕ್ಕೆ ಕಿರಿಕಿರಿ ಉಂಟಾಗುತ್ತಿತ್ತು. ಪರ್ಯಾಯ ಇಂಧನ ವಾಹನ ಮಾರಾಟ ದಾಖಲೆ. ನವದೆಹಲಿ ಆಗಸ್ಟ್ ತಿಂಗಳಲ್ಲಿ ಮಾರಾಟಗಳ ರೀಟೇಲ್ ಮಾರಾಟವು %17.51 ಬೆಳವಣಿಗೆ ಕಂಡಿದೆ. ಪ್ರಯಾಣಿಕ ವಾಹನ ವಿಭಾಗದಲ್ಲಿ ದೇಶದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ CNG ಹೈಬ್ರಿಡ್ ಮತ್ತು EV ಮೋಟಾರುಗಳ ಪೆಟ್ರೋಲ್ ಮಾರಾಟವು ವಾಹನಗಳ ಮಾರಾಟ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ. ಪರ್ಯಾಯ ಇಂಧನಗಳಾದ CNG ಹೈಬ್ರಿಡ್ ಮತ್ತು EV ವಾಹನಗಳ ಮಾರಾಟವು %49.95 ಇದೆ. ಪೆಟ್ರೋಲ್ ವಾಹನಗಳ ಮಾರಾಟವು %40.85 ಇದೆ ಎಂದು ಆಟೋಮೊಬೈಲ್ ಡೀಲರ್ಗಳ ಸಂಘದ ಒಕ್ಕೂಟ ತಿಳಿಸಿದೆ. ರೆಡಾರ್ ಲಘು ಹೆಲಿಕಾಪ್ಟರ್ ಖರೀದಿಗೆ ಒಪ್ಪಿಗೆ. ನವದೆಹಲಿ ಸೇನೆಯ 3 ಪಡೆಗಳ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರೆಡಾರ್ಗಳು ಮತ್ತು ಲಘು ಹೆಲಿಕಾಪ್ಟರ್ಗಳ ಒಳಗೊಂಡಂತೆ 1.10 ಲಕ್ಷ ಕೋಟಿ ಮೌಲ್ಯ ಸೇನಾ ಪರಿಕರಣ ಖರೀದಿಗೆ ರಕ್ಷಣಾ ಸಚಿವಾಲಯ ಸೋಮವಾರ ಅನುಮೋದನೆ ನೀಡಿದೆ. ರಿಯಾಯಿತಿ ದರದ ಈರುಳ್ಳಿ ಮಾರಾಟ ಶುರು. ಬೆಂಗಳೂರು ರಿಯಾಯಿತಿ ದರದಲ್ಲಿ ಈರುಳ್ಳಿ ಮಾರಾಟವನ್ನು ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ಸೋಮವಾರ ಆರಂಭಿಸಿದೆ. KG ಈರುಳ್ಳಿಗೆ 35 ದರ ನಿಗದಿ ಮಾಡಲಾಗಿದೆ. ಬೆಂಗಳೂರಿನ ದಾಸನಪುರ ಮತ್ತು ಹುಬ್ಬಳ್ಳಿ ಮಾರುಕಟ್ಟೆಗೆ ತಲಾ 1 ಟ್ರಕ್ ಈರುಳ್ಳಿ ಬಂದಿದ್ದು, ಪ್ರತಿ ಟ್ರಕ್ನಲ್ಲಿ 35 ಟನ್ ಈರುಳ್ಳಿ ಇದೆ. ಬೆಂಗಳೂರಿನಲ್ಲಿ ವ್ಯಾನ್ ಮೂಲಕ ವಿವಿಧ ಪ್ರದೇಶಗಳಲ್ಲಿ ಈರುಳ್ಳಿ ಮಾರಾಟ ಮಾಡಲಾಗುತ್ತಿದೆ. ನೇಪಾಳ 1356 ಏರಿದ ಮೃತರ ಸಂಖ್ಯೆ. ಕಠ್ಮಂಡು ಭೀಕರ ಪ್ರವಾಹದಿಂದ ತತ್ತರಿಸಿರುವ ನೇಪಾಳದಲ್ಲಿ ಸೋಮವಾರವೂ ಮೃತದೇಹಗಳು ಪತ್ತೆಯಾಗಿದ್ದು ಮೃತರ ಸಂಖ್ಯೆ 1356 ಏರಿಕೆಯಾಗಿದೆ. 589 ವಿದೇಶಿ ಪ್ರಜೆಗಳನ್ನು ಒಳಗೊಂಡಂತೆ ಇನ್ನು 4994 ಜನರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈಶಾನ್ ದ್ವಿಶತಕ ರನ್ ಗುಡ್ಡೆಯಾಗಿದ್ದ ಪೂರ್ವ. ಚೆನ್ನೈ ತೀವ್ರ ಧಗೆಯ ವಾತಾವರಣದಲ್ಲಿ 270 ರನ್ಗಳ ಭರ್ಜರಿ ಆಟವಾಡಿದ ಈಶಾನ್ ಕಿಶನ್ ದೀರ್ಘ ಮಾದರಿಯ ಆಟಕ್ಕೂ ತಾವು ಸೈ ಎಂಬುದನ್ನು ಆಟಗಾರರಿಗೆ ಮನವರಿಕೆ ಮಾಡಿಕೊಟ್ಟರು. ದಕ್ಷಿಣ ವಲಯ ವಿರುದ್ಧ ದುಲೀಪ್ ಟ್ರೋಫಿ ಕ್ರಿಕೆಟ್ ಫೈನಲ್ ಪಂದ್ಯದ ಎರಡನೇ ದಿನವಾದ ಸೋಮವಾರ ಪೂರ್ವ ವಲಯ 708 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ರನ್ ಸೂರಿಯಲ್ಲಿ ಭಾಗಿಯಾದ ಕುಮಾರ್ ಕುಶಾಗ್ರ ತಮ್ಮ 6ನೇ ಪ್ರಥಮ ದರ್ಜೆ ಶತಕ ಗಳಿಸಿದರು. ದಿನದ ಕೊನೆಯಲ್ಲಿ ಪೂರ್ವ ವಲಯ ಆಲ್ಔಟ್ ಆಗಿದ್ದು ಮಂಗಳವಾರ ದಕ್ಷಿಣ ವಲಯ ಮೊದಲ ಇನ್ನಿಂಗ್ಸ್ ಆರಂಭಿಸಿದೆ. ನಾಶ್ರಾ ಮೋಡಿ ಪಾಕ್ ಸೆಮಿಗೆ. ದುಬೈ ಸ್ಪಿನ್ನರ್ ನಾಶ್ರಾ ಸಂಧು ಅವರ ಕೈಚಳಕದ ನೆರವಿನಿಂದ ಪಾಕಿಸ್ತಾನ ತಂಡವು ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಪಂದ್ಯದಲ್ಲಿ ಸೋಮವಾರ 72 ರನ್ಗಳಿಂದ ಹಾಂಗ್ಕಾಂಗ್ ತಂಡವನ್ನು ಮಣಿಸಿತು. ಈ ಗೆಲುವಿನೊಂದಿಗೆ ಪಾಕ್ ತಂಡವು ಎ ಗುಂಪಿನಲ್ಲಿ 2ನೇ ಸ್ಥಾನದೊಂದಿಗೆ ಸೆಮಿಫೈನಲ್ಗೆ ಮುನ್ನಡೆಯಿತು. ಇದೇ 11ರಂದು ನಡೆಯುವ 2ನೇ ಸೆಮಿಫೈನಲ್ನಲ್ಲಿ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಟಿಟಿ ಅಥರ್ವ ತನಿಷ್ಕಾಗೆ ಪ್ರಶಸ್ತಿ. ಬೆಂಗಳೂರು ಅಥರ್ವ ನವರಂಗಿ ಮತ್ತು ತನಿಷ್ಕಾ ಕಾಲಭೈರವರವರು BM ಶ್ರೀನಿವಾಸಯ್ಯರವರ ಸ್ಮರಣಾರ್ಥ 5ನೇ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಿಯದಲ್ಲಿ ಕ್ರಮವಾಗಿ 19 ವರ್ಷದವರೆಗಿನ ಬಾಲಕರ ಮತ್ತು ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿತು. 8ರ ಘಟ್ಟಕ್ಕೆ ಅಲ್ಕಾರಾಜ್ ಶೆಲ್ಟನ್ ನ್ಯೂಯಾರ್ಕ್. ಪ್ರಶಸ್ತಿ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿರುವ ಸ್ಪೇನ್ ತಾರೆ ಕಾರ್ಲೋಸ್ ಅಲ್ಕಾರಾಜ್ ರವರು ಅತಿಥಿಯ ದೇಶದ ಟಾಲೆಮಿ ಪಾಲ್ ರವರ್ನ ನೇರ ಸೆಟ್ಟುಗಳಲ್ಲಿ ಮಣಿಸಿ ಅಮೆರಿಕ ಓಪನ್ ಟೆನ್ನಿಸ್ ಟೂರ್ನಿಯದಲ್ಲಿ 8ರ ಘಟ್ಟ ಪ್ರವೇಶಿಸಿದರು. ವಿಶ್ವದ ಅಗ್ರಮಾನ್ಯ ಆಟಗಾರ್ತಿ ಅರಿನಾ ಸೆಪಾಲೆಂಕರವರು ಹ್ಯಾಟ್ರಿಕ್ ಕಿರೀಟದತ್ತ ದಾಪುಗಾಲು ಇಟ್ಟರು. ಕರುಣ್ ನಾಯರ್ ಅಮೋಘ ಶತಕ. ಬೆಂಗಳೂರು ದುಲೀಪ್ ಟ್ರೋಫಿ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳಿಗೆ ದಕ್ಷಿಣ ವಲಯ ತಂಡದಲ್ಲಿ ಸ್ಥಾನ ಪಡೆಯಲು ವಿಫಲರಾದ ಕರ್ನಾಟಕದ ಅನುಭವಿ ಬ್ಯಾಟರ್ ಕರುಣ್ ನಾಯರ್ ರವರು ಸೋಮವಾರ ಕ್ಯಾಪ್ಟನ್ ತಿಮ್ಮಪ್ಪಯ್ಯ ಸ್ಮಾರಕ ಕ್ರಿಕೆಟ್ ಟೂರ್ನಿಯದಲ್ಲಿ ಛತ್ತೀಸ್ಗಢದ ವಿರುದ್ಧ ಅಮೋಘ ಶತಕ ಬಾರಿಸಿದರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ನಾಯರ್ರವರ ಬ್ಯಾಟಿಂಗ್ ನೆರವಿನಿಂದ KACA ಕಾರ್ಯದರ್ಶಿ ಇವೆಲಿನ್ ತಂಡವು ಮೊದಲ ದಿನವಾದ ಅಂತ್ಯಕ್ಕೆ 90 ಓವರ್ಗಳಲ್ಲಿ 7 ವಿಕೆಟ್ಗೆ 277 ಗೌರವಯುತ ಮೊತ್ತ ಗಳಿಸಿತು.

ಜಿಸಿಎಲ್ ಗಮನ ಸೆಳೆದ ಅಪ್ಲೈನ್ ಹೋರಾಟ. ಬೆಂಗಳೂರು ಹಾಲಿ ಚಾಂಪಿಯನ್ ಅಪ್ಲೈನ್ಸ್ ಎಪಿಎಲ್ ಪೈಪರ್ಸ್ ತಂಡವು ನಾಲ್ಕನೇ ಗ್ಲೋಬಲ್ ಚೆಸ್ ಲೀಗ್ನ ಮೂರನೇ ದಿನದ ಆಟ ಆಡಿದ ಎರಡು ಪಂದ್ಯಗಳಲ್ಲಿ ಒಂದರಲ್ಲಿ ಸೋತು ಅಗ್ರಸ್ಥಾನಕ್ಕೇರುವಲ್ಲಿ ಯಶಸ್ವಿಯಾಯಿತು. ಈ ಲೀಗ್ನಲ್ಲಿ ನಡೆಯುತ್ತಿರುವ ಅಶೋಕ ಹೋಟೆಲ್ನಲ್ಲಿ ತಲೆ ಎತ್ತಿರುವ ಫ್ಯಾನ್ ಝೋನ್ನಲ್ಲಿ ಮತ್ತು ವಿಐಪಿ ಲಾಜ್ ಹೊರಗೆ ನೂರಾರು ಸಂಖ್ಯೆಯಲ್ಲಿದ್ದ ಅಭಿಮಾನಿಗಳು ವಿಶ್ವವಿಖ್ಯಾತ ಆಟಗಾರರ ಹಸ್ತಾಕ್ಷರ ಪಡೆಯಲು ನಡೆಸುತ್ತಿದ್ದ ಪೈಪೋಟಿ ಸೋಮವಾರವೂ ಕಂಡುಬಂದಿತು. ಫುಟ್ಬಾಲ್ ಪ್ರಶಸ್ತಿ ಸುತ್ತಿಗೆ ಮಣಿಪುರ. ಬೆಂಗಳೂರು ಮಣಿಪುರ ತಂಡವು ಪೆನಾಲ್ಟಿ ಶೂಟೌಟ್ನಲ್ಲಿ ಮಿಜೋರಾಂನ ತಂಡವನ್ನು ಮಣಿಸಿ ಡಾಕ್ಟರ್ ಬಿಸಿ ರಾಯ್ ಟ್ರೋಫಿ ಜೂನಿಯರ್ ಬಾಲಕರ ರಾಷ್ಟ್ರೀಯ ಫುಟ್ಬಾಲ್ ಟೂರ್ನಿಯಲ್ಲಿ ಫೈನಲ್ ಪ್ರವೇಶಿಸಿತು. ಬೆಂಗಳೂರು ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ಸೋಮವಾರ ನಡೆದ ಫೈನಲ್ನಲ್ಲಿ ನಿಗದಿತ ಅವಧಿಯ ಪಂದ್ಯವು 2-2 ಗೋಲುಗಳಿಂದ ಸಮಬಲಗೊಂಡಿತು. ಶೂಟೌಟ್ನಲ್ಲಿ 7-6 ಮಣಿಪುರ ತಂಡವನ್ನು ರೋಚಕ ಗೆಲುವು ಸಾಧಿಸಿತು. ಗುಕೇಶ್ ಫಾರ್ಮ್ ಚಿಂತೆಯಿಲ್ಲ ಸವಾಲು. ಬೆಂಗಳೂರು 2 ಹಿಂದೆ ಬೂಡಾಪೆಸ್ಟ್ ಟೆಸ್ಟ್ ಒಲಿಂಪಿಯಾಡ್ನಲ್ಲಿ ಭಾರತ ಓಪನ್ ಮತ್ತು ಮಹಿಳೆಯರ ತಂಡಗಳು ಚಿನ್ನ ಗೆದ್ದು ದಾಖಲೆ ಬರೆದವು. ಈ ಬಾರಿಯ ಒಲಿಂಪಿಯಾಡ್ ಉಜ್ಬೇಕಿಸ್ತಾನದ ಸಮರ್ಕಂಡ್ನಲ್ಲಿ ನಡೆಯಲಿದ್ದು ಇದಕ್ಕೆ ಕೇವಲ 8 ಉಳಿದಿದೆ. ನಗರದಲ್ಲಿ ನಡೆಯುತ್ತಿರುವ ಗ್ಲೋಬಲ್ ಚೆಸ್ ಲೀಗ್ 13 ಮುಕ್ತಾಯಗೊಳ್ಳಲಿದ್ದು ಇದರ ಬೆನ್ನಲ್ಲಿ ಭಾರತದ ಓಪನ್ ಮತ್ತು ಮಹಿಳಾ ಚೆಸ್ ತಂಡಗಳು ಸಮರ್ಕಂಡ್ಗೆ ಪ್ರಯಾಣಿಸಲಿವೆ. ಅಲ್ಲಿ ಇದೇ 16-27 46 ಒಲಿಂಪಿಯಾಡ್ ನಡೆಯಲಿದೆ. ಪ್ಯಾರಾ ಅರ್ಚರಿ ಫೈನಲ್ಗೆ ಶೀತಲ್ ಅಹಮದಾಬಾದ್. ಹಾಲಿ ವಿಶ್ವ ಚಾಂಪಿಯನ್ ಶೀತಲ್ ದೇವಿ ರವರು ಇಲ್ಲಿ ನಡೆಯುತ್ತಿರುವ ವಿಶ್ವ ಅರ್ಚರಿ ಪ್ಯಾರಾ ಸರಣಿ ಕ್ರೀಡಾಕೂಟದ ಮಹಿಳೆಯರ ಕಾಂಪೌಂಡ್ ವೈಯಕ್ತಿಕ ವಿಭಾಗದಲ್ಲಿ ಸೋಮವಾರ ಫೈನಲ್ ಪ್ರವೇಶಿಸಿದರು. ಇದರೊಂದಿಗೆ ಭಾರತಕ್ಕೆ ಪದಕ ಖಚಿತಪಡಿಸಿದರು. ಇವತ್ತಿನ ಶುಭಾಷಿತ: ನಮ್ಮ ಗುರಿಗಳ ಮೇಲೆ ನಾವು ನಂಬಿಕೆ ಇಟ್ಟಾಗ ನಾವು ಯಾವ ಕನಸು ಕಾಣುತ್ತೇವೆ ಅದು ನನಸಾಗುತ್ತದೆ. APJ ಅಬ್ದುಲ್ ಕಲಾಂ ರವರು.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಡಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನ್ಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 15 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 9 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 24 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 26 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ.

ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚಿನ್ನಧ್ವನಿ. ನಮಸ್ಕಾರ.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಮಾನಸಿಕ ಆರೋಗ್ಯ ಎಂಬ ವಿಷಯವನ್ನು ಕುರಿತು ಬೆಂಗಳೂರಿನ ನಿಮನ್ಸ್ ಆಸ್ಪತ್ರೆಯ ಮನೋವೈದ್ಯಕೀಯ ಶುಶ್ರೂಷಕರಾದ ಶ್ರೀ ಮೋಹನ್ ಕೃಷ್ಣ ಹಾಗೂ ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗೋಕುಲ್ ಎನ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ.

ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

0: ನಮಸ್ಕಾರ. ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ನನಗೆ ಬೇಕಾದುದು ಕಬ್ಬಿಣದ ಸ್ನಾಯುಗಳು, ಉಕ್ಕಿನ ನರಗಳು ಮತ್ತು ಸಿಡಿಲಿನಂತಹ ಮನಸ್ಸುಗಳು. ಅಂತಹ ಕೆಲವೇ ಯುವ ಜನರಿಂದ ದೇಶದ ಭವಿಷ್ಯವನ್ನೇ ಬದಲಾಯಿಸಬಲ್ಲೆ. ಹೀಗೆಂದವರು ಯಾರು ಗೊತ್ತಾ? ವೀರ ಸನ್ಯಾಸಿ, ಅಪ್ರತಿಮ ದೇಶಭಕ್ತರಾದಂತಹ ಸ್ವಾಮಿ ವಿವೇಕಾನಂದರು. ನಿಜ, ಯುವಶಕ್ತಿ ಎನ್ನುವಂಥದ್ದು ಯಾವುದೇ ದೇಶದ ಅತ್ಯಪೂರ್ವವಾದಂತಹ ಸಂಪನ್ಮೂಲ. ಏಕೆಂದರೆ ದೇಶದ ಭವಿಷ್ಯವನ್ನು ರೂಪಿಸುವವರು ಯುವಜನರು. ಈ ಸಂದರ್ಭದಲ್ಲಿ ಯುವಜನರು ಮತ್ತು ಮಾನಸಿಕ ಆರೋಗ್ಯ ಕುರಿತಂತೆ ಒಂದಿಷ್ಟು ಚರ್ಚೆ ನಮ್ಮ ಇಂದಿನ ಸಂಚಿಕೆಯಲ್ಲಿ. ನಮ್ಮೊಂದಿಗಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದಲ್ಲಿ ಮನೋವೈದ್ಯಕೀಯ ಶುಶ್ರೂಷಕರಾಗಿರುವಂತಹ ಶ್ರೀ ಮೋಹನ್ ಕೃಷ್ಣ ಪಿವಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅಪಾರವಾದ ನಂಬಿಕೆಯನ್ನು ದೇಶದ ಯುವಶಕ್ತಿಯ ಮೇಲೆ ವಿವೇಕಾನಂದರು ಇಟ್ಟಿದ್ರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿಯೇ ಅವರು ಸದೃಢವಾದಂತಹ ದೇಹ ಮತ್ತು ಮನಸ್ಸನ್ನು ಹೊಂದಿರುವ ಯುವ ಜನರು ಬರಬೇಕು ಅನ್ನುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದರು. ಆದರೆ ವಿವೇಕಾನಂದರಿಗೂ ಮತ್ತು ಮಾನಸಿಕ ಆರೋಗ್ಯಕ್ಕೂ ಏನು ಸಂಬಂಧ?
1: ನೀವೇ ಹೇಳಿದಾಗೆ ಉಕ್ಕಿನ ಸ್ನಾಯುಗಳು, ಧೈರ್ಯವಾದಂಥ ಮನಸ್ಥಿತಿ ಇರುವಂಥ ಯುವ ಜನರು ನನಗೆ ಬೇಕು ಅಂತ ಅವ್ರು ಹೇಳಿದರು. ಧೈರ್ಯವಾದ ಮನಸ್ಥಿತಿ ಇರುವಂಥ ಯುವ ಜನರು ಅಂದರೆ ಆರೋಗ್ಯವಾಗಿ ಇರುವಂಥ ಯುವ ಜನರು. ಅದರ ಬಗ್ಗೆ ಅವರು ಅವಾಗಲೇ 150 ವರ್ಷಗಳ ಹಿಂದೇನೆ ಅವರು ಹೇಳಿದ್ರು, ಈ ರೀತಿಯಾದ ಯುವ ಜನರಿಂದ ಮಾತ್ರ ದೇಶದ ಪ್ರಗತಿ ಸಾಧ್ಯ ಅಂತ ಹೇಳಿ. ಹಾಗಾಗಿ ವಿವೇಕಾನಂದರಿಗೂ ಮತ್ತು ಯುವ ಜನರಿಗೂ ಮತ್ತು ಮಾನಸಿಕ ಆರೋಗ್ಯಕ್ಕೂ ಬಹಳ ನಿಕಟವಾದ ಸಂಬಂಧ ಇದೆ.
0: ಈಗ ಆರೋಗ್ಯ ಅಂತಂದ್ರೆ ಕೇವಲ ದೇಹಕ್ಕೆ ಸಂಬಂಧಪಟ್ಟಿದ್ದು ಎನ್ನುವ ಸೀಮಿತವಾದ ಜ್ಞಾನ ನಮ್ಮಲ್ಲಿತ್ತು ಮುಂಚೆ. ಆದರೆ ಇತ್ತೀಚೆಗೆ ಅದು ಪೂರ್ತಿ ಬದಲಾಗಿದೆ. ಆರೋಗ್ಯ ಅಂತಂದ್ರೆ ಅದು ಹಲವು ಆಯಾಮಗಳನ್ನ ಒಳಗೊಂಡಿದೆ. ಸಮಗ್ರ ಆರೋಗ್ಯದಲ್ಲಿ ಅದೆಲ್ಲದೂ ಇರಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಪ್ರಿಯವಾಗಿದೆ. ಆದರೆ ಅಧ್ಯಾತ್ಮ ವಿಚಾರಗಳಿಂದ ಮಾನಸಿಕ ಆರೋಗ್ಯಕ್ಕೆ ಏನಾದರೂ ಪ್ರಯೋಜನ ಇದೆಯಾ?
1: ಬಹಳ ಪ್ರಯೋಜನ ಇದೆ. ಈಗ WHO ಅವರು ಆರೋಗ್ಯದ ಡೆಫಿನೇಷನ್ನೇ ಚೇಂಜ್ ಮಾಡಿದ್ದಾರೆ. ನೀವು ಹೇಳಿದಾಗೆ ಬರೀ ಫಿಸಿಕಲ್, ದೈಹಿಕವಾದ ಆರೋಗ್ಯದ ಮಾತ್ರ ಪ್ರಾಮುಖ್ಯ ಮೊದಲಿತ್ತು. ಈಗ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ಅಂತ ಈ ಎಲ್ಲದನ್ನು ಆ್ಯಡ್ ಮಾಡಿದ್ದಾರೆ. ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮ. ಹಾಗಾಗಿ ಇದೆಲ್ಲವೂ ಸರಿಯಾಗಿದ್ದರೆ ಮಾತ್ರ, ಒಂದು ಬ್ಯಾಲೆನ್ಸ್ಡ್ ಆಗಿದ್ದರೆ ಮಾತ್ರ ಒಂದು ದೃಢವಾದ ದೇಹ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯವನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯ.
0: ಏನು ಮಾಡುತ್ತೆ ಈ ಅಧ್ಯಾತ್ಮ ಅನ್ನುವಂಥದ್ದು? ಯಾವ ರೀತಿಯಲ್ಲಿ ಒಂದು ಮನಸ್ಸಿನ ಆರೋಗ್ಯಕ್ಕೆ ಸಹಕಾರಿ?
1: ಸ್ಪಿರಿಚುಯಾಲಿಟಿಯಿಂದ, ಧ್ಯಾನದಿಂದ ಮನಸ್ಸನ್ನು ನಾವು ಕೇಂದ್ರೀಕರಿಸ್ಕೋಬೋದು, ಫೋಕಸ್ಡ್ ಆಗಿರ್ಬೋದು. ಈಗಿನ ಯುವಜನದ ಪ್ರಾಬ್ಲಮ್ ಏನಂದರೆ ಬಹಳ ಡಿಸ್ಟ್ರಾಕ್ಷನ್ಸ್ ಇದೆ. ಮೊಬೈಲ್ ಡಿಸ್ಟ್ರಾಕ್ಷನ್ ಇದೆ, ಅಲ್ಲದೆ ಹಲವಾರು ರೀತಿಯಾದ ಡಿಸ್ಟ್ರಾಕ್ಷನ್ ಇರೋದ್ರಿಂದ ಅವ್ರಿಗೆ ಆ ಸ್ಟ್ರೆಂತ್ ಸಿಗ್ತಾ ಇಲ್ಲ. ಮೊದಲಿನ ಹಾಗೆ ಇದ್ದ ಹಾಗೆ ಈಗ ಆಗ್ತಾ ಇಲ್ಲ. ಅದರಿಂದ ಈಗ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ, ಅಡಿಕ್ಷನ್ಸ್ ಆಗ್ತಾ ಇದೆ. ಆಮೇಲೆ ಮದ್ಯಪಾನ, ಧೂಮಪಾನ, ಹಾಗೇನೆ ಇಂಟರ್ನೆಟ್ ಅಡಿಕ್ಷನ್ನು, ಆ ರೀತಿಯಾದ ಬೇರೆ ಬೇರೆಯಾದ ಅಡಿಕ್ಷನ್ಸ್ಗೆ ಹೋಗ್ತಾ ಇದ್ದಾರೆ. ಆ ಸ್ಪಿರಿಚುಯಾಲಿಟಿ ಇದ್ರೆ ಇದೆಲ್ಲನೂ ನಾವು ತಪ್ಪಿಸ್ಬೋದು ಅಂತ ನಂಬೋದು ನಾವು.
0: ಸ್ವಾಮಿ ವಿವೇಕಾನಂದರು ಧ್ಯಾನ ಮತ್ತು ಆತ್ಮಾವಲೋಕನ ಎನ್ನುವುದರ ಬಗ್ಗೆ ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ. ಅದು ಯುವ ಜನರಿಗೆ ಮಾತ್ರವಲ್ಲ, ಎಲ್ಲರಿಗೂ ದಾರಿ ದೀಪವಾಗುವಂಥದ್ದು. ಅದರ ಬಗ್ಗೆ ಏನು ಹೇಳ್ತೀರಿ?
1: ಧ್ಯಾನ ಮತ್ತು ಆತ್ಮಾವಲೋಕನದಿಂದ ನಾವು ನಮ್ಮ ಮನಸ್ಸಿನಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಧ್ಯಾನದಲ್ಲಿ ಕೂತ್ಕೊಳ್ಳುವಾಗ ಏನೇನು ಚಿಂತನೆಗಳು ನಮ್ಮ ಮನಸ್ಸಿನಲ್ಲಿ ಹೋಗುತ್ತೆ, ಅದನ್ನು ಹೇಗೆ, ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಇರುತ್ತೆ, ನಕಾರಾತ್ಮಕ ಚಿಂತೆಗಳು ಇರುತ್ತೆ. ಆದಷ್ಟು ನಾವು ಸಕಾರಾತ್ಮಕ ಚಿಂತೆಗಳನ್ನು ಜಾಸ್ತಿ ಬೆಳೆಸ್ಕೊಳ್ಳಿಕ್ಕೆ ಧ್ಯಾನದಿಂದ ಮತ್ತು ನೀವು ಹೇಳಿದಾಗೆ ಆತ್ಮಾವಲೋಕನದಿಂದ ಬಹಳ ನಮಗೆ ಹೆಲ್ಪ್ ಆಗುತ್ತೆ.
0: ಈ ಯುವ ಜನರಲ್ಲಿ ಭಾವನೆಗಳ ಮೇಲೆ ಯಾವುದೇ ರೀತಿಯ ಒಂದು ನಿಯಂತ್ರಣ ಇರೋದಿಲ್ಲ, ಹಾಗಾಗಿ ಭಾವನಾತ್ಮಕ ನಿಯಂತ್ರಣಕ್ಕೆ ಇದು ಸಹಾಯ ಮಾಡುತ್ತಾ?
1: ಹೌದು ಹೌದು ಹೌದು. ಯಾಕಂದರೆ ಅವ್ರಿಗೆ ಹಲವಾರು ಡಿಸ್ಟ್ರಾಕ್ಷನ್, ನಾನು ಮೊದಲೇ ಹೇಳಿದ್ದಂದ್ರೆ ಏನೇ

0: ಏನೋ ಇವಾಗ ಇಂಟರ್ನೆಟ್ನಲ್ಲಿ ಏನೇನೋ ನೋಡಿರ್ತಾರೆ ಅದಕ್ಕೆ ರಿಲೇಟೆಡ್ ಭಾವನೆಗಳು ಬರ್ತಾ ಇರುತ್ತೆ. ಅದು ಕಡಿಮೆ ಮಾಡಬೇಕಾದ್ರೆ ನಾವು ಧ್ಯಾನ ಮತ್ತೆ ಆತ್ಮಾವಲೋಕನ ಬಹಳ ಮುಖ್ಯ.
1: ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆ 2017 ಅನ್ನುವಂಥದ್ದು ಇಡೀ ಈ ಒಂದು ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ತುಂಬಾ ಪ್ರಮುಖವಾದಂತಹ ಕಾಯ್ದೆ ಆಗಿದೆ. ಅದರಲ್ಲಿ ಸಾಕಷ್ಟು ಮಾರ್ಗಸೂಚಿಗಳನ್ನ ನೀಡಲಾಗಿದೆ, ಅದನ್ನ ಅನುಸರಿಸಿಕೊಂಡೇ ಇದೆಲ್ಲವನ್ನ ಮಾಡಲಾಗ್ತಾ ಇದೆ. ಅದರಲ್ಲಿ ಯುವ ಜನರ ಮಾನಸಿಕ ಆರೋಗ್ಯದ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಲಾಗಿದೆಯಾ? ಹೇಗೆ?
0: ಬಹಳನೇ ಪ್ರಸ್ತಾಪ ಮಾಡಲಾಗಿದೆ. ಮೊದಲು ಯುವ ಜನರಾಗ್ಲಿ ಯಾರೇ ಆಗ್ಲಿ ಒಂದು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಅಪರಾಧವಾಗಿ ನೋಡ್ತಾ ಇದ್ರು. ಎಲ್ಲರಿಗೂ ಜೀವನದ ಬಗ್ಗೆ ಆಸೆ ಇರುತ್ತೆ, ಜೀವನ ಎಲ್ಲರೂ ಮಾಡಬೇಕು ಅಂತಾನೆ ಆಸೆಯಲ್ಲಿರ್ತಾರೆ. ಆದರೆ ಕೆಲವು ಸಂದರ್ಭಗಳಿಂದ ಮಾನಸಿಕ ಒತ್ತಡಗಳಿಂದ ತೊಂದರೆಗಳಿಂದ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ಈಗ ಅದನ್ನ ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಅದು ಒಂದು ಅಪರಾಧ ಅಲ್ಲ, ಅವರಿಗೆ ಬೇಕಾಗಿರೋದು ಚಿಕಿತ್ಸೆ ಮತ್ತೆ ಸಪೋರ್ಟ್. ಆದ್ರಿಂದ ನಾವು ಅವ್ರನ್ನ ಮತ್ತೆ ವಾಪಸ್ ನಾರ್ಮಲೈಸ್ ಮಾಡಬಹುದು ಅನ್ನೋದು ಈಗ ಹೊಸ ಕಾಯ್ದೆಯ ಪ್ರಕಾರ ಅದನ್ನ ಕ್ರಿಮಿನಲೈಸೇಷನ್ ತೆಗೆದು ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಆಮೇಲೆ ಎಲ್ಲರಿಗೂ ಮಾನಸಿಕ ಆರೋಗ್ಯಕ್ಕೆ ಆಕ್ಸೆಸ್ ಇಂಪ್ರೂವ್ ಮಾಡಿದ್ದಾರೆ. ಇವಾಗ ಯುವಜನರಾಗ್ಲಿ, ಇವಾಗ ತುಂಬಾ ಸ್ಟಿಗ್ಮಾ ಇರ್ತಾ ಇತ್ತು, ನಮ್ಮ ನಿಮ್ಹಾನ್ಸ್ಗೆ ಆಗ್ಲಿ ಮೊದಲು ಯಾರು ಜಾಸ್ತಿ ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ನಿಮ್ಹಾನ್ಸ್ಗೆ ಒಂದ್ಸಲ ಬಂದ್ಬಿಟ್ರೆ ಒಂದು ಲೇಬಲ್ ತರ ಬಂದ್ಬಿಡ್ತಾ ಇತ್ತು. ಅವ್ರ ಮಾನಸಿಕ ರೋಗಿ, ಅವರಿಂದ ಏನು ಪ್ರಯೋಜನ ಇಲ್ಲ, ಅವ್ರಿಗೊಂದ್ ಕೆಲಸ ಕೊಡೋದಕ್ಕಾಗ್ಲಿ ಅವರ ಮದುವೆ ವಿಷಯಕ್ಕಾಗ್ಲಿ ಇದೆಲ್ಲ ಒಂದು ಅಡಚಣೆಗಳಾಗ್ತಾ ಇತ್ತು. ಈಗ ಅದನ್ನ ನಾರ್ಮಲೈಸ್ ಮಾಡಿದ್ದಾರೆ. ಯಾರಿಗೆ ಬೇಕಿದ್ರು ಮೆಂಟಲ್ ಹೆಲ್ತ್ ಆಕ್ಸೆಸ್, ಆರೋಗ್ಯಕ್ಕೋಸ್ಕರ, ಮಾನಸಿಕ ಆರೋಗ್ಯಕ್ಕೋಸ್ಕರ ಅವರು ನಿಮ್ಹ್ಯಾನ್ಸ್ ಆಗಲಿ, ಅದೇ ರೀತಿಯಾದ ಹಲವಾರು ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಆಕ್ಸೆಸ್ ಆಗಲಿ, ಎಲ್ಲದನ್ನು ತಗೊಂಡು ಅವರ ಮನಸ್ಸನ್ನು ಸರಿಪಡಿಸಿಕೊಳ್ಬೇಕು.
1: ಹಾಗಾಗಿ ಮುಖ್ಯವಾಗಿ ಎಲ್ಲರಿಗೂ ಮಾನಸಿಕ ಆರೋಗ್ಯದ ಒಂದು ಚಿಕಿತ್ಸೆಯ ಹಕ್ಕನ್ನು ನೀಡಲಾಗಿದೆ.
0: ಹೌದು,
1: ಹಾಗೆಯೇ ನೀವು ಹೇಳಿದ ಹಾಗೆ ಆತ್ಮಹತ್ಯೆ ಏನಿತ್ತು ಇದೊಂದು ಶಿಕ್ಷಾರ್ಹ ಅಪರಾಧ ಅನ್ನೋ ಹಾಗೆ ನೋಡಲಾಗ್ತಿತ್ತು. ಅದನ್ನ ತೆಗೆದು ಅದಕ್ಕೆ ಒಂದು ಚಿಕಿತ್ಸೆಯನ್ನ ಕೊಡಬೇಕು ಎನ್ನುವ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಒಂದು
0: ಹಾಗೆ ಎಲ್ಲಾ ಕಡೆನೂ ಮಾನಸಿಕ ಆರೋಗ್ಯಕ್ಕೆ ಬೇಕಾದ ವ್ಯವಸ್ಥೆಗಳಾಗಬೇಕು ಅನ್ನೋದನ್ನು ಆ ಕಾಯ್ದೆನೆಲ್ಲ ಮಾಡಿದ್ದಾರೆ.
1: ಈಗ ಮಾನಸಿಕ ರೋಗಿಗಳ ಆರೈಕೆಯಲ್ಲಿ ಶುಶ್ರೂಷೆಯನ್ನ ಮಾಡ್ತಾ ಅನೇಕ ದಶಕಗಳ ಕಾಲ ತಾವು ಸೇವೆಯನ್ನ ಸಲ್ಲಿಸಿದ್ದೀವಿ. ಹಾಗಾಗಿ ಈ ಶುಶ್ರೂಷಕರ ಪಾತ್ರ ಎಷ್ಟರ ಮಟ್ಟಿನದು?
0: ಬಹಳನೇ ಇದೆ. ಯಾಕಂದ್ರೆ ಇವಾಗ ಮನೋವೈದ್ಯಕೀಯ ಡಾಕ್ಟರ್ಗಳು ಅವ್ರನ್ನ ಪೇಷಂಟ್ಸ್ನ ಅಸೆಸ್ ಮಾಡ್ತಾರೆ, ಡಯಾಗ್ನೋಸ್ ಮಾಡ್ತಾರೆ, ಆಮೇಲೆ ಬೇಕಿದ್ದ ಚಿಕಿತ್ಸೆನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆದರೆ ಅವ್ರನ್ನ 24 ಗಂಟೆ ನಾವು ವಾರ್ಡಲ್ಲಿ ಇಟ್ಕೊಂಡು ಬೆಳಗಿನ ಟೈಮ್ನಲ್ಲಾಗಲಿ ರಾತ್ರಿ ಟೈಮಲ್ಲಾಗಲಿ ಪೇಷಂಟ್ನ ಟೋಟಲ್ ಆಗಿ ಕಸ್ಟಡಿಗೆ ತೊಗೊಂಡ್ಬಿಟ್ಟು ನಾವು ಅವ್ರನ್ನ ಆರೈಕೆ ಮಾಡ್ತೀವಿ. ಇವ್ರು ಹೇಳಿದ್ದ ವೈದ್ಯಕೀಯ ಅಡ್ವೈಸ್ ಏನಿದೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಸಪೋರ್ಟ್, ಎಮೋಷ್ನಲ್ ಸಪೋರ್ಟು, ಆಮೇಲೆ ಅವ್ರಿಗೆ ಬೇಕಾದ ಆಹಾರ ರೆಕ್ರಿಯೇಷನ್ ಎಲ್ಲನೂ ನಾವು ಟೈಮ್ ಟು ಟೈಮ್ ಕೊಟ್ಟು ಅವ್ರನ್ನ ಮನಸ್ಸನ್ನು ಒಂದು ನಿಯಂತ್ರಣಕ್ಕೆ ತರೋದಕ್ಕೆ ನಾವು ಬಹಳ ಇಂಪಾರ್ಟೆಂಟ್ ಇದು ಮಾಡ್ತೀವಿ. ಅದಲ್ಲದೆ ಸಮಾಜದಲ್ಲಿ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ, ಈ ವಿಷಯದ ಬಗ್ಗೆ ಹಲವಾರು ಅಪನಂಬಿಕೆಗಳು ಈಗಲೂ ಇದೆ.
1: ಹೌದು,
0: ಈಗಲೂ ಜನ ದೇವಾಭೂತದ ಬಗ್ಗೆ ನಂಬ್ತಾರೆ, ಇಲ್ಲಾಂದ್ರೆ ದೇವಸ್ಥಾನಗಳಿಗೆ ಹೋದ್ರೆ ಸರಿ ಹೋಗುತ್ತೆ ಅಂತ ಅನ್ಕೊಳ್ತಾರೆ. ಈ ಅಪನಂಬಿಕೆಗಳನ್ನೆಲ್ಲ ಸರಿ ಮಾಡ್ಕೊಳ್ಲಿಕ್ಕೂ ಸಹ ನಾವು ಅರಿವು ಮೂಡಿಸ್ಲಿಕ್ಕೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ, ಕುಟುಂಬದವ್ರಿಗೆಲ್ಲರಿಗೂ ಇದು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನಾವು ಅವರಿಗೆ ಅರಿವು ಮೂಡಿಸ್ತೇವೆ.
1: ನೀವು ಹೇಳಿದ್ರಿ ಇಂದಿಗೂ ಕೂಡ ಸಮಾಜದಲ್ಲಿ ಅನೇಕ ತಪ್ಪು ನಂಬಿಕೆಗಳು ಇದೆ ಅಂತ ಹೇಳಿ. ಅದರಲ್ಲಿ ಒಂದು ಅಂತಂದ್ರೆ ಮಾನಸಿಕ ಸಮಸ್ಯೆಗಳು ಇರುವಂತವರು ತೀರ ಹಿಂಸಾತ್ಮಕವಾದಂತಹ ಒಂದು ವರ್ತನೆಯನ್ನ ಹೊಂದಿರ್ತಾರೆ. ಅಂದ್ರೆ ಹೊಡೆಯುವಂಥದ್ದು, ಬಡಿಯುವಂಥದ್ದು, ಕಿರ್ಚುವಂಥದ್ದು, ಈ ರೀತಿಯಾಗಿ ಅಂತ ಮಾಧ್ಯಮಗಳಲ್ಲಿಯೂ ಕೂಡ ಎಲ್ಲೋ ಅವರನ್ನು ತೋರಿಸುವಂತಹ ಚಿತ್ರಗಳು ಮತ್ತು ದೃಶ್ಯಗಳು ಏನಿದೆ ಈ ಒಂದು ತಪ್ಪು ಕಲ್ಪನೆಗೆ ಇನ್ನಷ್ಟು ಪುಷ್ಟಿಯನ್ನ ಕೊಡುತ್ತೆ. ಶುಶ್ರೂಷಕರಾಗಿ ತಾವು ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದೀರಿ, ಇದರ ಬಗ್ಗೆ ಏನ್ ಹೇಳ್ತೀರಿ?
0: ಇದು ಒಂದು ತಪ್ಪು ನಂಬಿಕೆ ಮಾಧ್ಯಮಗಳಿಂದ ಅಲ್ಲ ಸಿನಿಮಾಗಳಲ್ಲಾಗಲಿ ಆ ರೀತಿ ಪ್ರೊಜೆಕ್ಟ್ ಮಾಡಿರೋದು ಒಂದು ತಪ್ಪು ಅಂತಾನೆ ಆಗುತ್ತೆ. ಓ ಇವಾಗ 200 ಡಿಫ್ರೆಂಟ್ ಟೈಪ್ ಆಫ್ ಡಿಸಾರ್ಡರ್ಸ್ ಇದೆ. ಅದರಲ್ಲಿ ಯಾವುದೋ ಒಂದರಲ್ಲಿ ಎರಡರಲ್ಲಿ ಆ ರೀತಿ ವೈಲೆಂಟ್ ಟೆಂಡೆನ್ಸೀಸ್ ಇರ್ಬೋದು. ತುಂಬಾ ಜಿಗುಪ್ಸೆ ಇರೋರು, ಡಿಪ್ರೆಷನ್ ಇರೋರು, ಆಕ್ಚುಲಿ ಅವ್ರಿಗೆ ಯಾವುದೋ ರೀತಿ ಬೇರೆಯವರು ಅವ್ರ ಮೇಲೆ ವೈಲೆನ್ಸ್ ಮಾಡ್ತಾರೆ ಹೊತ್ತು ಅವ್ರಿಗೆ ವೈಲೆಂಟ್ ಆಗೋದೇ ಇಲ್ಲ. ಕೆಲವು ಸಿಚುಯೇಷನ್ಸ್ ಅಲ್ಲಿ, ಕೆಲವು ಡಿಸಾರ್ಡರ್ಸ್ ಅಲ್ಲಿ ಮಾತ್ರ ವೈಲೆನ್ಸ್ ಇರುತ್ತೆ, ಎಲ್ಲಾದ್ರಲ್ಲೂ ಇರೋದಿಲ್ಲ. ಆಮೇಲೆ ಅದಕ್ಕೆ ಈಗ ಔಷಧಿಗಳು ಬಹಳ ಸಿಗುತ್ತೆ. 1-2 ಡೋಸಸ್ ಔಷಧಿ ದೇಹಕ್ಕೆ ಹೋಗ್ತಾ ಇದ್ದಾಗೇನೆ ಆ ವೈಲೆಂಟ್ ಟೆಂಡೆನ್ಸಿ ಅದೆಲ್ಲನೂ ಕಡಿಮೆ ಆಗ್ಬಿಡುತ್ತೆ. ಅವರು ಅದೆಲ್ಲ ಕಡಿಮೆ ಮಾಡ್ಕೊಂಡು ನಾರ್ಮಲ್ ಆಗೇ ಬಿಹೇವ್ ಮಾಡ್ತಾರೆ ನಾವು ನೋಡಿರೋ ಹಾಗೆ. ಅದರಿಂದ ಅದರ ಬಗ್ಗೆ ಯಾವುದೇ ರೀತಿಯಾದ ಆತಂಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ.
1: ಮಾನಸಿಕ ರೋಗಿಗಳ ಆರೈಕೆಯಲ್ಲಿ ಕುಟುಂಬ

0: ಬದವರ ಪಾತ್ರ ಎಷ್ಟರ ಮಟ್ಟಿಗೆ?
1: ಬಹಳ. ನಾವು ಕ್ಯಾನ್ಸರ್ ಬಂದರೆ ಅಥವಾ ಒಂದು ಹೃದಯದ ತೊಂದರೆ ಬಂದರೆ ಎಲ್ಲರೂ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಅವ್ರಿಗೆ ಆರೈಕೆ ಮಾಡ್ತಾರೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಬಹಳ ಕಾಸ್ಟ್ಲಿ ಆದರೂ ಸಹ ಇದೆಲ್ಲ ಖರ್ಚು ಮಾಡಿ ಟ್ರೀಟ್ ಮಾಡಿಸ್ತಾರೆ. ಅದೇ ಒಂದು ಮಾನಸಿಕ ಕಾಯಿಲೆ ಬಂದರೆ ನೀವು ಹೇಳ್ದಂಗೆ ಸ್ವಲ್ಪ ವೈಲೆಂಟ್ ಟೆಂಡೆನ್ಸಿ ಸ್ಟಾರ್ಟಿಂಗಲ್ಲಿ ತೋರಿಸ್ತಾರೆ, ಯಾಕಂದರೆ ಅದ್ರದ ನೇಚರ್ ಆಫ್ ಇಲ್ನೆಸ್ ಆ ರೀತಿ. ಆವಾಗ ಇವರು ಆಸ್ಪತ್ರೆಗೆ ಕರ್ಕೊಂಡು ಬರೋ ಬದಲು ಮನೆಯಿಂದ ಹೊರಗಾಕ್ಬಿಡೋದು, ಅವ್ರನ್ನ ಆರೈಕೆ ಮಾಡಿಸದೇ ಇರೋದು, ಹಾಗೆ ಮಾಡೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ತೊಂದರೆ. ಆಮೇಲೆ ಇದಕ್ಕೆ ಏನು ಕ್ಯಾನ್ಸರ್ ಅಷ್ಟಾಗಲಿ ಹಾರ್ಟ್ ಡಿಸೀಸ್ ಅಷ್ಟಾಗಲಿ ನಮಗೆ ಖರ್ಚು ಅಷ್ಟಿಲ್ಲ. ಔಷಧಿಗಳು ಕೊಡ್ತಾ ಬಂದರೆ ಬಹಳ ಬೇಗನೆ ಗುಣ ಆಗ್ತಾರೆ. ಅದರಿಂದ ನಾವು ಕುಟುಂಬದವರು ಸಹ ಸ್ಟಿಗ್ಮಾ ಎಲ್ಲ ಬಿಟ್ಬಿಟ್ಟು ಇವರು ಬಹಳ ಸಪೋರ್ಟಿವ್ ಆಗಿ ಇರಬೇಕು ಅಂತ ನನ್ನ ಅನಿಸಿಕೆ.
0: ಕಡೆಯದಾಗಿ ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ?
1: ಏನು ಹೇಳ್ತೀರಿ ಅಂದರೆ ಈಗ ಮಾನಸಿಕ ರೋಗಗಳು ಸಮಾಜದಲ್ಲಿ ಜಾಸ್ತಿ ಕಾಣ್ತಾ ಇದೆ, ಒತ್ತಡಗಳು ಜಾಸ್ತಿ ಆಗಿದೆ, ಹಾಗಾಗಿ ಜನಗಳಲ್ಲಿ ತೊಂದರೆಗಳು ಜಾಸ್ತಿ ಆಗಿದೆ. ಆಮೇಲೆ ಸ್ಟಿಗ್ಮಾನು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಆದರೆ ಆಸ್ಪತ್ರೆ ವ್ಯವಸ್ಥೆಗಳೆಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲರೂ ಮುಂದೆ ಬಂದು ಅವರು ಟ್ರೀಟ್ಮೆಂಟ್ ಅವೈಲ್ ಮಾಡಿಕೊಳ್ಬೇಕು. ಟ್ರೀಟ್ಮೆಂಟ್ ಅವೈಲ್ ಮಾಡಿಕೊಂಡ್ರೆ ನಾರ್ಮಲ್ ಆಗಿ ಇವರು ಬೇರೆ ಯಾವುದೇ ರೀತಿಯಾದ ಜನ ಹೇಗೆ ಆಗಿದ್ದಾರೆ ಅದೇ ರೀತಿಯಾಗಿ ಅವ್ರು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು, ಎಲ್ಲರಂತೆ ಅವರು ಜೀವನ ನಡೆಸ್ಬೋದು. ಅದರಿಂದ ಸ್ಟಿಗ್ಮಾ ಅವ್ರ ಕಡೆ ತೋರಿಸೋದು ತಪ್ಪು. ಆಮೇಲೆ ಅವರಿಗೆ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಯೂಟಿಲೈಸ್ ಮಾಡದೇ ಇರೋದು ತಪ್ಪು. ಅದೆಲ್ಲನೂ ಸರಿಪಡಿಸಬೇಕು ಅಂತ ನನ್ನ.
0: ಇಲ್ಲಿಯವರೆಗೆ ವಿವೇಕಾನಂದರ ಒಂದು ಆದರ್ಶಗಳು, ಅವರು ಹೇಳಿದಂತಹ ಮಾತುಗಳು ಹೇಗೆ ನಮ್ಮ ಜೀವನಕ್ಕೆ ಅನ್ವಯ ಆಗುತ್ತೆ, ವಿಶೇಷವಾಗಿ ಯುವಜನರು ಹೇಗೆ ಅದನ್ನು ಅಳವಡಿಸಿಕೊಳ್ಬೇಕು ಮತ್ತು ಮಾನಸಿಕ ಆರೋಗ್ಯವನ್ನ ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎನ್ನುವುದರ ಕುರಿತಾಗಿ ಅನೇಕ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ಮಾನಸಿಕ ಅನಾರೋಗ್ಯದ ಕುರಿತು ಇಂದಿಗೂ ನಮ್ಮ ಸಮಾಜದಲ್ಲಿ ಕಳಂಕ ಅನ್ನುವಂತಹ ಒಂದು ಭಾವನೆ ಇದೆ. ಹಾಗಾಗಬಾರದು. ಯುವಜನರ ಮಾನಸಿಕ ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಬೇಕು ನಿಜ. ಆದರೆ ಇದೆ ಅಂತ ಗೊತ್ತಾಗೋದು ಹೇಗೆ? ಅದನ್ನು ಗುರುತಿಸುವ ರೀತಿ ಯಾವುದು? ಗುರುತಿಸಿದ್ವಿ ಅಂತಲೇ ಇಟ್ಕೊಳ್ಳೋಣ, ಅದಕ್ಕೆ ಚಿಕಿತ್ಸೆ ಇದೆಯಾ, ಎಲ್ಲಿ ಸಿಗುತ್ತೆ, ಈ ಎಲ್ಲ ವಿಷಯಗಳ ಕುರಿತಾಗಿ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನ ಮನೋವೈದ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಗೋಕುಲ್ಯನ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ನುವುದರ ಜೊತೆಗೆ ಪ್ರಸಕ್ತ ಸನ್ನಿವೇಶದಲ್ಲಿ ಯುವಜನರು ಸಾಕಷ್ಟು ರೀತಿಯ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ, ಅವುಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಹೇಳಬಹುದಾ?
2: ಇಂದಿನ ಸನ್ನಿವೇಶದಲ್ಲಿ ಯುವಜನತೆ ಎದುರಿಸುತ್ತಿರುವ ಮುಖ್ಯವಾದ ಸನ್ನಿವೇಶದ ಸಮಸ್ಯೆಗಳು ಏನಂತಂದ್ರೆ, ಈ ಕಾಮನ್ ಆಗಿ ಯೂತ್ ಅನ್ನೋರು ಡ್ರಗ್ ಅಡಿಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇರುವಂತದ್ದು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಬಹುಮುಖ್ಯ ಅನ್ನೋದನ್ನು ನಮಗೆಲ್ಲರಿಗೂ ಗೊತ್ತು. ಅದರಿಂದ ಒಳ್ಳೆ ಉಪಯೋಗಗಳು ಕೂಡ ಇದೆ, ಅದನ್ನ ದುರ್ಬಳಕೆ ಕೂಡ ಜನ ಮಾಡಬಹುದು. ಸೊ ಅದರಿಂದಾಗಿ ಉಂಟಾಗುವಂತಹ ಒಂದು ಇಂಟರ್ನೆಟ್ ವ್ಯಸನ ಕೂಡ ನಾವು ಯುವಜನತೆಯಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಇದೆಲ್ಲವೂ ಅಲ್ಲದೇನೆ ಅಕಾಡೆಮಿಕ್ ರಿಲೇಟೆಡ್ ಅಥವಾ ಕರಿಯರ್ ರಿಲೇಟೆಡ್ ಅಥವಾ ರಿಲೇಷನ್ಶಿಪ್ ರಿಲೇಟೆಡ್ ಅಥವಾ ಫೈನಾನ್ಸ್ ರಿಲೇಟೆಡ್ ಇಶ್ಯೂಸ್ನಿಂದಾಗಿ ಉಂಟಾಗುವಂಥ ಸ್ಟ್ರೆಸ್ ಲೆವೆಲ್ಸ್ ಅಥವಾ ಒತ್ತಡದ ಮಟ್ಟಗಳು ಯುವಜನತೆಯಲ್ಲಿ ಹೆಚ್ಚುತ್ತಿರುವುದನ್ನು ನಾವು ಗಮನಿಸಬಹುದು. ಇವೆಲ್ಲವೂ ಕಾರಣ ಎಲ್ಲಿಗೆ ಹೋಗಿ ಮುಗಿಯುತ್ತೆ ಅಂತಂದರೆ ಹೆಚ್ಚಾಗುತ್ತಿರುವ ಆತ್ಮಹತ್ಯೆ ಸಂಖ್ಯೆಗಳು. ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರುವಂತದ್ದು ಏನಂತಂದ್ರೆ ಇನ್ಕ್ರೀಸ್ಡ್ ನಂಬರ್ ಆಫ್ ಸೂಸೈಡ್ಸ್ ಅಂತನ್ನೋದು, ಅದನ್ನು ಕೂಡ ನಾವು ಅಡ್ರೆಸ್ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ.
0: ಈಗ ಯುವ ಜನರಲ್ಲಿ ಏನೇನು ಸವಾಲುಗಳನ್ನು ಅವರು ಎದುರಿಸ್ತಿದ್ದಾರೆ ಅಂತ ನೀವು ಹೇಳಿದ್ರಿ, ಇದೆಲ್ಲವೂ ಅವರ ಒಂದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರಿ ಯಾವೆಲ್ಲ ರೀತಿಯ ಮಾನಸಿಕ ಸಮಸ್ಯೆಗಳನ್ನ ಉಂಟು ಮಾಡಬಹುದು?
2: ಮೊದಲಿಗೆ ನಾವು ಹೇಳಿದಂತೆ ಡ್ರಗ್ ಅಡಿಕ್ಷನ್ ಅಥವಾ ಮಾದಕ ದ್ರವ್ಯಗಳ ವ್ಯಸನ, ಅದರ ಬಗ್ಗೆ ತಿಳ್ಕೊಳ್ಳೋಣಂತೆ. ಸೊ ಏನಕ್ಕೆ ಇದನ್ನ ತಿಳ್ಕೊಬೇಕು ಅಂತಂದಾಗ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ವ್ಯಸನಗಳಿಗೆ ಆಹುತಿ ಆಗ್ತಾ ಇದ್ದು ಅವರ ಜೀವನ ಶೈಲಿಯಾಗಲಿ ಅಥವಾ ವ್ಯಕ್ತಿತ್ವ ಆಗಲಿ ಹಾಳಾಗ್ತಾ ಇದೆ. ಸೊ ಅದರಿಂದಾಗಿ ಈ ಆಲ್ಕೋಹಾಲ್ ಅಥವಾ ಡ್ರಗ್ ರಿಲೇಟೆಡ್ ಸಂಬಂಧಿ ಸಮಸ್ಯೆಗಳನ್ನು ಮೊದಲು ನಾವು ತಿಳ್ಕೊಳ್ಳೋಣಂತೆ. ಸೊ ಮೊದಲಿಗೆ ಮದ್ಯಪಾನ ಅಥವಾ ಆಲ್ಕೋಹಾಲ್ ಸೇವನೆ. ಕಳೆದ 11 ವರ್ಷಗಳಲ್ಲಿ ನಾವು ಕಂಡಂತೆ ಅಂಕಿಅಂಶಗಳ ಪ್ರಕಾರ ಮದ್ಯವ್ಯಸನಕ್ಕೆ ಒಳಗಾಗುತ್ತಿರುವವರು ಅಥವಾ ಆಲ್ಕೋಹಾಲ್ನ ಉಪಯೋಗಿಸ್ತಾ ಇರೋರು ಸಂಖ್ಯೆ ದ್ವಿಗುಣ ಅಥವಾ ತ್ರಿಗುಣಗೊಂಡಿದೆ ಅಂತ ಅನ್ನೋದು. ಅದಲ್ಲದೆ ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರೋದು ಆಲ್ಕೋಹಾಲ್ನ ಮಾರುಕಟ್ಟೆ ಅಂತ ಹೇಳ್ಬೋದು. ಇವೆಲ್ಲವೂ ಅಲ್ಲದೇನೆ ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದ ಹುಡುಗ ಹುಡುಗಿಯರು ಹೆಚ್ಚು ಹೆಚ್ಚಾಗಿ ಆಲ್ಕೋಹಾಲ್ ಬಳಕೆಗೆ ತುತ್ತಾಗ್ತಾ ಇದ್ದಾರೆ ಅಂತ ಅನ್ನೋದನ್ನ ನಾವು ಗಮನಿಸ್ತೀವಿ. ಕಾರಣಗಳೇನಿರ್ಬೋದು ಅಂತಂದಾಗ, ಕಡಿಮೆಯಾದ ನಿಷೇಧ, ಇವೆಲ್ಲವೂ ಅಲ್ಲದೆ

0: ಸುಲಭವಾದ ಲಭ್ಯತೆ, ಅಲ್ಲದೆ ಕುತೂಹಲ ಮತ್ತು ಸಮಾನ ಮನಸ್ಕರ ಒತ್ತಡ, ಅದಲ್ಲದೆ ಹೆಡೋನಿಕ್ ಜೀವನ ಶೈಲಿ ಅಥವಾ ಸ್ವೇಚ್ಛಾಚಾರದ ಜೀವನ ಶೈಲಿ ಅಂತ ಹೇಳ್ಬೋದು. ಸೊ ಈ ಕಾರಣಗಳಿಂದ ಇದು ಜಾಸ್ತಿ ಆಗ್ತಾ ಇರೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸಬಹುದು. ಬರೀ ಮದ್ಯಪಾನವೇ ಅಲ್ಲದೆ ಇತ್ಯಾದಿ ಅನ್ನುವಂತ ಮಾದಕ ದ್ರವ್ಯಗಳು ಅಂದ್ರೆ ತಂಬಾಕು, ವ್ಯಸನ ಆಗಿರ್ಬೋದು, ಧೂಮಪಾನವಾಗಿರ್ಬೋದು, ಗಾಂಜಾ ಸೇವನೆ ಅನ್ನೋದು ಆಗ್ಬೋದು, ಅಥವಾ ಓಪಿಯಾಯ್ಡ್ಸ್, ಬ್ರೌನ್ ಶುಗರ್, ಮಾರ್ಫಿನ್, ಹೆರೋಯಿನ್ ಇಂಥ ದ್ರವ್ಯಗಳಾಗಿರ್ಬೋದು. ಸೊ ಇವೆಲ್ಲವನ್ನು ಕೂಡ ಜನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಳಸ್ತಾ ಇರೋದು, ಜೊತೆಗೆ ಅದಕ್ಕೆ ಅವಲಂಬಿತರಾಗ್ತಾ ಇರೋದು ಅಂದ್ರೆ ವ್ಯಸನಿಗಳಾಗ್ತಾ ಇರೋದನ್ನ ನಾವು ಇಲ್ಲಿ ಗಮನಿಸಬಹುದು ಇತ್ತೀಚಿನ ದಿನಗಳಲ್ಲಿ.
1: ಸಂಖ್ಯೆ ಅಂಕಿಅಂಶಗಳನ್ನ ನೋಡ್ತಾ ಇದ್ರೆ ಕೋಟಿಗಳಲ್ಲಿದೆ, ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿಗಳಲ್ಲಿ ಈ ರೀತಿಯ ಒಂದು ವ್ಯಸನಗಳಿಗೆ ತುತ್ತಾಗ್ತಾ ಇರುವುದು ಅಂದ್ರೆ ಅದು ಮದ್ಯಪಾನ ಇರಬಹುದು, ಧೂಮಪಾನ ಇರಬಹುದು, ಅಥವಾ ತಂಬಾಕು ಸೇವನೆ ಇರಬಹುದು. ನಮ್ಮ ಭವಿಷ್ಯವಾದಂತಹ ಯುವ ಜನರು ಈ ರೀತಿಯಾಗಿ ವ್ಯಸನಗಳಿಗೆ ತುತ್ತಾಗ್ತಿರೋದನ್ನ ನೋಡಿದ್ರೆ ನಿಜಕ್ಕೂ ಹೆದರಿಕೆ ಆಗುತ್ತೆ ಅಲ್ವಾ? ಹೌದು. ಈಗ ಈ ರೀತಿಯ ಸಮಸ್ಯೆಗಳು ಇದೆ ಅನ್ನೋದು ನಿಜ, ಆದ್ರೆ ಇದನ್ನ ಗುರುತಿಸೋದು ಹೇಗೆ? ತುಂಬಾ ಜನ ಪೋಷಕರಲ್ಲಿ ಇರುವಂತಹ ಒಂದು ದೊಡ್ಡ ಸಮಸ್ಯೆ ಇದು. ಮಾನಸಿಕ ಆರೋಗ್ಯ ಸರಿ ಇಲ್ಲ ಅನ್ನೋದು ಗುರುತಿಸೋದು ಹೇಗೆ?
0: ಈಗ ಮಾದಕ ದ್ರವ್ಯಗಳಿಗೆ ಅವಲಂಬಿತರಾಗುವುದು ಅಥವಾ ವ್ಯಸನಿಗಳಾಗುವುದರಲ್ಲಿ ಕೆಲವೊಂದು ಲಕ್ಷಣಗಳು, ರೋಗ ಲಕ್ಷಣಗಳನ್ನು ಕೂಡ ನಾವು ಪತ್ತೆ ಹಚ್ಚಬಹುದು. ಅವ್ಯಾವುವು ಅಂತಂದ್ರೆ ಇಂಟೆನ್ಸ್ ಕ್ರೇವಿಂಗ್ ಅಥವಾ ಕಡುಬಯಕೆ ಅಥವಾ ಮಾದಕ ದ್ರವ್ಯದ ಕಡೆಗೆ ಅತಿಯಾದ ಸೆಳೆತ ಮೊದಲಿಗೆ ಕಂಡುಬರುವಂಥದ್ದು. ಸಹಿಷ್ಣುತಿ ಅಥವಾ ಟಾಲರೆನ್ಸ್ ಅಂತ ಏನು ಹೇಳ್ತೀವಿ. ಸೊ ಯಾರೊಬ್ಬರಿಗೆ ಮೊದಲಿಗೆ ಕಮ್ಮಿ ಕ್ವಾಂಟಿಟಿನಲ್ಲಿ ಆಲ್ಕೋಹಾಲ್ನ ತಗೊಂಡ್ರೆ ನಶೆ ಅಂತ ಅನ್ನೋದು ಬರ್ತಿತ್ತು, ಈ ದಿನ ಕಳೆದಂತೆ ವರ್ಷಗಳು ಉರುಳದಂತೆ ಅದು ಎರಡು ಪಟ್ಟು ಮೂರು ಪಟ್ಟು ತಗೊಂಡ್ರು ಕೂಡ ಅವರಿಗೆ ಸಾಕಾಗ್ತಾ ಇಲ್ಲ, ಆ ನಶೆ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಭ್ರಮೆಗೆ ಅವರು ಅಂದ್ರೆ ಫೀಲಿಂಗ್ ಅವರಲ್ಲಿ ಬರುವಂತದ್ದು. ಅದಲ್ಲದೇ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ಏನ್ ಹೇಳ್ತೀವಿ. ಸೊ ಯಾವೊಬ್ಬ ವ್ಯಕ್ತಿ ಪ್ರತಿನಿತ್ಯವೂ ವರ್ಷಗಳ ಮಟ್ಟಿಗೆ ಅದನ್ನ ಮದ್ಯಪಾನ ಅಥವಾ ಧೂಮಪಾನಕ್ಕೆ ತೊಡಗಿರದ್ದು ಇದ್ದಕ್ಕಿದ್ದಂತೆ ಅದನ್ನ ಬಿಟ್ಟಾಗ ಸೊ ದೇಹದಲ್ಲಿ ಉಂಟಾಗುವಂತ ವಿಚಲಿತತೆ ಅಂತ ಏನ್ ಹೇಳ್ತೀವಿ ಅದನ್ನ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ನಾವು ಕರಿಬಹುದು. ಸೊ ಇದೆಲ್ಲವೂ ಅಲ್ದನೆ ನ್ಯಾರೋಯಿಂಗ್ ಆಫ್ ರಿಪರ್ಟೋಯರ್ ಅಥವಾ ಸಂಗ್ರಹವನ್ನು ಸಂಕುಚಿತಗೊಳಿಸೋದು. ಇದಂದ್ರೆ ದಿನನಿತ್ಯದ ಬೇರೆಲ್ಲ ಚಟುವಟಿಕೆಗಳನ್ನ ಬದಿಗೊದ್ದು ಬರೀ ಆಲ್ಕೋಹಾಲ್ ಅಥವಾ ಮಾದಕ ದ್ರವ್ಯವನ್ನ ಸೇವನೆ ಮಾಡುವುದು ಅಥವಾ ಅದರಿಂದ ನಶೆಯಲ್ಲಿ ಉಳ್ಕೊಳ್ಳುವಂತ ಪ್ರಯತ್ನ ಏನ್ ಮಾಡ್ತಾರೆ. ಸೊ ಆಗ ಇದನ್ನ ನ್ಯಾರೋಯಿಂಗ್ ಆಫ್ ರಿಪರ್ಟೋಯರ್ ಅಂತ ಗುರುತಿಸ್ತೀವಿ. ಇದೆಲ್ಲವೂ ಅಲ್ದೇನೆ ಆರೋಗ್ಯದಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ತೊಂದರೆಗಳು ಉಂಟಾದರೂ ಸಹ ಅವರು ಈ ಮಾದಕ ದ್ರವ್ಯ ಸೇವನೆಯನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು. ಸೊ ಈ ರೀತಿಯಾಗಿ ಯಾವಾಗ ಅದನ್ನ ಕಂಡು ಬರ್ತದೆ ಅದನ್ನ ಹಾರ್ಮ್ಫುಲ್ ಯೂಸ್ ಅನ್ನೋದು ಒಂದು ಹೆಸರಿನಿಂದ ನಾವು ಗುರುತಿಸ್ತೀವಿ. ಸೊ ಈ ಎಲ್ಲ ಲಕ್ಷಣಗಳು ಕಂಡಾಗ ಅದನ್ನ ವ್ಯಸನಿಗಳು ಅನ್ನೋದನ್ನ ನಾವು ಪದನ ಬಳಕೆ ಮಾಡಬಹುದು.
1: ಈಗ ಈ ರೀತಿ ವ್ಯಸನಕ್ಕೆ ಯುವ ಜನರು ತುತ್ತಾಗಿದ್ದಾರೆ ಅಂತ ಹೇಳಿ ಪೋಷಕರಿಗೆ ಅಥವಾ ಅವರ ಸ್ನೇಹಿತರಿಗೆ ಯಾರಿಗೆ ಆಗಿರ್ಲಿ ಅನುಮಾನ ಬಂತು ಅಂತ ಇಟ್ಕೊಳ್ಳೋಣ, ಇದಕ್ಕೆ ಚಿಕಿತ್ಸೆ ಅನ್ನೋದು ಇದೆಯಾ? ಯಾಕಂದ್ರೆ ಒಮ್ಮೆ ಈ ರೀತಿಯಾಗಿ ಮದ್ಯ ವ್ಯಸನಕ್ಕೋ ಅಥವಾ ಇನ್ಯಾವುದೇ ರೀತಿಯ ಮಾದಕ ದ್ರವ್ಯ ಸೇವನೆಗೋ ಒಳಗಾದ್ರೆ ಅದನ್ನ ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ನಂಬಿಕೆ ಕೂಡ ನಮ್ಮಲ್ಲಿದೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಯಶಸ್ವಿಯಾದಂತಹ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಲಭ್ಯ ಇದೆಯಾ?
0: ಲಭ್ಯವಿದೆ. ಮೊದಲಿಗೆ ನಾವು ಪತ್ತೆ ಹಚ್ಚಬೇಕಾಗಿರೋದು ಈ ವ್ಯಸನ ಅನ್ನೋದು ಯಾರಲ್ಲಿ ಇರುತ್ತೆ ಅವರಲ್ಲಿ ಕಾಣುವಂತ ರೋಗ ಲಕ್ಷಣಗಳು ಅಂತ ಏನು ಹೇಳಿದ್ವಿ, ವಿತ್ಡ್ರಾವಲ್ ಸಿಂಪ್ಟಮ್ಸ್ನ ಗುರುತಿಸುವಂಥದ್ದು. ಅವು ಯಾವುವು ಅಂತಂದ್ರೆ ಅತಿಯಾಗಿ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇರೋರಲ್ಲಿ ಕಂಡುಬರುವಂಥದ್ದು, ಹೆಚ್ಚಾಗಿ ಆತಂಕ ಅಥವಾ ಭಯ ಅನ್ನೋ ಒಂದು ಸನ್ನಿವೇಶ ಆಗಿರ್ಬೋದು, ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ಕೋಪ ಬರುವಂತಹದ್ದು, ಅದಲ್ಲದೆ ಭಾವೋದ್ವೇಗಕ್ಕೆ ಒಳಗಾಗುವುದು, ಅಲ್ಲದೆ ಕೈಕಾಲು ನಡುಕ ಬರುವಂಥದ್ದು, ಇದೆಲ್ಲವೂ ಅಲ್ಲದೆ ಅತಿಯಾಗಿ ಸುಸ್ತಾಗುವುದು ಅಥವಾ ಖಿನ್ನತೆಯ ಲಕ್ಷಣಗಳು ಕಂಡು ಬಂತು ಅಂತಂದ್ರೆ ಅವರು ಆಲ್ಕೋಹಾಲ್ನ ವಿಡ್ರಾವಲ್ ಸಿಂಪ್ಟಮ್ಸ್ ತೋರಿಸ್ತಾ ಇದ್ದಾರೆ ಅಂತಂದ್ರೆ. ಸೊ ಯಾವಾಗ ಈ ರೀತಿಯಾದ ವಿಡ್ರಾವಲ್ ಸಿಂಪ್ಟಮ್ಸ್ ಕಾಣ್ತಾ ಇದೆ ಅವರನ್ನ ಮನೋಚಿಕಿತ್ಸಕರ ಕಡೆಗೆ ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಸಿಗುವಂತ ಔಷಧಿಗಳಿಂದ ಆಗಿರ್ಬೋದು ಅಥವಾ ಥೆರಪಿ ಮೂಲಕ ಇದನ್ನ ಗುಣಪಡಿಸಬಹುದಾಗಿದೆ ನಾವು.
1: ಚಿಕಿತ್ಸೆ ಅನ್ನುವಂಥದ್ದು ಲಭ್ಯವಿದೆ ಅಂತ ನೀವು ಹೇಳಿದ್ರಿ, ಆದ್ರೆ ಚಿಕಿತ್ಸೆ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸಿಗುತ್ತೆ ಅಂತ ಗೊತ್ತಾದ್ರೆ ಅಲ್ಲಿಗೆ ಕರ್ಕೊಂಡು ಹೋಗಿ ಕೊಡಿಸುವಂತದ್ದು ಸುಲಭ. ಹಾಗೇನೆ ಎಷ್ಟೋ ಜನರಿಗೆ ಖಾಸಗಿ ಆಸ್ಪತ್ರೆಗಳಿಗೆ ಅಥವಾ ಎಲ್ಲರಿಗೂ ನಿವಾನ್ಸಿಗೆ ಬಂದು ಒಂದು ಚಿಕಿತ್ಸೆನ ತೆಗೆದುಕೊಳ್ಳುವಂತಹ ಅನುಕೂಲ ಇರೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಲಭ್ಯವಿದೆ
0: ಈ ರೀತಿಯಾದ ವ್ಯಸನಗಳಿಗೆ ಒಳಗಾದವರಿಗೆ ಚಿಕಿತ್ಸೆ ಅನ್ನೋದು ಎಲ್ಲಿ ಸಿಗುತ್ತೆ ಅಂತ ಅನ್ನೋದಾದ್ರೆ, ಸೊ ಯಾವ ಒಂದು ವೈದ್ಯಕೀಯ ಮೆಡಿಕಲ್ ವೈದ್ಯಕೀಯ ಕಾಲೇಜು ಅಥವಾ ಮೆಡಿಕಲ್ ಕಾಲೇಜಿನಲ್ಲಿ ಇರುವಂತಹ ಡಿಪಾರ್ಟ್ಮೆಂಟ್ ಸೈಕಿಯಾಟ್ರಿ ಮನಶಾಸ್ತ್ರ ಮನೋರೋಗ ವಿಭಾಗ ಅಂತ ಏನು ಹೇಳ್ತೀವಿ, ಸೊ ಇಲ್ಲಿ ಇದಕ್ಕೆ ಕುರಿತಾದಂತಹ ಸರಿಯಾದಂತಹ ಚಿಕಿತ್ಸೆ ಲಭ್ಯವಿರುತ್ತದೆ. ಅದು ಅಡ್ಮಿಟ್ ಮಾಡಿ ಇನ್ ಪೇಷಂಟ್ ಕೇರ್ ನಲ್ಲಿ ಕೂಡ ನಾವು ಅದನ್ನ ಕೊಡಬಹುದು, ಅಥವಾ ತೀವ್ರತೆ ಕಡಿಮೆ ಇದ್ದ ಕಾರಣದಲ್ಲಿ ಅದನ್ನ ಓಪಿಡಿ ಬೇಸಿಸ್ ಅಥವಾ ಓಪಿಡಿ ಬೇಸಿಸ್ ನಲ್ಲೂ ಕೂಡ ನಾವು ಟ್ರೀಟ್ಮೆಂಟ್ ನ ಶುರು ಮಾಡಬಹುದು.
1: ಈಗ ನೀವು ವ್ಯಸನಗಳ

0: ಬಗ್ಗೆ ಹೇಳಬೇಕಾದ್ರೆ ಮದ್ಯಪಾನವನ್ನ ಹೇಳಿದ್ರಿ, ಮಾದಕ ದ್ರವ್ಯ ವಸ್ತುಗಳ ಸೇವನೆ ಹೇಳಿದ್ರಿ, ಇದೆಲ್ಲವೂ ಸರಿ. ಅದ್ರ ಜೊತೆಗೆ ಒಂದು ತುಂಬಾ ಮುಖ್ಯವಾದದ್ದು ಅಂತಂದ್ರೆ ಈ ಒಂದು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳು ಅಂತ ಏನ್ ಹೇಳ್ತೀವಿ, ಅದು ಕೂಡ ಒಂದು ಅಡಿಕ್ಷನ್ ಆಗ್ಬಿಟ್ಟಿದೆ, ವ್ಯಸನವಾಗ್ಬಿಟ್ಟಿದೆ. ಹಾಗಾಗಿ ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ?
1: ಸೊ ಆಗ್ಲಿ ತಿಳಿಸಿದಂತೆ ನಾವು ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ನ ಉಪಯೋಗ ಪ್ರತಿಯೊಬ್ಬರು ಮಾಡ್ತಾ ಇದೀವಿ ಅಂತನ್ನೋದು, ಅಂತಂದ್ರೆ ಅದು ಅದರಿಂದಾಗಿ ಒಂದು ಕನ್ಸ್ಟ್ರಕ್ಷನಲ್ ಪರ್ಪಸಸ್ಗೆ ಅದನ್ನ ಯೂಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಅದನ್ನ ಬಳಸಬೇಕಾಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇರೋದು ಅಂದ್ರೆ ಓಪಿಡಿಗಳಲ್ಲಾಗಿರ್ಬೋದು, ಪೇಷಂಟ್ಸ್ಗಳು ಯಾವ ರೀತಿಯಾಗಿ ನಮ್ಮ ಹತ್ರ ಬರ್ತಾರೆ ಅನ್ನೋದನ್ನ ಗಮನಿಸ್ತಾ ಇದ್ರೆ ಹೆಚ್ಚು ಹೆಚ್ಚಿನ ಜನಗಳು ಸೊ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ಇಂಟರ್ನೆಟ್ನಲ್ಲಿ ತೊಡಗಿದ್ದು ಅಂದ್ರೆ ಸಾಮಾಜಿಕ ಜಾಲತಾಣಗಳಾಗಿರ್ಬಹುದು ಅಥವಾ ಆಪ್ಗಳಾಗಿರ್ಬಹುದು, ಉದಾಹರಣೆಗೆ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಮತ್ತಷ್ಟು ಹಲವಾರು ಬಗೆಯ ಆಪ್ಗಳು ಲಭ್ಯ ಇರುತ್ತವೆ. ಇವೆಲ್ಲವೂ ಅಲ್ಲದೇನೆ ಆನ್ಲೈನ್ ಗ್ಯಾಂಬ್ಲಿಂಗ್, ಸೊ ಆನ್ಲೈನ್ ನಲ್ಲಿ ಜೂಜಾಟ ಆಡುವುದು ಅಥವಾ ಹಲವಾರು ಬಗೆಯ ಮನರಂಜನೆ ವಿಡಿಯೋಗಳು ಅಥವಾ ಕೆಲವೊಮ್ಮೆ ಅಶ್ಲೀಲವಾದ ವಿಡಿಯೋಗಳನ್ನ ನೋಡ್ತಾ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ ಇತ್ತೀಚೆಗೆ. ಸೊ ಇದನ್ನ ನಾವು ಇಂಟರ್ನೆಟ್ ವ್ಯಸನ ಅಥವಾ ಇಂಟರ್ನೆಟ್ ಅಡಿಕ್ಷನ್ ಅನ್ನೋ ಒಂದು ಹೆಸರಿನಿಂದ ಗುರುತಿಸ್ತೀವಿ. ಸೊ ಕೆಲವೊಂದು ಅಂಕಿಅಂಶಗಳ ಪ್ರಕಾರ ನಾವು ನೋಡೋದಾದ್ರೆ ಸೊ ಸುಮಾರು 24% ಅಷ್ಟು ಭಾರತೀಯ ಯುವಕರು ಸೊ ತರಗತಿಯನ್ನು ತಪ್ಪಿಸಿ ವಿಡಿಯೋ ಗೇಮ್ ಆಡೋದರಲ್ಲಿ ತೊಡಗಿದ್ರು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಅದಲ್ದೇನೆ ಅರೌಂಡ್ 50% ಅಂಡ್ ಅಬೋವ್ ಅಷ್ಟು ಕಂಪನಿ ವರ್ಕರ್ಸ್ ಅನ್ನ ಏನ್ ಹೇಳ್ತೀವಿ ಅವರು ಕೆಲಸದ ಸಮಯದಲ್ಲೂ ಕೂಡ ತಮ್ಮನ್ನು ತಾವು ವಿಡಿಯೋ ಗೇಮ್ ಆಡೋದ್ರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದನ್ನ ಸರ್ವೆಯಿಂದ ಪತ್ತೆ ಹಚ್ಚಿದ್ದಾರೆ.
0: ಬಹಳ ಗಂಭೀರವಾದಂತಹ ಸಮಸ್ಯೆ ಅಂತಾಯ್ತು. ಈಗ ಯುವ ಜನರು ಮಾನಸಿಕ ಸಮಸ್ಯೆಗೆ ತುತ್ತಾಗದಂತೆ ಯಾವೆಲ್ಲ ರೀತಿಯ ಎಚ್ಚರಿಕೆಯನ್ನ ವಹಿಸಬಹುದು ಅಥವಾ ಏನ್ ಸಲಹೆಗಳನ್ನ ಪಾಲಿಸಬಹುದು?
1: ಆಗ್ಲೇ ಹೇಳಿದಂಗೆ ಅತಿ ಹೆಚ್ಚಾದ ಸ್ಟ್ರೆಸ್ ಲೆವೆಲ್ಸ್ ಅಥವಾ ಒತ್ತಡದ ಮಟ್ಟಗಳು ಜಾಸ್ತಿ ಆಗಿರೋ ಕಾರಣದಿಂದ ಈ ರೀತಿಯಾದ ಮಾನಸಿಕ ಸಮಸ್ಯೆಗಳು ಉದ್ಭವಗೊಳ್ಳುವುದು ಅಂತ ತಿಳಿಸಿದ್ವಿ. ಸೊ ಯಾವಾಗ ನಾವು ಈ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋದನ್ನ ಕಲಿತೀವಿ ಆಗ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ನಾವು ಕಂಡುಕೊಬಹುದು ಅಂತನ್ನೋದು. ಸೊ ಈ ಒತ್ತಡನ ಮ್ಯಾನೇಜ್ ಮಾಡೋ ಒಂದು ಪ್ರೋಸೆಸ್ನ ನಾವೇನಂತ ಹೇಳ್ತೀವಿ, ಕೋಪಿಂಗ್ ಸ್ಟ್ರಾಟಜೀಸ್ ಅಥವಾ ಕೋಪಿಂಗ್ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಅದು ಯಾವ ರೀತಿ ನಾವು ಮಾಡಬಹುದು ಅಂತನ್ನೋದಾದ್ರೆ ಸೊ ತಮ್ಮನ್ನು ತಾವು ಹೆಲ್ದಿ ಹ್ಯಾಬಿಟ್ಸ್ ನಲ್ಲಿ ತೊಡಗಿಸಿಕೊಳ್ಳುವುದು. ಅದು ಯಾವ್ಯಾವ ಅಂತಂತಂದ್ರೆ ಎಕ್ಸಸೈಸ್ ಕೈಗೊಳ್ಳುವುದು ಅಥವಾ ರೆಸ್ಟ್ ತೆಗೆದುಕೊಳ್ಳುವಂಥದ್ದು, ಸಮಯ ಸಿಕ್ಕಾಗ ಧ್ಯಾನ ಅಥವಾ ಪ್ರಾಣಾಯಾಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು, ಅವೆಲ್ಲವೂ ಅಲ್ಲದೇನೆ ಸಂಗೀತ ಹಾಗೂ ಮನಸ್ಸಿಗೆ ಮುದ ನೀಡುವಂಥ ಚಟುವಟಿಕೆಗಳಲ್ಲಿ ಕಡೆಗೆ ಗಮನ ಕೊಡುವಂಥದ್ದು, ಇದೆಲ್ಲವೂ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗ್ತದೆ ಅಂತ ಅನ್ಬೋದು. ಸೊ ಈ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಯಿತು ಅಂತಂದ್ರೆ ಆಟೋಮ್ಯಾಟಿಕ್ ಆಗಿ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಅನ್ನೋದ್ರಿಂದ ನಾವು ದೂರ ದೂರ ಉಳಿತೀವಿ.
0: ಕಡೆಯದಾಗಿ ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ?
1: ಇವೆಲ್ಲವೂ ಹೇಗೆ ನಾವು ಮಾಡಬಹುದು ಅಂತಂದ್ರೆ ಇದನ್ನ ಮೂರು ರೀತಿಯಾಗಿ ನಮ್ಮ ಕರ್ತವ್ಯಗಳನ್ನ ನಾವು ಗುರುತಿಸ್ಕೊಂಡ್ರೆ ಸಾಕಾಗ್ತದೆ. ಅದು ಯಾವ್ದು ಅಂತಂದ್ರೆ ಮೊದಲಿಗೆ ನಮ್ಮ ಕಡೆಗಿನ ಒಂದು ಕರ್ತವ್ಯ, ಅದು ಯಾವ್ದು ಅಂತಂದ್ರೆ ತಮ್ಮ ಮೇಲೆ ತಾವು ನಿಗಾ ಇಟ್ಕೊಳ್ಳೋದು, ಯಾವುದೇ ರೀತಿಯಾದಂತ ಮದ್ಯ ಅಥವಾ ಮಾದಕ ವಸ್ತುಗಳ ವ್ಯಸನಕ್ಕೆ ಸ್ವಯಂ ಪ್ರತಿಜ್ಞೆ ಮಾಡುವುದು, ಇದು ಬೇಡ ನನಗೆ ಅನ್ನೋ ಒಂದು ರೀತಿಯಲ್ಲಿ. ಸೊ ಯಾವುದೇ ಕಾರಣಕ್ಕೆ ಯಾವುದೇ ತೊಂದರೆ ಇದ್ರಲ್ಲಿ ಹಿರಿಯರು ಮತ್ತು ಮಾರ್ಗದರ್ಶಕರಲ್ಲಿ ಹೋಗಿ ಅದನ್ನ ಹೇಳಿ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂಥದ್ದು. ಯಾವುದೇ ರೀತಿಯಾದಂತಹ ಸ್ಟ್ರೆಸ್ ಅಥವಾ ಸಮಸ್ಯೆ ಇತ್ತು ಅಂತಂದ್ರು ಕೂಡ ಅದನ್ನ ಸ್ನೇಹಿತರೊಂದಿಗೆ ಆಗಿರ್ಬೋದು ಅಥವಾ ಕುಟುಂಬ ವರ್ಗದವರೊಂದಿಗೆ ಆಗಿರ್ಬೋದು ಅದನ್ನ ಡಿಸ್ಕಸ್ ಮಾಡಿ ಆ ಸ್ಟ್ರೆಸ್ ಲೆವೆಲ್ಸ್ ನ ಕಡಿಮೆ ಮಾಡಿಕೊಳ್ಳುವಂಥದ್ದು. ಇದೆಲ್ಲವಲ್ದೇನೆ ನಮಗೆ ಮತ್ತಷ್ಟು ಕರ್ತವ್ಯಗಳು ಅಂತ ಹೇಳ್ಕೊಳ್ಳೋದಾದ್ರೆ ನಮ್ಮ ಸುತ್ತಮುತ್ತಲಿನವರ ಮಾನಸಿಕ ಆರೋಗ್ಯ ಕೂಡ ಮುಖ್ಯ ಆಗ್ತದೆ. ಸೊ ಅವರು ಸಹಪಾಠಿಗಳಾಗಿರ್ಬೋದು ಅಥವಾ ಸಹಕುಟುಂಬದವರಾಗಿರ್ಬಹುದು. ಸೊ ಇವರಲ್ಲಿ ಕಂಡು ಈ ಕೆಳಗಂಡಂತ ಯಾವುದಾದರೂ ಬದಲಾವಣೆಗಳನ್ನ ಗಮನಿಸ್ತಾ ಇದ್ದೀರಿ ಅಂತಂದಾಗ ಅದನ್ನ ಅವ್ರಿಗೆ ತಿಳಿ ಹೇಳಿ ಅವರನ್ನು ಲಭ್ಯವಿರುವ ಮಾನಸಿಕ ಚಿಕಿತ್ಸೆ ಕಡೆಗೆ ಅವ್ರನ್ನ ಹೆಜ್ಜೆ ಇಡೋದಕ್ಕೆ ಪ್ರೇರೇಪಿಸೋದು. ಸೊ ಅವು ಯಾವುವು ಅಂತಂದ್ರೆ ಡಿಕ್ರೀಸ್ಡ್ ಸೋಷಿಯಲೈಸೇಷನ್ ಅಥವಾ ಐಸೋಲೇಷನ್ ಅಂತ ಏನ್ ಹೇಳ್ತೀವಿ. ಸೊ ಇದುವರೆಗೂ ಕೂಡ ಎಲ್ಲರ ಹತ್ರ ಬೆರೆತು ಮಾತಾಡ್ತಾ ಇದ್ದಂತ ಖುಷಿಯಿಂದ ಇರ್ತಾ ಇದ್ದಂತ ವ್ಯಕ್ತಿ ಒಬ್ಬಂಡಿ ಆಗಿರ್ತಾ ಇದ್ದಾನೆ ಅನ್ನೋದನ್ನ ಗಮನಿಸೋದು ಅಥವಾ ತರಗತಿಗಳಿಗೆ ಅಟೆಂಡ್ ಆಗ್ತಾ ಇಲ್ಲ ಅನ್ನೋದಾಗ್ಲಿ. ಸೊ ಅಥವಾ ಅತಿಯಾಗಿ ಕಿರಿಕಿರಿ ಅಥವಾ ದುಃಖ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ ಅಂತನ್ನೋದಾದ್ರೆ ಸೊ ಅದನ್ನ ತಿಳಿಸಿ ಅವ್ರಿಗೆ ಮನೋರೋಗ ಚಿಕಿತ್ಸೆ ಕಡೆಗೆ ಅವ್ರನ್ನ ನಡೆಸೋದು. ಇದೆಲ್ಲವೂ ಅಲ್ಲದೇ ಸಮಾಜದ ಕಡೆಗೂ ಕೂಡ ತಮ್ಮ ಕರ್ತವ್ಯಗಳು ಇರ್ತವೆ. ಅದಂತಂದ್ರೆ ಯಾವ್ದಾದ್ರು ಮಾದಕ ವಸ್ತುಗಳನ್ನು ಬಳಕೆ ಆಗ್ತಾ ಇದೆ ಅನ್ನೋದು ಕಂಡು ಬಂತು ಅಂತಂದ್ರೆ ತಕ್ಷಣವೇ ವರದಿ ಮಾಡುವಂಥದ್ದು. ಇದೆಲ್ಲವೂ ಅಲ್ಲದೆ ಈ ರೀತಿಯಾದ ಯಾವ್ದಾದ ಮಾದಕ ವಸ್ತುಗಳನ್ನು ವ್ಯಾಪಾರ ಮಾಡುತ್ತಿದ್ದಾರೆ, ಸಾಗಾಟ ಮಾಡುತ್ತಿದ್ದಾರೆ ಅಂತ ಅಲ್ಲಿಗೆ ಸಹಾಯ ಮಾಡದೇ ಇರುವಂತದ್ದು.
0: ಹೀಗೆ ಈ ರೀತಿಯ ಒಂದಷ್ಟು ಸಲಹೆಗಳನ್ನ ಪಾಲಿಸಿ ತಮ್ಮ ಬಗ್ಗೆ ಇತರರ ಬಗ್ಗೆ

0: ಮತ್ತು ಇಡೀ ಸಮಾಜದ ಬಗ್ಗೆ ಒಂದು ಕಾಳಜಿಯನ್ನ ಹೊಂದಿದ್ರೆ ಖಂಡಿತವಾಗಿ ಯುವ ಜನರು ತಮ್ಮ ಮಾನಸಿಕ ಆರೋಗ್ಯವನ್ನ ಕೂಡ ಕಾಪಾಡ್ಕೊಳ್ಬಹುದು ಅಂತ ಹೇಳಿ ಹೇಳ್ತಾ ಇದ್ದೀರಿ. ಇದುವರೆಗೆ ಯುವ ಜನರ ಮಾನಸಿಕ ಸಮಸ್ಯೆಗಳು ಮತ್ತು ಸವಾಲುಗಳು ಏನೇನು, ಅದಕ್ಕೆ ಎಲ್ಲಿ ಚಿಕಿತ್ಸೆ ದೊರಕುತ್ತೆ, ಹಾಗೇನೆ ಇವುಗಳಿಂದ ದೂರವಿರಲು ಪಾಲಿಸಬಹುದಾದಂತಹ ಸಲಹೆಗಳು, ಇದರ ಕುರಿತಾಗಿ ಸಾಕಷ್ಟು ವಿವರಣೆಯನ್ನ ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವಂತಹ ಸ್ವಾಮಿ ವಿವೇಕಾನಂದರ ಕರೆಯನ್ನ ಯುವಜನರು ಇಂದು ಖಂಡಿತವಾಗಿ ನೆನಪಿಸಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಯಬೇಕಿದೆ. ಹಾಗೆ ಈ ಯುವಜನರನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವ ಜವಾಬ್ದಾರಿ ಇಡೀ ಸಮಾಜಕ್ಕಿದೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಮಾನಸಿಕ ಆರೋಗ್ಯ ಎಂಬ ವಿಷಯವನ್ನು ಕುರಿತು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ ಮನೋವೈದ್ಯಕೀಯ ಶುಶ್ರೂಷಕರಾದ ಮೋಹನ್ ಕೃಷ್ಣ ಹಾಗೂ ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗೋಕುಲ್ ಎನ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಸಮಯ ಆನಂದಮಯ. ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ ಸರಗೂರಿನ 3ನೇ ವಾರ್ಡಿನ ಪುಟಾಣಿ ಪುನರ್ವ ಪೀರವರು ತಮ್ಮ 4ನೇ ವರ್ಷದ ಹುಟ್ಟುಹಬ್ಬ

ಇವರಿಗೆ ಶುಭಾಶಯ ತಿಳಿಸುವವರು ಅಮ್ಮ ಪ್ರೀತಿ, ತಾತ ನಂಜಪ್ಪ, ಅಜ್ಜಿ ಲಕ್ಷ್ಮಿ, ಚಿಕ್ಕಮ್ಮಂದಿರಾದ ಹೇಮಾ, ಸ್ಫೂರ್ತಿ, ರಕ್ಷಿತಾ ಹಾಗೂ ಕುಟುಂಬ ವರ್ಗದವರು. ಪುಟಾಣಿ ಪುನರ್ವ ಪೀರವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಕ್ಟೋಪಸ್ಗಳ ಬಗ್ಗೆ 8 ವಿಚಿತ್ರ ಮತ್ತು ಅದ್ಭುತ ಸಂಗತಿಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.
1: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಕ್ಟೋಪಸ್ಗಳ ಬಗ್ಗೆ 8 ವಿಚಿತ್ರ ಮತ್ತು ಅದ್ಭುತ ಸಂಗತಿಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಆಕ್ಟೋಪಸ್ಗಳು ವೈಜ್ಞಾನಿಕ ಕಾದಂಬರಿಯ ಜೀವಿಗಳಿಗೆ ಪ್ರತಿಸ್ಪರ್ಧಿಯಾಗಬಲ್ಲವು. ದೊಡ್ಡ ಕಣ್ಣುಗಳು, ಬಹು ತೋಳುಗಳು, ಮೃದು ದೇಹ, ಆಕಾರ ಬದಲಿಸುವ ಮತ್ತು ವಿಷಕಾರಿ ನಂಬಲಾಗದ ಬುದ್ಧಿವಂತಿಕೆಯೊಂದಿಗೆ ಅನ್ಯಲೋಕದ, ಆದರೆ ಸುಮಾರು 140 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಕೊನೆ ಜುರಾಸಿಕ್ ಅವಧಿಯಲ್ಲಿ ಮನೆಯಲ್ಲಿ ಬೆಳೆದವು. ಇಂದು ಸುಮಾರು 300 ಪ್ರಭೇದಗಳು ಜಗತ್ತಿನಾದ್ಯಂತ ಸಮಶೀತೋಷ್ಣ, ಉಷ್ಣವಲಯ ಮತ್ತು ಉಪೋಷ್ಣವಲಯದ ನೀರಿನಲ್ಲಿ ತಯಾರಿಸಲ್ಪಟ್ಟಿವೆ ಮತ್ತು ಹವಳದ ದಿಬ್ಬಗಳಿಂದ ಸಾಗರದ ತಳದವರೆಗೆ ಆವಾಸ ಸ್ಥಾನಗಳನ್ನು ಆಕ್ರಮಿಸಿಕೊಂಡಿವೆ. ಶೆಡ್ನಲ್ಲಿರುವ

ಸಾಗರಗಳ ಗ್ಯಾಲರಿಯಲ್ಲಿ ನೀವು ವಿಶ್ವದ ಅತಿ ದೊಡ್ಡ ಆಕ್ಟೋಪಸ್ ಪ್ರಭೇದಗಳನ್ನು ಕಾಣಬಹುದು. ದೈತ್ಯ ಪೆಸಿಫಿಕ್ ಆಕ್ಟೋಪಸ್ಗಳು ಇಂದಿಗೂ ಜೀವಂತವಾಗಿದ್ದಾವೆ. ಹಾಗಾದರೆ ಈ ಆಕ್ಟೋಪಸ್ಗಳ ಬಗ್ಗೆ 8 ವಿಶೇಷ ಸಂಗತಿಗಳನ್ನು ನೋಡುವುದಾದರೆ, ಬ್ಲೂ ಬ್ಲಡ್ ಆಕ್ಟೋಪಸ್ಗಳು ನೀಲಿ ರಕ್ತವನ್ನು ಹೊಂದಿವೆ. ರಾಜವಂಶವಾಹಿಗಳಲ್ಲದ, ಆದರೆ ತಾಮ್ರದಿಂದ ಇತರೆ ಅನೇಕ ಸಮುದ್ರ ಅಕಶೇರುಕಗಳಿಗಿಂತ ಭಿನ್ನವಾಗಿ ಆಕ್ಟೋಪಸ್ಗಳು ಹೆಚ್ಚಿನ ಚಯಾಪಚಯ ದರವನ್ನು ಹೊಂದಿವೆ ಮತ್ತು ಅದರಿಂದ ಆಮ್ಲಜನಕಕ್ಕೆ ಹೆಚ್ಚಿನ ಬೇಡಿಕೆಯನ್ನು ಹೊಂದಿವೆ. ತಾಮ್ರ ಆಧಾರಿತ ಹಿಮೋನಿಯಸಸ್ ನಮ್ಮ ರಕ್ತವನ್ನು ಕೆಂಪು ಬಣ್ಣಕ್ಕೆ ತರುವ ಕಬ್ಬಿಣ ಆಧಾರಿತ ಹಿಮೋಗ್ಲೋಬಿನ್ಗಿಂತ ಕಡಿಮೆ ತಾಪಮಾನ ಮತ್ತು ಕಡಿಮೆ ಆಮ್ಲಜನಕ ಸಾಂದ್ರತೆಗಳಲ್ಲಿ ಆಮ್ಲಜನಕವನ್ನು ಸಾಗಿಸಲು ಹೆಚ್ಚು ಪರಿಣಾಮಕಾರಿಯಾಗಿದೆ. ಎರಡನೆಯದಾಗಿ, ಮೂರು ಹೃದಯಗಳು. ಆಕ್ಟೋಪಸ್ಗಳು ಮೂರು ಹೃದಯಗಳನ್ನು ಹೊಂದಿವೆ. ಎರಡು ಕಿವಿರುಗಳ ಮೂಲಕ ರಕ್ತವನ್ನು ಪಂಪ್ ಮಾಡಲು ಮತ್ತು ಇನ್ನೊಂದು ಅಂಗಗಳಿಗೆ ಅದನ್ನು ಪರಿಚಲನೆ ಮಾಡಲು. ಆಕ್ಟೋಪಸ್ ಈಜುವಾಗ ರಕ್ತ ಪರಿಚಲನೆಯ ಹೃದಯ ಬಡಿತವನ್ನು ನಿಲ್ಲಿಸುತ್ತದೆ. ಇದು ಈ ಸೆಫೆಲೋಫಾಡ್ಗಳು ತೆವಳಲು ಏಕೆ ಬಯಸುತ್ತವೆ ಎಂಬುದನ್ನು ವಿವರಿಸುತ್ತದೆ. ಈಜುವುದರಿಂದ ಇವು ಬಳಕೆಯಾಗುತ್ತವೆ. ಹಾಗೆ ಮೂರನೆಯದಾಗಿ, ಇಂಕ್ ಜೆಟ್. ಅನೇಕ ಆಕ್ಟೋಪಸ್ಗಳು ನೀರಿನ ಜೆಟ್ನ ಜೂಮ್ ಮಾಡುವಾಗ ಮರೆಮಾಚುವ ಶಾಹಿಯ ಚಿಮ್ಮುವಿಕೆಯನ್ನು ಬಿಡುಗಡೆ ಮಾಡುವ ಮೂಲಕ ಅಪಾಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅವುಗಳ ಶಾಹಿ ಚೀಲಗಳಲ್ಲಿ ಇವು ಮೆಲನಿನ್ನ ಉತ್ಪಾದಿಸುತ್ತವೆ. ಇದು ನಮ್ಮ ಕೂದಲು ಮತ್ತು ಚರ್ಮದಲ್ಲಿರುವ ಅದೇ ಕಪ್ಪು ವರ್ಣದ್ರವ್ಯವಾಗಿದೆ. ಶಾಹಿಯು ಟೈರೋಸಿಸ್ನ ಸಹ ಹೊಂದಿರುತ್ತದೆ. ಇದು ಪರಭಕ್ಷಕಗಳ ಕಣ್ಣುಗಳನ್ನು ಸುಡುವ ಮತ್ತು ಅವುಗಳ ವಾಸನೆ ಮತ್ತು ರುಚಿಯ ಇಂದ್ರಿಯಗಳನ್ನು ತಾತ್ಕಾಲಿಕವಾಗಿ ಪಾರ್ಶ್ವವಾಯುವಿಗೆ ಒಳಪಡಿಸುವ ಸಂಯುಕ್ತವಾಗಿದೆ. ಒಟ್ಟಾರೆಯಾಗಿ ಆಕ್ಟೋಪಸ್ ಶಾಹಿ ರಕ್ಷಣೆಯ 3 ಪಟ್ಟು ಪ್ರಬಲವಾಗಿದೆ, ಆದರೆ ಅದು ವಿಷಕಾರಿಯಲ್ಲ. ನಾಲ್ಕನೆಯದಾಗಿ, ವಿಷ. ಮತ್ತೊಂದೆಡೆ ಎಲ್ಲ ಆಕ್ಟೋಪಸ್ಗಳು, ಅಂದರೆ ಜೊತೆಗೆ ಎಲ್ಲ ಕಟ್ ಫಿಶ್ಗಳು ಮತ್ತು ಕೆಲವು ಸ್ಕ್ವಿಡ್ಗಳು ವಿಷಕಾರಿ. ಆದಾಗ್ಯೂ ಆಸ್ಟ್ರೇಲಿಯಾದ ನೀಲಿ ಉಂಗುರದ ಆಕ್ಟೋಪಸ್ ಮಾತ್ರ ಮನುಷ್ಯರಿಗೆ ಅಪಾಯಕಾರಿ. ಆಕ್ಟೋಪಸ್ ತನ್ನ ಕೊಕ್ಕಿನಿಂದ ತನ್ನ ಬೇಟೆಯೊಳಗೆ ಕೊರೆಯುವಾಗ ಚುಚ್ಚಿದಾಗ ವಿಷವು ಮೆತ್ತಗಿನ ಅಕಶೇರುಕವನ್ನು ಹೋರಾಟದಲ್ಲಿ ಗಾಯಗೊಳಿಸಬಹುದಾದ ಪ್ರಾಣಿಯನ್ನು ಮಾರಕವಾಗಿ ಪಾರ್ಶ್ವವಾಯುವಿಗೆ ತಳ್ಳುತ್ತದೆ. ಇದು ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ಸಹ ಪ್ರಾರಂಭಿಸುತ್ತದೆ. ಆಕ್ಟೋಪಸ್ ವಿಷವು ಪಪರ್ ಫಿಶ್ ಮತ್ತು ಮುಳ್ಳುಹಂದಿ ಮೀನುಗಳು ಹಾಗೂ ಕೆಲವು ವಿಷಕಾರಿ ಹಾವುಗಳಿಂದ ಉತ್ಪತ್ತಿಯಾಗುವ ಪ್ರೋಟೀನ್ಗಳನ್ನು ಹೋಲುತ್ತದೆ ಎಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ. ಐದನೆಯದಾಗಿ, ಬಣ್ಣ ಸಮನ್ವಯ. ಸ್ಕ್ವಿಡ್ಗಳು ಮತ್ತು ಕಟ್ ಫಿಶ್ಗಳ ಜೊತೆಗೆ ಆಕ್ಟೋಪಸ್ಗಳು ಮರೆಮಾಚುವಿಕೆಯಲ್ಲಿ ನಿಪುಣರು. ಅಕ್ಷರಶಃ ಬಣ್ಣ, ಹೊಳಪು, ಮಾದರಿ ಮತ್ತು ವಿನ್ಯಾಸವನ್ನು ಕ್ಷಣಾರ್ಧದಲ್ಲಿ ಬದಲಾಯಿಸುವುದರಿಂದ ಸರಳ ದೃಷ್ಟಿಯಲ್ಲಿ ಮರೆಮಾಡಲು ಅಥವಾ ಸಂಗಾತಿಗಾಗಿ ಜಾಹೀರಾತು ನೀಡಲು ಈ ವರ್ಣೀಯ ಕೌಶಲ್ಯವು ವಿಜ್ಞಾನಿಗಳನ್ನು ಗೊಂದಲಕ್ಕೆ ಈಡು ಮಾಡಿತು. ಏಕೆಂದರೆ ಸೆಲೋಫಾಡ್ಗಳ ಕಣ್ಣುಗಳನ್ನು ನಮ್ಮ ಕಣ್ಣುಗಳಿಗೆ ಹೋಲಿಸಿದರೆ ಅವು ಬಣ್ಣ ಕುರುಡಾಗಿರಬೇಕು. ಕೆಂಪು, ನೀಲಿ ಮತ್ತು ಹಸಿರು ಸಂಯೋಜನೆಗಳನ್ನು ನೋಡಲು 3 ರೀತಿಯ ಬಣ್ಣ ಗ್ರಾಹಕಗಳನ್ನು ಹೊಂದಿರುವ ಮಾನವರಿಗಿಂತ ಭಿನ್ನವಾಗಿವೆ. ಸೆಲೋಫಾಡ್ಗಳು ಒಂದೇ ರೀತಿಯದ್ದನ್ನು ಹೊಂದಿವೆ. ಆದಾಗ್ಯೂ ಆಕ್ಟೋಪಸ್ಗಳ ಡಂಬಲ್ಸ್ ಆಕಾರದ ಶಿಷ್ಯರನ್ನು ಹೆಚ್ಚು ಹತ್ತಿರದಿಂದ ನೋಡಿದಾಗ ಶಿಷ್ಯರು ಬಿಳಿ ಬೆಳಕನ್ನು ಮಳೆಬಿಲಿನ ಪ್ರತೀಕ ಬಣ್ಣಗಳಾಗಿ ವಿಭಜಿಸುವ ಫ್ರಿಶ್ಮಗಳಂತೆ ಸಂಶೋಧಕರು ಊಹಿಸಿದ್ದಾರೆ. ಅದರ ಕಣ್ಣುಗುಡ್ಡೆಗಳ ಆಕಾರವನ್ನು ಬದಲಿಸುವ ಮೂಲಕ ಆಕ್ಟೋಪಸ್ ವಿಭಿನ್ನ ತರಂಗಾಂತರಗಳನ್ನು ಅಥವಾ ಬಣ್ಣಗಳನ್ನು ಗಮನಕ್ಕೆ ತರಬಹುದು. ಆರನೆಯದಾಗಿ, ಬಹುಕಾರ್ಯಕ ತೋಳುಗಳು. ಆಕ್ಟೋಪಸ್ನ 8 ತೋಳುಗಳು ಏಕಕಾಲದಲ್ಲಿ ಪ್ರತ್ಯೇಕ ಕಾರ್ಯಗಳನ್ನು ನಿರ್ವಹಿಸಬಲ್ಲವು. ಏಕೆಂದರೆ ಪ್ರತಿಯೊಂದರ ತಳದಲ್ಲಿ ಅದರ ಚಲನೆಯನ್ನು ನಿಯಂತ್ರಿಸುವ ಮಿನಿ ಮಿದುಳಿನಂತಹ ದೊಡ್ಡ ನರಗಳ ಸಮೂಹವಿದೆ. 2000 ಹೆಚ್ಚು ಪ್ರತ್ಯೇಕವಾಗಿ ಚಲಿಸುವ ಹೀರುವ ಕಪ್ಗಳಿಂದ ಹಿಡಿದು ಸುರುಳಿಯಾಕಾರದ ಮತ್ತು ಬಿಚ್ಚುವ ತೋಳುಗಳು ಪ್ರಾಣಿಗಳ ನರಕೋಶಗಳಲ್ಲಿ 2/3 ಭಾಗವನ್ನು ಹೊಂದಿರುತ್ತವೆ. ಹೀರುವ ತೋಳುಗಳು ಅನುಭವಿಸುವುದಲ್ಲದೆ ರುಚಿ ಮತ್ತು ವಾಸನೆಯನ್ನು ಸಹ ನೀಡುವ ರಾಸಾಯನಿಕ ಸಂವೇದಗಳನ್ನು ಹೊಂದಿವೆ. ಆದ್ದರಿಂದ ಆಕ್ಟೋಪಸ್ ಭೇಟಿಯಾಡುವುದರ ಮೇಲೆ ಕೇಂದ್ರೀಕರಿಸುವಾಗ ಅದರ ತೋಳುಗಳು ಅದನ್ನು ಮುಂದಕ್ಕೆ ಚಲಿಸುತ್ತವೆ. ನೀರು ಮತ್ತು ಸಾಗರ ತಳವನ್ನು ಪರೀಕ್ಷಿಸುತ್ತವೆ. ಹವಳದ ಬಿರುಕುಗಳನ್ನು ಪರೀಕ್ಷಿಸುತ್ತವೆ ಮತ್ತು ಬಹುಶಃ ಈಗಾಗಲೇ ಹಿಡಿದಿರುವ ಕ್ಲಾಮನ್ನು ನೀವು ತೆರೆಯಬಹುದು. 7ನೆಯದಾಗಿ, ಸ್ಮಾರ್ಟ್ಗಳು. ಸೆಲೋಫಾಡ್ಗಳಲ್ಲಿ ಮತ್ತು ಎಲ್ಲ ಅಕಶೇರುಕಗಳಲ್ಲಿ ಆಕ್ಟೋಪಸ್ಗಳು ಅವುಗಳ ದೊಡ್ಡ ಮೆದುಳುಗಳಿಗಾಗಿ ಎದ್ದು ಕಾಣುತ್ತವೆ. ಅವು ಚಕ್ರವ್ಯೂಹಗಳನ್ನು ನ್ಯಾವಿಗೇಟ್ ಮಾಡಬಹುದು, ಸಮಸ್ಯೆಗಳನ್ನು ಪರಿಹರಿಸಬಹುದು ಮತ್ತು ನೆನಪಿಸಿಕೊಳ್ಳ

0: ಬಹುದು ಹಾಗೆ ಊಹಿಸಿಕೊಳ್ಳಬಹುದು. ಉಪಕರಣಗಳನ್ನು ಬಳಸುವುದು ಮತ್ತು ಏಡಿಯಿಂದ ಬೀಗದವರೆಗೆ ಯಾವುದಾದರನ್ನ ಬೇರ್ಪಡಿಸಬಹುದು. ಕೊನೆಯದಂತಹ ಹೊರತುಪಡಿಸಿ ಅತ್ಯಾಧುನಿಕ ಬೇಟೆಯ ನಡವಳಿಕೆಗಳು ಶಡ್ನ ಅಕ್ವೇರಿಯಸ್ಟ್ಗಳು ಮತ್ತು ನಿವಾಸಿ ದೈತ್ಯ ಪೆಸಿಫಿಕ್ ಆಕ್ಟೋಪಸ್ಗಳಿಗೆ ಸಮುದ್ರ ಸಸ್ತನಿಗಳೊಂದಿಗೆ ಬಳಸುವ ಅದೇ ಧನಾತ್ಮಕ ಬಲವರ್ಧನೆ ತಂತ್ರಗಳನ್ನು ಅನ್ವಯಿಸುವ ನಿಯಮಿತ ತರಬೇತಿ ಅವಧಿಗಳ ಮೂಲಕ ಉತ್ತೇಜಕ ಚಟುವಟಿಕೆಗಳನ್ನು ಒದಗಿಸುತ್ತಾರೆ ಮತ್ತು ಅದು ತನ್ನದೇ ಆದ ಕ್ಷೇಮ ಆರೈಕೆಯಲ್ಲಿ ಭಾಗವಹಿಸಲು ಅನುವು ಮಾಡಿಕೊಡುತ್ತದೆ. ಅವರು ಆಕ್ಟೋಪಸ್ ಪುಷ್ಟೀಕರಣವನ್ನು ಸಹ ನೀಡುತ್ತಾರೆ. ಇದರಲ್ಲಿ ವಿವಿಧ ಆಟಿಕೆಗಳು ಮತ್ತು ನೆಚ್ಚಿನ ಟ್ರೀಟ್ಗಳು ಸೇರಿವೆ. ಎರಡನೆಯದನ್ನು ಕೆಲವೊಮ್ಮೆ ಸ್ಕ್ರೂ ಡ್ರಾಪ್ ಜಾಡಿಗಳಲ್ಲಿ ಬೇಟೆಯ ಒಗಟುಗಳು ಎಂದು ನೀಡಲಾಗುತ್ತದೆ. ಎಂಟನೆಯದಾಗಿ ಅದು ಟೈಡ್ ಪೂಲ್ನಿಂದ ಬಂದಿತು, ಅಂದರೆ ಆಕ್ಟೋಪಸ್ಗಳು ತೀರಕ್ಕೆ ಬರಬಹುದು. ಕಡಿಮೆ ಉಬ್ಬರವಿಳಿತಗಳಲ್ಲಿ ರಾತ್ರಿ ಪ್ರಯಾಣದ ಸಮಯದಲ್ಲಿ ಕೆಲವು ಕರಾವಳಿಯಲ್ಲಿ ವಾಸಿಸುವ ಪ್ರಭೇದಗಳು ಏಡಿಗಳು ಮತ್ತು ಚಿಪ್ಪು ಮೀನುಗಳಂತಹ ಸುಲಭವಾಗಿ ಆರಿಸುವ ಆಹಾರವನ್ನು ಬೇಟೆಯಾಡುತ್ತವೆ. ಆದರೆ ಅವುಗಳ ಹೆಚ್ಚಿನ ಆಮ್ಲಜನಕದ ಅಗತ್ಯತೆಗಳು ಮತ್ತು ಗುರುತ್ವಾಕರ್ಷಣೆಯ ಎಳೆತದ ವಿರುದ್ಧ ತಮ್ಮ ಮೂಳೆಗಳಿಲ್ಲದ ದೇಹವನ್ನು ಚಲಿಸುವ ತೀವ್ರ ಪರಿಶ್ರಮದಿಂದ ಅವು ಸಮುದ್ರಕ್ಕೆ ತೆರಳಲು ಮೊದಲು ಕೆಲವು ನಿಮಿಷಗಳ ಕಾಲ ತಮ್ಮ ತೇವಾಂಶವುಳ್ಳ ಚರ್ಮದ ಮೂಲಕ ಸೀಮಿತ ಅನಿಲ ವಿನಿಮಯದ ಮೂಲಕ ಮಾತ್ರ ಬದುಕಬಲ್ಲವು. ಕೇಳುಗರೆ, ಕೇಳಿದರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಕ್ಟೋಪಸ್ಗಳ ಬಗ್ಗೆ ಇಂಟು ವಿಚಿತ್ರ ಮತ್ತು ಅದ್ಭುತ ಸಂಗತಿಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಕ್ಟೋಪಸ್ಗಳ ಬಗ್ಗೆ ಎಂಟು ವಿಚಿತ್ರ ಮತ್ತು ಅದ್ಭುತ ಸಂಗತಿಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
3: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
3: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸಮೃದ್ಧಿಯ ಸಾಕಾರ ಮೂರ್ತಿ ಶ್ರೀ ಲಕ್ಷ್ಮಿಯ 18 ಸದ್ಗುಣ ತತ್ವಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋಡು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಮೃದ್ಧಿಯ ಸಾಕಾರ ಮೂರ್ತಿ ಶ್ರೀ ಲಕ್ಷ್ಮಿಯ 18 ಸದ್ಗುಣ ತತ್ವಗಳು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮನುಷ್ಯನ ಬದುಕು ಸಾರ್ಥಕವಾಗಲು ಕೇವಲ ಭೌತಿಕ ಧನವಷ್ಟೇ ಸಾಲದು. ಅದರೊಂದಿಗೆ ಮಾನಸಿಕ ನೆಮ್ಮದಿ ಮತ್ತು ದೈವಿಕ ಸದ್ಗುಣಗಳ ಸಂಗಮವೂ ಇರಬೇಕು. ಭಾರತೀಯ ಸನಾತನ ಚಿಂತನೆಯಲ್ಲಿ ಮಹಾಲಕ್ಷ್ಮಿಯನ್ನು ಕೇವಲ ಸಂಪತ್ತಿನ ದೇವತೆಯನ್ನಾಗಿ ಮಾತ್ರ ಪರಿಗಣಿಸಿಲ್ಲ. ಆಕೆಯನ್ನು ಸಮೃದ್ಧಿ, ಸೌಂದರ್ಯ, ಜ್ಞಾನ ಮತ್ತು ಸತ್ವಗುಣಗಳ ಸಾಕಾರ ಮೂರ್ತಿಯಾಗಿ ಆರಾಧಿಸಲಾಗಿದೆ. ಶಾಸ್ತ್ರಗಳು ಮತ್ತು ವೇದ ಪರಂಪರೆ

ಪರಿಯಲ್ಲಿ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆಯಲು ಆಕೆಯ ದಿವ್ಯ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ವಿವರಿಸಲಾಗಿದೆ. ಋಗ್ವೇದದ ಅತ್ಯಂತ ಪವಿತ್ರ ಭಾಗವಾದ ಶ್ರೀ ಸೂಕ್ತದಲ್ಲಿ ಲಕ್ಷ್ಮೀದೇವಿಯ ನಾಲ್ವರು ಪ್ರಮುಖ ಪುತ್ರರ ಅಥವಾ ಋಷಿಗಳ ಉಲ್ಲೇಖ ಬರುತ್ತದೆ. ಆನಂದಂ ಕರ್ದ ಮೈಷವ ಚಿಕ್ಷಿತ ಇತಿ ವಿಶ್ರುತಂ ಋಷಯ ಶ್ರಿಯಂ ಪುರುಷ ಶಾತಮಹಿ.

ಸಮೃದ್ಧಿಯನ್ನು ತರುವ ನಾಲ್ಕು ಮೂಲಭೂತ ಪ್ರೇರಕ ಶಕ್ತಿಗಳು. ಕರ್ದಮ ಎಂದರೆ ಫಲವತ್ತಾದ ಮಣ್ಣು ಮತ್ತು ನಿರಂತರ ಪರಿಶ್ರಮ. ಚಿಕ್ಲಿತ ಎಂದರೆ ಆರ್ದ್ರತೆ, ಪ್ರೀತಿ ಮತ್ತು ಪರಸ್ಪರ ಸಂಬಂಧಗಳಲ್ಲಿನ ತೇವಾಂಶ. ಆನಂದ ಎಂದರೆ ಆಂತರಿಕ ತೃಪ್ತಿ ಹಾಗೂ ಶ್ರೀತ ಎಂದರೆ ಸಕಲ ಮಂಗಳವನ್ನು ಕರುಣಿಸುವ ಔದಾರ್ಯ. ಕ್ಷಮ, ಸ್ನೇಹ ಮತ್ತು ತೃಪ್ತಿ ಇರುವಲ್ಲಿ ಮಾತ್ರ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಿಸುತ್ತಾಳೆ ಎಂಬುದು ಇದರ ಸಂದೇಶ. ಕಾಲಕ್ರಮೇಣ ಆಗಮಶಾಸ್ತ್ರಗಳು ಮತ್ತು ಲಕ್ಷ್ಮಿ ಉಪಾಸನಾ ಕಲ್ಪಗಳಲ್ಲಿ ಈ ತತ್ವಗಳು 18 ದಿವ್ಯ ಆಯಾಮಗಳಾಗಿ ವಿಸ್ತಾರಗೊಂಡವು. ಪ್ರತಿಯೊಂದು ಹೆಸರು ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ಆರ್ಥಿಕ ಸುಭಿಕ್ಷೆಗೆ ಬೇಕಾದ ಒಂದೊಂದು ಅಡಿಪಾಯವನ್ನು ಪ್ರತಿಬಿಂಬಿಸುತ್ತದೆ. ದೇವಸಕ ಅಂದರೆ ದೈವಿಕ ಮೈತ್ರಿ, ಚಿಕ್ಸಿತ ಸ್ನೇಹ ಪರತೆ, ಆನಂದ ಸದಾ ಪ್ರಸನ್ನತೆ, ಕರ್ದಮ ಸ್ಥಿರ ಪರಿಶ್ರಮ, ಶ್ರೀಪ್ರದ ಉದಾರತೆ, ಜಾತವೇದ ಜ್ಞಾನಂಗಿಯ ವಿವೇಕ, ಅನುರಾಗ ಪ್ರೀತಿ ಮತ್ತು ಭಕ್ತಿ, ಸಂವಾದ ಅರ್ಥಪೂರ್ಣ ಮಾತುಗಾರಿಕೆ, ವಿಜಯ ಸತ್ಕಾರ್ಯದ ಜಯ, ವಲ್ಲಭ ಗೌರವಯುತ ನಾಯಕತ್ವ, ಮದ ಆತ್ಮವಿಶ್ವಾಸದ ಉಲ್ಲಾಸ, ಹರ್ಷ ಸದಾ ನಗುಮುಖ, ಬಲ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ, ತೇಜಸ್ಸು ಆಕರ್ಷಕ ಮುಖ ವರ್ಚಸ್ಸು, ದಮಕ ಆತ್ಮನಿಯಂತ್ರಣ, ಸಲೀಲ ಶುದ್ಧ ಹರಿವು, ಗಲ್ಗುಲ ಪಾವಿತ್ರತೆ ಹಾಗೂ ಕುರುಂತಕ ಸೌಂದರ್ಯ ಪ್ರಜ್ಞೆ. ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣಗಳು ಮಹಾವಿಷ್ಣು ಮತ್ತು ಲಕ್ಷ್ಮಿಯ ಪುತ್ರನಾಗಿ ಕಾಮ ಅಥವಾ ಪ್ರೇಮ ತತ್ವವನ್ನು ಗುರುತಿಸುತ್ತವೆ. ಅಂದರೆ ಯಾವುದೇ ಸತ್ಕಾರಕ್ಕೆ ಶುದ್ಧ ಇಚ್ಛಾಶಕ್ತಿಯೇ ಮೂಲ. ಅದೇ ರೀತಿ ಈ 18 ಹೆಸರುಗಳು ಯಾವುದೇ ಪುರಾಣದ ಪಾತ್ರಗಳಲ್ಲ, ಬದಲಿಗೆ ನಮ್ಮ ಜೀವನದಲ್ಲಿ ಸಂಪತ್ತನ್ನು ಸೃಷ್ಟಿಸಲು ಮತ್ತು ಉಳಿಸಿಕೊಳ್ಳಲು ಅಗತ್ಯವಿರುವ ನೈತಿಕ ಹಾಗೂ ಮಾನಸಿಕ ಶಕ್ತಿಗಳು. ಮನುಷ್ಯನಲ್ಲಿ ಜ್ಞಾನ, ಒಳ್ಳೆಯ ಮಾತು, ಇಂದ್ರಿಯ ನಿಗ್ರಹ, ಉತ್ಸಾಹ ಮತ್ತು ಪ್ರೀತಿ ನೆಲೆಸಿದಾಗ ದಾರಿದ್ರ್ಯ ತಾನಾಗಿಯೇ ದೂರವಾಗುತ್ತದೆ. ಪೂಜೆ ಎಂದರೆ ಕೇವಲ ಮಂತ್ರ ಪಠಣವಲ್ಲ, ಆ ಮಂತ್ರಗಳ ಹಿಂದಿರುವ ಸದ್ಗುಣಗಳನ್ನು ನಿತ್ಯ ಜೀವನದಲ್ಲಿ ಆಚರಣೆಗೆ ತರುವುದು. ಸಕಲ ಸದ್ಗುಣಗಳ ಸಮನ್ವಯವೇ ಸಾಕ್ಷಾತ್ ಮಹಾಲಕ್ಷ್ಮಿ. ಅಂತಹ ಸದ್ಗುಣಗಳನ್ನು ಬೆಳೆಸಿಕೊಂಡಾಗ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಶಾಶ್ವತವಾಗಿ ನೆಲೆಸುತ್ತವೆ. ಲಕ್ಷ್ಮಿಯ 18 ತತ್ವಗಳು ಕೇವಲ ಮಂತ್ರಗಳಾಗಿ ಉಳಿಯದೆ ನಮ್ಮ ನಿತ್ಯದ ಆಲೋಚನೆ, ಮಾತು ಮತ್ತು ಕೃತಿಗಳಲ್ಲಿ ಅಳವಡಿಸಿಕೊಂಡಾಗ ನಿಜವಾದ ವ್ಯಕ್ತಿತ್ವ ವಿಕಸನವಾಗಿ ಬದುಕಿನಲ್ಲಿ ನಿಜ ಅರ್ಥದಲ್ಲಿ ಮೌಲ್ಯವರ್ಧನೆಯಾಗುತ್ತದೆ. ಬದುಕಿನಲ್ಲಿ ಕೇವಲ ಹಣ, ಅಂತಸ್ತು ಅಧಿಕಾರವನ್ನು ಬೆನ್ನಟ್ಟುವ ಬದಲು ಈ ನೈತಿಕ ಹಾಗೂ ಮಾನಸಿಕ ಮೌಲ್ಯಗಳನ್ನು ನಮ್ಮ ನಡವಳಿಕೆಯಲ್ಲಿ ರೂಢಿಸಿಕೊಂಡಾಗ ನಮ್ಮ ವ್ಯಕ್ತಿತ್ವವು ಪ್ರಕಾಶಿಸುತ್ತದೆ. ಆರ್ಥಿಕ ಹಾಗೂ ಕೌಟುಂಬಿಕ ಸುಭಿಕ್ಷೆಯು ಜೀವನದಲ್ಲಿ ಸಹಜವಾಗಿಯೇ ನೆಲೆಸುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಸಮೃದ್ಧಿಯ ಸಾಕಾರ ಮೂರ್ತಿ ಶ್ರೀ ಲಕ್ಷ್ಮಿಯ 18 ಸದ್ಗುಣ ತತ್ವಗಳು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸಮೃದ್ಧಿಯ ಸಾಕಾರ ಮೂರ್ತಿ ಶ್ರೀ ಲಕ್ಷ್ಮಿಯ 18 ಸದ್ಗುಣ ತತ್ವಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
4: ಹ್ಞೂ ಕಣೆ, ಆಯ್ತು, ತರ್ತೇನೆ.

0: ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಗುಜರಾತ್ನ ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಇಂದಿನಿಂದ 3 ದಿನಗಳ ಭೇಟಿಗಾಗಿ ಶ್ರೀಲಂಕಾಗೆ ತೆರಳಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಬಲೂಚಿಸ್ತಾನದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಕುರಿತು ವಿಶ್ವಸಂಸ್ಥೆ ತಜ್ಞರಿಂದ ಕಳವಳ. ಸ್ವತಂತ್ರ ತನಿಖೆಗೆ ಆಗ್ರಹ. ಏಷ್ಯಾಕಪ್ ಹಾಕಿ ದಕ್ಷಿಣ ಕೊರಿಯಾ ವಿರುದ್ಧ ಭಾರತದ ಜೂನಿಯರ್ ತಂಡಕ್ಕೆ ಜಯ. ಹಾಗೂ ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಗುಜರಾತ್ಗೆ ಭೇಟಿ ನೀಡಿದ್ದು, ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಇಂದು ಚಾಲನೆ ದೊರೆತ ಯೋಜನೆಗಳಲ್ಲಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಶ್ಚಿಮ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಾಯಿತು. ಇದರ ಜೊತೆಗೆ ವಿವಿಧ ಸರಕು ಹಾಗೂ ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದು, ಅಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟಿಸಿದರು. 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಪ್ರಧಾನಿ ಚಾಲನೆ ನೀಡಿದರು. ಇಂದು ಮಧ್ಯಾಹ್ನ ಪ್ರಧಾನಿ ನೌಸಾರಿಯಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಂಜೆ ಮುಂಬೈಗೆ ತೆರಳಲಿರುವ ಪ್ರಧಾನಮಂತ್ರಿಯವರು ಇದೇ 11ರವರೆಗೆ ನಡೆಯಲಿರುವ 7ನೇ ಆವೃತ್ತಿಯ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2026ನ್ನು ಉದ್ಘಾಟಿಸಿ ಮಾತನಾಡಲಿದ್ದಾರೆ. ಈ ಸಮ್ಮೇಳನದಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಕ್ವಾಂಟಮ್ ತಂತ್ರಜ್ಞಾನಗಳ ಮೂಲಕ ಡಿಜಿಟಲ್ ಹಣಕಾಸು ವ್ಯವಸ್ಥೆಯನ್ನು ಸಕ್ಷಮಗೊಳಿಸುವ ಕುರಿತು ಚರ್ಚೆಗಳು ನಡೆಯಲಿವೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದಿನಿಂದ 3 ದಿನಗಳ ಅಧಿಕೃತ ಭೇಟಿಗಾಗಿ ಶ್ರೀಲಂಕಾಗೆ ತೆರಳಿದ್ದಾರೆ. ದೀರ್ಘಕಾಲದ ಸ್ನೇಹ ಸಂಬಂಧ ಹಾಗೂ ಐತಿಹಾಸಿಕ ಮತ್ತು ನಾಗರಿಕತೆಯ ಬಾಂಧವ್ಯದ ಜೊತೆಗೆ ನೆರೆಹೊರೆ ಮೊದಲು ಮತ್ತು ಮಹಾಸಾಗರ ಉಪಕ್ರಮಗಳ ಅಡಿಯಲ್ಲಿ ಶ್ರೀಲಂಕಾ ಭಾರತದ ಪ್ರಮುಖ ಪಾಲುದಾರ ರಾಷ್ಟಗಳಲ್ಲಿ ಒಂದಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಶ್ರೀಲಂಕಾದ ನಾಯಕರೊಂದಿಗೆ ಫಲಪ್ರದ ಮಾತುಕತೆ ನಡೆಸಲು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ರಕ್ಷಣಾ ಸಚಿವರು ಶ್ರೀಲಂಕಾದಲ್ಲಿರುವ ಭಾರತೀಯ ಸಮುದಾಯದೊಂದಿಗೂ ಸಂವಾದ ನಡೆಸಲಿದ್ದಾರೆ. ಖ್ಯಾತ ಗಾಯಕ ಹಾಗೂ ಅಸ್ಸಾಂ ಮಾಜಿ ವಿಧಾನಸಭಾ ಸದಸ್ಯ ಭಾರತ ರತ್ನ ಪುರಸ್ಕೃತ ಡಾ ಭೂಪೇನ್ ಹಜಾರಿಕಾ ಅವರ ಜನ್ಮದಿನವಾದ ಇಂದು ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ವಿವಿಧ ಗಣ್ಯರು ಹಜಾರಿಕಾ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಡಾ ಹಜಾರಿಕಾ ಅವರ ಹಾಡುಗಳು ಜನರನ್ನು ಮತ್ತಷ್ಟು ಹತ್ತಿರ ತಂದಿದ್ದು, ಅವರ ಸಂಗೀತದ ಮೂಲಕ ಅಸಂಖ್ಯಾತ ಜನರ ಆಲೋಚನೆ ಮತ್ತು ಆಶೋತ್ತರಗಳಿಗೆ ರೂಪು ನೀಡಿದರು ಎಂದು ಸ್ಮರಿಸಿದ್ದಾರೆ. ಭೂಪೇನ್ ಅವರ ಸಂಗೀತವು ಅಸ್ಸಾಂನ ವೈವಿಧ್ಯಮಯ ಸಂಸ್ಕೃತಿಯನ್ನು ವಿಶ್ವ ವೇದಿಕೆಗೆ ಕೊಂಡೊಯ್ದಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಡಾ ಹಜಾರಿಕಾ ಅವರು ಅಸ್ಸಾಂನ ಆತ್ಮಕ್ಕೆ ಧ್ವನಿ ನೀಡಿದ ಮಹಾನ್ ಸಾಂಸ್ಕೃತಿಕ ಪ್ರತೀಕ ಹಾಗೂ ದೂರದೃಷ್ಟಿಯುಳ್ಳ ವ್ಯಕ್ತಿಯಾಗಿದ್ದರು ಎಂದು ಸಚಿವ ರಾಜನಾಥ್ ಸಿಂಗ್ ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸೌದಿ ಅರೇಬಿಯಾ ಭೇಟಿಯಲ್ಲಿರುವ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅಲ್ಲಿನ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಿದರು. ರಾಯಭಾರ ಕಚೇರಿಯ ಆಶ್ರಯದಲ್ಲಿ ಅಖಿಲ ಭಾರತ ಸ್ಟೀರಿಂಗ್ ಸಮಿತಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಚಿವರು ಭಾರತೀಯ ಸಮುದಾಯದೊಂದಿಗೆ ಸಭೆ ನಡೆಸಿದರು. ವ್ಯಾಪಾರ, ಹೂಡಿಕೆ, ಇಂಧನ ಮತ್ತು ಸಂಸ್ಕೃತಿ ಕ್ಷೇತ್ರಗಳ ಮೂಲಕ ಭಾರತ ಸೌದಿ ಅರೇಬಿಯಾ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ಭಾರತೀಯ ಸಮುದಾಯದ ಅಮೂಲ್ಯ ಕೊಡುಗೆಯನ್ನು ಅವರು ಶ್ಲಾಘಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತ 2047 ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಭಾರತೀಯ ಸಮುದಾಯವು ಕೊಡುಗೆ ನೀಡಬೇಕು ಎಂದು ಅವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ

0: ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಲೂಚ್ ನಿವಾಸಿ ಇಮ್ರಾನ್ ಅಲಿ ಎಂಬುವವರ ಬಲವಂತ ನಾಪತ್ತೆ ಹಾಗೂ ಎನ್ಕೌಂಟರ್ ಹೆಸರಿನಲ್ಲಿ ನಡೆದ ಹತ್ಯೆಯ ಕುರಿತು ವಿಶ್ವಸಂಸ್ಥೆ ಮಾನವ ಹಕ್ಕು ತಜ್ಞರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದ ಕುರಿತು ತಕ್ಷಣವೇ ಸಮಗ್ರ, ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಪಾಕಿಸ್ತಾನ ಸರ್ಕಾರವನ್ನು ತಜ್ಞರು ಒತ್ತಾಯಿಸಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ಭದ್ರತಾ ಸಿಬ್ಬಂದಿಯಿಂದ ಅಪಹರಣಕ್ಕೆ ಒಳಗಾಗಿದ್ದಾರೆ ಎನ್ನಲಾದ ಇಮ್ರಾನ್ ಅಲಿಯವರ ಸುಳಿವು ಸುಮಾರು 1 ವರ್ಷದವರೆಗೆ ಲಭ್ಯವಿರಲಿಲ್ಲ. ಆದರೆ 2026 ಮೇನಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿರುವುದಾಗಿ ಪಾಕಿಸ್ತಾನ ಅಧಿಕಾರಿಗಳು ಘೋಷಿಸಿದ್ದರು. ಬಲೂಚಿಸ್ತಾನದಲ್ಲಿ ಪತ್ತೆಯಾಗುತ್ತಿರುವ ಇತರ ಗುರುತಿಸಲಾಗದ ಮೃತದೇಹಗಳ ಕುರಿತು ಕಳವಳ ವ್ಯಕ್ತಪಡಿಸಿರುವ ವಿಶ್ವಸಂಸ್ಥೆ ತಜ್ಞರು ಈ ಪ್ರಾಂತ್ಯದಲ್ಲಿ ಬಲವಂತದ ನಾಪತ್ತೆ, ಚಿತ್ರಹಿಂಸೆ ಹಾಗೂ ಕಾನೂನುಬಾಹಿರ ಹತ್ಯೆಯಂತಹ ಘಟನೆಗಳು ವ್ಯಾಪಕವಾಗಿ ನಡೆಯುತ್ತಿರುವ ಬಗ್ಗೆ ಎಚ್ಚರಿಸಿದ್ದಾರೆ. ಇಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಸಾಕ್ಷರತೆಯು ಜ್ಞಾನ, ಅವಕಾಶ ಮತ್ತು ಉತ್ತಮ ಭವಿಷ್ಯದ ಬಾಗಿಲು ತೆರೆಯುತ್ತದೆ ಎಂದು ಹೇಳಿದ್ದಾರೆ. ಶಿಕ್ಷಣದ ಪರಿವರ್ತನಾ ಶಕ್ತಿಯನ್ನು ಸಂಭ್ರಮಿಸುವಂತೆ ಹಾಗೂ ಕಲಿಕೆಯ ಪಯಣದಲ್ಲಿ ಯಾರೂ ಹಿಂದೆ ಉಳಿಯದಂತೆ ನೋಡಿಕೊಳ್ಳುವ ಬದ್ಧತೆಯನ್ನು ಪುನರುಚ್ಚರಿಸುವಂತೆ ನಾಗರಿಕರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕರೆ ನೀಡಿದ್ದಾರೆ. ಶಿಕ್ಷಣ ಪಡೆದ ಮತ್ತು ಸಬಲ ನಾಗರಿಕ ಸಮುದಾಯವೇ ವಿಕಸಿತ ಭಾರತಕ್ಕೆ ಅತ್ಯಂತ ಬಲಿಷ್ಠ ಅಡಿಪಾಯವಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ನವದೆಹಲಿಯ ತಮ್ಮ ನಿವಾಸದ ಬಳಿ ಹಲ್ಲೆಗೊಳಗಾಗಿ ಮೃತಪಟ್ಟ ಮಣಿಪುರದ ಖ್ಯಾತ ಸಂಗೀತಗಾರ ಚಾಂಗ್ಥಮ್ ವಿಕ್ರಮ್ ಸಿಂಗ್ ಅವರ ನಿಧನಕ್ಕೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂತಾಪ ಸೂಚಿಸಿದ್ದಾರೆ. ಘಟನೆ ಕುರಿತು ತಕ್ಷಣವೇ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು 7 ಜನರನ್ನು ಬಂಧಿಸಿದ್ದು ಒಬ್ಬ ಅಪ್ರಾಪ್ತನನ್ನು ವಶಕ್ಕೆ ಪಡೆದಿದ್ದಾರೆ. ಮಧ್ಯಪ್ರದೇಶದ ವಿದಿಶಾದ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜಿನಲ್ಲಿ ಇಂದು ಕೆಮೊಥೆರಪಿ ಡೇ ಕೇರ್ ಘಟಕವನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಂಟಿಯಾಗಿ ಉದ್ಘಾಟಿಸಿದ್ದಾರೆ. ಹೊಸ ಘಟಕದಿಂದ ಕ್ಯಾನ್ಸರ್ ರೋಗಿಗಳಿಗೆ ಉತ್ತಮ ಹಾಗೂ ವ್ಯವಸ್ಥಿತ ಕೆಮೊಥೆರಪಿ ಸೇವೆ ದೊರೆಯಲಿದೆ. ಉದ್ಘಾಟನೆಯ ಬಳಿಕ ಕೇಂದ್ರ ಸಚಿವರು ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಸೌಲಭ್ಯಗಳನ್ನು ಪರಿಶೀಲಿಸಲಿದ್ದಾರೆ. ಮಧ್ಯಪ್ರದೇಶ ಉಪಮುಖ್ಯಮಂತ್ರಿ ರಾಜೇಂದ್ರ ಶುಕ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವೈದ್ಯರು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿರುವರು. ಚೀನಾದ ಮೋಚಿಯಲ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ ಹಾಕಿ ಟೂರ್ನಿಯಲ್ಲಿ ದಕ್ಷಿಣ ಕೊರಿಯಾ ವಿರುದ್ದ 7-3 ಅಂತರದ ಭರ್ಜರಿ ಜಯ ಸಾಧಿಸಿದ ಭಾರತದ ಜೂನಿಯರ್ ಪುರುಷರ ತಂಡ ಸೆಮಿಫೈನಲ್ ಪ್ರವೇಶದ ಹಾದಿಯನ್ನು ಮತ್ತಷ್ಟು ಸುಗಮಗೊಳಿಸಿಕೊಂಡಿದೆ. ಪಂದ್ಯದ ಕೊನೆಯ ಹಂತದಲ್ಲಿ ತ್ರಿವಳಿ ಗೋಲು ಗಳಿಸಿ ಭಾರತದ ತಂಡ ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದೆ. ಹಾಲಿ ಚಾಂಪಿಯನ್ ಆಗಿರುವ ಭಾರತದ ತಂಡ ಪ್ರಸ್ತುತ ಆಡಿದ 3 ಪಂದ್ಯಗಳಿಂದ 7 ಅಂಕ ಗಳಿಸಿದ್ದು ನಾಳೆ ನಡೆಯಲಿರುವ ಚೀನಾ ತೈಪೆ ವಿರುದ್ಧದ ಪಂದ್ಯದಲ್ಲಿ ಜಯಗಳಿಸಿದರೆ ಸೆಮಿಫೈನಲ್ ಸ್ಥಾನ ಖಚಿತಪಡಿಸಿಕೊಳ್ಳಲಿದೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ 16ರ ಸುತ್ತಿನ ಪಂದ್ಯದಲ್ಲಿ ಅವರು ಇಟಲಿಯ ಲೂಸಿಯಾನೋ ಡರ್ಡೆರಿ ವಿರುದ್ಧ 6-2, 6-2, 7-6 ಅಂತರದಲ್ಲಿ ಗೆಲುವು ದಾಖಲಿಸಿದರು. ಮಹಿಳಾ ಸಿಂಗಲ್ಸ್ನಲ್ಲಿ ಅಮೆರಿಕದ ಕೋಕೋ ಗೌಫ್ ಕಜಕಿಸ್ತಾನದ ಎಲಿನಾ ರೈಬಾಕಿನಾ ವಿರುದ್ಧ ಕೂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ 2026 ಏಷ್ಯನ್ ಕ್ರೀಡಾಕೂಟ ಇದೇ 19ರಿಂದ ಅಕ್ಟೋಬರ್ 4ರವರೆಗೆ ನಡೆಯಲಿದೆ. ಆದರೆ ಕ್ರೀಡಾ ಸ್ಪರ್ಧೆಗಳು ಉದ್ಘಾಟನಾ ಸಮಾರಂಭಕ್ಕೆ 9 ದಿನ ಮುನ್ನ ಇದೇ 10ರಿಂದಲೇ ಆರಂಭಗೊಳ್ಳಲಿವೆ. ಭಾರತದ ಸ್ಪರ್ಧಾ ಅಭಿಯಾನ ಇದೇ 17ರಂದು ಟೆಕ್ಬಾಲ್ನೊಂದಿಗೆ ಆರಂಭವಾಗಲಿದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಇದೇ 18ರಂದು ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಇಂದಿನಿಂದ 3 ದಿನಗಳ ಭೇಟಿಗಾಗಿ ಶ್ರೀಲಂಕಾಗೆ ತೆರಳಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಬಲೂಚಿಸ್ತಾನದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಕುರಿತು ವಿಶ್ವಸಂಸ್ಥೆ ತಜ್ಞರಿಂದ ಕಳವಳ, ಸ್ವತಂತ್ರ ತನಿಖೆಗೆ ಆಗ್ರಹ. ಏಷ್ಯಾಕಪ್ ಹಾಕಿ ದಕ್ಷಿಣ ಕೊರಿಯಾ ವಿರುದ್ಧ ಭಾರತದ ಜೂನಿಯರ್ ತಂಡಕ್ಕೆ ಜಯ. ಹಾಗೂ ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ವಡ್ಡರ್ಗುಡಿ ಮಹಾಲಕ್ಷ್ಮಿರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

ನಂಜಪ್ಪ ಹುಟ್ಟಲಾಗಿ ನಂಜಲಗೌಡ ಕಟ್ಟಲಾಗಿ ಮಂಚದ ಪದಮ್ಮ ಏಲಾಗಿ ನಂಜಪ್ಪ ಹುಟ್ಟಲಾಗಿ ನಂಜಲಗೂಡ ಕಟ್ಟಲಾಗಿ

0: ಸೋಸೆ ದೀಪಯ್ಯ ಜವನಾವ ಸೋಸೆ ದೀಪಯ್ಯ ಜವನಾವ.
1: ಇದುವರೆಗೂ ಹಾಡು ಹೊಸೆ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ವಡ್ಡರ್ಗುಡಿ ಮಹಾಲಕ್ಷ್ಮೀರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
3: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್

0: ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ, ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ, ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ, ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ, VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು, ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
1: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ, ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು, ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು, ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು, ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
2: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ, ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು, ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು, ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
0: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾರ್ಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ, ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
3: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಆಮಿಷಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು, ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆ್ಯಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ, ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
1: ಇದಕ್ಕೆ ಆರ್ಥಿಕ ಜ್ಞಾನ ತುಂಬ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
3: ಅಂತಿಮ ಸಂದೇಶ, ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕ್ರಮಗಳ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಮಾಳದಹಾಡಿಯ ಆದಿವಾಸಿ ಕೃಷಿಕರಾದ ಶ್ರೀಯುತ ಸಂಜಯ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧ್ವನಿಯಾದ ವೇದಿಕೆ
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೇ, ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದರೆ ಯಶ್ರಿಕೋಟೆ ತಾಲೂಕಿನ ಮಾಳದಹಾಡಿಯ ಜೇನುಕುರುಬ ಆದಿವಾಸಿ ಕೃಷಿಕರಾದಂತಹ ಶ್ರೀಯುತ ಸಂಜಯ್ರವರು. ಇವರು ಕಳೆದ 8 ವರ್ಷಗಳಿಂದ ಸ್ವತಂತ್ರವಾಗಿ ತಮ್ಮ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದ್ದು ಇರುವಂಥ ಕಡಿಮೆ ಭೂಪ್ರದೇಶದಲ್ಲೇ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಪ್ರಸ್ತುತ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದಡಿಯಲ್ಲಿ ವಿವಿಧ ರೀತಿಯ ಕೃಷಿಗೆ ಸಂಬಂಧಪಟ್ಟಂತಹ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಸಿರಿಧಾನ್ಯಗಳನ್ನು ಕೂಡ ಬೆಳೀತಾ ಸಿರಿಧಾನ್ಯದ ಬೆಳೆಯನ್ನು ಬೆಳೆಯೋದರಲ್ಲಿ ಸೇವಾ ಸೌಲಭ್ಯವನ್ನು ಪಡ್ಕೊಂಡು ಈ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಹಾಗೂ ಈ ಸಿರಿಧಾನ್ಯ ಬೆಳೆ ಪದ್ಧತಿಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸಂಜಯ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಮೊದಲಿಗೆ ನಿಮ್ಮ ಒಂದು ಪರಿಚಯ ನಿಮ್ಮ ಕೇಳುಗರಿಗೆ.
4: ನನ್ನ ಹೆಸರು ಸಂಜಯ್, ಮಾಡದಲ್ಲಿ ವಾಸ ಮಾಡ್ತಿದ್ದೀವಿ. ನಾವು ಜಮೀನು ಕೆಲಸ ಮಾಡ್ತಿದ್ದೀವಿ. ಕೃಷಿದ ಮಾಮಲೆ ರಾಗಿ, ಜೋಳ, ಹತ್ತಿ, ನವಣ, ಆಮೇಲೆ ನಾವು ಮೆಣಸಿ ಒಂದು ಸ್ವಲ್ಪ ಹಾಕ್ತೀವಿ. ಅವ್ರು ಏನು ಕೊಟ್ಟದು, ನಮ್ಮ ಸಂಘದವ್ರು ಕೊಟ್ಟದ್ದು, ಅದನ್ನ ಹೊಲಕ್ಕೆ ಹಾಕೊಂಡು ಜೀವನ ಮಾಡ್ತೀವಿ. ಯಾಕಂದ್ರೆ ಅವರು ನಮಗೆ ತಿಳುವಳಿಕೆ ಕೊಡ್ತಾರೆ, ನಾವು ಮಾಡ್ತಿದ್ದೀವಿ ಅಷ್ಟೆ.
3: ತಾವು ಕಳೆದ 8 ವರ್ಷಗಳಿಂದ ಸ್ವತಂತ್ರವಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೋದು ಬರ್ತಾ ಇದ್ದೀರ.
4: ಹಾಂ ಸರ್.
3: ಆರಂಭದಲ್ಲೆಲ್ಲ ಏನು ಬೆಳೀತಾ ಇದ್ರಿ, ಹೇಗಿತ್ತು ಆಗಿನ ಕೃಷಿ ಪದ್ಧತಿ?
4: ಆಗಿತ್ತು, ಈಗವ್ರಿಗೂ ಹೇಳೋಕೆ ತೊಟ್ಟಿಂದ ಪರವಾಗಿಲ್ಲ ಸುಮಾರಾಗಿ. ಹಿಂಗೆ ಹಿಂಗೆ ಮಾಡಿ ಅಂತವ್ರು ಹೇಳಾರೆ. ನಮ್ಮ ಕೈಲಿ ಆದಷ್ಟು ನಾವು ಮಾಡ್ತಿದ್ದೀವಿ. ಅವ್ರನ್ನ ಹೇಳಿ ಬಂದು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ತಾರೆ ಬಂದು.
3: ಮೊದಲೆಲ್ಲ ಏನೇನು ಬೆಳೀತಾ ಇದ್ರಿ ಆಗಿನ ಕೃಷಿ?
4: ಆಗ ಆಗಿನ ಕೃಷಿ ಅಂದರೆ ನಾವು ಹತ್ತಿ ರಾಗಿ ಬೆಳೀತಿದ್ದು. ಅಷ್ಟೇನೂ ಬರ್ತಿತ್ತಿಲ್ಲೇನೋ. ನಮ್ಮ ಅಪ್ಪವ್ರು ಇದ್ದಾಗ ನಾವು ಬಂದಾಗನೂ ನಾವು ಬೆಳೆ ತೊಟ್ಟಿದ್ದೇನೋ ರಾಗಿ, ಹತ್ತಿನೇ ಬೆಳೀತಿದ್ದು, ಜೋಳ. ಅದು ಮಾಮೂಲಿ ಹತ್ತಿ ರಾಗಿ.
3: ಯಾವ ಥರ ತಮ್ಮ ತಂದೆ ಬೇಸಾಯ ಮಾಡ್ತಿದ್ರು, ನೀವು ಬಾಲ್ಯದಲ್ಲೇ ಯಾವ ರೀತಿ ನೋಡಿ ಕಲ್ತ್ರಿ?
4: ಅವ್ರು ನಮ್ಮ ಅಪ್ಪವ್ರು ಮಾಡೋದು ನೋಡ್ಕೊಂಡು ಮಾಡ್ತಿದ್ವಿ. ಅವರು ಹೆಂಗೆ ಇದು ವ್ಯವಸಾಯ ಮಾಡ್ತಿದ್ರು, ಅವರು ಇದು ಮಾಡ್ಕೊಂಡು ನಾವು ಮಾಡ್ತಿದ್ದೀವಿ.
3: ಏನೇನು ಪ್ರಮುಖವಾಗಿ ಬೆಳೆಗಳನ್ನು ಬೆಳೀತಾ ಇದ್ರು ನಿಮ್ಮ ತಂದೆ ಆಗಿನ ಕೃಷಿ ಪದ್ಧತಿ?
4: ಆಗಿನಗಿತ್ತು, ಈಗ ಸ್ವಲ್ಪ ಪರವಾಗಿಲ್ಲ. ಹಾಗಾಗ ಅಷ್ಟಲ್ಲೇ, ಈಗ ಪರವಾಗಿಲ್ಲ ಸುಮಾರಾಗ. ಆಗ ರೈಟ್ ಕಮ್ಮಿ, ಈಗ ಸ್ವಲ್ಪ ರೈಟ್ ಇದೆ. ತೀರ ಆಗಿ ಮಾಮೂಲಿ ಅವರು ಬೆಳೀತಿದ್ದು. ಆಮೇಲೆ ಹುಳ್ಳಿ ಬೇಸಿಗೆಯಲ್ಲಿ ಹುಳಿ ರಾಗಿ ತೆಗೆದ್ಮೇಲೆ ಹುಳ್ಳಿ ಬರ್ತೀರು.
3: ನೀರಾವರಿ ವ್ಯವಸ್ಥೆ ಹೇಗಿರುತ್ತೆ?
4: ಈಗ ಸರ್ ನಾವು ಸ್ವಲ್ಪ ದಿನದಿಂದ ಈಗ ನಾ ಹೇಳಿದ್ರೆ ನಮ್ಮ ಅಪ್ಪರು ತೀರೋಗಿ ಆಗ ಬೋರೆ ಹಾಕಿ ಈಗ ಬೇಸಿಗೆಯಲ್ಲಿ ರಾಗಿ ಗೇಲು ಎಲ್ಲ ಹಾಕತ್ತೀವಿ. ಆಮೇಲೆ ಜೊತೆ ನವಣ.
3: ಈಗ ನಿಮ್ಮ ತಂದೆಯವ್ರ ಕಾಲದಲ್ಲೆಲ್ಲ ಮಳೆಯಾಶ್ರಿತವಾಗಿ ಬೆಳೆ ಬೆಳೀತಿದ್ವಿ.
4: ಬೆಳೀತಿತ್ತು ಸರ್ ಮಳೆಯಲ್ಲಿ.
3: ಅವಾಗೆಲ್ಲ ಅಂದರೆ ವರ್ಷಕ್ಕೆ ಒಂದೇ ಬೆಳೆ?
4: ಒಂದೇ ಬೆಳೆ ಸರ್. ಬೇಸಿಗೆಯಲ್ಲಿ ಮಾವು ರಾಗಿ ತೆಗೆದಾಕ್ಬಿಟ್ಟು ಹುಳ್ಳಿ ಹಾಕ್ತಿದ್ವಿ ಸರ್.
3: ಇನ್ನು ಮಿಕ್ಕಿದ ಸಮಯದಲ್ಲಿ ಏನು ಮಾಡ್ತಾ ಇದ್ರಿ?
4: ಇನ್ನೇನು ಮಾಡ್ತಿದ್ರಿ ಸರ್?
3: ಈಗ ಮಳೆಯಾಶ್ರಿತವಾಗಿ ಮಳೆಯಲ್ಲಿ ಸಂದರ್ಭದಲ್ಲಿ ಬೆಳೆ ಬೆಳೀತಿದ್ವಿ.
4: ಬೆಳೀತಿದ್ವಿ ಸರ್.
3: ಇನ್ನು ಮಿಕ್ಕಿದ ಸಂದರ್ಭದಲ್ಲಿ
4: ಇಲ್ಲ.
3: ಅವಾಗೆಲ್ಲ ಜೀವನಕ್ಕೆ ಏನು
4: ಕೂಲಿಗೆ ಹೋಗ್ತಿದ್ವಿ ಸರ್? ರೈತರಲ್ಲಿ ಕೂಲಿಗೆ ಹೋಗ್ತಿದ್ವಿ.
3: ಈಗ ತಾವು ಸ್ವತಂತ್ರವಾಗಿ ಕೃಷಿ ಶುರು ಮಾಡಿದಂಥ ಆರಂಭದ ದಿನಗಳು ಹೇಗಿತ್ತು? ಅವಾಗೆಲ್ಲ ಏನೇನು ಬೆಳೆಗಳನ್ನು ಶುರು ಮಾಡಕ್ಕೆ?
4: ಆಗಿನಗಿಂತ ಈಗ ಸುಮಾರು ಪರವಾಗಿಲ್ಲ. ಆಗಿನದಕ್ಕೆ ಇದಕ್ಕಿಂತ ಈಗಿನದು ಪರವಾಗಿಲ್ಲ. ಹಾಗೇನೋ ನಮ್ಮ ಈ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಹಾಕ್ತಿತ್ತಿಲ್ಲ, ಆಗ ನನ್ನ ಗೊಬ್ಬರ ಹಾಕ್ತಿದ್ದು. ಈ ಸಿಸಿಗೆ ಗೌರ್ಮೆಂಟ್ ಗೊಬ್ಬರ ಹಾಕ್ತಿರೋದು ಜಮೀನುಗಳಿಗೆ.
3: ಗೌರ್ಮೆಂಟ್ ಗೊಬ್ಬರ ಎಲ್ಲಿಂದ ತಂದಾಕ್ತಿರ?
4: ಗೊಬ್ಬರ ಅನ್ಪೋಸ್ಟಲ್ಲ ಬಿದ್ರಲ್ಲೇ ಅಂಗಡಿಗಳೇ ತಗೊಂಡ್ಬಂದು ಹಾಕ್ತಿದ್ದೆ ಗೊಬ್ಬರ ಅಲ್ಲಿ ಅಂಗಡಿ.
3: ಈಗ

0: ತಮ್ಮ ಬಳಿ ಪ್ರಸ್ತುತ ಎಷ್ಟು ಎಕರೆ ಜಮೀನು ಇದೆ?
1: 2 ಎಕರೆ ಸರ್.
0: ಈಗ ಇರುವಂತ 2 ಎಕರೆ ಜಮೀನಿಗೆ ಯಾವ್ಯಾವ ರೀತಿ ಭಾಗ ಮಾಡ್ಕೊಂಡು
1: ಬೇರೆ ಬೇರೆ ಬೆಳೆನ ಹಾಕ್ತಿದ್ದೀವಿ ಸರ್. ಇದೊಂದು ಸ್ವಲ್ಪ, ಅದೊಂದು ಸ್ವಲ್ಪ, ಅದೇ ನೀವು ಅದಕ್ಕೆ ಒಂದು ಜೋಳ, ಹತ್ತಿ, ನೀವು ಅದಕ್ಕೆ ಬೇಸಿಗೆಯಲ್ಲಿ ರಾಗಿ, ಇವ್ರು ಕೊಟ್ಟ ನವಣ ಎಲ್ಲ ಹಾಕ್ತಿದ್ದೀವಿ ಸರ್. ಮೆಣಸಿನ ಹಾಕ್ತಿದ್ದೀವಿ.
0: ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ
1: ಸರ್.
0: ಎಷ್ಟು ವರ್ಷ ಆಗಿದೆ ನೀರಾವರಿ ವ್ಯವಸ್ಥೆ?
1: ಒಂದು ನಮ್ಮ ಅಪ್ಪರ್ತಿರೋದು 8 ವರ್ಷದಿಂದ ಹಿಂದೆ ಮಾಡ್ತಿದ್ದೀವಿ.
0: ಈಗ ಮಳೆಯಾಶ್ರಿತವಾಗಿ ತಾವು ಕೃಷಿ ಮಾಡ್ತಿದ್ದಕ್ಕೂ ಈಗ ಪ್ರಸ್ತುತ ನೀರಾವರಿ ವ್ಯವಸ್ಥೆ ಇರೋದಕ್ಕೂ
1: ಪರವಾಗಿಲ್ಲ ಸರ್.
0: ವರ್ಷದಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮದು ಕೃಷಿ ಚಟುವಟಿಕೆ?
1: ಈಗ ಕೃಷಿ ಚಟುವಟಿಕೆ ಪರವಾಗಿಲ್ಲ ಸರ್. ಈಗ ನೀರಿದ್ದ ಮಳೆ ಇಲ್ದಾಗ ನೀರು ಹೊಡ್ಕೋಬೋದು, ಹಂಗೆ ಮಾಡಿ ಏನು ತೊಂದರೆ ಇಲ್ಲ ಸರ್, ಮಾಡ್ತೀವಿ.
0: ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ರೀತಿಯ ಬೆಳೆಗಳನ್ನು ಹಾಕಿ ಬೆಳೀತಾ ಇದ್ರ?
1: ಅದೇ ಈಗ ಜೋಳ ಕಟ್ಟಿಂಗ್ ಆದರೆ ರಾಗಿ, ನವಣ ಹಾಕತ್ತೀವಿ. ನಿಮ್ಗೆ ಬೇಕಾದಾಗ ನಾವು ಸಿಗ್ಗೇಲಿ ಹಾಕತ್ತೀವಿ ಸರ್.
0: ಈಗ ಈ ಬೆಳೆಗಳಿಗೆ ಬೇಕಾದಂಥ ಗೊಬ್ಬರ ಆಗಿರ್ಬೋದು, ಒಂದು ಉಳುಮೆ ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಇದರಲ್ಲಿ ಯಾವ ರೀತಿ ಮಾಡ್ತಾ ಬರ್ತಾ ಇದ್ರ?
1: ನೀವು ಅದೇ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಈಗ ಬೇಸಿಗೆ ಆದಾಗ, ಅದರ ಟೈಮ್ಗೆ ಮಾಡ್ತೀವಿ ಸರ್. ಯಾಕಂದ್ರೆ ಈ ಕಟ್ಟಿಗೆ ಆದಮೇಲೆ ಇನ್ನೊಂದು ಕಟ್ಟಿಂಗ್, ಈ ಕಟ್ಟಿಗೆ ಆದಮೇಲೆ ಇನ್ನೊಂದು ಫಸಲು ಹಾಕತ್ತೀವಿ ಹುಳ ಹೊಡೆಸ್ಬಿಟ್ಟು. ನಮ್ಗೆ ಯಾವ ಫಸಲು ಬೇಕಂದ್ರೆ ಅಂದ್ಬಿಟ್ಟು ಇವರು ರಾಗಿ ಕೊಟ್ಟಿರ್ತಾರೆ, ರಾಗಿ ಹಾಕತ್ತೀವಿ. ನವಣ ಕೊಟ್ಟಿರೋ ಸಾಲು ಸಾಲು ಮೇಲೆ ಬಿಡ್ತೀವಿ. ಹಿಂಗಾಗಿ ಇಲ್ಲಿ ಗೇಲ್ನು ಸ್ವಲ್ಪ ಹಾಕತ್ತೀವಿ. ಅದೆಲ್ಲ ಹಾಕೋಕ್ಕಾಗಲ್ಲ, ನಮ್ಮ ಎಷ್ಟು ಬೇಕು ಅಷ್ಟು ಹಾಕೊಂಡು ಜೀವನ ಮಾಡ್ಕೊತೀವಿ ಸರ್.
0: ಪ್ರಮುಖ ಬೆಳೆಗಳಾಗಿ ಏನೇನು ಬೆಳೆಗಳನ್ನು ಬೆಳೀತಾರೆ ಇರುವಂಥ 2 ಎಕರೆಗಳಲ್ಲಿ?
1: ಅಂದರೆ ಮಾಮೂಲಿ ಜೋಳ, ಹತ್ತಿ, 2 ಫಸಲು. ಈಗ ಬೇಸಿಗೆಗೆ ರಾಗಿ, ನವಣೆ ಬಾಳ್ಗ, ಗೇಲು ಸ್ವಲ್ಪ ಹಾಕತ್ತೀವಿ. ಒಂದು ಸ್ವಲ್ಪ ಮಳೆಗಾಲದಲ್ಲಿ ಮೆಣಸಿ ಒಂದು 5,000 ಅಷ್ಟು ಹಾಕತ್ತೀವಿ.
0: ಈಗ ನಿಮ್ಮ ಆದಿವಾಸಿಗಳಲ್ಲಿ ಮೊದಲೆಲ್ಲ ಅರಣ್ಯದಲ್ಲಿದ್ದಾಗಲೇ ಆಗಿರ್ಬೋದು, ನಮ್ಮ ಹಿರಿಕರಲ್ಲಿ ಆಗಿರ್ಬೋದು, ಆಗಿನ ಕ್ರಮ, ಆಗಿನ ವ್ಯವಸ್ಥೆ ಪದ್ಧತಿ ಹೇಗಿರ್ತಿದ್ದಾಗಿದ್ರೆ?
1: ಆಗಿನಿಗಿಂತ ಈಗಿನ ವಾಸಿ ಸರ್, ನಮ್ಗೆ ಏನಾಗುತ್ತೋ ಗೊತ್ತಿಲ್ಲ. ಈಗ ನಾವು ಇಷ್ಟು ಬುದ್ಧಿ ಗೊತ್ತಿರೋದು ಈಗ ಮಾಡ್ತಿದ್ದೀವಿ. ಹಿಂಗಾರ ಹೆಂಗೆ ಗೊತ್ತ, ನೀವು ಆರಾಮ ಇದು ಟೈಮ್ ಮಾಡ್ಕೊಳ್ಳಿ, ಆ ಟೈಮ್ಗೆ ಇದು ಟೈಮ್ ತಪ್ಪಾದ್ರೆ ಆಗಲ್ಲ ಅಂತಿದ್ರು.
0: ಈಗ ಕೃಷಿಗೆ ಉಳುಮೆ ಮಾಡೋದಾಗಿರ್ಬೋದು, ಅದಕ್ಕೆಲ್ಲ ಈಗಲೂ ಕೂಡ ನೇಗಿಲು ಅದನ್ನೆಲ್ಲ ಬೆಳೆಸ್ತೀವಿ.
1: ನೇಗಿಲು ಬೆಳೆಸ್ತಿದ್ದೀವಿ ಸರ್, ಟ್ರ್ಯಾಕ್ಟರ್ ಓಡಿಸ್ಬಿಟ್ಟು ನೇಗಿಲು ಹೊಡಿತೀವಿ ಸರ್.
0: ಪ್ರತಿಯೊಂದು ತಮ್ಮ ಹತ್ರನೇ
1: ಇದೆ ಸರ್, ಎತ್ತು ಇದೆ, ಆಮೇಲೆ ಈ ನೇಗಿಲು ಇದೆ.
0: ಈಗ ಪ್ರಸ್ತುತ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆಗೆ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ರೀತಿಯ ಕೃಷಿ ಸೌಲಭ್ಯ
1: ಸಿಗ್ತಿದೆ ಸರ್.
0: ಇದು ಸೌಲಭ್ಯಗಳು ಸಿಗೋಕ್ಕೂ ಮುಂಚೆ ಕೃಷಿ ಹೇಗಿತ್ತು ತಮಗೆ?
1: ಆಗಷ್ಟರಲ್ಲೇ ಈಗ ಕೊಟ್ಟದಷ್ಟಿಂದ ಪರವಾಗಿಲ್ಲ ಸರ್. ಟೈಮ್ಗೆ ಆಗ್ತಿದ್ದೀನಲ್ಲ, ಯಾಕಂದ್ರೆ ಅವ್ರು ಬಂದು ಫೀಲ್ಡಲ್ಲಿ ಬಂದು ನೋಡ್ತಾರೆ, ಹಿಂಗೆ ಮಾಡಿದ್ರೆ ಹಂಗೆ ಮಾಡಿ ಅಂತ ಹೇಳ್ತಾರೆ. ಆಗ ಅವ್ರು ಹೇಳೋ ರೀತಿ ನಾವು ಮಾಡ್ಕೊತಿದ್ದೀವಿ. ಆಮೇಲೆ ಇದು ನಮ್ಮ ಈ ಗಿರವಳ ಗೊಬ್ಬರ ಅದು ಮಾಡ್ಕೊತೀವಿ.
0: ಯಾವ್ಯಾವ ರೀತಿ ಬಿತ್ತನೆ ಬೀಜಗಳನ್ನು ಪಡ್ಕೊಂಡು ಬೆಳೀತಾ ಇದ್ದೀರಾ?
1: ಜೋಳ ಕೊಡ್ತಾರೆ, ರಾಗಿ ಕೊಡ್ತಾರೆ, ನವಣ ಕೊಡ್ತಾರೆ, ಅವ್ರೇನು ಕೊಟ್ಟಿರು, ತೊಗರಿ ಕೊಟ್ಟಿರು. ಅವ್ರು ಕೊಟ್ಟ ಪದಾರ್ಥ ನಾವು ಬೀಸಾಕಾಗಲ್ಲ, ಜಮೀನಿಗೆ ಹಾಕಿ ಬೆಳೀತಿದ್ದೀವಿ ಸರ್.
0: ಮೊದಲೆಲ್ಲ ಬಿತ್ತನೆಗೆಲ್ಲ ಏನು ಮಾಡ್ತಾ ಇದ್ರಿ?
1: ಆಗ ಒಬ್ಬ ರೈತರು ತಪ್ಪ ಎಸ್ತಿದ್ದು ಸಾಲ, ಆಗ ನಾವು ಹೊಲದಲ್ಲಿ ಬೆಳೆದು ಅವರು ಸಾಲ ಕೊಡ್ತಿದ್ದು, ಅವ್ರು ಸಾಲದನ್ನು ತೀರ್ತಿದ್ದು.
0: ಮೊದಲೆಲ್ಲ ಕಾಸು ಕೊಂಡು
1: ತಗೋದಿದ್ದು.
0: ಈಗ ಮೊದಲು ತಾವು ಹೊರಗಡೆಯಿಂದ ಕೊಂಡ್ಕೊಳ್ತಿದ್ದಂಥ ಬಿತ್ತನೆಗು ಈಗ ಸಂಸ್ಥೆ ಕಡೆಯಿಂದ ಬಿತ್ತನೆಗು
1: ಪರವಾಗಿಲ್ಲ ಸರ್. ಈಗ
0: ಎಷ್ಟು ಅನುಕೂಲ ಆಗಿದೆ?
1: ಅನುಕೂಲ ಆಗಿದೆ ಸರ್. ಈಗ ಆಗ್ಲಿಗಿಂತ ಈಗಿನ ಅನುಕೂಲ ಪರವಾಗಿಲ್ಲ. ಈಗ ನಮ್ಮ ಸಂಸ್ಥೆ ಅವ್ರು ಬಂದು ಬೀಜ ಕೊಟ್ಟಾಗೆಲ್ಲ ಪರವಾಗಿಲ್ಲ. ಈಗ ಅವ್ರೇನು ಜಾಸ್ತಿ ತಗೊಳ್ಳೋಲ್ಲ, ಒಂದು ಕಮ್ಮಿ ಇದು ಡಿಸ್ಕೌಂಟ್ ಮಾಡಿ ಕೊಡ್ತಿದ್ದಾರೆ ಸರ್. ಈಗ ರೈತರಲ್ಲಿ ಬಡ್ಡಿ ತಗ ಸೇರಿಸ್ಕೊಡ್ತಾರೆ, ಹಂಗಾಗಿ ಇದು ಮಾಡ್ತೀವಿ.
0: ಈಗ ತಾವು ಪ್ರಮುಖವಾಗಿ ಸಿರಿಧಾನ್ಯಗಳನ್ನ ಬೆಳೆದಿರಿ, ನವಣೆ ಮತ್ತೆ ರಾಗಿ ಆಗಿರ್ಬೋದು, ಈ ತರ ಸಿರಿಧಾನ್ಯ ಪ್ರಮುಖ ಸಿರಿಧಾನ್ಯಗಳನ್ನ ಬೆಳೆದಿರಿ. ಈ ಸಿರಿಧಾನ್ಯಗಳನ್ನ ಬೆಳೆಯುವಂಥದ್ದು ಕೂಡ ಬಹಳ ವಿರಳ ಈ ಭಾಗದಲ್ಲಿ, ಮತ್ತೆ ಇದಕ್ಕೆ ಬೇಡಿಕೆನೂ ಇದೆ, ಅದಕ್ಕೆ ತಕ್ಕಂತ ಬೆಲೆನೂ ಇದೆ. ಈ ಸಿರಿಧಾನ್ಯ ಬೇಸಾಯ ಮಾಡಿದಾಗಿರ್ಬೋದು, ಆ ಬೆಳೆ ಬೆಳೆದಿದ್ದು, ಅದ್ರದ್ದು ಫಲ ಸಿಕ್ಕಿದ್ದು, ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳಿ.
1: ಹಾಗೇನೋ ಒಂದು ನವಣೆ ಅಂದ್ರೆ ಒಂದು ಒಂದು ಆನೆ ಮೇದ್ಬಿಟ್ಟು ಒಂದು ಕ್ವಿಂಟಲ್ ಅಷ್ಟು ಸಿಕ್ಕಿತ್ತು. ಆನೆ ಮೇದ್ಬಿಟ್ಟು ಆನೆ ಬಂದು ಬೇಸಿಗೆಲಿ ಬಂದು ಇಲ್ಲೇ ಬಂದು ಮೇದಿತ್ತು, ಅದರಲ್ಲಿ ಒಂದು ಕ್ವಿಂಟಲ್ ಅಷ್ಟು ಸಿಕ್ಕಿತ್ತು. ರಾಗಿ ಒಂದು ಒಂದು 5-6 ಪ್ಲಾಸ್ಟಿಕ್ ಸಿಕ್ಕಿತ್ತು ರಾಗಿ ಊಟ ಮಾಡಿದಾಗ.
0: ಸಿರಿಧಾನ್ಯ ಈ ನವಣೆ ಏನಾದರೂ ಮೊದಲೆಲ್ಲ ಬೆಳೆದಿದ್ರು?
1: ಇಲ್ಲ, ಇದೇ ಇವ್ರು ಕೊಟ್ಟಿಂದ ಬೆಳೀತಿರೋದು.
0: ಎಷ್ಟು ವರ್ಷ ಆಯಿತು ಈ ಬೆಳೆದು?
1: 2 ವರ್ಷ ಕೊಟ್ಟರೆ,
0: ಕಳೆದ 2 ವರ್ಷದಿಂದ
1: ನವಣೆ ಬೆಳೀತಿದೆ.
0: ಇದ್ರದ್ದು ಬೇಸಾಯ ಕ್ರಮ ಆಗಿರ್ಬೋದು, ಈ ಖರ್ಚು ಆಗಿರ್ಬೋದು, ಈ ಸಿರಿಧಾನ್ಯ ಬೆಳಕ್ಕೆ
1: ಅಷ್ಟು ಖರ್ಚಿಲ್ಲ ಸರ್. ಇದರಲ್ಲಿ ಖರ್ಚಿಲ್ಲ ಅಷ್ಟು.
0: ವ್ಯವಸಾಯ ಕ್ರಮ?
1: ವ್ಯವಸಾಯ ನಾವು ಮಾಮೂಲಿ ಕುಂಟೆ ಹೊಡ್ಕೋತೀವಿ, ಸೆತ್ತ ಕೆತ್ಕೋತೀವಿ, ಸ್ವಲ್ಪ ಗೊಬ್ಬರ ಇಟ್ಕೋತೀವಿ ಅಷ್ಟೆ.
0: ಅದು ಬಿಟ್ಟರೆ ಏನು ಸಿರಿಧಾನ್ಯ ಬೆಳೆಯಂಥದ್ದು ಏನು ಕಷ್ಟ?
1: ಕಷ್ಟ ಇದೆ, ಕಷ್ಟ ಅಂತ ತಿನ್ಸಿಲ್ಲ ಸರ್.
0: ಇದಕ್ಕೆ ನೀರಾವರಿ ಏನಾದ್ರು
1: ಬೇಸಿಗೆ ನೀರು ಇಲ್ದಿರೋ ಟೈಮ್ ನೀರು ಹೊಡಿಬೇಕು ಸರ್. ಅಂದರೆ ಹೆವಿ ಜಾಸ್ತಿ ಹೊಡೆಯೋಕ್ಕಾಗಲ್ಲ.

0: ಉಪಯೋಗಿಸ್ಬಿಟ್ಟು ಕಬ್ಬು ಸರ್ ನೀರು.
1: ಈ ಸಿರಿಧಾನ್ಯ ಬೆಳೆದಿದ್ದು ಇದರಿಂದ ಒಂದು ಇಳುವರಿ ಸಿಕ್ಕಿದ್ದು ತಮಗ್ ಖುಷಿ ಇದೆಯಾ?
0: ಖುಷಿ ಇದೆ ಸರ್.
1: ಬೆಳೆದ ತಕ್ಕಂಗೆ ಅದಕ್ಕೆ ಸರಿಯಾದ ಬೆಲೆ ಸಿಗ್ತಾ?
0: ಅದು 70 ರೂಪಾಯಿ ಸರ್ ಕೆಜಿ. ಆಗ ಅದು ನಿಮ್ಮ ಇವರಿಗೆ ಕೊಟ್ಟು ಆಗ ಅವರೇ ದುಡ್ಡು ಹಾಕೊಂಡು ಹಾಕೊಂಡು.
1: ಎಷ್ಟು ತಿಂಗಳಿಗೆ ಆಯ್ತು ಇದು ಬೆಳೆ ಸಿಗೋದು?
0: 2-3 ತಿಂಗಳಿಗೆಲ್ಲ ಬಂದ್ಬಿಡ್ತಾರೆ ಸರ್.

0: ಸಿರಿಧಾನ್ಯ ಬೆಳೆದಂಥದ್ದು, ಅದರಿಂದ ಒಂದು ಇಳುವರಿ ಪಡೆದು, ಅದರಿಂದ ಅದಕ್ಕೆ ತಕ್ಕಂತೆ ನೀವು ಒಂದು ಬೆಲೆ ಪಡ್ಕೊಂಡಿದ್ದು ತಮಗೆ ತೃಪ್ತಿ ಇತ್ತ?
1: ತೃಪ್ತಿ ಇತ್ತು ಸರ್. ಪರವಾಗಿಲ್ಲ ಅಂತ ಬೇಸಿಗೆ ಫಸಲ್ಗ ವ್ಯವಸಾಯ ಬೇಸಿಗೆಗ ಬೆಳೆದು ಜೀವನ ಮಾಡ್ತಿದ್ದೆ ಸರ್. ಯಾಕಂದ್ರೆ ಮಾರಾಟ ಮಾಡಿ ನಮ್ಮ ಇದು ಇದು ಮಾಡ್ಬೇಕಲ್ಲ ಸರ್.
0: ಮತ್ತೆ ಸಂಸ್ಥೆಗೇನೆ ಅದನ್ನು ಮಾರಿದ್ರ?
1: ಸಂಸ್ಥೆಗೆ ಕೊಟ್ಬಿಟ್ಟೆ ಸರ್, ಅವರೇ ಬಂದು ತಕ್ಕೋದ್ರು.
0: ಈಗ ನಿಮ್ಗೆ ಬಿತ್ತನೆಗೂ ಸಂಸ್ಥೆ ಕಡೆಯಿಂದನೇ ಕೊಟ್ಟಿದ್ದು?
1: ನಾವು ಮಾರಾಟ ಮಾಡೋಕ್ಕೆಲ್ಲ ಅವ್ರಿಗೆ ಕೊಟ್ಟೆ ಸರ್. ಅದೇ ನಾವಣ ರಾಗಿ ಇಲ್ಲೇ ತಗೋದ್ರಲ್ಲ ಸರ್, ಇಲ್ಲಿ ತಿಂಡಿ ಮಾಡಕ್ಕೆ.
0: ಜೊತೆಗೆ ಗೃಹ ಉಪಯೋಗಕ್ಕೆ ಅಂದರೆ ತಮ್ಮ ಮನೆ ಬೆಳಗ್ಗೆಗೆ ಏನೇನೆಲ್ಲ ಬೆಳೆಗಳನ್ನು ಬೆಳ್ಕೋತೀರ ನೀವೇ?
1: ಆಮೇಲೆ ರಾಗಿ ಏನೇ ನಾವಣ ಸ್ವಲ್ಪ ಮಾಡ್ಕೋತೀವಿ, ಯಾಕಂದ್ರೆ ಇದು ಮಾಡ್ಬೇಕಲ್ಲ ಗಂಜಿಗ. ಆಮೇಲೆ ನೀವು ಅದಕ್ಕೆ ತೊಗರಿಗಿನ ಹಾಕಿದಾಗ ಅದು ಸ್ವಲ್ಪ ಸಾಂಬಾರು ತಗೋತೀವಿ, ಕಾಳು ಅವ್ರು ಹಾಕಿದಾಗ ಅದು ಸ್ವಲ್ಪ ತಗೋತೀವಿ, ಹಸಿ ಮಾರಾಕ್ಬಿಡ್ತೀವಿ ಸರ್.
0: ಈಗ ಮಾರಾಟ ಮಾಡಿ ಅದರಿಂದ ಒಂದು ಹಣ ಗಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೀತೀರ?
1: ಜೋಳ, ಹತ್ತಿ, ಗೇಲು, ಆಮೇಲೆ ರಾಗಿ, ಮೆಣಸಿ. ಸ್ವಲ್ಪ
0: ಎಲ್ಲಿ ಮಾರಾಟ ಮಾಡ್ಕೋತೀರಿ ಈ ಬೆಳೆಗಳನ್ನೆಲ್ಲ?
1: ಇಲ್ಲ ಇಲ್ಲಿ ಮಾರ್ಕೆಟ್ಗೆ ಹಾಕ್ತೀವಿ. ಇದು ಮೆಣಸಿನೆಲ್ಲ
0: ಯಾವ ಮಾರ್ಕೆಟು?
1: ಅಲ್ಲೇ ಗುಂಡ್ಲಪಟ್ಟಿ ಮಾರ್ಕೆಟ್.
0: ಹೀಗೆ ಬರ್ತಾ ಗಾಡಿ?
1: ಹ್ಞೂ ಸರ್.
0: ನಿಮ್ಮಲ್ಲಿಗೆ ಬಂದು ಈ ಬೆಳೆಗಳು ತಗೊಳ್ತಾರೆ?
1: ತಗೊಳ್ತಾರೆ ಸರ್.
0: ಈ ಬೆಳೆಗಳು ಬೆಳೆದ ತಕ್ಕಂಗೆ ಅದ್ರದ್ದು ನಿಗದಿತ ಬೆಲೆ ಸಿಗ್ತಾ ಇದೆಯಾ?
1: ಇಲ್ಲ ಸರ್, ರೈಟ್ ಕಮ್ಮಿ ಇವ್ರ ಸರ್. ಈ ವರ್ಷ ರೈಟ್ ಕಮ್ಮಿ. ರಾಗಿಗೆ ಏನಾದ್ರು 30 ರೂಪಾಯಿ ಕೊಡ್ತಾರೆ ಅಂಗಡಿಯಲ್ಲ.
0: ಇನ್ನೇನು ಸೌಲಭ್ಯಗಳನ್ನ ಸಂಸ್ಥೆ ಕಡೆಯಿಂದ ತಾವು ಪಡ್ಕೊಂಡು ಕೃಷಿ ಮಾಡ್ತಾ ಇದ್ರ?
1: ಇದು ಅವ್ರು ಕೊಟ್ಟದಾರೆ ಇದ್ರದು ಎರವಳು ಅದು ಗೊಬ್ಬರ ಅದು ಕೊಟ್ಟಾರ, ಟಾರ್ಪಲ್ ಕೊಟ್ಟಾರ, ಟಾರ್ಪಲು, ಬಾಂಡ್ಲಿ, ಕುಡುಗ್ಲು, ಗುದ್ಲಿ ಎಲ್ಲ ಕೊಟ್ಟಾರ ಸರ್.
0: ಇದೆಲ್ಲ ಪಡ್ಕೊಂಡಿದ್ದೀರ?
1: ಹಾಂ ಸರ್.
0: ಈ ಎರವಳ ಗೊಬ್ಬರ ತಯಾರಿಗೆ ಮಾಡಾಗ ತರಬೇತಿ ಯಾವಾಗ ಎಲ್ಲಿ ಪಡ್ಕೊಂಡ್ರಿ?
1: ಅದೇ ಇವರೇ ಬಂದು ಹೇಳಿದಾಗ, ಇವ್ರು ಬಂದು ಹೇಳಿದ್ರಲ್ಲ ಆಗ ಈ ಥರ ಹತ್ರ ಮಾಡಿ ಅಂತಾರೆ ಅಂತ ಬಂದು ಮಾಡಿದ್ದು. ಅವರೇ ಬಂದು ನಿಲ್ಸ್ಕೊಂಡು ಎರವಳನ್ನದು ತೊಟ್ಟಿ ತೊಟ್ಟಿ ಮಾಡಿ ಅಂತಾನೆ ಅಂತ ಹಂಗೆ ಮಾಡಿ ಇದು ಮಾಡಿದ್ರು.
0: ನಿಮ್ಮ ಜಾಗಕ್ಕೆ ಬಂದು ತರಬೇತಿ ಕೊಟ್ಟು ಯಾವ ರೀತಿ ಮಾಡ್ಕೊತೀರ ಈ ಎರವಳ ಗೊಬ್ಬರನ?
1: ಅದೇ ಕಸಾಗಿನ ಹಾಕಿ ಗೊಬ್ಬರಗಿನ ಸ್ವಲ್ಪ ಲೇಸ್ಟ್ನದೆಲ್ಲ ಹಾಕಿ ಇದು ಮಾಡಿ ಗೊಬ್ಬರ ಮಾಡಿ ಎರವಳ ಇವ್ರು ತಗೊಂಬಂದ್ಬಿಟ್ರು. ಅದೇ ಇದೇ ಈ ವರ್ಷ ಬಿಟ್ಟಿರೋದು, ಅದಿನ್ನು ಅದ್ರ ಟೈಮ್ ನೋಡ್ಬೇಕು ಸರ್.
0: ಎಷ್ಟು ತಿಂಗಳಾಯ್ತು ಇದನ್ನ ರೆಡಿ ಮಾಡಿ?
1: ಹೋದ ವರ್ಷ ಹಾಕಿದ್ದು.
0: ಹೋದ ವರ್ಷ ಎಷ್ಟು ಬಾರಿ ಗೊಬ್ಬರ ತಗೊಂಡಿದ್ದೀರಿ ಈಗ?
1: ಇಲ್ಲ ತಗೊಂಡಿಲ್ಲ ಸರ್, ಕೊಂಟ್ರಿಪು ಅಂದ್ರೆ ಇದೇ ಇದೇ ಫಸ್ಟ್ ಕೊಡ್ತಿದ್ದು, ಇದೇ ಫಸ್ಟ್ ಹಾಕಿರೋದು. ಅದೇ ಏರ ಆಗ ಫಸ್ಟ್ ಹಾಕಿದ್ದು ಎರವಳು ಬಿಟ್ಟಿತ್ತಿಲ್ಲ, ಈ ವರ್ಷ ಬಿಟ್ಟಿರೋದು ಸರ್ ಎರವಳು. ಅದೇ ಬೇಸಿಗೆ ತೆಗಿಬೇಕು.
0: ಈಗ ನೀವು ಹೊರಗಡೆ ಇದೇ ಗೊಬ್ಬರನ ಹೊರಗಡೆಯಿಂದ ಕೊಂಡ್ಕೋಬೇಕಾಗಿದ್ರೆ ಎಷ್ಟಾಗ್ತಿತ್ತು?
1: ದುಡ್ಡಾಯ್ತು ಸರ್, ಎರವಳು ಗೊಬ್ಬರ ದುಡ್ಡು ಜಾಸ್ತಿ ಆಯ್ತು.
0: ಹೊರಗಡೆ ಎಲ್ಲ ಮೊದ್ಲು ಏನಾದರೂ ಕೊಂಡ್ಕೊಂಡು?
1: ಇಲ್ಲ ಸರ್, ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ದು, ಅದು ಬಿಟ್ಟರೆ ಹಿರಿಯ 20-20 ಆಗ್ತಿದ್ದು ಅದು ಗೊಬ್ಬರ ಅಂಗಡಿಯಿಂದ ತಗೊಂಡು.
0: ಅವಾಗಲಿಂದ ಕೂಡ ನೀವು ಸಾವಯವ ಗೊಬ್ಬರವನ್ನ ಪ್ರಮುಖವಾಗಿ ಕೊಟ್ಟಿಗೆ ಗೊಬ್ಬರವನ್ನ
1: ಕೊಟ್ಟಿಗೆ ಗೊಬ್ಬರ ಸರ್?
0: ಹೆಚ್ಚಿನದಾಗಿ ರಾಸಾಯನಿಕ ಏನು ಬಳಸಿಲ್ಲ?
1: ಇಲ್ಲ ಸರ್, ಮಾಮೂಲಿ ಕೊಟ್ಟಿಗೆ ಗೊಬ್ಬರ ವರ್ಷಕ್ಕೆ ಹಾಕ್ತಿದ್ವಿ ಜಮೀನಿನ.
0: ಹಾಗೆ ಈಗ ಈ ಕೃಷಿ ಚಟುವಟಿಕೆನಲ್ಲಿ ಈ ಥರ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಸಂಸ್ಥೆಯ ಒಂದು ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಇನ್ನೇನೆಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರ?
1: ಇದು ಮಾಮೂಲಿ ಒಂದು 5-6 ರಸ ಆಡದ ಅಷ್ಟೇ ಸರ್.
0: ಅದನ್ನೆಲ್ಲ ಮಾರಾಟಕ್ಕೋಸ್ಕರ ಇದು ಮಾಡ್ತಿರ್ತೀರ?
1: ಇಲ್ಲ, ನಮ್ಮ ಏನೋ ತೊಂದರೆ ಬಂದಾಗ ಮಾತ್ರ ಕೊಡ್ತಿದ್ವಿ ಅಷ್ಟೇ.
0: ಹಸು ಸಾಕಾಣಿಕೆ ಏನಾದರೂ ಮಾಡ್ತಾ ಇದ್ರ
1: ಸರ್? ಈ ವರ್ಷ ಬರ್ಸಿರೋದಿಲ್ಲ, ಈಗ ಟ್ರೈನಿಂಗ್ ಕೊಟ್ಟು ಸಿಕ್ಕಿಲ್ಲ, ಸಿಕ್ಕಮೇಲೆ ಆಗ ನೋಡ್ಬೇಕು, ಹಾಲಾಕಿ ಇದು ಮಾಡ್ಬೇಕಲ್ಲ ಸರ್, ಆಗ ಇದು ಮಾಡ್ಬೇಕು. ಇಲಾಚಿಗೆ ಬರ್ಕೊಂಡು ಎಲ್ಲ ಇದು ಮಾಡಾರ, ಆಗ ಬಂದಮೇಲೆ ಅದ್ರ ಇದು ನೋಡ್ಕೋಬೇಕಲ್ಲ ಸರ್, ಹಾಲು ಹೆಂಗೆ ಕರೆದು ಮಾರಾಟ ಮಾಡ್ತಿದ್ದೀವಿ ಅಂತ, ಅದ್ರ ಲಾಭ ಹೆಂಗೆ ಎಷ್ಟು ಅಂತ ನಾವು ತಿಳ್ಕೊಬೇಕಲ್ಲ.
0: ಅದ್ರ ತರಬೇತಿ ಏನಾದರೂ ಪಡ್ಕೋಬೇಕು ಅಂತ ಹೇಳಿದಿರ?
1: ಇರಲಿಲ್ಲ, ಟ್ರೈನಿಂಗ್ ಮುಗಿಸಿವಿ.
0: ಯಾವಾಗ ಮುಗಿಸಿದ್ದು?
1: ಒಂದು ತಿಂಗಳಾಗದ.
0: ಯಾವ್ಯಾವ್ದು ತರಬೇತಿ ಪಡ್ಕೊಂಡ್ರಿ?
1: ಅದು ಇಲತ್ತಿದೆ ಸರ್ ಮಾತ್ರ.
0: ಹೈನುಗಾರಿಕೆ ಬಗ್ಗೆ ಎಷ್ಟು ದಿನ ನಡೀತು ತರಬೇತಿ?
1: 3 ದಿನ ಸರ್. ನಾವು ಹೋಗಿತ್ತ ನಮ್ಮ ಹೆಂಗಸರು ಹೋಗಿದ್ದು, ಅವ್ರಿಗೆ ಅವರು ಹೇಳಿದ್ದೆಲ್ಲ ತಿಳ್ಕೊಂಬಂದ್ರೆ ಸರ್, ಈ ಥರ ಹತ್ರ ಇಲತ್ತ ಈಗ ಸಂಗಿ ಮಾಡ್ಬೇಕು.
0: ಈಗ ಪ್ರಸ್ತುತ ಏನೋ ಸಂಸ್ಥೆಯ ವಿವಿಧ ರೀತಿಯ ಕಾರ್ಯಕ್ರಮಗಳ ಮತ್ತು ಯೋಜನೆ ಅಡಿಯಲ್ಲಿ ಈ ಥರ ಸೇವಾ ಸೌಲಭ್ಯ ಪಡ್ಕೋತಾ ಇದ್ದೀರ, ನಿಮ್ಮ ಕೃಷಿ ಚಟುವಟಿಕೆ ಒಂದು ಅನುಕೂಲ ಆಗ್ತಿದೆ. ಮೊದಲು ಕೃಷಿಗೆ ಹೋಲಿಸ್ಕೊತು ಅಂದರೆ ಈಗಿನ ಕೃಷಿನಲ್ಲಿ ಈ ಥರ ಸಂಸ್ಥೆ ಕಡೆಯಿಂದ ಸೌಲಭ್ಯಗಳು ಸಿಗ್ತಾ ಇರೋಂಥದ್ದು ತಮ್ಮ ಒಂದು ಕೃಷಿ ಚಟುವಟಿಕೆ

0: ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ತಮ್ಮ ಒಂದು ವೈಯಕ್ತಿಕ ಜೀವನದ ಒಂದು ಕೃಷಿ ಬೆಳವಣಿಗೆಯಲ್ಲಿ ಎಷ್ಟು ಸಹಕಾರಿಯಾಗಿದೆ?
1: ಪರವಾಗಿಲ್ಲ ಸರ್, ಈಗ ಯಾಕಂದ್ರೆ ಆಗ್ಲಿ ಅನ್ನೋದು ಈಗಿನದ್ಗೂ ಆಸೆ. ಈಗ ಯಾಕಂದ್ರೆ ವ್ಯವಸಾಯ ಇವರು ಬಂದು ಇತ್ತಿದ್ರೆ ಟೈಮ್ ಮಾಡಿ ಅಂತ ಹೇಳಾರ, ಆ ಟೈಮ್ ಮಾಡ್ತಿದ್ದೀವಿ. ಆಗ್ನದ್ಗೆ ಈಗಿನ ಪರವಾಗಿಲ್ಲ ಸರ್,
0: ಮುಂದೆ ಆದಾಯ ಕಾಣ್ತಾ ಇದ್ದೀರಾ ಕೃಷಿನಲ್ಲಿ?
1: ಹಾಂ, ಕಾಣ್ತಾ ಸರ್.
0: ಮುಂದೆ ಇನ್ನೇನೆಲ್ಲ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಸಂಸ್ಥೆಯೊಂದಿಗೆ ಅಥವಾ ಈ ಥರ ಅವರು ಕಾರ್ಯಕರ್ತರೊಂದಿಗೆ ಮಾತಾಡಿದ್ರೆ?
1: ಅವರು ಏನು ಟ್ರೈನಿಂಗ್ ಹೇಳ್ತಾರೆ ಆ ಟ್ರೈನಿಂಗ್ ಒಯ್ತಿದ್ದೀವಿ. ಆಗ ಅದರಿಂದ ಏನಾರು ಪಡೀಬೇಕು ಅಷ್ಟೇ. ಈಗ ಹೊಸ ಟ್ರೈನಿಂಗ್ ಹೇಳಿದ್ರು ಹೊಸ ಟ್ರೈನಿಂಗ್ ಹೋಗಿ ಬಂದೀವಿ. ಈಗ ವ್ಯವಸಾಯ ಇಂಥ ರೀತಿ ಮಾಡಿ ಅಂತ ಅದಕ್ಕೂ ಟ್ರೈನಿಂಗ್ ಹೋಗಿವಿ.
0: ಅಂದರೆ ಯಾವುದೇ ರೀತಿಯ ತರಬೇತಿಗಳು ಸಭೆ ಕಾರ್ಯಕ್ರಮಗಳಿಗೆಲ್ಲ ನಾವು ಭಾಗವಹಿಸಿರ್ತೀವಿ
1: ಸರ್. ಅವ್ರು ಹೇಳಿದಾಗೆಲ್ಲ ನಾವು ಹೋಗ್ತಿದ್ದೀವಿ.
0: ಈ ಹೊರಗಡೆ ಕ್ಷೇತ್ರ ಬೇಡಿಕೆಗಾಗಿರ್ಬೋದು ಅಥವಾ ಕೃಷಿ ಮೇಳ ಅಲ್ಲೆಲ್ಲ ಹೋಗಿ ಭಾಗವಹಿಸಿ ಅಲ್ಲಿ ಅವ್ರ ಕೃಷಿ ಮಾಡ್ತಾ ಇದ್ರೆ ಅದನ್ನ ತಾವು ನೋಡ್ಕೊಂಡು ಬಂದು ಕೃಷಿ
1: ಮಾಡ್ತಿದ್ದೀವಿ ಸರ್.
0: ಎಲ್ಲೆಲ್ಲ ಹೋಗಿದ್ರಿ?
1: ನಾವು ಮಾಮೂಲಿ ಮೈಸೂರು, ಆಮೇಲೆ ಕೋಟೆ ಎಲ್ಲ ಹೋಯ್ತಿದ್ದು. ಮೀಟಿಂಗ್ ಕರೆದಾಗ ಎಲ್ಲ ಹೋಯ್ತಿದ್ದು. ಅದಕ್ಕೆ ಹೋಯ್ತಿದ್ದೆ ಸರ್, ಟ್ರೈನ್ ಮೀಟಿಂಗ್ ಕರೆದಾಗ ಎಲ್ಲ ಹೋಯ್ತಿದ್ದು.
0: ಅಲ್ಲಿ ಭಾಗವಹಿಸ್ತಿದ್ದು ಒಂದು ಅನುಕೂಲ ಆಯ್ತಿತ್ತು ನಿಮ್ಮ ಕೃಷಿ ಚಟುವಟಿಕೆಗೆ?
1: ಹಾಂ, ಅನುಕೂಲ ಆಯ್ತಿತ್ತು. ಅವರು ಅವ್ರ ಮಾತಾಡಿದಂತ ತಗೊಬಂದು ನಾವು ಇಲ್ಲಿ ನಾವು ತಿಳ್ಕೊಂಡು ಮಾಡ್ತಿದ್ದು.
0: ಮೊದಲು ಹೋಲ್ಸ್ಕೊತು ಅಂದ್ರೆ ಈಗ ಹೋಲ್ಸ್ಕೊತು ಅಂದ್ರೆ ಈ ಒಂದು ಕೃಷಿ ಒಂದು ಚಟುವಟಿಕೆಯಲ್ಲಿ ಇರುವಂಥ ಒಂದಷ್ಟು ಜ್ಞಾನ ತಮ್ಮ
1: ಇದೆ ಸರ್. ಯಾಕಂದ್ರೆ ಅದಕ್ಕಿಂತ ಈಗಿನ ಸುಮಾರು ತಿಳ್ಕೊಡ್ತಾರಲ್ಲ, ಅಲ್ಲಿಂದ ಸಹ ಪರವಾಗಿಲ್ಲ ಮಾಡ.
0: ಈಗ ಪ್ರಸ್ತುತವಾಗಿ ನೋಡ್ತು ಅಂದರೆ ಭಾಳಷ್ಟು ತಾಲೂಕಿನ ಹಾಡಿಗಳಲ್ಲಿ ಸ್ವಂತವಾಗಿ ಆದಿವಾಸಿಗಳು ತಮ್ಮದೇ ಆದಂಥ ಒಂದು ಜಮೀನನ್ನು ಹೊಂದಿರ್ತಾರೆ. ಆದರೂ ಕೂಡ ಈ ಥರ ಸಂಸ್ಥೆಗಳಿಂದ ಆಗಿರ್ಬೋದು ಇಲಾಖೆ ಕಡೆಯಿಂದ ಸೇವಾ ಸೌಲಭ್ಯಗಳು ಸಿಗ್ತಾ ಇದ್ರು. ಅದನ್ನು ಪಡ್ಕೊಂಡು ಒಂದು ಕೃಷಿ ಚಟುವಟಿಕೆ ಮಾಡೋದು ಬದಲು ಅದು ಜಮೀನು ಇತ್ತು ಇನ್ನೊಬ್ಬರಿಗೆ ಗುತ್ತಿಗೆ ಕೊಟ್ಬಿಡೋದಾಗಿರ್ಬೋದು, ಅವ್ರು ಇನ್ನೊಂದು ಕಡೆ ಹೋಗಿ ಕೂಲಿ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಗಮನಿಸ್ತಾ ಇರ್ತೀವಿ. ಈ ನಿಟ್ಟಿನಲ್ಲಿ ತಾವು ಕೂಡ ಈ ಥರ ಸಂಸ್ಥೆ ಕಡೆಯಿಂದ ಇಲಾಖೆಗಳ ಕಡೆಯಿಂದ ಸೇವಾ ಸೌಲಭ್ಯ ಪಡ್ಕೊಂಡು ಕೃಷಿ ಮಾಡ್ತಾ ಇದ್ದಾರೆ, ಅವರು ಕೂಡ ಈ ಥರ ಸೌಲಭ್ಯ ಪಡ್ಕೊಂಡು ತಮ್ಮ ಜಮೀನಲ್ಲಿ
1: ಮಾಡಿದ್ರೆ
0: ಅವ್ರಿಗೆ ಎಷ್ಟು ಅನುಕೂಲ
1: ಅನುಕೂಲ ಐತೆ ಸರ್. ಅವ್ರು ಮಾಡಲ್ವಲ್ಲ, ಈಗ ಎಲ್ಲ ಮಾಡ್ತಾರೆ ಸರ್. ಈಗೇನು ತೊಂದ್ರೆ ಇಲ್ಲ, ಈಗ ನಮ್ಮ ಈಗಿನ ಈಗ ಎಲ್ಲ ಮಾಡ್ತಿದ್ದಾರೆ. ಆಗ್ನವ್ರೇನು ಗುತ್ತಿಗೆ ಕೊಡ್ತಿದ್ರು, ಈಗೇನ ನಮ್ಮ ಅವ್ರವ್ರೇ ತಿಳ್ಕೊಂಡು ಅವ್ರವ್ರ ಜಮೀನುಗಳು ಮಾಡ್ತಾರೆ ಸರ್. ಈಗ ಆರಾಮ ಮಾಡಿದ್ರು ಕೆಲ್ಸಕ್ಕೆ ಕರೆದ್ರೆ ಹೋಗ್ತೀವಿ, ಇದೇ ರೈತರಲ್ಲಿ ಕೆಲಸ ಮಾಡಕ್ಕೆ ಹೋಗ್ತೀವಿ.
0: ಸ್ವಂತ ಜಮೀನು ಇದ್ಕೊಂಡು ಅವರೇ ಸ್ವತಃ ದುಡಿಯೋದ್ರಿಂದ ಅದರಲ್ಲೂ ಕೂಡ ಒಂದು ಆದಾಯ
1: ಕಾಣುತ್ತೆ ಸರ್. ಈಗ ಕೆಲಸ ಇಲ್ಲದಾಗ ಟೈಮಲ್ಲಿ ಕೆಲಸ ಮಾಡ್ತಿದ್ದೀವಿ.
0: ಈಗ ಕೆಲವರು ಮನಸ್ಥಿತಿ ಅಂದ್ರೆ ಇರೋದೇ ಕಡಿಮೆ ಜಾಗ, ಕಡಿಮೆ ಜಾಗದಲ್ಲಿ ನಾನು ಏನ್ ಬೆಳೆಯಕಾಗುತ್ತೆ ಅನ್ನೋದು ಒಂದು ಮನಸ್ಥಿತಿ ಇರುತ್ತೆ. ಆ ನಿಟ್ಟಿನಲ್ಲಿ ತಾವು ಕೂಡ ಇರುವಂತ ಕಡಿಮೆ ಭೂ ಪ್ರದೇಶದಲ್ಲೇ ಒಂದು ಉತ್ತಮ ಕೃಷಿ ಮಾಡ್ತಾ ಇದ್ರು. ಕಡಿಮೆ ಭೂಮಿನಲ್ಲೇ ಒಂದು ಒಳ್ಳೆ ಕೃಷಿ ಮಾಡೋ ನಿಟ್ಟಲ್ಲಿ ತಾವೇನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ
1: ಸರ್? ಇನ್ನು ನಿಮಗೆ ನಾವು ಮಾಡಂತ ಮಾಡ್ತಿದ್ದೀವಿ. ಯಾರು ಈ ಟೈಮ್ ತಕ್ಕಾಗೆ ಈಗ ಮುಂಗಾರ ಟೈಮ್ಗೆ ಏನು ಬೆಳೆಯಬೇಕು, ಹಿಂಗಾರ ಟೈಮಲ್ಲಿ ಏನು ಬೆಳೆಯಬೇಕು ಅಂತ ಅಂದ್ಬಿಟ್ಟು ಮಾಡ್ತಿದ್ದೀವಿ ಸರ್. ಇವರು ನಾವು ಈಗ ಇವರು ರಾಗಿ ಕೊಟ್ಟಾಗ ರಾಗಿ ಬೆಳೀತಿದ್ದೀವಿ, ನವಣೆ ಕೊಟ್ಟಾಗ ನವಣೆ ಬೆಳೀತಿದ್ದೀವಿ, ಅವರೇ ಕೊಟ್ಟಾಗ ಅವರೇ ಬೆಳೀತಿದ್ದೀವಿ, ತೊಗರಿ ಕೊಟ್ಟಾಗ ತೊಗರಿನ ಬೆಳೀತಿದ್ದೀವಿ ಸರ್. ಏನೋ ಸ್ವಲ್ಪ ಸ್ವಲ್ಪ ಹಾಕತ್ತೀವಿ.
0: ಇರೋ ಜಾಗ ಪೂರ್ತಿ ಒಂದೇ ಬೆಳೆ ಬೆಳೆದ ಉತ್ತಮ ಅಥವಾ ಬೇರೆ ಬೇರೆ ಬೆಳೆ?
1: ಬೇರೆ ಬೇರೆ ಬೆಳೆ ಹಾಕುವ ಸರ್.
0: ಬೇರೆ ಬೇರೆ ಬೆಳೆದಿಂದ ಏನೆಲ್ಲ ಅನುಕೂಲ?
1: ನಮಗೂ ಒಂದು ಅನುಕೂಲ ಆಯ್ತು ಸರ್, ಮಾರಾಟ ಮಾಡಕ್ಕ ನಮ್ಮ ಮನೆಗೂ ಆಯ್ತು.
0: ಒಂದೇ ಬೆಳೆ ನೆಚ್ಕೊಂಡ್ರೆ ಅದ್ರದ್ದು
1: ಆಗಲ್ಲ.
0: ಮುಂದೆ ಇನ್ನೇನೆಲ್ಲ ತರಬೇತಿಯನ್ನು ಪಡ್ಕೊಂಡು ತಮ್ಮ ಕೃಷಿನಲ್ಲಿ ಅಳವಡಿಸ್ಕೋಬೇಕು ಅಂತ
1: ಅವ್ರು ಏನು ಟ್ರೈನಿಂಗ್ ಹೇಳ್ತಾರೆ ಆಗ ಮಾಡಿ ಇದು ಅವ್ರು ಟ್ರೈನಿಂಗ್ ಹೇಳಿದಾಗ ಹೋಗಿ ತಿಳ್ಕೊಂಡು ಬಂದು ಮಾಡ್ತಿದ್ದೀವಿ ಸರ್. ಅವ್ರು ಇನ್ನು ಕರೆದಾಗ ಟ್ರೈನಿಂಗ್ ಏನೇನು ಮಾಡಬೇಕು ಅಂತ ಹೇಳ್ಕೊಟ್ರೆ ನಾವು ಇಂತಿಂತ ಮಾಡ್ತೀವಿ ಬಂದು. ಅವ್ರು ಗೊತ್ತಿರೋ ನಮ್ಗೆ ಹೇಳ್ಕೊಡ್ತಾರೆ, ಆಗ ನಾವು ಹೋಗಿ ತಿಳ್ಕೊಂಡು ಬಂದು ಏನೇನು ಮಾಡ್ಬೇಕು ಅಂತ ಮಾಡ್ತಿದ್ದೀವಿ.
0: ತಾವು ವೈಯಕ್ತಿಕವಾಗಿ ಈ ಥರ ತರಬೇತಿ ಬೇಕು ಅಂತ ಏನು
1: ಕೇಳಿಲ್ಲ ಸರ್. ಅವ್ರು ಬಂದು ಹೇಳಿದಾಗ ನಾವು ತರಬೇತಿ ತಗೋತೀವಿ.
0: ಅದು ಸಿಗುವಂಥ ಪ್ರತಿಯೊಂದು ತರಬೇತಿಯನ್ನು ಪಡ್ಕೊಂಡು ತಮ್ಮ ಕೃಷಿನೆಲ್ಲ
1: ಮಾಡ್ತಿದ್ದೀವಿ
0: ದೇಶ. ಬಹಳ ಸಂತೋಷ ಸಂಜೆಯವರೇ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೇನು ಕಳೆದ 80 ವರ್ಷಗಳಿಂದ ಸ್ವತಂತ್ರವಾಗಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಅದರಲ್ಲಿ ವಿವಿಧ ರೀತಿಯ ಆಹಾರ ಬೆಳೆಗಳು ಹಾಗೂ ಧಾನ್ಯ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ಸಾವಯವ ಒಂದು ಕೃಷಿ ಪದ್ಧತಿನಲ್ಲಿ ತಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನು ನಡೆಸ್ತಾ ಸಂಸ್ಥೆ ಕಡೆಯಿಂದ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಒಂದು ಸುಸ್ಥಿರ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಅದರಲ್ಲಿ ತಾವೊಂದು ಆದಾಯನ ಕಾಣ್ತಿರೋಂಥ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಮಾಳದಹಾಡಿಯ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ಸಂಜಯ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತು ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ.

0: ಬಿತ್ತನೆ ಬೀಜ, ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
0: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
0: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
2: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕ್ರಮಗಳ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಮಾಳದಹಾಡಿಯ ಆದಿವಾಸಿ ಕೃಷಿಕರಾದ ಶ್ರೀಯುತ ಸಂಜಯ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಾನಪದ ಗೀತೆಗಳು ಪ್ರಸಾರವಾಗಲಿದೆ, ಬನ್ನಿ ಕೇಳಿ ಬರೋಣ.

0: ಗಳನ್ನು ಕೇಳಿದಿರಿ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ
2: ಪಾದಯಾತ್ರೆ ಸಮಾವೇಶಕ್ಕೆ ಅನುಮತಿ ನಿರಾಕರಿಸಿದ ಜಿಲ್ಲಾಡಳಿತ ಹಾಗೂ ಮಂಗಳೂರು ಕಾರಾಗೃಹದ ವಿಚಾರಣಾಧೀನ ಕೈದಿಗಳಲ್ಲಿ ಸ್ಮಾರ್ಟ್ಫೋನ್ ಪತ್ತೆ, ಪ್ರಕರಣ ದಾಖಲು. ರಾಜ್ಯದ ಪ್ರಸ್ತಾವಿತ ಕ್ವಾಂಟಮ್ ಸಿಟಿಯನ್ನು ಸಂಶೋಧನೆ, ನಾವೀನ್ಯತೆ ಮತ್ತು ಜಾಗತಿಕ ಮಟ್ಟದ ತಂತ್ರಜ್ಞಾನ ಸಹಭಾಗಿತ್ವದ ಪ್ರಮುಖ ಕೇಂದ್ರವಾಗಿ ರೂಪಿಸಲು ಜಾಗತಿಕ ತಂತ್ರಜ್ಞಾನ ಕಂಪನಿಗಳು, ನವೋದ್ಯಮಗಳು, ಹೂಡಿಕೆದಾರರು ಹಾಗೂ ಸಂಶೋಧಕರು ರಾಜ್ಯ ಸರ್ಕಾರದೊಂದಿಗೆ ಕೈಜೋಡಿಸುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮಸಿಂಗ್ ಆಹ್ವಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಬಾಹ್ಯಾಕಾಶ, ಮೊಬಿಲಿಟಿ ಮತ್ತು ಡ್ರೋನ್ ಕ್ಷೇತ್ರಗಳ ಉನ್ನತ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನ ಕಂಪನಿಗಳು ರಾಜ್ಯದಲ್ಲಿ ತಮ್ಮ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು, ಪರೀಕ್ಷಿಸಲು, ಉತ್ಪಾದಿಸಲು ಮತ್ತು ವಾಣಿಜ್ಯ ಮಟ್ಟದಲ್ಲಿ ವಿಸ್ತರಿಸಲು ಅನುಕೂಲಕರ ವಾತಾವರಣ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಹೇಳಿದ್ದಾರೆ. ಕರ್ನಾಟಕ ಬಾಹ್ಯಾಕಾಶ ತಂತ್ರಜ್ಞಾನ ನೀತಿ 2025-30 2033ರ ವೇಳೆಗೆ ಭಾರತದ ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ ಶೇಕಡ 50 ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಶೇಕಡ 5 ಪಾಲು ಪಡೆಯುವುದು, 3 ಬಿಲಿಯನ್ ಅಮೆರಿಕನ್ ಡಾಲರ್ ಹೂಡಿಕೆ ಆಕರ್ಷಿಸುವುದು ಹಾಗೂ 50,000 ವೃತ್ತಿಪರರಿಗೆ ತರಬೇತಿ ನೀಡುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ದುಂಡುಮೇಜಿನ ಸಭೆಯಲ್ಲಿ ಇಸ್ರೋ ಮಾಜಿ ಅಧ್ಯಕ್ಷ ಡಾ ಎಸ್ ಸೋಮನಾಥ್, ದಕ್ಷಿಣ ಭಾರತದಲ್ಲಿನ ಇಸ್ರೇಲ್ ಕಾನ್ಸುಲ್ ಜನರಲ್ ಓರ್ಲಿ ವೈಟ್ಸ್ಮನ್ ಸೇರಿದಂತೆ ಹೂಡಿಕೆದಾರರು ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖರು ಭಾಗವಹಿಸಿದ್ದರು. ರಾಜ್ಯದಲ್ಲಿ ಬರ ಪರಿಶೀಲನೆ ಮುಂದುವರೆದಿದ್ದು, ಎರಡನೇ ಹಂತದಲ್ಲಿ 25 ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಣೆಗೆ ಅರ್ಹತೆ ಪಡೆದಿವೆ. ಶೀಘ್ರವೇ ಈ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲು ನಿರ್ಧರಿಸಿರುವುದಾಗಿ ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿ 200ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲ್ಪಡುವ ಪರಿಸ್ಥಿತಿ ಇದ್ದು, ಕರಾವಳಿ ಪ್ರದೇಶ ಹೊರತುಪಡಿಸಿ ಉಳಿದೆಡೆ ಬರಗಾಲವಿದೆ ಎಂದು ಹೇಳಿದ್ದಾರೆ. ಕೆಲ ತಾಲೂಕುಗಳನ್ನು ಉದ್ದೇಶಪೂರ್ವಕವಾಗಿ ಕೈಬಿಡಲಾಗಿದೆ ಎಂಬ ಆರೋಪವನ್ನು ಅವರು ತಳ್ಳಿಹಾಕಿದ್ದಾರೆ. ಈಗಾಗಲೇ ಘೋಷಿಸಿರುವ ಪಟ್ಟಿಯಲ್ಲಿ ವಿರೋಧ ಪಕ್ಷದ ಶಾಸಕರಿರುವ ತಾಲೂಕುಗಳೂ ಇವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ನಿಯಮಗಳಡಿ ಬರ ಪ್ರದೇಶಗಳನ್ನು ಘೋಷಣೆ ಮಾಡಲಾಗಿದೆಯೇ ಹೊರತು ರಾಜ್ಯ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ನೈಸ್ ನಿವೇಶನ ಹಂಚಿಕೆ ವಿಚಾರದಲ್ಲಿ ಯಾರಿಗೂ ವೈಯಕ್ತಿಕ ಲಾಭ ಮಾಡಿಕೊಡುವ ಉದ್ದೇಶವಿಲ್ಲ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ದಿಢೀರ್ ಭೇಟಿ ನೀಡಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ತೆಂಗು ಬೆಳೆಗಾರರು, ವರ್ತಕರು ಹಾಗೂ ಮಂಡಿ ಮಾಲೀಕರ ಜೊತೆ ಮಾತುಕತೆ ನಡೆಸಿ ಸಮಸ್ಯೆ ಆಲಿಸಿದರು. ಎಪಿಎಂಸಿಯಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನು ತಕ್ಷಣದಿಂದಲೇ ನಿಲ್ಲಿಸುವಂತೆ ಸೂಚಿಸಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ಅನುಸರಿಸುತ್ತಿರುವವರನ್ನು ಬಂಧಿಸಿ ಪ್ರಕರಣ ದಾಖಲಿಸುವಂತೆ ತಿಳಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರು ಹಾಗೂ ವ್ಯಾಪಾರಿಗಳಿಗೆ ನ್ಯಾಯ ದೊರಕಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ರಾಜ್ಯದ ಎಲ್ಲಾ ಎಪಿಎಂಸಿ ಮಾರುಕಟ್ಟೆಗಳಿಗೆ ಸಚಿವರು ಭೇಟಿ ನೀಡಿ ಪರಿಶೀಲಿಸಿ ರೈತರಿಗೆ ಹಾಗೂ ವರ್ತಕರಿಗೆ ನ್ಯಾಯ ಒದಗಿಸಬೇಕು ಎಂದು ಹೇಳಿದ್ದಾರೆ. ವರ್ತಕರಿಂದ ಹೆಚ್ಚು ಹಣ ವಸೂಲಿ ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರೈತರಿಂದ ನೇರ ಖರೀದಿ ವೇಳೆ ತೂಕ ಮೋಸ ಆಗದಂತೆ ಕ್ರಮ ವಹಿಸಬೇಕು ಎಂದು ಎಪಿಎಂಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಳಗಾವಿಯ ಜೀವರ್ಗಿ ತಾಲೂಕಿನ ಇಟ್ಟನಹಳ್ಳಿ ಗ್ರಾಮದ ರೈತರ ಬೆಳೆ ವಿಮೆಗೆ ಪಾವತಿಸಿದ್ದ ಹಣವನ್ನು ಡಿಸಿಸಿ ಬ್ಯಾಂಕಿಗೆ ಪಾವತಿ ಮಾಡದ ಹಿನ್ನೆಲೆಯಲ್ಲಿ 93 ರೈತರ ವಿಮೆ ತಿರಸ್ಕೃತಗೊಂಡಿದೆ. ನಿರ್ಲಕ್ಷ್ಯ ತೋರಿರುವ ಸೊಸೈಟಿ ಕಾರ್ಯದರ್ಶಿ ವಜಾಗೊಳಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಇಟ್ಟನಹಳ್ಳಿ ಗ್ರಾಮದ ರೈತ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿ ಬೆಳೆ ವಿಮೆ ತಿರಸ್ಕೃತಗೊಂಡಿರುವುದರ ಬಗ್ಗೆ ಅಳಲು ತೋಡಿಕೊಂಡರು. ಈ ವೇಳೆ ರೈತರು ಹಣ ಪಾವತಿ ಮಾಡಿರುವ ಪಟ್ಟಿ ಪರಿಶೀಲಿಸಿದ ಮುಖ್ಯಮಂತ್ರಿ ಕೂಡಲೇ ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಗಳನ್ನು ವಜಾಗೊಳಿಸುವಂತೆ ಆದೇಶಿಸಿದ್ದಾರೆ. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳಿಂದ ತಮಿಳುನಾಡಿಗೆ ಬಿಡುಗಡೆ ಮಾಡಲಾಗುತ್ತಿರುವ ಕಾವೇರಿ ನೀರಿನ ಪ್ರಮಾಣವನ್ನು ಶೇಕಡ 57ರಷ್ಟು ಕಡಿತಗೊಳಿಸಲಾಗಿದೆ. ಮಳೆಯ ಪ್ರಮಾಣ ಇಳಿಮುಖವಾದ ಹಿನ್ನೆಲೆಯಲ್ಲಿ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಕೊಡಗಿನಲ್ಲಿ ಮಳೆ ಸಂಪೂರ್ಣವಾಗಿ ನಿಂತಿದ್ದು ಜಲಾಶಯಕ್ಕೆ ಬರುತ್ತಿದ್ದ ನೀರಿನ ಪ್ರಮಾಣದಲ್ಲಿ ಇಳಿಕೆ ಕಂಡುಬಂದಿದೆ. 124.80 ಅಡಿ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ 106.84 ಅಡಿಗಳಷ್ಟಿದೆ. ಒಳಹರಿವು 2,511 ಕ್ಯೂಸೆಕ್ ಇದ್ದು ಹೊರಹರಿವು 4,000

0: 800 ಕ್ಯೂಸೆಕ್ ಆಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಳ್ಳಾರಿ ಚಲೋ ಪಾದಯಾತ್ರೆ 8ನೇ ದಿನವಾದ ಇಂದು ಸಂಡೂರು ತಾಲೂಕಿನ ಹಳೆ ದರೋಜಿ ಗ್ರಾಮದಿಂದ ಆರಂಭವಾಗಿದೆ. ಪಾದಯಾತ್ರೆಗೂ ಮುನ್ನ ನಾಡೋಜ ಬುರ್ರಕಥ ದರೋಜಿ ಈರಮ್ಮ ಅವರ ಸ್ಮಾರಕಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿ ನಮನ ಸಲ್ಲಿಸಿದರು. ಪಾದಯಾತ್ರೆಯಲ್ಲಿ ಪಕ್ಷದ ಮುಖಂಡರಾದ ಅಶ್ವಥ್ ನಾರಾಯಣ್, ಬಿ ಶ್ರೀರಾಮಲು, ಜಿ ಜನಾರ್ದನ ರೆಡ್ಡಿ, ಸಿಟಿ ರವಿ ಸೇರಿದಂತೆ ಹಲವರು ಕಾರ್ಯಕರ್ತರೊಂದಿಗೆ ಹೆಜ್ಜೆ ಹಾಕಿದರು. 10 ದಿನಗಳ ಬಳ್ಳಾರಿ ಚಲೋ ಪಾದಯಾತ್ರೆಯ ಬಳಿಕ ಬಳ್ಳಾರಿಯಲ್ಲಿ ಬಿಜೆಪಿ ನಡೆಸಲು ಉದ್ದೇಶಿಸಿದ್ದ ಬೃಹತ್ ಸಮಾವೇಶಕ್ಕೆ ಅನುಮತಿ ನೀಡಲು ಜಿಲ್ಲಾಡಳಿತ ನಿರಾಕರಿಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಬಳ್ಳಾರಿ ಜಿಲ್ಲಾಡಳಿತ ಸರ್ಕಾರದ ಒತ್ತಡಕ್ಕೆ ಮಣಿದು ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. September 10 ಬಳ್ಳಾರಿಯಲ್ಲಿ ಸಮಾವೇಶ ನಡೆಸಲು ಬಿಜೆಪಿ ಜಿಲ್ಲಾಡಳಿತದಿಂದ ಅನುಮತಿ ಕೋರಿತ್ತು. ಕಾರ್ಯಕ್ರಮದಲ್ಲಿ ಸುಮಾರು 50,000 ಮಂದಿಯನ್ನು ಆಹ್ವಾನಿಸಲು ನಿರ್ಧರಿಸಲಾಗಿತ್ತು. ಮಂಗಳೂರು ಕಾರಾಗೃಹದಲ್ಲಿ ವಿಚಾರಣಾಧೀನ ಖೈದಿಗಳು ಸ್ಮಾರ್ಟ್ಫೋನ್ ಬಳಸುತ್ತಿದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಮಂಗಳೂರಿನಲ್ಲಿರುವ ಜಿಲ್ಲಾ ಕಾರಾಗೃಹದ ಎ ಬ್ಲಾಕ್ ಮೇಲೆ ದಿಢೀರ್ ದಾಳಿ ನಡೆಸಿದ ಪೊಲೀಸರು ಖೈದಿಗಳ ಬಳಿ ಇದ್ದ 10 ಸ್ಮಾರ್ಟ್ಫೋನ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೈಲಿನೊಳಗೆ ನಿಷೇಧಿತ ಮೊಬೈಲ್ ಬಳಕೆಯಾಗುತ್ತಿರುವ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ. ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 3,508 ಆಂಬ್ಯುಲೆನ್ಸ್ ಸಿಬ್ಬಂದಿ ಸಾಮೂಹಿಕ ರಾಜೀನಾಮೆ ನೀಡುವ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಆಂಬ್ಯುಲೆನ್ಸ್ ಸೇವೆಯಲ್ಲಿನ ಬಿಕ್ಕಟ್ಟಿಗೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ. ಪುಟಗಟ್ಟಲೆ ಜಾಹೀರಾತು ನೀಡುವ ಸರ್ಕಾರಕ್ಕೆ 108 ಸಿಬ್ಬಂದಿಗೆ ನ್ಯಾಯ ನೀಡಲು ಹಣವಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಸಿಬ್ಬಂದಿಯ ಬೇಡಿಕೆ ಈಡೇರಿಕೆಗೆ ಕುರಿತಂತೆ ಸರ್ಕಾರ ಮೌನ ವಹಿಸಿರುವ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಹಾಗೂ ಅಪೌಷ್ಟಿಕತೆ ನಿವಾರಣೆಗೆ ರಾಗಿ ಮಾಲ್ಟ್ ಉತ್ತಮ ಆಹಾರವಾಗಿದ್ದು ವಿದ್ಯಾರ್ಥಿಗಳ ಕ್ರಿಯಾಶೀಲತೆಗೆ ಸಹಕಾರಿಯಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಬಾಲಕರ ಶಾಲೆಯಲ್ಲಿ ಅನ್ನಪೂರ್ಣ ಬೆಳಗಿನ ಪೌಷ್ಟಿಕ ಆಹಾರ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾ ವಾಸಂತಿ ಅಮರ್, ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಮೇಶ್ ಉಪಸ್ಥಿತರಿದ್ದರು. ಗಣೇಶೋತ್ಸವದ ಹೆಸರಿನಲ್ಲಿ ನಿಯಮ ಉಲ್ಲಂಘಿಸುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ನೂತನ ಪೊಲೀಸ್ ಆಯುಕ್ತ ಭೂಷಣ್ ಭೋರಸೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಗಣೇಶ ಹಬ್ಬದ ಸೌಹಾರ್ದತಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮೈಸೂರು ದಸರಾ ಮಾದರಿಯಲ್ಲಿ ಹುಬ್ಬಳ್ಳಿಯ ಗಣೇಶೋತ್ಸವವು ಖ್ಯಾತಿಗಳಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ವಾಂಟಮ್ ಸಿಟಿ ನಿರ್ಮಾಣಕ್ಕೆ ಜಾಗತಿಕ ತಂತ್ರಜ್ಞಾನ ಕ್ಷೇತ್ರದ ನಾಯಕರಿಗೆ ಆಹ್ವಾನ ನೀಡಿದ ರಾಜ್ಯ ಸರ್ಕಾರ. 2ನೇ ಹಂತದಲ್ಲಿ 25 ತಾಲೂಕುಗಳು ಬರಪೀಡಿತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ಮುಖ್ಯಮಂತ್ರಿ ಭೇಟಿ, ರೈತರು ವರ್ತಕರೊಂದಿಗೆ ಮಾತುಕತೆ. 8ನೇ ದಿನಕ್ಕೆ ಕಾಲಿಟ್ಟ ಬಳ್ಳಾರಿ ಚಲೋ ಪಾದಯಾತ್ರೆ ಸಮಾವೇಶಕ್ಕೆ ಅನುಮತಿ ನಿರಾಕರಿಸಿದ ಜಿಲ್ಲಾಡಳಿತ. ಹಾಗೂ ಮಂಗಳೂರು ಕಾರಾಗೃಹದ ವಿಚಾರಣಾಧೀನ ಖೈದಿಗಳಲ್ಲಿ ಸ್ಮಾರ್ಟ್ಫೋನ್ ಪತ್ತೆ, ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಖುದಿರಾಮ್ ಬೋಸ್ ಹಾಗೂ ಉಯ್ಯಾಲವಾಡಿ ನರಸಿಂಹರೆಡ್ಡಿ ಹೋರಾಟದ ಕುರಿತು ಪಾಂಡವಪುರ ವಿಜಯ ಶಿಕ್ಷಣ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ

ಜನಧ್ವನಿ ರೇಡಿಯೋ ವಾಹಿನಿ 90.8 FM ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದ ಕೇಳುಗ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಕೆ ಸೋಮಶೇಖರ, ಸಹ ಪ್ರಾಧ್ಯಾಪಕ, ವಿಜಯ ಶಿಕ್ಷಣ ಮಹಾವಿದ್ಯಾಲಯ, ಪಾಂಡವಪುರ. ಇಂದಿನ ಸಂಚಿಕೆಯಲ್ಲಿ ಕುಧಿರಾಮ್ ಬೋಸ್ ಮತ್ತು ಉಯ್ಯಾಲವಾಡ ನರಸಿಂಹರೆಡ್ಡಿ ಎಂಬ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡಲಿದ್ದೇನೆ. ಕುಧಿರಾಮ್ ಬೋಸ್ 18 ಹರೆಯದಲ್ಲಿ ನೇಣುಗಂಬದತ್ತ ನಗುತ್ತಾ ನಡೆದ ಭಾರತದ ಕ್ರಾಂತಿಯ ಕಂದ. ವಯಸ್ಸು ಕೇವಲ 18 ವರ್ಷ, ಆದರೆ ಕನಸು ಮಾತ್ರ ತನ್ನ ಜೀವನಕ್ಕಲ್ಲ ಇಡೀ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಂಬ ಧೋರಣೆಯನ್ನು ಹೊಂದಿದಂತ ವೀರ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಓದಿದಾಗ ನಮಗೆ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ಪಟೇಲ್, ಬಾಲಗಂಗಾಧರ ತಿಲಕ್ ಸೇರಿದಂತೆ ಅನೇಕ ಮಹನೀಯರುಗಳ ಹೆಸರುಗಳು ನಮಗೆ ನೆನಪಾಗ್ತವೆ. ಆದರೆ ಆ ಸ್ವಾತಂತ್ರ್ಯ ಹೋರಾಟದ ಬೆಲೆ ಕಟ್ಟಿದವರ ಪಟ್ಟಿಯಲ್ಲಿ ತನ್ನ ಬಾಲ್ಯವನ್ನೇ ದೇಶಕ್ಕಾಗಿ ಅರ್ಪಿಸಿದ ಕ್ರಾಂತಿಕಾರಿ ಕುಧಿರಾಮ್ ಬೋಸ್. ಕುಧಿರಾಮ್ ಬೋಸ್ ಅವರು 1889 ಡಿಸೆಂಬರ್ 3 ಅಂದಿನ ಬೆಂಗಾಲ್ ಪ್ರೆಸಿಡೆನ್ಸಿಯ ಮಿಡ್ನಾಪುರ ಪ್ರದೇಶದಲ್ಲಿ ಜನಿಸಿದರು. ಕೆಲವು ಮೂಲಗಳು ಅವರ ಜನ್ಮಸ್ಥಳವನ್ನು ಮೆಹೋಬನಿ ಗ್ರಾಮ ಎಂದು ದಾಖಲಿಸಿದರೆ ಇತರ ಜೀವನ ಚರಿತ್ರಾ ಮೂಲಗಳು ಹಬೀಬ್ಪುರ ಪ್ರದೇಶವನ್ನು ಉಲ್ಲೇಖಿಸುತ್ತವೆ. ಆದ್ದರಿಂದ ನಿಖರ ಸ್ಥಳದ ಕುರಿತು ಮೂಲಗಳಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ, ಆದರೆ ಮಿಡ್ನಾಪುರ ಬೆಂಗಾಲ್ ಎಂಬ ಸಂಗತಿ ಸ್ಪಷ್ಟವಾಗಿದೆ. ಅವರ ತಂದೆ ತ್ರೈಲೋಕ್ಯನಾಥ್ ಬೋಸ್ ಮತ್ತು ತಾಯಿ ಲಕ್ಷ್ಮೀಪ್ರಿಯಾ ದೇವಿ. ಕುಟುಂಬದಲ್ಲಿ ಕುಧಿರಾಮ್ಗಿಂತ ಮೊದಲು ಹುಟ್ಟಿದ್ದ ಇಬ್ಬರು ಗಂಡು ಮಕ್ಕಳು ಬಾಲ್ಯದಲ್ಲಿಯೇ ಮೃತಪಟ್ಟಿರ್ತಾರೆ. ಮತ್ತೊಂದು ಗಂಡು ಮಗು ಅದೇ ದುರಂತವಾಗಬಾರದು ಎಂಬ ನಂಬಿಕೆಯಿಂದ ಆ ಕಾಲದ ಸ್ಥಳೀಯ ಸಂಪ್ರದಾಯದಂತೆ ಮಗುವನ್ನು ಹಿರಿಯ ಮಗಳಿಗೆ 3 ಹಿಡಿ ಖುದ್ ಅಥವಾ ಧಾನ್ಯಕ್ಕೆ ಸಾಂಕೇತಿಕವಾಗಿ ನೀಡಲಾಯಿತು ಎಂಬ ಪ್ರಸಿದ್ಧ ಕಥೆ ಇದೆ. ಆದ್ದರಿಂದಲೇ ಕುಧಿರಾಮ್ ಎಂಬ ಹೆಸರು ಬಂದಿತು ಎಂದು ಹೇಳಲಾಗಿದೆ. 6 ವರ್ಷದ ಮುನ್ನವೇ ಅನಾಥನಾದ ಬಾಲಕ ಕುಧಿರಾಮ್ ಬೋಸ್. ಕುಧಿರಾಮ್ ಬಾಲ್ಯವೇ ದುಃಖದಿಂದ ಕೂಡಿತ್ತು. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡರು. ಕೆಲ ಮೂಲಗಳು 5 ವರ್ಷ ಅಂತ ಹೇಳ್ತವೆ, ಇನ್ನು ಕೆಲವರು 6 ವರ್ಷ ಎಂದು ಹೇಳುತ್ತವೆ. ನಂತರ ತಂದೆಯನ್ನು ಕಳೆದುಕೊಂಡರು. ಅವರ ಹಿರಿಯ ಸಹೋದರಿ ಅಪರೂಪಾ ದೇವಿ ಅವರನ್ನು ತಮ್ಮ ಬಳಿಗೆ ಕರೆದುಕೊಂಡು ಬಂದು ಸಾಕಿ ಬೆಳೆಸಿದರು. ಅವರ ಭಾವ ಅಮೃತ್ಲಾಲ್ ರಾಯ್ ಅವರ ಶಿಕ್ಷಣಕ್ಕೆ ಸಹಾಯ ಮಾಡಿದರು ಮತ್ತು ಅವರು ತಾಮ್ಲೂಕ್ನ ಹ್ಯಾಮಿಲ್ಟನ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಮಾಡಿದರು. ಇದೇ ಬಾಲಕ ಮುಂದೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸವಾಲೊಡ್ಡುವ ಕ್ರಾಂತಿಕಾರಿ ಆಗುತ್ತಾನೆ ಎಂದು ಆಗ ಯಾರಿಗೂ ಕೂಡ ತಿಳಿದಿರಲಿಲ್ಲ. ಶಾಲಾ ಬಾಲಕನ ಮನಸ್ಸಿನಲ್ಲಿ ಹೊತ್ತಿದ ಸ್ವಾತಂತ್ರ್ಯದ ಕಿಡಿ 1902-1903 ಅವಧಿಯಲ್ಲಿ ಶ್ರೀ ಅರವಿಂದೋ ಘೋಷ್ ಮತ್ತು ಸಿಸ್ಟರ್ ನಿವೇದಿತಾ ಮಿಡ್ನಾಪುರಕ್ಕೆ ಭೇಟಿ ನೀಡಿ ರಾಷ್ಟ್ರೀಯತೆ ಮತ್ತು ಸ್ವಾತಂತ್ರ್ಯದ ಕುರಿತು ಭಾಷಣಗಳನ್ನು ಮಾಡಿದರು ಎಂಬ ದಾಖಲೆಗಳಿವೆ. ಅವರ ವಿಚಾರಗಳು ಯುವ ಕುಧಿರಾಮ್ ಮೇಲೆ ಪ್ರಭಾವ ಬೀರಿದವು. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರ ಆನಂದ ಮಠ ಮತ್ತು ಆನಂದ ಧಾತ ಕಾದಂಬರಿ ಹಾಗೂ ಅದರಲ್ಲಿದ್ದಂಥ ವಂದೇ ಮಾತರಂ ರಾಷ್ಟ್ರೀಯ ಭಾವನೆಯು ಕೂಡ ಆ ಕಾಲದ ಕ್ರಾಂತಿಕಾರಿಗಳ ಮೇಲೆ ಆಳವಾದ ಪ್ರಭಾವ ಬೀರಿತ್ತು. ಕುಧಿರಾಮ್ ಕೂಡ ನಿಧಾನವಾಗಿ ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳತ್ತ ಸೆಳೆಯಲ್ಪಟ್ಟರು. 15 ವಯಸ್ಸಿನಲ್ಲಿ ಅನುಶೀಲನ ಸಮಿತಿಯಂತಹ ಕ್ರಾಂತಿಕಾರಿ ಜಾಲದೊಂದಿಗೆ ಸಂಪರ್ಕ ಹೊಂದಿದ್ದರು ಎಂದು ಹಲವು ಇತಿಹಾಸ ಮೂಲಗಳು ದಾಖಲಿಸುತ್ತವೆ. ಬ್ರಿಟಿಷ್ ವಿರೋಧಿ ಕರಪತ್ರಗಳನ್ನು ಹಂಚಿದ್ದಕ್ಕಾಗಿ ಬಂಧನಕ್ಕೂ ಕೂಡ ಅವರು ಒಳಗಾಗಿರ್ತಾರೆ. ಸುಶೀಲ್ ಸೇನ್ಗೆ ನೀಡಿದಂತಹ 15 ಚಿಡಿ ಶಿಕ್ಷೆ ಇವರ ಮೇಲೆ ಒಂದು ಕ್ರಾಂತಿಕಾರಿ ಮನೋಭಾವನೆ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಕಾಳ್ಗಿಚ್ಚಾಗಿ ಬುಗಿಲೆಬ್ಬಿಸುವ ಕಾರ್ಯದಲ್ಲಿ ಅನೇಕ ಪತ್ರಿಕೆಗಳು ಉಗ್ರ ಲೇಖನಗಳ ಮೂಲಕ ದೇಶದ ನಾಗರಿಕರನ್ನು ಬಡಿದೆಬ್ಬಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಕುಮ್ಮಕ್ಕು ನೀಡುತ್ತಿದ್ದವು.

ಹೀಗಾಗಿ ಬ್ರಿಟಿಷರ ವಿರುದ್ಧವಾಗಿ ಬರೆದ ಪತ್ರಿಕೆಗಳ ವಿರುದ್ಧ ಮೊಕದ್ದಮೆ ಹೂಡಲಾಗ್ತಿತ್ತು. ಇದೇ ಕಾರಣಕ್ಕಾಗಿಯೇ ಅರವಿಂದ್ ಘೋಷರ ಪ್ರಕಾಶನದಲ್ಲಿ ಹೊರಬರುತ್ತಿದ್ದ ವಂದೇ ಮಾತರಂ ಪತ್ರಿಕೆಯು ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಆ ಮೊಕದ್ದಮೆಯ ವಿಚಾರಣೆಯನ್ನು ವಿರೋಧಿಸಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ನಿರಾಯುಧ ಗುಂಪಿನ ಮೇಲೆ ಬ್ರಿಟಿಷರು ಅನವಶ್ಯಕವಾಗಿ ಏಕಾಏಕಿ ಲಾಠಿ ಪ್ರಹಾರ ಮಾಡಿದರು. ಇದರಿಂದ ಕೆರಳಿದ 15 ವರ್ಷದ ಸುಶೀಲ್ ಸೇನ್ ಎಂಬ ಪೋರ ಬ್ರಿಟಿಷ್ ಅಧಿಕಾರಿಗೆ ತಿರುಗಿಸಿ ಒಡೆದೇ ಬಿಟ್ಟ. ಇದರಿಂದ ರೊಚ್ಚಿಗಿದ್ದಂತ ಬ್ರಿಟಿಷ್ ಅಧಿಕಾರಿ ಕಿಂಗ್ಫೋರ್ಡ್ ಆ ಕಿಶೋರನನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿ ಆತನ ವಯಸ್ಸನ್ನೂ ಕೂಡ ಲೆಕ್ಕಿಸದೆ 15 ಚಡಿಯೇಟಿನ ಶಿಕ್ಷೆ ವಿಧಿಸಿ ವಿಕೃತಿಯನ್ನ ಮೆರೆದ. ಸುಶೀಲ್ ಕುಮಾರ್ನೇನು ಆ ಶಿಕ್ಷೆಯನ್ನು ಸಂತೋಷದಿಂದಲೇ ಸ್ವೀಕರಿಸಿದರಾದರೂ ಆ ಅಪ್ರಾಪ್ತ ಬಾಲಕನ ಮೇಲೆ ಲಾಠಿ ಬೀಸಿದ್ದಲ್ಲದೆ ಉಗ್ರ ಶಿಕ್ಷೆಗಳನ್ನು ನೀಡುತ್ತಿದ್ದ ಬ್ರಿಟಿಷರ ದಬ್ಬಾಳಿಕೆಗಳನ್ನು ಸಹಿಸದ ಅನೇಕ ಕ್ರಾಂತಿಕಾರಿಗಳು ಕಿಂಗ್ಸ್ಫೋರ್ಡ್ ಅನ್ನು ಮುಗಿಸಲು ತೀರ್ಮಾನಿಸಿತು. ಸುಳಿವು ಬ್ರಿಟಿಷ್ ಸರ್ಕಾರಕ್ಕೆ ಗುಪ್ತಚರ ಮೂಲಕ ತಿಳಿದು ಬಂದ ಕಾರಣ ಕಿಂಗ್ಸ್ಫೋರ್ಡ್ ಅನ್ನು ಮುಜಾಫರಪುರಕ್ಕೆ ವರ್ಗಾವಣೆ ಮಾಡಿತು. ಆದರೂ ಕೂಡ ಕಿಂಗ್ಸ್ಫೋರ್ಡ್ ಅನ್ನು ಗುರಿಯಾಗಿಸಿದ ಕ್ರಾಂತಿಕಾರಿಗಳು ಏನ್ ಮಾಡ್ತಾರೆ ಅಂದರೆ ಕಿಂಗ್ಸ್ಫೋರ್ಡ್ ನಂತರ ಮುಜಾಫರದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ವರ್ಗಾವಣೆಯಾದರು. ಅವರ ವಿರುದ್ಧದ ದಾಳಿಯ ಜವಾಬ್ದಾರಿಯನ್ನು ಕ್ರಾಂತಿಕಾರಿ ಜಾಲ ಕುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿ ಅವರಿಗೆ ನೀಡಿತು. ಇಬ್ಬರು ಮುಜಾಫರಕ್ಕೆ ತೆರಳಿ ಕಿಂಗ್ಸ್ಫೋರ್ಡ್ನ ಅವನ ಚಲನವಲನಗಳನ್ನು ಗಮನಿಸಲಾರಂಭಿಸಿದರು. ಅವರ ಉದ್ದೇಶ ಸ್ಪಷ್ಟವಾಗಿತ್ತು, ಬ್ರಿಟಿಷ್ ದಮನಕ್ಕೆ ಪ್ರತೀಕಾರ ಎಂಬುದು. 1908 ಏಪ್ರಿಲ್ 30 ಸಂಜೆಯ ಸಮಯ ಕಿಂಗ್ಸ್ಫೋರ್ಡ್ ನಿಯಮಿತವಾಗಿ ಕ್ಲಬ್ಗೆ ತೆರಳಿ ನಂತರ ಮನೆಗೆ ಮರಳುತ್ತಿದ್ದ. ಅವರ ವಾಹನವನ್ನು ಉರುಗಿಸಿಕೊಂಡು ಕುದಿರಾಮ್ ಮತ್ತು ಪ್ರಫುಲ್ಲ ಚಾಕಿ ಬಾಂಬೆಸಿದರು. ಆದರೆ ವಿಧಿ ಬೇರೆಯೇ ಇತ್ತು. ಅವರು ಕಿಂಗ್ಸ್ಫೋರ್ಡ್ ಅವರ ಕಾರು ಎಂದು ಭಾವಿಸಿ ದಾಳಿ ಮಾಡಿದ ವಾಹನದಲ್ಲಿ ಮಿಸ್ಸಸ್ ಕೆನಡಿ ಮತ್ತು ಅವರ ಪುತ್ರಿ ಪ್ರಯಾಣಿಸ್ತಾ ಇದ್ರು. ಇಬ್ಬರೂ ಕೂಡ ಅದರಲ್ಲಿ ಆ ಒಂದು ದಾಳಿನಲ್ಲಿ ಸಾವನ್ನಪ್ಪುತ್ತಾರೆ. ಕಿಂಗ್ಸ್ಫೋರ್ಡ್ ಬದುಕುಳಿತಾರೆ. ಕಾರಿನ ಮೇಲೆ ಬಾಂಬ್ ಸಿಡಿಯುತ್ತಿದ್ದಂತೆ ಕಿಂಗ್ಸ್ಫೋರ್ಡ್ ಅನ್ನು ಕೊಂದೆವು ಎಂದು ಆ ತರುಣರು ಇಬ್ಬರು ಕೂಡ ಒಂದೊಂದು ದಿಕ್ಕಿಗೆ ಓಡ್ತಾರೆ. ಕ್ರಾಂತಿಕಾರಿಗಳು ಎಸೆದ ಬಾಂಬು ಕಿಂಗ್ಸ್ಫೋರ್ಡ್ ಅನ್ನು ಕೊಲ್ಲಲಿಲ್ಲವಾದರೂ ಆ ಘಟನೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಮೊದಲ ನಡುಕವನ್ನು ಹುಟ್ಟಿಸುತ್ತೆ. ಆ ತರುಣರು ಎಸೆದ ಬಾಂಬು ಕೇವಲ ಕಿಂಗ್ಸ್ಫೋರ್ಡ್ನ ವಾಹನ ಚೂರು ಚೂರು ಮಾಡಿದ್ದಲ್ಲದೆ ಬ್ರಿಟಿಷ್ ಸಾಮ್ರಾಜ್ಯದ ಅಹಂಕಾರ ಮತ್ತು ದರ್ಪವನ್ನು ಸಹ ನುಚ್ಚುನೂರು ಮಾಡಿ ಹಾಕಿತು. ಇದು ಕುದಿರಾಮ್ ಮತ್ತು ಪ್ರಫುಲ್ಲರ ಉದ್ದೇಶಿತ ಗುರಿಯಲ್ಲದವರ ಸಾವಿಗೆ ಕಾರಣವಾದ ದುರಂತದ ತಪ್ಪು. ಇತಿಹಾಸದಲ್ಲಿ ಈ ಘಟನೆಗೆ ಇದೇ ಕಾರಣದಿಂದ ಅತ್ಯಂತ ಸಂಕೀರ್ಣವಾದ ಸ್ಥಾನವಿದೆ. ಒಂದೆಡೆ ಬ್ರಿಟಿಷ್ ಆಡಳಿತದ ವಿರುದ್ಧದ ಕ್ರಾಂತಿಕಾರಿ ಪ್ರತಿರೋಧ, ಮತ್ತೊಂದೆಡೆ ನಿರಪರಾಧಿಗಳ ದುರಂತ ಸಾವು. ಈ ದಾಳಿಯ ನಂತರ ಇಬ್ಬರು ಬೇರೆ ಬೇರೆ ದಿಕ್ಕಿನಲ್ಲಿ ತಪ್ಪಿಸಿಕೊಂಡರು. ಪ್ರಫುಲ್ಲ ಚಾಕಿ ಪೊಲೀಸರ ಕೈಗೆ ಸಿಕ್ಕಿ ಬೀಳುವ ಪರಿಸ್ಥಿತಿ ಎದುರಾದಾಗ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಡ್ತಾನೆ. ಕುದಿರಾಮ್ ಮಾತ್ರ ಮುಂದೆ ಸಾಕ್ತಾರೆ. ಈ ಘಟನೆಯನ್ನು ಸುಮ್ಮನೆ ಬಿಟ್ಟರೆ ಇದರಿಂದ ಇಂತಹ 16 ಘಟನೆಗಳು ಮರುಕಳಿಸಬಹುದು ಎಂಬುದನ್ನು ಮನಗಂಡ ಬ್ರಿಟಿಷರು ಆ ಕ್ರಾಂತಿಕಾರಿಗಳನ್ನು ತೀವ್ರವಾಗಿ ಹುಡುಕುತ್ತಿದ್ದ ಪರಿಣಾಮ ಮುಜಾಫರ್ದಿಂದ ಸುಮಾರು 25 ಮೈಲುಗಳ ಆಚೆ ಅವರು ವೈನಿ ರೈಲು ನಿಲ್ದಾಣದ ಬಳಿ ಪೊಲೀಸರಿಂದ ಬಂಧಿಸಲ್ಪಟ್ಟರು. ಭಾರತ ಸರ್ಕಾರದ DDR ಪತ್ರಿಕೆ ಕೂಡ ಅವರ ಬಂಧನ ಮತ್ತು ಆ ನಂತರದ ಗಲ್ಲು ಶಿಕ್ಷೆಯನ್ನು ಈ ಒಂದು ಪತ್ರಿಕೆಯನ್ನು ದಾಖಲಿಸುತ್ತೆ. ಕುದಿರಾಮ್ ವಿರುದ್ಧ ವಿಚಾರಣೆ ನಡೆಯಿತು. ಮರಣದಂಡನೆ ವಿಧಿಸಲಾಯಿತು. ಅವರ ವಯಸ್ಸು ಕೇವಲ 18, ಆದರೆ ಅವರ ಧೈರ್ಯ ಮಾತ್ರ ಕುಸಿಯಲಿಲ್ಲ. ನ್ಯಾಯಾಲಯದಲ್ಲಿ ಅವರು ತೋರಿದ ಸ್ಥೈರ್ಯವು ಅವರನ್ನ ಸಾಮಾನ್ಯ ಆರೋಪಿಯಿಂದ ರಾಷ್ಟ್ರೀಯ ಪ್ರತೀಕವಾಗಿ ಪರಿವರ್ತಿಸಿತು. ಅವರ ಪ್ರಕರಣದ ವಿರುದ್ಧ ಮೇಲ್ಮನವಿ ನಡೆಯಿತು, ಆದರೆ ಕೊನೆಗೆ ಮರಣದಂಡನೆ ಜಾರಿಗೊಳಿಸುವುದು ಖಚಿತವಾಯಿತು. ಆಗಸ್ಟ್ 11, 1908 ಇತಿಹಾಸದ ಅತ್ಯಂತ ಕಿರಿಯ ಹುತಾತ್ಮರಲ್ಲಿ ಒಬ್ಬರಾಗಿರ್ತಕ್ಕಂಥವರು ಕುದಿರಾಮ್ ಬೋಸ್ ಅವರು.

1908 ಆಗಸ್ಟ್ 11 ಮುಜಾಫರ್ಪುರ ಜೈಲಿನಲ್ಲಿ ಖುದಿರಾಮ್ ಬೋಸ್ ಅವರನ್ನು ಗಲ್ಲಿಗೇರಿಸಲಾಯಿತು. ಅವರ ಜನನ ಡಿಸೆಂಬರ್ 3, 1889, ಹುತಾತ್ಮರಾದ ದಿನ ಆಗಸ್ಟ್ 11, 1908. ಅವರ ವಯಸ್ಸು 18 ವರ್ಷ 8 ತಿಂಗಳು ಮತ್ತು 8 ದಿನಗಳು. ಒಂದು ಯುವಕನ ಮರಣ ಒಂದು ರಾಷ್ಟ್ರದ ನೆನಪು. ಖುದಿರಾಮ್ ಬೋಸ್ ಅವರ ಮರಣದ ನಂತರ ಅವರು ಬಂಗಾಳದ ಯುವಕರಿಗೆ ದೊಡ್ಡ ಪ್ರೇರಣೆಯಾದರು. ಅವರ

ಹೆಸರಿನಲ್ಲಿ ರಸ್ತೆಗಳು, ರೈಲು ನಿಲ್ದಾಣಗಳು, ಶಾಲೆಗಳು, ಕಾಲೇಜುಗಳು ಮತ್ತು ವಿವಿಧ ಸಾರ್ವಜನಿಕ ಸಂಸ್ಥೆಗಳಿಗೆ ಹೆಸರಿಡಲಾಯಿತು. ಅವರ ಜೀವನದ ಕುರಿತಾಗಿ ಸಾಹಿತ್ಯ, ನಾಟಕ, ಚಲನಚಿತ್ರಗಳು ಮತ್ತು ದೇಶಭಕ್ತಿ ಗೀತೆಗಳು ಕೂಡ ರೂಪುಗೊಂಡವು. ಇತ್ತೀಚಿನ ಕಾಲದಲ್ಲಿಯೂ ಅವರ ಕಥೆಯನ್ನ ಹೊಸ ಪೀಳಿಗೆಗೆ ಪರಿಚಯಿಸುವ ಪ್ರಯತ್ನಗಳು ಮುಂದುವರೆದಿವೆ. ಭಾರತ ಸರ್ಕಾರದ ಆಜಾದಿ ಕಾ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಕೂಡ ಖುದಿರಾಮ್ ಬೋಸ್ ರವರ ಕಥೆಯನ್ನ ಒಳಗೊಂಡಿದೆ. ಖುದಿರಾಮ್ ಅವರ ಬಲಿದಾನದ ನಂತರ ಬಂಗಾಳದಲ್ಲಿ ಅವರ ಹೆಸರನ್ನು ಹೊತ್ತ ದೋತಿಗಳ ಬಗ್ಗೆ ಜನಪ್ರಿಯ ಐತಿಹಾಸಿಕ ದಾಖಲೆಗಳಿವೆ. ಹಂಚಿನಲ್ಲಿ ಖುದಿರಾಮ್ ಎಂಬ ಹೆಸರು ನೇಯ್ದ ದೋತಿಗಳನ್ನು ಯುವಕರು ಧರಿಸುತ್ತಿದ್ದರು ಎಂಬ ಕಥೆ ಪ್ರಸಿದ್ಧವಾಗಿದೆ. ಇದು ಕೇವಲ ಉಡುಪಲ್ಲ, ಅದು ಬ್ರಿಟಿಷರಿಗೆ ಹೇಳಿದ ಒಂದು ಮೌನ ಸಂದೇಶ. ಈ ಹೆಸರನ್ನು ನೀವು ನೇಣಿಗೆ ಹಾಕಬಹುದು, ಆದರೆ ಜನರ ಮನಸ್ಸಿನಿಂದ ಅಳಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಖುದಿರಾಮ್ ನಂತರ ಬಂದ ಕ್ರಾಂತಿಯ ಅಲೆ, ಮುಜಾಫರ್ ಬಾಂಬ್ ಪ್ರಕರಣ ಬ್ರಿಟಿಷ್ ಸರ್ಕಾರಕ್ಕೆ ಗಂಭೀರ ಎಚ್ಚರಿಕೆಯಾಯಿತು. ಬಂಗಾಳದ ಕ್ರಾಂತಿಕಾರಿ ಸಂಘಟನೆಗಳ ಮೇಲೆ ವ್ಯಾಪಕ ಕ್ರಮ ಕೈಗೊಳ್ಳಲಾಯಿತು. ನಂತರದ ಅಲಿಪುರ ಬಾಂಬ್ ಪ್ರಕರಣ ಸೇರಿದಂತೆ ಅನೇಕ ಪ್ರಕರಣಗಳು ಇದೇ ಕ್ರಾಂತಿಕಾರಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ನಡೆದವು. ಖುದಿರಾಮ್ ಅವರಂತಹ ಯುವ ಕ್ರಾಂತಿಕಾರಿಗಳ ಕಥೆಗಳು ಮುಂದಿನ ತಲೆಮಾರುಗಳ ದೇಶಭಕ್ತ ಯುವಕರ ಮನಸ್ಸಿನ ಮೇಲೆ ಪರಿಣಾಮ ಬೀರಿತು. ಕೇಂದ್ರ ಕಾರಾಗೃಹಕ್ಕೆ ಖುದಿರಾಮ್ ಬೋಸ್ ಅವರ ಹೆಸರನ್ನು ಇಡಲಾಗುತ್ತದೆ. ಈ ಮಹಾನ್ ಕ್ರಾಂತಿಕಾರಿಯನ್ನ ಸೆಂಟ್ರಲ್ ಜೈಲ್ನಲ್ಲಿ ಬ್ರಿಟಿಷರು ಇಟ್ಟಿದ್ದಾಗಿನ ಸೆಲ್ ಅನ್ನ ಇಂದು ಮುಜಾಫರಪುರದಲ್ಲಿ ಸಂರಕ್ಷಿಸಲಾಗಿದೆ. ಮುಜಾಫರ ಕೇಂದ್ರ ಕಾರಾಗೃಹಕ್ಕೆ ಶಹೀದ್ ಖುದಿರಾಮ್ ಬೋಸ್ ಕೇಂದ್ರ ಕಾರಾಗೃಹ ಎಂದು ಹೆಸರಿಡಲಾಗಿದೆ. ಹುತಾತ್ಮ ಬೋಸ್ ಅವರಿಗೆ ಗೌರವ ನಮನ ಸಲ್ಲಿಸಲು ಇಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ, ಆದರೆ ಇಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ಸ್ವಾತಂತ್ರ್ಯ ಹೋರಾಟದ ಕಥೆಯನ್ನು ಹೇಳುವ ಈ ಸ್ಥಳಕ್ಕೆ ಜನಸಾಮಾನ್ಯರಿಗೆ ನಿಷೇಧ ಹೇರಿರುವುದು ಬಹಳ ದುಃಖದ ಸಂಗತಿ. ಮುಜಾಫರದಿಂದ ಖುದಿರಾಮ್ ಬೋಸ್ ಬ್ರಿಟಿಷರ ಆಡಳಿತವನ್ನು ಬುಡಮೇಲು ಮಾಡಿದರು. ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ ಮತ್ತು ಹುತಾತ್ಮರಾದ ಸ್ಥಳದಲ್ಲಿ ಅವರ ಹೋರಾಟದ ನೆನಪುಗಳನ್ನು ಇಂದಿಗೂ ಕೂಡ ಸಂರಕ್ಷಿಸಲಾಗಿದೆ. ಆದಾಗ್ಯೂ ಸರ್ಕಾರ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಾಗಿ ಅವು ಕ್ರಮೇಣ ನಾಶವಾಗುತ್ತಿವೆ. ಹಿರಿಯ ಇತಿಹಾಸಕಾರ ಡಾಕ್ಟರ್ ಸಂಜಯ್ ಪಂಕಜ್ ಅವರ ಪ್ರಕಾರ ಬೋಸ್ಗೆ ಮುಜಾಫರ್ಪುರದೊಂದಿಗೆ ಆಳವಾದ ಸಂಬಂಧ ಇತ್ತು, ಆದರೆ ಸರ್ಕಾರವು ಈ ಮಹಾನ್ ಸ್ವಾತಂತ್ರ್ಯ ಹೋರಾಟಗಳ ಬಗ್ಗೆ ಜ್ಞಾನದ ಕೊರತೆಯನ್ನು ತೋರುತ್ತಿದೆ. ಖುದಿರಾಮ್ ಬೋಸ್ ಅವರ ನೆನಪುಗಳು ಮುಜಾಫರ್ಪುರದಲ್ಲಿ ಇನ್ನೂ ಜೀವಂತವಾಗಿವೆ. ಅವರು ತಮ್ಮ 19ನೇ ವಯಸ್ಸಿನಲ್ಲೇ ಗಲ್ಲಿಗೆರೆದರು. ಆದಾಗ್ಯೂ ಅವರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ ಮತ್ತು ಇತರ ಕ್ರಾಂತಿಕಾರಿಗಳ ನಡುವೆ ಹೊಸ ಶಕ್ತಿಯನ್ನ ಉಗಮ ಆದ ಸ್ಥಳ ಜನಸಾಮಾನ್ಯರಿಗೆ ನೋಡಲು ಆಗದೇ ಇರುವುದು ವಿಷಾದದ ಸಂಗತಿ ಎಂದು ಅವರು ಹೇಳುತ್ತಾರೆ. ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ತಾಯಿ ಭಾರತಾಂಬೆಯನ್ನು ಬಿಡಿಸಲು ಇಂತಹ ನಿಸ್ವಾರ್ಥ ದೇಶಪ್ರೇಮಿಗಳ ತ್ಯಾಗ ಮತ್ತು ಬಲಿದಾನದಿಂದಾಗಿ ಸಹಾಯವಾಯಿತು ಎಂಬುದನ್ನು ತಿಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಲ್ವೇ? ಕೊನೆಯದಾಗಿ, ಇಂದು ನಾವು ಸ್ವಾತಂತ್ರ್ಯವನ್ನು ಸಹಜವಾದ ಹಕ್ಕಿನಂತೆ ಅನುಭವಿಸುತ್ತಿದ್ದೇವೆ ಎಂದರೆ, ಒಂದು ಕಾಲದಲ್ಲಿ ದೇಶಕ್ಕಾಗಿ ಮಾತನಾಡುವುದೇ ಅಪರಾಧವಾಗಿತ್ತು, ದೇಶಭಕ್ತಿಯ ಕರಪತ್ರ ಹಂಚುವುದೇ ಅಪರಾಧವಾಗಿತ್ತು, ಬ್ರಿಟಿಷ್ ಆಡಳಿತವನ್ನು ಪ್ರಶ್ನಿಸುವುದೇ ಒಂದು ಅಪರಾಧವಾಗಿತ್ತು. ಅಂತಹ ಕಾಲದಲ್ಲಿ ಕೇವಲ 18 ವರ್ಷದ ಒಬ್ಬ ಯುವಕ ತನ್ನ ಜೀವನವನ್ನೇ ಪಣಕ್ಕಿಟ್ಟ. ಅವನ ಮುಂದಿನ ಎರಡು ದಾರಿಗಳಿದ್ದವು, ಒಂದು ತನ್ನ ಜೀವನ, ಮತ್ತೊಂದು ತನ್ನ ದೇಶದ ಸ್ವಾತಂತ್ರ್ಯದ ಕನಸು. ಅವನು ಎರಡನೆಯದನ್ನು ಆರಿಸಿಕೊಂಡ. ಆದ್ದರಿಂದ ಖುದಿರಾಮ್ ಬೋಸ್ ಕೇವಲ ಇತಿಹಾಸದ ಒಂದು ಹೆಸರು ಅಲ್ಲ, ಅವರು ನಮಗೆ ಕೇಳುವ ಒಂದು ಪ್ರಶ್ನೆ, ನಮಗೆ ದೊರೆತ ಸ್ವಾತಂತ್ರ್ಯದ ಬೆಲೆ ಎಷ್ಟು, ನಮಗೆ ದೊರೆತ ಸ್ವಾತಂತ್ರ್ಯದ ಬೆಲೆ ಎಷ್ಟು ಎಂಬ ಪ್ರಶ್ನೆಯನ್ನು ಹಾಕ್ತಾರೆ. ಉತ್ತರವನ್ನು ತಿಳಿಯಬೇಕಾದರೆ ಇಂತಹ ಹೆಸರುಗಳನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಬೇಕು. ಖುದಿರಾಮ್ ಬೋಸ್ ಅಮರವಾಗಲಿ. ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಉಯ್ಯಲವಾಡ ನರಸಿಂಹರೆಡ್ಡಿ. ಉಯ್ಯಲವಾಡ ನರಸಿಂಹರೆಡ್ಡಿ ಒಬ್ಬ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ನಾಯಕ. ಇವರು ಮಾಜಿ ತೆಲುಗು ಪಾಳೆಗಾರರಾದ ಮಲ್ಲಾರೆಡ್ಡಿ ಮತ್ತು ಸೀತಮ್ಮ ಅವರ ಮಗ. ನರಸಿಂಹರೆಡ್ಡಿ ಅವರು ರೂಪನಗುಡಿ ಗ್ರಾಮದಲ್ಲಿ 24 ನವೆಂಬರ್ 1807 ಜನಿಸಿದರು. ಅವರು ರೆಡ್ಡಿಗಳ ಮೋಟಾಟಿ ಕುಲಕ್ಕೆ ಸೇರಿದವರು. ಅವರು ಮತ್ತು ಅವರ ಕಮಾಂಡರ್ ಇನ್ ಚೀಫ್ ವಡ್ಡೆ ಓಬಣ್ಣ ಅವರು 1847 ಭಾರತದಲ್ಲಿ ಕಂಪನಿಯ ಆಡಳಿತ ವಿರುದ್ಧ ಸ್ವಾತಂತ್ರ್ಯ ಚಳವಳಿಯ ಹೃದಯ ಭಾಗದಲ್ಲಿ ಇದ್ದಂಥವರು. ಅಲ್ಲಿ 5,000 ಭಾರತೀಯ ರೈತರುಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ನಂದ್ಯಾಲ್ ಜಿಲ್ಲೆಯಲ್ಲಿ ದಂಗೆ ಎದ್ದರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1803 ಚೆನ್ನೈ ಪ್ರೆಸಿಡೆನ್ಸಿಗೆ ಶಾಶ್ವತ ವಸಾಹತು ಪರಿಚಯಿಸಲಾಯಿತು. ಇದನ್ನು ಮೊದಲು 10 ವರ್ಷಗಳ ಹಿಂದೆ ಬಂಗಾಳ ಪ್ರೆಸಿಡೆನ್ಸಿನಲ್ಲಿ ಜಾರಿಗೆ ತರಲಾಯಿತು. ಇದು
ಕೃಷಿ ಸಾಮಾಜಿಕ ಆರ್ಥಿಕ

ಸ್ಥಿತಿಯನ್ನು ಬದಲಾಯಿಸಿತು. ಹೆಚ್ಚು ಸಮಾನತೆಯ ವ್ಯವಸ್ಥೆಯೊಂದಿಗೆ ಯಾರಾದರೂ ಕೃಷಿ ಮಾಡಬಹುದಾಗಿದ್ದು ಅವರು ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ನಿಶ್ಚಿತ ಮೊತ್ತವನ್ನು ಪಾವತಿಸುವ ಸೌಲಭ್ಯವನ್ನು ಒದಗಿಸಿದರು. ಪಾಳೆಗಾರರು ಮತ್ತು ಹಳೆಯ ಕೃಷಿ ಪದ್ಧತಿಗೆ ಆದ್ಯತೆ ನೀಡಿದ ಇತರ ಉನ್ನತ ಸ್ಥಾನಮಾನದ ಜನರು ಅಧಃಪತನದ ಸಾಮಾಜಿಕ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತಾರೆ. ಬಹುತೇಕ ಸಂದರ್ಭಗಳಲ್ಲಿ ಹೊಸಬರು ಮತ್ತು ಹಿಂದೂ ಸಮಾಜದ ವಿವಿಧ ಶ್ರೇಣಿಗಳನ್ನು ಯುಗಗಳಿಂದಾಗಿ ಏಕೀಕರಿಸಿದ ಸಾಮಾಜಿಕ ವ್ಯವಸ್ಥೆಯ ವಾರಸುದಾರರಾಗಿದ್ದರು. ಈ ಜನರನ್ನು ಅವರ ಭೂಮಿಯಿಂದ ವಂಚಿಸಲಾಗಿತ್ತು, ಅವುಗಳನ್ನು ಪುನರ್ವಿತರಣಾ ಮಾಡಲಾಗಿತ್ತು. ಆದರೆ ಬದಲಾವಣೆಗಳ ಪ್ರಾಥಮಿಕ ಉದ್ದೇಶವು ಸಾಮಾಜಿಕ ಕ್ರಮವನ್ನು ಪುನರ್ರಚಿಸುವ ಬದಲು ಉತ್ಪಾದನೆಯನ್ನು ಹೆಚ್ಚಿಸುವುದು. ಕೆಲವು ಸಂದರ್ಭಗಳಲ್ಲಿ ಇದು ಶಿಕ್ಷೆಯೊಂದಿಗೆ ಹೊಂದಿಕೆಯಾಯಿತು, ಏಕೆಂದರೆ ಹೊರಹಾಕಲ್ಪಟ್ಟವರಲ್ಲಿ ಇತ್ತೀಚೆಗೆ ಪಾಳೆಗಾರ ಯುದ್ಧಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಹೋರಾಟದಲ್ಲಿ ತೊಡಗಿಸಿಕೊಂಡವರು ಇದ್ದರು. ಕೆಲವರು ಕಳೆದು ಹೋದ ಭೂಮಿಗೆ ಬದಲಾಗಿ ಪಿಂಚಣಿಗಳನ್ನು ಪಡೆಯುತ್ತಿದ್ದರು, ಆದರೆ ಅಸಮಂಜಸ ದರದಲ್ಲಿ. ರೈತ್ವಾರಿ ಪದ್ಧತಿಯ ಪರಿಚಯ ಮತ್ತು ಆದಾಯವನ್ನು ಹೆಚ್ಚಿಸುವ ಇತರ ಪ್ರಯತ್ನಗಳನ್ನು ಒಳಗೊಂಡಿರುವ ಬದಲಾವಣೆಗಳು, ಗ್ರಾಮ ಮುಖ್ಯಸ್ಥರು ಮತ್ತು ಇತರ ಉನ್ನತ ಸ್ಥಾನಮಾನದ ಜನರು ಕಂದಾಯ ಸಂಗ್ರಹಕಾರ ಪಾತ್ರ ಮತ್ತು ಭೂಮಾಲೀಕರ ಸ್ಥಾನದಿಂದ ವಂಚಿತರಾದರು. ಆದರೆ ಅವರ ಬೆಳೆಗಳನ್ನು ಕಡಿಮೆ ಮಾಡುವ ಮೂಲಕ ಕಡಿಮೆ ಸ್ಥಿತಿಯ ಸಾಗುವಳಿದಾರರ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಅವರನ್ನು ಬಡತನಕ್ಕೆ ಬೀಳುತ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯ ತಮ್ಮನ್ನು ಆರ್ಥಿಕವಾಗಿ ಶೋಷಣೆ ಮಾಡುತ್ತಿದೆ ಮತ್ತು ಸಾಂಪ್ರದಾಯಿಕ ವ್ಯವಸ್ಥೆಯನ್ನು ಅವಲಂಬಿಸಿರುವವರಿಗೆ ಇನ್ನು ಮುಂದೆ ಬದುಕುವ ಮಾರ್ಗವಿಲ್ಲ ಎಂಬ ಅಭಿಪ್ರಾಯಕ್ಕೆ ಜನರು ಬಂದರು. ಹಳೆಯ ಆದೇಶವು ಅಸ್ತವ್ಯಸ್ತವಾಗುತ್ತಿದ್ದಂತೆ ನರಸಿಂಹರೆಡ್ಡಿ ಸೇರಿದಂತೆ ಒಂದು ಕಾಲದಲ್ಲಿ ಅಧಿಕಾರದಲ್ಲಿದ್ದಂಥ ಪಾಳೆಗಾರರು ನೊಂದವರ ಗಮನ ಸೆಳೆದರು. ಅವರ ಮನವಿಗಳು ಕಿವುಡ ಕಿವಿಗೆ ಬಿದ್ದವು. ಪಾಳೆಗಾರರು ನಿಜವಾದ ಸಾಮಾಜಿಕ ಕಾರಣಗಳಿಗಾಗಿ ರೈತರ ವಿರೋಧವನ್ನು ಸಜ್ಜುಗೊಳಿಸುವ ಅವಕಾಶವನ್ನು ಕೂಡ ಕಂಡರು.

ನರಸಿಂಹರೆಡ್ಡಿಯವರ ಸ್ವಂತ ಆಕ್ಷೇಪಗಳು ಅವರ ಫಲಿತಾಂಶಗಳನ್ನು ಆಧರಿಸಿವೆ. ನೊಸ್ಸಂನ ಪಾಳೆಗಾರರಿಗೆ ಹೋಲಿಸಿದರೆ ಅವರ ಕುಟುಂಬವನ್ನು ವಜಾಗೊಳಿಸಿದ ನಂತರ ಅವರಿಗೆ ನೀಡಲಾದ ಪಿಂಚಣಿ ಅತ್ಯಲ್ಪವಾಗಿತ್ತು ಮತ್ತು 1821 ಆ ನಂತರದ ಕುಟುಂಬವು ನಿರ್ನಾಮವಾದಾಗ ಕೆಲವು ನೊಸ್ಸಂ ಹಣವನ್ನು ಮರುಹಂಚಿಕೆ ಮಾಡುವ ಮೂಲಕ ಅದನ್ನು ಹೆಚ್ಚಿಸಲು ಅಧಿಕಾರಿಗಳು ನಿರಾಕರಿಸಿದರು. ಅವರ ಕೆಲವು ಸಂಬಂಧಿಕರು ಗ್ರಾಮ ಪೊಲೀಸ್ ವ್ಯವಸ್ಥೆಯ ಅನುಸರಣೆ ಸೇರಿದಂತೆ ತಮ್ಮ ಭೂಮಿಯ ಹಕ್ಕುಗಳನ್ನು ಮತ್ತಷ್ಟು ಕಡಿತಗೊಳಿಸುವ ಪ್ರಸ್ತಾಪಗಳನ್ನು ಎದುರಿಸುತ್ತಿದ್ದರು. ಇನ್ನು ಬ್ರಿಟಿಷರ ವಿರುದ್ಧ ನರಸಿಂಹರೆಡ್ಡಿಯವರ ಯುದ್ಧ. ಗುಡ್ಲಾ ದುರ್ಟಿ, ಕೋಯಿಲ್ಕುಂಟ್ಲಾ ಮತ್ತು ನೊಸ್ಸಂ ಗ್ರಾಮಗಳಲ್ಲಿ ಮರಣ ಹೊಂದಿದ ವಿವಿಧ ಜನರ ಈ ಹಿಂದೆ ಹೊಂದಿದ್ದ ಭೂ ಹಕ್ಕುಗಳನ್ನು ಬ್ರಿಟಿಷ್ ಅಧಿಕಾರಿಗಳು ಇಸಿಕೊಂಡಾಗ 1847 ವಿಷಯಗಳು ತಲೆತ್ತಿದವು. ಇತರರ ಅಸಮಾಧಾನದಿಂದ ಪ್ರೋತ್ಸಾಹಿಸಲ್ಪಟ್ಟಂತಹ ರೆಡ್ಡಿ ಸಂಗ್ರಾಮಕ್ಕೆ ಪ್ರಮುಖ ವ್ಯಕ್ತಿಯಾಗಿದ್ದರು. ರಾಯಲ್ಸೀಮಾ ಪ್ರದೇಶವನ್ನು ನಿಜಾಮರಿಂದ ಬ್ರಿಟಿಷರಿಗೆ ವರ್ಗಾಯಿಸಲಾಯಿತು ಮತ್ತು ರೆಡ್ಡಿ ನೇರವಾಗಿ ಬ್ರಿಟಿಷರಿಗೆ ತೆರಿಗೆ ಪಾವತಿಸಲು ನಿರಾಕರಿಸಿದರು. ಜೂನ್ 10, 1847 ಅವರು ಕೋಯಿಲಕುಂಟ್ಲಾದಲ್ಲಿ ಖಜಾನೆಯ ಮೇಲೆ ದಾಳಿ ನಡೆಸಿ ಆಂಧ್ರಪ್ರದೇಶದ ಪ್ರಕಾಶಂ ಜಿಲ್ಲೆ ಕಂಬಂ ಕಡೆಗೆ ಮೆರವಣಿಗೆ ನಡೆಸಿದರು. ದಾರಿಯಲ್ಲಿ ರುದ್ರವರಂನಲ್ಲಿ ಅರಣ್ಯ ರೈಜರನ್ನು ಕೊಂದರು. ಇದು ಗಂಭೀರ ವಿಷಯವಾದ್ದರಿಂದ ಆಗಿನ ಕಲೆಕ್ಟರ್ ಥಾಮಸ್ ಮನ್ರೋ ಅವರನ್ನು ಬಂಧಿಸಲು ಆದೇಶ ಹೊರಡಿಸಿದರು. ಇಐಸಿ ಅವರನ್ನು ಬಂಧಿಸಿ ತಂದರೆ 5,000 ಮತ್ತು ಕೊಂದಿ ತಂದರೆ 10,000 ರೂಗಳನ್ನು ಕೊಡುವುದಾಗಿ ಘೋಷಣೆಯನ್ನು ಮಾಡಿದರು. ಆ ಕಾಲದಲ್ಲಿ ಇದು ಬಹಳ ದೊಡ್ಡದ ಮೊತ್ತವಾಗಿತ್ತು. ರೆಡ್ಡಿ ತನ್ನ ಸೈನ್ಯದೊಂದಿಗೆ 1847 ಜುಲೈ 23 ಗಿಡ್ಡಲೂರಿನಲ್ಲಿ ಬೀಡು ಬಿಟ್ಟಿದ್ದಂಥ ಬ್ರಿಟಿಷ್ ಪಡೆಗಳ ಮೇಲೆ ಗಂಭೀರ ದಾಳಿಯನ್ನು ನಡೆಸಿ ಅವರನ್ನು ಸೋಲಿಸಿದರು. ಅವನನ್ನು ಸೆರೆ ಹಿಡಿಯಲು ಸಾಧ್ಯವಾಗಲಿಲ್ಲ. ಬ್ರಿಟಿಷರು ಅವನ ಕುಟುಂಬವನ್ನು ಕಡಪದಲ್ಲಿ ಬಂಧಿಸಿದರು. ನರಸಿಂಹರೆಡ್ಡಿ ತನ್ನ ಕುಟುಂಬವನ್ನು ಉಳಿಸಲು ನಲ್ಲಮಾಲ ಫಾರೆಸ್ಟ್ಗೆ ಸ್ಥಳಾಂತರಗೊಂಡರು. ಆದರೆ ಶ್ರೀ ರೆಡ್ಡಿ ಅವರ ಅಡುಗುತಾಣದ ಬಗ್ಗೆ ಬ್ರಿಟಿಷ್ ಪಡೆಗಳನ್ನು ಯಾರೋ ದೂರವಿಟ್ಟರು. ನೆಲ್ಲಮಾಲ ಪ್ರದೇಶದಲ್ಲಿ ಬ್ರಿಟಿಷರ ಕೈಯಲ್ಲಿ ಹಾಕಿಕೊಳ್ಳುವುದನ್ನು ತಪ್ಪಿಸಲು ನರಸಿಂಹರೆಡ್ಡಿ ಕೋಯಿಲ್ಕುಂಟ್ಲಾ ಪ್ರದೇಶಕ್ಕೆ ಮರಳಿದರು ಮತ್ತು ಜಗನ್ನಾಥ ಬೆಟ್ಟದಲ್ಲಿ ತಲೆಮರೆಸಿಕೊಂಡರು. 1847 ಅಕ್ಟೋಬರ್ 6 ಬ್ರಿಟಿಷ್ ಸೈನ್ಯವು ಒಂದು ಸುಳಿವು ಸಿಕ್ಕಾಗ ರೆಡ್ಡಿಯನ್ನ ಮತ್ತು ಅವನ ಅನುಚರರನ್ನು ಬಂಧಿಸಿದರು. ಈಸ್ಟ್ ಇಂಡಿಯಾ ಕಂಪನಿ ಅವನ ಮೇಲೆ ಭಾರಿ ಫೆಟ್ಟರ್ ಚೇನ್ಗಳನ್ನ ಹಾಕಿ ಅವನನ್ನು ಕೋಯಿಲಕುಂಟ್ಲಾ ಬೀದಿಗಳಲ್ಲಿ ಅವರ ಜನರ ಮುಂದೆ ರಕ್ತದ ಬಟ್ಟೆಗಳಲ್ಲಿ ಮೆರವಣಿಗೆ ಮಾಡಿತು. ಇದರಿಂದ ಅವರ ಜನರಿಗೆ ಎಚ್ಚರಿಕೆ ಕೊಟ್ಟರು. ಅವರ

ಅನುಚರರಲ್ಲಿ ಸುಮಾರು 112 ಮಂದಿಯನ್ನು ಬಂಧಿಸಿ 5-14 ವರ್ಷಗಳ ಕಾಲ ಶಿಕ್ಷೆಗೊಳಪಡಿಸಲಾಯಿತು ಮತ್ತು ಅವರಲ್ಲಿ ಕೆಲವರನ್ನ ಅಂಡಮಾನ್ ದ್ವೀಪದಲ್ಲಿರುವ ಜೈಲಿಗೆ ಸಾಗಿಸಿದರು. ಕಡಪ ವಿಶೇಷ ಆಯುಕ್ತರು ವಿಚಾರಣೆ ನಡೆಸಿದರು ಮತ್ತು ನರಸಿಂಹರೆಡ್ಡಿ ವಿರುದ್ಧ ದಂಗೆ, ಕೊಲೆ ಮತ್ತು ದರೋಡೆಕೋರ ಆರೋಪ ಹೊರಿಸಲಾಯಿತು ಮತ್ತು ಎಲ್ಲ ಆರೋಪಗಳ ಮೇಲೆ ಶಿಕ್ಷೆಗೊಳಗಾದರು. 1847 ಫೆಬ್ರವರಿ 22

ದಂಗೆ ಅಥವಾ ಸಂಗ್ರಾಮವನ್ನು ಪ್ರಯತ್ನ ಮಾಡದಿರಲು 1847 1847 ಸುಮಾರು 30 ವರ್ಷಗಳ ಕಾಲ ಅವರ ತಲೆಯನ್ನು ಕೋಟೆಯ ಗೋಡೆಯ ಮೇಲೆ ಇರಿಸಲಾಗಿತ್ತು. ಬ್ರಿಟಿಷ್ ಭಾರತ ಇತಿಹಾಸದಲ್ಲಿ ಇದು ಮತ್ತೊಂದು ಕಳಂಕ. ಒಬ್ಬ ದೇಶಭಕ್ತನನ್ನ ಕೊಲೆಗಾರ ಮತ್ತು ದರೋಡೆಕೋರನೆಂದು ಕರೆಯಲಾಗ್ತಾ ಇತ್ತು ಮತ್ತು ಕೊನೆಗೆ ಆರಂಭಿಕ ಬ್ರಿಟಿಷ್ ಆಡಳಿತಗಾರರಿಂದ ನಿರ್ದಯವಾಗಿ ಕೊಲ್ಲಲ್ಪಟ್ಟರು. ಬ್ರಿಟಿಷ್ ಆಕ್ರಮಣದ ವಿರುದ್ಧ ಭಾರತದಲ್ಲಿ ಅವನ ದಂಗೆ 1857 ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ 10 ವರ್ಷಗಳ ಹಿಂದೆಯೇ ಶುರುವಾಗಿತ್ತು. ಗಿಡ್ಡಲೂರು ಬಳಿಯ ಕೊತ್ತ ಕೋಟದಲ್ಲಿರುವ ಕೋಟೆಯ ಅವಶೇಷಗಳಲ್ಲಿ ಆರಂಭಿಕ ಘಟನೆಗಳ ಕುರುಹುಗಳು ಚೆನ್ನಾಗಿ ಹೆಪ್ಪುಗಟ್ಟಿವೆ.

ರೆಡ್ಡಿ, ಗೌರವಾರ್ಥವಾಗಿ ಒಂದು ಪ್ರತಿಮೆಯನ್ನು ನಿರ್ಮಿಸುವ ಯೋಜನೆಗಳು ನಡೆಯುತ್ತವೆ ಮತ್ತು ಅವರ ಧೈರ್ಯಶಾಲಿ ಕಥೆಗಳನ್ನು ಶಾಲಾ ಪಠ್ಯಪುಸ್ತಕಗಳಲ್ಲಿ ಸೇರಿಸುವ ಯೋಜನೆಯನ್ನು ಕೂಡ ಸರ್ಕಾರ ಹೊಂದಿದೆ. ಉಯ್ಯಾಲವಾಡ ಗ್ರಾಮದಲ್ಲಿ ಮೃತರಾದ ರೆಡ್ಡಿ ಮತ್ತು ಪರೋಪಕಾರಿ ಬುಡ್ಡ ವೆಂಗಲ್ ರೆಡ್ಡಿ ಅವರ ಸ್ಮರಣೆಯನ್ನು ಉಳಿಸಿಕೊಳ್ಳಲು ರೇಣತಿ ಚಂದ್ರುಲ ಸ್ಮಾರಕ ಸಮಿತಿಯನ್ನು ರಚಿಸಲಾಯಿತು. ಸಮಿತಿಯು 2015 ರೆನಾಟಿ ಸೂರ್ಯಚಂದ್ರರು ದಿ ಸನ್ ಅಂಡ್ ಮೂನ್ ಆಫ್ ರೆನಾಡು ಎಂಬ ಶೀರ್ಷಿಕೆಯ ಪುಸ್ತಕವನ್ನು ತೆಲುಗು ಮತ್ತು ಇಂಗ್ಲಿಷ್ನಲ್ಲಿ ಪ್ರಕಟಿಸಿದೆ. ಇದು ಇತಿಹಾಸಕಾರರ ಸಂಶೋಧನಾ ಪ್ರಬಂಧಗಳ ಆಯ್ದ ಭಾಗವನ್ನು ಒಳಗೊಂಡಿದೆ. March 25, 2021 ಓರ್ವಕಲ್ನಲ್ಲಿರ್ತಕ್ಕಂಥ ಕರ್ನೂಲ್ ವಿಮಾನ ನಿಲ್ದಾಣವನ್ನು ಉಯ್ಯಾಲವಾಡ ನರಸಿಂಹರೆಡ್ಡಿ ವಿಮಾನ ನಿಲ್ದಾಣ ಅಂತ ಹೆಸರಿಸಲಾಗಿದೆ. ನರಸಿಂಹರೆಡ್ಡಿ ಅವರ ಸ್ಫೂರ್ತಿದಾಯಕ ಜೀವನವನ್ನು ಆಧರಿಸಿ ಒಂದು ಚಿತ್ರ ನಿರ್ಮಾಣಗೊಂಡಿತು. ಸುರೇಂದರ್ ರೆಡ್ಡಿ ನಿರ್ದೇಶನದ ಮತ್ತು ಮೆಗಾಸ್ಟಾರ್ ಚಿರಂಜೀವಿ ಅಭಿನಯದ ಸೈರಾ ನರಸಿಂಹರೆಡ್ಡಿ ಎಂಬ ಚಿತ್ರವು ತೆಲುಗು ಚಿತ್ರೋದ್ಯಮದಲ್ಲಿ October 2, 2019 ಬಿಡುಗಡೆಯಾಗಿ ಜನಪ್ರಿಯತೆಯನ್ನು ಗಳಿಸಿತು. ಇಂತಹ ಅಪ್ರತಿಮ ರಾಷ್ಟ್ರಪ್ರೇಮಿ, ಸ್ವಾತಂತ್ರ್ಯ ಹೋರಾಟಗಾರ, ರಾಯಲಸೀಮೆಯ ನೆಲದಲ್ಲಿ ಬೆಳೆದ, ಬಳ್ಳಾರಿಯ ಮಣ್ಣಿನಲ್ಲಿ ಗುರುತು ಬಿಟ್ಟ, ಆಂಧ್ರ ಕರ್ನಾಟಕದ ಜನರ ಹೃದಯದಲ್ಲಿ ಸದಾಕಾಲವು ಪ್ರತಿಧ್ವನಿಸುವ ಅಪ್ರತಿಮ ರಾಷ್ಟ್ರಪ್ರೇಮಿ ಉಯ್ಯಾಲವಾಡ ನರಸಿಂಹರೆಡ್ಡಿ ಇವರ ಬಗ್ಗೆ ಪರಿಚಯಿಸಲು ಒಂದು ಅವಕಾಶ ಕೊಟ್ಟಂತ ಜನಧ್ವನಿ ರೇಡಿಯೋ ವಾಹಿನಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ ಬಂಧುಗಳೇ.

ಇದುವರೆಗೂ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಖುದಿರಾಮ್ ಬೋಸ್ ಹಾಗೂ ಉಯ್ಯಲವಾಡಿ ನರಸಿಂಹರೆಡ್ಡಿ ಹೋರಾಟದ ಕುರಿತು ಪಾಂಡವಪುರದ ವಿಜಯ ಶಿಕ್ಷಣ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೋಮಶೇಖರ್ ಕೇರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯ ಜೀವನ ಹಾಗೂ ವೃದ್ಧಾಪ್ಯ ಜೀವನವನ್ನು ಕುರಿತು ಹೆಚ್ಡಿಕೋಟೆ ತಾಲೂಕಿನ ದೇವನಹಾಡಿಯ ಶ್ರೀಮತಿ ಮಾರ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಕೇಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ ಎರಡನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಜೀವನ ಮತ್ತು ಆರೋಗ್ಯ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ಡಿಕುಡೆ ತಾಲೂಕಿನ ದೇವನಹಾಡಿಯ ಶ್ರೀಮತಿ ಮಾರೇರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಗಿರಿಜನರ ಜೀವನ ಮತ್ತು ಆರೋಗ್ಯ ಜೀವನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
1: ತುಂಬಾ ಖುಷಿ ಆಯ್ತು ಅಮ್ಮ.
2: ನಮಸ್ಕಾರ.
1: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ. ಎಲ್ಲಿಯವರು, ಯಾವ ಊರು, ನಿಮ್ಮ ಹೆಸರೇನು?
2: ಮಾರೆ.
3: ಮಾರೆ.
2: ನಮ್ಮದು ಇಲ್ಲೇ ದೇವನಹಳ್ಳಿ ಅಂತ. ಇಲ್ಲೇ ನಾವು ಹುಟ್ಟಿ ಬೆಳೆದಾಗೆಲ್ಲ ಇದೇ ಊರು. ನಮ್ಮ ತಾಯಿ ಊರು, ನಮ್ಮ ತಂದೆ ಊರು ಮಚ್ಚೂರು. ನಾವು ಇಲ್ಲಿ ಮದುವೆ ಆಗಿರೋದು ಗಂಡನ ಮನೆ ಅಂತ. ಇದೇ ಊರು ನಮ್ಮದು. ಐದು ಮಕ್ಕಳಿತ್ತು. ಐದು ಮಕ್ಕಳಲ್ಲಿ ಎರಡು ತೀರೋದು. ಮೂರು ಮಕ್ಕಳವ್ರೆ, ಗಂಡು ಹೆಣ್ಣಿಲ್ಲ.
1: ಎಷ್ಟು ವರ್ಷದಿಂದ ಇಲ್ಲೇ ವಾಸವಾಗಿದ್ರೆ?
2: ಇಲ್ಲೇ ವಾಸ ಮಾಡೋದು. ನಮ್ಮ ಭಾರಿ ಕಾಲದಿಂದ ಇಲ್ಲೇ, ನಮ್ಮ ಅಜ್ಜರು ಮಜ್ಜರು ಕಾಲದಿಂದ ಇಲ್ಲೇ ನಾವು ವಾಸ ಮಾಡೋದು. ನಾವು ಹೀಗೆ ಕಮಲ ಮಾಡಿದ್ರಲ್ಲ, ಕಾಡು ಒಳಗೆ ಇದ್ದವ್ರು ಅಂತಂದು ಹೊರಗಡೆ ಹಾಕ್ಬಿಟ್ರು ಫಾರೆಸ್ಟ್ನವರು. ನಮಗೂ ಈಗ ಜೀವನ ಮಾಡೋಕ್ಕಾಗಲ್ಲ. ಈಗ ಸೊಸೈಟಿಗೆ 4 kg ಸಿಗ್ತದೆ, 6 kg ರಾಯ ಸಿಗ್ತದೆ. ಎಷ್ಟು ದಿವಸ ಆಯ್ತದೆ ಅದು. ಕೂಲಿಗೆ ಹೋಗೋಕ್ಕಾಗಲ್ಲ. ಕಣ್ಣು ಆಪರೇಷನ್ ಮಾಡಿ ಸರ್ಗೂರಲ್ಲೇ ಕಣ್ಣು ಆಪರೇಷನ್ ಮಾಡಿರೋದು. ಈಗ 5-6 ವರ್ಷದಿಂದ ಕೂಲಿಗೆ ಹೋಗಲ್ಲ ನಾ. ಹೀಗೆ ಆ ಸೊಸೈಟಿಗೆ ಸಿಗ್ತಾ ಇದೆಯಲ್ಲ, ಅದರಲ್ಲೇ ಜೀವನ ಮಾಡೋಣ.
1: ಎಷ್ಟು ವರ್ಷ ಆಗಿದೆ ಅಮ್ಮ?
2: ನನಗೆ 70 ವಯಸ್ಸಾಗಿದೆ.
1: 70 ವಯಸ್ಸಾಗಿದೆ. ಹೇಗೆ ನಡೀತಾ ಇದೆ ಒಂದು ವಯಸ್ಸಾದ ಜೀವನ?
2: ಅಯ್ಯೋ, ಜೀವನ ಅಂದರೆ ನನಗೆ ನಯಳಲ್ಲ. ನಿಮ್ಮಂತೇವ್ರು ಊಂಟ ಪಟ್ಟಿ ಕೊಟ್ಟರೆ ಊಂಟ ಮಾಡ್ತಾ ಇದ್ದೀನಿ. ನಾ ಕೂಲಿಗಂತ ಹೋಗಿಲ್ಲ, 8 ವರ್ಷ ಆಯ್ತು. ಅದೊಟ್ಟಿಂದ ಕೂಲಿಗೆ ಅಲ್ಲ, ಇಲ್ಲಿ ರೇಷನ್ ಸಿಗುತ್ತಲ್ಲ ಅದರಲ್ಲೇ ಜೀವನ ಮಾಡ್ಕೊಂಡು 800 ರೂಪಾಯಿ ಸಂಬಳ ಬರ್ತದೆ. ಅದರಲ್ಲಿ ಹೆಂಗೆ ಸೀರೆ ಗಿರೆ ತಕೊಂಡು ಜೀವನ ಮಾಡೋದು.
1: ಆದ್ರೆ ಈಗ 5-6 ವರ್ಷದಿಂದ ನೀವು ಕೆಲ್ಸಕ್ಕೆಲ್ಲ ಹೋಗ್ತಾ ಇಲ್ಲ, ತೀರಾ ಆಗದಿರೋ ಪರಿಸ್ಥಿತಿ ಮನೇಲೆ ಇದ್ದೀರಾ. ಮೊದ್ಲೆಲ್ಲ ಏನ್ ಕೆಲಸ ಮಾಡ್ತಿದ್ದೆ ಅಮ್ಮ? ಅಂದ್ರೆ 60 ವರ್ಷದಿಂದ
2: ಮೊದ್ಲು ಎಲ್ಲ ಊರ್ಗಾಣಿ ಕೂಲಿ ಮಾಡಕ್ ಹೋಯ್ತಿದ್ವಿ. ಕೂಲಿ ಮಾಡಿದ್ರೆ ಹತ್ತಿ ಬಿಡ್ಸೋದು, ರಾಗಿ ಕುಯ್ಯೋದು, ಬೀಸ ಕೇಳಿದ್ರೆ ಬೀಸೋದು, ಭತ್ತ ಕುಟ್ಟೋದು, ಅದೆಲ್ಲ ಮಾಡ್ತಿದ್ವಿ ನಮ್ಮ ಕಾಲದಲ್ಲಿ. ಈಗ ಏನು ಸೋತು ಸರಿಯಲ್ಲ ಹೋಯ್ತು. ಈಗ ಕೆಲಸ ಮಾಡೋಕ್ಕಾಗಲ್ಲ, ಕೂಲಿ ಮಾಡೋಕ್ಕಾಗಲ್ಲ ನನಗೆ. ಹೀಗೆ ಸೊಸೆ ಮಕ್ಕಳು ಕೊಟ್ಟರೆ ಪಟ್ಟು ತಿನ್ಕೊಳ್ಳೋದು, ಸುಮ್ಮನೆ ಮನೆಗೆ ಇರೋದೇ.
1: ಈಗ ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲಿ ಎಷ್ಟು ಸಂಬಳ ಕೊಡ್ತಿದ್ರು ಅವಾಗ?
2: ಆಗ 2 ಸೇರು ರಾಗಿ, ಭಾರಿ ತುಂಬ ಕಷ್ಟ. 2 ಸೇರು ರಾಯಿ ತಕೊಂಬಂದ್ರೆ ಅದನ್ನ ಒಂದು ಸೇರು ಮಡಗ ಅದು ಬೆಳಿಗ್ಗೆ ಮಕ್ಕಳಿಗೆ, ಸಾಯಂಕಾಲ ಒಂದು ಸೇರು ಕಲ್ಲು, ಕಲ್ಲಲ್ಲಿ ಬೇಯಿಸ್ಬಿಟ್ಟು ಮುದ್ದೆ ಮಾಡಿ ಮಕ್ಕಳಿಗೆಲ್ಲ. 5 ಮಕ್ಕಳಿದ್ರು ನನಗೆ, ಗಂಡು ಮಕ್ಕ ಹೆಣ್ಮಕ್ಕ ಇಲ್ಲ. ಭಾರಿ ತುಂಬ ಕಷ್ಟದಲ್ಲಿ ಬದುಕಿರೋದು. ಗಂಡ ತಿರುಗಿ ಭಾರಿ ತುಂಬ ಕಷ್ಟ. ನನಗಂತ ಕಷ್ಟದಲ್ಲಿ ನಾ ಬದುಕಿ ಈ ವಯಸ್ಸಾಯವ ಜ್ಞಾನ ಮಾಡ್ತದೆ ದೇವರು.
1: ಈಗ 2 ಸೇರು ರಾಗಿ ಅಂತ ಹೇಳ್ತಿದ್ರಲ್ಲ, ಮನೆ ಜೀವನ ಹೇಗ್ ಸಾಕ್ತಾ ಇತ್ತು
2: ಹೆಂಗಿಯೋ? ಈಗ ಕಾಳು ಸೊಪ್ಪು ಕಳ್ಳೆ ತಂದ್ಕೊಂಡು ಒಂದಿಷ್ಟು ಇಟ್ಕೊಳ್ಳೆ ಬೇಯಿಸ್ಬಿಡೋದು. ಸೊಪ್ಪು ಅಂದ್ರೆ ಎಷ್ಟು ಸೊಪ್ಪು ತಕ ಬರೋದು, ಬೇಯಿಸ್ಬಿಡೋದು. ಪಬಟ್ಟಿ ಮುದ್ದೆ ಮಕ್ಕಳಿಗೆ ಬೆಳಿಗ್ಗೆ ಒಂದು ಸೇರು, ಸಾಯಂಕಾಲ ಒಂದು ಸೇರು. ಪಬಟ್ಟಿ ಪಬಟ್ಟಿ ಮಕ್ಕಳಿಗೆ ಮುದ್ದೆ ಎಲ್ಲ ಕೊಟ್ಬಿಟ್ಟು ಗಣಸರನ್ನು ಕೊಟ್ಬಿಟ್ಟು ನಾವು ತಿಂದ್ಕೊಂಡು ಜೀವನ ಸಾಗಿಸ್ತಾ ಇದ್ದಾವೆ. ಆಗ ಕಳ್ಳೆ ಸೊಪ್ಪು ಇರ್ತಿತ್ತು, ಹೊಟ್ಟೆ ತುಂಬ ಕಳ್ಳೆ ಸೊಪ್ಪು ತಿನ್ಕೋತೀವಿ ನಾವು.
1: ಯಾವ್ಯಾವ ತರ ಸೊಪ್ಪು ಸಂಗ್ರಹಿಸ್ಕೋತಿದ್ರಿ ನೀವು ತಿನ್ನೋಕೆ?
2: ತಿನ್ನೋದಕ್ಕ ಇದು ಹೀರೆ ಸೊಪ್ಪು, ತಗತಿ ಸೊಪ್ಪು ಅಂತ, ಒಣಗಾಲೆ ಸೊಪ್ಪು ಜಾಸ್ತಿ, ತುಂಬ ಒಣಗಾಲೆ ಸೊಪ್ಪು ಜಾಸ್ತಿ ತಿಂತಿದ್ದಾರೆ. ಈಗ ಸಿಕ್ಕಿದ್ರೆ
1: ತಿಂತೀವಿ
2: ಹೊಲದಲ್ಲಿ, ರೈತರ ಹೊಲದಲ್ಲಿ ಸಾಸಿವೆ ಸೊಪ್ಪು ಅಂತ ಬಿತ್ತು ಬಿಡ್ತಿದ್ರು ರಾಗಿ ಒಳಗೆ. ಹೋಗಿ ಒಂದೊಂದು ಪೊಟ್ಟನ ಕುಯ್ಕೊ ಬತ್ತೀವಿ ನಾವು. ಕುಯ್ ತಂದು ಅದನ್ನ ಕತ್ತರಿಸಿ ಉಪ್ಪಾಕ್ಬಿಟ್ಟು ಬೇಯಿಸ್ಬಿಟ್ಟು ಅಗ್ರಣೆ ಗಿರಣೆ ಈರುಳ್ಳಿ ಯಾವುದಿಲ್ಲ ಅದನ್ನ ಬೇಯಿಸ್ಬಿಟ್ಟು ಇಷ್ಟಿಷ್ಟು ಸೊಪ್ಪು ಒಬ್ಬೊಬ್ರಿಗೆ ಸಾಗುವಳೆಯಲ್ಲಿ ಸಾಗುವಳೆಯಲ್ಲಿ ಹಾಕೊಂಡು ಸೊಪ್ಪು ಇಷ್ಟಿಟ್ಟು ಇಟ್ಟು ಮುದ್ದೆ ಕಬಟ್ಟೆ.
1: ಸಾಮಾನುಗಳೆಲ್ಲ ಬೆಲೆ ಯಾವ ಥರ ಇರ್ತಿತ್ತು ಅವಾಗ?
2: ಆಗ ಬೆಲೆ ಕಡಿಮೆ ಇರ್ತಿತ್ತು, ಬೆಲೆ ಕಡಿಮೆ ಇರ್ತದೆ, ಕೂಲಿ ಕಡಿಮೆ, ಕೂಲಿ ಕಡಿಮೆ. ಹೆಂಗೆ ನಿಮ್ಮಂತೆಯವ್ರು ಕರೆದ್ರೆ 1-2 ದಿವಸ ಕೂಲಿ ಕಡಿಮೆ. ಕಾಡಿಗೆ ಹೋಗೋದು, ಗೆಣಸ್ಕೆ ತರೋದು, ನಾರ ಗೆಣಸು ಅಂತ ಇತ್ತು ಅದು, ಹಿಂಗೆ ಹಿಂಗೆ ಹೋಯ್ತಾ ಇತ್ತು ಆ ಗೆಣಸು. ಅಗಿಯೋದು, ಅಷ್ಟು ಫೋನು ಪಟ್ಟಣ ತರೋದು, ಅದನ್ನ ಬೇಯಿಸೋದು, ಮಕ್ಕಳಿಗೆಲ್ಲ ಕೊಡೋದು, ತಿಂದ್ಬಿಟ್ಟು ಮಕ್ಕಳು ನೀರು ಕುಡಿದ್ಬಿಟ್ಟು ಮನೆಗೆ ಹಾಕಿ ಹೊಳೆ ನೀರದ್ನ ಹೊಳೆಯಲ್ಲಿ ಹೊತ್ಕೊಬಿಟ್ಟಿ ನಾವು ನೀರು ನೀರು
1: ಯಥೇಚ್ಛವಾಗಿ ಗಡ್ಡೆ ಗೆಣಸುಗಳನ್ನ ತಿಂದು ಜೀವನವನ್ನ ಮಾಡ್ತಾ ಇದ್ರಿ. ಕಷ್ಟ ಇದ್ರು ಅದು ಸಮೃದ್ಧಿ ಜೀವನ ಅಂತ ಅನ್ನಿಸ್ತಾ ಇತ್ತು. ನೀವು ಯಾವ ಪಂಗಡಕ್ಕೆ ಬರ್ತೀರಾ?
2: ನಾವು ಯಾವ ಪಂಗಡಿಕೆ ಅಂದರೆ ನಮ್ಗೆ

0: ಜೇನು ಕುಟುಂಬರು.
1: ಜೇನು ಕುಟುಂಬಕ್ಕೆ ಈಗ ಹಿಂದೆ ಎಲ್ಲ ನೀವು ಜೇನು ಅಳಿಯಕ್ಕೆಲ್ಲ ಹೋಗ್ತಿದ್ರಿ, ಯಾವ ತರ ಸಂಗ್ರಹಣೆ ಮಾಡ್ಕೋತಿದ್ರಿ, ಯಾವ ತರ ಅಳಿತಿದ್ರಿ ಅದನ್ನ?
0: ಈ ಮರದಲ್ಲಿ ಇರ್ತಿತ್ತು, ಹೀಗೆ ಮರದಲ್ಲಿ ಆಗದು ಅದು ತರದು ಬಿಡೋದು, ಇದು ಇದಲ್ಲ ಮಸನು ಅದ್ಲು ತರದು ಬಿಡೋದು, ಅದ್ರ ಒಳಗೆ ಇರ್ತಿತ್ತು, ಅದ್ರ ಕೈ ಹಾಕಿ ಎತ್ಕೊತಿದ್ರು. ಎತ್ಕೊತಿದ್ರು ನಾವು ಗಂಡಸರು ಹೆಂಗಸರು ಐತಿತ್ತಲ್ಲ ಗಂಡಸರು ತಗೋಬರೋದು ಪಟ್ಟಪಟ್ಟನ ತಗೊಂಬಂದು ಗೆಣಸ ಅದನ್ನ ಅವಶಿ ಮಾರೋದು, ಆಗ ತುಪ್ಪ ತಿನ್ನೋದು
1: ಮಕ್ಕಳು ಸಂಗ್ರಹಣೆ ಮಾಡ್ಕೋತಿದ್ರಿ.
0: ನಾವು
1: ಈಗ
0: ಇಟ್ಟು ಊಟ ಅನ್ನ ಊಟ ಮಾಡೋದಿಲ್ಲ, ಹೀಗೆ ಕಷ್ಟ. ಆಗಲೂ ಒಳ್ಳೆ ಸುಖ ಆಗಿತ್ತು, ಸರಿಲ್ಲ ತುಪ್ಪ ಆಗಿರ್ತಿತ್ತು.
1: ಒಂದು ಪ್ರಕೃತಿಯಲ್ಲಿ ಸಿಗುವಂತಹ ಆಹಾರ ಆಗಿರ್ಬೋದು, ಗೆಡ್ಡೆ ಗೆಣಸು ಆಗಿರ್ಬೋದು, ಇವುಗಳನ್ನ ಸೇವಿಸ್ಕೊಂಡು ಆರೋಗ್ಯ ಪದ್ಧತಿ ಚೆನ್ನಾಗಿರ್ತಿತ್ತು. ಈಗ ಹಿಂದೆಲ್ಲ ನೀವು ಈ ನವಣೆ ಸಜ್ಜೆ ಸಾಮೆ ಆತರದ್ನೆಲ್ಲ ಬೆಳೀತಿರ್ಲಿಲ್ವಾ?
0: ಬೆಳೀತಿದ್ವು. ಈ ಕೊಟ್ಲಿ ಕೆರೆದು ಕಾಡು, ಮನೆ ಇದು ಕಾಡು, ಅದು ಕಾಡು, ಕಾಡೆಲ್ಲ ತೆರೆದ್ಬಿಟ್ಟು ಮೇಳೆ ಮರ ತರಿತಿತ್ತಲ್ಲ, ಮೇಳೆ ಎಲ್ಲ ತೆರೆದ್ಬಿಟ್ಟು ಅದ್ರ ಕೈ ಕೊಟ್ಲು ಕೆರೆದ್ಬಿಟ್ಟು ಸಾಮೆ ನವಣೆ ರಾಗಿ ಎಲ್ಲ ಬೆರಕೆ ಮಾಡಿ ಬಿತ್ತಿ ಒಂದಷ್ಟೆಲ್ಲ ಮಾಡ್ಕೋತಿದ್ವು. ಮಾಡಿಬಿಟ್ಟು ಅದನ್ನ ತೇನೆ ಬಂತು ಬೆಳೆದ ಮೇಲೆ ಅದನ್ನ ಕುಯ್ದು ಮನೆ ಸುರ್ಕೊಂಡು ಬಿಸಿಲಾದ್ರೆ ಹಾಕಿ ಜಬ್ಬಿ ಅದನ್ನ ರಾಗಿ ಮಾಡಿ ಮುದ್ದೆ ಮಾಡಿದೆ.
1: ಅಂದ್ರೆ ಯಾವುದೇ ಮಿಲ್ಗಳಾಗಿರ್ಬೋದು ಯಂತ್ರಗಳಾಗಿರ್ಬೋದು ಇರ್ಲಿಲ್ಲ,
0: ಇಲ್ಲ ಕಲ್ಲು ಕಲ್ಲಲ್ಲಿ ಇಲ್ಲಿ ಅದೇ ನಮ್ಮ ಮನೆಯಲ್ಲಿ ಕಲ್ಲು, ಆ ಕಲ್ಲಲ್ಲಿ ಬೀಸೋದು ಮುದ್ದೆ ಮಾಡೋದು ತಿನ್ನೋದು ಹಾಗೆ ಮಾಡ್ತೀನಿ, ಊಟ ಮಾಡ್ತೀನಿ. ಅಂದ್ರೆ ಆಗಲೂ ಸುಖ, ಈಗ ಇಲ್ಲ ಬಿಡಿಯಪ್ಪ. ಈಗ ಈಗ ಎಲ್ಲ ಬರೀ ಗೊಬ್ಬರದ ಔಷಧಿ ತಾಕತ್ತಿಲ್ಲ.
1: ಈಗ ಹಿಂದೆ ಎಲ್ಲ ಒಲೆ ಅಡಿಗೆ ಎಷ್ಟು ರುಚಿಯಾಗಿರ್ತಿತ್ತು,
0: ಮಡಿಕೆಯಲ್ಲಿ ಅಡಿಗೆ ಒಲೆಯಲ್ಲಿ ಅಡಿಗೆ. ನಾವು ಈಗಲೂ ಒಲೆಯೇ, ಗ್ಯಾಸ್ ಇಲ್ಲ, ಸೌದೆ ಗ್ಯಾಸ್ ಇಲ್ಲ, ಸೌದೆಯಲ್ಲಿ ಅಡಿಗೆ ಮಾಡೋದು. ಒಲೆ ಮಣ್ಣು ಹಾಕಿ ಒಲೆ ಮಾಡೀವಿ, ಒಲೆಯಲ್ಲಿ ತಪ್ಪಲೆ ಕೊಡಿಸ್ಬಿಟ್ಟು ಅಡಿಗೆ ಮಾಡೋದು ಸೌದೆ ಹಾಕಿ. ನಾವು ಈಗಲೂ ಗ್ಯಾಸ್ ಇಲ್ಲ.
1: ಅಂದ್ರೆ ಈಗಲೂ ಕೂಡ ಆರೋಗ್ಯವಾಗಿರೋಕೆ ನೀವು ಒಲೆ ಅಡುಗೆನೇ ಅವಲಂಬಿಸ್ಕೊಂಡು ಈಗಲೂ ಮಾಡ್ತಾ ಇದ್ರಿ. ಈಗ ಹಿಂದೆಲ್ಲ ಪಾತ್ರೆ ಒಂದು ಪ್ಲಾಸ್ಟಿಕ್ ಐಟಮ್ ಏನೋ ಇರ್ತಿರ್ಲಿಲ್ಲ, ಹಿಂದೆ ಎಲ್ಲ ಯಾವ ತರ ಜೀವನ ಮಾಡ್ತಿದ್ರಿ ಅದನ್ನ?
0: ಮಡಿಕೆ ದುಡ್ಡು ಕೊಡ್ತಾ ಬರ್ತಿದ್ವು. ಈಗ ಕೂಲಿ ಮಾಡಿದ್ರೆ ಆಗ ಕೂಲಿ 20 ರೂಪಾಯಿ 15 ರೂಪಾಯಿ 30 ರೂಪಾಯಿ ಕೂಲಿ, ಆಗ ಕೂಲಿ ಕಡಿಮೆ. ಆಗ ಹೋಗಿ ಸಂತೆಯಲ್ಲಿ ಮಡಿಕೆ ತಗೋ ಬರ್ತಿದ್ರು, ಮರಳಿ ಸಂತೆಯಲ್ಲಿ ಮಡಿಕೆ ಅಡಿಗೆ ಮಾಡೋಕೆ 20 ರೂಪಾಯಿ, ಸಾರು ಮಾಡೋಕೆ 20 ರೂಪಾಯಿ, ನೀರು ಹೋರಕ್ಕೆ ದೊಡ್ಡದು ಮಡಿಕೆ ತಗೊಬಂದು ಅದರ ನೀರು ಹೊತ್ಕೊಂಡು ಮಡಿಕೆಯಲ್ಲಿ ಅಡಿಗೆ ಮಾಡ್ತಿದ್ವು. ಒಲೆ ಮಣ್ಣು ಒಲೆ ಸೌದೆ ಹಾಕೊಟ್ಟು ಮಣ್ಣು ಒಲೆ ಹಾಕೊಂಡು ಅದರಲ್ಲಿ ಅಡಿಗೆ ಮಾಡ್ತಿದ್ವಿ.
1: ನೀರೆಲ್ಲ ಎಲ್ಲಿಂದ ತರಬೇಕಾಗಿತ್ತು ಅಮ್ಮ ಅವಾಗ?
0: ಆವಾಗ ಹೊಳೆ, ಈಗ ನೆಲ್ಲಿ ಅದೇ ಬೋರ್ಗಲ್ ಅದೇ ಬಾವಿ ಅದೇ ಆಗ ಇಲ್ಲ, ಹೊಳೆ ಎಷ್ಟು ದೂರ ಆಗಲಿ ಹೊಳೆ ಹೊತ್ಕೋಬತ್ತಿದ್ರು.
1: ಹೇಗಿತ್ತು ಅದ್ರ ಕಷ್ಟ?
0: ಸುಖ ಆಗಿತ್ತು,
1: ಸುಖ ಆಗಿತ್ತು.
0: ಈಗ ಏದೇರ್ ಕುಡಿದ್ರು ಆ ನೀರು ಕುಡಿದ್ರು ನಗಡಿ ಕೆಮ್ಮಲ್ ತೀರಲ್ಲ, ಹಾಸ್ಪಿಟ್ಲ್ ಮೂರು ದಿವಸ ಹಾಸ್ಪಿಟ್ಲ್ ಹೋಗ್ಬೇಕು. ಆವಾಗ ಚೆನ್ನಾಗಿತ್ತು, ಆವಾಗ ಹೊಳೆ ನೀರು ಬತ್ತಿತ್ತು, ದೊಡ್ಡ ಹೊಳೆ ದೊಡ್ಡ ಈ ಹೊಳೆ ನೀರು ಬತ್ತಿತ್ತು, ಹೊಳೆಯಲ್ಲಿ ನೀರು ಹೊತ್ತು ಬತ್ತು ಮೀತಿದ್ನು ಬಟ್ಟೆ ಒಗೆತಿದ್ನು ಎಲ್ಲ ಕೆಲಸ ಹೊಳೆಯಲ್ಲಿ ಮಾಡ್ತಿದ್ವು. ಈಗ ಅದೆಲ್ಲ ಹೋಯ್ತು, ಅದೆಲ್ಲ ಹೋಗಿ ಈಗ ಕಾಲ ಬದಲಾವಣೆ ಆದದಕ್ಕೆ ಮನುಷ್ಯನಿಗೆ ಕಷ್ಟ.
1: ಅಮ್ಮ ಈಗ ನಿಮ್ಮ ಕಾಲದಲ್ಲಿ ತುಂಬಾ ಗಟ್ಟುಮುಟ್ಟಿಯಾಗಿ ಜೀವನ ಸಾಗಿಸ್ತಾ ಇದ್ರು, ತುಂಬಾ ಆರೋಗ್ಯವಾಗಿರ್ತಿತ್ತು, ಏನ್ ತಿಂತಿದ್ರಿ ಅಮ್ಮ ಅವಾಗ?
0: ಅಮ್ಮ ಹೇಳೋದಿಲ್ಲ, ನಾವು ನೇಳಲ್ಲ, ಅನ್ನ ಸಿಕ್ಕಿದ್ರೆ ಅನ್ನ ತಿಂತಿದ್ವು, ರಾಗಿ ಇದ್ರೆ ಮುದ್ದೆ ತಿಂತಿದ್ವು, ಗೆಣಸು ತಿಂತಿದ್ವು, ತುಪ್ಪ ತಿಂತಿದ್ವು, ಕಾಡ್ನ ಮಾಂಸ ತಿಂತಿದ್ವು, 2 ದಿವಸ ತಪ್ಪಲ್ಲ 3 ದಿವಸ ತಪ್ಪಲ್ಲ ಕಾಡ್ನ ಮಾಂಸ ತಿಂತಿದ್ವು, ಸಂತೆಗಿದ್ದು. ಈಗ ಇಲ್ಲ, ಅರವಾಗದ ಕೋಳಿ ಯಾರೋ ಕೆಲಸ ಮಾಡೋರು ಅರವಾಗದ ಕೋಳಿ ತಿಂಗತಾರೆ, ಅವರು ತಿನ್ಕೋತಾರೆ, ನಮ್ಮ ಅಂತೇವ್ರೆಲ್ಲ ಕೂತಿರ ದೇಶ.
1: ಅಂದ್ರೆ ಹಿಂದಿನ ಕಾಲದಲ್ಲಿ ಯಥೇಚ್ಛವಾಗಿ ಈಗ ಕಾಡು ಪ್ರಾಣಿಗಳ ಮಾಂಸ ಆಗಿರ್ಬೋದು, ಕರಳೆ ಆಗಿರ್ಬೋದು, ಗೆಡ್ಡೆ ಗೆಣಸುಗಳಾಗಿರ್ಬೋದು, ಈ ನಿಟ್ಟಲ್ಲಿ ಅತಿ ಹೆಚ್ಚು ಸೇವಿಸೋದ್ರಿಂದ ಯಾವುದೇ ಕಷ್ಟ ಕಾಯಿಲೆಗಳು ಇರ್ತಿರ್ಲಿಲ್ಲ ಅಂತ ಹೇಳ್ತಿದ್ರು.

0: ಈಗ ದೇವನಹಳ್ಳಿಯಲ್ಲಿ ವಿಶೇಷವಾಗಿ ಯಾವ ಹಬ್ಬವನ್ನ ನೀವು ವಿಜೃಂಭಣೆಯಿಂದ ಆಚರಿಸ್ತೀರಾ?
1: ನಾವು ಗೌರಿ ಹಬ್ಬ ಮಾಡ್ತೀವಿ.
2: ಗೌರಿ ಹಬ್ಬ ಯಾವ ತರ?
1: ಗೌರಿ ಹಬ್ಬ ಇದ್ರೆ ಈಗ ಅಂಗಡಿಲಿ ಹೋಗಿ ದುಡ್ಡು ಇದ್ರೆ ಅಂಗಡಿಲಿ ಹೋಗಿ ಸಾಮಾನು ತಕೊಳ್ತೀವಿ. ಖಾರ, ಉಪ್ಪು, ಕಾಳು, ಅಕ್ಕಿ, ಈಗ ಏನೋ ರೇಷನ್ ಅಕ್ಕಿ ಸಿಗುತ್ತಲ್ಲ 4 kg, ಅದರಲ್ಲಿ ಹಬ್ಬ ಮಾಡ್ತೀವಿ. ಗಂಧ ಕಡ್ಡಿ, ಕರ್ಪೂರ, ಅದೆಲ್ಲ ತಂದ್ಕೊಂಡು ಗೌರಿ ಹಬ್ಬದಲ್ಲಿ ದೇವ್ರಿಗೆ ಎಡೆ.
0: ಹಿಂದೆ ಯಾವ ತರ ಮಾಡ್ತೀರಿ? ಇವೆಲ್ಲ ಇರ್ಲಿಲ್ಲ ಅವಾಗೆಲ್ಲ.
1: ಆವಾಗ ಮಾಡ್ತೀವಿ, ಆವಾಗ ಈಗ 15 ರೂಪಾಯಿ ಕೂಲಿ, ಅದರಲ್ಲಿ ಉಳಿಕೆ ಆಯ್ತಿತ್ತು ರೇಟ್. ಅದರಲ್ಲಿ ಒಬ್ಬೊಬ್ರು ಮಾಡ್ತಿದ್ರು, ಒಬ್ಬೊಬ್ರು ಇಲ್ಲ. ನಮ್ಮ ಅಂತವ್ರು ಯಾರು
2: ತಗೋಬರ್ತಿತ್ತು 15 ರೂಪಾಯಿ ಎಲ್ಲ ಬರ್ತಿತ್ತು.
1: ಆಗ ರೇಟ್ 5 ರೂಪಾಯಿ ಇತ್ತು. ಆಗ ಏನಂದ್ರೆ 5 ರೂಪಾಯಿ 6 ಕಾಸು 3 ಕಾಸು, ಆಗ 6 ಕಾಸು ಅಂತ ಇತ್ತು. 3

0: ಕಾಸು ಆಯ್ತು, ಮೂರು ಕಾಸು ಇತ್ತು, ಆರು ಕಾಸು ಇತ್ತು, ಒಂದಾಣಿ ಇತ್ತು, ಎರಡಾಣಿ ಇತ್ತು, ಆಗ ತಕೋಬೇಕು.
1: ಆಣಿಗಳ ಲೆಕ್ಕದಲ್ಲಿ ಸಾಮಾನುಗಳ ಬೆಲೆ ಕಡಿಮೆ ಇತ್ತು, ಅದನ್ನ ಸಂಗ್ರಹಿಸಿಕೊಳ್ಳೋಕು ತುಂಬಾ ಉತ್ತಮ ಅಂತ ಹೇಳ್ತಾ ಇದ್ರಿ. ಈ ನಿಟ್ಟಿನಲ್ಲಿ ನಿಮ್ಗೆ 5 ಜನ ಮಕ್ಕಳು ಅಂತ ಹೇಳಿದ್ರಿ, ಆ ಮಕ್ಕಳನ್ನ ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಇರ್ತಿತ್ತು ಅವಾಗೆಲ್ಲ?
0: ಕಷ್ಟ ಇತ್ತು, ಕಷ್ಟ ಇತ್ತು ಅಂತ ತೊಳ್ಬಿಡಕೈತೆ ಮಕ್ಕಳನ್ನ. ಹೆಂಗ್ಯಾರು ಸಾಕ್ಬೇಕು, ತಂದೆ ತಾಯಿಯಾಗ್ಯಾರು ನಿಮ್ಮ ಅಂತವ್ರ ಮನೆ ಆಣಿ ಕೂಲಿ ಮಾಡಿ ಮಕ್ಕಳನ್ನ ಸಾಕ್ಬೇಕು. ಸಾಕಿದ್ರೆ ಈಗ ಇವೆರಡು ಮಕ್ಕಳನ್ನ ಸಾಕಿದ್ರೆ ತಾನೇ ಮುಂದೆ ನಮ್ಗೆ ಊಟ ಕೊಡ್ತಾರೆ. ಇವ್ರನ್ನ ತಳ್ಳಿಬಿಟ್ರೆ ನಮ್ಗೆ ಊಟ ಸಿಗುತ್ತಾ ಇದೆಯಾ? ಅದಕ್ಕೆ ಹೆಂಗೆ ಹೆಂಗೆ ಗೆಣಸು ಗೆಂಡೆ ತಿಂದು, ಕಾಟನ ಬಾಡ ತಿಂದು, ಕೊಳ್ಳೆ ತಿಂದು, ಸೊಪ್ಪು ತಿಂದು ಮಕ್ಕಳನ್ನ ಸಾಕಬೇಕು.
1: ಅವ್ರಿಗೆ ಶಿಕ್ಷಣ ಕೊಡಿಸ್ನಿಲ್ವಾ?
0: ಇಲ್ಲ,
1: ಅವ್ರಿಗೂ ಕೊಡಿಸ್ನಿಲ್ಲ. ನಿಮ್ಗೆ ಶಿಕ್ಷಣ ವ್ಯವಸ್ಥೆ ಇತ್ತ ಅವಾಗ?
0: ಆಗ ಚೆನ್ನಾಗಿತ್ತು, ಆಗಲೂ ಬರ್ಕತ್ತು. ಈಗ ಎಲ್ಲೇ ಅದಪ್ಪ, ಈಗ ಅನ್ನ ಊಟ ಮಾಡ್ತೀವಿ, ಈರುಳ್ಳಿ ಇಲ್ಲದೆ ಸಾರು ಮಾಡಲ್ಲ, ಬೆಳ್ಳುಳ್ಳಿ ಇಲ್ಲದೆ ಸಾರು ಮಾಡಲ್ಲ, ಎಣ್ಣೆ ಇಲ್ಲದೆ ಸಾರು ಮಾಡಲ್ಲ. ಆಗ ಇಲ್ಲ, ಉಪ್ಪು ಹಾಕ್ಬಿಟ್ಟು ಮೆಣಸು ಬೆಳ್ಳುಳ್ಳಿ ಜೀರಿಗೆ ಹಾಕ್ಬಿಟ್ಟು ಚಟ್ನಿ ಹರಿದ್ಬಿಟ್ರೆ, ಸೊಪ್ಪನ್ನ ಸಾರು ಮಾಡ್ಕೊಂಡ್ರೆ ಒಳ್ಳೆ ರಸ ಆಯ್ತು. ಈಗ ಎಣ್ಣೆ ಹಾಕಿದ್ರಿಲ್ಲ, ಈರುಳ್ಳಿ ಹಾಕಿದ್ರಿಲ್ಲ, ಸಪ್ಪೆ.
1: ಈಗ ಹಿಂದೆಲ್ಲ ನೀವು ತರಕಾರಿ ಸಾಮಾನುಗಳನ್ನ ಮನೇಲೇ ಬೆಳ್ಕೋತಿದ್ರ? ಏನು ಯಾವ ತರ ಬೆಳ್ಕೋತಿದ್ರಿ? ತಿಪ್ಪೆ ಗೊಬ್ಬರ?
0: ತಿಪ್ಪೆ ಗೊಬ್ಬರ ಇಲ್ಲ, ಈಗ ಇದು ಬೇಲಿ ಅಲ್ವಾ, ಇಲ್ಲ ನೀ ಕುಂಬಳ ಸಂತೆ ಅದೆಲ್ಲ ತರಕಾರಿ ಮಾಡ್ಕೋತೀವಿ ನಾವು. ತಮಟೆ ಇಲ್ಲ, ಆಗ ಸಣ್ಣ ತಮಟೆ, ಸಣ್ಣ ತಮಟೆ ಬೆಳೆಯತಿತ್ತು, ಅದನ್ನೆಲ್ಲ ತಂದ್ಕೊಂಡು ಹುಣಸೆ ಹಣ್ಣು ಅದು ಹಾಕೊಂಡು. ಈಗ ತಮಟೆ ಬದನೆಕಾಯಿ ಆಗ ಇಲ್ಲ, ಆಗ ಏನಂದ್ರೆ ಹುಣಸೆ ಹಣ್ಣು ಸಾಂಬಾರು, ಹುಣಸೆ ಹಣ್ಣು ಹಾಕೊಂಡು ಸಾಂಬಾರು ಮಾಡ್ಕೋತೀನಿ, ರಸ ಆಗಿತ್ತು. ಈಗ ತಮಟೆ ಇಷ್ಟು ಕತ್ತರಿಸಿ ಹಾಕ್ಬಿಟ್ಟು, ಈರುಳ್ಳಿ ಇಷ್ಟು ಕತ್ತರಿಸಿ ಹಾಕ್ಬಿಟ್ರು, ರಸ ಇಲ್ಲ, ಎಲ್ಲ ಔಷಧಿ ಇಟ್ಟು. ಆವಾಗ ಔಷಧಿ ಇಲ್ಲ, ಆ ಭೂಮಿಗಣೆ ಹಾಕ್ಬಿಟ್ರೆ ಒಳ್ಳೆ ಚೆನ್ನಾಗಿರ್ತಿತ್ತು. ಈಗ ಕುಂಬಳಕಾಯಿ ತರ್ತಾರೆ, ಆ ಕುಂಬಳಕಾಯಿ ಏನೋ ರಸ ಇದೆ ಸಾಂಬಾರು ಮಾಡಿದ್ರೆ. ಆಗ ಇಲ್ಲ, 4 ಕುಂಬಳ ಒಂದು ಕುಂಬಳಕಾಯಿ ತರದ ಹಾಕಿದ್ರೆ ಒಳ್ಳೆ ರಸ. ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿಗೆ ಒಂದೆರಡು ತಾಳು ಮೂರು ತಾಳು ನಟ್ಕೋತಿದ್ವು, ಅದರಲ್ಲಿ ಮೆಣಸಿನ್ಕಾಯಿ ಬಿಡ್ತಿತ್ತು. ಅದನ್ನ ಕತ್ತರಿಸಿ ಹಾಕ್ಬಿಟ್ಟು ಕುಂಬಳಕಾಯಿ ಸಾಂಬಾರು ಮಾಡಿಬಿಟ್ರೆ ಒಳ್ಳೆ ರಸ ಆಯ್ತು. ಈಗ ಇಲ್ಲ, ಈಗ ಬೆಳೆಯ ಕುಂಬಳ, ಈಗ ಗೊಬ್ಬರದ ಕುಂಬಳ ಬೆಳೆತಾರೆ, ಈಗ ತರಕಾರಿ ಅವ್ರು ತಕೋಬರ್ತಾರೆ, ಒಬ್ಬ ಚಟ್ನಿ ಮುದ್ದೆಗೆ ಅದ ತೆಗೆತೀವಿ, ಆಸೆಗ ದುಡ್ಡು ತೆಗೆದ್ರೆ ರಸ.
1: ತಿಪ್ಪೆ ಗೊಬ್ಬರ ಬಳಕೆಯಿಂದ ಆಹಾರ ಪದ್ಧತಿಗಳು ಆರೋಗ್ಯವಾಗಿ ಯಾವುದೇ ಕಷ್ಟ ಕಾಯಿಲೆಗಳಿಲ್ಲದೆ ಸಿಕ್ತಿದ್ದು ಸಮೃದ್ಧಿ ಜೀವನ ನಡೆಸೋಕೆ, ಆರೋಗ್ಯಕರ ಜೀವನ ನಡೆಸೋಕೆ ಸೂಕ್ತ ಆಗ್ತಿತ್ತು. ಈಗ ನಿಮ್ಮ ಕಾಲದಲ್ಲಿ ಆಸ್ಪತ್ರೆ ವ್ಯವಸ್ಥೆ ಇರಲಿಲ್ಲ, ಹೇಗೆ ಮನೆಯಲ್ಲಿ ನೀವು ಕಷ್ಟ ಕಾಯಿಲೆಗಳನ್ನ ವಾಸಿ ಮಾಡ್ಕೋತಿದ್ರಿ?
0: ಆಗ ನಮ್ಮ ದೇವ್ರು ಇತ್ತು, ನಮ್ಮ ದೇವ್ರನ್ನೆಲ್ಲ ಕಾಣು ಒಳಗೆ ಬಿಟ್ಬಿಟ್ಟು ಬಂದು, ಈಗ ನಮ್ಮ ದೇವ್ರು ಬರಲ್ಲ ನಮ್ಗ, ಈಗ ದಾಕಿಟ್ರೆ ದೇವ್ರು. ಆಗ ಕಾಣು ಒಳಗೆ ಕೂತ್ಕೊಂಡು ಗುಂಡೆ ತಕೊಂಡು ಒಬ್ಬ ಯಜಮಾನ ಇರ್ತೀನ, ಒಬ್ಬ ಯಜಮಾನ ಐತಿ, ಅವರು ದೇವ್ರು ಕರೆಯತಾ ಇದ್ರು. ನಮ್ಮ ದೇವ್ರು ಬಂದು ಮಾತಾಡ್ತಿತ್ತು, ಅಪ್ಪ ಇವತ್ತಿಲ್ಲ, ಇವತ್ತು ನಾಳೆ ನೋಡ್ಕೊ ಬೆಳಿಗ್ಗೆ, ಅವ್ರನ್ನ ಎತ್ತಿ ಕುಳಿಸಿ ಊಟ ಮಾಡಿಸ್ನಿ ಅಪ್ಪನ ಅಂತ ದೇವ್ರು ಮಾತಾಡ್ತಿತ್ತು, ದೇವ್ರಂತೆ ಇದ್ನು. ಈಗ ಇಲ್ಲ, ದೇವ್ರನ್ನೆಲ್ಲ ಸಲ್ಬಿಟ್ಟು ಕಾಡು ಒಳಗೆ ಸಲ್ಬಿಟ್ಟು ಇಲ್ಲಿ ಬಂದು ಕೂತೀವಿ, ಊರು ಬೀದಿಲಿ ಯಾರು ಬರ್ತಾರೆ?
1: ಅಂದ್ರೆ ಮರದ ಬೇರು ಚಕ್ಕೆಗಳನ್ನ ಬಳಕೆ ಮಾಡ್ಕೋತಿದ್ರ ಆಯುರ್ವೇದ ಪದ್ಧತಿಗಳನ್ನ?
0: ಬೇರು ಈಗ ಜ್ವರ ಬಂದ್ರೆ ಸೊಪ್ಪು, ಆ ಸೊಪ್ಪು ಅರ್ದು ಬಿಡೋದು, ಮೈಕಾಯಿ ಎಲ್ಲ ಮೆತ್ತ ಬಿಡೋದು, ಅದಕ್ಕೆ ಇಷ್ಟು ಪುಡಿಸ್ಬಿಡೋದು, ಮನಗ್ಸೋದು, ಮನದ್ಮೇಲೆ ದೇವ್ರಿಗೆ ಹಾಕೋದು, ದೇವ್ರೆ ನೀ ಕಾಪಾಡಪ್ಪ, ನನ್ನ ಕೂಸಿಗೆ ಈಗ ಹೋಯ್ತು, ನನ್ನ ಪಾಪುಗ ನಿನ್ನೆದೇ ಕಾಣಪ್ಪ ಅಂತ ಕೈ ಮುಗಿದ ಮೇಲೆ ಪರಿಹಾರ ಆಯ್ತಿತ್ತ ಕಾಯಿಲೆ.
1: ಯಾವ್ದಕ್ಕೂ ಹಾಸ್ಪಿಟ್ಲ್ಗೆ ಹೋಗ್ತಿರ್ಲಿಲ್ಲ ನೀವು?
0: ಆಗ ಹಾಸ್ಪಿಟ್ಲೇ ಗೊತ್ತಿಲ್ಲ.
1: ಈಗ ನಿಮ್ಗೆ 5 ಜನ ಗಂಡ್ಮಕ್ಳು ಅಂತ ಹೇಳಿದ್ರಲ್ಲ, ಡೆಲಿವರಿ ಎಲ್ಲ ಯಾವ ತರ ಮಾಡಿಸ್ಕೋತಿದ್ರಿ? ಯಾರು ಮಾಡ್ತಿದ್ರು?
0: ನಮ್ಮ ತಾಯಿ.
1: ನಿಮ್ ತಾಯಿನೇ ಮಾಡ್ತಿದ್ರ? ಆರೈಕೆ ಎಲ್ಲ ಯಾವ ತರ ನೋಡ್ಕೋತಿದ್ರು ಅವ್ರು?
0: ಆರೈಕೆ ಎಲ್ಲ ನೀರು ಹೀತಿದ, ಒಳೆಯಿಂದ ನೀರು ಹೊತ್ಕೊಂಡ್ಬಂದು ನೀರು ಕಾಯಿಸ್ತಿದ್ದ, ವೀತಿದ, ನನಗೆ ಬಟ್ಟೆ ತೊಳೆಯತಿದ, ಮೈ ಎಲ್ಲ ತೊಳೆಯತಿದ, ಪಾಪಗನ ಮೈ ತೊಳೆಯತಿದ, ಮತ್ತೆ ಊಟ ನಮ್ಮ ತಾಯಿಯೇ ಮಾಡಿ, ಹೀಗೆ ತಾನೆ ಒಂದ್ ಸೇರು ಎರಡು ಸೇರು ತಕೊಂಬಂದ್ರೆ ನಮ್ಮ ತಾಯಿ ಮುದ್ದೆ ಮಾಡೋದು, ಮುದ್ದೆ ಸಿಕ್ಕಿದಾಗ ಮುದ್ದೆ ಕೊಡೋದು, ಮುದ್ದೆ ಸಿಕ್ತಿದ್ದಾಗ ಸೊಪ್ಪು ಬೇಯಿಸೋದು, ಇಷ್ಟಿಟ್ಟು ಬಾಣ್ತಿಗೂ ಕೊಡ್ತಿದ್ರು. 5 ರೂಪಾಯಿ ಅದೆಲ್ಲ ಪರಂಗಿಕಾಯಿ, ಆ ಕಾಯಿ ಬೇಯಿಸ್ಬಿಟ್ಟು ನಮ್ಮ ತಾಯಿ ಇಷ್ಟಿಟ್ಟು ಸಾಗು ನಾಳೆಯಲ್ಲಿ ನಮ್ಮ ತಾಯಿ ಉಪ್ಪು ಹಾಕ್ಬಿಟ್ಟು, ಉಪ್ಪು ಎಲ್ಲೇ ಒಬ್ರು ಮನೇಲಿ ಉಪ್ಪು ಎಸ್ಕೊಂಡ್ಬಂದು ಬೇಯಿಸ್ಬಿಟ್ಟು ಇಷ್ಟಿಟ್ಟು ಕಾಯಿ ಕೊಡೋದು. ಬಾಣ್ತಿ ಅವನೇ ಇವರಪ್ಪ ಕಾಯಿ
1: ಅಂದ್ರೆ ಬಾಣ್ತಿ ಕಾಲದಲ್ಲೂ ಕೂಡ ತುಂಬಾ ಆರೋಗ್ಯವಾಗಿ ಆರೈಕೆಯನ್ನ ಮಾಡ್ತಿದ್ರು ನಿಮ್ಗೆ. ಈಗ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತದೆ, ಈ ಕುರಿತು ನಿಮ್ಗೆ ಏನಾರು ಆರೋಗ್ಯ ಸಮಸ್ಯೆ ಇದೆಯಾ?
0: ಅದೇ ಅಂದ್ರೆ ಈಗ ಮಾಡೋರ್ ಬೇಕಲ್ಲ, ಈಗ ಅನ್ನ ತಿನ್ನವ್ರು ಯಾರ ನನಗ ಆರೈಕೆ ಮಾಡ್ತಾರೆ? ಆಗ ತಾಯಿ ಇದ್ದಾದ್ಕು ಮಾಡಿದ್ರು, ಆದ್ರೆ ಅಕ್ಕ ತಂಗಿಯರ ಜೊತೆಯಲ್ಲಿ ಇಲ್ಲ, ನನಗ ಅಣ್ಣ ತಮ್ಮಿದ್ರೆ ಇಲ್ಲ, ನಾ ಒಬ್ಬಳೆ. ಅಣ್ಣ ತಮ್ಮಿದ್ರನಿಲ್ಲ, ಅಕ್ಕ ತಂಗಿಯರ್ನಿಲ್ಲ, ಒಬ್ಬಳೆ. ಒಂದ್ ತಾಯಿ ತಂದೆ ತಾಯಿ ಒಬ್ಬಳೆ ಇವಿ, ಒಂದ್ ಒಬ್ಬ ತಂಗಿ ಒಬ್ಬ ಅಣ್ಣ ಇದ್ದ, ತೀರೋದ್ರು. ತೀರೋಗಿ ಗಂಡನ ಮನೆ ಮದುವೆ ಆಗಿ ಇಲ್ಲಿ ಬಂದ, ಅದಕ್ಕೆ ಗಂಡನ ಮನೆಯವ್ರನ್ನ ಇಲ್ಲ, ನೇರ ಅಣ್ಣ ತಮ್ಮ ಮೈದಿದ್ರು ಬಾವಿದ್ರೆ ಯಾರು ಇಲ್ಲ, ಅದಕ್ಕೆ ನಾ ಒಬ್ಬಳೆ ಇರೋದು. ಈಗ ತಾನೇ ಮನೆಗೆ ನೀವು ಹುಷಾರಿಲ್ದೆ ಮನೆಗೆ ಆಗ ಹೋಯ್ತು ನೀ ಬೇಗರ್ಗ ಅಂದರೆ ಸರ್ಗಳ್ಗೆ ಹೋಯ್ತು ನೀ.

0: ಕಣ್ಣ ಆಪರೇಷನ್ ಎಲ್ಲ ಮಾಡಿಸ್ಕೊಂಡ್ರಿ ನೀವು? ಯಾವ ತರ ನೋಡ್ಕೊಂಡ್ರು?
1: ಚೆನ್ನಾಗಿ ನೋಡ್ಕೊಂಡ್ರು.
0: ನಿಮ್ಗೆ ಎಲ್ಲಿ ಕ್ಯಾಂಪ್ ಇದೆ ಅಂತ ಗೊತ್ತಾಯ್ತು?
1: ಬಂದು ಹೇಳ್ಬಿಟ್ಟು ಹೋಯ್ತಾರೆ, 3 ದಿವಸ ಕ್ಯಾಂಪು, ಬೇಗರಿಗೆ ಬನ್ನಿ ಅಂತ. ಆಗ ಬೇಗರಿಗೆ ಹೋಗಿ ಕಣ್ಣು ಎಲ್ಲ ತೊಳೆಸಿ ಕರೆಂಟ್ ಎಲ್ಲ ಮಡಗಿ ಕಣ್ಣೆಲ್ಲ ತೊಳೆದು ಅಲ್ಲೇ ಇದ್ದು ಆಗಲೇ ಆಂಬುಲೆನ್ಸ್ ಎಲ್ಲ ಕರ್ಕೊಳ್ತಾರೆ ಸರ್. ಬಂದ
0: ಈಗ ಶಸ್ತ್ರಚಿಕಿತ್ಸೆ ಮಾಡಿಸಾದ್ಮೇಲೆ ನಿಮ್ಗೆ ಯಾವ ತರ ಕಣ್ಣು ಕಾಣಿಸ್ತಾ ಇದೆ?
1: ಕಣ್ಣೀಗ ಸ್ವಲ್ಪ ಕಾಣಲ್ಲ, 5 ವರ್ಷ ಆಯ್ತು ಕಣ್ಣು ಮಾಡಿ, ಈಗ ಸ್ವಲ್ಪ ಕಣ್ಣು ಮಾಜ್ಮೇಲೆ ಕಾಣ್ತಾ ಇದೆ. ಈ ಕಣ್ಣು ಮಾಡಿಲ್ಲ, ಬಲದ ಕಣ್ಣು ಮಾಡಿದೆ. ನಮಗೆಂತ ತೊಂದರೆ ಪಟ್ಟಲ್ಲ ಸರ್ವರಲ್ಲಿ, ಚೆನ್ನಾಗಿ ಮಾಡಿ ಚೆನ್ನಾಗಿ ಕೇಳಿಸ್ತಾರೆ.
0: 5 ವರ್ಷಗಳ ಹಿಂದೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಯಾವುದೇ ರೀತಿ ಸಮಸ್ಯೆ ಕಾಣಿಸ್ತಾ ಇಲ್ಲ, ಸ್ವಾಸ್ಥ್ಯವಾಗಿ ಜೀವನ ನಡೆಸ್ತಾ ಇದ್ದೀರಾ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ತರ ಜೀವನ ಸಾಗಿಸ್ತೀರಾ ನೀವು?
1: ಬೆಳಿಗ್ಗೆ ಊಟ ಮಾಡಿದ್ರೆ ಸಂಜೆ 10 ಗಂಟೆ ಗಂಟ ಸುಮ್ಮನೆ ಇರದೆ, ಆಗ ಸಂಜೆ ಹೊತ್ತು ಸಾಯಂಕಾಲ ಅಪ್ಪಟೆ ಕೊಟ್ಟರೆ ತಿಂದ್ಬಿಟ್ಟು ಮನೆ ಕಾಣ.
0: ಚೆನ್ನಾಗಿ ನೋಡ್ಕೋತಾರ ಮನೆಯಲ್ಲಿ?
1: ನೋಡ್ಕೋತಾರೆ, ಅವ್ರ ಮಕ್ಕಳು ಮರಿ ಇರೋರು, ನನ್ನ ನೋಡ್ಕೊಂಡ್ರೆ ಅವ್ರ ಮಕ್ಕಳು ಮರಿನ ನೋಡ್ಬೇಕಲ್ಲ, ಹೆಂಗೆಯೋ ಕಾಲ ಮಾಡೋದು ಜೀವನ ಬರೋಂಗಂಟ. ಅವ್ರ ಮಕ್ಕಳು ಮರಿ ಇರೋ ನೋಡ್ಕೊಂಡು ನನ್ನ ನೋಡೋದಕ್ಕೆ ಅವ್ರಿಗೂ ಸಾಧ್ಯ ಇದೆಯಾ? ಈಗ ಅವ್ನು ಸೌದೆ ಸೊಪ್ಪುಗಾರ ಹೋಗ್ಬಿಡ್ತಾರೆ ಮನೇಲಿ, ಬೆಳಿಗ್ಗೆ ಊಟ ಕೊಟ್ಬಿಟ್ಟು ಹೋಗ್ತಾರೆ, ತಿಂದೊಟ್ಟು ಸುಮ್ಮನೆ ಮನೆಗೆ ಇರ್ತೀನಿ. ಅವ್ರು ಬನ್ನೋ ಗಂಟ ಬಂದ ಮೇಲೆ ಏನೋ ಕಾಫಿ ಕಾಸಿದ್ರೆ ಕೊಡ್ತಾರೆ, ಕುಡಿದ್ಬಿಟ್ಟು ಕೂತಿರೋದೆ.
0: ಈಗಲೂ ಈಗ ಹಿಂದಿನ ಕಾಲದಲ್ಲಿ ಬಳಸ್ತಿದ್ರಲ್ಲ ಆಹಾರ ಪದ್ಧತಿಗಳನ್ನ, ಅದನ್ನೇ ಬಳಸ್ತಾ ಇದ್ರ ಅಥವಾ ಅನ್ನ ಊಟ ಮಾಡ್ತೀರಾ?
1: ಅನ್ನ ಊಟ ಮಾಡ್ತೀವಿ, ಮುದ್ದೆ ಊಟ ಮಾಡ್ತೀವಿ, ಸೊಪ್ಪು ಸಿಕ್ಕಿದ್ರೆ ಸೊಪ್ಪು. ಈಗ ಯಾವ ಸೊಪ್ಪು ಸಿಕ್ತದಪ್ಪ, ಎಲ್ಲ ಭೂಮಿ ಎಲ್ಲ ಬೆಂದೋದು. ಏನಾರು ನುಗ್ಗೆಗೆ ಸೊಪ್ಪು ತಂದು ಸಾಂಬಾರು ಮಾಡಿದ್ರೆ ಸೊಪ್ಪು ಒಂದು ದಿವಸ ಸೊಪ್ಪು ಸಿಕ್ಕತ್ತೆ. ಕಳ್ಳೆ ಇಲ್ಲ ಬಿಡಿ, ಕಳ್ಳೆ ತಿನ್ನೋದಕ್ಕೆ ಅಪ್ರೂಪ. ಹಿಂಗೆ ಕಾಲ ಮಾಡ್ತಾ ಹೋಯ್ತೀವಿ. ಅನ್ನ ಮಾಡೇ ಬರೇ ತೀರಿದ್ರೆ ಅಂತ ಹೋಗಲಿ, ಇನ್ನೇನು ಮಾಡೋಕ್ಕಾಯ್ತದೆ? ಹಂಗೆ ಜ್ಞಾನ ಮಾಡಿಬಿಟ್ಟು ಕೊಟ್ಟದ್ದನ್ನ ಊಟ ಮಾಡಿಬಿಟ್ಟು ಕೂತಿರೋದು.
0: ಇತ್ತೀಚಿನ ಆಹಾರ ಪದ್ಧತಿಗೆ ಒಪ್ಕೊಂಡು ಜೀವನವನ್ನ ಮಾಡ್ತಾ ಇದ್ರಿ, ಸರ್ಕಾರದಿಂದ ಏನಾದ್ರು ಸೌಲಭ್ಯ ಬರ್ತಾ ಇದೆಯಾ?
1: 800 ರೂಪಾಯಿ ಬರ್ತಾ ಇದೆ, ಆಗ 2000 ತಿಂಗಳ 2000 ರೂಪಾಯಿ ಬರ್ತಾ ಇದೆ.
0: ಎಲ್ಲ ಸರಿಯಾಗಿ ಬರ್ತಾ ಇದೆಯಾ?
1: ಅಂದ್ರೆ ಬರೀ 800 ರೂಪಾಯಿ ತಿಂಗಳಿಗೆ ಬರ್ತಾ ಇದೆ. ಅದೇ ಹೆಂಗೆ ನಮ್ಮ ಪೇಷಂಟ್ರಿಗೆ ಅವ್ರ ಕೈ ಮುಗಿ ಮಕ್ಕಳು ಬಾಲಸುಬ್ರಹ್ಮಣ್ಯ ಹಾಕಿಟ್ಟಿದ್ದಾರೆ, ಗಂಡ ತೀರೋಗಿ ಸಣ್ಣ ಸಣ್ಣ ಪಾಪ ಮಕ್ಕಳು, ಅವ್ರು ನನ್ನ ತಕ್ಕ ಬಂದು ಡಿ ಸಿ ಹೆಂಗಸ ನಿಮ್ಮಾಗೆ ವಯಸ್ಸ ಡಿ ಸಿ ಕರ್ಕೊಂಡ್ಬಂದು ಮನೆಯಲ್ಲೇ ಫೋಟೋ ಹೊಡೆದು ದುಡ್ಡು ಮಾಡಿಸ್ತಾರೆ. ಅವ್ರ ಪಾದಿ ಹೋಗತಿ ಕಣಪ್ಪ ಇನ್ನಂದ್ರೆ.
0: ನಮ್ಮ ಸಂಸ್ಥೆಯ ಸಂಸ್ಥಾಪಕರು ನಿಮಗೆ ಒಂದು ವೃದ್ಧಾಪ್ಯ ವೇತನವನ್ನ ಮಾಡಿಸ್ಕೊಟ್ಟಿದ್ದು ಇನ್ನೂ ಕೂಡ ಬರ್ತಾ ಇದೆ, ಇದರಿಂದ ಜೀವನ ನಡೆಸೋಕೆ ತುಂಬಾ ಉಪಯುಕ್ತ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಅಮ್ಮ, ಇತ್ತೀಚಿನ ದಿನಗಳಲ್ಲಿ ವಯಸ್ಸಾದವ್ರನ್ನ ಮನೆಯಿಂದ ಈಚೆ ಕಳಿಸ್ಬಿಟ್ಟು ಅವರು ಜೀವನ ಮಾಡ್ತಾ ಇರ್ತಾರೆ, ಅಂದ್ರೆ ಅವ್ರನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ, ಈ ನಿಟ್ಟಿನಲ್ಲಿ ಅಂತವ್ರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ಹಿಂದಿನ ಕಾಲದಲ್ಲಿ ನೀವೆಲ್ಲ ಅಮ್ಮ ಅಪ್ಪ ಅಂದ್ರೆ ದೇವರು ಸಮಾನ ಅಂತ ಜೀವನವನ್ನ ಮಾಡ್ಕೊಂಡು ಬಂದವ್ರು, ಅಂತವ್ರಿಗೆ ನೀವೇನು
1: ಮಾಡೋಕ್ಕಾಗಲ್ಲ ಅಂತವ್ರನ್ನ ಈಗ ಧ್ಯಾನ ಮಾಡ್ಬೇಕು. ಮಮತಾ ಮೇಡಮ್ಮ ಬಾಲಸುಬ್ರಹ್ಮಣ್ಯದ ಹಾಕಿಟ್ರು ನನ್ನ ಜೀವನ. ಈಗಲೂ ಬಂದಿದ್ರಲ್ಲ, 1 ತಿಂಗಳಾಯ್ತು ಇಲ್ಲಿ ಹೊಸಾಳಿಗೆ ಬಂದಿದ್ರು, ಮಾತಾಡಿಸಿದೆ ಚೆನ್ನಾಗಿದ್ದಾರೆ, ನೀ ಚೆನ್ನಾಗಿರಮ್ಮ ಬಂತ ಕೈ ಹಿಡ್ಕೊಂಡು ತಲೆ ಎಲ್ಲ ಹಿಡಿದು ನೀ ಚೆನ್ನಾಗಿರು, ನಮ್ಮದೇನ ಬಿಡು ಒಂದು ದೂರ ಇವಿ, ನೀ ಚೆಂದಾಗಿರಿ ಅಂತ ನಾನು ಬಂದು ಕೈ ಹಿಡ್ದು ನಿಂತು ಮಾತಾಡಿಸಿ ತಲೆ ಮೇಲೆ ಕೈ ಮಡಗಿ ಹೋದ್ರು ಬಾಲಸುಬ್ರಹ್ಮಣ್ಯದ ಹಾಕಿಟ್ರು. ಅವ್ರ ಪಾದಿ ಹೋಗತಿ ಕಣಪ್ಪ ನನಗೆ ಜೀವನ ಮಾಡಿದ್ರೆ ಇಲ್ಲಿ ಗಂಟ 800 ರೂಪಾಯಿ ಆತಾಗ ಹೋಗಲಿ ಆತಾಗಿ ನಾನು ಉಡೋದಕ್ಕೆ ಸೀರೆಗಾರ ಮಾಡಿದ್ರು ಊಟಕ್ಕಾರ ಮಾಡಿದ್ರು ಅವ್ರ ಪಾದಿ ಹೋಗತಿ ಅವ್ರನ್ನು ಮಮತಾ ಮೇಡಮ್ ಅವ್ರ 2 ಜನ.
0: ಈಗ ನೀವು ಕಾಡಲ್ಲಿ ಜೀವನ ಮಾಡ್ತಿದ್ರಲ್ಲ, ಕಾಡಿನ ಜೀವನ ಉತ್ತಮನ ನಾಡಿನ ಜೀವನ ಉತ್ತಮನ?
1: ಕಾಡಿನ ಜೀವನ ಉತ್ತಮನ, ಕಾಡಿನ ಜೀವನ ಉತ್ತಮನ. ಯಾಕೆಂದ್ರೆ ನಮ್ಗೆಲ್ಲ ಸಿಕ್ತದೆ ಅಲ್ಲಿ, ಅಲ್ಲಿ ಎಲ್ಲ ಸಿಗ್ತವೆ, ಮಾಂಸ ಸಿಗ್ತದೆ, ಕೊಳ್ಳೆ ಸಿಗ್ತದೆ, ಸೊಪ್ಪು ಸಿಗ್ತದೆ, ಗಾಣಿಕೆ ಸೊಪ್ಪು ಸಿಗ್ತದೆ, ಕೀರೆ ಸೊಪ್ಪು ಸಿಗ್ತದೆ, ಒಣಗಾಲೆ ಸೊಪ್ಪು, ಒಳೆಗಣಿ ಹೋದ್ರೆ ಒಣಗಾಲೆ ಸೊಪ್ಪು ಸಿಗ್ತವೆ. ಎಲ್ಲ ಜೀವನ ಮಾಡಬೇಕು ಇಲ್ಲಿ, ಯಾವ ಚಿಕ್ಕಲ್ಲ ಕೂತ್ಕೊಂಡು ಇರ್ತೀವಿ. ಆ ಸೊಸೈಟಿಗೆ 3 ಕೆಜಿ ಅಕ್ಕಿ ಕೊಟ್ಟೋದ್ರೆ ನಾವು ಊಟ ಮಾಡ್ತೀವಿ. ಆ ಬೇಳೆ ತಗೊಂಡು ಬೇಳೆ ಅಂಗಡಿಲಿ ಬೇಳೆ ತಗೋಬತ್ತೀವಿ, ಬೇಳೆ ತಗೊಂಡ್ಬಂದು ಅದನ್ನ 70 ರೂಪಾಯಿ 1/2 ಕೆಜಿ ಬೇಳೆ, ಅದೆಷ್ಟು ಹಾಕಿ ಸಾಂಬಾರು ಮಾಡ್ತಾರೆ, ಅದು ತಿಂದ್ರೆ ರಸ ಇಲ್ಲ ನಮ್ಗೆ ಜೀವನಕ್ಕೆ ಹಿಡಿಯಲ್ಲ ಅದು.
0: ಆಗ ಕಾಡಲ್ಲಿ ಜೀವನ ಮಾಡ್ತಿರ್ಬೇಕಾದ್ರೆ ಪ್ರಾಣಿ ಪಕ್ಷಿಗಳು ಏನಾದ್ರು ಅಡ್ಡ ಬಂದ್ರೆ ದಾಳಿ ಮಾಡಿದ್ರೆ ಏನ್ ಮಾಡ್ತಿದ್ರಿ?
1: ಏನಿಲ್ಲ, ನಮ್ಮ ದೇವ್ರಿತ್ತು, ನಮ್ಮ ದೇವ್ರು ಹೊರಗಡೆ ಕಳಿಸ್ತಿತ್ತು, ನಮ್ಮ ಹತ್ರಕ್ಕೆ ಬತ್ತಿತ್ತಿಲ್ಲ. ಸೊಡ್ಡ ಹಾಕೊಂಡು ಇರ್ತೀವಿ ನಾವು, ಸೊಡ್ಡ ಅಂದ್ರೆ ಇದು ಅಲ್ಲ ಸೊಡ್ಡ, ಇದು ದೊಡ್ಡದು ಸಣ್ಣ ಸಣ್ಣ ಸೊಡ್ಡು. ಹುಲ್ಲು ಸೊಪ್ಪು ಕುಯ್ಕೊಂಡು ಸೊಡ್ಡ ಹಾಕ್ಬಿಟ್ಟು ಸೊಡ್ಡ ಒಳಗೆ ಇರ್ತಿದ್ವು, ಮಕ್ಕಳೆಲ್ಲ ಓಡ್ಕೊಂಡು ಆಡ್ತಿದ್ವು ಅಷ್ಟು ದೂರಲ್ಲ. ಪ್ರಾಣಿ ಬಂದ್ರೆ ಹೋಯ್ತಿತ್ತು ಹೊರಗಡೆ, ನಮ್ಮ ದೇವ್ರು ಅಷ್ಟು ಸತ್ಯವಾಗಿದೆ, ದೇವ್ರು ಓಡಿಸ್ತಾ ಇತ್ತು ನಮ್ಮ ಹತ್ರಕ್ಕೆ.

0: ಗೊತ್ತಿಲ್ಲ.
1: ಅಂದ್ರೆ ಪ್ರಾಣಿ ಮತ್ತೆ ನಿಮ್ಮ ನಡುವೆ ಒಂದು ಬಾಂಧವ್ಯ ಅನ್ನೋದು ಬೆಳೆದಿತ್ತು, ಇದ್ರ ಮಧ್ಯೆ ಯಾವ್ದೇ ರೀತಿ ಅನಾಹುತಗಳು ಆಗ್ತಿರ್ಲಿಲ್ಲ ಅಂತ ಹೇಳ್ತಿದ್ರಿ. ಈಗ ಇತ್ತೀಚಿನ ಮಕ್ಕಳಿಗೆ ನಿಮ್ಮ ಹಿಂದಿನ ಕಾಲದ ಸಂಪ್ರದಾಯಗಳಾಗಿರ್ಬೋದು, ಸಂಸ್ಕೃತಿಗಳಾಗಿರ್ಬೋದು, ಅಥವಾ ಜೈನ ನೃತ್ಯ ಆಗಿರ್ಬೋದು ಹೇಳ್ಕೊಡ್ತಾ ಇದೀರಾ ನೀವು?
2: ನಾವೆಲ್ಲ ಸೊತ್ತಾಯ್ತೀವಿ. ಏ, ನಾವು ಆ ಕಾಲದಲ್ಲಿ ಸೊಪ್ಪು ತಿಂತೀನೋ, ಕೊಳ್ಳೆ ತಿಂತೀನೋ, ಕಾಡನ್ನ ಗೆಣಸು ತಿಂತೀನೋ, ಈ ಹುಲಿ ನಾಯಿ ಕಡ್ದಿಟ್ಟು ಮಾಂಸ ತಿಂತೀನೋ, ಅದಕ್ಕೆ ನಮಗೆ ಸಗತೆಗೀವಿ. ನಿಮಗೆ ಯಾವುದಿಲ್ಲಪ್ಪ, ಈಗ ನೀವು ಗೊಬ್ಬರದಕ್ಕೆ ಅನ್ನ ಗೊಬ್ಬರದ ಸೊಪ್ಪು ತಿಂತಿದ್ದಾರೆ, ನಿಮಗೆ ಸಗತಿ ಇಲ್ಲ. ನಮಗೆ ಸಗತಿ ಅದೇ. ನಾವು ಒಂದು ಪಾತ್ರೆಲಿ ಈಗ ನೀರು ಎತ್ತಿ ಹೊರ್ತೀನಿ, ನಿನ್ನ ಕಡೆ ಆಗಲ್ಲ ಅಂತೀನಿ.
1: ಚೆನ್ನಾಗಿತ್ತು, ಶಕ್ತಿಯುತವಾಗಿತ್ತು, ನಿಮ್ಮ ಕಾಲದಲ್ಲಿ ಯಾವುದೇ ರೀತಿ ಆ ಥರದ್ದು ಯಾವುದೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ರಿ. ಈಗ ನಿಮ್ಮ ಆಚರಣೆಗಳನ್ನು ಅವ್ರಿಗೂ ಕೂಡ ಹೇಳ್ತಾ ಬರ್ತಿದ್ರೆ?
2: ಹೇಳ್ತೀನಿ, ಈ ಹುಡುಗಿಗೆ ಹೇಳ್ತೀನಿ, ನಾನು ಸಗತೀನಿ ಇಲ್ಲವ್ವ. ಆಗಿನ ಕಾಲದಲ್ಲಿ ಹಬ್ಬ ಮಾಡ್ತಿದ್ದ ಅದು ಅಂಗಡಿಯಿಂದ ಒಂದು ಕೆಜಿ ಎರಡು ಕೆಜಿ ಅಕ್ಕಿ ತಗೋತಾಗ ಸೇರು, ಕೆಜಿ ಇಲ್ಲ ಈಗ, ಆಗ ಸೇರು ಎರಡು ಸೇರು ಮೂರು ಸೇರು ಅಕ್ಕಿ ತಗೋಬತ್ತೀನೋ, ಕಾಳು ತಗೋಬತ್ತೀನೋ ಅಂಗಡಿಯಲ್ಲಿ, ಗಂಧ ಕಡ್ಡಿ ತಗೋಬತ್ತೀನೋ, ಕಾಯಿ ತಗೋಬತ್ತೋ, ಹಣ್ಣು ತತ್ತೀನೋ, ಅಡಿಕೆ ಎಲ್ಲ ತತ್ತೀನೋ, ಎಲ್ಲ ತಂದು ಹಬ್ಬ ಮಾಡ್ತಿದ್ದವ್ವ. ಈಗಿನ ಮಕ್ಕ ನೀವೇನ ಮಾಡ್ತಿದ್ದಾರೆ, ಈಗಿನ ಮಕ್ಕ ನೀವೇನ ಮಾಡ್ತಾರೆ, ಆಗ ನಾವು ಮಾಡ್ತಿದ್ದ ಹಬ್ಬ ನೀವು ಮಾಡಲ್ಲ ಅಂತೀನಿ. ಹೇಳ್ತೀನಿ ಹುಡುಗಿ,
1: ತುಂಬಾ ಖುಷಿ ಆಯ್ತಮ್ಮ. ಮನೇಲೆಲ್ಲ ಹೇಗೆ ನೋಡ್ಕೋತಾರೆ ನಿಮ್ಮನ್ನ?
2: ನೋಡ್ಕೊತಾರೆ.
1: ಈಗ ಏನಾದ್ರು ಕೆಲ್ಸಕ್ಕೆ ಹೋಗ್ತೀರಾ ಏನು ನೀವು?
2: ನಾವು ಹೋಗಲ್ಲ ಕೆಲ್ಸಕ್ಕೆ, ಹೋಗಲ್ಲ ನಾ. ಈಗ ನೋಡಿಲ್ಲ, 8 ವರ್ಷ ಆಯ್ತು ಕೆಲ್ಸ ಅಂತ ಮುಟ್ಟಿಲ್ಲ, ಕೂಲಿಗಂತ ಹೋಗಲ್ಲ, ಕೈ ಕಾಲು ನೋವಲ್ಲ, ಇಲ್ಲಿಂದ ಎತ್ತಾಗಿ ನಾವು ಹೋಗಕ್ಕಾಗಲ್ಲ, ಸುಮಾರು ದೂರ 1 ಕಿಲೋಮೀಟರ್ ನಡೆಯಕ್ಕಾಗಲ್ಲ, ನೋವು ಬರ್ತದೆ, ಇದೆಲ್ಲ ನೋವು ಬರ್ತದೆ. ನಾವು ಹೋಗಿ ಭೀಮಟ್ಗೇರಿ ಸರ್ಗುರು ಕೋಟೆ ಅದೆಲ್ಲ ತೋರಿಸಿದ್ನಿ, ತೋರಿಸಿದ್ರು ಹುಷಾರಾಗಿಲ್ಲ ನನಗೆ. ವಾರ ವಾರ ಆಂಬುಲೆನ್ಸ್ ಬರ್ತದಲ್ಲ, ಅವ್ರಿಗೂ ತೋರಿಸ್ತೀನಿ, ಅವರು ಒಂದು 4 ಮಾತ್ರೆ ಕೊಟ್ಬಿಟ್ಟು ಹೋಯ್ತಾರೆ, ಕೊಟ್ಬಿಟ್ಟು ಹೋದಾಗ ನಾನು ನುಂಗುತ್ತೀನಿ, ಅದು ನೋವು ನಿಲ್ಲಲ್ಲ. ಹಾಗೆ ಆಡ್ಕೊಂಡು ಕಾಲ ಮಾಡ್ತೀನಿ ನಾ. ಇನ್ನೇನಪ್ಪ, ನನಗೆ ಇನ್ನೇನ ದೇವರು ಎಷ್ಟು ದಿವಸಗಟ್ಟ ಕೊಟ್ಟವನ್ನೇ ಅಷ್ಟು ದಿವಸಗಟ್ಟ ಕಾಲ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ.
1: ಹೀಗೆ ಖುಷಿ ಖುಷಿಯಾಗಿ ಹಿಂಗೆ ಜೀವನವನ್ನ ಸಾಕ್ಷಿ ಅಂತ ನಾವು ಕೂಡ ಬಯಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಧನ್ಯವಾದಗಳು ಅಮ್ಮ.
2: ಧನ್ಯವಾದಗಳು.
1: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವೃದ್ಧಾಪ್ಯ ಅಜ್ಜಿ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಜೀವನ ಮತ್ತು ಆರೋಗ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು ಹೆಚ್ ಡಿ ಕೋಟೆ ತಾಲೂಕಿನ ದೇವನಹಡಿಯ ಶ್ರೀಮತಿ ಮಾರೇರವರು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಬೆಳಕು.
1: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯ ಜೀವನ ಹಾಗೂ ವೃದ್ಧಾಪ್ಯ ಜೀವನವನ್ನು ಕುರಿತು ಹೆಚ್ಡಿಕೋಟೆ ತಾಲೂಕಿನ ದೇವನಹಳ್ಳಿಯ ಶ್ರೀಮತಿ ಮಾರೇರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299211.
0: ಧನ್ಯವಾದಗಳು.
2: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
3: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
2: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
3: ಆಯ್ತು ಸರ್, ಧನ್ಯವಾದಗಳು.
4: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
5: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 129 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.

0: ಧಾತ್ರಿಯನು
1: ಮದುವೆ ಮಂಟಪದಲ್ಲೂ ಸಿಂಗರಿಸಿ
0: ಕ್ಷಾತ್ರದಗ್ನಿಗಳ
1: ನರಹೃದಯಗಳೊಳ್ ಇರಿಸಿ
0: ಕೃತ್ರಿಮವನ್ ಎಡೆಬಿಡದೆ
1: ನಡೆಸಿ ನಗುವ ವಿಲಾಸಿ
0: ಚಿತ್ರಕಾರಿಯೋ ಮಾಯೆ ಮಂಕುತಿಮ್ಮ.
2: ಈಗ 143ನೆಯ ಮುಕ್ತಕದಲ್ಲಿದ್ದೀವಿ. 142ನೇ ಮುಕ್ತಕ, ಹಿಂದಿನ ಮುಕ್ತಕದಲ್ಲಿ ಸ್ಥೂಲ ಸೂಕ್ಷ್ಮಗಳು ಎರಡೂ ಇರುತ್ತವೆ ಅಂತ ನಾವು ನೋಡಿದ್ವಿ. ಮೂಲ ವಸ್ತು ಒಂದೇ, ಅದರ ಲೀಲೆಗೋ ಸುಗ. ಒಂದು ರೀತಿಯಲ್ಲಿ ತಮಾಷೆ ಮಾಡೋದಕ್ಕೋಸ್ಕರ, ನಮಗೆ ನಮ್ಮನ್ನು ನಾವು ಸಂತೋಷ ಪಡಿಸ್ಕೊಳ್ಳೋದಕ್ಕೇನೋ ಅನ್ನೋ ರೀತಿಯಲ್ಲಿ ನಾವು ಬೇರೆ ಬೇರೆ ವೈವಿಧ್ಯವನ್ನು ನಾವು ನೋಡ್ತೀವಿ ಅಂತ ಅನ್ನೋದನ್ನು ನೋಡಿದ್ವಿ. ಸೊ ಹಾಗಾದರೆ ನಮಗೆ ಆ ವೈವಿಧ್ಯ ಯಾಕೆ ಕಾಣಿಸುತ್ತೆ, ಹೇಗೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾದಂಥ ವಿಚಾರವನ್ನು ನಮ್ಮ ಮುಂದೆ ಇಡ್ತಾರೆ ಡಿ ವಿ ಜಿ ಅವರಿಲ್ಲಿ. ಧಾತ್ರಿ ಅಂದರೆ ಭೂಮಿ. ಭೂಮಿಯನ್ನು ನಾವು ಆಚೆ ಈಚೆ ನೋಡಿದಾಗ ಅದರಲ್ಲಿ ಅನೇಕ ವೈವಿಧ್ಯಗಳನ್ನು ನಾವು ನೋಡ್ತೀವಿ. ನಮ್ಮ ಕಣ್ಣಿಗೆ ಬೀಳೋವಂಥದ್ದು, ನಮ್ಮ ಮನಸ್ಸಿಗೆ ನಾಟುವಂಥದ್ದು ಅದರಲ್ಲಿರುವಂಥ ಯಾವುದೋ ಒಂದು ಸುಂದರವಾದಂಥ ವಿಚಾರ. ಈಗ ಒಂದು ಉದಾಹರಣೆ ಕೊಡೋದಾದರೆ, ಒಂದು ಸೂರ್ಯೋದಯದ ಒಂದು ದೃಶ್ಯ. ನಾವೆಲ್ಲೋ ಹೋಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲಿ ಸೂರ್ಯೋದಯ ಆಗ್ತಾ ಇದೆ. ಓ, ಎಷ್ಟು ಚೆನ್ನಾಗಿದೆಯಪ್ಪ ಅನ್ಸುತ್ತೆ. ಮಳೆ ಬಂತು, ಮಳೆ ನಿಲ್ತು, ಆಕಾಶವನ್ನು ನೋಡ್ತೀವಿ, ಕಾಮನ್ ಬಿಲ್ ಇರುತ್ತೆ. ಓ, ಎಷ್ಟು ಚೆನ್ನಾಗಿದೆ ಕಾಮನ್ ಬಿಲ್ಲು, ತುಂಬ ಸುಂದರವಾಗಿದೆ ಅಂತ. ಸೊ ಆ ಕ್ಷಣದಲ್ಲಿ ನಮಗೆ ಓ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನ್ನಿಸ್ತಾ ನಮ್ಮ ಎಲ್ಲ ಗಮನ ಆ ಕಡೆಗೆ ನಮ್ಮದು ಹೋಗುತ್ತೆ. ಈ ಸ್ಥೂಲ ಸೂಕ್ಷ್ಮಗಳನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಜೀವನ ನಡೆಸಬೇಕು ಅಂತ ಹೇಳಿದರು. ನಮಗೆ ಏನು ಒಂದು ವಿಚಾರ ಏನಪ್ಪ ಗೊತ್ತು ಅಂತಂದರೆ, ಮೂಲದಲ್ಲಿ ಎಲ್ಲವೂ ಒಂದೇ, ಆ ಮೂಲದ ಕಡೆ ನನ್ನ ಗಮನ ಇರಬೇಕು. ಇದು ಥಿಯರಿ, ನನಗೆ ಗೊತ್ತು ಇದು ಸತ್ಯ ಇದು ಅಂತ ನನಗೆ ಗೊತ್ತು. ಆದರೆ ಅದು ಸುಲಭವಾ ಅಂತಂದರೆ ಅದು ಸುಲಭ ಅಲ್ಲ. ಆ ಕಡೆನೇ ನಮ್ಮ ಗಮನ ಇಟ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಅದು ಯಾಕೆ ಅಂದರೆ ಎರಡು ಕಾರಣಗಳು ಅಂತ ಹೇಳ್ತಾ ಇದ್ದಾರೆ. ನಾವು ಮಾಯೆ ಅನ್ನೋಂಥ ಪದವನ್ನು ನಾವು ಮುಂಚೆ ಕೂಡ ಕೇಳಿದ್ವಿ. ಇದ್ದದ್ದನ್ನು ಇಲ್ಲದಂತೆ ಮಾಡುವಂಥದ್ದು, ಇಲ್ಲದ್ದನ್ನು ಇರುವಂತೆ ತೋರಿಸುವಂಥದ್ದು ಮಾಯೆ. ಈಗ ನಾವು ಮನೋರಂಜನೆಗೋಸ್ಕರ ಕೂಡ ಈ ಮಾಯೆ ಅಂತೆಲ್ಲ ಹೇಳ್ತೀವಿ ಅಲ್ವಾ. ಮ್ಯಾಜಿಷಿಯನ್ಸ್, ಮ್ಯಾಜಿಕ್ ಮಾಡುವಂಥವ್ರು. ಸೊ ಆ ಮ್ಯಾಜಿಕ್ ಮಾಡುವಂಥವ್ರು ಇರ್ತಾರೆ ಅಲ್ವಾ. ಅವ್ರೇನು ಮಾಡ್ತಾರೆ, ಏನೋ ಒಂದು ಟೋಪಿ ಇರುತ್ತೆ, ಆ ಟೋಪಿ ಒಳಗಡೆ ಹಿಂಗೆ ಕೈ ಹಾಕ್ಬಿಟ್ಟು ಹಿಂಗೇನೋ ಎತ್ತಾರೆ, ಒಳಗಡೆ ಏನೂ ಇಲ್ಲ ಅಂತ ತೋರಿಸಿರ್ತಾರೆ ಮೊದಲು. ಆಮೇಲೆ ಎತ್ತಿದ ತಕ್ಷಣ ಇನ್ನೇನೋ ಬಂದುಬಿಡುತ್ತೆ, ಏನೋ ಒಂದು ಮೊಟ್ಟೆನೋ, ಒಂದು ಪಕ್ಷಿನೋ, ಏನೋ ಒಂದು ಬಂದುಬಿಡುತ್ತೆ. ಒಂದು ಬ್ಯಾಗು, ಖಾಲಿ ಬ್ಯಾಗು ನೋಡಿ ಏನಿಲ್ಲ ಅಂತ ಹಿಂಗೆ ಕೈಯೆಲ್ಲ ಆಡಿಸ್ತಾರೆ. ಆಡಿಸಿದ ನಂತರ ಅದರೊಳಗಡೆಯಿಂದ ತೆಗೆದ್ರೆ ಹೂವಿನ ಗುಚ್ಛ ತೆಗಿತಾರೆ. ಸೊ ಹೀಗೆ ಅದು ಮಾಯೆ ಮಾಡಿದಾಗ ಅದಿಲ್ಲದನ್ನು ತೆಗೆದು ತೋರಿಸ್ತಾ ಇದ್ದಾರೆ. ಅಥವಾ ಏನೋ ಒಂದು ಕೈಯಲ್ಲಿ ಹಿಂಗೆ ಇಟ್ಕೊಂಡಿರ್ತಾರೆ, ಸಡನ್ನಾಗಿ ಹಿಂಗೆ ಅಂದಾಗ ಅದು ಇಲ್ಲದಂತಾಗ್ಬಿಡುತ್ತೆ, ಅದು ಮಾಯೆ. ಸೊ ಆ ಮಾಯೆ ನಮಗೆ ಬೇರೆ ಬೇರೆ ದೃಶ್ಯಗಳನ್ನು ತೋರಿಸ್ತಾ ಇದೆ ಅಂತ. ಹೇಗೆ ಅಂತಂದರೆ, ಸಾಧಾರಣವಾಗಿ ಇರೋಂಥ ಭೂಮಿಯನ್ನೇ ನಾವು ನಿತ್ಯ ನೋಡ್ತಾ ಇರ್ತೀವಿ ಅನ್ನೋದಾದರೆ ನಮ್ಮ ಮನಸ್ಸಿನಲ್ಲಿ ಓ ಹೌದಪ್ಪ ಇದೆಲ್ಲವೂ ಕೂಡ ಸಾಮ್ಯದಲ್ಲಿ ಒಂದೇ, ನಾವು ಅಲ್ಲ ಮೂಲದಲ್ಲಿ ಒಂದೇ ಅಂತೆಲ್ಲ ನಮಗೆ ಅನ್ನಿಸ್ತಾ ಇರುತ್ತೆ. ಆವಾಗ ನಮಗೆ ಏಕಾಗ್ರತೆ ಬರೋದಕ್ಕೆ ಸುಲಭ, ಆಗ ನಾವು ಸರಿದಾರಿನಲ್ಲಿ ನಡೀತೀವೋ ಏನೋ, ಭಗವಂತನ ಕಾಣುವಂಥ ಒಂದು ನಮ್ಮ ಪ್ರಯತ್ನದಲ್ಲಿ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗ್ಬೋದೋ ಏನೋ. ಆದರೆ ಈ ಮಾಯೆ ಏನು ಮಾಡುತ್ತಂತೆ ಅಂದರೆ ಭೂಮಿಯನ್ನು ಸಿಂಗರಿಸುತ್ತಂತೆ. ಹೆಂಗೆ ಸಿಂಗರಿಸುತ್ತೆ? ಮದುವೆ ಮಂಟಪದವಲ್ಲಿ ಸಿಂಗರಿಸಿ. ಈಗ ಮದುವೆ ಮಾಡಬೇಕು ಅಂತಂದರೆ ಅದಕ್ಕೇನು ಎಷ್ಟೆಲ್ಲ ಚಿತ್ತಾರನೋ ಮಾಡ್ತೀವಿ. ಈಗ ಹೂವಿಂದ ಅಲಂಕಾರ ಮಾಡ್ತಾರೆ, ಲೈಟ್ಗಳು ಹಾಕ್ತಾರೆ, ಇನ್ನೊಂದು ಹಾಕ್ತಾರೆ, ಮತ್ತು ಬೋರ್ಡ್ಗಳು ಹಾಕ್ತಾರೆ. ಸೊ ಏನೆಲ್ಲ ಮಾಡಿ ಒಟ್ಟಲ್ಲಿ ಗಮನ ಆ ಕಡೆ ಹೋಗಬೇಕು, ಎಲ್ಲರ ಗಮನ ಆ ಕಡೆ ಬರಬೇಕು ಅನ್ನೋ ರೀತಿಯಲ್ಲಿ ನಾವು ಮಾಡ್ತೀವಿ. ಹಾಗೆ ಮಾಯೆ ಭೂಮಿಯನ್ನು ಮದುವೆ ಮಂಟಪದ ರೀತಿಯಲ್ಲಿ ಸಿಂಗರಿಸುತ್ತಂತೆ. ಅಲ್ಲಿಗದು ನಿಲ್ತಾ ಅಂತಂದರೆ ಇಲ್ಲ, ಅದರ ಕಡೆ ಗಮನ ಸೆಳೆಯುವಂತಹ ಪ್ರವೃತ್ತಿಗಳನ್ನು ನರನ ಹೃದಯದಲ್ಲಿ ಇರಿಸ್ಬಿಟ್ಟಿದೆ. ನರನ ಹೃದಯ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾನು ಅದನ್ನು ನೋಡಲ್ಲ ಅಥವಾ ಅದರಿಂದ ನಾನು ವಿಚಲಿತನ ಆಗಲ್ಲ ಅಂತಂದರೂ ಕೂಡ ಕಾರಕ ಶಕ್ತಿ ಅದು ನಮ್ಮನ್ನು ಮಾಡಿಸುತ್ತೆ. ಅದು ಅಗ್ನಿಯ ರೀತಿ ನಮ್ಮಲ್ಲಿ, ನಮ್ಮ ಅಂತರಂಗದಲ್ಲಿ ಈಗಾಗಲೇ ಅದು ಇದ್ಬಿಟ್ಟಿದೆ. ಸೊ ಹಾಗಾಗಿ ನಮ್ಮ ಕಣ್ಣಿಗೆ ಅದು

0: ಕುಣಿತಾ ಇದ್ದಂಗೆ ಹೋ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ನಮ್ಮ ಗಮನ ಆ ಕಡೆನೇ ಹೋಗುತ್ತೆ. ಸೊ ಹಾಗೆ ಈ ಕೃತ್ರಿಮವನ್ನು ಎಡೆ ಬಿಡದೆ ನಡೆಸ್ತಾ ಬರ್ತಾ ಇರೋವಂಥ ವಿಲಾಸಿ, ಅಂದರೆ ಇದು ಬೇಕು ಅಂತ ಮಾಡ್ತಾ ಇದ್ದಾಳೇನೋ ಅನ್ನೋ ರೀತಿಯಲ್ಲಿ ಮಾಯೆ ನಮ್ಮ ಜೀವನವನ್ನು ನಡೆಸ್ತಾ ಇದ್ದಾಳೆ ಅಂತ ಡಿ ವಿ ಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಕಳೆದ ಮುಕ್ತಕದಲ್ಲಿ ನಾವು ನೋಡಿದಂಗೆ ಇದನ್ನ ಇಲ್ಲ ಅಂತ ನಾವು ಅನ್ನಕ್ಕಾಗಲ್ಲ, ಈ ವೈವಿಧ್ಯತೆಯನ್ನು ಇಲ್ಲ ಅಂತ ನಾವು ಅನ್ನೋದಿಕ್ಕಾಗಲ್ಲ. ಆ ಪ್ರಪಂಚದ ವೈವಿಧ್ಯತೆಯ ಆಕರ್ಷಣೆಗಳಿಂದ ನಾವು ಸಂಪೂರ್ಣವಾಗಿ ದೂರ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಅದ್ಯಾಕೆ? ಎರಡು ಕಾರಣಗಳಿಂದ. ಹೊರಗಡೆ ಇರುವಂತಹ ಪ್ರಪಂಚದಲ್ಲಿ ಆ ವೈವಿಧ್ಯ ವಿಜೃಂಭಿಸ್ತಾ ಇರೋದ್ರಿಂದ ನಮ್ಮ ಗಮನ ಯಾವಾಗಲೂ ಆ ಕಡೆಗೆ ಹೋಗೋದಕ್ಕೆ ಚಂಚಲತೆ ಚಪಲತೆ ನಮ್ಮನ್ನು ಪ್ರೇರೇಪಿಸ್ತಾ ಇರುತ್ತೆ. ಅದು ಒಂದಾದರೆ, ಎರಡನೇದು ನಮ್ಮ ಒಳಗೆ ಇರುವಂಥ ಪ್ರವೃತ್ತಿಗಳು ವೃತ್ತಿಗಳು ನಮ್ಮ ವಾಸನೆಗಳು ಇಲ್ಲದೆ ಹೋದರೂ ಕೂಡ ಅಲ್ಲಿ ಇಲ್ಲದ ಒಂದು ಸೌಂದರ್ಯವನ್ನು ಹುಡುಕುವಂಥ ಪ್ರಯತ್ನದಲ್ಲಿ ತೊಡಗಿರುತ್ತೆ. ಸೊ ಹೊರಗಿನಿಂದ ಇದು ಪುಷ್ ಅಂಡ್ ಪುಲ್ ಅಂತೀವಿ ಅಲ್ವಾ, ಪುಷ್ ಅಂಡ್ ಪುಲ್. ಒಂದು ಟ್ರೈನ್ಗೆ ಎರಡು ಕಡೆಯೂ ಇಂಜಿನ್ ಇರುತ್ತಂತೆ, ಕೆಲವು ಸರ್ತಿ ಫಾಸ್ಟಾಗಿ ಹೋಗಲಿ ಅಂತ. ಸೊ ಇದು ಪುಷ್, ಒಂದು ಎಳಿತಾ ಇದ್ರೆ ಇನ್ನೊಂದು ನೂಕ್ತಾ ಇರುತ್ತೆ. ಸೊ ಹಾಗೆ ನಮ್ಮ ಮನಸ್ಸಲ್ಲೂ ಕೂಡ ಪುಷ್ ಅಂಡ್ ಪುಲ್, ಹೊರಗಿನ ಆಕರ್ಷಣೆಗಳ ಕಡೆ ನಮ್ಮ ಮನಸ್ಸು ಸದಾ ತೊಯ್ದಾಡ್ತಾ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಓ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ, ಆದರೆ ಅಲ್ಲಿಗೆ ನಿಲ್ಲುತ್ತಾ ಅಂತಂದರೆ ಅಲ್ಲಿಗೆ ನಿಲ್ಲಲ್ಲ, ಅದರಿಂದ ಮುಂದಕ್ಕೆ ಇನ್ನೇನೋ ಬೇಕು ಅಂತ ಅನಿಸುತ್ತೆ. ಈಗ ಮದುವೆ ಮಂಟಪದ ಒಂದು ಉದಾಹರಣೆ ಕೊಟ್ಟಿರೋದು ಬಹಳ ಸ್ವಾರಸ್ಯಕರ ಅಂತ ಅನಿಸುತ್ತೆ. ಈಗ ಮದುವೆ ಮಂಟಪದಲ್ಲಿರುವಂಥ ಸಂಭ್ರಮ ಆ ಎಲ್ಲ ಆಚರಣೆಗಳು ಮದುವೆ ಆಗಿ ಒಂದು ತಿಂಗಳಿಗೆಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ. ಅದರ ಒಂದು ವಾಸ್ತವತೆ, ಮದುವೆಯಾದ ನಂತರದ ವಾಸ್ತವತೆ ಹೆಣ್ಣು ಗಂಡಿಗೂ ಗೊತ್ತಾಗ್ತಾ ಬರುತ್ತೆ, ಇನ್ನು ಉಳಿದವ್ರಿಗೂ ಎಲ್ರಿಗೂ ಗೊತ್ತಾಗ್ತಾ ಬರುತ್ತೆ. ಆ ಉತ್ಸಾಹ ಎಲ್ಲ ತಣ್ಣಗಾಯಿತು, ಆಮೇಲೆ ಬೇರೆ ಬೇರೆ ರೀತಿಯ ಕಷ್ಟಗಳು ಬಂದು ಅದು ಮುಂದುವರಿತಾ ಹೋಗುತ್ತೆ. ಆದರೆ ಮದುವೆ ಒಂದು ಸರ್ತಿ ಆಗ್ಬಿಡ್ತು ಅಂತಂದರೆ ಅದನ್ನು ನಾವು ರಿವರ್ಸ್ ಮಾಡೋದು ಬಹಳ ಕಷ್ಟ. ಮದುವೆ ಆದ್ಮೇಲಿಂದ ಸಂಸಾರ, ಸಂಸಾರದಲ್ಲಿ ಮಕ್ಕಳು, ಮಕ್ಕಳು ಅಲ್ಲಿಂದ ಇನ್ನೊಂದೇನೋ ಮನೆ, ಸೊ ಹೀಗೆ ಒಂದರಿಂದ ಒಂದು ಒಂದರಿಂದ ಒಂದು ನಿರಂತರವಾಗಿ ಮುಂದುವರಿತಾ ಹೋಗುತ್ತೆ. ಸೊ ಹಾಗೆ ಅದಕ್ಕೂ ಕೂಡ ಒಂದೊಂದು ಹಂತದಲ್ಲೂ ಇದು ಚೆನ್ನಾಗಿದೆ ಅಂತ ತೋರಿಸೋ ರೀತಿಯಲ್ಲಿ ಮಾಯೆ ನಮಗೆ ಪ್ರಪಂಚವನ್ನು ಪ್ರೆಸೆಂಟ್ ಮಾಡ್ತಾಳೆ. ಓ ಹೌದೇನೋ ಅಂತ ನಂಬೋ ರೀತಿಯಲ್ಲಿ ನಮ್ಮ ಹೃದಯದ ಒಳಗಿರೋಂಥ ಕ್ಷಾತ್ರ ಅಂದರೆ ಕಾರಕ ಶಕ್ತಿಗಳು, ಇದನ್ನ ಮಾಡೋಣ ಅಂತ ಅನಿಸೋಂಥ ಇಚ್ಛಾಶಕ್ತಿ, ಅದನ್ನು ಮಾಡೋದಕ್ಕೆ ನಮಗೆ ಇರುವಂತಹ ಕ್ರಿಯಾಶಕ್ತಿ, ಇವೆಲ್ಲವೂ ಕೂಡ ನಮಗೆ ಆ ಪ್ರೇರೇಪಣೆಯನ್ನು ಕೊಡ್ತಾ ಇರುತ್ತೆ. ಸೊ ನಾವು ಅದರಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾಗ ಮಾಯೆ ನೋಡಿ ನಗ್ತಾ ಇರ್ತಾಳಂತೆ. ಈ ಮಾಯೆ ಮಾಡುವಂತಹ ಮ್ಯಾಜಿಷಿಯನ್ಸ್ ಕೂಡ ಅಷ್ಟೇ, ಅವ್ರಿಗೆ ಗೊತ್ತು ಅದರಲ್ಲಿ ಏನಿಲ್ಲ ಅಂತ, ಅದರಲ್ಲಿ ಏನೋ ಒಂದು ಟ್ರಿಕ್ ಇರುತ್ತೆ, ಬೆರಳಲ್ಲಿ ಏನೋ ಹಿಂಗೆ ತಿರುಗಿಸ್ತಾರೆ, ಕೈಯಲ್ಲಿ ಏನೋ ಹಿಂಗೆ ಅಂತಾರೆ, ಅದು ಅವರ ಕೈ ಚಳಕ. ನನ್ನ ಕೈ ಚಳಕದಿಂದ ನಾನು ಎಷ್ಟೆಲ್ಲ ಜನರನ್ನ ಬಹಳ ಸುಲಭವಾಗಿ ಮುಗ್ಧರನ್ನಾಗಿ ಮಾಡಿಬಿಟ್ನಲ್ಲ ಅಂತ ಅವರಲ್ಲಿ ಖುಷಿ ಬರ್ತಾ ಇರುತ್ತೆ, ನಗ್ತಾ ಇರ್ತಾರೆ ಅವ್ರು ನಮ್ಮನ್ನು ನೋಡಿ. ಹಾಗೆ ಮಾಯೆ ನಮ್ಮನ್ನು ನೋಡಿ ನಗ್ತಾ ಇರ್ತಾಳಂತೆ, ನಾನು ಮಾಡ್ತಾ ಇರುವಂಥ ಈ ಒಂದು ವಿಲಾಸಕ್ಕೆ ಇವರು ಎಷ್ಟು ಬೇಗ ಮರಳಾಗ್ತಾ ಇದ್ದಾರೆ ಅಂತ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 129 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೆಳಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹನುಮಂತನನ್ನು ಸಂಪ್ರೀತಗೊಳಿಸಲು ವೀಳ್ಯದೆಲೆ ಹಾರ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಜನಧ್ವನಿ ರೇಡಿಯೋ ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುವರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಹನುಮಂತನನ್ನು ಸಂಪ್ರೀತಗೊಳಿಸಲು ವೀಳ್ಯದೆಲೆ ಹಾರ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಶ್ವೇತಯುಗದಲ್ಲಿ ಸೀತಾದೇವಿಯು ರಾವಣನ ಸೆರೆಯಲ್ಲಿದ್ದು ಲಂಕೆಯ ಅಶೋಕವನದಲ್ಲಿ ದುಃಖಿಸುತ್ತಾ ಕುಳಿತಿದ್ದಳು. ಆಗ ಶ್ರೀರಾಮನ ದೂತನಾಗಿ ಬಂದ ಹನುಮಂತನು ಮರದ ಮೇಲೆ ಕುಳಿತು ರಾಮನಾಮವನ್ನು ಗುಣಗಾನ ಮಾಡಿ ಸೀತೆಯ ಮುಂದೆ ಬಂದು ನಿಂತು ರಾಮ ಮುದ್ರಿಕೆಯನ್ನು ನೀಡಿ ಆಕೆಯ ಕಣ್ಣೀರನ್ನು ಹೊರಿಸಿದನು. ರಾಮನು ತನ್ನನ್ನು ರಕ್ಷಿಸಲು ಶೀಘ್ರದಲ್ಲಿ ಬರುತ್ತಾನೆಂಬ ಸುದ್ದಿ ಕೇಳಿ ಸಂತಸಗೊಂಡ ಸೀತಾದೇವಿಯು ಹನುಮಂತನಿಗೆ ಏನಾದರೂ ಬಹುಮಾನ ನೀಡಬೇಕೆಂದು ಸುತ್ತಲೂ ನೋಡಿದಳು. ಅಶೋಕವನದಲ್ಲಿ ಬೇರೆ ಹೂಗಳು ಕಾಣದೆ ಅಲ್ಲಿಯೇ ಬೆಳೆದಿದ್ದ ಹಸಿರಾದ ವೀಳ್ಯದೆಲೆಗಳನ್ನು ಕೊಯ್ದು ಪ್ರೀತಿಯಿಂದ ಒಂದು ಸುಂದರ ಹಾರವನ್ನು ಕಟ್ಟಿ ಹನುಮಂತನ ಕೊರಳಿಗೆ ಹಾಕಿದಳು. ಜಗನ್ಮಾತೆಯ ಈ ಪ್ರೀತಿಯ ಉಡುಗೊರೆಯಿಂದ ಪುಳಕಿತನಾದ ಆಂಜನೇಯನು, ತಾಯೇ, ಹಿಂದಿನಿಂದ ಯಾರೇ ಭಕ್ತರು ಭಕ್ತಿಯಿಂದ ನನಗೆ ವೀಳ್ಯದೆಲೆಯ ಹಾರವನ್ನು ಅರ್ಪಿಸುತ್ತಾರೋ ಅವರ ಕಷ್ಟ ಕಾರ್ಪಣ್ಯ, ಮಾಟ ಮಂತ್ರದ ದೋಷ, ಭಯ ಮತ್ತು ಗ್ರಹ ದೋಷಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇನೆ ಎಂದು ವರವಿತ್ತನು. ಅಂದಿನಿಂದ ಆಂಜನೇಯನಿಗೆ ಮಂಗಳವಾರ ಶನಿವಾರಗಳಂದು 16, 48 ಅಥವಾ 108 ಎಲೆಗಳ ಹಾರವನ್ನು ಅರ್ಪಿಸುವ ಪದ್ಧತಿ ಲೋಕದಲ್ಲಿ ರೂಢಿಗೆ ಬಂದಿತು. ಹೀಗೆ ಪವಿತ್ರತೆ ಪಡೆದ ವೀಳ್ಯದೆಲೆಯು ಸಾಕ್ಷಾತ್ ಲಕ್ಷ್ಮೀದೇವಿಯ ವಾಸಸ್ಥಾನವಾಗಿ ಬದಲಾಯಿತು. ಆ ಎಲೆಯ ಬಲಕ್ಕೆ ಬ್ರಹ್ಮ, ಮಧ್ಯದಲ್ಲಿ ಸರಸ್ವತಿ, ಎಡಕ್ಕೆ ಪಾರ್ವತಿ, ದಂಟಿನಲ್ಲಿ ವಿಷ್ಣು, ಹಿಂದೆ ಚಂದ್ರ, ಮೃದು ಮಧ್ಯದಲ್ಲಿ ಮನ್ಮಥ ಹಾಗೂ ಮೂಲೆ ಮೂಲೆಗಳಲ್ಲಿ ಪರಮೇಶ್ವರನೇ ನೆಲೆ ನಿಂತರು. ಆದರೆ ಎಲೆಯ ತುದಿಯಲ್ಲಿ ಮೃತ್ಯು ದೇವತೆಯು, ತೊಟ್ಟಿನಲ್ಲಿ ಅಹಂಕಾರದ ದೇವತೆಯಾದ ಜ್ಯೇಷ್ಠ ಲಕ್ಷ್ಮಿಯು ನೆಲೆಯಾಗಿದ್ದರಿಂದ ಜನರು ಎಲೆಯ ತುದಿ ತೊಟ್ಟುಗಳನ್ನು ಮುರಿದು ಕರ್ಪೂರ, ಚೂರ್ಣ ಸಂಯುಕ್ತಂ, ತಾಂಬೂಲಂ, ಪ್ರತಿ ಗೃಹೇತಾಂ ಎಂದು ಭಗವಂತನಿಗೆ ನಿವೇದಿಸಿ ಊಟದ ನಂತರ ಅತಿಥಿಗಳಿಗೂ ತಾಂಬೂಲ ನೀಡಿ ಆಶೀರ್ವಾದ ಪಡೆಯುವ ಪದ್ಧತಿ ಶುರುವಾಯಿತು. ಮದುವೆ, ಉಪನಯನ, ನಿಶ್ಚಿತಾರ್ಥಗಳಂತಹ ಪ್ರತಿಯೊಂದು ಮಂಗಳ ಕಾರ್ಯಕ್ಕೂ ಈ ತಾಂಬೂಲವೇ ಪರಸ್ಪರ ಪ್ರೀತಿ, ಒಪ್ಪಿಗೆ ಮತ್ತು ಗೌರವದ ಸಂಕೇತವಾಯಿತು. ಮನೆಗೆ ಬಂದವರಿಗೆ ಎರಡು ಎಲೆ, ಅಡಿಕೆ ಮತ್ತು ಫಲದಕ್ಷಿಣೆ ನೀಡುವುದು ಶ್ರೇಷ್ಠ ಸಂಪ್ರದಾಯವಾಯಿತು. ಸಮಾರಂಭಗಳಲ್ಲಿ ಉಳಿದ ಎಲೆಗಳನ್ನು ವ್ಯರ್ಥ ಮಾಡದೆ ಅಡಿಕೆ ಪುಡಿ, ಸಕ್ಕರೆ, ಏಲಕ್ಕಿ, ಲವಂಗ ಬಿರಿಸಿ ಅರೆದು ಮುಖವಾಸವಾಗಿ ಸಂರಕ್ಷಿಸಿ ಬಳಸಲು ಕಲಿತರು. ಅಷ್ಟೇ ಅಲ್ಲದೆ ಈ ವೀಳ್ಯದೆಲೆಯು ಸಂಜೀವಿನಿಯಂತೆ ಜನರ ಆರೋಗ್ಯ ರಕ್ಷಣೆಗೂ ನಿಂತಿತು. ನೆಗಡಿ ಕಫವಾದಾಗ ಶುಂಠಿ ಜೇನುತುಪ್ಪದೊಂದಿಗೆ, ಅಜೀರ್ಣವಾದಾಗ ಕಾಳು ಮೆಣಸಿನೊಂದಿಗೆ, ಪುಟ್ಟ ಮಕ್ಕಳಿಗೆ ಹೊಟ್ಟೆ ಉಬ್ಬರವಾದಾಗ ಹರಳೆಣ್ಣೆ ಸವರಿ ಬೆಚ್ಚಗೆ ಮಾಡಿ ಹೊಟ್ಟೆಗೆ ಹಿಡುವ ಮೂಲಕ ದಿವ್ಯ ಔಷಧಿಯಾಗಿ ಮನೆ ಮನೆಯಲ್ಲೂ ನೆಲೆಸಿತು. ತುಳಸಿಯಂತೆಯೇ ಮನೆಯಂಗಳದಲ್ಲಿ ಈ ಬಳ್ಳಿಯನ್ನು ಪಾವಿತ್ರ್ಯದಿಂದ ಪೋಷಿಸತೊಡಗಿದರು. ಹೀಗೆ ದೈವಭಕ್ತಿ, ಆರೋಗ್ಯ ಮತ್ತು ಸತ್ಕಾರದ ಪ್ರತೀಕವಾದ ತಾಂಬೂಲದ ಮಹತ್ವವನ್ನು ಸಾರುತ್ತಾ ವಿದ್ಯೆಯನ್ನು ಗುರುವಿನಿಂದ, ಭೋಜನವನ್ನು ತಾಯಿಯಿಂದ, ಪ್ರೀತಿಯ ತಾಂಬೂಲವನ್ನು ಪತ್ನಿಯ ಕೈಯಿಂದ ಮತ್ತು ರಾಜನಿಂದ ಮನ್ನಣೆಯನ್ನು ಪಡೆಯುವುದೇ ಮನುಷ್ಯನ ಪರಮ ಭಾಗ್ಯ ಎಂಬ ಮಾತು ಸಮಾಜದಲ್ಲಿ ಸದಾಕಾಲಕ್ಕೂ ಅಚ್ಚಳಿಯದೆ ಉಳಿದುಕೊಂಡಿತು. ನಮ್ಮ ಭಾರತೀಯ ಆಹಾರ ಪದ್ಧತಿಯನ್ನು ಆಯುರ್ವೇದದ ಹಿನ್ನೆಲೆಯಿಂದ ಅದೆಷ್ಟು ಜಾಣ್ಮೆಯಿಂದ ಮಾಡಿದ್ದಾರೆ. ನಮ್ಮ ಅಡಿಗೆ ಮನೆಯಲ್ಲಿರುವ ಪ್ರತಿಯೊಂದು ಧಾನ್ಯದಲ್ಲೂ ಔಷಧಿ ಇದೆ. ನಾವು ಬಳಸುವ ಪ್ರತಿ ಸೊಪ್ಪು ಕೂಡ ನಮಗೆ ಸಂಜೀವಿನಿಯಾಗಿ ಆರೋಗ್ಯವನ್ನು ವೃದ್ಧಿಸುತ್ತದೆ. ಆಹಾರದ ನಂತರ ಜಗಿಯುವ ವೀಳ್ಯದೆಲೆ ಆಹಾರವನ್ನು ಜೀವಿಸಲು ಮತ್ತು ಅನೇಕ ಉದರ ಸಂಬಂಧಿ ತೊಂದರೆಗಳಿಂದ ಪಾರು ಮಾಡಲು ಸಹಾಯಕವಾಗುತ್ತದೆ. ಅಷ್ಟೇ ಅಲ್ಲ, ನಮ್ಮ ಮನೆಯ ಪೂಜಾ ಕಾರ್ಯಗಳಲ್ಲಿ ವೀಳ್ಯದೆಲೆಗೆ ವಿಶೇಷ ಸ್ಥಾನವಿದೆ. ಹೀಗಾಗಿ ಮನೆಯಲ್ಲಿ ಸದಾ ಇದು ಇದ್ದೇ ಇರುತ್ತದೆ. ಎಲ್ಲ ವಯೋಮಾನದವರಿಗೂ ವೀಳ್ಯದೆಲೆ ದಿವ್ಯ ಔಷಧ. ಇದರ ಔಷಧಿಯ ಗುಣಗಳನ್ನು ತಿಳಿದು ಬಳಸುವ ಜಾಣ್ಮೆ ನಮಗಿದ್ದರಾಯಿತು. ನಮ್ಮ ಹಿರಿಯರು ಮಾಡಿರುವ ಪದ್ಧತಿಗಳು, ಹಾಕಿಕೊಟ್ಟಿರುವ ರೂಢಿಗಳಲ್ಲಿ ಎಷ್ಟೊಂದು ಮೌಲ್ಯಯುತವಾದ ವಿಚಾರಗಳು ಅಡಗಿವೆ.

ಇವೆ. ಅವುಗಳನ್ನು ತಿಳಿದು ಆಚರಿಸುವ ಸಂಪ್ರದಾಯ ಬೆಳೆಸಿಕೊಳ್ಳೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಹನುಮಂತನನ್ನು ಸಂಪ್ರೀತಗೊಳಿಸಲು ವಿಳ್ಯದೆಲೆ ಹಾರ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಹನುಮಂತನನ್ನು ಸಂಪ್ರೀತಗೊಳಿಸಲು ವೀಳ್ಯದೆಲೆ ಹಾರ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ. ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
5: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
0: ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನನ್ನ ಹೆಸರು ಆಕಾಶ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವುದು ಸಂವಿಧಾನ ಪ್ರಸ್ತಾವನೆ. ಭಾರತದ ಜನರಾದ ನಾವು ಭಾರತವನ್ನೊಂದು ಸಾರ್ವಭೌಮ, ಸಮಾಜವಾದಿ, ಧರ್ಮತೀತ, ಪ್ರಜಾಸತ್ಮಾತ್ಮಕ ಗಣರಾಜ್ಯೋತ್ಸವವಾಗಿ ರಚಿಸಲು ಗಂಭೀರ ಸಂಕಲ್ಪ ಮಾಡಿದವರಾಗಿ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ ಅಭಿವ್ಯಕ್ತಿಯ ನಂಬಿಕೆ ಮತ್ತು ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶಗಳಲ್ಲಿ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿಯ ಘನತೆಯನ್ನು, ರಾಷ್ಟ್ರದ ಏಕತೆಯನ್ನು ಸುನಿಶ್ಚಿತಗೊಳಿಸಿ ಅವರೆಲ್ಲರಲ್ಲಿ ಸೋದರತ್ವ ವೃದ್ಧಿಗೊಳಿಸಲು ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳು 26ನೆಯ ತಾರೀಕಿನಲ್ಲಿ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸುತ್ತೇವೆ, ಜಾರಿಗೊಳಿಸುತ್ತೇವೆ ಮತ್ತು ನಮಗೆ ನಾವೇ ಅರ್ಪಿಸಿಕೊಳ್ಳುತ್ತೇವೆ.

ನನ್ನ ಹೆಸರು ಪ್ರಕೃತಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪರಿಸರ ಸಂರಕ್ಷಣೆ, ಗಿಡ ಮರಗಳನ್ನು ಬೆಳೆಸಬೇಕು. ಗಿಡ ಹಾಕ್ಬೇಕಾದ್ರೆ ನನ್ಗೇನಕ್ಕೆ ಇದು, ಅದೇನ್ ಅವ್ರು ಹಾಕ್ರದು, ನಾವೇನಕ್ಕೆ ಇದು ಮಾಡ್ಬೇಕು ಅದನ್ನ ಅಂತನ್ಬಿಟ್ಟು ಅದನ್ನ ಕಾಲಲ್ಲಿ ತುಳಿದ್ಬಿಡ್ರದು. ಆಮೇಲೆ ಅದು ಒಣಗ್ತಾ ಇದೆ ಅಂದ್ಮೇಲೆ ಅದನ್ಗೆ ನೀರ್ ಹಾಕ್ಬೇಕು. ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಬೆಳೆಸ್ಬೇಕು. ನೀರ್ ಹಾಕ್ಬಿಟ್ಟು ಅವನ್ ಬೆಳೆಸ್ತಾ ಇರ್ಬೇಕಾದ್ರೆ ನಾವ್ ಬೆಳೆಸ್ಲಿಲ್ಲ ಅಂದ್ಮೇಲೆ ಅವನ್ ಮಾತ್ರ ಬೆಳೀತು, ನನ್ನದ್ ಮಾತ್ರ ಬೆಳೆನಿಲ್ಲ ಅನ್ನಕ್ಕ ನಾವ್ ಯಾವತ್ತೂ ಹೋಗ್ಬಾರ್ದು. ಅದಕ್ಕೆ ನಾವು ನೀರನ್ನ ಹಾಕಿ ಅದನ್ನ ಬೆಳೆಸಿ ಅದು ಬೆಳೆದಾಗ ನಮಗೆ ಉಸಿರಾಡಕ್ಕೆ ಗಾಳಿ ಕೊಡುತ್ತೆ, ನಮಗೆ ನೆರಳು ಕೊಡುತ್ತೆ, ಮತ್ತು ನಮಗೆ ಈಗ ದಾರಿಲಿ ಹೋಗ್ತಾ ಇರ್ತೀವಿ ಹಾಗೆ ಹೊಟ್ಟೆ ಹಸಿವಾಗುತ್ತೆ, ಆಗ ಅದು ನಮಗೆ ಹಣ್ಣು ಹಂಪಲುಗಳನ್ನೆಲ್ಲ ಕೊಡುತ್ತೆ. ಅದಕ್ಕೆ ನಾವು ಗಿಡ ಮರಗಳನ್ನೆಲ್ಲ ಬೆಳೆಸ್ಬೇಕು. ಸಾಲು ಮರದ ತಿಮ್ಮಕ್ಕ ಅವರ ಮಕ್ಕಳಂತೆ ಗಿಡ ಮರಗಳನ್ನೆಲ್ಲ ಸಾಕಿ ಬೆಳೆಸ್ತಾ ಇದ್ರು. ಅದೇ ಥರ ನಾವು ಅವ್ರನ್ನೇ ಫಾಲೋ ಮಾಡ್ಬಿಟ್ಟು ನಾವು ಅದೇ ಥರ ನಮ್ಮ ಗಿಡಗಳೇ ನಮ್ಮ ಸ್ನೇಹಿತರೇ ಇವರು ಅಂತನ್ಬಿಟ್ಟು ಅದನ್ನು ಕೂಡ ಬೆಳೆಸ್ಬೇಕು.

0: ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ವು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್ ಇಮೇಲ್ ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ ಅಂಬಲಿಗಾಗಿ ಅಂಬಲಿಸಿದವನು ಹರನು ಎಂಬ ವಿಷಯದ ಕುರಿತು ಒಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪಯ್ಯಪ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕೆಂಪಯ್ಯಪ್ಪಿ, ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಮರದಲ್ಲಿ. ಇಂದಿನ ಜನಧ್ವನಿ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುವಂತಹ ವಿಷಯ ಹಂಬಲಿಗಾಗಿ ಹಂಬಲಿಸಿದನು ಹರನು. ಈ ವಿಷಯವನ್ನು ಕುರಿತು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಭಾರತದಂಥ ಸಾಂಸ್ಕೃತಿಕ ರಾಷ್ಟ್ರದೊಳಗೆ ಏನೆಲ್ಲ ಕತೆ, ಸಾಹಿತ್ಯ, ಕಾವ್ಯ ಅಡಕವಾಗಿವೆ ಎಂಬುದನ್ನು ತಾವೆಲ್ಲರೂ ಗಮನಿಸಿದ್ದೀರಾ. ವೈವಿಧ್ಯಮಯವಾದಂಥ ಈ ಸುಂದರ ಜಗತ್ತಿನಲ್ಲಿ ಪ್ರಕೃತಿಯಲ್ಲಿ ಆಗುವಂಥ ವಿಸ್ಮಯಗಳಿಗೆ ಭಗವಂತನೇ ಯಾವುದೋ ರೂಪದಲ್ಲಿ ಕಾರಣ ಎಂಬ ತಾರ್ಕಿಕ ಚಿಂತನೆಗಳು ನಮ್ಮ ನಡುವೆ ಸದಾ ಚರ್ಚೆಯಲ್ಲಿ ಇರುವುದು ಸಹಜವಾದ ಒಂದು ಕ್ರಿಯೆಯಾಗಿದೆ. ಹಾಗೆಯೇ ನಮ್ಮ ಪೂರ್ವಜರು ಕೂಡ ಕಾವ್ಯಗಳ ಮೂಲಕ, ಕಥೆಗಳ ಮೂಲಕ, ಗಾದೆಗಳ ಮೂಲಕ, ನುಡಿಗಟ್ಟುಗಳ ಮೂಲಕ, ಪುರಾಣಗಳ ಮೂಲಕ ನಮಗೆ ಅನೇಕ ಘಟನೆಗಳನ್ನು ವಿಸ್ತರಿಸಿ ಹೋಗಿರುವುದು ನಮ್ಮೆಲ್ಲರ ಪುಣ್ಯ. ಅಂತೆಯೇ ಹಿಂದಿನ ಜನಧ್ವನಿ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುವಂಥ ಹಂಬಲಿಗಾಗಿ ಹಂಬಲಿಸಿದನು ಹರನು ಎಂಬ ವಿಷಯವು ಬೇರೇನು ಚಿಂತನೆಗಳನ್ನು ನೀಡುವುದಿಲ್ಲ. ಮುಕ್ತಿಯ ಭಾವವನ್ನು ಅರ್ಥೈಸುವಂಥ ಶ್ರೇಷ್ಠ ಶರಣನೊಬ್ಬನ ಕಥೆಯನ್ನು ನಾವು ಇಲ್ಲಿ ಕಾಣಬಹುದು. ಕವಿ ಹರಿಹರನು ಅನೇಕ ಶಿವಶರಣರನ್ನು ಕುರಿತು ತನ್ನ ಕಾವ್ಯದೊಳಗೆ ಶರಣ ತತ್ವಗಳನ್ನು, ಶೈವ ಧರ್ಮದ ಪಾಲನೆಯನ್ನು ಈ ಭಾರತದ ಭೂಮಿಕೆಗೆ ನೀಡಿದ್ದಾನೆ. ಅಂಥ ಮಹಾಕವಿಯು ಒಬ್ಬ ಕರ್ಣಿಕನಾಗಿ ವೀರ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಕಾಯಕವನ್ನು ಮಾಡುತ್ತಾ ಬಸವಣ್ಣನವರ ಮತ್ತು ಶಿವಶರಣರ ತತ್ವಗಳನ್ನು, ಸಮಾನತೆಯ ಆಶಯಗಳನ್ನು ಕಾವ್ಯದ ಒಳಗೆ ಸೆರೆಯಿಟ್ಟು ಅದನ್ನು ಸಹೃದಯನಿಗೆ, ಓದುಗನಿಗೆ, ಈ ನಾಡಿನ ಜನತೆಗೆ ಉಣಬಡಿಸಿದ ಕೀರ್ತಿ ಮಹಾನುಭಾವನಾದ ಕವಿ ಹರಿಹರನಿಗೆ ಸಲ್ಲುತ್ತದೆ. ಅಂಥ ಹರಿಹರನ ಕಾವ್ಯಗಳಲ್ಲಿ ಒಂದಾದ ಚೆನ್ನಯ್ಯನ ಕಾವ್ಯ ಅತ್ಯಂತ ಮಹತ್ವಪೂರ್ಣವಾದ ಕಾವ್ಯ. ಇದೊಂದು ಜನಪದ ಕಥೆಯೂ ಹೌದು. ಜನಪದ ಸಂಸ್ಕೃತಿಯಲ್ಲಿ ಚೆನ್ನಯ್ಯನು ಶಿವಶರಣನೂ ಹೌದು, ಶಿವರೂಪಿಯೂ ಹೌದು. ನಮಗೆ ತಿಳಿದಿರುವಂತೆ ಅನೇಕ ಶರಣರು ಕೇವಲ ತಮ್ಮ ತತ್ವ ಆದರ್ಶಗಳ ಮೂಲಕ ಶರಣರಾಗಿ ಮಾತ್ರ ಉಳಿದಿಲ್ಲ, ಇಂದಿನ ಆಧುನಿಕ ಜಗತ್ತಿನಲ್ಲೂ ಅವರು ಭಗವಂತನ ಶಿವನ ಸ್ವರೂಪಿಯಾಗಿ ನಮ್ಮೊಡನೆ ಪೂಜ್ಯನೀಯವಾಗಿರುವುದು ಸೌಭಾಗ್ಯವೂ ಅರ್ಥಬದ್ಧವೂ. ಅವರನ್ನು ಅನುಸರಿಸುವುದು ನಮ್ಮೆಲ್ಲರ ನಿಜವಾದ ಧ್ಯೇಯ. ಹಾಗಾಗಿ ಮಾದಾರ ಚೆನ್ನಯ್ಯನಂಥ ಒಬ್ಬ ಶ್ರೇಷ್ಠ ಶಿವಶರಣನು ಜಾತಿಯಲ್ಲಿ ಮಾದರನಾಗಿ ಜನ್ಮವನ್ನು ಪಡೆದು ಕರಿಕಾಲ ಚೋಳನೆಂಬ ಅರಸನ ಆಸ್ಥಾನದೊಳಗೆ ಕುದುರೆಗೆ ಹುಲ್ಲನ್ನು ತರುವಂಥ ಕಾಯಕ ಜೀವಿಯಾಗಿ ತನ್ನ ಕಾಯಕವನ್ನು ನಿಸ್ಸಂಶಯವಾಗಿ ಮಾಡ್ತಾ ಬರುತ್ತಾನೆ. ಆದರೆ ಅವನ ಇಡೀ ಜೀವನವನ್ನು ಆಲಿಸಿದಂತೆಲ್ಲ ಜಾನಪದ ಸಂಸ್ಕೃತಿಯ ಒಳಗಡೆ ಶಿವಶರಣರು ಶರಣರಾಗಿ ಉಳಿಯ ಶಿವಸ್ವರೂಪಿಗಳಾದಂತೆ ಮಾದಾರ ಚೆನ್ನಯ್ಯನು ಕೂಡ ಶಿವಸ್ವರೂಪಿಯಾಗಿ ನಮ್ಮ ನಡುವೆ ನಿಲ್ಲುತ್ತಾನೆ. ಮಾತ 60 ಸಂವತ್ಸರಗಳ ಕಾಲ, ಅಂದರೆ 60 ವರ್ಷಗಳ ಕಾಲ ನಿಸ್ಸಂಶಯನಾಗಿ, ನಿಷ್ಕಲ್ಮಷ ಹೃದಯವುಳ್ಳವನಾಗಿ, ಮನಸ್ಸುಳ್ಳವನಾಗಿ ಆತ ಪರಶಿವನನ್ನು

ಪೂಜಿಸುವಂಥ ಗುಪ್ತವಾದ ಭಕ್ತಿಯನ್ನೇ ಹೊಂದಿರುತ್ತಾನೆ. ಹೇಗೆ ಅವನ ಗುಪ್ತ ಭಕ್ತಿ ಇತ್ತು ಎಂದು ಹರಿಹರನು ಹೇಳಬಯಸುತ್ತಾನೆ ತನ್ನ ವಚನ ಅಥವಾ ತನ್ನ ರಗಳೆಯಲ್ಲಿ. ಎಂದರೆ ಆತನ ಶಿವಶರಣನಾದ ಚೆನ್ನಯ್ಯನ ಭಕ್ತಿಯು ತಿಲದ ತೈಲದ ತೆರೆದೆ, ಕಾಷ್ಟದ ಅಗ್ನಿಯ ತೆರೆದೆ, ನೆಲದ ಮರೆಯೊಳಗೆ

ಹೊಳಿಪ್ಪ, ಈ ರೀತಿಯ ಏನು ರಗಳೆಯ ಮೂಲಕ ಶರಣ ಚೆನ್ನನ ಭಕ್ತಿಯು ಗುಪ್ತವಾಗಿತ್ತು. ಯಾರಿಗೂ ತಿಳಿಯದಂತೆ, ಪ್ರಕಟವಾಗದಂತೆ ಆ ಶರಣನ ಭಕ್ತಿಯು ಇತ್ತು. ಆತನ ಮಡದಿಯರಿಗೂ ತಿಳಿಯದಂತೆ, ಮಹಾರಾಜನಿಗೂ ತಿಳಿಯದಂತೆ ಲೋಕದಲ್ಲಿ ಆತ ಕೇವಲ ಒಬ್ಬ ಕುದುರೆಗೆ ಹುಲ್ಲನ್ನು ಕುಯ್ಯುವಕ ಹಾಳಾಗಿ ಕಾಯಕ ಜೀವಿಯಾಗಿ ಮಾತ್ರ ಕಂಡುಬರುತ್ತಾನೆ. ಇಂಥ ಒಬ್ಬ ಶಿವಭಕ್ತನ ಭಕ್ತಿಯನ್ನು ಈ ಭೂಮಿಗೆ ಪ್ರಕಟಿಸುವಂಥ ಸಂದರ್ಭ ಒದಗಿ ಬರುತ್ತೆ. ಅಂದೊಂದು ದಿನ ಕರಿಕಾಲ ಚೋಳನ ರಾಜ್ಯದಲ್ಲಿ ಹಬ್ಬವೋ ಹಬ್ಬ, ಶಿವನ ಜಾತ್ರೆಯನ್ನು ಕಾಣಬರುವ ಅಥವಾ ಶಿವನ ಜಾತ್ರೆ ಭಾಳ ಅನುರೂಪವಾದಂಥ ದಿನ. ಆ ದಿನದಲ್ಲಿ ಎಂದಿನಂತೆ ಶಿವನನ್ನು ಪೂಜಿಸಿ ತನ್ನ ಕಾಯಕವನ್ನು ಮುಗಿಸಿ ತನ್ನ ಮನೆಗೆ ಬಂದು ಸುಮಾರು 60 ವರ್ಷಗಳ ಕಾಲ ಹೇಗೆ ಶಿವನನ್ನು ತನ್ನ ಅಂತರಂಗದಲ್ಲಿ ಪೂಜಿಸಿದನೋ ಹಾಗೆ ಶಿವನೇ ನೀಡಿರುವ ಪ್ರಸಾದವಾದ ಹಂಬಲಿಯನ್ನು ಯಾವುದೇ ಭೇದವಿಲ್ಲದೆ ಯಾವುದೇ ನೋವಿಲ್ಲದೆ ಆತ ಆ ಅಂಬಲಿಯನ್ನು ಕುಡಿಯುವಂಥ ಬದುಕಿದೆಯಲ್ಲ, ಅದು ನಿಜವಾಗಿಯೂ ಕೂಡ ಧನ್ಯತೆ. ಯಾಕೆಂದರೆ ಇಂದಿನ ಜಗತ್ತು ದಿನಕ್ಕೆ 5-6 ಬಾರಿಯಾದರೂ ವಿಭಿನ್ನವಾದ ವೈವಿಧ್ಯಮಯವಾದಂಥ ಆಹಾರ ಖಾದ್ಯಗಳನ್ನು ಸೇವಿಸುವಂಥ ರುಚಿಗಾಗಿ ನಾಲಿಗೆಯನ್ನೇ ಅಡವಿಡುವ ಅಥವಾ ದೇಹದ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದ ಇಂದಿನ ತಲೆಮಾರಿಗೆ ಅಂಬಲಿಯ ಅಭಿರುಚಿಯನ್ನು, ಅಂಬಲಿಯ ರುಚಿಯನ್ನು, ಅಂಬಲಿಯ ಶಕ್ತಿಯನ್ನು ಪರೋಕ್ಷವಾಗಿ ನಾವು ಜನಪದ ಸಂಸ್ಕೃತಿಯಲ್ಲಿ ಮತ್ತು ಶರಣ ಮಾದಾರ ಚೆನ್ನನ ಸಂಸ್ಕೃತಿಯ ಒಳಗೆ ನಾವು ಕಾಣಬಹುದು. ಮೇಲ್ನೋಟಕ್ಕೆ ಅಂಬಲಿಯು ಬಡತನದ ಸಂಕೇತವಾದರೂ ಸತ್ವ ಇರುವ ಮತ್ತು ಸದಾ ಕಾಯಕ ಪೂರ್ಣವಾದ ದೇಹಕ್ಕೆ ಶಕ್ತಿಯನ್ನು ತುಂಬುವ ಉತ್ತಮ ಆಹಾರ ಪದ್ಧತಿಯು ಹೌದು. ಹಾಗಾಗಿ ರಾಗಿ ಅಂಬಲಿ ಅಥವಾ ಜೋಳದ ಅಂಬಲಿಗಾಗಿ ಪರಿತಪಿಸುವಂಥ ಅಂದಿನ ಸಮಾಜ, ಬಡತನದ ಕ್ರೌರ್ಯದೊಳಗೆ ಮುಳುಗಿ ಹೋದಂಥ ಸಮಾಜಕ್ಕೆ ಅಂದು ಅಂಬಲಿಯೇ ಗತಿಯಾಗಿತ್ತು. ಅಂಥ ಸಂದರ್ಭವನ್ನು ಬಹುಶಃ ಕವಿ ತನ್ನ ಕಾವ್ಯದೊಳಗೂ ತಿಳಿಸಿರಬಹುದು. ಹಾಗಾಗಿ 60 ವರ್ಷಗಳ ಕಾಲ ನಿರಂತರವಾಗಿ ಅಂಬಲಿಯನ್ನು ಕುಡಿದಂಥ ಶಿವಶರಣ ಮಾದಾರ ಚೆನ್ನನಿಗೆ ಅಂದೊಂದು ದಿನ ಸುದೈವ ಒದಗಿ ಬರುತ್ತೆ. ಎಂದಿನಂತೆ ಮಡದಿ ನೀಡಿದ ಅಂಬಲಿಯನ್ನು ಕುಡಿಯಲು ಸಿದ್ಧನಾಗುವನು. ತನ್ನ ಲಿಂಗಕ್ಕೆ ಕೈಮುಗಿದು ಅಂಬಲಿಯ ಮಡಿಕೆಯನ್ನು ಕುಡಿಯಲು ತೆಗೆದುಕೊಂಡಾಗ ಲಿಂಗದಿಂದ ಶಿವಮೂರ್ತಿ ಹರನು ಪ್ರತ್ಯಕ್ಷಗೊಂಡು, ಇಷ್ಟು ವರ್ಷಗಳ ಕಾಲ ಅಂಬಲಿಯನ್ನು ಕುಡಿದಿದ್ದೀಯ ಚೆನ್ನ, ಈ ಅಂಬಲಿಯ ರುಚಿಯನ್ನು ನಾನೂ ಒಮ್ಮೆ ನೋಡಬೇಕು ಅಂತ ಹೇಳಿ ಅವನಿಂದ ಅಂಬಲಿಯನ್ನು ಪಡೆದು ಶಿವನೂ ಕೂಡ ಮಾದಾರ ಚೆನ್ನನೊಡನೆ ಒಟ್ಟಿಗೆ ಕುಳಿತು ಊಟ ಮಾಡುವಂಥ ಸಂದರ್ಭವ, ಅಂಬಲಿಯನ್ನು ಸವಿಯುವ ಸಂದರ್ಭವಿದೆಯಲ್ಲ, ಅದೊಂದು ವೈವಿಧ್ಯಮಯವಾದ ಗಳಿಗೆ. ಜಗತ್ತಿಗೆ ಕೈಲಾಸವನ್ನೇ ತಂದು ಇಳಿಸಿದಂಥ ಒಂದು ಪ್ರಯೋಗವನ್ನು, ಸತ್ಯವನ್ನು ಅಥವಾ ಧರ್ಮವನ್ನು ಈ ಭೂಮಿಗೆ ಇಳಿಸಿದಂಥ ಒಂದು ಪ್ರಯೋಗವನ್ನು ಹರಿಹರ ಮಾಡ್ತಾ ಹೋಗ್ತಾನೆ. ಶಿವನು ಚೆನ್ನಯ್ಯನ ಮನೆಯ ಅಂಬಲಿಯನ್ನು ಹಂಬಲಿಸಿ ಹರಕೆ ಮಾಡಿಕೊಂಡು ಕುಡಿಯುವ ರೀತಿ ಇದೆಯಲ್ಲ, ಅದೊಂದು ಅತ್ಯದ್ಭುತ. ಇತ್ತ ಚೋಳರಾಜನು ಬಗೆ ಬಗೆಯ ಖಾದ್ಯಗಳನ್ನು ಎಡೆಹಿಟ್ಟರು. ಚೋಳನ ಭಕ್ತಿಗೆ ಒಲಿಯದೆ ಬಡವನ ಭಕ್ತಿಗೆ ಒಲಿದು ಬಂದ ಮಹಾದೇವನು ಹರನು ಅಂಬಲಿಯ ರುಚಿಯನ್ನು ವರ್ಣಿಸುವಂಥ ಸಂದರ್ಭವನ್ನು ಕವಿ ಹರಿಹರನು ಅಮೋಘವಾಗಿ ತನ್ನ ಕಾವ್ಯದೊಳಗಡೆ ತರುತ್ತಾನೆ. ಮಧುರ ಆಮ್ರ ರುಚಿಯಾಹ, ಈ ಅಂಬಲಿಯು ಕೇವಲ ಅಂಬಲಿಯಲ್ಲ,

ಮಧುರವಾದ ಮಧು ಜೇನಿನಂಥ ಸಿಹಿಯನ್ನು ಹೊಂದಿರುವ, ಅಮೃತದಂಥ ಸಿಹಿಯನ್ನು ಹೊಂದಿರುವ, ಮಾವಿನ ಹಣ್ಣಿನ ಸಿಹಿಯನ್ನು ಹೊಂದಿರುವಂಥ ಈ ಅಂಬಲಿಯನ್ನು ನಿರಂತರವಾಗಿ 60 ವರ್ಷಗಳ ಕಾಲ ಕುಡಿದ ಚೆನ್ನನ ಈ ನಿಷ್ಕಲ್ಮಶವಾದಂಥ ಭಕ್ತಿ ಪ್ರೇಮ, ಆ ನಡುವೆ ಆಹಾರ ಪದ್ಧತಿಯ ಮೇಲಿನ ಆತನ ಭಕ್ತಿ ಇದೆಯಲ್ಲ, ಅತ್ಯಂತ ಮಹತ್ವದ್ದು ಎಂಬುದನ್ನು ಕವಿ ತನ್ನ ಕಾವ್ಯದೊಳಗೆ ಅರ್ಥೈಸುತ್ತಾ ಹೋಗ್ತಾನೆ. ಹಾಗಾಗಿ ಶ್ರೀ ಶಿವನು ಹರನು ಬಡವನ ಮನೆಯ ಹಂಬಲಿಗಾಗಿ ಹೇಗೆ ಒಲಿದು ಬರುತ್ತಾನೆ, ಇಲ್ಲಿ ಭೇದಗಳಿಲ್ಲ. ಇಲ್ಲಿ ಶ್ರೀಮಂತಿಕೆ ಬಡವ ಅನ್ನುವಂಥ ತರತಮ್ಮ ಭಾವಗಳಿಲ್ಲ. ಆಹಾರದಲ್ಲಿ ಭಿನ್ನ ಭೇದಗಳಿಲ್ಲದಂತೆ ಬದುಕಿನಲ್ಲೂ ಕೂಡ ಭಿನ್ನ ಭೇದಗಳನ್ನು ಕಿತ್ತೊಗೆಯಬೇಕೆಂಬ ಆಶಯವನ್ನು ಕೂಡ ಕವಿ ಇಲ್ಲಿ ತನ್ನ ಕಾವ್ಯದೊಳಗೆ ತರುತ್ತಾನೆ. ಹಾಗಾಗಿ ಹರನು ಅಂಬಲಿಗಾಗಿ ಹೇಗೆ ಅಂಬಲಿಸಿದ ಎಂಬ ಒಂದು ಸಾಂಕೇತಿಕ ಸತ್ಯವನ್ನು ನಾವಿಂದು ಕಾಣಬಹುದು. ಜನಪದ ಸಂಸ್ಕೃತಿಯಲ್ಲಿ ಅನ್ನ ದೇವರ ಮುಂದೆ ಹಿನ್ನು ದೇವರುಂಟೆ ಅನ್ನುವಂಥ ಮಾತನ್ನು ನಾವು ಕೇಳಿದ್ದೇವೆ. ಪುರಂದರದಾಸರು ಸಹ ಅಂಬಲಿಗಾಗಿ ಅಂಬಲಿಸಿದರು ಅನ್ನುವಂಥ ಕೀರ್ತನೆಯನ್ನು ಕೂಡ ಬರೆಯುತ್ತಾರೆ. ಹಾಗಾಗಿ ಅಂಬಲಿ ಅನ್ನುವಂಥ ಶಬ್ದವನ್ನೇ ಇಟ್ಟುಕೊಂಡು ಕನಕದಾಸರು ಕೂಡ ನಾನು ಕುಡಿಯುವುದು ಅಂಬಲಿಯನ್ನೇ ಅಂತೇಳಿ ರಾಮಧಾನ್ಯ ಚರಿತೆಯಲ್ಲಿ ಅಂಬಲಿಯ ಒಂದು ಸುಧೆಯನ್ನು ಅವರು ಬರೆಯುತ್ತಾರೆ. ಹಾಗಾಗಿ ಭಗವಂತನು ಹೇಗೆ ಅಂಬಲಿಗಾಗಿ ಅಂಬಲಿಸಿದ ಎಂಬುದನ್ನು ಕಾಣುವುದರ ಮೂಲಕ ಶಿವಶರಣ ಮಾದಾರ ಚೆನ್ನಯ್ಯನ ಒಂದು ಬದುಕು ಕೇವಲ ಬಡತನಕ್ಕೆ ಸೀಮಿತವಲ್ಲದೆ ಬಡತನದಲ್ಲೂ ಭಗವಂತನನ್ನು ಮೈಗೂಡಿಸಿಕೊಳ್ಳುವ, ಆ ಮೂಲಕ ಸತ್ಯ ನ್ಯಾಯ ಧರ್ಮ ಕಾಯಕ ಪ್ರಜ್ಞೆಯನ್ನು ಸಮಾಜಕ್ಕೆ ತೆರೆದಿಡುವ ಈ ಒಂದು ಸೋಜಿಗ ಮತ್ತು ಸತ್ಯದ ಮಾರ್ಗ ಇದೆಯಲ್ಲ, ಅವೆಲ್ಲವೂ ಕೂಡ ಇಂದಿನ ತಲೆಮಾರಿಗೆ ಅನುಕರಣೀಯ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತೇನೆ.

ಚಳುವರೆ ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಅಂಬಲಿಗಾಗಿ ಅಂಬಲಿಸಿದವನು ಹರನು ಎಂಬ ವಿಷಯದ ಕುರಿತು ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪಯ್ಯ ಪೀರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುನಾಳಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇದನ್ನ ಕೇಳಿದ ಕತೆ, ಬಹಳ ಚೆನ್ನಾಗಿರುವಂತ ಕತೆ. ತಂದೆ ಒಬ್ಬ ಕಳ್ಳ, ಪ್ರೊಫೆಷನಲ್ ಕಳ್ಳ, ಅವನು ತುಂಬಾ ನಾಜೂಕಾಗಿ ಕಳ್ಳತನ ಮಾಡ್ತಿದ್ದಂತೆ. ಒಂದು ಬಾರಿನೂ ಸಿಕ್ಕಿಬಿದ್ದಿಲ್ಲ. ಅವನು ಕಳ್ಳ ಅಂತ ಪಕ್ಕದ ಮನೆಯವ್ರಿಗೂ ಗೊತ್ತಿಲ್ಲ, ಬಹಳ ಸಜ್ಜನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವನ್ನ. ಅವನ ಮಗ ಬೆಳೆದು ದೊಡ್ಡವನಾದ, ಅವನಿಗೂ ಅನ್ನಿಸ್ತು ನಮ್ಮಪ್ಪ ಸಜ್ಜನ ಸಜ್ಜನ ಅಂತಾರೆ, ಬಟ್ ಕಳ್ಳ ಅಂತ ನನಗೆ ಗೊತ್ತಿದೆ, ನಾನು ಅದೇ ವೃತ್ತಿಗೆ ಹೋಗಬೇಕು.

ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ. ತಂದೆ ಅಪೇಕ್ಷೆನೂ ಅದೇ ಇತ್ತು, ನನಗೆ ಬರೋದೇ ಅದೊಂದು ಕೆಲಸಪ್ಪ ಕಳ್ತನ, ನಿನ್ನ ಕಲಿಸ್ತೀನಿ ಅಂದರು. ಮುಂದೆ ಕೂತ್ಕೊಂಡು ಆ ಕಳ್ತನದ ಸೂಕ್ಷ್ಮತೆಗಳನ್ನು ಹೇಳಿ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಿಂಗಿರಬೇಕು ಅಂತೆಲ್ಲ ಕಲಿಸ್ಕೊಟ್ರು. ಬರೀ ಥಿಯರಿ ಆದ್ರೆ ಪ್ರಯೋಜನ ಇಲ್ಲಲ್ಲ, ಪ್ರಾಕ್ಟಿಕಲ್ ಬೇಕಲ್ಲ. ಏನಾದರೂ ಒಂದ್ಸಲ ಹೋಗೋಣ ಬಾ ಮಗು, ಕಳ್ತನ ಮಾಡೋಣ ಅಂತ ಕರ್ಕೊಂಡೋದ ಮಗನ. ಅಪ್ಪ ಅವನ ಮನೆ ಗುರುತಿಡಿದ ದೊಡ್ಡ ಅರಮನೆ ಅಂತ ಮನೆ. ಹುಡುಗ ನೋಡಿದ, ಅದು ಏನು ಬುದ್ಧಿವಂತಿಕೆ ಅಪ್ಪಂದು, ಇಷ್ಟು ಸುಲಭವಾಗಿ ಬಾಗಿಲು ತೆಗೆದು ಒಳಗೆ ಹೋಗ್ಬಿಟ್ಟೆ ನಮ್ಮಪ್ಪ. ಅದು ಹೆಂಗೆ ಬಾಗಿಲು ತೆಗೆದು ಒಳಗೆ ಹೋದ? ತಾನು ಹಿಂದೆ ಹೋದ. ಅಪ್ಪ ಹೇಗೆ ಅಡ್ಡಾಡ್ತಿದ್ದ ಅಂದರೆ ಗಾಳಿಯಲ್ಲಿ ಓಡಾಡ್ದಂಗೆ ಇರಬೇಕು, ಸದ್ದಿಲ್ಲದೆ ಬನಿಯೆಲ್ಲ ಸುತ್ತಿದ. ಅಲ್ಲೇ ಮಲ್ಕೊಂಡಿದ್ದಾರೆ, ಯಾರೂ ಗೊತ್ತೇ ಆಗ್ತಾ ಇಲ್ಲ. ಒಂದು ಕಡೆ ಹೋಗಿ ಮಗನ ಸನ್ನೆ ಮಾಡಿ ಕರೆದ ಬಾಯಿಲಿ ಅಂತ, ಒಂದು ಕೋಣೆ ಕಡೆ ಕೈ ಮಾಡಿ ತೋರಿಸ್ದ. ಆ ಕೋಣೆಯೊಳಗೆ ಹೋದರೆ ಸುಮಾರು ನೂರಾರು ಬಟ್ಟೆಗಳನ್ನು ತೂಗು ಹಾಕಿದ್ದಾರೆ. ಇವನದು ದೊಡ್ಡ ವಾರ್ಡ್ರೋಬ್, ಎಷ್ಟೊಂದು ಬಟ್ಟೆ, ಹೊಸ ಹೊಸ ಬಟ್ಟೆ, ಚೆನ್ನಾಗಿರುವಂಥದ್ದು, ಅಲಂಕಾರಕ್ಕೆ ಅನುಕೂಲ ಆಗಲಿ ಅಂತ ದೊಡ್ಡ ದೊಡ್ಡ ಕನ್ನಡಿ ಬೇರೆ ಹಾಕಿದ್ದಾರೆ. ಅಪ್ಪ ಮಗನ ಕಿವಿಯಲ್ಲಿ ಹೇಳ್ದ, ನೋಡೋ ನನ್ನ ಆಭರಣ ನೋಡೋದಕ್ಕೆ ಬೇರೆ ಕೋಣೆಗೆ ಹೋಗ್ತೀನಿ, ನೀನು ಇಲ್ಲಿ ಬಳೆ ಬಾಳೋ ಬಟ್ಟೆ ಇದ್ದಾವಲ್ಲ ಆರಿಸ್ಕೊಂಬಾ, ತಂದ್ಬಿಡು ಬೇಗ ಹೊರಗಡೆ ಅಂತ ಪಿಸುಗುಟ್ಟಿ ಹೊರಗೆ ಹೋದ. ಮಗ ಬಟ್ಟೆ ಕೋಣೆಯಲ್ಲಿ ಹೋದ ತಕ್ಷಣ ಅಪ್ಪ ಏನು ಮಾಡಿದ ಗೊತ್ತಾ, ಇವನು ಕೋಣೆಯನ್ನು ಬಾಗಿಲು ಹಾಕ್ಬಿಟ್ಟ, ಹೊರಗಡೆಯಿಂದ ಚಿಲ್ಕ ಹಾಕ್ಬಿಟ್ಟ. ಚಿಲ್ಕ ಹಾಕೋದಷ್ಟೇ ಅಲ್ಲ, ದಡ ದಡ ದಡ ಸಪ್ಪಳ ಮಾಡ್ಕೊಂಡು ಓಡ್ಕೊಂಡು ದಾರಿಯಲ್ಲಿ ಬರುವಂಥ ಬಾಗಿಲು ಕಿಟಕಿಯ ಜೋರಾಟ ಸಪ್ಪಳ ಮಾಡಿ ಬಡಿದು ಮನೆಯವರಲ್ಲಿ ಎಬ್ಬಿಸಿ ಕಿಟಕಿಯಿಂದ ಹಾರಿ ಹೋಗ್ಬಿಟ್ಟ. ಮನೆಗೆಲ್ಲ ಗಾಬರಿ, ಕಣ್ಣು ಉಜ್ಕೊಂಡು ಕಳ್ಳ ಎಲ್ಲಿದೆ ಹುಡುಕಾಡೋಕೆ ಶುರು ಮಾಡಿದರು. ಇಲ್ಲೂ ಕಳ್ಳನ ಪತ್ತೆನೇ ಇಲ್ಲ. ಈ ಬಟ್ಟೆ ಕೋಣೆಯಲ್ಲಿ ಕೂತಿದ್ನಲ್ಲ ಹುಡುಗ, ಎದೆ ಹೊಡೆದೋಯ್ತು. ನಮ್ಮಪ್ಪ ಇಂಥ ಮೋಸ ಮಾಡ್ಬೇಕನ್ನ, ನಾನು ಒಳಗಡೆ ಇಟ್ಟು ಬಾಗಿಲು ಹಾಕ್ಕೊಂಡು ಸಪ್ಪಳ ಮಾಡ್ಕೊಂಡು ಹೋಗ್ಬಿಟ್ಟು ಹೊರಗಡೆ ಪಾರಾಗೋದು ಹೇಗೆ ಅಂತ ವಿಚಾರ ಮಾಡಿದ. ಏನು ಮಾಡಿದೆ ಗೊತ್ತಾ, ಬಾಗಿಲು ಹಿಂದೆ ಅಡ್ಕೊಂಡಿದ್ನಲ್ಲ ಹುಡುಗ, ಅವನು ಉಗುರಿಂದ ಕರ ಕರ ಕರ ಸಪ್ಪಳ ಮಾಡಿದ, ಇಲಿ ಕಡ್ದಂಗೆ ಸಪ್ಪಳ ಮಾಡಿದ. ಅದನ್ನ ಸಪ್ಪಳ ಕೇಳಿ ಒಬ್ಬ ಹೆಂಗಸು ಕೈಲಿ ಒಂದು ದೀಪ ಹಿಡ್ಕೊಂಡು ನಿಧಾನಕ್ಕೆ ಒಳಗೆ ಬಂದ್ಲು. ಈ ಹುಡುಗ ಉಫ್ ಅಂತ ಊದಿಯ ದೀಪ ಆರಿಸ್ಬಿಟ್ಟು ಆ ಹೆಂಗಸ ತಳ್ಳಿ ಜೋರಾಗಿ ಓಡಿ ಕಿಟಕಿಯಿಂದ ಹಾರಿ ಹೊರಗೆ ಬಂದ್ಬಿಟ್ಟ. ನಾಲ್ಕಾರು ಜನ ಬೆನ್ನತ್ತಿದ್ರು ಅವನ. ಅವನು ಓಡ್ಕೊಂಡು ಓಡ್ಕೊಂಡು ಮುಂದೆ ಹೋದಾಗ ಒಂದು ಬಾವಿ ಬಂತು. ಅವನೇನು ಮಾಡಿದೆ ಗೊತ್ತಾ ಹುಡುಗ, ಒಂದು ದೊಡ್ಡ ಕಲ್ಲು ಎತ್ತಿ ಬಾವಿಯಲ್ಲಿ ಹಾಕ್ಬಿಟ್ಟ ಢಬಾರ ಅಂತ. ನಡುಮ್ಮನ ಸಪ್ಪಳ ಆಯಿತು. ಅವನು ಜಿದ್ದು ಬಂದಿದ್ರಲ್ಲ ಸೇವಕರು ಹಿಡಿಯೋದಕ್ಕೆ, ಅವ್ರು ಅಂದ್ಕೊಂಡ್ರು ಹುಡುಗ ಬಾವಿಯಲ್ಲಿ ಬಿದ್ದ. ಇವನು ಕಳ್ಳ ಬ್ಯಾಟ್ರಿ ಬಿಟ್ಟು ಬಿಟ್ಟು ನೋಡ್ತಾ ಇದ್ದೀನಿ ನೀರಲ್ಲಿ. ಹುಡುಗ ನಿಧಾನಕ್ಕೆ ಮನೆ ಸೇರಿಕೊಂಡ. ಅಪ್ಪನ ಹೇಳ್ದೆ, ಏನಪ್ಪ ನೀನು ಮೋಸ ಮಾಡೋ ರೀತಿ ಇದು, ನಿನ್ನ ಜೊತೆಗೆ ಬಂದರೆ ಬಾಗಿಲು ಹಾಕಿ ಚಿಲ್ಕ ಹಾಕಿ ಸಪ್ಪಳ ಮಾಡ್ಕೊಂಡು ಹೋಗ್ತೀಯಲ್ಲ, ನಾ ಸಿಗಬೇಕು ಅಂತಿತ್ತ ಅಂತ. ಪರೀಕ್ಷೆ ಅಂದ್ರೆ ಏನ ಯಾ ಅಂದ ಅವನು. ಪರೀಕ್ಷೆ ಅಂದ್ರೆ ಏನು, ನೀ ಹಿಂಗೆ ಪಾರ ಆಗ್ತೀಯ ನೋಡ್ಬೇಕಾಗಿತ್ತು ನನಗೆ, ಹೊಡೆತ ಬಿದ್ದರೆ ಬೀಳ್ತು ತೊಂದು ಏನು ತೊಂದರೆ ಇಲ್ಲ. ಹುಡುಗ ಬಿಟ್ಬಿಡ್ರಿ ಅಂತಿದ್ರು, ಜೈಲಿಗೆ ಹಾಕ್ತಿರ್ಲಿಲ್ಲ ನಿನ್ನ, ಪರೀಕ್ಷೆ ಮಾಡಿದ್ದಿನ್ನ, ಪರೀಕ್ಷೆಯಲ್ಲಿ ತೇರ್ಗಡೆ ಇದೆ ಪರವಾಗಿಲ್ಲ ಅಂತ. ಇದೊಂದು ಜನ್ ಕತೆ, ನಮ್ಮ ಜೀವನಕ್ಕೆ ಪ್ರಯೋಜನಕಾರಿಯಾದಂಥ ಕತೆ ಅಂತ ನನಗನ್ಸಿದ್ದು. ದಯವಿಟ್ಟು ಕೇಳಿ ಸ್ನೇಹಿತರೆ, ಗುರುಗಳು ಗ್ರಂಥಗಳು ನಮಗೆ ಹಾದಿಯನ್ನು ತೋರಿಸ್ತಾವೆ, ಬೆಟ್ ಮಾಡಿ ಹೀಗೆ ಹೋಗಿ ಅಂತ ಹೇಳ್ತವೆ. ಎತ್ಕೊಂಡು ಹೋಗಲ್ಲ ನಿಮ್ಮನ್ನು, ನಡಿಬೇಕಾದದ್ದು ನಾವೇ. ಬಟ್ಟೆ ಕೋಣೆಯಲ್ಲಿ ಸಿಕ್ಕಾಕೊಂಡಿದ್ದಲ್ಲ ಹುಡುಗನ ಥರ, ನಾವು ಕೂಡ ನಮ್ಮ ಪೂರ್ವಾಗ್ರಹಗಳು, ಮೈಂಡ್ ಸೆಟ್ ಇದೆಯಲ್ಲ, ಪೂರ್ವಾಗ್ರಹಗಳು, ಅಜ್ಞಾನ, ಕೋಪ, ತಾಪದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಪಾರಾಗೋ ಹಾದಿ ನಾವೇ ಕಂಡುಕೋಬೇಕು. ಹೇಗೆ? ನಮ್ಮ ಅನುಭವದ ಬೆಳಕಲ್ಲಿ ಕಂಡುಕೋಬೇಕು. ನಮ್ಮ ಅಹಂಕಾರ, ನಮ್ಮ ತಪ್ಪು ತಿಳುವಳಿಕೆಗಳು ಇವೆಲ್ಲ ಇದ್ದಾವಲ್ಲ, ಇವೇ ಕಳ್ಳನ ಬೆನ್ನತ್ತಿದಂಥ ಸೇವಕರುಗಳು. ಅವ್ರಗಳನ್ನ ಮುಕ್ತಿ ಪಡೆದದ್ದೇ ಆದರೆ ಬಾಳಿನಲ್ಲಿ ತಿಳುವಳಿಕೆ ಬೆಳಕು ಬರ್ತದೆ. ಆದರೆ ಅದಕ್ಕೆ ಪರಿಶ್ರಮ ಬೇಕು, ತಾಳ್ಮೆ ಬೇಕು. ಕಳ್ಳನ ಕತೆ ಕೂಡ ನಮಗೆ ಜೀವನಕ್ಕೆ ಮಾರ್ಗದರ್ಶಿ ಆಗ್ತದೆ ಅಲ್ವೇ?

ನೆಚ್ಚಿನ ಹಾಡನ್ನು ನಿಮ್ಮದಿ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಬೇಲೂರು ಮಠದ ರಾಮಕೃಷ್ಣ ಮಿಷನ್ ಭಜನಾ ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕೇಳುಗರೆ, ಇದುವರೆಗೂ ಹಾಡುವಸಿ ಕಾರ್ಯಕ್ರಮದಲ್ಲಿ ಬೇಲೂರು ಮಠದ ರಾಮಕೃಷ್ಣ ಮಿಷನ್ ಭಜನಾ ತಂಡದವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ.

0: ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗ್ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ: ಹಣ, ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದು ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಕೇಳುವರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ ವಚನಗಳ ನುಡುಗುಚ್ಚ ಭಾಗ 38 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಒಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ

0: ಮಂಗಳವಾರ ಸಂಜೆ 6 ಗಂಟೆಗೆ
1: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. 12ನೇ ಶತಮಾನದಲ್ಲಿ ಭವಿ ಭಕ್ತನಾದದ್ದನ್ನ, ವ್ಯಕ್ತಿ ಶಕ್ತಿಯಾದದ್ದನ್ನ, ಸಾಮಾನ್ಯ ಅಸಾಮಾನ್ಯನಾದ

ಅರಿವುಳ್ಳವನಾದದ್ದನ್ನ, ದೆವ್ವದಂತಹ ವ್ಯಕ್ತಿ ದೇವನಾದದ್ದನ್ನ, ಹೀಗೆ ಪ್ರತಿಯೊಬ್ಬರು ಪರಿವರ್ತಿತರಾದದ್ದನ್ನ ಕಾಣಬಹುದಾಗಿದೆ. ಅದೊಂದು ಸಮ್ಯಕ್ ಜ್ಞಾನದ ಕ್ರಾಂತಿಯ ಸಮಯ ಎನ್ನಬಹುದಾಗಿದೆ. ಜಾತಿ, ಧರ್ಮ, ಕುಲ, ಗೋತ್ರ, ಹೆಣ್ಣು ಗಂಡು ಎನ್ನುವ ಭೇದವಿಲ್ಲದೆ ಸರ್ವರು ಶರಣತ್ವದೆಡೆಗೆ ಸಾಗಿದ ಶರಣರ ಯುಗವದು ಎನ್ನಬಹುದು. ತಮ್ಮ ಅನುಭಾವವನ್ನು ವಚನಗಳೆಂಬ ಶ್ರೇಷ್ಠ ನುಡಿ ಕಟ್ಟುಗಳಲ್ಲಿ ಕಟ್ಟಿಕೊಟ್ಟ ಕಾಲವದು. ಅಂತಹ ಅನುಪಮವಾದಂತಹ ಅತ್ಯಮೂಲ್ಯವಾದಂತಹ ವಚನಗಳನ್ನು ಜನ ಮಾನಸಕ್ಕೆ ತಿಳಿಸಲೆಂದೇ ಜನ ಧ್ವನಿಯವರು ಹಮ್ಮಿಕೊಂಡಂತಹ ಕಾರ್ಯಕ್ರಮ ವಚನ ವೈಭವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ಪ್ರಸಾರ ಮಾಡುತ್ತಾ ಅದಕ್ಕಾಗಿ ಸಮಯವನ್ನು ನೀಡಿರುವ ಜನ ಧ್ವನಿಯವರಿಗೆ ಹೃದಯಪೂರ್ವಕ ವಂದನೆಗಳು. ಕೇಳುಗರು ಕೂಡ ಅಷ್ಟೇ ಇಷ್ಟಪಟ್ಟು ಆಲಿಸುತ್ತಿರುವುದು, ಇತರರಿಗೆ ಆಲಿಸುವಂತೆ ತಿಳಿಸುತ್ತಿರುವುದು ಜನಧ್ವನಿಯವರ ಕಾರ್ಯಕ್ರಮಕ್ಕೆ ತಾವು ನೀಡುವ ಪ್ರೋತ್ಸಾಹ ಎಂದರೆ ತಪ್ಪಾಗಲಾರದು. ಹಾಗಾಗಿಯೇ ಈ ಕಾರ್ಯಕ್ರಮ 37 ಸಂಚಿಕೆಯನ್ನು ದಾಟಿ 38 ಸಂಚಿಕೆಗೆ ಕಾಲಿಡುತ್ತಿದೆ. ಕಳೆದ 37 ಸಂಚಿಕೆಯಲ್ಲಿ ಅಮುಗಯ್ಯ ರಾಯಮ್ಮನವರ ವಚನಗಳನ್ನು ಶ್ರದ್ಧೆಯಿಂದ ಕೇಳಿ ತಿಳಿದು ಚಿಂತನೆ ಮಾಡಿದ್ದು ಖುಷಿ ತಂದಿದೆ. ಒಂದಷ್ಟು ವಚನ ವಿಚಾರಗಳನ್ನು ಅರಿತರೆ ಮಾನಸಿಕ ನೆಮ್ಮದಿ ಸಿಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರಸ್ತುತ ಜಗತ್ತಿನಲ್ಲಿ ಜನರು ಒತ್ತಡಕ್ಕೆ ಒಳಗಾಗಿ ಏನನ್ನೋ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಕೊನೆಯ ಪಕ್ಷ ಮನೆಯಲ್ಲಿನ ಹಿರಿಯರು, ಮಕ್ಕಳು ಇವರುಗಳ ಮಾತುಗಳನ್ನೇ ಕೇಳಿಸಿಕೊಳ್ಳುವಷ್ಟು ತಾಳ್ಮೆಯೇ ಇಲ್ಲ ಎನ್ನುತ್ತದೆ. ಇನ್ನು ವಚನಗಳನ್ನು ಕೇಳಿಸಿಕೊಳ್ಳಲು ಸಾಧ್ಯವೇ? ಆದರೆ ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಕೆಲವರಾದರೂ ತಮ್ಮ ಸಮಯವನ್ನ ವಚನ ವಿಚಾರವನ್ನ ಆಲಿಸಲು ಮೀಸಲಿಟ್ಟಿರುವುದು, ಅಲ್ಲಿ ಬರುವಂತಹ ವಿಷಯಗಳನ್ನು ಚರ್ಚಿಸುವಡೆಗೆ ಸಾಗಿರುವುದು ಜನಧ್ವನಿಯವರ ಕಾರ್ಯಕ್ರಮಕ್ಕೆ ಸಂದ ಗೌರವ ಎನ್ನಬಹುದಾಗಿದೆ. ಇಂದಿನ 38 ಸಂಚಿಕೆಯಲ್ಲಿ ಶರಣ ಸಕಲೇಶ ಮಾಧರಸರ ವಚನಗಳ ವಿಚಾರವನ್ನ ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 9 ಆವೃತ್ತಿಯಲ್ಲಿ ಡಾಕ್ಟರ್ ಬಿಆರ್ ಹಿರೇಮಠರವರು ಸಕಲೇಶ ಮಾಧರಸರ 133 ವಚನಗಳನ್ನು ಸಂಗ್ರಹ ಮಾಡಿ ಆಸಕ್ತ ಓದುಗ ಬಂಧುಗಳಿಗೆ ಉಣಬಡಿಸಿದ್ದಾರೆ. ಸಕಲೇಶ ಮಾಧರಸರು ಪರಮ ಶಿವಭಕ್ತರು. ಸಂಗೀತದಲ್ಲಿ ಆಸಕ್ತಿ ಇರುವ ಬಗ್ಗೆ ವಚನಗಳನ್ನು ಓದಿದಾಗ ತಿಳಿದು ಬರುತ್ತದೆ. ವೀಣಾದಿ ವಾದ್ಯಗಳನ್ನು ನುಡಿಸಿ ತನ್ನ ಭಕ್ತಿ ಸೇವೆಯನ್ನ ಭಗವಂತನಿಗೆ ಅರ್ಪಿಸುತ್ತಿದ್ದುದು ಕೂಡ ಕಂಡುಬರುತ್ತದೆ. ಸಕಲೇಶ ಮಾಧರಸರನ್ನು ಕುರಿತು ಬಸವ ಪುರಾಣ, ಶಿವತತ್ವ ಚಿಂತಾಮಣಿ, ಗುರು ರಾಜಚರಿತೆ, ವೀರಶೈವಾಮೃತ ಮಹಾಪುರಾಣ, ರಾಘವಾಂಕ ಚರಿತೆ, ಹೀಗೆ ಇಲ್ಲೆಲ್ಲ ಇವರ ಬಗ್ಗೆ ನಿರೂಪಿತವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಇದು ಅವರ ಘನ ಮಹಿಮೆಯನ್ನು ಎತ್ತಿ ಹಿಡಿಯುತ್ತವೆ. ಸಕಲೇಶ ಮಾಧರಸರು ಭಕ್ತಿ ಭಂಡಾರಿ ಬಸವಣ್ಣನವರಂತೆ ಎಲ್ಲ ವಿಷಯಗಳನ್ನು ಸ್ವವಿಮರ್ಶಾತ್ಮಕವಾಗಿ ವಚನಗಳ ಮೂಲಕ ತಿಳಿಸಿದ್ದಾರೆ. ಅವರ ವಚನಗಳಲ್ಲಿ ಆಚಾರ ವಿಚಾರ, ತತ್ವಬೋಧನೆ, ಭಕ್ತಿಯ ಶ್ರೇಷ್ಠತ್ವ, ಅಹಂಕಾರ ನಿರಸನ, ಹೀಗೆ ಹಲವು ವಿಷಯಗಳ ಬಗೆಗಿನ ವಿಚಾರ ಪ್ರತಿಪಾದನೆಗೊಂಡಿದೆ. ಇಂತಹ ಶ್ರೇಷ್ಠರ ಕೆಲವು ವಚನಗಳನ್ನು ಅರಿಯಲು ಪ್ರಯತ್ನ ಪಡೋಣ. ಸಕಲೇಶ ಮಾಧರಸರಿಗೆ ಶರಣರ ಸತ್ಕುಲವೆಂದರೆ ಅತ್ಯಂತ ಭಕ್ತಿ ಎನ್ನುವುದು ಅವರ ಅನೇಕ ವಚನಗಳನ್ನು ಗಮನಿಸಿದಾಗ ತಿಳಿದು ಬರುತ್ತದೆ. ಒಂದು ವಚನ ಹೀಗಿದೆ: ಬಸವಣ್ಣನ ಭಕ್ತಿ ಪ್ರಸಾದವ ಕೊಂಡೆನಯ್ಯ, ಚನ್ನ ಬಸವಣ್ಣನ ಜ್ಞಾನ ಪ್ರಸಾದವ ಕೊಂಡೆನಯ್ಯ, ಪ್ರಭುದೇವರ ಭಯಲ ಪ್ರಸಾದವ ಕೊಂಡೆನಯ್ಯ, ಮಡಿವಾಳಯ್ಯನ ಕರುಣ ಪ್ರಸಾದವ ಕೊಂಡೆನಯ್ಯ, ಸಿದ್ದರಾಮಯ್ಯನ ನಿರ್ಮಲ ಪ್ರಸಾದವ ಕೊಂಡೆನಯ್ಯ, ಮರುಳ ಶಂಕರ ದೇವರ ಪ್ರಸನ್ನ ಪ್ರಸಾದವ ಕೊಂಡೆನಯ್ಯ, 770 ಅಮರ ಗಣಗಳ ಪರಮ ಪ್ರಸಾದವ ಕೊಂಡು ಆನು ಬದುಕಿದನಯ್ಯ ಸಕಲೇಶ್ವರ, ಆನು ಬದುಕಿದನಯ್ಯ ಸಕಲೇಶ್ವರ. ಇಲ್ಲಿ ಮಾಧರಸರು ಪ್ರಸಾದದ ಮಹಿಮೆಯನ್ನು ಎತ್ತಿ ತೋರಿಸಿದ್ದಾರೆ. ನಾವು ಪ್ರಸಾದವೆಂದರೆ ದೇವರಿಗೆ ಅರ್ಪಿತವಾದಂತಹ ಹಾಲು, ಹಣ್ಣು, ಅನ್ನ, ನೀರು, ಆಹಾರವೆನ್ನುವ ನೈವೇದ್ಯವನ್ನು ಭಕ್ತಿಯಿಂದ ಸ್ವೀಕರಿಸುವುದನ್ನು ಪ್ರಸಾದವೆಂದು ಭಾವಿಸಿದ್ದೇವೆ. ಸರಿ ಇರಬಹುದು, ಆದರೆ ಸಕಲೇಶ ಮಾಧರಸರು ಹೇಳುವುದೇ ಬೇರೆ. ಅವರು ಪ್ರಸಾದವನ್ನು ಭಕ್ತಿ ಪ್ರಸಾದ, ಜ್ಞಾನ ಪ್ರಸಾದ, ಬಯಲ ಪ್ರಸಾದ, ಕರುಣ ಪ್ರಸಾದ, ನಿರ್ಮಲ ಪ್ರಸಾದ, ಪ್ರಸನ್ನ ಪ್ರಸಾದ, ಪರಮ ಪ್ರಸಾದವೆಂದು ಸಪ್ತ ಪ್ರಸಾದಗಳ ಬಗ್ಗೆ ತಿಳಿಸುತ್ತಾರೆ. ಹೀಗೆ
ಏಳು ರೀತಿಯ ಪ್ರಸಾದಗಳು

ಅನುಪಮ ಶಕ್ತಿಯನ್ನು ಹೊಂದಿವೆ ಎನ್ನುತ್ತಾರೆ. ಆ ಪ್ರಸಾದದ ಗುಣತತ್ವಗಳನ್ನು ಮೈಗೂಡಿಸಿಕೊಂಡಿದ್ದವರಿಂದಲೇ ಅದನ್ನು ಸ್ವೀಕರಿಸಿದೆ ಎನ್ನುತ್ತಾರೆ. ಭಕ್ತಿಗೆ ಶ್ರೇಷ್ಠರಾಗಿ ಭಕ್ತಿ ಭಂಡಾರಿ ಎಂದೇ ಹೆಸರಾದಂತಹ ಬಸವಣ್ಣನವರಿಂದಲೇ ಭಕ್ತಿ ಪ್ರಸಾದವನ್ನು ಪಡೆದೆ ಎನ್ನುತ್ತಾರೆ. ಜ್ಞಾನಕ್ಕೆ ಹೆಸರಾಗಿ ಅವಿರಳ ಜ್ಞಾನಿ ಎಂದೇ ಖ್ಯಾತರಾದಂತಹ ಚನ್ನ ಬಸವಣ್ಣನವರಿಂದ ಜ್ಞಾನ ಪ್ರಸಾದವನ್ನು ಸ್ವೀಕರಿಸಿದೆ ಎನ್ನುತ್ತಾರೆ. ಭಯಲ ಮೂರ್ತಿ ಪ್ರಭುದೇವರಿಂದ ವಿಶಾಲತ್ವದ ಗುಣಗಳನ್ನು ಕಲಿಯುವ ಮೂಲಕ ಭಯಲ ಪ್ರಸಾದವ ಕಂಡುಕೊಂಡೆ ಎನ್ನುತ್ತಾರೆ. ಪ್ರತಿಯೊಬ್ಬ ಶರಣರನ್ನು ಅತ್ಯಂತ ಕರುಣೆಯಿಂದ ಕಂಡು ಅವರ ವಸ್ತ್ರಗಳನ್ನು ಮಡಿ ಮಾಡಿ ಮಾಡುವ ಕಾಯಕ ಮೂರ್ತಿ ಮಡಿವಾಳ ಮಾಚಿದೇವರಿಂದ ಕರುಣ ಪ್ರಸಾದವ ಸ್ವೀಕರಿಸಿದೆ ಎನ್ನುತ್ತಾರೆ. ಕರ್ಮಯೋಗಿ ಎಂದ ಖ್ಯಾತರಾದಂತಹ ಸಿದ್ಧರಾಮರು ತಮ್ಮ ನಿರ್ಮಲ ಮನದಿಂದ ಸರ್ವರ ಒಳಿತಿಗಾಗಿ ಕೆರೆಕಟ್ಟೆಗಳನ್ನು ಕಟ್ಟಿಸಿ ದೇವಾಲಯಗಳನ್ನು ನಿರ್ಮಿಸಿ ಸಾಲು ಮರಗಳನ್ನು ಬೆಳೆಸಿ ಛತ್ರ ಚಾವಡಿಗಳನ್ನು ತೆರೆದು ಸಕಲರಿಗೂ ಒಳಿತನ್ನು ಬಯಸುತ್ತಿದ್ದರು. ಅಂತಹ ನಿರ್ಮಲತ್ವದ ಶರಣರಿಂದ ನಿರ್ಮಲ ಪ್ರಸಾದವನ್ನು ಪಡೆದೇ ಎನ್ನುತ್ತಾರೆ. ಯಾವಾಗಲೂ ಶರಣರು ವಕ್ಕು ಮಿಕ್ಕ ಪ್ರಸಾದವನ್ನು ಸ್ವೀಕರಿಸಿ ಅತ್ಯಂತ ಸಂತೃಪ್ತ ಭಾವದಿಂದ ಇದ್ದಂತಹ ಮರುಳು ಶಂಕರ ದೇವರಿಂದ ಪ್ರಸನ್ನ ಚಿತ್ತವನ್ನ ಧರಿಸಿ ಪ್ರಸನ್ನತೆಯಿಂದ ಇರುವಂತಹ ಪ್ರಸನ್ನ ಪ್ರಸಾದವನ್ನ ಪಡೆದೆ ಎನ್ನುತ್ತಾರೆ. ಅಂದು 770 ಶಿವ ಸಾಯುಜ್ಯವನ್ನು ಹೊಂದಿದ್ದಂತಹ ಶರಣರಿದ್ದರೆಂದು ಅನೇಕ ವಚನಗಳು ಶರಣ ಧರ್ಮದ ಕೃತಿಗಳು ತಿಳಿಸುತ್ತವೆ. ಆ ಎಲ್ಲ ಶರಣರ ತಪಸ್ಸಿನ ಸಾಧನೆಯ ಶಕ್ತಿಯಿಂದ ಉದಯಿಸಿದಂತಹ ಪ್ರಾರಂಭ ಪ್ರಸಾದವನ್ನು ಸ್ವೀಕರಿಸಿ ಬದುಕಿದೆ ಎನ್ನುತ್ತಾರೆ ಮಾದರಸರು. ಹೀಗೆ ಮಾದರಸರು ಶಿವಶರಣರ ಸಂಘವನ್ನ ಅಪ್ಪಿ ಒಪ್ಪಿ ಅವರಲ್ಲಿರುವಂತಹ ವಿಶೇಷ ಶಕ್ತಿಯನ್ನು ಅರಿತು ಆಚರಿಸಿ ಬದುಕುತ್ತಾ ಇದ್ದೇನೆ ಎನ್ನುತ್ತಾರೆ ಮಾದರಸರು. ಎಂತಹ ಶ್ರೇಷ್ಠ ವ್ಯಕ್ತಿತ್ವ ಮಾದರಸರದು. ಇನ್ನೊಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ: ಭಕ್ತನೆಂಬೆನು ಬಸವಣ್ಣನ, ಐಕ್ಯನೆಂಬೆನು ಚಿಕ್ಕಣ್ಣನ, ಶರಣರೆಂಬೆನು ಪ್ರಭುದೇವರ, ಹಿಂದೆ ಆದವರಿಲ್ಲ ಮುಂದೆ ಆಹವರಿಲ್ಲ, ಸಕಲೇಶ್ವರ ದೇವ ನಿಮ್ಮ ಶರಣರು ಮೂವರೇ. ಮಾದರಸರು ಹೀಗೆ ಹೇಳುವ ಮೂಲಕ ಚನ್ನ ಬಸವಣ್ಣನವರು ಮತ್ತು ಪ್ರಭುದೇವರವರು ಈ ಮೂವರು ಅಂದಿನ ಸಮಾಜದಲ್ಲಿ ಎಂತಹ ಶ್ರೇಷ್ಠ ಸ್ಥಾನವನ್ನು ಹೊಂದಿದ್ದರು ಎನ್ನುವುದನ್ನು ವಚನ ಸಾಹಿತ್ಯದಲ್ಲಿ ತಿಳಿಸಿಬಿಡು. ಮಾದರಸರು ಹೇಳುತ್ತಾರೆ, ಇವರಂತೆ ಹಿಂದೆ ಆದವರಿಲ್ಲ, ಇವರಂತೆ ಮುಂದೆ ಆಗುವವರಿಲ್ಲ, ಇವರು ಮೂವರೇ ನಿಜ ಶರಣರು ಎಂದು ಹೇಳುವ ಮೂಲಕ ಅವರ ಮೇಲಿನ ಭಕ್ತಿಯ ಅಭಿಮಾನವನ್ನು ತಿಳಿಸುವ ಮೂಲಕ ಮೂವರನ್ನು ಕೊಂಡಾಡಿದ್ದಾರೆ. ಹೌದು, ಈ ಮೂವರು ಭಕ್ತಿ ಜ್ಞಾನ ವೈರಾಗ್ಯಕ್ಕೆ ಅನುಕ್ರಮವಾಗಿ ಶ್ರೇಷ್ಠ ವ್ಯಕ್ತಿತ್ವವನ್ನ ಬಿಂಬಿಸುವ ಮೂಲಕ ಅದರ ಸಂಕೇತವಾಗಿದ್ದಾರೆ. ಹಾಗಾಗಿ ಅವರು ಮುಂದೆ ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ: ಮಾಡುವ ಭಕ್ತಂಗೆಯು ಕೊಡುವ ದೇವಂಗೆಯು ಎಂದೆಂದಿಗೂ ಕೇಡಿಲ್ಲ ನೋಡ, ಮಾಡಿಬೋ ಮಾಡಿಬೋ, ಎನಗೆ ಲೇಸಾಹಿತ್ತು, ಹೋಗಿತ್ತೆಂಬ ಚಿಂತೆ ಬೇಡ, ಇದ್ದಿತ್ತೆಂಬ ಸಂತೋಷ ಬೇಡ, ಸಕಲೇಶ್ವರ ದೇವರನ್ನ ದೇವರನ್ನರಿದು ಸಲಹುವನಾಗಿ. ಹೀಗೆ ಮಾದರಸರು ಭಗವಂತನನ್ನು ಪೂಜಿಸುವ ಭಗವಂತನನ್ನು ಅರ್ಚಿಸುವ ಕೆಲಸವನ್ನ ನೀವು ಮಾಡಿ, ಆದರೆ ಭಗವಂತ ಅವ ಏನು ಮಾಡಬೇಕೋ ಅದನ್ನು ಮಾಡುತ್ತಾನೆ, ಹೀಗೆ ಮಾಡಬೇಕೆಂದು ಕೂರಬೇಡಿ, ಅವನ ಮೇಲೆ ವಿಶ್ವಾಸವಿರಲಿ ನಂಬಿಕೆ ಇರಲಿ, ಏನಾದರೂ ನಷ್ಟವಾದರೆ ನಷ್ಟವಾಯಿತೆಂದು ದುಃಖಿಸಬೇಡಿ, ಲಾಭವಾಯಿತೆಂದರೆ ಲಾಭವಾಯಿತೆಂದು ಅತ್ಯಂತ ಅತಿಯಾದ ಸಂತೋಷ ಪಡಬೇಡಿ, ಸದಾ ಭಗವಂತ ಸಲಹುನೆಂಬ ಆತ್ಮವಿಶ್ವಾಸದ ಆನಂದದಲ್ಲಿ ಇರು ಎಂದು ಬಿಡುತ್ತಾರೆ. ದುಃಖ ಅದು ಭಗವಂತನೇ ಕರುಣಿಸಿದ್ದು, ಸುಖ ಅದು ಕೂಡ ಭಗವಂತನೇ ಕರುಣಿಸಿದ್ದು, ಹೀಗೆ ಎರಡನ್ನೂ ಕರುಣಿಸಿದವ ಭಗವಂತ ಎಂದು ನಿರ್ಮಲ ಭಾವದಿಂದ ಶುದ್ಧ ಮನದಿಂದ ಇರು ಎನ್ನುತ್ತಾರೆ ಸಕಲೇಶ ಮಾದರಸರು. ಮಾದರಸರ ಚಿಂತನೆ ಈ ಜಗತ್ತಿಗೆ ಪ್ರಸ್ತುತ ಬೇಕಾಗಿದೆ, ಏಕೆಂದರೆ ಎಲ್ಲರೂ ಕೂಡ ಅವರವರ ಒಳಿತಿಗಾಗಿಯೇ ಭಗವಂತನಿರಬೇಕು ಎಂದು ಭಾವಿಸಿ ಅದಕ್ಕಾಗಿ ಅವನನ್ನು ಪೂಜಿಸುವ ಕ್ರಿಯೆ ನಿರ್ವಿಘ್ನವಾಗಿ ನಡೆಯುತ್ತಿದೆ. ಅದರಿಂದ ಮನುಷ್ಯ ಹೊರಬಂದು ಎಲ್ಲವೂ ಭಗವಂತನ ಇಚ್ಛೆ ಅವನ ಕರುಣೆ ಎನ್ನುವ ಭಾವದತ್ತದೆಡೆಗೆ ಬಂದರೆ ಸಕಲರದರಲ್ಲೂ ಶಾಂತಿ ತೃಪ್ತಿ ನೆಮ್ಮದಿಯನ್ನು ಕಾಣುವ ಭಾವ ಮೂಡಿಬರುತ್ತದೆ ಎನ್ನುತ್ತಾರೆ ಸಕಲೇಶ್ವರ ಮಾದರೇಶ್ವರು. ಇದನ್ನೇ ತಿಳಿಸುವ ಒಂದು ವಚನ ಹೀಗಿದೆ:
ಮೆಳೆಯ ಮೇಲೆ ಕಲ್ಲನ್ನಿಕ್ಕಿದೆ ಮೆಳೆ ಭಕ್ತನಾಗಬಲ್ಲದೆ.

ದೇವನ್ನಿಕ್ಕಿ ಮೈಯನ್ನೊರೆಸಿದಡೆ ಪಶುಗಳೆಲ್ಲ ಮೆಚ್ಚುವವು. ಅನ್ನವನ್ನಿಕ್ಕಿ ಹಿರಣ್ಯವ ಕೊಟ್ಟಡೆ ಜಗವೆಲ್ಲ ಹೊಗಳುವುದು. ಒಳಗನರಿದು ಹೊರಗೆ ಮೆರೆದವರ ಎನಗೆ ತೋರಿಸ, ಎನಗೆ ತೋರಿಸ ಸಕಲೇಶ್ವರ ದೇವ, ಸಕಲೇಶ್ವರ ದೇವ. ಎಂತಹ ವಚನ! ಮಾದರಸರು ಹೇಳುತ್ತಾರೆ, ಮೇವನ್ನು ನೀಡಿ ಅಂದ್ರೆ ಹುಲ್ಲನ್ನು ನೀಡಿ ಪ್ರೀತಿಯಿಂದ ಮೈ ದಡವಿದರೆ ಹಸುಗಳೆಲ್ಲ ಅವನನ್ನು ಹೆಚ್ಚಿಸುವವು. ಹೌದಲ್ಲವೇ? ಅದೇ ರೀತಿ ಬಂದ ಅತಿಥಿಗೆ ಊಟವನ್ನ ಹಾಕಿ ಹೋಗುವಾಗ ಬಂಗಾರದ ನಾಣ್ಯಗಳನ್ನು ಕೊಟ್ಟು ಕಳಿಸಿದರೆ ಹರಸಿ ಹಾರೈಸಿ ಹೊಗಳಿ ಹೋಗುವರಲ್ಲದೆ ಹಾಗೆಯೇ ಹೋಗುವರೇ ಎಂದು ಪ್ರಶ್ನೆ ಮಾಡುತ್ತಾರೆ. ಇದು ಸಹಜ ಗುಣ ಎನ್ನುತ್ತಾರೆ. ಹಾಗಾಗಿ ಅವರು ಹೇಳುತ್ತಾರೆ, ಮೆಳೆಯ ಮೇಲೆ ಕಲ್ಲು ಇಟ್ಟರೆ ಅದನ್ನು ಭಕ್ತನೆಂದು ಹೇಳಬಹುದೇ ಎನ್ನುತ್ತಾರೆ. ಅಂದರೆ ಮೆಳೆ ಅಂದರೆ ಅದು ಒಂದು ಜೀವಿ, ಬೆಳೆಯುತ್ತದೆ, ಹೂವು ಕಾಯಿ ಹಣ್ಣುಗಳನ್ನು ಬಿಡುತ್ತದೆ. ಅದರಂತೆ ಮನುಷ್ಯನು ಒಂದು ಜೀವಿ, ಅವನಿಗೆ ಲಿಂಗವನ್ನು ಕಟ್ಟಿದರೆ ಮೆಳೆ ಹೇಗೆ ಭಕ್ತನಾಗಲು ಸಾಧ್ಯವಿಲ್ಲವೋ ಅದೇ ರೀತಿ ಅವನು ಕೂಡ ಭಕ್ತನಾಗಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಯಾರು ಒಳಗನ್ನ ಅಂದರೆ ಅಂತರಂಗದ ಗುಣಗಳನ್ನು ಅರಿತು ಹೊರಗಿನ ಡಾಂಬಿಕ ಪ್ರಪಂಚವನ್ನು ಮರೆಯುತ್ತಾರೋ ಅವರು ಮಾತ್ರ ನಿಜಭಕ್ತರು. ಇಂತಹ ನಿಜಭಕ್ತರನ್ನ ಎನಗೆ ತೋರಿಸು ಎನ್ನುತ್ತಾರೆ ಮಾದರಸರು. ಹೌದು, ಇಂದು ಸಮಾಜದಲ್ಲಿ ಹಣ ಆಸ್ತಿ ವಗೈರೆಗಳನ್ನು ನೀಡುವವರ ಮೇಲೆ ಅಪಾರವಾದ ಪ್ರೀತಿ ಇದೆ. ಯಾರು ಪ್ರೀತಿ ಪ್ರೇಮ ಕರುಣೆ ಒಳ್ಳೆಯ ಮಾತುಗಳನ್ನು ನೀಡುವರೋ ಅವರನ್ನು ಜನ ದೂರೀಕರಿಸುತ್ತಾರೆ. ಅವರದು ಬರೀ ಮಾತು, ಅವರಿಂದ ಏನೂ ಪ್ರಯೋಜನವಿಲ್ಲ ಎಂದು ಭಾವಿಸುತ್ತಾರೆ. ಇಂತಹವರ ಸಂಖ್ಯೆ ಹೆಚ್ಚುತ್ತಿದೆ. ತಂದೆ ತಾಯಿಗಳು ಈ ಜಗತ್ತಿಗೆ ನಮ್ಮನ್ನು ಕೊಟ್ಟಿದ್ದಾರೆ ಎಂದೂ ಅರಿಯದೆ ಅವರು ನಮಗೆ ಏನನ್ನು ಕೊಟ್ಟಿದ್ದಾರೆ, ಆಸ್ತಿ ವಗೈರೆ ಹಣಕಾಸನ್ನು ಕೊಟ್ಟಿದ್ದಾರಾ ಎಂದು ಪ್ರಶ್ನಿಸುವಂತಹ ಮಕ್ಕಳೇ ಹೆಚ್ಚಾಗುತ್ತಿದ್ದಾರೆ. ಅದಕ್ಕಾಗಿ ತಂದೆ ತಾಯಿಗಳನ್ನು ದೂರ ತಳ್ಳುವಂತಹ ಮಕ್ಕಳು ಕೂಡ ಇದ್ದಾರೆ. ಇದೇ ವಿಷಯವನ್ನು ಒಳಗೊಂಡಂತಹ ಮಾದರಸರು ಒಂದು ವಚನ ಹೀಗಿದೆ, ಆಚಾರವ ನುಡಿವೆ ಅನಾಚಾರವ ನಡೆವೆ, ನಮಗೆ ನಿಮಗೆ ಪ್ರಸಾದ ಸ್ವಾಯಿತ ನೋಡ, ನಾನು ಭಕ್ತನೆಂಬೆ ನುಡಿಗೆ ಸಕಲೇಶ್ವರ ದೇವ ಆ ನುಡಿಗೆ ನಗುವ ಎನ್ನುತ್ತಾರೆ. ಪ್ರತಿಯೊಬ್ಬರೂ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಎಂದು ಒಳಿತನ್ನ ಮಾತ್ರ ನುಡಿಯುತ್ತಾರೆ. ಆದರೆ ಅವರು ಹಾಗೆ ಮಾಡದೆ ಅವರು ನುಡಿದದ್ದನ್ನು ಬಿಟ್ಟು ಬೇರೆಯದನ್ನೇ ಮಾಡುತ್ತಾರೆ. ಇದು ಎಷ್ಟು ಸರಿ ಎನ್ನುತ್ತಾರೆ ಮಾದರಸರು. ಕೇವಲ ಪ್ರಸಾದವ ಸ್ವೀಕರಿಸಿ ಹೊಟ್ಟೆ ತುಂಬಿಸಿಕೊಂಡರೆ ಸಾಲದು, ಭಕ್ತನಂತೆ ನಡೆ ನುಡಿ ಇರಬೇಕು. ಇಲ್ಲವಾದಲ್ಲಿ ಇಂತಹ ವೇಷಧಾರಿತ್ವಕ್ಕೆ ನಮ್ಮ ದೇವ ನಗುವ ಎನ್ನುತ್ತಾರೆ. ಹೀಗೆ ಮಾದರಸರ ಆನುಭಾವಿಕ ಚಿಂತನೆ ಸಾಗುತ್ತದೆ. ಒಂದೆಡೆ ಮಾದರಸರು ಹೇಳುತ್ತಾರೆ, ಆಶೆಯಿಂದ ಬಿಟ್ಟು ಕಿರಿಯರಿಲ್ಲ, ನಿರಾಶೆಯಿಂದ ಬಿಟ್ಟು ಹಿರಿಯರಿಲ್ಲ, ದಯದಿಂದ ಬಿಟ್ಟು ಧರ್ಮವಿಲ್ಲ, ವಿಚಾರದಿಂದ ಬಿಟ್ಟು ಸಹಾಯಿಗಳಿಲ್ಲ, ಸಚರಾಚರಕ್ಕೆ ಸಕಲೇಶ್ವರನಿಂದ ಬಿಟ್ಟು ದೈವವಿಲ್ಲ ನೋಡ, ಸಚರಾಚರಕ್ಕೆ ಸಕಲೇಶ್ವರನಿಂದ ಬಿಟ್ಟು ದೈವವಿಲ್ಲ ನೋಡ ಎನ್ನುತ್ತಾರೆ ಮಾದರಸರು. ಈ ವಚನದಲ್ಲಿ ಬಹಳ ಸುಂದರವಾಗಿ ಯಾವುದು ಹೆಚ್ಚು ಯಾವುದು ಕಡಿಮೆ, ಯಾವುದನ್ನು ಹಿಡಿಯಬೇಕು ಯಾವುದನ್ನು ಬಿಡಬೇಕು, ಯಾವುದು ಒಳಿತು ಯಾವುದು ಕೆಡುಕು ಎನ್ನುವುದನ್ನು ಅತ್ಯಂತ ಸೂಕ್ಷ್ಮವಾದಂತಹ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಇದು ಅವರ ಅನುಭವದ ಆಳವನ್ನು ತೋರಿಸುತ್ತದೆ. ಮಾದರಸರು ಹೇಳುತ್ತಾರೆ, ಆಸೆ ಎನ್ನುವುದು ಪ್ರತಿಯೊಬ್ಬ ಕಿರಿಯನಲ್ಲೂ ಇದ್ದೇ ಇರುತ್ತದೆ ಎನ್ನುತ್ತಾರೆ. ಹಾಗಾಗಿ ಆಸೆ ಎನ್ನುವುದೇ ಅತ್ಯಂತ ಚಿಕ್ಕದು, ಅದನ್ನು ಹಿಡಿಯುವುದಾದಲ್ಲಿ ನೀನು ಎಷ್ಟು ಚಿಕ್ಕವ ಎನ್ನುವುದನ್ನು ತೋರಿಸುತ್ತದೆ ಎಂದು ಬಿಡುತ್ತಾರೆ. ಇದು ಬಹಳ ಸೂಕ್ಷ್ಮ ವಿಚಾರ. ಹಾಗಾಗಿ ಅದನ್ನು ತ್ಯಜಿಸು ಎನ್ನುತ್ತಾರೆ. ಹಾಗೆಯೇ ನಿರಾಸೆ ಎನ್ನುವುದು ಪ್ರತಿಯೊಬ್ಬ ಹಿರಿಯನಲ್ಲೂ ಇರುತ್ತದೆ ಎನ್ನುತ್ತಾರೆ. ಇಲ್ಲಿ ನಿರಾಸೆ ಎಂದರೆ ಬದುಕುವ ಆಸೆ ಇಲ್ಲದ್ದು ಎನ್ನುವ ಅರ್ಥ. ಹೌದು, ಪ್ರತಿಯೊಬ್ಬ ಹಿರಿಯನಿಗೂ ತಾರು ಕಿರಿಯನಾಗಿದ್ದಾಗ ಇದುವ ಬದುಕುವ ಆಸೆ, ಹಿರಿಯನಾದಾಗ ಇರುವುದಿಲ್ಲ. ಏಕೆಂದರೆ ಆ ಬದುಕುವ ಉತ್ಸಾಹ, ಆ ಜೀವನದ ಒಲುಮೆ, ಬದುಕಿನ ಪ್ರೀತಿ ಇವೆಲ್ಲವೂ ಜೀವನ ಜಂಜಾಟದಲ್ಲಿ ನಮ್ಮವರೆನ್ನುವರು ನಮ್ಮನ್ನು ಗಮನಿಸುವ ತಾತ್ಸಾರದ ನೀತಿಯಲ್ಲಿ ನಶಿಸಿ ಹೋಗಿರುತ್ತದೆ. ಹಾಗಾಗಿ ನಿರಾಸೆ ಎನ್ನುವುದು ನಮ್ಮಲ್ಲಿ ಬರಬಾರದು ಎನ್ನುವುದು ಮಾದರಸರ ಚಿಂತನೆಯಾಗಿದೆ. ಧರ್ಮ ಎಂದರೆ ಅದರಲ್ಲಿ ದಯೆ ಇರಬೇಕು. ದಯೆ ಇಲ್ಲದಂತಹ ಧರ್ಮ ಅದು ಧರ್ಮವಾಗಲು ಸಾಧ್ಯವಿಲ್ಲವೆನ್ನುತ್ತಾರೆ. ಹಾಗಾಗಿ ದಯೆಯನ್ನು ಇಡಿ, ಇದರ ಮೂಲಕ ಧರ್ಮವನ್ನು ಹಿಡಿದಂತಾಗುತ್ತದೆ ಎನ್ನುತ್ತಾರೆ. ಅದನ್ನು ಬಿಟ್ಟು ಕೇವಲ ನಾನು ಅಂತಹ ಧರ್ಮದವ ಇಂತಹ ಧರ್ಮವ ಎಂದು ಎದೆ ತಟ್ಟಿ ಓಡಾಡಿದರೆ ಸಾಲದು, ದಯೆ ನನ್ನಲ್ಲಿ ಇದೆಯೇ ಎಂದು ಮನೆ ಮುಟ್ಟಿ ಓಡಾಡುವ

ಎನ್ನುತ್ತಾರೆ ಮಾದರಸರು. ಮುಂದೆ ಹೋಗಿ ಹೇಳುತ್ತಾರೆ, ವಿಚಾರವಂತತನವೇ ನಿಜವಾದ ಸಹಾಯ ಎನ್ನುತ್ತಾರೆ. ಅದನ್ನು ಬಿಟ್ಟು ಹಣವನ್ನು ಏನೋ ಕೊಟ್ಟು ಹೋದಲ್ಲಿ ಅದನ್ನು ಸಹಾಯ ಎನ್ನಲಾಗದು ಎನ್ನುತ್ತಾರೆ. ಬಹಳಷ್ಟು ಜನರು ಹೀಗೆ ಮಾಡುತ್ತಾರೆ, ಹಣ ಕೊಟ್ಟು ಹೋಗುತ್ತಾರೆ. ಯಾರೂ ಅತ್ಯಂತ ಸಮಾಧಾನದಿಂದ ವ್ಯಕ್ತಿಯ ದುಃಖ ದುಮ್ಮಾನಗಳನ್ನು ವಿಚಾರ ಮಾಡಿ ಅವನೊಡನಿದ್ದು ಅವನಿಗೆ ಮಾನಸಿಕವಾಗಿ ಧೈರ್ಯ ತುಂಬುವನೋ ಅದೇ ನಿಜವಾದ ಸಹಾಯ, ಅತ್ಯಂತ ಸಹಾಯಿನೀನಾಗು ಎನ್ನುತ್ತಾರೆ ಮಾದರಸರು. ನಿಜವಾಗಲೂ ಮಾದರಸರ ಚಿಂತನೆ ಅದೆಷ್ಟು ಚೆನ್ನ! ಇದು ಅವರ ಅನುಭವದ ಉತ್ತುಂಗತ್ವವನ್ನು ತಿಳಿಸುತ್ತದೆ. ಕೊನೆಗೆ ಅವರು ಹೇಳುತ್ತಾರೆ, ಸಚರಾಚರಕ್ಕೂ ಭಗವಂತನೊಬ್ಬನೇ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಭಗವಂತನಲ್ಲಿ ವಿಶ್ವಾಸವಿಡಿ, ಅವನು ಖಂಡಿತ ಒಳಿತನ್ನು ಮಾಡಬಲ್ಲ ಎನ್ನುತ್ತಾರೆ. ಸಕಲೇಶ ಮಾದರಸರು ಮಹಿಳೆಯರ ಬಗ್ಗೆ ತಮ್ಮದೇ ಆದಂತಹ ಚಿಂತನೆಯನ್ನ ಒಲುಮೆಯನ್ನು ಒಳಗೊಂಡಿರುವುದನ್ನು ನಾವು ಕಾಣಬಹುದಾಗಿದೆ. ಇದನ್ನು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ, ಪರಸತಿಯನಗೆ ತಾಯ ಸಮಾನವಯ್ಯ, ಕನ್ಯಾಸ್ತ್ರೀಯನಗೆ ಸೋದರ ಸಮಾನವಯ್ಯ, ವಿಧವೆಯನಗೆ ಅಮೇಧ್ಯದ ಸಮಾನವಯ್ಯ, ಪುಣ್ಯಾಂಗನೆಯ ಸಂಘವನಿಗೆ ಕುನ್ಯ ಸಮಾನವಯ್ಯ, ದಾಸಿಯ ಸಂಘವನಿಗೆ ಶೂಕರನ ಮಾಂಸದ ಸಮಾನವಯ್ಯ. ಇದಕ್ಕೆ ಹೆಸದೆ ಆಸೆಯ ಮಾಡಿ ತನು ಲೋಭದಿಂದ ಕುಡಿದಡೆ ತನುವ ದಿಗ್ಬಲಿ ಕೊಡುವೆ, ಮನ ಲೋಭದಿಂದ ನೆನೆದಡೆ ರವಿಶೇಷಿಗಳನ್ ಉನ್ನಕ್ಕರ ನರಕದಲ್ಲಿ ಇಕ್ಕಿ ಇರ್ದೆಯಾದಡೆ ನಿನಗೆನ್ನ ಆಣೆಯಯ್ಯ ಸಕಲೇಶ್ವರ ದೇವ. ಎಂತಹ ವಿಚಾರ ಮಾದರಸರದು! ಪ್ರಸ್ತುತ ಸಮಾಜ ಈ ವಚನವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅಂದು ಮಾದರಸರು ಸ್ತ್ರೀಯರನ್ನ ಕಾಣುವ ದೃಷ್ಟಿಕೋನ ಹೇಗಿರಬೇಕು ಎನ್ನುವುದನ್ನು ಅತ್ಯಂತ ವಿಸ್ತಾರವಾಗಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಪರಸತಿಯರನ್ನು ತಾಯಿಯಂತೆ ಕಾಣಬೇಕು ಎನ್ನುತ್ತಾರೆ. ಹೆಣ್ಣು ಮಕ್ಕಳನ್ನು ಸಹೋದರತ್ವದ ಭಾವನೆಯಿಂದ ಗೌರವದಿಂದ ನೋಡಬೇಕು ಎನ್ನುತ್ತಾರೆ. ವಿಧವಾ ಸ್ತ್ರೀಯರ ಬಗ್ಗೆ ಆಸೆಯಾದರೆ ಅದು ತನ್ನ ಮಲವನ್ನು ತಾನೇ ತಿಂದಂತೆ ಎಂದು ಕಟುವಾಗಿ ಬರೆಯುತ್ತಾರೆ. ಸಾಮಾಜಿಕ ಕಾರ್ಯಕ್ಕಾಗಿ ನಿಂತಹ ಮಹಿಳೆಯರನ್ನು ಅಂದು ಪುಣ್ಯಾಂಗನೆಯರು ಎಂದು ಕರೆಯುತ್ತಿದ್ದರು. ಅವರ ಕೆಲಸ ಧಾರ್ಮಿಕೋ ಸಾಮಾಜಿಕೋ ಕಾಯಕ. ಅಂತಹವರನ್ನು ಸಂಘವನ್ನು ಬಯಸಿದ್ದೇ ಆದಲ್ಲಿ ನಾಯಿಯೊಡನೆ ಸಂಘವ ಮಾಡಿದಂತೆ ಎಂದು ಬಿಡುತ್ತಾರೆ. ದೇವರ ಸೇವೆಗಾಗಿ ಗುರು ಸೇವೆಗಾಗಿ ತಮ್ಮ ಬದುಕನ್ನೇ ಮೀಸಲಿಟ್ಟಂತಹವರಿಗೆ ದಾಸಿಯರು ಎನ್ನುತ್ತಿದ್ದರು. ಅಂತಹ ದಾಸಿಯರ ಸಂಘ ಬೇಕೆನಿಸಿದರೆ ನಾಯಿಯ ಮಾಂಸವನ್ನು ತಿಂದಂತೆ ಎಂದು ಬಿಡುತ್ತಾರೆ. ಹೀಗೆ ಎಂತಹ ಸ್ತ್ರೀಯರೇ ಆಗಿರಲಿ ಅವರ ಬಗ್ಗೆ ಗೌರವ ಭಾವವಿರಬೇಕು ಎನ್ನುವುದು ಮಾದರಸರ ಹೃದಯಪೂರ್ವಕ ವಿಚಾರವಾಗಿದೆ. ದೇವ ಇಂತಹ ವಿಷಯಗಳನ್ನು ತಿಳಿದು ಆಸೆ ಮಾಡಿದರೆ ಅಂತಹವರನ್ನ ನರಕದಲ್ಲಿಕ್ಕು ಎಂದು ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾರೆ ಮಾದರಸರು. ಇಂದಿನ ಸಮಾಜ ಮಾದರಸ ಮಾತುಗಳನ್ನ ಅರಿಯಬೇಕಾಗಿದೆ. ಇಂದು ಪ್ರತಿದಿನ ಹೆಣ್ಣಿನ ವಿಚಾರದಿಂದ ಸಾಕಷ್ಟು ಹಿಂಸೆ ನಡೆಯುತ್ತಿದೆ. ಹಾಗಾಗಿ ಸ್ತ್ರೀಯರನ್ನು ನೋಡುವಂತಹ ದೃಷ್ಟಿಕೋನ ಬದಲಾಗಬೇಕಾಗಿದೆ. ಮಹಿಳೆಯು ಕೂಡ ಆತ್ಮಗೌರವದಿಂದ ಬಾಳುವುದನ್ನು ಕಲಿಯಬೇಕಾಗಿದೆ. ಮಾದರಸರು ಜಗತ್ತು ಎತ್ತ ಸಾಗಿದೆ ಎನ್ನುವ ವಿಚಾರದ ಜೊತೆಗೆ ಎತ್ತ ಸಾಗಬೇಕು ಎನ್ನುವುದನ್ನು ತಮ್ಮ ಒಂದು ಪುಟ್ಟ ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ. ದೇಶ ದೇಶಾಂತರವ ತಿರುಗಿ ತೊಳಲಿ ಬಳಲಿ, ಕೆಲರ ಹಳಿದು ಕೆಲರ ಹೊಗಳಿ, ಋತ ಹೊಹಿತ್ಯನ್ನ ಸಂಸಾರ, ಗಿರಿಯ ಶಿಖರದ ಮೇಲೆ ಲಿಂಗ ಧ್ಯಾನದಲ್ಲಿ ಮೌನಿಯಾಗಿರಿಸೆನ್ನ ಸಕಲೇಶ್ವರ ದೇವಯ್ಯ. ಅವರು ಹೇಳುತ್ತಾರೆ, ಮನುಷ್ಯ ದೇಶದಲ್ಲಿ ಎಲ್ಲೆಡೆ ತನ್ನ ಬದುಕಿನ ವ್ಯವಹಾರಕ್ಕಾಗಿ ಸುತ್ತಿ ಸುಳಿಯುತ್ತಿದ್ದಾನೆ, ಸುತ್ತಿ ಸುತ್ತಿ ತೊಳಲಾಟಕ್ಕೆ ಒಳಗಾಗುತ್ತಿದ್ದಾನೆ, ಬದುಕಿನ ಭವಣೆಯಲ್ಲಿ ಬೆಂದು ಬೆಂಡಾಗಿದ್ದಾನೆ, ಬಳಲುತ್ತಿದ್ದಾನೆ. ಬದುಕಿನ ವ್ಯವಹಾರಕ್ಕಾಗಿ ಕೆಲವರನ್ನ ನಿಂದಿಸುತ್ತಾನೆ, ಕೆಲವರನ್ನ ಹೊಗಳುತ್ತಾನೆ. ಈ ರೀತಿ ಮಾಡುವ ಕರ್ಮದಲ್ಲೇ ತನ್ನ ಸಂಸಾರ ಜೀವನವನ್ನು ಮುಂದೆ ತಳ್ಳುತ್ತಾ ಮುಂದೆ ತಳ್ಳುತ್ತಾ ಸಂಸಾರದಲ್ಲೇ ಮುಳುಗಿ ತನ್ನ ಆಯುಷ್ಯವನ್ನ ಅದರಲ್ಲೇ ಕಳೆದುಕೊಂಡು ಬಿಡುತ್ತಿದ್ದಾನೆ. ಇದು ಸರಿಯೇ ಎನ್ನುವುದು ಮಾದರಸರ ಪ್ರಶ್ನೆಯಾಗಿದೆ. ಇದು ಸರಿಯೇ ನ ತಾವು ಕೂಡ ಪ್ರಶ್ನೆ ಮಾಡಿಕೊಳ್ಳಿ. ಅದಕ್ಕಾಗಿ ಅವರು ಹೇಳಿಕೊಳ್ಳುತ್ತಾರೆ, ಗಿರಿಯ ಶಿಖರದ ಮೇಲೆ ಅಂದರೆ ಉನ್ನತ ಜ್ಞಾನದ ಮೇಲೆ ನಿಂದು ಲಿಂಗ ಧ್ಯಾನದಲ್ಲಿ ಅಂದರೆ ಪಾರಮಾರ್ಥ ಚಿಂತನೆಯ ಧ್ಯಾನದಲ್ಲಿ ಮಿಂದು ಮೌನದಲ್ಲಿ ಶಾಂತತ್ವದಲ್ಲಿ ಇರುವುದನ್ನ ಕಲಿಯಬೇಕು ಎನ್ನುತ್ತಾರೆ. ಅದುವೇ ಲೋಕದ ನಿಜ ವ್ಯವಹಾರ ಎಂದು ಬಿಡುತ್ತಾರೆ.
ಮಾದರಸರ ಮಾತುಗಳು.

0: ಬಹಳ ಚೆನ್ನಾಗಿದೆ. ಮಾದರಸರ ಚಿಂತನೆಗಳು ಉನ್ನತೀಯವಾಗಿವೆ. ಒಂದೆಡೆ ಸಕಲೇಶ ಮಾದರಸರು ಹೀಗೆ ಹೇಳುತ್ತಾರೆ, ಏರಿಯ ಕಟ್ಟಬಹುದಲ್ಲದೆ ನೀರ ತುಂಬಬಹುದೇ? ಹೌದಲ್ಲವೇ. ಕೈದುವ ಕೊಡಬಹುದಲ್ಲದೆ ಕಲಿತನವ ಕೊಡಬಹುದೇ? ವಿವಾಹವ ಮಾಡಬಹುದಲ್ಲದೆ ಪುರುಷತನವ ಹರಸಬಹುದೇ? ಘನವ ತೋರಬಹುದಲ್ಲದೆ ನೆನಹ ನಿಲ್ಲಿಸಬಹುದೇ? ಓದುವ ಕಾಲು ಬುದ್ಧಿ ಮುಕ್ಕಾಲು ಎಂಬ ಲೋಕದ ಗಾದೆ ಮಾತಿನಂತೆ ಸದ್ಗುರು ಕಾರಣ್ಯವಾದಡು ಸಾಧಿಸಿದವನಿಲ್ಲ ಸಕಲೇಶ್ವರ, ಸಾಧಿಸದವನಿಲ್ಲ ಸಕಲೇಶ್ವರ. ಹೀಗೆ ಮಾದರಸರು ಮನುಷ್ಯನಿಗೆ ಹೇಳುತ್ತಾರೆ, ಕೆರೆಯನ್ನು ಕಟ್ಟಬಹುದಲ್ಲದೆ ನೀರನ್ನು ತುಂಬಿಸಲು ಸಾಧ್ಯವೇ? ಅದಕ್ಕೆ ಮಳೆರಾಯನ ಕೃಪೆಯಾಗಬೇಕು ಎನ್ನುತ್ತಾರೆ. ಹೋರಾಟ ಮಾಡಲು ಅಸ್ತ್ರವನ್ನು ಕೊಡಬಹುದೇ ಹೊರತು ಧೈರ್ಯವನ್ನು ತುಂಬಲು ಸಾಧ್ಯವೇ? ಅದು ಅವನೊಳಗೆ ಮೂಡಿಬರಬೇಕಲ್ಲವೇ, ಅವನೊಳಗೆ ಮೂಡಿಬರಬೇಕಲ್ಲವೇ. ಗಂಡಿಗೆ ಹೆಣ್ಣನ್ನು ಹುಡುಕಿ ಮದುವೆಯನ್ನು ಮಾಡಬಹುದೇ ಹೊರತು ಪುರುಷತನವನ್ನು ಕೊಡಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಭಗವಂತನ ಮೂರ್ತಿಯನ್ನು ತೋರಿಸಬಹುದೇ ಹೊರತು ಶ್ರದ್ಧಾ ಭಕ್ತಿ ಅವನಲ್ಲಿ ಮೂಡಿ ಬರಬೇಕೇ ಹೊರತು ಮೂಡಿಸಲು ಸಾಧ್ಯವಿಲ್ಲ, ಮೂಡಿಸಲು ಸಾಧ್ಯವಿಲ್ಲ. ಹೀಗೆ ಹೇಳುವ ಮೂಲಕ ಸಕಲೇಶ ಮಾದರಸರು ಏನೇ ದೊರೆತರೂ ಅದನ್ನು ಉಳಿಸಿ ಬೆಳೆಸಿಕೊಳ್ಳಬಹುದಾದದ್ದು ಮನುಷ್ಯ ತನ್ನಿಂದವೇ ತಾನೇ ಅರಿತು ಕಲಿಯಬೇಕಾಗಿದೆ. ಅದರ ಪರಿಜ್ಞಾನ ಅವನಲ್ಲೇ ಮೂಡಿ ಬರಬೇಕಾಗಿದೆ. ಇಲ್ಲವಾದರೆ ಎಲ್ಲವೂ ದೊರೆತರೂ ಏನನ್ನು ಅನುಭವಿಸಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹೌದು, ಇಂದಿನ ಸಮಾಜ ಸಾಕಷ್ಟು ಓದಿಕೊಂಡಿದೆ, ತಿಳಿದಿದೆ. ಆದರೂ ಸಂಸಾರದೊಳಗೆ, ಕುಟುಂಬದೊಳಗೆ, ಸಮಾಜದೊಳಗೆ ಹೇಗಿರಬೇಕು ಎನ್ನುವುದನ್ನೇ ತಿಳಿದಿಲ್ಲ. ಅದಕ್ಕೆ ಏನೋ ಮಾದರಸರು ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಎನ್ನುವ ಗಾದೆಯ ಮಾತನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಾದರಸರ ಲೋಕದ ಕಾಳಜಿಯನ್ನು ಗಮನಿಸೋಣ, ಇದನ್ನು ಅರಿತು ಸರಿಯಾದ ಕ್ರಮದಲ್ಲಿ ಬದುಕಲು ಕಲಿಯೋಣ ಎನ್ನುವ ಮಾತನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನ ಪೂರ್ಣ ಮಾಡುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುವರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಕೇಳುವರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುತ್ತುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಗೀತಾಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ನಾವು ಭಗವದ್ಗೀತೆಯ 9ನೇ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 10ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಜಗದ್ವಿಪರಿವರ್ತತೆ. ಅರ್ಜುನ, ಅಧ್ಯಕ್ಷನಾದ ನನ್ನಿಂದ ಪ್ರಕೃತಿಯು ಚರಾಚರಾತ್ಮಕವಾದ ಜಗತ್ತನ್ನು ಉತ್ಪತ್ತಿ ಮಾಡುವುದು. ಈ ಕಾರಣದಿಂದ ಜಗತ್ತು ಚಕ್ರದಂತೆ ಸುತ್ತುತ್ತಿದೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಿದ್ದಾನೆ. ಪ್ರಕೃತಿ ಅನ್ನುವಂಥದ್ದು ಜಡ, ಅದು ಎಷ್ಟೇ ಅದ್ಭುತವಾಗಿದ್ದರೂ ಕೂಡ ಅದೊಂದು ಯಂತ್ರದಂತೆ. ಭಗವಂತನೆಂಬ ಚೈತನ್ಯ ಅದರ ಹಿಂದೆ ಇದ್ದರೆ ಮಾತ್ರ ಅದು ಕೆಲಸ ಮಾಡುವಲ್ಲಂಥದ್ದು. ಭಗವಂತನೇ ಯಂತ್ರವನ್ನು ಚಲಿಸುವವನು. ಹಾಗಾಗಿ ಅವನು ಅದನ್ನು ಒಂದು ಉದ್ದೇಶಕ್ಕಾಗಿ ನಿರ್ಮಿಸಿದ್ದಾನೆ. ಅದು ಬದ್ಧ ಜೀವಿಗಳನ್ನು ಒಂದು ಕಡೆಯಿಂದ ತೆಗೆದುಕೊಂಡು ಹಲವು ಅನುಭವಗಳ ಮೂಲಕ ಸಾಗಿ ಹೋಗುವಂತೆ ಮಾಡಿ ಪೂರ್ಣಾತ್ಮರನ್ನಾಗಿ ಮಾಡಿ ಆಚೆಗೆ ಎಸೆಯುತ್ತದೆ. ಇದೇ ಪ್ರಕೃತಿಯ ಕೆಲಸ. ಇದೇ ಬ್ರಹ್ಮಾಂಡವನ್ನು ಸೃಷ್ಟಿಸಿರುವಂಥದ್ದು. ಅಂದರೆ ಶೂನ್ಯದಿಂದ ಇದನ್ನು ನಾವು ತೆಗೆದುಕೊಂಡು ಬರಲಿಲ್ಲ. ಹಾಗಾಗಿ ಯಾವುದು ಸೂಕ್ಷ್ಮಾವಸ್ಥೆಯಲ್ಲಿತ್ತೋ ಅದನ್ನು ನಾವು ಸ್ಥೂಲ ರೂಪಕ್ಕೆ ತರುವಂಥದ್ದು. ಇದು ಜೀವಿಗಳನ್ನು ಏನೂ ಹೊಸದಾಗಿ ಸೃಷ್ಟಿಸುವುದಿಲ್ಲ. ಆದರೆ ಯಾವ ಜೀವಿಗಳು ಪ್ರಳಯ ಕಾಲದಲ್ಲಿ ಅವ್ಯಕ್ತಾವಸ್ಥೆಯಲ್ಲಿರುತ್ತಾವೋ ಅವು ಪುನಃ ಸ್ಥೂಲ ರೂಪಕ್ಕೆ ಬರುವಂತೆ ಮಾಡುತ್ತವೆ. ತಮ್ಮ ಕರ್ಮವನ್ನು ಸವೆಸಲು ಹಲವಾರು ಹೊಸ ಹೊಸ ವೇಷಗಳು ಧರಿಸುವವು, ನೂತನ ಅನುಭವಗಳನ್ನು ಪಡೆಯುವವು. ಪ್ರಕೃತಿಯನ್ನು ನಾವು ದೊಡ್ಡದೊಂದು ಶಾಲೆಗೆ ಹೋಲಿಸಬಹುದು. ಅಲ್ಲಿ ಹಲವಾರು ತರಗತಿಗಳಿದ್ದಾವೆ. ಅಕ್ಷರಾಭ್ಯಾಸದಿಂದ ಹಿಡಿದು ಡಾಕ್ಟರೇಟ್ ಪದವಿಯನ್ನು ಪಡೆಯುವವರೆಗೆ ನಾವು ಅಲ್ಲಿ ಓದಬಹುದು. ಜೀವಿಗಳು ಒಂದು ಕ್ಲಾಸಿನಿಂದ ಮತ್ತೊಂದು ಕ್ಲಾಸಿಗೆ ಹೋಗ್ತಾ ಇದ್ದಾವೆ. ಆದರೆ ಇನ್ನೂ ಕಲಿಯುವುದೇನೂ ಇಲ್ಲ ಎಂದ ಮೇಲೆ ಶಾಲೆಯನ್ನು ಬಿಟ್ಟು ಹೋಗ್ತವೆ. ಆದರೆ ಇಲ್ಲಿ ಶಾಲೆ ಅನ್ನುವಂಥದ್ದು ಮಕ್ಕಳನ್ನು ಸೃಷ್ಟಿ ಮಾಡುವುದಿಲ್ಲ. ಆದರೆ ಹೊರಗೆ ಇರುವಂಥ ಮಕ್ಕಳು ಕಲಿಯುವುದಕ್ಕಾಗಿ ಶಾಲೆಯ ಒಳಗೆ ಬರುತ್ತವೆ ಅಷ್ಟೇ. ಅದರಂತೆಯೇ ಈ ಜೀವರಾಶಿಗಳು ಅನಾದಿ ಮತ್ತು ಅನಂತ. ಇವುಗಳೆಲ್ಲ ಸೃಷ್ಟಿಯ ಶಾಲೆಯ ಮೂಲಕ ಸಾಗಿ ಹೋಗುತ್ತವೆ. ಈ ಜಗತ್ತು ಒಂದು ಚಕ್ರದಂತೆ ಉರುಳುತ್ತಿದೆ ಎನ್ನುತ್ತಾನೆ. ಈ ವಿಶ್ವವೆಲ್ಲ ಉರುಳುತ್ತಿರುವ ಗೋಳಗಳ ಒಂದು ಸಂತೆ. ಸೂಕ್ಷ್ಮಾತಿ ಸೂಕ್ಷ್ಮ ಕಣದಿಂದ ಹಿಡಿದು ದೊಡ್ಡ ದೊಡ್ಡ ಸೂರ್ಯರನ್ನೊಳಗೊಂಡ ನಿಹಾರಿಕೆಯವರೆಗೆ ಎಲ್ಲವೂ ಒಂದನ್ನೊಂದನ್ನು ಪ್ರದಕ್ಷಿಣೆ ಮಾಡುತ್ತಿವೆ. ಎಲ್ಲೂ ಕೂಡ ತೆಪ್ಪಗೆ ಯಾವುದು ಕುಳಿತಿಲ್ಲ. ಅದು ಚಲಿಸುತ್ತಿರುವುದು ನಮಗೆ ಕಾಣಿಸುವುದಿಲ್ಲ ಅಷ್ಟೆ. ಸುಮಾರು ನಿಮಿಷಕ್ಕೆ 20 ಮೈಲಿ ವೇಗದಲ್ಲಿ ಸೂರ್ಯನ ಸುತ್ತಲೂ ಉರುಳುತ್ತಿರುವ ಈ ಭೂಮಿ ನಮ್ಮ ಕಣ್ಣಿಗೆ ತಟಸ್ಥವಾಗಿರುವಂತಿದೆ. ದೊಡ್ಡದೊಂದು ಫ್ಯಾಕ್ಟರಿಯಲ್ಲಿ ಅಲ್ಲಿರುವ ಸಣ್ಣ ದೊಡ್ಡ ಚಕ್ರಗಳೆಲ್ಲ ಹೇಗೆ ಉರುಳುತ್ತಿವೆಯೋ ಹಾಗೆ ಉರುಳುತ್ತಿವೆ. ಈ ಬ್ರಹ್ಮಾಂಡದಲ್ಲಿ ಇರುವುದೆಲ್ಲವೂ ಹಾಗೆಯೇ. ಸೃಷ್ಟಿಗೆ ಚಲನೆ ಎಂಬುವುದು ಅತಿ ಮುಖ್ಯ. ಚಲಿಸಿದರೆ ಪರಿಣಾಮಗಳು, ಬದಲಾವಣೆಗಳು ಆಗಬೇಕಾದ್ರೆ, ಕಾಲದ ಭಾವನೆ ಬರಬೇಕಾದರೂ ಕೂಡ ಅದು ಚಲಿಸುತ್ತಲೇ ಇರಬೇಕು. ಹಾಗಾಗಿ ವೇದಾಂತದಲ್ಲಿ ಆತ್ಮನಿಗೆ ಕರ್ಮಬಂಧನವೇ ಇಲ್ಲ ಎಂಬುದನ್ನು ವಿವರಿಸಿ ಹೇಳಲು ನಾನಾ ರೀತಿಯ ದೃಷ್ಟಾಂತಗಳನ್ನು ಉಪಯೋಗಿಸುವುದುಂಟು. ಸೂರ್ಯನು ಹೇಗೆ ಜಗತ್ತನ್ನು ಬೆಳಗ್ತಾ ಇದ್ರೂ ಕೂಡ ಜಗತ್ತಿನಲ್ಲಿ ನಡೆಯುವ ಯಾವುದೇ ರೀತಿಯ ಕರ್ಮಗಳಿಂದ ಲಿಪ್ತನಾಗುವುದಿಲ್ವೋ ಹಾಗೆ ಎಂದು ಹೇಳುವುದುಂಟು. ಆತ್ಮನ ಅಧ್ಯಕ್ಷತೆಯಲ್ಲಿ ಮಾಯೆಯು ಬಹುರೂಪ ಪ್ರಪಂಚವನ್ನು ಸೃಷ್ಟಿಸುತ್ತದೆ. ಇದರಿಂದ ಆತ್ಮನಿಗೆ ಯಾವ ರೀತಿಯ ಕರ್ಮಲೇಪವೂ ಇಲ್ಲ. ಒಬ್ಬ ರಾಜ ಹುಣ್ಣಿಮೆಯಂದು ಒಂದು ತೀರ್ಥಕ್ಷೇತ್ರದ ಯಾತ್ರೆಯನ್ನು ಮಾಡಬೇಕು ಅಂಥೇಳಿ ಅಂದ್ಕೊಂಡಿರ್ತಾನೆ. ತನ್ನ ಮನಸ್ಸಿನ ಬಯಕೆಯನ್ನು ಅವನು ಮಂತ್ರಿಗೆ ಹೇಳಿ ಸುಮ್ಮನಾಗ್ಬಿಡ್ತಾನೆ. ಪೂರ್ಣಿಮೆಯ ಹಿಂದಿನ ದಿನ ಮಂತ್ರಿಯು ಬಂದು ರಾಜನನ್ನು

0: ಅವನು ಯೋಜಿಸಿದ್ದ ತೀರ್ಥಯಾತ್ರೆಯ ಬಗ್ಗೆ ಎಚ್ಚರಿಸ್ತಾನೆ. ಕೂಡಲೇ ರಾಜ ತನ್ನ ಪರಿವಾರ ಸಮೇತನಾಗಿ ಅರಮನೆಯಿಂದ ಹೊರಡಬೇಕಾದ್ರೆ ದಾರಿಯುದ್ದಕ್ಕೂ ಎರಡೂ ಬದಿಯಲ್ಲಿ ರಾಜನನ್ನ ಸ್ವಾಗತಿಸುವುದಕ್ಕಾಗಿ ಜನರು ಗುಂಪು ಕಟ್ಟಿ ನಿಂತಿರ್ತಾರೆ. ದಾರಿಯೆಲ್ಲವೂ ಕೂಡ ತಳಿರು ತೋರಣಗಳಿಂದ ಅಲಂಕೃತವಾಗಿರುತ್ತೆ. ರಾಜನ ಯಾತ್ರೆಯು ಸುಗಮವಾಗಿ ಸಾಗುವುದಕ್ಕೆ ಬೇಕಾದಂತಹ ಸರ್ಪ ಸಿದ್ಧತೆಗಳು ಕೂಡ ಅಲ್ಲಿ ನಡೆದಿರುತ್ತೆ. ಎಲ್ಲ ದೊಡ್ಡ ಅಧಿಕಾರಿಗಳು ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನು ಹೊತ್ತು ಕಾರ್ಯನಿರ್ವಹಣೆಯಲ್ಲಿ ತೊಡಗಿರುವುದು ಕಾಣ್ತಾ ಇದೆ. ಇಷ್ಟೆಲ್ಲ ಕೆಲಸಗಳು ನಡೆದಿರುವುದು ರಾಜನ ಸನ್ನಿಧಿ ಮಾತ್ರದಿಂದ. ಆದರೆ ಯಾವುದೂ ಕೂಡ ರಾಜನೇ ಮಾಡಿರುವಂಥದ್ದಲ್ಲ ಅಥವಾ ಮಾಡಿಸಿರುವಂಥದ್ದು ಅಲ್ಲ. ಎಲ್ಲ ಕೆಲಸಗಳನ್ನು ಮಾಡಿಸಿರುವಂಥದ್ದು ಮಂತ್ರಿ. ಹಾಗಾಗಿ ಮಂತ್ರಿಯು ರಾಜನ ಅಧ್ಯಕ್ಷತೆಯಲ್ಲಿ ನಡೆಸುವುದರಿಂದ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೆದವು. ಒಂದು ವೇಳೆ ಮಂತ್ರಿಯೇ ಅಧಿಕಾರಿಗಳನ್ನೆಲ್ಲ ಒಟ್ಟಾಗಿಸಿ ಹೀಗೆ ಮಾಡಿ ಎಂದು ಹೇಳಿದ್ದರೂ ಕೂಡ ಇಷ್ಟು ಸರಿಯಾಗಿ ಕೆಲಸ ಆಗ್ತಾ ಇರಲಿಲ್ವೇನೋ. ಹಾಗಾಗಿ ಅದೇ ರೀತಿ ಆತ್ಮನ ಅಧ್ಯಕ್ಷತೆಯಲ್ಲಿ ಈ ಪ್ರಕೃತಿ ಎಲ್ಲವನ್ನೂ ನಡೆಸುತ್ತದೆ. ವೈಯಕ್ತಿಕ ದೃಷ್ಟಿಯಿಂದ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದು ಇನ್ನೂ ಸುಲಭ. ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನ ಆತ್ಮನು ಬೆಳಗುತ್ತಿದ್ದು ಅಲ್ಲಿರುವ ವಾಸನೆಗಳು ವ್ಯಕ್ತಗೊಳ್ಳುವಂತೆ ಮಾಡುತ್ತಾನೆ. ಅದೇ ರೀತಿ ಪರಮಾತ್ಮನು ಮಾಯೆಯನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣವಾಗುತ್ತಾನೆ. ಇಲ್ಲಿ ಪ್ರಕೃತಿ ಎಂದರೆ ಅವ್ಯಾಕೃತ ಮಾಯಾಶಕ್ತಿಯನ್ನೇ ಹೇಳಿರುವಂಥದ್ದು. ಹೀಗೆ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳು ಪರಮಾತ್ಮನ ಅಧ್ಯಕ್ಷತೆಯಲ್ಲೇ ನಡೆಯುತ್ತಿದ್ದಾವೆ. ಆ ಕಾರಣದಿಂದಾಗಿಯೇ ಜಗತ್ತು ಪರಿವರ್ತನೆಗೊಳ್ಳುತ್ತಿರುತ್ತದೆ. ಸಂಕ್ಷೇಪದಲ್ಲಿ ಹೇಳುವುದಾದರೆ ಪರಮಾತ್ಮನು ಕರ್ತನೂ ಅಲ್ಲ, ಕಾರಯಿತನೂ ಅಲ್ಲ. ಪರಮಾತ್ಮನ ಸನ್ನಿಧಿಯಲ್ಲಿ ಮಾಯೆಯ ನರ್ತನವೇ ಒಂದು ಬಹುರೂಪ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯ. ಹಾಗಾಗಿ ಪರಮಾತ್ಮನು ಪ್ರಕೃತಿಗೆ ಶಕ್ತಿದಾತನು. ಪರಮಾತ್ಮನಿಗೂ ಮತ್ತು ಪ್ರಕೃತಿಗೂ ಇರುವ ಸಂಬಂಧವೇ ಇಷ್ಟು. ಹಾಗಾಗಿ ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.
1: ಮುಖ್ಯಾಂಶಗಳು: ಎಲ್ ನೀನೋ ಹಿನ್ನೆಲೆ, ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರದೇಶ ಇಳಿಮುಖ. ಆನ್ಲೈನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ಸಿಡಬ್ಲ್ಯೂಆರ್ಸಿ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಅಸಮಾಧಾನ. ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ, ಸಚಿವ ಡಾಕ್ಟರ್ ಅಜಯ್ ಧರಮ್ ಸಿಂಗ್. ಕರ್ನಾಟಕದೊಂದಿಗೆ ಸಾಂಸ್ಕೃತಿಕ ಉತ್ಪಾದನೆ ಮತ್ತು ಎಎಸ್ಆರ್ಗೆ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಇಟಲಿ ಆಸಕ್ತಿ. ದೇಶಾದ್ಯಂತ ಮುಂಗಾರು ಬೆಳೆಗಳ ಬಿತ್ತನೆ ಪ್ರದೇಶ 1,086 ಲಕ್ಷ ಹೆಕ್ಟೇರ್ ದಾಟಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ದತ್ತಾಂಶದಲ್ಲಿ ತಿಳಿಸಿದೆ. ಆದರೆ ಎಲ್ನೀನೋ ಹವಾಮಾನ ಮಾದರಿಯ ಪ್ರತಿಕೂಲ ಪರಿಣಾಮದಿಂದಾಗಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಭತ್ತ ಪ್ರದೇಶದ ವ್ಯಾಪ್ತಿ ಗಣನೀಯವಾಗಿ ಕುಸಿತ ಕಂಡಿದೆ. ಇದೇ ವೇಳೆ ಉದ್ದು ಮತ್ತು ಹೆಸರುಕಾಳುಗಳಂತಹ ದ್ವಿದಳ ಧಾನ್ಯಗಳ ಕೃಷಿ ಪ್ರದೇಶದ ವ್ಯಾಪ್ತಿಯಲ್ಲೂ ಇಳಿಕೆಯಾಗಿದೆ. ಜೋಳ, ರಾಗಿ ಬಿತ್ತನೆ ಪ್ರದೇಶವೂ ಕುಸಿತ ಕಂಡಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಆನ್ಲೈನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ ನೀಡಿದ್ದಾರೆ. ಆಹಾರ ಮತ್ತು ಔಷಧಿಗಳನ್ನು ಖರೀದಿಸುವ ಮೊದಲು ಮುಕ್ತಾಯ ದಿನಾಂಕವನ್ನು ಪರಿಶೀಲಿಸುವಂತೆ ತಿಳಿಸಿದ್ದಾರೆ. ಈವರೆಗೆ 3 ಕೋಟಿ ರೂಪಾಯಿ ಮೌಲ್ಯದ ಆಹಾರ ಮತ್ತು ಔಷಧಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಇಂದು ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಔಷಧ ಮಂಡಳಿ ಬೆಂಗಳೂರಿನ ಆಹಾರ ಸಂಗ್ರಹಣೆ ಮತ್ತು ಸರಬರಾಜು ಘಟಕಗಳಲ್ಲಿ ದಾಳಿ ನಡೆಸಿ ಸುಮಾರು 1,40,00,000 ರೂಪಾಯಿ ಅಧಿಕ ಮೌಲ್ಯದ ಅವಧಿ ಮೀರಿದ ಹಾಗೂ ತಪ್ಪಾಗಿ ಬ್ರ್ಯಾಂಡ್ ಮಾಡಲಾದ ಆಹಾರ ಉತ್ಪನ್ನಗಳು ಹಾಗೂ ಔಷಧಿಗಳನ್ನು ವಶಪಡಿಸಿಕೊಂಡಿದೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವ ಆದೇಶದ ಬಗ್ಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಕಷ್ಟದ ಸ್ಥಿತಿಯಲ್ಲಿ 6,000 ಕ್ಯೂಸೆಕ್ ನೀರು ಹರಿಸುವುದು ಅಸಾಧ್ಯ ಎಂದು ಹೇಳಿದ್ದಾರೆ. ದೆಹಲಿಯಲ್ಲಿ ಕುಳಿತು ಆದೇಶ ನೀಡುವ ಪ್ರಾಧಿಕಾರಗಳ ಕಾರ್ಯವೈಖರಿಯನ್ನು ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾಳೆಯೇ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಚಿಂತನೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇಸ್ರೋ ಸಾಧನೆ ದೇಶದ ಹೆಮ್ಮೆಯಾಗಿದ್ದು, ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರಮ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು

0: ಜಿಎಸ್ಎಲ್ವಿ F-17 EOS 5 ಉಡಾವಣೆ ಹಿನ್ನೆಲೆಯಲ್ಲಿ ಇಂದು ಇಸ್ರೋ ಅಧ್ಯಕ್ಷ ಹಾಗೂ ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿ ಡಾ ವಿ ನಾರಾಯಣನ್ ಅವರನ್ನು ಸಚಿವರು ಅಭಿನಂದಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೂರವಾಣಿ ಮೂಲಕ ಇಸ್ರೋ ಅಧ್ಯಕ್ಷರನ್ನು ಹಾಗೂ ಇಡೀ ತಂಡದ ಸಾಧನೆಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಇಸ್ರೋ ಮತ್ತು ಕರ್ನಾಟಕ ಸರ್ಕಾರದ ನಡುವಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಹಕಾರವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಭಾರತ ಮತ್ತು ನೇಪಾಳಕ್ಕೆ ಇಟಲಿಯ ರಾಯಭಾರಿಯಾಗಿರುವ ಆಂಟೋನಿಯಾ ಬಾರ್ತೋಲಿ ಹಾಗೂ ಬೆಂಗಳೂರಿನ ಇಟಲಿ ಕಾನ್ಸುಲ್ ಜನರಲ್ ಜಿಯಾಂಡೋ ಮೆನಾಕೋ ಮಿಲಾನೋ ಇಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ವೇಳೆ ಬೆಂಗಳೂರಿನ ಹೊರಭಾಗದಲ್ಲಿ ಕೃಷಿ, ಆಹಾರ ಮತ್ತು ತ್ಯಾಜ್ಯದಿಂದ ಇಂಧನ ತಯಾರಿಸುವ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸುವುದು, ಸಮಗ್ರ ಮತ್ತು ಸಮರ್ಥ ನಗರ ಸಂಚಾರ ನಿರ್ವಹಣೆಗಾಗಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದಲ್ಲಿ ಪರಿಣತಿ ಹೊಂದಿರುವ ಇಟಲಿಯ ಕಂಪನಿಗಳ ಸೇವೆಗಳನ್ನು ಸಾರಿಗೆ ಕ್ಷೇತ್ರದಲ್ಲಿ ಬಲಗೊಳಿಸಿಕೊಳ್ಳುವಂತೆ ಪ್ರಸ್ತಾಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ನಗರಗಳಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸುವ ಹಾಗೂ ಭವಿಷ್ಯದ ನಗರೀಕರಣಕ್ಕೆ ತಕ್ಕಂತೆ ಸಮಗ್ರ ಸಾರಿಗೆ ವ್ಯವಸ್ಥೆ ರೂಪಿಸುವ ನಿಟ್ಟಿನಲ್ಲಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ನಗರ ಭೂಸಾರಿಗೆ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸುಗಮ ಜನಸಂಚಾರ, ವೇಗದ, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ನವೀನ ಸಾರಿಗೆ ವ್ಯವಸ್ಥೆಗಳನ್ನು ಅಳವಡಿಸುವ ಕುರಿತು ಚರ್ಚಿಸಲಾಯಿತು. ಮೆಟ್ರೋ, ಬಸ್, ರೈಲು ಸೇರಿದಂತೆ ವಿವಿಧ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳ ಮೇಲೆ ಉತ್ತಮ ಸಮನ್ವಯ ಮತ್ತು ಸಂಪರ್ಕ ಕಲ್ಪಿಸುವ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು. ಬಳಿಕ ಅವರು ಮೈಸೂರಿನಲ್ಲಿ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಮಾದರಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಅಂತಾರಾಷ್ಟೀಯ ದರ್ಜೆಯ ಚಿತ್ರನಗರಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಇದೇ ಮೊದಲ ಬಾರಿಗೆ ಪ್ರವಾಸೋದ್ಯಮ ಕ್ಷೇತ್ರದ ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತಿರುವ ಸಂಸ್ಥೆಗಳು, ಉದ್ಯಮಿಗಳು ಹಾಗೂ ವ್ಯಕ್ತಿಗಳನ್ನು ಗುರುತಿಸಲು ಕರ್ನಾಟಕ ಟೂರಿಸಂ ಅವಾರ್ಡ್ಸ್ 2026 ಆಯೋಜಿಸಲಾಗುತ್ತಿದೆ ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇದೇ 17ರವರೆಗೆ ನಾಮನಿರ್ದೇಶನಕ್ಕೆ ಅರ್ಜಿ ಸಲ್ಲಿಸಬಹುದು. ಇದೇ 27ರಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯಲಿದೆ. ಪ್ರಶಸ್ತಿಗಳ ಆಯ್ಕೆಗೆ ಉದ್ಯಮ ಕ್ಷೇತ್ರದ ಹಿರಿಯರು, ವಿಷಯ ತಜ್ಞರು ಹಾಗೂ ಸಂಬಂಧಿತ ಪ್ರತಿನಿಧಿಗಳನ್ನು ಒಳಗೊಂಡ ಸ್ವತಂತ್ರ ಸ್ಕ್ರೀನಿಂಗ್ ಸಮಿತಿ ಕಾರ್ಯನಿರ್ವಹಿಸಲಿದೆ. ಬೆಂಗಳೂರು ನಗರದಲ್ಲಿ ರಸ್ತೆ ಸುರಕ್ಷತೆ ಹೆಚ್ಚಿಸುವುದು ಹಾಗೂ ವಾಹನ ಸಂಚಾರ ಸುಗಮಗೊಳಿಸುವ ಉದ್ದೇಶದಿಂದ 5 ಪ್ರಮುಖ ಫ್ಲೈಓವರ್ ಹಾಗೂ ಎಲಿವೇಟೆಡ್ ಕಾರಿಡಾರ್ಗಳಲ್ಲಿ ವಿವಿಧ ವರ್ಗದ ವಾಹನಗಳ ಸಂಚಾರಕ್ಕೆ ವಿಧಿಸಲಾಗಿರುವ ನಿರ್ಬಂಧಗಳನ್ನು ಹಂತ ಹಂತವಾಗಿ ಜಾರಿಗೊಳಿಸಲು ಬೆಂಗಳೂರು ಸಂಚಾರ ಪೊಲೀಸರು ನಿರ್ಧರಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಂಚಾರ ನಿರ್ಬಂಧಗಳನ್ನು ಜಾರಿಗೊಳಿಸಿದ ಬಳಿಕ ಬಿಜಿಎಸ್ ಫ್ಲೈಓವರ್, ಪೀಣ್ಯ ಫ್ಲೈಓವರ್ ಮತ್ತು ಡಬಲ್ ಡೆಕ್ಕರ್ ಫ್ಲೈಓವರ್ಗಳಲ್ಲಿ ಸಂಚಾರವು ಸುಗಮವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಯುತ್ತಿರುವುದು ಕಂಡುಬರುತ್ತಿದೆ ಎಂದು ತಿಳಿಸಿದ್ದಾರೆ. ಮೊದಲ ಹಂತದಲ್ಲಿ ಸರಕು ವಾಹನಗಳಿಗೆ ನಿರ್ಬಂಧ ಮುಂದುವರಿಯಲಿದೆ. ಇದೇ 11ರಿಂದ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಕಾರಿಡಾರ್ನಲ್ಲೂ ಹಂತ ಹಂತವಾಗಿ ನಿರ್ಬಂಧ ಜಾರಿಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಮೊಬೈಲ್ ಫೋನ್ ಬಳಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ವಿಚಾರಣೆಗೆ ಒಳಪಡಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ಇಂದು ಅವರನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಈ ಪ್ರಕರಣದಲ್ಲಿ ಸೆಲ್ ಹಂಚಿಕೊಳ್ಳುತ್ತಿದ್ದ ಪ್ರತಾಪ್ ಮೊದಲನೇ ಆರೋಪಿಯಾದರೆ ಪ್ರಜ್ವಲ್ ರೇವಣ್ಣ ಎರಡನೇ ಆರೋಪಿ ಎಂದು ಪರಿಗಣಿಸಲಾಗಿದೆ. ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅಮಾನತುಗೊಂಡಿರುವ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಅವರಿಗೆ ಸಿಐಡಿ 3ನೇ ನೋಟಿಸ್ ಜಾರಿ ಮಾಡಿದೆ. ಪದೇ ಪದೇ ಸಮನ್ಸ್ ಜಾರಿ ಮಾಡಿದರೂ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಲು ಪೊಲೀಸರು ಸಿದ್ದತೆ ನಡೆಸುತ್ತಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನ

0: ಎಸ್ ಕಾಲೋನಿಯಲ್ಲಿರುವ ಅವರ ನಿವಾಸದಲ್ಲಿ ಸಿಐಡಿ ಅಧಿಕಾರಿಗಳು ಶೋಧ ಮುಂದುವರಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಸಫಾರಿ ವಾಹನಗಳಿಗೆ ಜಿಪಿಎಸ್ ಹಾಗೂ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಕೆ ಮಾಡಿ ವಾಹನಗಳ ಸಂಚಾರದ ಮೇಲೆ ಅರಣ್ಯ ಇಲಾಖೆ ನಿರಂತರ ನಿಗಾ ವಹಿಸಿದೆ. ಸಫಾರಿ ವಾಹನಗಳ ಸಂಚಾರದ ಮೇಲೆ ನಿಗಾ ವಹಿಸುವ ಜೊತೆಗೆ ವನ್ಯಜೀವಿಗಳ ಚಲನವಲನದ ಮೇಲೆ ಹೆಚ್ಚಿನ ಗಮನ ಹರಿಸಲು ಸಫಾರಿ ವಾಹನಗಳಿಗೆ ಜಿಪಿಎಸ್ ಹಾಗೂ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ವಾಹನಗಳು ಸಂಚರಿಸುವ ಮಾರ್ಗ, ವೇಗ ಸೇರಿದಂತೆ ವಿವಿಧ ಮಾಹಿತಿಯನ್ನು ಜಿಪಿಎಸ್ ಮೂಲಕ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ. ವನ್ಯಜೀವಿಗಳ ಸುರಕ್ಷತೆ ಹಾಗೂ ಪ್ರವಾಸಿಗರ ಹಿತದೃಷ್ಟಿಯಿಂದ ಜಿಪಿಎಸ್ ಅಳವಡಿಸಲಾಗಿದೆ ಎಂದು ಗೋಪಾಲಸ್ವಾಮಿ ಬೆಟ್ಟ ವನ್ಯಜೀವಿ ವಲಯ ಅರಣ್ಯಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಬಳ್ಳಾರಿ ಜಿಲ್ಲೆಯಲ್ಲಿ 5 ವರ್ಷಗಳ ಹಿಂದೆ ಇಕೆವೈಸಿ ಮಾಡಿಸಿದ್ದ ಪಡಿತರ ಚೀಟಿದಾರರಿಗೆ ಈ ತಿಂಗಳ ಅಂತ್ಯದೊಳಗೆ ಮರು ಇಕೆವೈಸಿ ದೃಢಪಡಿಸಿಕೊಳ್ಳುವಂತೆ ಸೂಚಿಸಿದೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಬೀದಿ ದೀಪಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಿ ದೋಷ ಕಂಡು ಬಂದ ಕೂಡಲೇ ದುರಸ್ತಿ ಕೈಗೊಳ್ಳಬೇಕು ಎಂದು ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ನಿನೋ ಹಿನ್ನೆಲೆ ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರದೇಶ ಇಳಿಮುಖ. ಆನ್ಲೈನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ಸಿಡಬ್ಲ್ಯೂಆರ್ಸಿ ವಿರುದ್ದ ಸಚಿವ ಚಲುವರಾಯಸ್ವಾಮಿ ಅಸಮಾಧಾನ. ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ, ಸಚಿವ ಡಾಕ್ಟರ್ ಅಜಯ್ ಧರಂ ಸಿಂಗ್. ಕರ್ನಾಟಕದೊಂದಿಗೆ ಸಾಂಸ್ಕೃತಿಕ ಉತ್ಪಾದನೆ ಮತ್ತು ಎಐ ಸಾರಿಗೆ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಇಟಲಿ ಆಸಕ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಶಾಶ್ವತ ವಿಚಗಳ ಪತ್ತೆಗೆ ಸುಲಭ ತಂತ್ರ. ಅಂತರಿಕ್ಷದ ಅಪಾಯ ತಡೆಯುವ ದೆರಸು ಹಾಗೂ ಪ್ಲಾಸ್ಟಿಕ್ ತಿನಿಸು ಎಂಬುದರ ಕುರಿತು ರಚನೆ ಶ್ರೀ ಕೊಳ್ಳೇಗಾಲ ಶರ್ಮರವರು, ಜೆಮಿನಿ ಎಎರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 24 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಶಾಶ್ವತ ವಿಷಯಗಳ ಪತ್ತೆಗೆ ಸುಲಭ ತಂತ್ರ, ಅಂತರಿಕ್ಷದ ಅಪಾಯ ತಡೆಯುವ ದಿರಿಸು ಹಾಗೂ ಪ್ಲಾಸ್ಟಿಕ್ ತಿನಿಸು. ಶಾಶ್ವತ ವಿಷಯಗಳ ಪತ್ತೆಗೆ ಸುಲಭ ವಿಧಾನ. ನೀರು, ನೆಲ ಎಲ್ಲ ವಿಷಮಯವಾಗ್ತಿದೆ ಅನ್ನೋದು ಹಳೆಯ ಸುದ್ದಿ. ಕೃಷಿಗಾಗಿ ನಾವು ಬಳಸುವ ರಾಸಾಯನಿಕಗಳು, ಕಾರ್ಖಾನೆಗಳಿಂದ ಹೊರಸುರಿಯುವಂತಹ ತ್ಯಾಜ್ಯ ವಸ್ತುಗಳು, ವಾಹನಗಳು ಸೂಸುವ ಹೊಗೆಯಿಂದ ಮಳೆಗೆ ಕೂಡಿಕೊಳ್ಳುವ ವಿಷಾನಿಲಗಳು, ಮನೆ ಮನೆಗಳಿಂದ ಹೊರಗಿಸದ ಪ್ಲಾಸ್ಟಿಕ್ ತ್ಯಾಜ್ಯಗಳು ಮೊದಲಾದವುಗಳಿಂದ ನೀರು, ನೆಲ, ಗಾಳಿಯಲ್ಲಿ ಜೀವಿಗಳಿಗೆ ಹಾನಿಕರವಾದಂತಹ ರಾಸಾಯನಿಕಗಳು ಕೂಡಿಕೊಳ್ಳುತ್ತಿವೆ. ಇವುಗಳಲ್ಲಿ ಇತ್ತೀಚೆಗೆ ಬಹಳ ಆತಂಕವನ್ನುಂಟು ಮಾಡಿರುವ ಎರಡು ವಿಷಯಗಳು ಎಂದರೆ, ಧೂಳಿಗಿಂತ ಸೂಕ್ಷ್ಮವಾದ ಪ್ಲಾಸ್ಟಿಕ್ಕಿನ ಕಣಗಳು ಅರ್ಥಾತ್ ಮೈಕ್ರೋಪ್ಲಾಸ್ಟಿಕ್ಕು, ಹಾಗೂ ಅವಿನಾಶಿ ಅಣುಗಳು ಎಂದೇ ಕುಖ್ಯಾತಿಯಾದ PFA ವಸ್ತುಗಳು. ಇದೀಗ ಒಂದು ಹಿಡಿ ಮಣ್ಣನ್ನು ತೆಗೆದು ನೆಲದಲ್ಲಿ ಇರಬಹುದಾದ 44 ಬಗೆಯ PFAಗಳನ್ನು ಏಕಕಾಲದಲ್ಲಿ ಪತ್ತೆ ಮಾಡುವ ವಿಧಾನವನ್ನು ಲಕ್ನೋದಲ್ಲಿರುವ ಭಾರತೀಯ ವಿಷವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ಅಂದರೆ IITR ಸಂಸ್ಥೆಯ ವಿಜ್ಞಾನಿಗಳು ಸಿದ್ಧಪಡಿಸಿದ್ದಾರಂತೆ. ಆಧುನಿಕ ಬದುಕಿನ ಆತಂಕಗಳು ಎನಿಸಿದ ಮೈಕ್ರೋಪ್ಲಾಸ್ಟಿಕ್ಕು ಹಾಗೂ PFAಗಳಲ್ಲಿ PFA ನಡವಳಿಕೆ ವಿಶೇಷ. ಒಮ್ಮೆ ನೆಲವನ್ನೋ ನೀರನ್ನೋ ಕೂಡಿಕೊಂಡ್ರೆ ಇದು ಅಲ್ಲಿಂದ ಗಿಡಗಳಿಗೆ, ಗಿಡದಿಂದ ಪ್ರಾಣಿಗಳಿಗೆ, ಪ್ರಾಣಿ ಗಿಡಗಳಿಂದ ಮನುಷ್ಯರಿಗೆ ಮತ್ತು ಇವೆಲ್ಲ

0: ಕೆಲವುಗಳಿಂದ ನೆಲಕ್ಕೋ ನೀರಿಗೋ ಹೋಗಿ ಸೇರಿಕೊಳ್ಳುತ್ತಲೇ ಇರುತ್ತದೆ. ಅವಿರತವಾಗಿ ಭೂಮಿಯ ವಿವಿಧ ಪರಿಸರ ನೆಲೆಗಳಲ್ಲಿ ಉಳಿದುಕೊಂಡಿರುತ್ತದೆ. ಹೀಗಾಗಿಯೇ ಇದನ್ನು ಅವಿನಾಶಿ ಎನ್ನುತ್ತಾರೆ. ಹಾಗಂತ ಇದು ಒಂದು ವಿಶಿಷ್ಟ ರಾಸಾಯನಿಕವಲ್ಲ, ಇದೊಂದು ರಾಸಾಯನಿಕದ ವರ್ಗ, ಪಾಲಿಫ್ಲೂರೋ ಆಲ್ಕೈಲು ಎನ್ನುವ ರಾಸಾಯನಿಕಗಳ ವರ್ಗ. ಫ್ಲೂರಿನು ಅಣುವನ್ನು ಹೊತ್ತಿರುವ ವಿವಿಧ ಅಣುಗಾತ್ರದ ರಾಸಾಯನಿಕಗಳನ್ನು ಹೀಗೆ PFA ಎಂದು ವರ್ಗೀಕರಿಸುತ್ತಾರೆ. ಇವು ಈಗ ಸರ್ವಾಂತರ್ಯಾಮಿ. PFA ವಿಶ್ಲೇಷಣೆ ಮಾಡುವ ಹೊಸ ತಂತ್ರವನ್ನು ಸಿದ್ಧಪಡಿಸಿರುವ ತಂಡದ ಮುಖ್ಯಸ್ಥ ಹಾಗೂ ಭಾರತೀಯ ವಿಶ್ವವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಭಾಸ್ಕರ್ ನಾರಾಯಣ್ PFAಗಳ ಹಾವಳಿಯ ಕುರಿತು ಹೀಗೆ ಹೇಳ್ತಾರೆ.
1: ಇತ್ತೀಚೆಗೆ ನೋಡೋದಾದರೆ ಈ ಗಂಗಾ ನದಿ ಪಾತ್ರ ಇರ್ಬೋದು ಅಥವಾ ಪೆರಿಯಾರ್ ನದಿ ಪಾತ್ರ ಇರ್ಬೋದು ಅಥವಾ ಅವುಗಳಿಗೆ ಹೊಂದ್ಕೊಂಡಿರೋ ಕೈಗಾರಿಕಾ ಕ್ಷೇತ್ರಗಳೇನಿದೆ ಅದು ಅಥವಾ ಕೈಗಾರಿಕಾ ತ್ಯಾಜ್ಯ ಆಯಾ ನದಿಗಳ ಗುಣಮಟ್ಟದಲ್ಲಿ ಯಾವ ಥರ ಪರಿಣಾಮ ಬೀರುತ್ತೆ ಅದನ್ನು ನಾವು ಸಂಶೋಧನೆ ಮುಖಾಂತರ ಗಮನಿಸಿದ್ದೇವೆ. ಇದಲ್ಲದೆ ನಾವು ನೋಡೋದಾದರೆ ಚೆನ್ನೈಯಲ್ಲಿ ಅಡ್ಯಾರ್ ನದಿ ಇದೆ, ತಮಿಳುನಾಡಿನ ವಿಲುಪುರಂ ಹತ್ರ ಬಕಿಂಗ್ಹ್ಯಾಮ್ ಕಾಲುವೆ ಅಂತ ಇದೆ. ಅದೇ ಥರ ಇನ್ನೂ ಸುಮಾರು ಜಾಗಗಳಲ್ಲಿ ಅಂತರ್ಜಲ ಎಲ್ಲಿ ಬೋರ್ ಕರೆದು ನಾವು ಕುಡಿಯೋದಕ್ಕೆ ಸುಮಾರು ನಮ್ಮ ವಸತಿ ಗೃಹಗಳಲ್ಲಿ ಬಳಸ್ತೀವಿ ನೀರು, ಅಂಥ ಒಂದು ಅಂತರ್ಜಲದಲ್ಲೂ ಕೂಡ PFAS ಮಟ್ಟ ಹೆಚ್ಚಿಗೆ ಇರೋದನ್ನು ನಾವು ಕಂಡಿದ್ದೀವಿ. ನಮ್ಮದೇ ಆದ ಸಂಶೋಧನಾ ತಂಡ ಗುಜರಾತ್ನ ದಹೇಜ್ ಕೈಗಾರಿಕಾ ವಲಯದಲ್ಲಿ ಕೂಡ ನಾವು ಸುಮಾರು ವ್ಯವಸ್ಥಿತವಾಗಿ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ಅದರಲ್ಲಿ ಎಷ್ಟು PFAS ಇದೆ ಅಂತ ಕೂಡ ನೋಡಿದ್ದೀವಿ. ಅದನ್ನು ಕೂಡ ನಾವು ನಮ್ಮ ಒಂದು ಸಂಶೋಧನಾ ಪತ್ರದಲ್ಲಿ ಪ್ರಕಟಿಸಿದ್ದೀವಿ ಮತ್ತು ಅವರಿಗೆ ಇದ್ರ ಬಗ್ಗೆ ಸುಮಾರು ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ.
0: ಅದು ಸರಿ. ನೀರಿನಲ್ಲಿರುವ PFAಗಳನ್ನು ಪತ್ತೆ ಮಾಡುವ ತಂತ್ರಗಳು ಈಗಾಗಲೇ ಅಭಿವೃದ್ಧಿಯಾಗಿವೆ. ಆದರೆ ಮಣ್ಣಿನಲ್ಲಿರುವ ಇವನ್ನು ಪತ್ತೆ ಮಾಡುವುದು ಸ್ವಲ್ಪ ಕಷ್ಟದ ಕೆಲಸ. ಕಾರಣ ಇವು ಇತರೆ ರಾಸಾಯನಿಕಗಳ ಜೊತೆಗೆ ಅದರಲ್ಲಿಯೂ ಮುಖ್ಯವಾಗಿ ಸಾವಯವ ವಸ್ತುಗಳ ಜೊತೆಗೆ ಸುಲಭವಾಗಿ ಅಂಟಿಕೊಳ್ಳಬಲ್ಲವು. ಮಣ್ಣಿನಲ್ಲಿರುವ ನೂರಾರು ರಾಸಾಯನಿಕಗಳಿಂದ ಇವನ್ನು ಪ್ರತ್ಯೇಕಿಸಿ ಪತ್ತೆ ಮಾಡುವುದು ಕಷ್ಟ. ಜೊತೆಗೆ ಮಣ್ಣಿನಲ್ಲಿ ಇರುವ ಇವುಗಳ ಪ್ರಮಾಣವೂ ಅಡ್ಡಿಯಾಗುತ್ತದೆ. ಪ್ರತಿ ಗ್ರಾಂ ಮಣ್ಣಿನಲ್ಲಿ ಯಾವುದೇ PFAಯು ಕೂಡ ಕೇವಲ ಕೆಲವೇ ಕೆಲವು ನ್ಯಾನೋಗ್ರಾಮ್ಗಳಷ್ಟೇ ಇರಬಹುದು. ನ್ಯಾನೋಗ್ರಾಮ್ ಅಂದರೆ ತೂಕಕ್ಕೆ ತೂಕವಾಗಿ 10 ಕೋಟಿಯಲ್ಲಿ 1 ಅಂಶದಷ್ಟು ಅಷ್ಟೇ. ಅಷ್ಟು ವಿರಳವಾಗಿರುವ ಅಣುಗಳನ್ನು ಹುಡುಕಿ ಇವು ಇಂಥದೇ ಎಂದು ಗುರುತಿಸುವುದಕ್ಕಿಂತ ಬಣವೆಯಲ್ಲಿ ಅಡಗಿರುವ ಸೂಜಿಯನ್ನು ಹುಡುಕುವುದು ಬಹಳ ಸುಲಭ. ಇದಕ್ಕಾಗಿ ವಿಜ್ಞಾನಿಗಳು ವಿಶೇಷ ತಂತ್ರಗಳನ್ನು ಬಳಸಬೇಕಾಗುತ್ತದೆ. ಅವುಗಳಲ್ಲಿ ಪ್ರಮುಖವಾದದ್ದು ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ವಿಧಾನ. ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ವಿಧಾನದಿಂದ ವಿವಿಧ ಗಾತ್ರದ ಅಣುಗಳನ್ನು ಬೇರ್ಪಡಿಸಬಹುದು. ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅವುಗಳೆಷ್ಟೆಷ್ಟು ತೂಕದವು ಎಂದು ಗುರುತಿಸುತ್ತದೆ. ಹೀಗೆ ನಿರ್ದಿಷ್ಟ ಗಾತ್ರದ ಅಣುಗಳನ್ನು ಗುರುತಿಸಬಹುದು.
1: ಅತ್ಯಲ್ಪ ಪ್ರಮಾಣದಲ್ಲಿದ್ದರೂ ಕೂಡ, ತುಂಬ ಕಮ್ಮಿ ಇದ್ದರೂ ಕೂಡ ಈ PFAS ನಮ್ಮ ಜೈವಿಕ ಕ್ರಿಯೆಗಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಥರ ಒಂದು ರಾಸಾಯನಿಕಗಳನ್ನ ಪತ್ತೆ ಮಾಡೋದಕ್ಕೆ LC-MS-MS ಅಂತ ಸೂಕ್ಷ್ಮತೆ ಹೊಂದಿರೋ ಸಾಧನಗಳು ಅನಿವಾರ್ಯ.
0: ಭಾಸ್ಕರ್ ನಾರಾಯಣರ ತಂಡ 1 ಗ್ರಾಂ ಮಣ್ಣಿನಿಂದಲೇ 44 ವಿಧದ PFAಗಳನ್ನು ಗುರುತಿಸಿದೆಯಂತೆ. 1 ಗ್ರಾಂ ಮಣ್ಣಿನಿಂದ ಇವನ್ನು ಹೆಕ್ಕುವ ತಂತ್ರವನ್ನು ಸಾಧಿಸಿರುವುದು ಈ ತಂಡದ ಹೆಗ್ಗಳಿಕೆ. ಅದು ಹೇಗೆ ಅನ್ನೋದನ್ನ ಭಾಸ್ಕರ್ ಅವರ ಮಾತಿನಲ್ಲಿಯೇ ಕೇಳೋಣ.
1: ಅಂತಿಮ ವಿಶ್ಲೇಷಣೆಗೆ 1 ಗ್ರಾಂ ಮಣ್ಣು ಸಾಕು. ಆದಾಗ್ಯೂ ಯಾವುದೇ ಜಾಗದಿಂದ 1 ಗ್ರಾಂ ಮಣ್ಣು ತಗೊಂಡ್ರೆ ಪರೀಕ್ಷೆ ಮಾಡಿದ್ರೆ ಅದರಲ್ಲಿರೋ PFAS ಬಗ್ಗೆ ನಿಖರವಾದ ಚಿತ್ರಣ ಸಿಗಲ್ಲ, ಮತ್ತೆ ಅದೇ ಆ ಜಾಗ ಸುತ್ತಮುತ್ತ ಇರೋದ್ರದ್ದು ಪ್ರತಿನಿಧಿತ್ವ ಕೂಡ ಮಾಡಲ್ಲ ಅದು. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ, ಒಂದು 10 ಮೀಟ್ರ್ ಉದ್ದಗಲ ಇರುವ ಅಂದರೆ ಒಂದು ಚದರ 10 ಚದರದ ನೆಲದಿಂದ 10-15 ಸೆಂಟಿಮೀಟ್ರ್ ಒಳಗಡೆ ಕೊರೆದು 200 ಗ್ರಾಂ ಮಣ್ಣನ್ನು ಒಂದು 5 ಕಡೆಯಿಂದ ಸಂಗ್ರಹಿಸ್ತೀವಿ. ಮಣ್ಣು ಕೊರೆಯೋ ಯಂತ್ರದಿಂದ ಈ ಮಣ್ಣನ್ನು ನಾವು 10-15 ಮೇಲ್ಮೈಯಿಂದ 10-15 ಸೆಂಟಿಮೀಟ್ರ್ ಒಳಗಡೆ ಕೊರೆದು 200 ಗ್ರಾಮ್ ಅಷ್ಟು ಮಣ್ಣನ್ನು ತಗೋತೀವಿ. ಇದೊಂದು ಸಾಧಾರಣ ಉಪಕರಣ ಆದ್ರೂ ನಮ್ಮ ಸಂಶೋಧನಾ ಕಾರ್ಯಕ್ಕೆ ತುಂಬ ಮುಖ್ಯವಾಗಿರುತ್ತೆ. ಈ ಥರ ಸಂಗ್ರಹ ಮಾಡಿದ್ದು ನಾವು 200-200 ಗ್ರಾಮ್ ಒಂದು 5 ಕಡೆಯಿಂದ 1 ಕೆಜಿಯಷ್ಟು ನಾವು ಮಣ್ಣು ತಗೊಂಡಾಗ ಅದೆಲ್ಲ ಸೇರಿಸಿ ಜರಡಿ ಹಿಡಿತೀವಿ ಅದನ್ನು. ಅದರಿಂದ ಬಂದ ಮಣ್ಣನ್ನು ಒಣಗಿಸ್ಬಿಟ್ಟು ಅದರಿಂದ 1 ಗ್ರಾಮ್ ಮಿಶ್ರಿತ ಮಾದರಿನ ಮಾಡಿ ಅದರಿಂದ 1 ಗ್ರಾಮ್ ತಗೊಂಡು ಅದನ್ನು ಪರೀಕ್ಷೆ ಪಡಿಸ್ತೀವಿ. ಆ ನೆಲದ ಒಂದು ಪ್ರತಿನಿಧಿ ನಮೂನೆ ಅಂತ ತಗೊಂಡಾಗ ತಳದಲ್ಲಿರೋ ಮಾಲಿನ್ಯನ ಅದು ತೋರಿಸುತ್ತೆ.
0: ಹೀಗೆ 1 ಗ್ರಾಂ ಮಣ್ಣನ್ನು ಪಡೆದ ಮೇಲೆ ಅದನ್ನು ಮೀಥೈಲ್ ಆಲ್ಕೋಹಾಲ್, ಸೋಡಿಯಂ ಹೈಡ್ರಾಕ್ಸೈಡ್ ಹಾಗೂ ಕಾರ್ಬನ್ ಇದ್ದಿಲನ್ನು ಬಳಸಿ 44 PF

0: ಗಳನ್ನು ಪತ್ತೆ ಮಾಡಬಹುದು ಎಂದು ಈ ತಂಡ ನಿರೂಪಿಸಿದೆ. ಅಷ್ಟೇ ಅಲ್ಲ, ಈ ತಂತ್ರ ನಿಜಕ್ಕೂ ಉಪಯುಕ್ತವೇ ಎನ್ನುವ ಪರಿಶೀಲನೆಯನ್ನು ಮಾಡಲಾಗಿದೆ. ಇದರಲ್ಲಿ ಬಳಸಿರುವ ಎಲ್ಲ ರಾಸಾಯನಿಕಗಳು ಕೂಡ ಬಲು ಸುಲಭವಾಗಿ ಸಿಗುವಂತಹ ರಾಸಾಯನಿಕಗಳು.
1: ಸೌಕರ್ಯದ ಬಗ್ಗೆ ಆದರೆ ಅಥವಾ ಯಾವುದೇ ಒಂದು ಆಧುನಿಕ ಪ್ರಯೋಗಶಾಲೆಯಲ್ಲಿ ಇದ್ರ ಬಗ್ಗೆ ಏನಾಗಬಹುದು ಅಂತ ನೋಡೋದಾದರೆ, LC-MS-MS ಅಂತ ಒಂದು ಸುಧಾರಿತ ಯಂತ್ರಗಳು ಅಥವಾ ಸೌಕರ್ಯ ಇಟ್ಕೊಂಡಿರೋ ಆಧುನಿಕ ಪ್ರಯೋಗಶಾಲೆಗಳಲ್ಲಿ ಅಥವಾ ಸಂಶೋಧನಾ ಸಂಸ್ಥೆಗಳಲ್ಲಿ ಈ PFAS ಪರೀಕ್ಷೆನ ಮಾಡಬಹುದು. ಅದಲ್ಲದೆ ಕೇವಲ 10-12 ನಿಮಿಷದಲ್ಲಿ ನಾವು ಈ PFAS ಪರೀಕ್ಷೆನ ಮಾಡ್ಬೋದು. ಹಾಗಾಗಿ ದಿನನಿತ್ಯ ನಾವು ಸರಿಸುಮಾರು 150-200 ನಮೂನೆಗಳನ್ನ ನಾವು ಈ ರಾಸಾಯನಿಕಕ್ಕೋಸ್ಕರ ಪರೀಕ್ಷೆ ಮಾಡ್ಬೋದು.
0: IITR ತಂಡದ ಅಧ್ಯಯನದಲ್ಲಿ ಗೊತ್ತಾದ ಒಂದು ಕಾಳಜಿಯ ವಿಷಯ ಎಂದರೆ, ಈ PFAS-ಗಳಲ್ಲಿ ಇತ್ತೀಚೆಗೆ ಕೈಗಾರಿಕೆಗಳು ಹೊಸದಾಗಿ ಬಳಸುತ್ತಿರುವ ರಾಸಾಯನಿಕಗಳೇ ಹೆಚ್ಚಿನ ಪ್ರಮಾಣದಲ್ಲಿವೆಯಂತೆ. ಇದಕ್ಕೂ ಹಿಂದೆ PFAS-ಗಳ ಅಪಾಯವನ್ನು ಮನಗಂಡು ಅದಕ್ಕಾಗಿ ಪರ್ಯಾಯ ವಸ್ತುಗಳನ್ನು ಬಳಸಲು ಆರಂಭಿಸಲಾಗಿತ್ತು. ಆ ಪರ್ಯಾಯ ವಸ್ತುಗಳೇ ಈಗ ಅಧಿಕ ಮಟ್ಟದಲ್ಲಿ ಇರುವುದು ಕಂಡುಬಂದಿದೆ. ಉದಾಹರಣೆಗೆ, ದಹೇಜ್ ಕೈಗಾರಿಕಾ ಕ್ಷೇತ್ರದಲ್ಲಿ ಇರುವ ವಿವಿಧ ನೆಲೆಗಳಿಂದ ಸಂಗ್ರಹಿಸಿದ ಮಣ್ಣಿನಲ್ಲಿ ಹೆಕ್ಸಾಫ್ಲೋರೋಪ್ರೊಪಿಲಿನ್ ಡೈಮರ್ ಆಸಿಡ್ ಅಥವಾ HFPDA ಎನ್ನುವ ರಾಸಾಯನಿಕದ ಪ್ರಮಾಣ ಅತಿ ಹೆಚ್ಚು ಇತ್ತಂತೆ. ಅತಿ ಹೆಚ್ಚು ಎಂದರೆ ಗ್ರಾಮಿನಲ್ಲಿ 1 ನ್ಯಾನೋಗ್ರಾಮಿಗಿಂತಲೂ ಕಡಿಮೆ, ಅಂದರೆ 10 ಕೋಟಿಯಲ್ಲಿ 1 ಅಂಶದಷ್ಟು, ಅದಕ್ಕೂ ಕಡಿಮೆ. ಇದನ್ನೂ ಈ ತಂತ್ರ ಪತ್ತೆ ಹಚ್ಚಿದೆ. ಅಂದಹಾಗೆ ಈ HFPDA ಜೆನೆಕ್ಸ್ ಎನ್ನುವ ಹೆಸರಿನಲ್ಲಿ ಮಾರಾಟವಾಗುತ್ತಿದೆ. ನಾವು ಬಳಸುವ ಸ್ಟಿಕ್ಕರ್ಗಳು, ಅಂಟು ಹಾಗೂ ಗೋಂದು ನಾನ್ ಸ್ಟಿಕ್ ಲೇಪನಗಳಲ್ಲಿ ಬಳಕೆಯಾಗುತ್ತದೆ. ಹಾಗಿದ್ದರೆ ಇನ್ನು ಈ PFAS-ಗಳನ್ನು ಗುರುತಿಸುವ ಮಣ್ಣು ಪರೀಕ್ಷೆಯನ್ನು ಎಲ್ಲೆಂದರಲ್ಲಿ ನಾವು ಮಾಡುವುದು ಸಾಧ್ಯವೇ?
1: ನೋಡಿ, ವಾಣಿಜ್ಯ ಉಪಲಬ್ಧತೆ ಯಾವುದೇ ಒಂದು ಸೌಕರ್ಯದ ಬಗ್ಗೆ ಆದರೆ ಅಥವಾ ಯಾವುದೇ ಒಂದು ಆಧುನಿಕ ಪ್ರಯೋಗಶಾಲೆಯಲ್ಲಿ ಇದ್ರ ಬಗ್ಗೆ ಏನಾಗಬಹುದು ಅಂತ ನೋಡೋದಾದರೆ, LC-MS-MS ಅಂತ ಒಂದು ಸುಧಾರಿತ ಯಂತ್ರಗಳು ಅಥವಾ ಸೌಕರ್ಯ ಇಟ್ಕೊಂಡಿರೋ ಆಧುನಿಕ ಪ್ರಯೋಗಶಾಲೆಗಳಲ್ಲಿ ಅಥವಾ ಸಂಶೋಧನಾ ಸಂಸ್ಥೆಗಳಲ್ಲಿ ಈ PFAS ಪರೀಕ್ಷೆನ ಮಾಡಬಹುದು. ಅದಲ್ಲದೆ ಕೇವಲ 10-12 ನಿಮಿಷದಲ್ಲಿ ನಾವು ಈ PFAS ಪರೀಕ್ಷೆನ ಮಾಡ್ಬೋದು. ಹಾಗಾಗಿ ದಿನನಿತ್ಯ ನಾವು ಸರಿಸುಮಾರು 150-200 ನಮೂನೆಗಳನ್ನ ನಾವು ಈ ರಾಸಾಯನಿಕಕ್ಕೋಸ್ಕರ ಪರೀಕ್ಷೆ ಮಾಡ್ಬೋದು. ನಾವು ನಮ್ಮ ಸಂಶೋಧನಾ ಬಳಗ ಏನಿದೆ ಅದರಲ್ಲಿ ನಾವು ಈ ಥರ ಒಂದು ಎಲ್ಲಂದರಲ್ಲಿ ಬಳಸ್ಬೋದಾದಂಥ ಒಂದು ಸಾಧಾರಣ ಉಪಕರಣ ಅಥವಾ ಪರೀಕ್ಷಾ ಕಿಟ್ ಅಂತ ಏನು ಹೇಳ್ತೀವಿ ಒಂದು ತಯಾರು ಮಾಡೋದು ಕೂಡ ನಾವು ನಮ್ಮ ಸಂಶೋಧನಾ ತಂಡ ಪ್ರಯತ್ನ ಮಾಡ್ತಾ ಇದೆ. ಅದಲ್ಲದೆ ಜಾಗತಿಕವಾಗಿ ನೋಡಿದ್ರೆ ನೀವು ಅಂದರೆ ಪ್ರಪಂಚದಾದ್ಯಂತ ಹಲವಾರು ಸಂಶೋಧನಾ ಸಂಸ್ಥೆಗಳಿದ್ದಾವೆ. ಅವು ಈ PFAS ಏನಿದೆ ಅದನ್ನು ಅಲ್ಲೇ ಸ್ಥಳದಲ್ಲೇ ವಿಶ್ಲೇಷಣೆ ಮಾಡಿ ಅಲ್ಲೇ ಅದರ ಬಗ್ಗೆ ಎಷ್ಟು ಮಟ್ಟದಲ್ಲಿದೆ ಅಂತ ಹೇಳುವಂಥ ಒಂದು ಪೋರ್ಟೇಬಲ್ ಸಂವೇದಕ ಅಥವಾ ಒಂದು ಯಂತ್ರ ಇರ್ಬೋದು ಆ ಥರನ ಮಾಡಬಹುದಾ ಅನ್ನೋದ್ರ ಬಗ್ಗೆ ಕೂಡ ಸಂಶೋಧನೆ ಮಾಡ್ತಾ ಇದ್ದೇವೆ. ಈ ಅನ್ವೇಷಣೆ ಸತತವಾಗಿ ಜಾರಿನಲ್ಲಿದೆ. ಒಟ್ಟಲ್ಲಿ ಹೇಳಬೇಕಂತ ಹೇಳಿದ್ರೆ LC-MS-MS-ನಂಥ ಒಂದು ಸೂಕ್ಷ್ಮ ವಿಧಾನ ಏನಿದೆ ಈ PFAS-ನ ವಿಶ್ಲೇಷಣೆ ಮಾಡೋದಕ್ಕೆ ಒಂದು ಸುವರ್ಣ ಮಾನದಂಡವಾಗಿ ಇರೋದನ್ನ ನಾವು ಯಾವಾಗಲೂ ನೋಡ್ತಾ ಇದ್ದೀವಿ.
0: ಅಂತೂ ಸಾವಯವ ಕೃಷಿ ಮಣ್ಣಿನಲ್ಲಿ ರಸಗೊಬ್ಬರ ಬಳಸದೇ ಇರಬಹುದು, ಆದರೆ ಬೇರೆಡೆಯಿಂದ ಈ PFAS-ಗಳು ಬಂದು ಸೇರಿವೆಯೇ ಇಲ್ಲವೇ ಎಂದು ಪತ್ತೆ ಮಾಡುವ ಅಗತ್ಯವಂತೂ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಈ ಪರೀಕ್ಷೆ ರೈತರಿಗೂ ಉಪಕಾರಿ ಎನ್ನಬಹುದು.
2: ಅಂತರಿಕ್ಷದ ಅಪಾಯ ತಡೆಯುವ ದಿರಿಸು, ಬಾಂಧಳದ ಬಾಗು, ರವಿಕಿರಣಗಳ ನೀಳ್ಗೋಲು, ಇಂದುಮಣಿ ನುಣ್ಪು, ತಾರೆಗಳ ಕಣ್ಮಿನುಗು, ಚಂದದ ಅಂಗಾಂಗ ಭಾವದಿ ಮೊದಲ ಪಾಠವಿವು. ಸೌಂದರ್ಯ ಗುರು ಪ್ರಕೃತಿ ಮಂಕುತಿಮ್ಮ. ನೆಲದ ಮೇಲೆ ನಿಂತು ನೋಡಿದರೆ ಮೇಲೆ ಕಾಣುವ ಗಗನದಲ್ಲಿರುವ ಕಾಮನಬಿಲ್ಲು, ಸೂರ್ಯನ ಕಿರಣಗಳು, ಬೆಳದಿಂಗಳು, ಮಿನುಗುವ ನಕ್ಷತ್ರಗಳು ಎಲ್ಲವೂ ಸೌಂದರ್ಯ ಎಂದರೇನೆಂದು ತಿಳಿಸುವ ಪ್ರಕೃತಿಯ ಮೊದಲ ಪಾಠ ಎನ್ನುವುದು ಕವಿ DVG-ಯವರ ಮಾತು. ನಿಜ, ಆಗಸ ಸುಂದರ. ಅದೇ ಕಾರಣಕ್ಕೆ ಮನುಷ್ಯ ಅದನ್ನೂ ಮುಟ್ಟಿ ಮೆಟ್ಟಿ ಮೀರಿ ಹೋಗುವ ಸಾಹಸವನ್ನು ಮಾಡುತ್ತಿದ್ದಾನೆ. ನಮ್ಮ ಕಣ್ಣಿಗೆ ತೆರೆದುಕೊಂಡ ಆಕಾಶವನ್ನಲ್ಲದೆ ಇನ್ನೂ ದೂರದ ಅಂತರಿಕ್ಷವನ್ನೂ ಬೆದಕಿದ್ದಾನೆ. ಆದರೆ ಅಲ್ಲಿ

ಇಲ್ಲಿನ ಸೌಂದರ್ಯವಿಲ್ಲ, ಇದ್ದರೂ ಅದರೊಟ್ಟಿಗೆ ಅಪಾಯವೂ ಇದೆ ಎನ್ನುವುದು ವಿಜ್ಞಾನಿಗಳ ಅಂಬೋಣ. ಅಂತಹ ಜಾಗದಲ್ಲಿಯೂ ಸಾಹಸ ಪಯಣ ಮಾಡುವ ಅಂತರಿಕ್ಷಯಾನಿಗಳನ್ನು ಅಪಾಯದಿಂದ ರಕ್ಷಿಸುವ ಹೊಸದೊಂದು ದಿರಿಸು ಸಿದ್ಧವಾಗಿದೆ. ಈ ದಿರಿಸು ಸಾಮಾನ್ಯ ಅಂತರಿಕ್ಷಯಾನಿಗಳ ದಿರಿಸಿಗಿಂತ ದುಪ್ಪಟ್ಟು ರಕ್ಷಣೆಯನ್ನು ನೀಡುತ್ತದಂತೆ. ಅಂತರಿಕ್ಷಯಾನ ಆಕರ್ಷಕ ಸಾಹಸವೇನೋ ನಿಜ, ಆದರೆ ಅದರ ಸುಖ

ಎನ್ನಿಸುತ್ತದೆ. ದೇಹದಲ್ಲಿನ ಹಲವು ಪ್ರಕ್ರಿಯೆಗಳು ಏರುಪೇರಾಗುತ್ತವೆ. ಹೀಗಾಗಿ ಕೃತಕವಾಗಿ ಗುರುತ್ವ ಬಲವನ್ನು, ಒತ್ತಡವನ್ನು ಸೃಷ್ಟಿಸಬೇಕಾಗುತ್ತದೆ. ಅಲ್ಲಿ ಉಸಿರಿಗೆ ಅಗತ್ಯವಾದ ಗಾಳಿ ಹಾಗೂ ಅದರಲ್ಲಿರುವ ಆಮ್ಲಜನಕ ಇಲ್ಲವೇ ಇಲ್ಲ, ನೀರೂ ಇಲ್ಲ. ಆ ಗಾಳಿಯನ್ನು ಭೂಮಿಯಿಂದ ಹೊತ್ತೊಯ್ಯಬೇಕು, ಇಲ್ಲವೇ ಪಯಣಿಸುತ್ತಿರುವ ನೌಕೆಯಲ್ಲಿಯೇ ಅದನ್ನು ತಯಾರಿಸಿಕೊಳ್ಳಬೇಕು. ನೀರನ್ನು ಅಲ್ಲಿಯೇ ಹೊಂದಿಸಿಕೊಳ್ಳಬೇಕು. ಆಹಾರದ ಬುತ್ತಿಯನ್ನು ಹೊತ್ತೊಯ್ಯಲೇಬೇಕು. ಇವಿಷ್ಟು ಸಾಲದು ಎನ್ನುವಂತೆ ಕಣ್ಣಿಗೆ ಕಾಣದ ವಿಕಿರಣಗಳ ಕಾಟವೂ ಇರುತ್ತದೆ. ನೆಲದಿಂದ ನೋಡಿದಾಗ ಆಕಾಶವನ್ನು ನೀಲಿಯಾಗಿ ಕಾಣಿಸುವ ವಾಯುಮಂಡಲ ಭೂಮಿಗೆ ಒಂದು ರಕ್ಷಾಕವಚವೂ ಹೌದು. ಹೊರಜಗತ್ತಿನಿಂದ ಎಡಬಿಡದೇ ಬರುವ ವಿಕಿರಣಗಳನ್ನು ಇದು ತಡೆಗಟ್ಟಿ ನಮ್ಮನ್ನು ರಕ್ಷಿಸುತ್ತಿರುತ್ತವೆ. ಈ ರಕ್ಷಾಕವಚದ ಲಕ್ಷ್ಮಣರೇಖೆಯನ್ನು ದಾಟಿ ಹೋಗುವ ಯಾರಿಗೂ ಅಪಾಯ ಕಟ್ಟಿಟ್ಟಡ್ಡೆ. ಭೂಮಿಯಿಂದ ಸುಮಾರು 400 ಕಿಲೋಮೀಟರುಗಳ ಎತ್ತರದಲ್ಲಿ ಗಾಳಿ ಇಲ್ಲವೇ ಇಲ್ಲ ಎನ್ನುವಷ್ಟು ವಿರಳವಾಗಿರುತ್ತದೆ. ಅದಕ್ಕೂ ಮೇಲೆ 2000 ಕಿಲೋಮೀಟರು ಎತ್ತರದಲ್ಲಿ ಗಾಳಿಯ 1-2 ಅಣುಗಳಷ್ಟೇ ಕಾಣಸಿಗಬಹುದು. ಅಂತಹ ಎಡೆಯಲ್ಲಿ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಬರುವ ಶಕ್ತಿಶಾಲಿ ಕಿರಣಗಳು ಭೂಮಿಯ ಮೇಲೆ ಇರುವುದಕ್ಕಿಂತಲೂ ಪ್ರಖರವಾಗಿರುತ್ತವೆ. ಅದುವೇ ಅಪಾಯ. ಉಳಿದೆಲ್ಲ ಅಪಾಯಗಳಿಗಿಂತಲೂ ಈ ವಿಕಿರಣಗಳ ಬಗ್ಗೆ ವಿಜ್ಞಾನಿಗಳಿಗೆ ಹೆಚ್ಚು ಕಾಳಜಿ. ಏಕೆಂದರೆ ಇವು ತಕ್ಷಣಕ್ಕೆ ಯಾವುದೇ ಹಾನಿಯನ್ನು ಉಂಟುಮಾಡುವುದಿಲ್ಲ ಅಥವಾ ಅಂತಹ ಹಾನಿ ಕಾಣುವುದಿಲ್ಲ. ಆದರೆ ಈ ಶಕ್ತಿಶಾಲಿ ವಿಕಿರಣಗಳು ದೇಹದಲ್ಲಿನ ಜೀವಕೋಶಗಳಲ್ಲಿ ಶಾಶ್ವತವಾಗಿ ಬದಲಾವಣೆಗಳನ್ನು ಉಂಟುಮಾಡಬಲ್ಲವು. ಈ ಬದಲಾವಣೆಗಳು ಹಾನಿಕರವೂ ಆಗಬಲ್ಲವಾದ್ದರಿಂದ ಎಚ್ಚರಿಕೆ ಅಗತ್ಯ. ಬಾಹ್ಯಾಕಾಶ ಎಂದರೆ ಸ್ಪೇಸ್ ಸ್ಟೇಷನ್ಗಿಂತಲೂ ಎತ್ತರದ ಅಂತರಿಕ್ಷದಲ್ಲಿ ಪಯಣಿಸುವ ಯಾರಿಗಾದರೂ ಎರಡು ಬಗೆಯ ವಿಕಿರಣಗಳಿಂದ ಅಪಾಯವಿರುತ್ತದೆ. ಮೊದಲನೆಯದು ಸೂರ್ಯನಿಂದ ಹರಿದು ಬರುವ ವಿದ್ಯುತ್ತಾವೇಶವಿರುವ ಪ್ರೋಟಾನು ಇಲೆಕ್ಟ್ರಾನ್ಗಳ ಪ್ರವಾಹ. ಮತ್ತೊಂದು ವಿಶ್ವದ ಎಲ್ಲೆಡೆಯಿಂದ ವಿವಿಧ ಆಕಾಶಕಾಯಗಳಿಂದ ಬರುತ್ತಿರುವ ವ್ಯೋಮಕಿರಣಗಳು ಅಥವಾ ಕಾಸ್ಮಿಕ್ ಕಿರಣಗಳು. ಇವುಗಳಲ್ಲಿ ಸೂರ್ಯನಿಂದ ಬರುವ ಕಣಪ್ರವಾಹ ಹೆಚ್ಚು ಶಕ್ತಿಶಾಲಿ. ಆದರೂ ಅದು ಆಗೊಮ್ಮೆ ಈಗೊಮ್ಮೆ ಹರಿಯುವುದರಿಂದ ದುರ್ಬಲವಾದರೂ ಕಾಸ್ಮಿಕ್ ಕಿರಣಗಳಿಂದಲೂ ಅಪಾಯ ಹೆಚ್ಚೆ. ಈ ಎರಡು ಬಗೆಯ ಕಿರಣಗಳನ್ನು ವ್ಯೋಮಯಾನಿಗಳನ್ನು ತಟ್ಟದಂತೆ ಅಡ್ಡಗಟ್ಟುವ, ಇಲ್ಲವೇ ಅವುಗಳ ತೀವ್ರತೆಯನ್ನು ಕುಂದಿಸುವ ಅಥವಾ ಅವುಗಳಿಂದ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ತಡೆಗಟ್ಟುವ ಉಪಾಯಗಳನ್ನು ವಿಜ್ಞಾನಿಗಳು ಈಗಾಗಲೇ ಯೋಜಿಸಿದ್ದಾರೆ. ಉದಾಹರಣೆಗೆ, ಆಕಾಶ ನೌಕೆಗಳ ಹೊರಮೈಗೆ ಈ ಕಿರಣಗಳು ನೌಕೆಯ ಒಳಗೆ ನುಸುಲದಂತೆ ತಡೆದು ಪ್ರತಿಫಲಿಸಿಬಿಡುವ ಅಲ್ಯೂಮಿನಿಯಂ ಹೊದಕೆ ಇರುತ್ತದೆ. ಅಪ್ಪಿತಪ್ಪಿ ಈ ಹೊದಕೆಯನ್ನೂ ದಾಟಿ ಬರುವ ಕಿರಣಗಳನ್ನು ಹೀರಿಕೊಳ್ಳುವ ಪಾಲಿಮರ್ ಪದರವೂ ಇರುತ್ತದೆ. ಹಾಗಿದ್ದರೂ ಸ್ವಲ್ಪ ಮಟ್ಟದಲ್ಲಿ ವಿಕಿರಣಗಳು ನೌಕೆಯ ಒಳಗೆ ನುಸುಲಬಹುದು, ಯಾತ್ರಿಗಳನ್ನು ತಾಕಬಹುದು ಅಥವಾ ನೌಕೆಯ ಒಳಗಿರುವ ಗಾಳಿಯನ್ನು ಪ್ರಭಾವಿಸಬಹುದು. ಅಲ್ಲಿ ಬೇರೊಂದು ರೀತಿಯ ಅಪಾಯಕಾರಿ ಅಣುಗಳನ್ನು ಸೃಷ್ಟಿಸಬಹುದು. ಈ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಯಾತ್ರಿಗಳ ದಿರಿಸನ್ನೇ ಇನ್ನಷ್ಟು ಭದ್ರವಾದ ಗುರಾಣಿಯನ್ನಾಗಿಸಲು ವಿಜ್ಞಾನಿಗಳು ಪ್ರಯತ್ನಿಸುತ್ತಿದ್ದಾರೆ. ನಾಸಾದ ವಿಜ್ಞಾನಿಗಳು ಸಿದ್ಧಪಡಿಸಿದ ಆಸ್ಟ್ರೋರಾಡ್ ಎನ್ನುವ ಹೊಸದೊಂದು ದಿರಿಸು ಇದೀಗ ಪರೀಕ್ಷೆಯಲ್ಲಿ ಪಾಸಾಗಿ ಬಂದಿದೆ. ಕಳೆದ ಜೂನ್ ತಿಂಗಳಿನಲ್ಲಿ ಅಮೆರಿಕಾದ ನಾಸಾ ಸಂಸ್ಥೆ ಚಂದ್ರನತ್ತ ಹಾರಿಸಿದ ಆರ್ಟಿಮಿಸ್ ನೌಕೆಯ ಒಂದು ಉದ್ದೇಶ ಈ ಆಸ್ಟ್ರೋರಾಡ್ ಅನ್ನು ಪರೀಕ್ಷಿಸುವುದಾಗಿತ್ತು. ಆಸ್ಟ್ರೋರಾಡ್ ಒಂದು ವಿಶೇಷ ದಿರಿಸು. ಇದನ್ನು ಧರಿಸಿದ ಯಾತ್ರಿಗಳ ದೇಹದ ವಿವಿಧ ಭಾಗಗಳಿಗೆ ವಿವಿಧ ಪ್ರಮಾಣದಲ್ಲಿ ಇದು ರಕ್ಷಣೆಯನ್ನು ನೀಡುತ್ತದಂತೆ. ಆಸ್ಟ್ರೋರಾಡ್ನ ತಿರುಳೆಲ್ಲವೂ HDPE ಪ್ಲಾಸ್ಟಿಕ್ನವು. ಕಾಸ್ಮಿಕ್ ಹಾಗೂ ಸೂರ್ಯನ ವಿಕಿರಣಗಳಲ್ಲಿರುವ ಪ್ರೋಟಾನ್ಗಳನ್ನು ಸಮರ್ಥವಾಗಿ ತಡೆಗಟ್ಟುವ ಹೈಡ್ರೋಜನ್ ಅಣುಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ವಸ್ತುವೆ HDPE. ನೇರವಾಗಿ ಇದರಿಂದಲೇ ದೇಹದ ಎಲ್ಲಾ ಭಾಗಗಳನ್ನು ಮುಚ್ಚುವ ದಿರಿಸನ್ನು ತಯಾರಿಸಬಹುದಾದರೂ ಗಟ್ಟಿಯಾಗಿರುವ ವಸ್ತುವಾದ್ದರಿಂದ ಕೈಕಾಲುಗಳು ಸರಾಗವಾಗಿ ಆಡಲು ಅದು ನೆರವಾಗುವುದಿಲ್ಲ. ಹೀಗಾಗಿ HDPEಯ ಪದರಗಳನ್ನೇ ವಿವಿಧ ಅಂಗಗಳ ಮೇಲೆ ವಿವಿಧ ದಪ್ಪಗಳಲ್ಲಿ ಹೊದೆಸಿ ಆಸ್ಟ್ರೋರಾಡನ್ನು ತಯಾರಿಸಲಾಗಿತ್ತು. ಪ್ರಮುಖವಾಗಿ ವಿಕಿರಣಗಳ ದಾಳಿಯಿಂದ ಹೆಚ್ಚು ಘಾಸಿಗೊಳ್ಳುವಂತಹ ಕರುಳು, ಮೂಳೆಯ ಮಜ್ಜೆ, ಲಿಂಗಾಂಗಗಳ ಬಳಿ ಬಟ್ಟೆಯ ದಪ್ಪ ಹೆಚ್ಚಿರುವಂತೆ ಮಾಡಲಾಗಿತ್ತು. ಈ ದಿರಿಸನ್ನು ಧರಿಸಿದ ಒಂದು ಗಂಡು ಹಾಗೂ ಒಂದು ಹೆಣ್ಣು ಗೊಂಬೆಯನ್ನು ಆರ್ಟಿಮಿಸ್ ನೌಕೆಯಲ್ಲಿ ಇತರೆ ಗಗನಯಾತ್ರಿಗಳೊಂದಿಗೆ ಇರಿಸಲಾಗಿತ್ತು. ಈ ಗೊಂಬೆಗಳು ವಿಶೇಷವಾಗಿ ರಚನೆಯಾಗಿದ್ದವು. ಇವುಗಳ ದೇಹದ ವಿವಿಧ ಭಾಗಗಳು ಮನುಷ್ಯರ ದೇಹದಲ್ಲಿನ ಅಂಗಗಳು ಹೀರಿಕೊಳ್ಳುವಷ್ಟು ವಿಕಿರಣವನ್ನು ಹೀರಿಕೊಳ್ಳುತ್ತಿದ್ದವು. ಜೋರಾ ಎನ್ನುವ ಗಂಡು ಹಾಗೂ ಹೆಲ್ಗಾ ಎನ್ನುವ ಹೆಣ್ಣು ಗೊಂಬೆಯ ದೇಹದೊಳಗೆ ವಿವಿಧ ಆಳದಲ್ಲಿ ವಿಕಿರಣಗಳನ್ನು ಹೆಕ್ಕಿ ಲೆಕ್ಕಿಸುವ ಸಂವೇದಕಗಳನ್ನು ಹುಡುಕಿ ಇರಿಸಲಾಗಿತ್ತು.
ಈ ಗೊಂಬೆಗಳು ಪಯಣ ಮುಗಿಸಿದ ನಂತರ ಹಿಂದಿರುಗಿದಾಗ ಈ ಸಂವೇದಕಗಳನ್ನು ಪರೀಕ್ಷಿಸಿ ಎಷ್ಟು ವಿಕಿರಣಗಳು ಗೊಂಬೆಗಳನ್ನು ತಾಕಿವೆ ಎಂದು ನಾಸಾದ ವಿಜ್ಞಾನಿಗಳ ತಂಡ ಲೆಕ್ಕ ಹಾಕಿದೆ.

0: ಈ ಲೆಕ್ಕಾಚಾರಗಳ ಪ್ರಕಾರ ಈ ಬಗೆಯಲ್ಲಿ ವಿವಿಧ ಅಂಗಗಳಿಗೆ ವಿಭಿನ್ನ ದಪ್ಪದ ಹೊದಕೆ ಇರುವಂತಹ ಆಸ್ಟ್ರೋರಾಡ್ ದಿರಿಸು ಸಾಮಾನ್ಯ ದಿರಿಸುಗಳನ್ನು ದಾಟಿ ಒಳಗೋಗುವ ವಿಕಿರಣಗಳಲ್ಲಿ ಅರ್ಧಕ್ಕಿಂತ ಹೆಚ್ಚನ್ನು ತಡೆಗಟ್ಟಿತ್ತು ಎಂದು ಈ ಸಂಶೋಧನೆ ನಡೆಸಿದ ವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ. ಅಂದರೆ ಮಂಗಳ ಗ್ರಹ ಚಂದ್ರಗ್ರಹಕ್ಕೆ ಮುಂದೆ ಹೋಗಬಯಸುವ ಪ್ರಯಾಣಿಕರಿಗೆ ಸುರಕ್ಷತೆಗಾಗಿ ಇದನ್ನು ಧರಿಸಬಹುದು ಎಂದು ಹೀಗೆ ನಿರೂಪಿತವಾಗಿದೆ. ಆಹಾ, ಹಾಗಾದ್ರೆ ಒಂದು ನಡೆ ಚಂದ್ರನತ್ತ ಹೋಗಿ ಬರೋಣ ಅಂತ ತೀರ್ಮಾನಿಸಿದೀರಾ? ಹಾಗೆ ಸುಮ್ಮನೆ ಆಗುವುದಿಲ್ಲ. ಈ ದಿರಿಸನ್ನು ಧರಿಸುವವರೂ ಗಟ್ಟಿಯಾಗಿರಬೇಕು. ಯಾಕೆ ಅಂದ್ರೆ ಕೇವಲ ಅಗತ್ಯವಾದ ಭಾಗಗಳಲ್ಲಿಯಷ್ಟೇ HDPE ಪದರಗಳನ್ನು ಜೋಡಿಸಿದ್ದರೂ ಆಸ್ಟ್ರೋರಾಡ್ 26 ಕಿಲೋ ತೂಗುತ್ತದೆ. ಅದನ್ನು ಹೊರುವಷ್ಟು ಗಟ್ಟಿಯಾಗಿದ್ದೀರಾ?
1: ಪ್ಲಾಸ್ಟಿಕ್ಕು ತಿಂಡಿ. ಪ್ಲಾಸ್ಟಿಕ್ಕು ಡಬ್ಬಿಗಳಲ್ಲಿ ಬುತ್ತಿ ಕಟ್ಟಿಕೊಂಡು ಹೋದ ತಿನಿಸು ಒಳ್ಳೆಯದಲ್ಲ ಎನ್ನುವವರಿಗೆ ಶಾಕಿಂಗ್ ಸುದ್ದಿ. ಪ್ಲಾಸ್ಟಿಕ್ಕಿನಲ್ಲಿ ಕಟ್ಟಿಕೊಡುವ ತಿಂಡಿ ಬಿಡಿ, ಪ್ಲಾಸ್ಟಿಕ್ಕಿನಿಂದಲೇ ಮಾಡಿದ ತಿಂಡಿ ಬರಲಿದೆಯಂತೆ. ಅಮೆರಿಕೆಯ ಸದರ್ನ್ ಇಲಿನಾಯ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿಗಳು ಹೀಗೊಂದು ಪ್ರಯತ್ನ ಮಾಡಿದ್ದಾರೆ. ಪ್ಲಾಸ್ಟಿಕ್ಕನ್ನೇ ಕರಗಿಸಿ ಬ್ರೆಡ್ಡು ಮಾಡುವ ಯೀಸ್ಟ್ನಿಂದ ಅದನ್ನು ಪ್ರೋಟೀನುಗಳನ್ನಾಗಿಸಿ ಆ ಪ್ರೋಟೀನುಗಳಿಂದ ಮ್ಯೂಬೈಟ್ ಅಥವಾ ಮೈಕ್ರೋಬೈಟ್ ಎನ್ನುವ ಬಿಸ್ಕತ್ತಿನಂತಹ ತಿನಿಸನ್ನು ತಯಾರಿಸಿದ್ದಾರೆ. ಈ ಬಿಸ್ಕತ್ತನ್ನು ರಸಾಯನ ವಿಜ್ಞಾನಿ ಲಾಹಿರು ಜಯಕೋಡಿ ಅವರ ತಂಡ ಸಿದ್ಧಪಡಿಸಿದ್ದು ಇತ್ತೀಚೆಗೆ ಅಮೆರಿಕೆಯಲ್ಲಿ ಜರುಗಿದ ಅಮೆರಿಕರಿಕನ್ ಕೆಮಿಕಲ್ ಅಸೋಸಿಯೇಷನ್ನಿನ ಸಮಾವೇಶದಲ್ಲಿ ಪ್ರದರ್ಶಿಸಲಾಯಿತು. ಪ್ಲಾಸ್ಟಿಕ್ಕಿನಿಂದ ಬಿಸ್ಕತ್ತೆ ಎಂದು ಮೂಗಿನ ಮೇಲೆ ಬೆರಳಿಡಬೇಡಿ. ಈ ಐಡಿಯಾ ಹೊಸದೇನಲ್ಲ. ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ಕಿನ ಚೀಲಗಳು, ನೀರಿನ ಬಾಟಲಿಗಳಂತಹ ವಸ್ತುಗಳು ಎಲ್ಲೆಡೆ ಕಸವಾಗಿ ಕಣ್ಣಿಗೆ ಕಿಸುರಾಗಿವೆಯಷ್ಟೆ. ಇವನ್ನು ನಿವಾರಿಸಲು ವಿಜ್ಞಾನಿಗಳು ಹಲವಾರು ಉಪಾಯಗಳನ್ನು ಯೋಚಿಸಿದ್ದಾರೆ. ನಮ್ಮೂರಲ್ಲಿ ಮಾಡುವಂತೆ ಪ್ಲಾಸ್ಟಿಕ್ಕನ್ನು ಸೌದೆಯ ಬದಲಿಗೆ ಒಲೆಗೆ ಇಂಧನವನ್ನಾಗಿ ಮಾಡುವುದು, ಪ್ಲಾಸ್ಟಿಕ್ಕನ್ನು ತಿನ್ನುವ ಹುಳುಗಳನ್ನು ಸಾಕುವುದು, ಪ್ಲಾಸ್ಟಿಕ್ಕನ್ನು ರಾಸಾಯನಿಕ ವಿಧಾನಗಳಿಂದ ಒಡೆದು ಡೀಸೆಲ್ ಪೆಟ್ರೋಲಿನಂಥ ಇಂಧನವನ್ನು ತಯಾರಿಸುವುದು, ಪ್ಲಾಸ್ಟಿಕ್ಕನ್ನು ಮೊದಲಿನ ರೂಪಕ್ಕೆ ಬದಲಿಸಿ ಹೊಸ ಪ್ಲಾಸ್ಟಿಕ್ಕನ್ನು ತಯಾರಿಸುವುದು, ಹೀಗೆ 16 ಉಪಾಯಗಳನ್ನು ವಿಜ್ಞಾನಿಗಳು ಯೋಚಿಸಿದ್ದು ಉಂಟು. ಇವರಲ್ಲಿ ಕೆಲವರು ಪ್ಲಾಸ್ಟಿಕ್ಕಿನಿಂದ ಪ್ರೋಟೀನನ್ನು ತಯಾರಿಸಬಾರದೇಕೆ ಎಂದು ಯೋಚಿಸಿದ್ದರು. ಪ್ಲಾಸ್ಟಿಕ್ಕನ್ನು ಕೊಳೆಯಿಸುವ ಬ್ಯಾಕ್ಟೀರಿಯಾಗಳನ್ನು ಸೃಷ್ಟಿಸಲು ಕೆಲವರು ಮುಂದಾಗಿದ್ದರು. ಜಯಕೋಡಿ ತಂಡ ಈ ಎಲ್ಲ ಉಪಾಯಗಳನ್ನು ಒಟ್ಟಾಗಿಸಿ ಬಿಸ್ಕತ್ತನ್ನೇ ತಯಾರಿಸಿದೆ. ಬಿಸ್ಕತ್ತನ್ನು ತಯಾರಿಸಲು ಜಯಕೋಡಿ ತಂಡ ಪಾಲಿ ಈಥೈಲ್ ಟೆರೆಪ್ಥಾಲೇಟ್ ಎನ್ನುವ ಪ್ಲಾಸ್ಟಿಕ್ಕನ್ನು ಬಳಸಿದೆ. ನೀರು, ಕೋಲಾ, ಇತರೆ ಪಾನೀಯಗಳ ಬಾಟಲಿಗಳನ್ನು ಈ ಪ್ಲಾಸ್ಟಿಕ್ಕಿನಿಂದ ಮಾಡಿರುತ್ತಾರೆ. ಸಾಧಾರಣವಾಗಿ ಇದು ಕೊಳೆಯುವುದೇ ಇಲ್ಲ. ಬಿಸಿಲು ಮಳೆಯಲ್ಲಿ ಬಿದ್ದು ಪೂರ್ತಿ ಶಿಥಿಲವಾಗಬೇಕಾದರೆ ಈ ಪ್ಲಾಸ್ಟಿಕ್ಕಿಗೆ 400 ವರ್ಷಗಳಾದರೂ ಬೇಕು. ಅಂದರೆ 16 ತಲೆಮಾರುಗಳವರೆಗೂ ಇದು ಬೆಂಬಿಡದ ಭೂತದಂತೆ ಉಳಿದಿರುತ್ತದೆ. ಜಯಕೋಡಿ ತಂಡ ಈ ಪ್ಲಾಸ್ಟಿಕ್ಕನ್ನು ಮೊದಲಿಗೆ ಬಿಸಿ ಹಬೆ ಹಾಗೂ ಅತಿ ಒತ್ತಡದಲ್ಲಿ ಬೇಯಿಸುತ್ತದೆ. ಇದೊಂದು ರೀತಿಯಲ್ಲಿ ಪ್ರೆಷರ್ ಕುಕ್ ಮಾಡಿದ ಹಾಗೆ. ಹೀಗೆ ಮಾಡಿದಾಗ ಟೆರೆಪ್ಥಾಲೇಟು ಅಣುಗಳು ಒಡೆದು ಸಣ್ಣ ಸಣ್ಣ ಅಣುಗಳಾಗುತ್ತವೆ. ಮುಂದಿನ ಹಂತದಲ್ಲಿ ಈ ಅಣುಗಳನ್ನು ವಿಶೇಷವಾಗಿ ಕುಲಾಂತರಿಸಿದ ಯೀಸ್ಟ್ಗೆ ಈ ಶಿಥಿಲವಾದ ಅಣುಗಳನ್ನು ಉಣಿಸುತ್ತಾರೆ. ಈಸ್ಟ್ ಜೀವಿಯು ಈ ಅಣುಗಳನ್ನು ಅರಗಿಸಿಕೊಳ್ಳುವ ಕಿಣ್ವಗಳನ್ನು ತಯಾರಿಸುವಂತೆ ತಳಿ ತಂತ್ರಜ್ಞಾನದಿಂದ ಕುಲಾಂತರಿಸಿರುತ್ತಾರೆ. ಹಾಗೆಯೇ ಅದರಲ್ಲಿ ನಿರ್ದಿಷ್ಟ ಪ್ರೋಟೀನುಗಳನ್ನು ತಯಾರಿಸುವ ಜೀನನ್ನು ಸೇರಿಸಿರುತ್ತಾರೆ. ಹೀಗೆ ಇವು ಪ್ಲಾಸ್ಟಿಕ್ಕನ್ನು ಪ್ರೋಟೀನನ್ನಾಗಿ ಪರಿವರ್ತಿಸುತ್ತವೆ. ಪ್ಲಾಸ್ಟಿಕ್ಕಿನಲ್ಲಿಯೂ ಇರುವುದು ಕಾರ್ಬನ್ನು. ಜೀವಿಗಳಲ್ಲಿ ಇರುವ ಪ್ರೋಟೀನು, ಕಾರ್ಬೋಹೈಡ್ರೇಟುಗಳು ಕೂಡ ಕಾರ್ಬನ್ ವಸ್ತುಗಳೇ. ಆದ್ದರಿಂದ ಒಂದರಿಂದ ಇನ್ನೊಂದನ್ನಾಗಿ ಬದಲಾಯಿಸಬಹುದಲ್ಲ ಎನ್ನುವುದು ಜಯಕೋಡಿ ಅಂತಹ ವಿಜ್ಞಾನಿಗಳ ತರ್ಕ. ಈ ಯೋಚನೆ 3-4 ದಶಕಗಳಿಂದಲೂ ಇತ್ತು. ಆದರೆ ಪ್ಲಾಸ್ಟಿಕ್ಕನ್ನು ಶಿಥಿಲಗೊಳಿಸಬಲ್ಲ ವಿಧಾನ ಕೆಲವು ವರ್ಷಗಳ ಹಿಂದೆಯಷ್ಟೇ ಸಿದ್ಧವಾಯಿತು. ಪಾಲಿ ಇಥಿಲೀನು, ಟೆರೆಪ್ಥಾಲೇಟು ಮೊದಲಾದ ಪ್ಲಾಸ್ಟಿಕ್ಕುಗಳನ್ನು ಹಬೆ ಹಾಗೂ ಆಕ್ಸಿಜನ್ ಅಷ್ಟೇ ಇರುವ ಅತಿ ಒತ್ತಡದ ವಾತಾವರಣದಲ್ಲಿ ಬೇಯಿಸಿದರೆ ಅವು ಶಿಥಿಲವಾಗುತ್ತವೆ ಎಂದು 80 ವರ್ಷಗಳ ಹಿಂದೆ ಪತ್ತೆ ಮಾಡಲಾಗಿತ್ತು. ಅಂದಿನಿಂದ ಈ ಪ್ಲಾಸ್ಟಿಕ್ಕಿನಿಂದ ರೇಷ್ಮೆಯಂತಹ ನೂಲು, ಔಷಧಗಳಲ್ಲಿ ಬಳಸುವ ಪ್ರೋಟೀನುಗಳು ಹಾಗೂ ತಿಂಡಿ ತಿನಿಸನ್ನು ತಯಾರಿಸುವ ಕನಸುಗಳು ಚಿಗುರೊಡೆದವು. ಜಯಕೋಡಿ ತಂಡ ಇದಕ್ಕಾಗಿ 16 ಯೀಸ್ಟ್ ಜೀವಿಗಳನ್ನು ಪರೀಕ್ಷಿಸಿದೆ, ಕುಲಾಂತರಿಸಿದೆ. ಅನಂತರ ಅವುಗಳನ್ನು ಪ್ಲಾಸ್ಟಿಕ್ಕಿನ ರಸ, ಹುಲ್ಲು, ತರಗು, ಬಗಾಸೆ ಮೊದಲಾದ ಕೃಷಿ ತ್ಯಾಜ್ಯಗಳ ಜೊತೆಗೆ ಸೇರಿಸಿ

0: ಬೆಳೆಸಿ ಬೆಳೆಸಿದೆ. ಹೀಗೆ ಬೆಳೆಸಿದ ಈಸ್ಟುಗಳನ್ನು ಅನಂತರ ರುಬ್ಬಿ ಅವುಗಳು ತಯಾರಿಸಿರುವ ಪ್ರೋಟೀನ್ ಅನ್ನು ಪ್ರತ್ಯೇಕಿಸಿದೆ. ಇದಷ್ಟಾದರೆ ಬಿಸ್ಕತ್ತು ರೆಡಿಯಾಯಿತು ಅಂತಲ್ಲ. ಈ ಪ್ರೋಟೀನ್ ಅನ್ನು ಬಿಸ್ಕತ್ತಿನ ರೂಪಕ್ಕೆ ತರುವ ಅಡುಗೆ ವಿಧಾನವೂ ಬೇಕಷ್ಟೆ. ಮುಂದಿನ ಹಂತ ಬಿಸ್ಕತ್ತಿನ ತಯಾರಿಕೆ. ಈಸ್ಟಿನಿಂದ ಪಡೆದ ಪ್ರೋಟೀನುಗಳ ಜೊತೆಗೆ ಒಂದಿಷ್ಟು ಮೆಕ್ಕೆಜೋಳದ ಹಿಟ್ಟು, ಸಕ್ಕರೆ ಹಾಗೂ ಸೋಯಾ ಎಣ್ಣೆಯಂತಹ ಕೊಬ್ಬನ್ನು ಸೇರಿಸಿ ಹಿಟ್ಟನ್ನು ತಯಾರಿಸುತ್ತಾರೆ. ಈ ಹಿಟ್ಟನ್ನು 3D ಪ್ರಿಂಟರಿಗೆ ಓಡಿಸಿ ಬೇಕಾದ ಬಿಸ್ಕತ್ತಿನ ರೂಪದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಹೀಗೆ ಪ್ರಿಂಟ್ ಮಾಡಿದ ಬಿಸ್ಕತ್ತನ್ನು ಬೇಯಿಸಿದರೆ ತಿನಿಸು ರೆಡಿ. ನಾರಿನಾಂಶ, ಸಕ್ಕರೆ, ಪ್ರೋಟೀನು, ಪಿಷ್ಟವೆಲ್ಲವೂ ಇರುವ ಬಿಸ್ಕತ್ತು ಕೇವಲ ರುಚಿಕರವಷ್ಟೇ ಅಲ್ಲ, ಪೌಷ್ಟಿಕವೂ ಆಗಿರುವಂತೆ ಇವರು ಯೋಜಿಸಿದ್ದಾರಂತೆ. ಇವುಗಳಲ್ಲಿ ಬಳಸುವ ಈಸ್ಟುಗಳಲ್ಲಿ ಕೆಲವು ತೆರೆಪ್ಟಾಲೇಟು ಕರಗಿ ಬಂದಂತಹ ಇಥಿಲೀನ್ ಗ್ಲೈಕಾಲ್ ಅನ್ನು ಬೀಟಾ ಕೆರೋಟಿನನ್ನಾಗಿ ಪರಿವರ್ತಿಸುತ್ತವೆ. ಬೀಟಾ ಕೆರೋಟಿನ್ ಎ ಜೀವಸತ್ವ ಅರ್ಥಾತ್ ವಿಟಮಿನ್ ಎಯನ್ನು ತಯಾರಿಸಲು ಬೇಕಾಗುವ ಪದಾರ್ಥ. ಇದನ್ನು ನಾವು ಆಹಾರದಿಂದಲೇ ಪಡೆಯಬೇಕು. ಹೀಗಾಗಿ ಈ ಪ್ಲಾಸ್ಟಿಕ್ ತಿನಿಸುಗಳು ಪೌಷ್ಟಿಕವೂ ಹೌದು ಎನ್ನುತ್ತಾರೆ ಜಯಕೋಡಿ. ಈ ಎಲ್ಲ ತಂತ್ರಗಳು ಈಗ ಹದಗೊಂಡು ಬಿಸ್ಕತ್ತುಗಳು ತಯಾರಾಗುವ ಹಂತದಲ್ಲಿವೆ. ಬೃಹತ್ ಪ್ರಮಾಣದಲ್ಲಿ ಇವನ್ನು ತಯಾರಿಸುವುದಷ್ಟೇ ಬಾಕಿ. ಇನ್ನು ಕೆಲವೇ ವರ್ಷಗಳಲ್ಲಿ ಅದುವೂ ಸಾಧ್ಯ ಎನ್ನುವ ಆಶಯವಿದೆ. ಇದೀಗ ಈಗ ಪ್ರತಿಯೊಂದು ಬಿಸ್ಕತ್ತಿಗೂ ಸುಮಾರು 6,000 ರೂಪಾಯಿಗಳಷ್ಟು ಬೆಲೆ ಇದೆ. ಬೃಹತ್ ಪ್ರಮಾಣದಲ್ಲಿ ತಯಾರಿಕೆ ಸಾಧ್ಯವಾದರೆ ಬೆಲೆ ಕುಗ್ಗಬಹುದು. ನಾವೆಲ್ಲರೂ ಪ್ಲಾಸ್ಟಿಕ್ಕಿನ ಬಿಸ್ಕತ್ತನ್ನು ತಿನ್ನಲು ಸಿದ್ಧವಾಗಬಹುದು. ಅದು ಸರಿ. ಈ ಬಿಸ್ಕತ್ತಿನ ರುಚಿ ಹೇಗಿರುತ್ತದೆ ಎಂದಿರಾ? ಅದು ಗೊತ್ತಿಲ್ಲ, ಏಕೆಂದರೆ ಇದನ್ನು ಇನ್ನೂ ತಿಂದವರಿಲ್ಲ. ಪರಿಮಳವಂತೂ ಸೊಗಸಾಗಿದೆ ಎನ್ನುತ್ತದೆ ಈ ಸುದ್ದಿಯನ್ನು ಪ್ರಕಟಿಸಿದ ಫಿಸಿಕ್ಸ್ ನ್ಯೂಸ್ ಪತ್ರಿಕೆ. ಏಕೆಂದರೆ ಬೀಟಾ ಕೆರೋಟಿನ್ನಿನ ಜೊತೆಗೆ ಈಸ್ಟ್ ಜೀವಿಗಳು ವೆನಿಲಾ ಪರಿಮಳವನ್ನು ತಯಾರಿಸುವಂತೆ ಕುಲಾಂತರಿಸಲಾಗಿದೆ. ಹೀಗೆ ಒಂದೇ ಏಟಿಗೆ ವಿಟಾಮಿನ್ನು, ಪರಿಮಳ ಹಾಗೂ ಪ್ರೋಟೀನ್ ಅನ್ನು ತಯಾರಿಸಲಾಗುತ್ತದೆ. ಅದನ್ನು ಹಿಟ್ಟು, ಸಕ್ಕರೆಯ ಜೊತೆ ಬೆರೆಸಿ ಬಿಸ್ಕತ್ತು ತಯಾರಿಸಿದರೆ ಪರಿಮಳಯುಕ್ತ ತಿನಿಸು ಸಿದ್ಧ. ಬಿಸ್ಕತ್ತೇನೋ ರೆಡಿ, ಆದರೆ ಅದನ್ನು ತಿನ್ನಬಹುದೋ ಬೇಡವೋ ಎನ್ನುವ ಕಾನೂನು ಇನ್ನೂ ರೆಡಿಯಿಲ್ಲ. ನಾವೆಲ್ಲ ಹೇಸಿಗೆ ಪಡುವ ಪ್ಲಾಸ್ಟಿಕ್ಕಿನಿಂದ ಪಡೆದ ವಸ್ತು ಹಾಗೂ ಈಸ್ಟ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ಬಳಸಿ ತಯಾರಿಸಿದ ತಿನಿಸು ಆರೋಗ್ಯಕ್ಕೆ ಹಾನಿಕರವೋ ಅಲ್ಲವೋ ಎನ್ನುವುದು ನಿಶ್ಚಯವಾಗಬೇಕು. ಅದು ನಿರಪಾಯಕಾರಿ ಎಂದು ಆದ ಮೇಲಷ್ಟೇ ತಿನಿಸು ಎಂದು ಲೈಸೆನ್ಸು ದೊರಕುತ್ತದೆ. ಅದುವರೆವಿಗೂ ಯಾರೂ ಅದನ್ನು ರುಚಿ ನೋಡಲಾಗದು. ಏನಿದ್ದರೂ ಮೂಸಿ ನೋಡಿ ವೆನಿಲಾದ ಪರಿಮಳವನ್ನು ಆಸ್ವಾದಿಸಿ ಮೂಗಿನ ಹೊಳ್ಳೆಗಳನ್ನು ಅರಳಿಸಬಹುದು. ಆಹಾ, ಎಂತಹ ತಂತ್ರಜ್ಞಾನ ಎಂದು ಮೂಗಿನ ಮೇಲೆ ಬೆರಳನ್ನು ಇಟ್ಟು ಅಚ್ಚರಿಪಡಬಹುದು. ಈ ಎಲ್ಲ ತೊಂದರೆಗಳನ್ನು ದಾಟಿ ಈ ಪ್ಲಾಸ್ಟಿಕ್ಕು ತಿನಿಸು ಮಾರುಕಟ್ಟೆಗೆ ಬಂದರೆ ಹೊಟ್ಟೆಗೆ ಹೊಸ ತಿನಿಸು ದೊರಕುತ್ತದೆಯೋ ಇಲ್ಲವೋ, ಸುತ್ತಮುತ್ತಲಿನ ಪ್ಲಾಸ್ಟಿಕ್ಕು ಮಾಯವಾಗುವುದು ಖಂಡಿತ. ಅಷ್ಟೇ ಯಾಕೆ, ತರಕಾರಿಯವರು ಇನ್ನು ಮುಂದೆ ಆ ಪ್ಲಾಸ್ಟಿಕ್ಕಿನ ಚೀಲವನ್ನು ಕೊಡಲು ಹಿಂದು ಮುಂದು ನೋಡಬಹುದು.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕೊಳ್ಳೇಗಾಲ ಶರ್ಮ ಹಾಗೂ ಎಐ ಧ್ವನಿಗಳು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಕೇಳುವರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಸಾಮಾನ್ಯ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಜ್ಞಾನ ಮತ್ತು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಕುರಿತು ಬೆಂಗಳೂರಿನ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರರಾದ ಶ್ರೀಯುತ ಶಿವಕುಮಾರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಹಾಯ್ ಹಲೋ ನಮಸ್ತೆ ಎಲ್ರಿಗೂ, ಶಿವಕುಮಾರ್ ಮಾತಾಡ್ತಾ ಇರೋದು. ಸೊ ಈ ವಾರ ಕಮ್ಯುನಿಕೇಶನ್ ಪೇಪರ್ ಬಗ್ಗೆ ಮಾತಾಡೋಣ. ಸೊ ಕಮ್ಯುನಿಕೇಶನ್ ಪೇಪರ್ ಅಂದರೆ ಫಸ್ಟಿಗೆ ಏನಿರ್ತದೆ, ಕಮ್ಯುನಿಕೇಶನ್ ಪೇಪರ್ ಅಂದರೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಸಂವಹನ ಅಂತ ಏನು ಕರಿತೀವಿ, ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್. ಇದು ಎಲ್ಲಪ್ಪ ಯೂಸ್ ಆಗೋದು ಕಮ್ಯುನಿಕೇಷನ್ ಪೇಪರು, ಯಾವ ರೀತಿಯಾಗಿ ಯಾವ ಎಕ್ಸಾಮ್ಸ್ಗಳಿಗಿದೆ? ಫಸ್ಟಿಗೆ ನೋಡಿ, ನಾ ಆಲ್ರೆಡಿ ಲಾಸ್ಟ್ ವೀಕಲ್ಲಿ ಎಫ್ ಡಿ ಎಸ್ ಡಿ ಬಗ್ಗೆ ಹೇಳಿದ್ದು. ಕೆ ಇ ಅಂದರೆ ಏನಾದರೂ ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ ಆದವು ಅಂತ ಅಂದ್ಕೊಳ್ಳಿ. ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅದರ ಅಂಡರ್ ಆದರೆ ಆ ಒಂದು ಎಫ್ ಡಿ ಎಸ್ ಡಿ ಎಕ್ಸಾಮ್ಗಳಿಗೆ ಗ್ರೂಪ್ ಸಿ ಸಿಲೆಬಸ್ ಇರ್ತದೆ. ಫಸ್ಟ್ ಪೇಪರ್ ಇನ್ ಜಿ ಕೆ ಇರ್ತದೆ ಆ್ಯಸ್ ಯೂಶ್ವಲ್. ಸೆಕೆಂಡ್ ಏನಿದೆ, ಸೆಕೆಂಡು ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಅಂದ್ರೆ ಏನು, ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಈ ಮೂರು ಇರುವಂಥದ್ದು. ಸೊ ಒಂದು ಸೆಕೆಂಡ್ ಹೇಳ್ತೇನೆ ನಿಮಗೆ ಯಾವುದು. ಕೆ ಎ ಅಂಡರ್ ನಡೆಸುವಂಥ ಎಫ್ ಡಿ ಎ ಮತ್ತು ಎಸ್ ಡಿ ಎ ಜಾಬ್ಗಳಿಗೆ ಗ್ರೂಪ್ ಸಿ ಕಮ್ಯುನಿಕೇಷನ್ ಇರ್ತದೆ, ಅದು ಇರ್ತದೆ. ಹಾಗೆ ಕೆ ಪಿ ಸಿ ಅಂಡರು ಕೆಲವೊಂದಿಷ್ಟು ಗ್ರೂಪ್ ಸಿ ಜಾಬ್ಗಳಿದಾವೆ. ಗ್ರೂಪ್ ಸಿ ಜಾಬ್ ಯಾವಪ್ಪ, ಫಾರ್ ಎಕ್ಸಾಂಪಲ್ ಈಗ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರು, ರೆವಿನ್ಯೂ ಇನ್ಸ್ಪೆಕ್ಟರು, ಸಬ್ ರಿಜಿಸ್ಟ್ರು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು, ಈ ಥರ ಹಲವಾರು ಗ್ರೂಪ್ ಸಿ ಜಾಬ್ಗಳಿದ್ದಾವೆ. ಅದು ಡಿಗ್ರಿ ಬೇಸು ಇದೆ, ಹಾಗೆ ಪಿ ಯು ಸಿ ಬೇಸ್ಡು ಇದ್ದಾವೆ. ಸೊ ಎರಡೂ ಎಕ್ಸಾಮ್ ಇದ್ದಾಗ ಅಂದರೆ ಈ ಒಂದು ಡಿಗ್ರಿ ಮತ್ತು ಪಿ ಯು ಬೇಸ್ಡ್ ಇರುವಂಥ ಎರಡೂ ಎಕ್ಸಾಮ್ಗಳಿಗೆ ಕಮ್ಯುನಿಕೇಷನ್ ಪೇಪರು ಸೆಕೆಂಡ್ ಇರ್ತದೆ. ಫಸ್ಟ್ ಪೇಪರ್ ಜಿ ಕೆ ಯಾಜುವಲ್ ಇರ್ತದೆ, ಸೆಕೆಂಡು ಕಮ್ಯುನಿಕೇಷನ್ ಇರ್ತದೆ. 35 ಕನ್ನಡ ಕ್ವಶನ್ನು, 35 ಇಂಗ್ಲೀಷು, ಆಮೇಲೆ 30 ಕಂಪ್ಯೂಟರ್. ಸೊ ಇಲ್ಲೇನಾಗುತ್ತೆ, ನೆಗೆಟಿವ್ ಇರ್ತದೆ ನೆನಪಿಟ್ಕೊಳ್ಳಿ, 1/4 ನೆಗೆಟಿವ್ ಇರ್ತದೆ. ಸೊ ಇದು ಒಂದು ಪ್ಯಾಟರ್ನ್, ಎಕ್ಸಾಮ್ ಪ್ಯಾಟರ್ನ್ ಇದೆ ಇದು. ಹಾಗಿದ್ರೆ ನೆಕ್ಸ್ಟ್ ಏನಪ್ಪ, ಹಾಗಿದ್ರೆ ಏನು ಓದಬೇಕು, ರಿಸೋರ್ಸಸ್ ಏನು, ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ವೀಕಲ್ಲಿ, ಇನ್ನೊಂದು ಹೇಳ್ತೇನೆ ನಿಮಗೆ. ಕನ್ನಡಗೆ ಗ್ರಾಮರ್ ಪಾರ್ಟಿಗೆ ಏನು ಮಾಡಿ, ಕನ್ನಡ ವ್ಯಾಕರಣ ದರ್ಪಣ, ಕನ್ನಡ ಸಾಹಿತ್ಯ ಪರಿಷತ್ ಅವ್ರದ್ದು ಕನ್ನಡ ವ್ಯಾಕರಣ ದರ್ಪಣ ಅಂತ ಬುಕ್ ಬರ್ತದೆ, ಅದನ್ನು ತಗೊಳ್ಳಿ. ಸಾಹಿತ್ಯಕ್ಕೆ ಹಲವಾರು ಬುಕ್ಗಳಿದ್ದಾವೆ, ಫುಲ್ ಡೆಪ್ತ್ ಆಗಿ ಓದ್ಕೋಬೇಕಂದ್ರೆ, ಬಟ್ ಎಲ್ಲ ಕಂಬೈನ್ ಆಗಿ, ಫಾರ್ ಎಕ್ಸಾಂಪಲ್ ನಮಗೆ ಸಮಾನಾರ್ಥಕ ಪದ ಬೇಕು, ವಿರುದ್ಧಾರ್ಥಕ ಪದ ಬೇಕು, ಗಾದೆ ಮಾತುಗಳು ಬೇಕು, ನುಡಿಗಟ್ಟುಗಳು ಬೇಕು, ಇವೆಲ್ಲ ಬೇಕಂದಾಗ ಎಲ್ಲ ಕಂಬೈನ್ಡ್ ಆಗಿ ಒಂದೇ ಕಡೆ ನಿಮಗೆ ಸಿಗುವಂಥ ಒಂದು ಬುಕ್ ಅಂದರೆ ಕೆ ಎಂ ಸುರೇಶ್ ಅವ್ರ ಬುಕ್ಕು. ಓಕೆ, ಈ ಒಂದು ಬುಕ್ ಏನಿದೆ ಚೆನ್ನಾಗಿದೆ, ತಗೊಳ್ಳಿ. ಇವೆರಡು ಬುಕ್ಕು ಇದನ್ನ ನೀಟಾಗಿ ಓದ್ಕೊಳ್ಳಿ, ಇಲ್ಲ ನಿಮ್ಮ ಡೆಪ್ತ್ ಆಗಿ ಪೂರ್ತಿ ನಂಗೆ ಹೆವಿ ಓದಬೇಕು, ನೆಟ್ ಸೆಟ್ ಇಲ್ಲವರಿಗೆ ಬೇಕಂದರೆ ಅಲ್ಲೂ ಬರ್ತದೆ, ಶಿವಶರಣಪ್ಪ ಪೂತಕಳ್ಳಿ ಅಂತ ಒಂದು ಬರ್ತದೆ. ಓಕೆ, ಹಾಗೆ ಇನ್ನೂ ಹಲವಾರು ಇದ್ದಾವೆ, ಬಟ್ ಅಷ್ಟು ಡೆಪ್ತ್ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಇಷ್ಟು ಸಾಕು ಕನ್ನಡಗೆ. ಇಂಗ್ಲೀಷ್ಗೆ ಜನರಲ್ ಇಂಗ್ಲೀಷ್ ಅಂತ ಒಂದು ಬುಕ್ ಬರ್ತದೆ, ಶಿವಕುಮಾರ್ ಮಾವಳಿ ಅವ್ರದ್ದು ಜನರಲ್ ಇಂಗ್ಲೀಷ್ ಅಂತ ಒಂದು ಬುಕ್ ಬರ್ತದೆ, ಅದನ್ನು ತಗೊಳ್ಳಿ. ಕಂಪ್ಯೂಟರ್ ನೋಡಿ ನೆನಪಿಟ್ಕೊಳ್ಳಿ, ಕಂಪ್ಯೂಟರ್ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಮೀಡಿಯಂ ಇರ್ತದೆ. ಫಸ್ಟ್ ಕನ್ನಡ ಮೀಡಿಯಂ ಹೇಳ್ತೀನಿ, ಕನ್ನಡ ಮೀಡಿಯಮ್ಮು ಸ್ಪರ್ಧಾ ಚೈತ್ರ ಪಬ್ಲಿಕೇಶನ್ ಅವ್ರದ್ದು ಕಂಪ್ಯೂಟರ್ ಸಾಕ್ಷರತೆ ಅಂತ ಬರ್ತದೆ. ರುಕ್ಮಿಣಿ ಎಮ್ಮೆ, ರುಕ್ಮಿಣಿ ಎಮ್ಮೆ ಅಂತ ಯೋಶ ಬರೆದವರು, ಎಕ್ಸಾಕ್ಟ್ ಹೆಸರು ನೆನಪಿಲ್ಲ ಆ ಥರ ಹೆಸರು. ಹಾಗೆ ಇನ್ನೊಂದು ಬರ್ತದೆ ಸ್ಪರ್ಧಾ ಉನ್ನತಿಯವ್ರದ್ದು ಬರ್ತದೆ, ಇವೆರಡು ಬುಕ್ ಚೆನ್ನಾಗಿದ್ದಾವೆ, ಯಾವ್ದು ಬೇಕಾದ್ರೆ ತಗೊಳ್ಳಿ. ಅದೇ ಒಂದು ವೇಳೆ ಇಂಗ್ಲೀಷಲ್ಲಿ ಬೇಕಾ, ಇಲ್ಲಿ ಸ್ಪರ್ಧಾ ಉನ್ನತಿಯವ್ರದ ಕಂಪ್ಯೂಟರ್ ಅವೇರ್ನೆಸ್ ಅಂತ ಬುಕ್ ಇದೆ, ಅಥವಾ ಇನ್ನೊಂದದ ಕಂಪ್ಯೂಟರ್ ಅವೇರ್ನೆಸ್ ಅವ್ರದ್ದು ಅರ್ಹಂತು ಅಥವಾ ದಿಶಾ ಪಬ್ಲಿಕೇಶನ್, ಎರಡರಲ್ಲಿ ಟೋಟಲ್ ಮೂರು ಬುಕ್ ಹೇಳಿದೆ ಇಂಗ್ಲೀಷಲ್ಲಿ. ಯಾವುದು, ಒಂದು ಸ್ಪರ್ಧಾ ಉನ್ನತಿಯವ್ರದ್ದು, ಇನ್ನೊಂದು ಅರ್ಹಂತ್ ಪಬ್ಲಿಕೇಶನ್ ಅವ್ರದ್ದು, ಆಮೇಲೆ ಇನ್ನೊಂದು ದಿಶಾ ಪಬ್ಲಿಕೇಶನ್ ಅವ್ರದ್ದು. ಮೂರದ್ರ ಹೆಸರು ಕಂಪ್ಯೂಟರ್ ಅವೇರ್ನೆಸ್ ಅಂತ ಇಂಗ್ಲೀಷ್ ಮೀಡಿಯಂ, ಕನ್ನಡ ಕಂಪ್ಯೂಟರ್ ಸಾಕ್ಷರತೆ ಅಂತ. ಯಾವುದು, ಒಂದು ಸ್ಪರ್ಧಾ ಚೈತ್ರ ಅಥವಾ ಸ್ಪರ್ಧಾ ಉನ್ನತಿ, ಎರಡರಲ್ಲಿ ಯಾವ್ದು ತಗೊಂಡ್ರು ಚೆನ್ನಾಗಿದೆ. ಓಕೆ, ಇದು ನಿಮಗೆ ಏನು ಸೋರ್ಸ್ ಓದ್ಬೇಕಂತ ಗೊತ್ತಾಯ್ತು ಅನ್ಕೋತೀನಿ. ಹಾಗಿದ್ರೆ ಏನು ಓದ್ಬೇಕಪ್ಪ, ಅದು ಮ್ಯಾಟ್ರ್ ಆಗ್ತದೆ. ಕನ್ನಡ, ಕನ್ನಡ ಅಂದಾಗ ತುಂಬ ಜನ ಏನು ಮಾಡ್ತೀರಿ, ಹಾಗೆ ಹೀಗೆ ಅಂದ್ಕೊಂಡು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಗ್ರಾಮರ್ ಪಾರ್ಟ್ ಏನಿದೆ, ಓಕೆ, ಗ್ರಾಮರ್ ಪಾರ್ಟಿಗೆ ಏನಿದೆ ಕನ್ನಡ ಸಾಹಿತ್ಯ ಪರಿಷತ್ ಅವ್ರದ್ದು ಕನ್ನಡ ವ್ಯಾಕರಣ ದರ್ಪಣ, ಅದನ್ನ ಓದ್ಕೊಳ್ಳಿ. ಅಲ್ಲಿ ಓದುವಂಥ ರೀತಿ ನೋಡಿ, ಫಸ್ಟಿಗೆ ಮಾಡಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್.

ಓಕೆ. ಸೊ ಒಂದು ಕ್ವಶನ್ ಪರ್ ಅನಾಲಿಸಿಸ್ ಮಾಡಿದಾಗ ನಿಮಗೊಂದು ಐಡಿಯಾ ಬರ್ತದೆ ಏನು ಓದಬೇಕು, ಹೇಗೆ ಓದಬೇಕು ಅಂತ. ಸೊ ಕನ್ನಡ ಅಂತ ತಗೊಂಡಾಗ ಯೂಶುವಲ್ ಆಗಿ ಸಮಾನಾರ್ಥಕ ಪದಗಳು ಮಿನಿಮಮ್ 5 ಇರ್ತವೆ, ಮಿನಿಮಮ್. ಮ್ಯಾಕ್ಸಿಮಮ್ ಒಂದೊಂದು ಟೈಮ್ 15-18 ಕೇಳಿದ್ದ ಹಿಸ್ಟ್ರಿ ಇದೆ 35, ಬಟ್ ನಾರ್ಮಲ್ ಆಗಿ 5 ಇರ್ತವೆ. ಸೊ ಆ 5 ನಿಮ್ಗೆ 5 ಬರಬೇಕಂದ್ರೆ ನೀವು ಮಾಡಬೇಕಾಗಿದ್ದು ಏನಪ್ಪ, ಫಸ್ಟಿಗೆ ಸಮಾನಾರ್ಥಕ ಪದನ ಶುರು ಮಾಡ್ಕೋತೀನಿ ನಾನು. 6-12 ಬುಕ್ ಯಾವುದು, ಕನ್ನಡ ಬುಕ್, ಕನ್ನಡ ಲ್ಯಾಂಗ್ವೇಜ್ ಬುಕ್ ಇರ್ತದೆ ಗೊತ್ತಾ, ಅದನ್ನ ತಗೊಳ್ಳಿ. ಅದರ ಪಾಠಗಳ ಹಿಂದಗಡೆ ಇರುವಂತಹ ಸಮಾನಾರ್ಥಕ ಪದಗಳನ್ನ ಬರೆದಿಟ್ಕೊಳ್ಳಿ, ಅವು ಕ್ವಶನ್ಸ್ ಕೇಳ್ತಾರೆ. ಆಯ್ತಪ್ಪ ಇಷ್ಟೇ ಓದಿದ್ರೆ ಬರ್ತದ? ಇಲ್ಲ. ಕನ್ನಡ ರತ್ನಕೋಶ ಅಂತ ಒಂದು ಬುಕ್ ಬರ್ತದೆ, ಅದರಲ್ಲಿ ಇಂಪಾರ್ಟೆಂಟ್ ಇರುವಂತಹ ಡಿಕ್ಷನರಿ ವರ್ಡ್ಗಳನ್ನ ನೀವು ಬರ್ಕೋಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಈಗ ದೇವರುಗಳ ಹೆಸರುಗಳು, ಪಾರ್ವತಿಗೆ ಹೆಸರು ಏನಿದ್ದಾವೆ, ಓಕೆ, ಅದರ ಬಗ್ಗೆ ಕೇಳುವಂಥದ್ದು. ಲಕ್ಷ್ಮಿಗೆ ಏನಿದೆ ಪರ್ಟಿಕ್ಯುಲರ್ ಆಗಿ, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಏನಿದೆ, ಆ ಕ್ವಶನ್ಗಳನ್ನ ಕೇಳ್ತಾರೆ. ಜನನಿ, ಜನನಿ ಜಾತೆ, ತನು ಜಾತೆ, ಯಾರಿಗೆ ಕರೀತಾರೆ, ಹೌದಾ, ಈ ರೀತಿಯಾದಂಥ ಕ್ವಶನ್ಗಳು. ಆಮೇಲೆ ಕಮಲ ನಯನ ಅಂತ ಯಾರಿಗೆ ಕರೀತಾರೆ, ಹಿಂಗೆ ಕ್ವಶನ್ಗಳು ಹಲವಾರು ಬರ್ತದೆ. ನಯನ ಅಂತ ಯಾರಿಗೆ ಕರೀತಾರೆ ಅಂದ್ರೆ ಇದರ ಸಮಾನಾರ್ಥಕ ಪದ ಯಾವುದಂತ ಕೇಳ್ತಾರೆ, ಆ ರೀತಿಯಾದಂಥ ಕ್ವಶನ್ಗಳು ಬರ್ತದೆ ಸಮಾನಾರ್ಥಕದ್ದು. ವಿರುದ್ಧಾರ್ಥಕ ಜಸ್ಟ್ ಏನು, ಆ ಒಂದು ಪ್ರತ್ಯಯಗಳನ್ನು ಹಚ್ಚೋದು ಕಲಿಬೇಕು ನೀವು. ಎಲ್ಲಿ ಅ ಹಚ್ಚಬೇಕು, ಎಲ್ಲಿ ಅವ ಹಚ್ಚಬೇಕು, ಎಲ್ಲಿ ಅಪ ಹಚ್ಚಬೇಕು, ಹೌದಾ, ಎಲ್ಲಿ ನ ಇಂದ ಯೂಸ್ ಆಗುವಂಥ ವರ್ಡ್ಗಳನ್ನ ಯೂಸ್ ಮಾಡ್ತೀವಿ ಅವುಗಳನ್ನ ತಿಳ್ಕೊಂಬಿಟ್ರೆ ಸಾಕು, ಅದಕ್ಕೇನು ಎಕ್ಸ್ಟ್ರಾ ತಲೆ ಓಡಿಸುವಂಥ ಅವಶ್ಯಕತೆ ಇಲ್ಲ. ಅಧರ್ ಪಾಠ ಅಂತ ಬಂದಾಗ ಗ್ರಾಮರ್ ಪಾಠ, ಹೌದು, ಯಾವುದು, ಸಂಧಿಗಳು. ಓಕೆ, ಸಂಧಿಗಳ ಮೇಲೆ ಹಾರ್ಡ್ಲಿ 1-2 ಕ್ವಶನ್ ಇರ್ತದೆ, ಕನ್ನಡ ಸಂಧಿ ಹಾಗೆ ಸಂಸ್ಕೃತ ಸಂಧಿಗಳ ಮೇಲೆ. ಸಮಾಸ ಅದು ಕೂಡ 1-2 ಮಾಸ ಇರ್ತದೆ, ಯಾವ ಸಮಾಸ 8 ಬರ್ತಾವ ಅದರ ಮೇಲೆ ಇರುವಂಥದ್ದು. ಅಲ್ಲಿ ಆಲ್ಮೋಸ್ಟ್ ಹೆಂಗೆ ಕೇಳ್ತಾರೆ, ಪೂರ್ವ ಪದ ಪ್ರಧಾನವಾಗಿರುವಂಥ ಸಮಾಸ, ಉತ್ತರ ಪದ ಪ್ರಧಾನವಾಗಿರುವಂಥ ಸಮಾಸ, ಎರಡೂ ಪದಗಳು ಸಮಾಸ ಏನು ಪ್ರಧಾನವಾಗಿರುವಂಥ ಸಮಾಸ, ಹಾಗೆ ಅವೆಲ್ಲ ಶಬ್ದಗಳನ್ನ ಬಿಟ್ಟು ಬೇರೊಂದು ಪದ ಪ್ರಧಾನವಾಗಿರುವಂಥ ಸಮಾಸ, ಹೀಗೆ ಹಲವಾರು ಇದೆ ಕ್ವಶನ್ಗಳು, ಅವುಗಳನ್ನ ಕೇಳುವಂಥ ಚಾನ್ಸಸ್ ಇರ್ತದೆ. ಹಾಗೆ 1-2 ಕ್ವಶನ್ ಸಂಧಿ ಮೇಲೆ, 2 ಕ್ವಶನ್ ಸಮಾಸ ಮೇಲೆ, 2 ಕ್ವಶನ್ ಸಮಾನಾರ್ಥಕ ಪದ, 5 ಕ್ವಶನ್ ವಿರುದ್ಧಾರ್ಥಕ ಪದ, ಒಂದು 2-3 ಕೇಳ್ತಾರೆ ಯೂಶುವಲ್ ಆಗಿ, ಅದಕ್ಕಿಂತ ಜಾಸ್ತಿ ಕೇಳಲ್ಲ, ಒಂದೊಂದು ಟೈಮಲ್ಲಿ ವೇರಿಯೇಷನ್ ಆಗ್ಬೋದು. ಆಮೇಲೆ ತತ್ಸಮ ತದ್ಭವ, ತತ್ಸಮ ತದ್ಭವ ಅಂದಾಗ ಏನಾಗುತ್ತೆ, ಆ ಒಂದು ತತ್ಸಮ ತದ್ಭವಗಳಲ್ಲಿ ಆ ಒಂದು ಪ್ರತ್ಯಯಗಳಿದ್ದಾವೆ, ಅಲ್ಲಿ 10-12 ರೂಲ್ಸ್ಗಳಿದ್ದಾವೆ, ಆ ರೂಲ್ಸ್ಗಳನ್ನ ನೀಟಾಗಿ ನೋಡ್ಕೊಂಡ್ಬಿಟ್ರೆ ಸಿಂಪಲ್ ಆಗಿ ಯಾವ್ದನ್ನು ಕೂಡ ನೀವು ಹ್ಯಾಂಡಲ್ ಮಾಡ್ಬೋದು. ತತ್ಸಮ ತದ್ಭವ ಅಷ್ಟೊಂದು ನಿಮ್ಗೆ ಎಲ್ಲ ಶಬ್ದಗಳನ್ನ ನೆನಪಿಡ್ಬೇಕಂತಿಲ್ಲ, ರೂಲ್ಸ್ ನೆನಪಿಡ್ಬೇಕಷ್ಟೇ, ಯಾವುದಕ್ಕೇನು ಅಪ್ಲೈ ಆಗುತ್ತೆ, ನಕ್ಕೇನು ಯೂಸ್ ಆಗುತ್ತೆ, ಸಕ್ಕೇನು ಯೂಸ್ ಆಗುತ್ತೆ, ತ ಬಂದ್ರೆ ಯೂಸ್ ಆಗುತ್ತೆ, ಅಲ್ಲಿ ತತ್ಸಮ ಅಂದ್ರೆ ಏನು, ತದ್ಭವ ಅಂದ್ರೆ ಏನು, ಆ ಒಂದು ಪಾಯಿಂಟ್ಗಳನ್ನ ನೋಡ್ಕೊಂತ ಹೋಗೋದು. ಕೆಲವೇ ಕೆಲವು ಶಬ್ದಗಳು ಮಾತ್ರ ಆ ಒಂದು ಏನು ರೂಲ್ಸ್ಗಳಿದ್ದಾವೆ ಆ ರೂಲ್ಸ್ ಬಿಟ್ಟು ಬೇರೊಂದು ಹೊಸದಾಗಿ ಬರ್ತದೆ, ಅಲ್ಲೂ ಕೂಡ ನಾವು ಲಾಜಿಕ್ ಅಪ್ಲೈ ಮಾಡ್ಕೋಬಹುದು, ನೀವು ಅದನ್ನ ಓದಿದಾಗ ನಿಮಗೆ ಗೊತ್ತಾಗುತ್ತೆ. ಇದು ತತ್ಸಮ ತದ್ವ, ಇವು 3-4 ಅಥವಾ ಯೂಶುವಲ್ ಆಗಿ 2-3 ಅಂತ ಅನ್ಕೊಳಂತೆ. ಸೊ ಇಷ್ಟ ಆಯ್ತು, 15 ಮಾರ್ಕ್ಸಿಗೆ ಆಯ್ತು ಈಗ, ಹೌದಾ. 15 ಮಾರ್ಕ್ಸಿಗೆ ಆದ್ಮೇಲೆ ಒಂದು ಸಾಹಿತ್ಯದ ಮೇಲೆ, ಸಾಹಿತ್ಯದ ಮೇಲೆ 7-8 ಕ್ವಶನ್ ಯೂಶುವಲ್ ಆಗಿ ಬರ್ತದೆ, ಒಂದೊಂದು ಟೈಮಲ್ಲಿ 10 ಕೂಡ ಕ್ವಶನ್ಸ್ ಬರ್ತದೆ, ಒಟ್ ಮ್ಯಾಕ್ಸಿಮಮ್ ನಾವು 10 ಹಿಡ್ಕೊಳ್ಳೋಣ ಅಂತ. ಓಕೆ, ಸೊ ಇಲ್ಲೇನಾಗುತ್ತೆ, ಕನ್ನಡದ ಪ್ರಥಮಗಳು, ಹೌದಾ, ಕನ್ನಡ ಕಾವ್ಯನಾಮಗಳು, ಅಂಕಿತ ನಾಮಗಳು, ಬಿರುದುಗಳು, ಇವುಗಳ ಬಗ್ಗೆ. ಆಮೇಲೆ ಕನ್ನಡದ ಮೊದಲ ಕೃತಿಗಳು, ಗದ್ಯ ಕೃತಿ ಯಾವುದು, ಪದ್ಯ ಕೃತಿ ಯಾವುದು, ಯಾವುದು ಭಾಮಿನಿ ಶಕ್ತಿಯಿಂದ ಬರುತ್ತ ಮೊದಲ ಕೃತಿ ಯಾವುದು, ಈ ರೀತಿಯಾಗಿರುವಂಥ ಕ್ವಶನ್ಗಳು. ಓಕೆ, ಆಮೇಲೆ ಪ್ರಾಚೀನ ಸಾಹಿತ್ಯ, ಪ್ರಾಚೀನ ಕನ್ನಡ ಸಾಹಿತ್ಯದಿಂದ ಅದರ ಬೇಸ್ ಮೇಲೆ, ಈಗ ನಾರ್ಮಲ್ ಆಗಿ ಇವೆಲ್ಲ ಕ್ವಶನ್ ಕೂಡಿ ಒಂದು 4 ಕ್ವಶನ್ ಬಂದು ಅಂತ ಅನ್ಕೊಳ್ಳೋಣ. ಯಾವುದು ಕನ್ನಡದ ಮೊದಲಗಳು, ಪ್ರಥಮಗಳು, ಈ ರೀತಿಯಾದಂಥ ಅಂಕಿತನಾಮ, ಬಿರುದು, ಈ ಥರ ಒಂದು 3-4 ಕ್ವಶನ್ ಬಂದು. ಇನ್ನು ಉಳಿದ 3 ಕ್ವಶನ್ಗಳು ಹೆಂಗೆ ಬರ್ತವೆ ಸಾಹಿತ್ಯದ ಮೇಲೆ, ಕೃತಿಗಳು ಯಾರು ಬರೆದರು, ಓಕೆ, ಅಥವಾ ಇದು ಯಾರ ಕೃತಿ, ಅಥವಾ ಆ ಕೃತಿಗೆ ಪ್ರಶಸ್ತಿ ಯಾವ ಸಿಕ್ಕಿದೆ, ಅಥವಾ ದರಾವಿಂದ್ ಅವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವೊಂದು ಬುಕ್ಕಿಗೆ ಸಿಕ್ತು, ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿಗಳು, ಇವು ಏನಾಗ್ತದೆ. ಆಮೇಲೆ ಸರಸ್ವತಿ ಸಮ್ಮಾನ, ವ್ಯಾಸ ಸಮ್ಮಾನ, ಈ 5 ಪ್ರಶಸ್ತಿ ನೆನಪಿಟ್ಟುಕೊಳ್ಳಿ, ಯಾಕಂದ್ರೆ ಸಾಹಿತ್ಯಕ್ಕೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇರುವಂಥ ಪ್ರಶಸ್ತಿಗಳು. ಇವುಗಳನ್ನ ಯಾವ ಒಂದು ಕೃತಿಗೆ, ಯಾವ ಒಬ್ಬ ಕವಿಯ ಕೃತಿಗೆ ಕೊಟ್ಟಿದ್ದಾರೆ, ಕ್ವಶನ್ ಕೇಳುವ ಚಾನ್ಸಸ್ ಜಾಸ್ತಿ. ಇದು ಕವಿ ಕೃತಿಗಳಾಯಿತು. ಇನ್ನೊಂದು ಬರ್ತದೆ, ಸೊ ಕವಿ ಕೃತಿ ಆದಮೇಲೆ ಇನ್ನೊಂದು ಏನು ಬರುವಂಥದ್ದು, ನಾರ್ಮಲ್ ಜನರಲ್ ಆಗಿ ಯಾವುದೋ ಒಂದು ಪ್ರಸಿದ್ಧ ಕವಿಗಳನ್ನ ತೊಗೊಂಡ್ಬಿಟ್ಟು ಅವರ ಒಂದು ಕೃತಿಗಳು, ಯಾರ ರೀಸೆಂಟಾಗಿ ಯಾರ ಮರಣ ಹೊಂದಿದ್ರೆ, ಅಥವಾ ಏನೋ ಸಾಹಿತ್ಯ ಸಮ್ಮೇಳನ ಅದರ ಅಧ್ಯಕ್ಷರಾಗಿದ್ದರೆ, ಅಥವಾ ಏನೋ ಒಂದು ಇಶ್ಯೂ ಇದ್ದರೆ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದರೆ, ಏನೋ ಒಂದು ಆ ರೀತಿ ಯಾರು ಇಶ್ಯೂಲ್ಲಿದ್ದಾರೆ, ಅಥವಾ ಯಾರು ಟ್ರೆಂಡಿಂಗಲ್ಲಿದ್ದಾರೆ, ಅವರ ಕೃತಿಗಳನ್ನ ಕೇಳುವಂಥ ಚಾನ್ಸಸ್ ಜಾಸ್ತಿ. ಒಂದೊಂದು ಟೈಮಲ್ಲಿ ಏನೋ ರ್ಯಾಂಡಮ್ ಆಗಿ ಕ್ವಶನ್ ಕೇಳುವ ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ಪ್ರಮುಖ ಕವಿಗಳು ಅವರ ಪ್ರಮುಖ ಕೃತಿಗಳನ್ನು ನೆನಪಿಟ್ಕೋಬೇಕಾಗಿದ್ದು ನಿಮ್ಮ ಕರ್ತವ್ಯ, ಹೌದಾ, ಇದು ನೆನಪಾಯ್ತ. ಆಮೇಲೆ ಇನ್ನು ಗ್ರಾಮರ್ ಬರ್ತದೆ, ಯಾವುದು ಹಳೆಯ ಒಂದು ಏನು ಛಂದಸ್ ಅಂತ ಕರಿತೀವಿ, ಛಂದಸ್ಸಿನ ಮೇಲೆ, ಛಂದಸ್ಸಿನ ಮೇಲೆ ಷಟ್ಪದಿಗಳು, ಅಲಂಕಾರಗಳು ಬರ್ತದೆ, ಹೌದಾ. ಸೊ ಹಾಗೆ
ರಸಗಳು ಬರ್ತವೆ, ಘನಗಳು ಬರ್ತವೆ, ಅವುಗಳ ಬಗ್ಗೆ ಪಾಸಗಳ ಮೇಲೆ. ಸೊ

ಆಸೆಗಳು, ಈ ಗನಗಳು, ಇವುಗಳ ಮೇಲೆ ಏನು ಮಾಡ್ತಾರೆ, ಕೊಟ್ಬಿಟ್ಟು ಯಾವುದು ಅಂತ ಕೇಳ್ತಾರೆ. ಒಂದು ಸ್ಟೇಟ್ಮೆಂಟ್, ಇದು ಒನ್ ಆರ್ ಟು ಕ್ವಶನ್ ಬರ್ತದೆ ನಾರ್ಮಲ್ ಆಗಿ. ಅದರ್ ಥಿಂಗ್ಸ್, ಅಲಂಕಾರದ ಮೇಲೆ ಒಂದರಿಂದ ಎರಡು ಕ್ವಶನ್, ಷಟ್ಪದಿಗಳ ಮೇಲೆ ಒಂದರಿಂದ ಎರಡು ಕ್ವಶನ್ಗಳು, ಹೀಗೆ ಹಲವಾರು ಕ್ವಶನ್ಗಳು, ಇವೆಲ್ಲ ಕಂಬೈಂಡ್ ಆಗಿ 35 ಕ್ವಶನ್ ನಿಮ್ಗೆ ಬರ್ತದೆ. ಏನು ಓದ್ಬೇಕಂತ ಗೊತ್ತಾಯ್ತು ಅನ್ಕೋತೇನೆ. ಯಾವುದು ಫಸ್ಟಿಗೆ? ಸಂಧಿಗಳು, ಸಮಾಸಗಳು, ಹೌದಾ, ಸ್ವರಗಳು ಯಾವುದು, ವ್ಯಂಜನಗಳು ಯಾವುದು, ಯೋಗವಾಹಗಳು ಯಾವುದು, ಹೌದಾ, ಹಾಗೆ ಅವುಗಳ ಒಂದು ಪ್ರೊನೌನ್ಸಿಯೇಷನ್ ಮೂಲಕ ಕಂಠ ತಲವ್ಯ ಅಂದ್ರೇನು, ಹೌದಾ, ಮೂರ್ಧನ್ಯ ಅಂದ್ರೇನು, ಈ ರೀತಿಯಾದ ಕ್ವಶನ್ಗಳು ಬರ್ತವೆ, ರೈಸ್ ಆಗ್ತದೆ. ಅಲ್ಲಿ ಲಾಜಿಕ್ ಇದೆ, ಸ್ವಲ್ಪ ನೀವು ಅಪ್ಲೈ ಮಾಡ್ಕೋಬೇಕು ಅದನ್ನ. ಓಕೆ, ಅವುಗಳನ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಸಂಧಿಗಳು, ಸಮಾಸಗಳು, ಅಲಂಕಾರಗಳು, ಷಟ್ಪದಿಗಳು, ಹೌದಾ, ಆಮೇಲೆ ಪ್ರಾಸಗಳು ಅಂತ ಬರ್ತದೆ, ಹೌದಾ, ಸಿಂಹಾನುಪ್ರಾಸ, ವೃತ್ತಾನುಪ್ರಾಸ, ಈ ರೀತಿಯಾದಂಥದ್ದು. ಹಾಗೆ ಷಟ್ಪದಿ ಆಯಿತು, ಅಲಂಕಾರಗಳಾಯಿತು, ಇನ್ಯಾವ್ದು ಬರ್ತದೆ ನಿಮಗೆ ನಾರ್ಮಲ್ ಆಗಿ, ಈ ಘನಗಳ ಬಗ್ಗೆ. ಯಾವ್ದಪ್ಪ? ಯಮಾತರಾಜ ಭಾನ ಸಲಗಮ್ ಅಂತ ಕರಿತೀವಿ ನಾವು. ಸೊ ಆ ಒಂದು ಘನಗಳನ್ನು ಯಾವ ರೀತಿಯಾಗಿ, ಆ ಒಂದು ವರ್ಡ್ ಅನ್ನು ಬಿಟ್ಕೋಬೇಕಾಗುತ್ತೆ. ವೃತ್ತಗಳು ಅಂತ ಬರ್ತವೆ, ಕರ್ನಾಟಕ ವೃತ್ತಗಳು ಅಂತ ಬರ್ತವೆ ಆರು. ಸೊ ಅವುಗಳ ಬಗ್ಗೆ ಕ್ವಶನ್ಗಳು, ಈ ರೀತಿ ಅಂತ ಕ್ವಶನ್ಸ್ ಬರ್ತದೆ. ಇದಾದ್ಮೇಲೆ ತತ್ಸಮತ ದ್ವ, ನುಡಿಗಟ್ಟುಗಳು, ಗಾದೆ ಮಾತುಗಳು, ಅವತರ ಅರ್ಥ ಅಂತ ಕೇಳ್ತಾರೆ, ಒಂದೊಂದು ಟೈಮಲ್ಲಿ ಒಗ್ಗಟ್ಟು ಕೂಡ ಕೇಳ್ತಾರೆ, ಹೌದಾ, ಹೀಗಿದ್ದಾವೆ ಹಲವಾರು ಸಂಗತಿಗಳು. ಇವುಗಳ ನಡ್ಕೊಳ್ಳಿ, ಜೋಡು ನುಡಿ ಅಂತ ಬರ್ತದೆ, ಹೌದಾ, ಹಾಗೆ ಹಲವಾರು. ಆಮೇಲೆ ಇದರೊಡನೆ ಯಾವ ಬರ್ತದೆ ನಿಮಗೆ, ಕೆಲವೊಂದಿಷ್ಟು ಗ್ರಾಮರ್ದ ಬೇಸಿಕ್ ಥಿಂಗ್ಸ್ಗಳು ಬರ್ತವೆ, ಇವೆಲ್ಲವನ್ನು ನೆನಪಿಟ್ಕೋಬೇಕು. ಇಂಗ್ಲೀಷ್ ಅಂತ ಬಂದರೆ ಆಮೇಲೆ, ಹಾಂ, ಇನ್ನೊಂದು ಬರ್ತದೆ ಏನಪ್ಪ ಅಂದರೆ, ಪಿ ಕ್ಯೂ ಆರ್ ಎಸ್ ಸ್ಟೇಟ್ಮೆಂಟ್ ಅಂತ ಬರ್ತದೆ ಕನ್ನಡದಲ್ಲಿ. ಓಕೆ, ಕರ್ತು, ಕರ್ಮ, ಕ್ರಿಯಾಪದ, ಸೆಂಟೆನ್ಸ್ ಫಾರ್ಮೇಷನ್ಲಿ ಏನಾಗಬೇಕು ಅವುಗಳ ಮೇಲೆ ಕ್ವಶನ್ಗಳು ಬರ್ತದೆ. ಇದು 4-5 ಕ್ವಶನ್ ಪಿಕ್ಸ್ ಇದು, ಇವುಗಳನ್ನು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಭಾಳ ಜನ ತಪ್ಪು ಮಾಡೋದೇ ಇದು, ಬೇಕಾದಂಗೆ ಯಾವುದೇ ಎಚ್ಚರಿಕೆ ಕೊಟ್ಟರು ಕೂಡ ಈ ಸೆಂಟೆನ್ಸ್ ಫಾರ್ಮೇಷನ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ ಆಗ್ತವೆ. 5-5 ಬರೋ ಚಾನ್ಸಸ್ ತುಂಬ ಕಮ್ಮಿ, 5-3 ನಾರ್ಮಲ್ ಆಗಿ, ಅಥವಾ ಎಲ್ಲೋ ತಪ್ಪು ಅಂದ ಮೇಲೆ 4 ಬರ್ತದೆ. ಇದು ಇರುವಂಥದ್ದು ತುಂಬ ಈಸಿ, ಪ್ರಾಪರಾಗಿ ತಿಳ್ಕೊಳ್ಳಿ. ಇದು ಕಾರಣ ಆಯಿತು. ಸೊ ಈಗ ಇಂಗ್ಲೀಷಿಗೆ ಬರೋಣ ಅಂತೆ. ಸೊ ಇಂಗ್ಲೀಷ್ ಅಂತ ಬಂದಾಗ ಬೇಸಿಕ್ ಥಿಂಗ್ ಇಟ್ಕೊಳ್ಳಿ, ಏನು ಕೇಳ್ತಾರೆ, ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಕೇಳ್ತಾರೆ. ಓಕೆ, ಡೈರೆಕ್ಟ್ ಇಂಡಿಯನ್ ಸ್ಪೀಚು, ಇವೆರಡೂ ಕೂಡಿ 3 ಕ್ವಶನ್ಗಳು ನಾರ್ಮಲ್ ಆಗಿ, ಆಕ್ಟಿವ್ ಪ್ಯಾಸಿವ್ ವಾಯ್ಸು, ಡೈರೆಕ್ಟ್ ಇಂಡಿಯನ್ ಸ್ಪೀಚು ಇದರ ಮೇಲೆ. ಆಮೇಲೆ ಪ್ರೇಸಲ್ ವರ್ಬ್ಸ್ ಅಂತ ಬರ್ತವೆ, ಐಡಿಯಮ್ಸ್ ಆ್ಯಂಡ್ ಪ್ಲೇಸಸ್ ಅಂತ ಬರ್ತವೆ. ಆಮೇಲೆ ಸಿನೋನಿಮ್ಸು ಆ್ಯಂಟೋನಿಮ್ಸ್, ಅನರ್ಥಕ್ಕೆ ವಿರುದ್ಧಕ್ಕೆ ಯಾಜುಜಲ್, ಹೌದಾ, ಆ ರೀತಿಯಾದಂಥದ್ದು. ಐಡಿಯಮ್ಸ್ ಆ್ಯಂಡ್ ಪ್ಲೇಸಸ್ ಅಂದರೆ ನಥಿಂಗ್ ಬಟ್ ನುಡಿಗಟ್ಟುಗಳು ಅಂತ ಹೆಚ್ಚು ಕಮ್ಮಿ. ಪ್ರೇಸಲ್ ವರ್ಬ್ಸು ಯಾವ್ದ್ರಲ್ಲಿ ಹಾಕೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಆಲ್ರೆಡಿ ಸೆಂಟೆನ್ಸ್ ಫಾರ್ಮೇಷನ್ ಅಂತ ಇಲ್ಲ, ಆ ರೀತಿಯಾಗಿರುವಂಥದ್ದು, ಆ ಕ್ವಶನ್ಗಳು ಬರ್ತವೆ. ಆಮೇಲೆ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಪ್ರಾಣಿಗಳ ಕೂಗನ್ನು ಕೇಳುವಂಥದ್ದಾಗಿರ್ಬೋದು. ಆಮೇಲೆ ಏಕವಚನ ಬಹುವಚನ ಕೊಟ್ಬಿಟ್ಟು ಇದರಲ್ಲಿ ಯಾವುದು ತಪ್ಪು, ಯಾವುದು ಸರಿಯಾದಂಥ ಜೋಡಣೆಗಳಿದೆ ಅದರ ಮೇಲೆ ಕ್ವಶನ್ ಕೇಳುವಂಥದ್ದು. ಡಿಫಿಕಲ್ಟ್ ಮಾಡ್ತಾ ಹೋಗ್ತಾ ಇದ್ದಾನೆ, SSC ಪ್ಯಾಟರ್ನ್ ಬರ್ತಾ ಇದೆ, ಬರ್ತಾ ಬರ್ತಾ ಅದನ್ನು ಅಬ್ಸರ್ವೇಷನ್ ಮಾಡಿ. ಓಕೆ, ಅದು ಯಾವೊಂದು ಪ್ರಾಣಿಗಳು ಯಾವ ರೀತಿಯಾಗಿ ಕೂಗ್ತವೆ ಅದೊಂದು. ಹಾಗೆ ಆ ಪ್ರಾಣಿಗಳ ಗುಂಪಿಗೆ ಅಂತ ಕರಿತಾರೆ, ಪ್ರಾಣಿಗಳ ಮರಿಗಳಿಗೆ ಅಂತ ಕರಿತಾರೆ, ಹಸುವಿನ ಮಗು ಕರು ಅಂತ ಕರಿತೀವಿ, ನಾಯಿಗೆ ಏನು ಕರಿತೀವಿ, ಪಬ್ಬ, ಕಬ್ಬ, ಯಾವ ರೀತಿಯಾಗಿರುವಂಥ ಕ್ವಶನ್ಗಳು ಆ ಒಂದು ವರ್ಡ್ಗಳನ್ನು ಕೇಳ್ತಾರೆ. ಹಾಗೆ ಧ್ವನಿಗಳು, ಪ್ರಾಣಿಗಳ ಧ್ವನಿಗಳ ಬಗ್ಗೆ, ಕಲರವುಗಳ ಬಗ್ಗೆ ಕ್ವಶನ್ಗಳು ಬರ್ತದೆ, ಇದು ನಾರ್ಮಲ್ ಆಗಿರುವಂಥ ಕ್ವಶನ್ಗಳು, ಹೌದಾ. ಆಮೇಲೆ ಸೆಂಟೆನ್ಸ್ ಫಾರ್ಮೇಷನ್ ಬಂತು, ಪ್ರೇಸಲ್ ವರ್ಬ್ ಬಂತು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂತು, ಟೆನ್ಸಸ್ ಬಂತು, ಪ್ಯಾಸಿವ್ ಆಯಿತು, ಕೆಲವೊಂದು ಸೂಪರ್ ಲೇಟಿವ್ಸ್ ಅಂತ ಕೇಳ್ತೀನಿ, ಹೌದಾ, ಅವನು ಎತ್ತರವಾಗಿದ್ದಾನೆ, ಅವಳು ಅವನಿಗಿಂತ ಎತ್ತರವಾಗಿದ್ದಾನೆ, ಇಂಗ್ಲೀಷಲ್ಲಿ ಬರ್ತದೆ, ಅವಳು ಇಡೀ ಶಾಲೆಯಲ್ಲಿ ಎತ್ತರವಾಗಿದ್ದಾಳೆ, ಸೂಪರ್ ಲೇಟಿವ್ ಡಿಗ್ರಿ, ಹೌದಾ, ಡಿಗ್ರೀಸ್ ಬರ್ತವೆ. ಓಕೆ, ಅದು ಕೂಡ ಕ್ವಶನ್ ರೈಸ್ ಆಗುವಂಥದ್ದು, ಈ ಕ್ವಶನ್ಗಳೆಲ್ಲ ಬರ್ತವೆ ಅಲ್ಲಿ ಇಂಗ್ಲೀಷಲ್ಲಿ, ನೆನಪಾಯ್ತಾ ಆಗಿದ್ರೆ. ಆಮೇಲೆ ಗ್ರಾಮರ್ ಟೆನ್ಸಸ್ ಏನಿರಲ್ಲ ಜಾಸ್ತಿ ಇದ್ರೊಳಗೆ, ಟೆನ್ಸಸ್ ಅರ್ಥ ಮಾಡ್ಕೋಬೇಕು ಬೇಸಿಕನ್ನು, ಅವಾಗ ಈಸಿ ಆಗುತ್ತೆ. ಅಡ್ಜೆಕ್ಟಿವ್ ಮೇಲೆ, ಅಡ್ವರ್ಬ್ ಮೇಲೆ ಕ್ವಶನ್ಗಳು ಬರ್ತವೆ, ಇದು ಇಂಗ್ಲೀಷ್. ಇನ್ನು ಕಂಪ್ಯೂಟರ್ ಅಂತ ಬಂದರೆ, ಕಂಪ್ಯೂಟರ್ ನೋಡಿ, ನಾರ್ಮಲ್ ಆಗಿ ಹಾರ್ಡ್ವೇರ್ ಸಾಫ್ಟ್ವೇರ್ ಏನಿದೆ ಅದ್ರ ಬೇಸ್ ಮೇಲೆ ಕ್ವಶನ್ಗಳು ಬರ್ತವೆ. ಆಮೇಲೆ ಮೆಮೊರಿ ಅಂದರೆ ಸ್ಮರಣಾಂಗಗಳು ಅಂತ ಕರಿತೀವಿ ನಾವು, ಹೌದಾ, ಅವುಗಳ ಮೇಲೆ, ಯಾವುದು ಫ್ಲ್ಯಾಶ್ ಮೆಮೊರಿ, ಯಾವುದು ಕ್ಯಾಶೆ ಮೆಮೊರಿ, ಯಾವುದು ಫಾಸ್ಟ್ ಆಗಿರುವಂಥ ಮೆಮೊರಿ ಯಾವುದು, ಆ ರೀತಿಯಾದಂಥ ಕ್ವಶನ್ಗಳು ರೈಸ್ ಆಗ್ತದೆ ಕಂಪ್ಯೂಟರ್ಗೆ. ಇದು ಬೇಸಿಕ್ ಥಿಂಗ್ಸ್ ಆಯಿತು. ಆಮೇಲೆ ನೆಕ್ಸ್ಟ್ ಸ್ವಲ್ಪ ನೆಟ್ ಕನೆಕ್ಟ್ ಆಗಿತ್ತಪ್ಪ ನಿಮ್ಮದಕ್ಕೆ. ಸೊ ನೆಟ್ ಬಗ್ಗೆ, ನೆಟ್ ಸೇಫ್ಟಿ ಬಗ್ಗೆ, ಸೆಕ್ಯೂರಿಟಿ ಬಗ್ಗೆ, ಪ್ರೋಟೋಕಾಲ್ಗಳಿಗೆ, ನೆಟ್ ಅಡ್ರೆಸ್ ಅಂತ ಬರುತ್ತೆ ಇಂಟರ್ನೆಟ್ ಅಡ್ರೆಸ್, ಹೌದಾ, HTTP ಅಂತ ನಾನು ಹೊಡಿತೀವಿ, WWW ಅಂತ ಹೊಡಿತೀವಿ, ಇಲ್ಲ ಅದು, ಅವುಗಳ ಬಗ್ಗೆ ಕ್ವಶನ್ ಕೇಳುವಂಥದ್ದು. ಇಂಟರ್ನೆಟ್ ಸೇಫ್ಟಿ ಬಗ್ಗೆ, ಸೆಕ್ಯೂರಿಟಿ ಬಗ್ಗೆ, ಸೆಕ್ಯೂರಿಟಿ ಅಂದಾಗ ಏನು, ಆ್ಯಂಟಿ ವೈರಸ್ ಅಂದ್ರೇನು, ಟ್ರೋಜನ್ ಹಾರ್ಸ್ ಅಂದ್ರೇನು, ಸ್ಪ್ಯಾಮ್ ಅಂದ್ರೇನು, ಹೌದಾ, ಆಮೇಲೆ ಹ್ಯಾಕಿಂಗ್ ಅಂದ್ರೇನು, ಸ್ಪೂಪಿಂಗ್ ಅಂದ್ರೇನು, ಸ್ಪ್ಯಾಮಿಂಗ್ ಅಂದ್ರೇನು, ಪ್ರೂಫಿಂಗ್ ಅಂದ್ರೇನು, ಈ ರೀತಿಯಾದಂಥ ಕ್ವಶನ್ಗಳು ಬರ್ತವೆ. ಇದು ಸೆಕ್ಯೂರಿಟಿ ರಿಲೇಟೆಡ್ ಇರುವಂಥದ್ದು. ಇದಾದಮೇಲೆ ಮೇಜರ್ ಇರುವಂಥದ್ದು MS ಆಫೀಸ್, MS ವರ್ಡು, MS ಎಕ್ಸೆಲ್ಲು, MS ಪವರ್ ಪಾಯಿಂಟ್. ಇದನ್ನು ಏನು ಮಾಡೋಕ್ಕೆ ನೀವು, ಆದಷ್ಟು ನಿಮ್ಗೆ ಬೇಕಾದಂಗೆ ಬುಕ್ ಕುದಿರು, ನಿಮ್ಮ ತಲೆಗೆ ಹೋಗಲ್ಲ, ಶಾರ್ಟ್ಕಟ್ಸ್ಗಳನ್ನ ಎಲ್ಲ ಹೇಳಿದ್ರು ಕೂಡ. ಏನು ಮಾಡ್ತೀನಿ ರೀಸೆಂಟಾಗಿ, ಪ್ರತಿಯೊಂದು ಟೂಲಲ್ಲಿ, ಫಾರ್ ಎಕ್ಸಾಂಪಲ್ MS ಹೊಡೋದು ಅಂತ ತಗೊಳಂತೆ, MS ಟೂಲಲ್ಲಿ ಹೋದ್ಬಿಟ್ಟು ಇನ್ಸರ್ಟ್ ಹೋದ್ಮೇಲೆ ಅಲ್ಲಿ ನಾವು ಯಾವೊಂದು ಟೂಲ್ ಯೂಸ್ ಮಾಡ್ಕೊಂಡು ಟೇಬಲ್ ಹಾಕ್ಬೋದು, ಆ ರೀತಿ ಅಂತ ಡೆಪ್ತ್ ಆಗಿರೋ ಕ್ವಶನ್ಗಳನ್ನು ಕೇಳ್ತಾರೆ.

0: ಇದ್ದೇನೆ. ಇದನ್ನು ಆದಷ್ಟು ನೀವು ಎಲ್ಲಾದರೂ ಕಂಪ್ಯೂಟರ್ ಹೆಂಗಿದ್ರು ನೆಟ್ ಸೆಂಟರ್ ಇದ್ದೇ ಇರ್ತದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಭಾಳ ಒಳ್ಳೆಯದು. ಶಾರ್ಟ್ಕಟ್ ಆಗಿರ್ಬೋದು, ಇದು ಆಗಿರ್ಬೋದು, ಅವುಗಳನ್ನು ಯಾವುದು ಎಮ್ ಎಸ್ ಆಫೀಸು, ಎಮ್ ಎಸ್ ಎಕ್ಸೆಲ್ಲು, ಎಮ್ ಎಸ್ ವರ್ಡು, ಹಾಗೆ ಆದಷ್ಟು ಸರ್ಟಿಫಿಕೇಟ್ ಕೂಡ ತೊಗೊಳ್ಳಿ, ಯೂಸ್ ಆಗುತ್ತೆ ನಿಮಗೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ತೊಗೊಂಡ್ರೆ ಅದರ್ ಬೇರೆ ಎಕ್ಸಾಮ್ಸ್ ಕೂಡ ಯೂಸ್ ಆಗುತ್ತೆ, ನೀವು ಪ್ರಾಕ್ಟೀಸ್ ಮಾಡಿದಂಗೂ ಆಗುತ್ತೆ, ನೀವು ಕಲ್ತಂಗೂ ಆಗುತ್ತೆ. ನಾನು ಕೇಳಿದರೆ ದಟ್ ಈಸ್ ದ ಬೆಸ್ಟ್ ವೇ ಎಮ್ ಎಸ್ ಆಫೀಸ್ ಬಗ್ಗೆ ಓದುವಂಥದ್ದು. ಸೊ ಇದು ಇವತ್ತಿನ ಒಂದು ಕ್ಲಾಸಲ್ಲಿ ಏನೆಲ್ಲ ಹೇಳಬೇಕು ಹೇಳಿದ್ದಾಯಿತು. ಕಂಪ್ಯೂಟರ್ ಗೊತ್ತಾಯ್ತು, ಹಾಗಿದ್ರೆ ಫಸ್ಟ್ ಥಿಂಗು ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್, ಹಾರ್ಡ್ವೇರ್ ಕಂಪೊನೆಂಟ್ಸ್ ಯಾವುದಪ್ಪ, ಯಾವುದು ಮೌಸ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮಾನಿಟರ್ ಆಗಿರ್ಬೋದು, ಹೌದಾ, ಸ್ಕ್ರೋಲರ್ ಆಗಿರ್ಬೋದು, ಸೊ ಅಥವಾ ಪ್ಲಾಟರ್ ಆಗಿರ್ಬೋದು, ಈ ರೀತಿ ಅಂಥದ್ದು. ಆಮೇಲೆ ಔಟ್ಪುಟ್ಸ್ ಯಾವುದು ಡಿವೈಸ್ ಇದ್ದಾವೆ, ಪ್ರಿಂಟರ್ ಆಗಿರ್ಬೋದು, ಹೌದಾ, ಪ್ಯಾಕ್ಸ್ ಮಿಷಿನ್ ಆಗಿರ್ಬೋದು, ಹೀಗೆ ಕ್ವಶನ್ಗಳು ರೈಸ್ ಆಗ್ತದೆ. ಆಮೇಲೆ ಸಾಫ್ಟ್ವೇರ್ ಅಂತ ಬಂದಾಗ ಯಾವೆಲ್ಲ ಸಾಫ್ಟ್ವೇರ್ಗಳಿದೆ, ಆಮೇಲೆ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂತ ಬರ್ತದೆ, ಫಸ್ಟ್ ಜನರೇಷನು, ಸೆಕೆಂಡ್ ಜನರೇಷನು, ಥರ್ಡ್ ಜನರೇಷನು, ಯಾರಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಯೂಸ್ ಮಾಡಿದ್ರು, ಯಾವಲ್ಲಿ ಟ್ರಾನ್ಸಿಸ್ಟರ್ ಯೂಸ್ ಮಾಡಿದ್ರು, ಎಲ್ಲಿ ಮೈಕ್ರೋಪ್ರೊಸೆಸರ್ ಯೂಸ್ ಮಾಡಿದ್ರು, ಅವುಗಳ ಮೇಲೆ ಕ್ವಶನ್ ಕೇಳುವಂಥದ್ದು. ಯಾವ ಜನರೇಷನ್ದು ಯಾವ್ದು ಫಸ್ಟ್ ಕಂಪ್ಯೂಟರು, ಸೂಪರ್ ಕಂಪ್ಯೂಟರ್ ಅಂದ್ರೇನು, ಮೈಕ್ರೋ ಕಂಪ್ಯೂಟರ್ ಅಂದ್ರೇನು, ಮಿನಿ ಕಂಪ್ಯೂಟರ್ ಅಂದ್ರೇನು, ವರ್ಕ್ಶಾಪ್ ಕಂಪ್ಯೂಟರ್ ಅಂದ್ರೇನು, ಹೀಗೆ ಕ್ವಶನ್ಗಳು ರೈಸ್ ಆಗ್ತದೆ. ಓಕೆ, ಇದು ಕಂಪ್ಯೂಟರ್ ಬೇಸ್ ಇರುವಂಥ ಬ್ಯಾಕ್ಗ್ರೌಂಡ್ ಇರುವಂಥ ಕ್ವಶನ್ಗಳು ಕೇಳುವಂಥದ್ದು. ಆಮೇಲೆ ಇಂಟರ್ನೆಟ್ ಬಗ್ಗೆ ಕೇಳುವಂಥದ್ದು, HTTP ಅಂದ್ರೇನು, ಸೊ ಇಂಟರ್ನೆಟ್ ಅಡ್ರೆಸ್ ಎಷ್ಟು ಬಿಟ್ ಇರ್ತದೆ, ಇದು ಇದನ್ನು ಮರ್ತದೆ, ಬಿಟ್ಟು ಬೈಟು ಅದನ್ನ ಮಗ ಬಿಟ್ಟು ನೀಡಲ್ಲ, ಈ ರೀತಿ ಒಂದು ಕ್ವಶನ್ ಬರ್ತದೆ, ಅವು ಕ್ವಶನ್ಸ್ ಕೇಳುವಂಥದ್ದು, ಅವುಗಳನ್ನ ಓದ್ಕೊಳ್ಳಿ. ಓಕೆ, ಹಾಗೆ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು, ಸಮಾಜ ಸೇವೆ, ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸ ಮಾಡಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಗುಜರಾತ್ನ ಏಕ್ತಾ ನಗರದಲ್ಲಿ ಇದೇ 22ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ 1,086 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆ, ಕೇಂದ್ರ ಕೃಷಿ ಸಚಿವಾಲಯ ಮಾಹಿತಿ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ, ಭಾರತಕ್ಕೆ 2 ಚಿನ್ನ 1 ಬೆಳ್ಳಿ ಪದಕ. ವಾರ್ತೆಗಳ ವಿವರ, ಅಭಿವೃದ್ಧಿ ಯೋಜನೆಗಳು ಕಟ್ಟಕಡೆಯ ವ್ಯಕ್ತಿಗೂ ತಲುಪುವ ನಿಟ್ಟಿನಲ್ಲಿ ಸಮಾಜ ಸೇವೆ ಮತ್ತು ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸವನ್ನಾಗಿ ಮಾಡಿಕೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಗರಿಕರಿಗೆ ಕರೆ ನೀಡಿದ್ದಾರೆ. ಗುಜರಾತ್ನ ನವಸಾರಿಯಲ್ಲಿ ಬೃಹತ್ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಿಎಂ ಸ್ವನಿಧಿ ಯೋಜನೆಯು ಸಾಲ ಮತ್ತು ಆಧುನಿಕ ಡಿಜಿಟಲ್ ಪಾವತಿ ಸೌಲಭ್ಯಗಳಿಗೆ ಸುಲಭ ಪ್ರವೇಶ ಖಚಿತಪಡಿಸಿಕೊಳ್ಳುವ ಮೂಲಕ ಸಣ್ಣ ಬೀದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವನ್ನು ಒದಗಿಸಿದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಈ ಯೋಜನೆಗಳಲ್ಲಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಶ್ಚಿಮಕ್ಕೆ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಿದರು. ಇದರ ಜೊತೆಗೆ ವಿವಿಧ ಸರಕು ಹಾಗೂ ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದು, ಆಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟಿಸಿದರು. 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಗುಜರಾತ್ನ ಏಕ್ತಾ ನಗರದಲ್ಲಿ ಇದೇ 22ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. Article 370 ಅತ್ಯುತ್ತಮ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಇದೇ ವೇಳೆ ಅತ್ಯುತ್ತಮ ನಾನ್ ಫೀಚರ್ ವಿಭಾಗದಲ್ಲಿ ಬಂಗಾರ್ ಹಾಗೂ ಅತ್ಯುತ್ತಮ ಸಾಕ್ಷ್ಯಚಿತ್ರ ವಿಭಾಗದಲ್ಲಿ ರಾಮನವಮಿ ಪ್ರಶಸ್ತಿಗೆ ಭಾಜನವಾಗಿದೆ. ಬ್ರಹ್ಮಯುಗಂ ಚಿತ್ರದ ನಟನೆಗಾಗಿ ನಟ ಮಮ್ಮೂಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರದ ನಟನೆಗಾಗಿ ನಟ ಕಾರ್ತಿಕ್ ಆರ್ಯನ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿ ಹಾಗೂ Article 370 ಚಿತ್ರದ ನಟನೆಗಾಗಿ ಯಾಮಿ ಗೌತಮ್ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಸ್ವಾತಂತ್ರ್ಯ ವೀರ ಸಾರ್ವರ್ಕರ್ ಚಿತ್ರದ ನಿರ್ದೇಶಕ ರಣದೀಪ್ ಹೂಡಾ ಅವರು ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಇದೇ ರೀತಿ ಕನ್ನಡ, ಮರಾಠಿ, ತಮಿಳು, ತೆಲುಗು, ತುಳು, ಮಲಯಾಳಂ, ಸಂತಾಲಿ ಸೇರಿದಂತೆ ಇತರೆ ಭಾಷೆಗಳು ಮತ್ತು ಪ್ರಕಾರಗಳ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಕಡಲ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶ್ರೀಲಂಕಾಕ್ಕೆ 3 ದಿನಗಳ ಭೇಟಿಗಾಗಿ ಕೊಲಂಬೋ ತಲುಪಿದ್ದಾರೆ. ಭಂಡಾರ ನಾಯಕೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಶ್ರೀಲಂಕಾ ರಕ್ಷಣಾ ಖಾತೆ ಉಪಸಚಿವೆ ಅರುಣಾ ಜಯಶೇಖರ ಮತ್ತು ಭಾರತೀಯ ಹೈಕಮಾಂಡ್

0: ಕಮಿಷನರ್ ಸಂತೋಷ್ ಝಾ ಆತ್ಮೀಯವಾಗಿ ಬರಮಾಡಿಕೊಂಡರು. ತಮ್ಮ ಭೇಟಿಯ ವೇಳೆ ಸಚಿವ ರಾಜನಾಥ್ ಸಿಂಗ್ ಅವರು ಶ್ರೀಲಂಕಾದ ನಾಯಕರೊಂದಿಗೆ ವಿವಿಧ ವಿಷಯಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ಬಲವಾದ ಕಡಲ ಮತ್ತು ರಕ್ಷಣಾ ಪಾಲುದಾರಿಕೆ ಸೇರಿದಂತೆ ಪರಸ್ಪರ ಪ್ರಯೋಜನಕಾರಿ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಚರ್ಚೆಗಳು ನಡೆಯಲಿವೆ. ಭೇಟಿಯ ಸಂದರ್ಭದಲ್ಲಿ ಸಚಿವ ರಾಜನಾಥ್ ಸಿಂಗ್ ಅವರು ಕೊಲಂಬೋದಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದಲ್ಲಿ ಈ ತಿಂಗಳ 4ನೇ ತಾರೀಕಿನವರೆಗೆ 1,086 ಲಕ್ಷ ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶಗಳಲ್ಲಿ ಮುಂಗಾರು ಬೆಳೆಗಳನ್ನು ಬೆಳೆಯಲಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 421 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗಿದೆ. ಒಟ್ಟು 117 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯಲಾಗಿದೆ. 181 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಶ್ರೀ ಅನ್ನ ಬೆಳೆಯಲಾಗಿದೆ. 191 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಣ್ಣೆ ಕಾಳುಗಳನ್ನು ಬೆಳೆಯಲಾಗಿದೆ. 109 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಹಾಗೂ 58 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆಯಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತು ತೆಲಂಗಾಣದಲ್ಲಿನ ಐಟಿಐ ಕ್ಲಸ್ಟರ್ಗಳಿಗೆ ಒಟ್ಟು 735 ಕೋಟಿ ರೂಪಾಯಿಗಳ ಯೋಜನಾ ವೆಚ್ಚದೊಂದಿಗೆ ಕಾರ್ಯತಂತ್ರದ ಹೂಡಿಕೆ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಇದರಲ್ಲಿ ರಾಜಸ್ಥಾನಕ್ಕೆ 241 ಕೋಟಿ ರೂಪಾಯಿ ಹೂಡಿಕೆ ಯೋಜನೆ, ಉತ್ತರ ಪ್ರದೇಶಕ್ಕೆ 240 ಕೋಟಿ ರೂಪಾಯಿ ಹಾಗೂ ತೆಲಂಗಾಣಕ್ಕೆ 254 ಕೋಟಿ ರೂಪಾಯಿ ಹೂಡಿಕೆ ಯೋಜನೆ ಸೇರಿದೆ. ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾವಕಾಶ ಪರಿವರ್ತನೆ ಮೂಲಕ ಮೇಲ್ದರ್ಜೆಗೇರಿಸಿ ಐಟಿಐಗಳಿಗೆ ಸಂಬಂಧಿಸಿದ 5ನೇ ರಾಷ್ಟೀಯ ಸ್ಟೀರಿಂಗ್ ಸಮಿತಿ ಸಭೆಯಲ್ಲಿ ಇದನ್ನು ಅನುಮೋದಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಹಾಗೂ ಅಂತಾರಾಷ್ಟೀಯ ಸೌರ ಒಕ್ಕೂಟ ಸಹಯೋಗದಲ್ಲಿ ಪಾಲುದಾರಿಕೆ ಮತ್ತು ಪ್ರದರ್ಶನ ಅವಕಾಶಗಳು ವಿಷಯದಡಿ ಈ ವರ್ಷದ 2 ರಿಂದ 5 ರವರೆಗೆ ನವದೆಹಲಿಯ ಭಾರತ ಮಂಟಪದಲ್ಲಿ ಭಾರತ ನವೀಕರಿಸಬಹುದಾದ ಇಂಧನ ಶೃಂಗಸಭೆ ಮತ್ತು ಎಕ್ಸ್ಪೋ 2026 ಆಯೋಜಿಸಲಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಕಾರ್ಯದರ್ಶಿ ಸಂತೋಷ್ ಸಾರಂಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಅಂತಾರಾಷ್ಟೀಯ ಸೌರ ಒಕ್ಕೂಟದ 9ನೇ ಅಧಿವೇಶನ ಮತ್ತು 4ನೇ ಹಸಿರು ಹೈಡ್ರೋಜನ್ ಸಮ್ಮೇಳನದ ಬೆಂಗಳೂರು ಆವೃತ್ತಿಯ ರೋಡ್ ಶೋನಲ್ಲಿ ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಕರ್ನಾಟಕ ಅದ್ಭುತ ಸಾಧನೆ ಮಾಡಿದೆ ಎಂದು ಹೇಳಿದರು. ಪ್ರಸ್ತುತ ರಾಜ್ಯದಲ್ಲಿ ಇಂಧನ ಉತ್ಪಾದನೆಯಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರ 70% ಪಾಲು ಹೊಂದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಖಾಸಗಿ ಪಾಲುದಾರರು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ನಿಟ್ಟಿನಲ್ಲಿ ಈ ರೋಡ್ ಶೋ ಆಯೋಜಿಸಲಾಗಿದೆ. ಅಲ್ಲದೆ ನವದೆಹಲಿಯಲ್ಲಿ ಮುಂಬರುವ ಶೃಂಗಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಪಾಲುದಾರರು ಭಾಗವಹಿಸುವಂತೆ ಆಹ್ವಾನಿಸಿದ್ದೇವೆ ಎಂದು ಸಂತೋಷ್ ಸಾರಂಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಉಪಸ್ಥಿತರಿದ್ದರು. ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್, ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆಯಿದೆ. ಜಾಗತಿಕವಾಗಿ ಭಾರತ ಮತ್ತು ರಷ್ಯಾ ಪ್ರಮುಖ ರಾಷ್ಟ್ರಗಳಾಗಿವೆ. ಬ್ರಿಕ್ಸ್ ಶೃಂಗಸಭೆಯ ಕಾರ್ಯಸೂಚಿಯಲ್ಲಿ ಕೃತಕ ಬುದ್ದಿಮತ್ತೆ ವಿಷಯ ಪ್ರಮುಖವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಬರೆದ ಲೇಖನವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಮಾತೃವಂದನಾ ಯೋಜನೆ ಮತ್ತು ಪೋಷಣ್ ಮಾಸಿಕದ 10 ವರ್ಷಗಳ ಕುರಿತಾದ ಲೇಖನವು ಅಂಗನವಾಡಿ ವ್ಯವಸ್ಥೆಯನ್ನು ಜಲಾಂದೋಲನವಾಗಿ ಮಾಡುವ ಸಂದೇಶವನ್ನು ಎತ್ತಿ ತೋರಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ನೇರ ಲಾಭ ವರ್ಗಾವಣೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಹಾಗೂ ಪೌಷ್ಟಿಕ ಆಹಾರವು ಮಕ್ಕಳು, ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರನ್ನು ಹೇಗೆ ಬೆಂಬಲಿಸುತ್ತದೆ ಎಂಬುದನ್ನು ಈ ಲೇಖನ ಒತ್ತಿ ಹೇಳುತ್ತದೆ. ಈ ಪ್ರಯತ್ನಗಳು ಅಪೌಷ್ಟಿಕತೆ ಮುಕ್ತ ಮತ್ತು ವಿಕಸಿತ ಭಾರತಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ ಸರಣಿಯ 3ನೇ ಹಂತದಲ್ಲಿ ಭಾರತ ಅದ್ಭುತ ಪ್ರದರ್ಶನ ನೀಡಿದೆ. ಪುರುಷರ ತಂಡ ಸ್ಪರ್ಧಿಗಳಲ್ಲಿ ಎರಡು ಚಿನ್ನ ಮತ್ತು ಮಹಿಳೆಯರ ರಿಕರ್ವ್ ವಿಭಾಗದಲ್ಲಿ ಬೆಳ್ಳಿ ಪದಕ

0: ಗೆದ್ದಿದೆ. ಕಾಂಪೌಂಡ್ ತಂಡ ಸ್ಪರ್ಧೆಯಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ತೋಮನ್ ಕುಮಾರ್ ಹಾಗೂ ಶ್ಯಾಮಸುಂದರ್ ಸ್ವಾಮಿ ಜೋಡಿ ಇರಾಕ್ನ ಅಬ್ಬಾಸ್ ಕದೀಮ್ ಮತ್ತು ಅನ್ವರ್ ಜೋಡಿ ವಿರುದ್ದ 152-139 ಅಂತರದಲ್ಲಿ ಗೆಲುವು ಸಾಧಿಸಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಪುರುಷರ ರಿಕರ್ವ್ ಸ್ಪರ್ಧೆಯಲ್ಲಿ ಹರ್ಮಿಂದರ್ ಸಿಂಗ್ ಮತ್ತು ವಿಜಯ್ ಸುಂಡಿ ಜೋಡಿ ಸ್ಲೋವಾಕಿಯಾದ ಡೇವಿಡ್ ಇವಾನ್ ಮತ್ತು ಡೆನಿಸ್ ಇವಾನ್ ಅವರನ್ನು 6-2, 6-2 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದರು. ಮಹಿಳಾ ರಿಕರ್ವ್ ತಂಡ ವಿಭಾಗದ ಫೈನಲ್ನಲ್ಲಿ ಭಾವನಾ ಮತ್ತು ಪೂಜಾ ಜೋಡಿ ಚೀನಾ ಜೋಡಿ ವಿರುದ್ದ 0-6 ಅಂತರದಲ್ಲಿ ಪರಾಭವಗೊಂಡ ನಂತರ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜ ಸೇವೆ, ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸ ಮಾಡಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಗುಜರಾತ್ನ ಏಕ್ತಾ ನಗರದಲ್ಲಿ ಇದೇ 22ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ 1,086 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆ, ಕೇಂದ್ರ ಕೃಷಿ ಸಚಿವಾಲಯ ಮಾಹಿತಿ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ, ಭಾರತಕ್ಕೆ 2 ಚಿನ್ನ 1 ಬೆಳ್ಳಿ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಈ ಒಂದು ಬೇಸ್ ಆದಮೇಲೆ ನೆಕ್ಸ್ಟ್ ಸಾಫ್ಟ್ವೇರ್ ಪಾರ್ಟ್ ಬರ್ತಾರೆ. ಅದ್ರೊಳಗೆ ಹೆಂಗೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರೀತಾರೆ, ಲಿನಕ್ಸ್ ಅಂತೇನೋ, iOS ಇರುವಂತದ್ದು. ಸೊ ಈ ರೀತಿ ಅಂತ ಹಲವಾರು ಸಾಫ್ಟ್ವೇರ್ಗಳನ್ನ ಕೇಳ್ತಾರೆ. ಯಾವ್ದು ಯಾವ ಡೆವಲಪ್ಮೆಂಟ್ ಆಯಿತು, ವಿಂಡೋಸ್ XP ಯಾವಾಗ, ವಿಂಡೋಸ್ 10 ಯಾವಾಗ, ವಿಂಡೋಸ್ 11 ಯಾವಾಗ, ಈಗ ಪ್ರೆಸೆಂಟ್ ಯಾವುದಿದೆ, ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಯಾವುದು, ಯಾವ್ದು ಸಿಸ್ಟಮ್ ಸಾಫ್ಟ್ವೇರು, ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರು, ಯಾವುದು ಆಪರೇಟಿಂಗ್ ಸಾಫ್ಟ್ವೇರು, ಈ ರೀತಿ ಅಂತ ಕ್ವಶನ್ಗಳು ಕೇಳ್ತಾರೆ ಸಾಫ್ಟ್ವೇರ್ ಬೇಸ್ ಮೇಲೆ. ಓಕೆ, ಹಾಗೆ ಇದಾದ್ಮೇಲೆ ಇಂಟರ್ನೆಟ್ ಆಲ್ರೆಡಿ ಹೇಳಿದೆ, ಸೆಕ್ಯೂರಿಟಿ ಬಗ್ಗೆ, ಟ್ರೋಜನ್ ಹಾರ್ಸಪ್ಪ, ಹ್ಯಾಕಿಂಗ್ ಅಂದ್ರೇನು, ಓಕೆ, ಸ್ಪ್ಯಾಮ್ ಅಂದ್ರೇನು, ಸ್ಪೂಪಿಂಗ್ ಅಂದ್ರೇನು, ಈ ರೀತಿಯಾಗಿರುತ್ತೆ, ಇಮೇಲ್ ಅಲ್ಲಿ ಯಾವೆಲ್ಲ ಆಪ್ಷನ್ಸ್ಗಳಿದ್ದಾವೆ, ಆಮೇಲೆ ಆ ಅಕ್ರೋನಿಮ್ಸ್ ಅಂತ ಕರಿತೀವಿ, BCC ಅಂದ್ರೇನು, HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂದ್ರೆ, HTML ಅಂದ್ರೇನು, ಹೌದಾ, ಈ ರೀತಿಯಂತ ಕ್ವಶನ್ಗಳು, ಆಮೇಲೆ ಅಕ್ರೋನಿಮ್ಸ್ ಅಂತ ಏನು ಕೇಳ್ತೀವಿ ಅವುಗಳನ್ನ ಕ್ವಶನ್ ಕೇಳ್ತಾರೆ. ಇದೊಂದಾಯ್ತಾ. ನೆಕ್ಸ್ಟ್ MS Office. MS Office ಆದ್ಮೇಲೆ ಆಲ್ರೆಡಿ ಹೇಳಿದೆ, MS Office ಹೇಳಿದೆ, ಎಲ್ಲವನ್ನ ರೆಡಿ ಮಾಡ್ಕೊಳ್ಳಿ, ಆದಷ್ಟು ಆಪರೇಟಿಂಗ್ ಮಾಡಿದ್ರೆ ಒಳ್ಳೆಯದು. ಹಾಗೆ ನೆಕ್ಸ್ಟ್ ನಮ್ಮ ಕನ್ನಡ ನುಡಿ ಬಗ್ಗೆ ಕೇಳ್ತಾರೆ, ಕನ್ನಡ ಪಾಂಟ್ ಸ್ಟೈಲ್ಗಳ ಬಗ್ಗೆ ಬರ್ತಾರೆ, ಬರಹ ಆಗಿರ್ಬೋದು, ನುಡಿ ಆಗಿರ್ಬೋದು, ಯಾವ ಡೆವಲಪ್ ಮಾಡಿದ್ರು, ಏನು ಕತೆ, ಹೇಗೆ ನುಡಿ ಪ್ರೆಸೆಂಟ್ಲಿ ಯಾವುದು, 6.0 ಅಲ್ಲಿ ನಮ್ಮ ಕರ್ನಾಟಕವನ್ನು ಯಾವ ರೀತಿ, ಮನ್ನೆನಿಕೆ ಇದ್ರು ನುಡಿ 6.0 ಕರ್ನಾಟಕವನ್ನು ಯಾವ ರೀತಿ ಟೈಪ್ ಮಾಡ್ತೀರಾ ನೀವು, ತುಂಬ ಸಿಂಪಲ್ ಇದೆ ಆ ರೀತಿ ಅಂತ ಕಲಿಯುವಂಥದ್ದು. ಇವೆಲ್ಲ ಏನು ಕಮ್ಯುನಿಕೇಷನ್ ಬಗ್ಗೆ, ಕಂಪ್ಯೂಟರ್ ಬಗ್ಗೆ ಇರುವಂಥದ್ದು. ಸೊ ಹಾಗಿದ್ರೆ ಎಲ್ರಿಗೂ ಒಂದು ರಫ್ ಐಡಿಯಾ ಬಂತು ಅಂದ್ಕೋತೀನಿ, ಸ್ಪೀಡಾಗಿ ಹೇಳಿದೆ ಸ್ವಲ್ಪ, ಯಾಕಂದರೆ ಕಂಟೆಂಟ್ ಕವರ್ ಮಾಡುವಂಥದ್ದು ತುಂಬ ಇತ್ತು, ಗೊತ್ತಾಯ್ತು ಅನ್ಕೋತೀನಿ. ಯಾವ ಒಂದು ಎಕ್ಸಾಮ್ಸ್ಗೆ ಹೇಗೆ ಯಾವ ರೀತಿಯಾಗಿ ಓದಬೇಕು ಅವುಗಳನ್ನು ಹೇಳುವಂಥದ್ದು. ಓಕೆ, ನಿಮಗೇನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಸರ್ ನಮ್ಗೆ ಹೇಳ್ತಾರೆ, ನಾನು ನಿಮಗೆ ನೆಕ್ಸ್ಟ್ ವೀಕಲ್ಲಿ ಹೇಳೋಣ ಅಂತ. ಓಕೆ, ಒಂದೊಂದು ಸಬ್ಜೆಕ್ಟ್ಗಳನ್ನ ಯಾವ ರೀತಿ ಓದೋಣ ಅಂತ ಅನ್ಕೊಳ್ಳೋಂತೆ. ಒಳ ಮೀಸಲಾತಿ ಸದ್ಯದಲ್ಲೇ ಜಾರಿ ಆಗೋದ್ರಿದೆ, ಯಾವುದು ಜಾರಿ ಆಗುತ್ತಾ ಏನಾಗುತ್ತಾ ಬೇಡ, ಒಂದು ತಲೆ ಇಟ್ಕೊಳ್ಳಿ. ಆರ್ ಯು ಪ್ರಿಪೇರ್ಡ್, ನಮ್ಮ ಕ್ವಶನ್ ಇರೋದೊಂದೇ, ನಿಮ್ಮ ಮುಂದೆ ಇರುವಂಥ ಒಂದು ಯಕ್ಷ ಪ್ರಶ್ನೆ ಏನು, ನೀವು ರೆಡಿ ಇದ್ದೀರಾ, ಆಯ್ತಪ್ಪ ಕನ್ಫರ್ಮ್ ಆಯಿತು, ಎಲ್ಲ ಆಯಿತು, A to Z ರೆಡಿ ಇದೆ, ನಾನು ರೆಡಿ ಇದ್ದೀನಿ ಅಂತ ಅನ್ನೋರು ಕೂಡ ಮಾತಾಡ್ಬೇಕಂದ. ಸೊ ನೀವು ರೆಡಿ ಇಲ್ವಾ, ಓದಿ ಮೊದಲು, ದಿಸ್ ಈಸ್ ಹೈ ಟೈಮ್. ಯಾರೆಲ್ಲ ಡಿಗ್ರಿ ಮುಗಿಸಿದ್ದೀರಾ, ಯಾರು ಜಸ್ಟ್ PUC ಮುಗಿಸಿದ್ದೀರಾ, ಯಾರು PUC ಡ್ರಾಪ್ಔಟ್ ಆಗಿದ್ದೀರಾ, ಏನಾಗಿದೆ, ಎಜುಕೇಷನ್ ಮಾಡಿ, ಜಾಬ್ ತೊಗೊಳ್ಳಿ, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ, ಹೌದಾ, ಹಲವಾರು ಕಾಲ್ ಫಾರ್ಮ್ ಇದ್ದಾವೆ, PC ಇದೆ, PSI ಇದೆ, ಗ್ರೂಪ್ C ಜಾಬ್ಗಳು, ಯಾರಿಗೆ ಹೈಟ್ ಇಲ್ಲ ಅವ್ರಿಗೆ ಎಕ್ಸೆಸಿಬ್ ಇನ್ಸ್ಪೆಕ್ಟರ್ ಇದೆ, ಯೂನಿಫಾರ್ಮ್ ಬೇಕನ್ನೋರು, ಹೌದಾ, ಹಾಗೆ FSC ಇದೆ, ಯಾರ್ಯಾರು ಎಕ್ಸಾಮ್ಸ್ ಇದ್ದಾವೆ, ಹಲವಾರು ಎಕ್ಸಾಮ್ಸ್ ಇದೆ, ಸಿಕ್ಕಾಪಟ್ಟೆ ಕಾಲ್ ಫಾರ್ಮ್ ಇದ್ದಾವೆ, ಓದೋರು ಮಾತ್ರ ಕಮ್ಮಿ ಇದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಜನ ಇದ್ದಾರೆ, ಓದೋರು ಕಮ್ಮಿ ಇದ್ದಾರೆ, ಡೆಡಿಕೇಟೆಡ್ ಆಗಿ ಇರೋರು ಕಮ್ಮಿ ಇದ್ದಾರೆ. ಓಕೆ, ಆ ಒಂದು ಡೆಡಿಕೇಶನ್ ನೀವು ಇನ್ಕಲ್ಕೇಟ್ ಮಾಡ್ಕೊಂಬಿಟ್ರೆ, ನಿಮ್ಮ ಒಳಗೆ ನೀವು ಅದನ್ನ ಆವಾಹಿಸ್ಕೊಂಡ್ಬಿಟ್ರೆ, ನೀವು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಇಷ್ಟೇ ಇರೋದು, ಏನು, ಪ್ರಯತ್ನ ಸರ್ವಸಿದ್ಧಿ ಫಲಂ, ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ಅಥವಾ ನಮ್ಮ ಸ್ಟೂಡೆಂಟನ್ನು ಹಾಕಿರ್ತಾ ಇದ್ರೆ ಯಾವಾಗಿದ್ರು, ನಮ್ಮದು ಆ್ಯಕ್ಚುಲಿ ಅದೇ, ಅದು ನಮ್ಮ ಸ್ಟೇಟಸ್ ಅಫಲೋದಯ ಕರ್ಮ ಅಂತ ಬರ್ತದೆ. ಏನಪ್ಪ ಅಫಲೋದಯ ಕರ್ಮ ಅಂದರೆ, ಪ್ರತಿಫಲ ಸಿಗುವವರೆಗೂ ಪ್ರಯತ್ನ ಹಾಕ್ತಾ ಇರೋ, ಟ್ರೈ ಅಂಟಿಲ್ ಯು ಟ್ರೈ, ಟ್ರೈ ಓನ್ಲಿ ಇಫ್ ಯು ಡೋಂಟ್ ಟ್ರೈ, ಇದು ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಟ್ರೈ ಅಂಟಿಲ್ ಯು ಟ್ರೈ, ಓನ್ಲಿ ಕ್ರೈ ವೆನ್ ಯು ಡೋಂಟ್ ಟ್ರೈ. ಯಾವಾಗ ಪ್ರಯತ್ನ ಹಾಕಲ್ಲ ಆವಾಗ ಅಳು, ಅವಾಗ ಬೇಜಾರು ಮಾಡ್ಕೋ, ಅವಾಗ ನೀ ಫೇಲಿಯರು.

0: ಆವಾಗ ಒಪ್ಕೋತೀನಿ ನಾನು ಅಲ್ಲಿ ಇದ್ದ ಯು ಆರ್ ನಾಟ್ ಅ ಫೇಲ್ಯೂರ್, ಯು ಆರ್ ನಾಟ್ ಅ ಸಕ್ಸಸರ್, ಯು ಆರ್ ಬೋತ್, ಯು ಆರ್ ರೈಟ್ ನೌ, ಯು ಆರ್ ಸಮಥಿಂಗ್ ಆರ್ ನಥಿಂಗ್ ಆರ್ ಎವ್ರಿಥಿಂಗ್, ಈ ಮೂರಲ್ಲಿ ಒಂದಿರ್ತೀರ. ಸದ್ಯಕ್ಕೆ ನೀವು ಸ್ಟಾರ್ಟ್ ಮಾಡಿದಾಗ ಯು ಆರ್ ನಥಿಂಗ್, ಬಟ್ ಇಫ್ ಯು ಸ್ಟಾರ್ಟ್ ಅಟ್ ಯು ಆರ್ ಸಮಥಿಂಗ್, ಇಫ್ ಯು ಡೋಂಟ್ ಸ್ಟಾರ್ಟ್ ಯು ಡೋಂಟ್ ನೋ ಎನಿಥಿಂಗ್ ಆ್ಯಂಡ್ ಯು ಆರ್ ನಥಿಂಗ್ ದೆನ್. ಓಕೆ, ನಾನು ಹೇಳ್ತಾ ಇದ್ದೀನಿ ಒಂದು ಸೆಕೆಂಡ್, ನೀವು ಸಮಥಿಂಗ್ ಇದ್ದೀರಾ, ಆ ಸಮಥಿಂಗನ್ನು ಎವ್ರಿಥಿಂಗ್ ಮಾಡ್ಕೊಳ್ಳಿ, ಆವಾಗ ಎನಿಥಿಂಗ್ ನಿಮಗೆ ಸಿಗತ್ತೆ. ಇಷ್ಟೇ ಅರ್ದು ಸಕ್ಸಸ್ನ ಮೂಲ ಮಂತ್ರ ಏನು? ಗೊತ್ತಿರೋದನ್ನೇ ಮತ್ತೆ ಮತ್ತೆ ಓದೋದು, ಬೇಜಾರಾದರೂ ಮತ್ತೆ ಮತ್ತೆ ಓದೋದು. ಹಾಗೆ ಏನಪ್ಪ ನಮ್ಮ ಮನೇಲಿ ಸಮಸ್ಯೆ ಇದೆ, ಅದು ಸಮಸ್ಯೆ ಇದೆ, ಏನೋ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಮೂಲ ಕಾರಣ ನಮಗೆ ಬೇಕಿಲ್ಲ, ಆದರೆ ಆ ಸಮಸ್ಯೆಗೆ ಪರಿಹಾರ ನಿನ್ನ ಸರ್ಕಾರಿ ಹುದ್ದೆ. ಕೆಲವರಿಗೆ ದುಡ್ಡಿಲ್ಲದೆ ಇರ್ಬೋದು, ಕೆಲವರಿಗೆ ಅಪ್ಪ ಅಮ್ಮ ಇಲ್ಲದೆ ಇರ್ಬೋದು, ಕೆಲವರಿಗೆ ಸಪೋರ್ಟ್ ಇಲ್ಲೇ ಇರ್ಬೋದು, ಕೆಲವರಿಗೆ ಫೈನಾನ್ಷಿಯಲ್ ಬ್ಯಾಕಪ್ ಇಲ್ಲೇ ಇರ್ಬೋದು, ಕೆಲವರಿಗೆ ಎಮೋಷನ್ ಸಪೋರ್ಟ್ ಇಲ್ಲೇ ಇರ್ಬೋದು, ಕೆಲವರಿಗೆ ಹುಡುಗಿ ಕೈ ಕೊಟ್ಟಿರ್ಬೋದು, ಕೆಲವರಿಗೆ ಹುಡುಗ ಕೈ ಕೊಟ್ಟಿರ್ಬೋದು, ಕೆಲವರು ಮದುವೆ ಬ್ರೇಕ್ಡೌನ್ ಆಗಿರ್ಬೋದು, ಅಥವಾ ಕೆಲವರು ಆಕ್ಸಿಡೆಂಟಲ್ಲಿ ಲೈಫೇ ಕಳ್ಕೊಂಡಂಥ ಪೇರೆಂಟ್ಸ್ಗಳಿರ್ಬೋದು. ಆದರೆ ನಿಮ್ಮ ಕನಸಿಗೆ ನಿಮ್ಮ ಪ್ರಯತ್ನ ರಹದಾರಿ, ಆ ರಹದಾರಿಯನ್ನು ಹುಡುಕಿದರೆ ಗೆಲುವಿನ ಹೆದ್ದಾರಿ ಯಾವಾಗಿದ್ದರೂ ನಿಮ್ಮದಿರ್ತದೆ ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನ ಹಂಚಿಕೆ ಏನಿದೆ ಇದನ್ನು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಓದ್ಕೊಳ್ಳಿ, ಆಲ್ ದ ಬೆಸ್ಟ್. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಕೇಳ್ತಾ ಇರಿ ಸರಗೂರು FM ಮೈಸೂರು. ಥ್ಯಾಂಕ್ ಯು.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
2: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
1: ಪ್ರಚಲಿತ ವಿದ್ಯಮಾನಗಳು,
2: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
1: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
2: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಕೇಳುವರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಜ್ಞಾನ ಮತ್ತು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಕುರಿತು ಬೆಂಗಳೂರಿನ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರರಾದ ಶ್ರೀಯುತ ಶಿವಕುಮಾರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಬೆಳೆಸುವ ಮಾರ್ಗಗಳು ಎಂಬ ವಿಷಯದ ಕುರಿತು ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಯೋಗಿತರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಭಾಷೆ ಎನ್ನುವುದು ಕೇವಲ ಸಂವಹನ ಸಾಧನವಲ್ಲ, ಅದು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಗುರುತಿನ ಪ್ರತೀಕವಾಗಿದೆ. ಅದರಲ್ಲೂ ಕನ್ನಡ ನಮ್ಮ ತಾಯಿ ನುಡಿ, ನಮ್ಮ ಹೆಮ್ಮೆ. ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ, ಅದರ ಚಿಂತನೆ, ಸಂಸ್ಕಾರ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಗೆ ಮಹತ್ತರ ಕೊಡುಗೆ ನೀಡುತ್ತದೆ. ಮಕ್ಕಳಿಗೆ ಕನ್ನಡದ ಮೇಲಿನ ಪ್ರೀತಿ ಮತ್ತು ಅಭಿಮಾನವನ್ನು ಬೆಳೆಸುವ ಜವಾಬ್ದಾರಿ ಮೊದಲು ಮನೆಗೆ, ನಂತರ ಶಾಲೆಗೆ ಸೇರಿದೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಸಾಹಿತಿಗಳು ಹಾಗೂ ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಉಮೇಶ್ ಬೇವನಹಳ್ಳಿಯರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್
4: ನಮಸ್ಕಾರ. ಮೇಡಮ್ ನಮಸ್ಕಾರ.
3: ಸರ್, ಕಳೆದ ಸಂಚಿಕೆಯಲ್ಲಿ ಇಂದಿನ ಮಕ್ಕಳಲ್ಲಿ ಕನ್ನಡ ಭಾಷೆ ಬಳಕೆ ಕಡಿಮೆ ಆಗೋದಕ್ಕೆ ಕಾರಣಗಳೇನು, ಹಾಗೆಯೇ ಮಕ್ಕಳಲ್ಲಿ ಕನ್ನಡ ಭಾಷೆಯ ಜೊತೆಗೆ ಇಂಗ್ಲಿಷ್ ಶಿಕ್ಷಣ ಎಷ್ಟೆಲ್ಲ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಸರ್, ಹಾಗೆ ನೋಡೋದಾದ್ರೆ ಈಗ ಕಥೆಗಳಾಗಿರ್ಬೋದು, ಜನಪದ ಸಾಹಿತ್ಯ, ಹಾಗೆ ನಮ್ಮ ಕನ್ನಡ ಪುಸ್ತಕಗಳೇನಿದೆ ಅದು ಮಕ್ಕಳ ಭಾಷೆ ಬೆಳವಣಿಗೆಗೆ ಸಹಕಾರಿಯಾಗುತ್ತಾ, ಆಗೋದಾದ್ರೆ ಹೇಗೆ ಸಹಕಾರಿಯಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
4: ಇವತ್ತು ನೋಡಿ, ಬಹಳ ವಿಶೇಷವಾಗಿ ನೀವು ಕೇಳಿದಂತ ಪ್ರಶ್ನೆ ಬಹಳ ಔಚಿತ್ಯಪೂರ್ಣವಾದದ್ದು. ಪ್ರೀ ನರ್ಸರಿ ಅಂತದಿಂದ ವಿಶ್ವವಿದ್ಯಾನಿಲಯದವರೆಗೂ ಇವತ್ತು ನೀವು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕಲಿಸುವ ಅಧ್ಯಾಪಕರಾಗಲಿ ಅಥವಾ ಕಲಿಯುವ ವಿದ್ಯಾರ್ಥಿಗಳಾಗ್ಲಿ, ಅವ್ರಿಗೆ ಭಾಷಾ ಪ್ರಜ್ಞೆ ಅತ್ಯಂತ ಚಿಂತಾಜನಕವಾಗಿದೆ. ಅಧ್ಯಯನ ಇರೋದಿಲ್ಲ, ಅಧ್ಯಾಪನಗಳು ಕಂಡು ಬರೋದಿಲ್ಲ, ಇದರಿಂದಾಗಿ ನಮ್ಗೆ ಬೌದ್ಧಿಕ ದಾರಿದ್ರ್ಯ ಬರುತ್ತೆ. ನೀವು ಯಾವುದನ್ನೇ ಓದ್ಸಿದ್ರು ಕೂಡ ವ್ಯರ್ಥ. ಹಾಗಾಗಿ ನಮ್ಮ ಭಾಷೆಯ ತಿಳುವಳಿಕೆ ಆಳ ಹೆಚ್ಚಾದ್ರೆ ಮಾತ್ರ ನಮ್ಮಲ್ಲಿ ವಿಚಾರ ಶ್ರೀಮಂತಿಕೆ ವರ್ಧಿಸುತ್ತೆ. ಅದು ಅಷ್ಟು ಮಾತ್ರ ಅಲ್ಲ, ನೀವು ತಾಯಿ ನುಡಿಯಲ್ಲಿ ಪಡೆಯುವಂತಹ ಪರಿಣಿತಿಯು ಜಗತ್ತಿನ ಇತರ ಭಾಷೆಗಳಲ್ಲಿ ಸಾಮಾನ್ಯವಾದ ಜ್ಞಾನವನ್ನ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
3: ಹೌದು,
4: ಇದು ನಮ್ಮಲ್ಲಿ ಒಂದ್ ಕಡೆ ಆತ್ಮವಿಶ್ವಾಸವನ್ನ ರೂಪಿಸುತ್ತೆ, ನಮ್ಮಲ್ಲಿ ವಿವೇಕವನ್ನ ವಿಸ್ತಾರ ಮಾಡುತ್ತೆ. ಇದು ತಾಯಿ ನುಡಿ ಅಥವಾ ತಾಯಿ ನುಡಿಗಳ ತಳಪಾಯ ಗಟ್ಟಿಯಾದಾಗ ಮಾತ್ರ ಇಂಥದ್ದೆಲ್ಲ ಸಾಧ್ಯ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಧ್ಯಾಪಕರಾದ ನಾವುಗಳು ಬರೀ ಈ ಕಥೆಗಳನ್ನು, ಜನಪದ ಕಥೆಗಳನ್ನು ಹೇಳ್ಕೊಡೋದ್ರ ಜೊತೆಗೆ ಅವ್ರನ್ನ ಈ ಯಾವ ರೀತಿ ಒಂದು ಕಟ್ಟಡವನ್ನ ಕಟ್ಟಬೇಕಾದ್ರೆ ನಾವು ಯಾವ ರೀತಿ ಅದನ್ನ ಸುತ್ತಲ ಆಯಾಮವನ್ನ ಭದ್ರ ಮಾಡಿಕೊಂಡು, ಅಡಿಪಾಯವನ್ನ ಭದ್ರ ಮಾಡಿಕೊಂಡು ಕಟ್ತೀವೋ, ಹಾಗೆ ಈ ಭಾಷಾ ಆಯಾಮಗಳು ವಿದ್ಯಾರ್ಥಿಗಳಲ್ಲಿ ಅಡಿಪಾಯಗಳನ್ನ ಭದ್ರ ಮಾಡಿಕೊಂಡೇ ಕಟ್ಬೇಕಾಗತ್ತೆ. ಹಾಗಾಗಿ ಭಾಷೆಯು ಕೂಡ ಒಂಥರ ಒಳಗೊಂಡಿದ್ದ ಹಾಗೆ. ಅದು ಇಲ್ಲ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ, ಮಾತೆಂಬುದು ಜ್ಯೋತಿರ್ಲಿಂಗ ಅಲ್ವೇ, ಮಾತೆಂಬುದೇ ಮೃತ್ಯು, ಮಾತೆಂಬುದೇ ಅಮೃತ ಅಲ್ವೇ, ಮಾತೇ ಜ್ಯೋತಿರ್ಲಿಂಗ ಅನ್ನುವಂತ ಮಾತುಗಳೆಲ್ಲ ಇದೆಯಲ್ಲ. ಹಾಗಾಗಿ ಮಾತು ಅಂದಾಗ ಅಲ್ಲೆಲ್ಲ ಭಾಷೆ ಅಂತಾನೆ, ಭಾಷೆ ಅಂತಾನೆ. ಈ ಎಲ್ಲವನ್ನ ನಾವು ಮಾಡಿದಾಗ ಮಾತ್ರ ಆತರದ ಒಂದು ಕಾರ್ಯವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ.
3: ಹೌದು ಸರ್. ಸರ್, ಈಗ ಮತ್ತೆ ಈಗ ಶಾಲೆ ಅಥವಾ ಶಿಕ್ಷಕರ ಪಾತ್ರ ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ಹೇಗಿರ್ಬೇಕು ಅಂತ ಹೇಳ್ತೀರಾ ಸರ್ ನೀವು?
4: ಶಾಲೆ ಮತ್ತು ಶಿಕ್ಷಕರ ಪಾತ್ರದಲ್ಲಿ ಎರಡು ಮಾತೇ ಇಲ್ಲ. ನಮಗೆ ಶಾಲೆಯಲ್ಲಿ ಅದು ಕನ್ನಡ ಭಾಷೆ ಇರ್ಲಿ ಇನ್ನೊಂದು ಭಾಷೆ ಇರ್ಲಿ, ಅದನ್ನ ಕಲಿಸುವಂತಹ ಶಿಕ್ಷಕರು ಮೊದಲು ಭಾಷೆಯನ್ನ, ಆ ಭಾಷೆಯ ಸ್ಪಷ್ಟವಾಗಿ ಪರಿಪೂರ್ಣವಾಗಿ ಕಲಿಬೇಕು.
3: ಹೌದು,
4: ಅವರು ಕಲ್ತ್ರೆ ಕಲಿಸೋದಕ್ಕೆ ಆಗತ್ತೆ. ಈಗ ನಾನು ನಿಮ್ಗೆ ಬಹಳ ಒಂದು ಉದಾಹರಣೆ ಹೇಳ್ತೀನಿ ಅಲ್ವೇ, ನಾನು 10 ಕಲ್ತ್ರೆ ಕೊನೆಗೆ ಬೇರೆಯವ್ರಿಗೆ 4 ಕಲಿಸ್ಬೋದು. ನಾನೇ 10 ಕಲ್ತ್ರೆ ಬೇರೆಯವ್ರಿಗೆ ಏನ್ ಕಲ್ಸೋದು? ಹಾಗಾಗಿ ಶಿಕ್ಷಕರ ಪಾತ್ರ ಅಂತೂ ಬಹಳ ಮಹತ್ವದ್ದು. ತರಬೇತಿ ಪಡೆದ ಶಿಕ್ಷಕರು ಆ ಭಾಷೆಯನ್ನ ಪರಿಪೂರ್ಣವಾಗಿ ತಿಳ್ಕೊಂಡು ಮಕ್ಕಳಿಗೆ ಕಲಿಸುವ ಕಾರ್ಯ

0: ಕೆಲಸವನ್ನ ಮಾಡಬೇಕು.
1: ಹೌದು,
0: ಕಾಲಕಾಲಕ್ಕೆ ಆ ಶಿಕ್ಷಕರು ಕೂಡ ತಾವು ಕಲಿಸುವ ವಿಷಯ ಮತ್ತು ಭಾಷೆಯನ್ನ ಅವರು ಹೆಚ್ಚು ಓದೋದ್ರ ಮೂಲಕ, ಅದರ ಹೆಚ್ಚು ವಿಸ್ತಾರವಾದ ಜ್ಞಾನವನ್ನ ಪಡ್ಕೊಳ್ಳೋದ್ರ ಮೂಲಕ ಅವರು ತಮ್ಮನ್ನ ತಾವು ಸದಾ ಕಾಲ ಅಪ್ಡೇಟ್ ಮಾಡ್ಕೋಬೇಕು, ಸದಾ ಕಾಲ ತಾವು ಉನ್ನತಿಯನ್ನ ಆ ಭಾಷೆಯಲ್ಲಿ ಪಡಿತಾ ಹೋಗ್ಬೇಕು. ಅದರ ಜೊತೆ ಜೊತೆಗೆ

0: ತರಬೇತಿಗಳನ್ನ ಕಾರ್ಯಾಗಾರಗಳ ಮೂಲಕ ಕನ್ನಡವನ್ನ ಬೋಧಿಸೋದು ಹೇಗೆ, ಕನ್ನಡವನ್ನ ಹೇಗೆ ಆ ಮಗುವಿಗೆ ಮುಟ್ಸೋದು, ಹೇಗೆ ಕಲಿಸೋದು ಅನ್ನೋದನ್ನ ನಾವು ಮಾಡ್ಬೇಕಾಗತ್ತೆ. ನೋಡಿ, ಇವೆಲ್ಲ ಆಗ್ಲಿಲ್ಲ ಅಂದ್ರೆ ಬಹಳ ಹಿಂದೆ, ಒಂದ ನಾನ್ ಅನ್ಕೋತಾ ಇರೋದು ಒಂದ್ 100 ವರ್ಷಗಳ ಹಿಂದೆ ಕನ್ನಡ ಮೇಷ್ಟ್ರು ಅಂದ್ರೆ 30 ರೂಪಾಯಿ ಸಂಬಳ ಕೊಡ್ತಿದ್ರಂತೆ, ಗುರುಟ್ ಮೇಷ್ಟ್ರು ಅಂದ್ರೆ 100 ರೂಪಾಯಿ ಸಂಬಳ ಕೊಡ್ತಿದ್ರಂತೆ. ಕನ್ನಡ ಮೇಷ್ಟ್ರಿಗೂ ಇಂಗ್ಲಿಷ್ ಮೇಷ್ಟ್ರಿಗೂ ಇದ್ದ ವ್ಯತ್ಯಾಸ ಇವತ್ತಿನದಲ್ಲ, ಇದು 100 ವರ್ಷಗಳ ಹಿಂದೆನೆ ಈ ತಾರತಮ್ಯ ಇತ್ತು. ಕನ್ನಡವನ್ನ ಹೇಳಿಕೊಡುವಂತಹ ಮೇಷ್ಟ್ರಿಗೆ 30 ರೂಪಾಯಿ ಕೊಡ್ತಾ ಇದ್ರು, ಇಂಗ್ಲಿಷ್ ಅನ್ನ ಹೇಳಿಕೊಡುವ ಮೇಷ್ಟ್ರಿಗೆ 100 ರೂಪಾಯಿ 90 ರೂಪಾಯಿ 100 ರೂಪಾಯಿನ ಕೊಡ್ತಾ ಇದ್ರಂತೆ. ಅದಕ್ಕೆ ಕಾರಣ ಏನಿರ್ಬೋದು ಅಂತ ನಾವು ನೋಡ್ತಾ ಹೋದಾಗ ಕನ್ನಡ ಕಲಿಕೆ ಅನ್ನೋದು ಬಹಳ ಕೆಳಮಟ್ಟದ್ದು ಅನ್ನುವ ಸ್ಥಿತಿ ಅವತ್ತಿನ ಸರ್ಕಾರಗಳು ಅವತ್ತಿನ ಆಡಳಿತಗಳಲ್ಲಿ ಇತ್ತು. ಆದ್ರೆ ಕಾಲಾನಂತರದಲ್ಲಿ ಕನ್ನಡವನ್ನ ಕಲಿಸುವಂತದ್ದು, ಕನ್ನಡವನ್ನ ಕಲಿಸುವ ಶ್ರೀಮಂತಿಕೆ ಜಾಸ್ತಿ ಆಯ್ತು, ಕನ್ನಡದ ಹಿರಿಮೆ ಮಹತ್ವ ತಿಳಿತು. ಅನಂತರದಲ್ಲಿ ಆ ವೇತನ ಸಮಾನಾಂತರವಾಯ್ತು. ಇವತ್ ಸಮಾನಾಂತರ ವೇತನವನ್ನ ಪಡಿತಾ ಇದೀವಿ, ಕನ್ನಡವನ್ನು ಕಲಿಸ್ತಾ ಇದೀವಿ, ಇಂಗ್ಲಿಷ್ ಅನ್ನು ಕಲಿಸ್ತಾ ಇದೀವಿ, ಹಿಂದಿಯನ್ನು ಕಲಿಸ್ತಾ ಇದೀವಿ. ಆದ್ರೆ ಇವತ್ತು ಕನ್ನಡ ಶಾಲೆಗಳಿಗೆ ಮಕ್ಕಳೇ ಬರ್ತಾ ಇಲ್ಲ ಅಂದ್ರೆ ಅದರಲ್ಲಿ ಲೋಪ ಇರೋದು ಯಾರ ಬಳಿ? ಮೊದಲನೇದು ಒಂದು ಪೋಷಕರ ಭ್ರಮೆ, ಇನ್ನೊಂದು ಕಲಿಸುವಂತಹ ಕನ್ನಡ ಶಾಲೆಗಳಲ್ಲಿರುವ ನಾವುಗಳು. ನಾವು ಸರಿಯಾಗಿ ಪರಿಪೂರ್ಣವಾಗಿ ನಮ್ಮ ಭಾಷೆಯನ್ನ ಮಗುವಿಗೆ ಅರ್ಥೈಸದ್ದೇ ಆದ್ರೆ, ಕಲಿಸದ್ದೇ ಆದ್ರೆ ಕನ್ನಡ ಶಾಲೆಗಳು ಎಂದಿಗೂ ಮುಚ್ಚೋದಿಲ್ಲ. ಮತ್ತೆ ಇದರಲ್ಲಿ ಸರ್ಕಾರದ ಪಾತ್ರನೂ ಕೂಡ ಬಹಳ ಮಹತ್ವದ್ದು. ಸರ್ಕಾರಗಳು ಕನ್ನಡ ಶಾಲೆಗಳ ಉನ್ನತೀಕರಣಕ್ಕಾಗಿ ಅವರು ನಿರಂತರವಾಗಿ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು, ಮೂಲಭೂತ ಸೌಕರ್ಯಗಳನ್ನ ಕೊಡದೆ ಬಹಳ ಆಮ ನಾಯಕರು ಒಂದ್ ಕಡೆ ಹೇಳ್ತಾರೆ ಸಾರ್ವಜನಿಕ ಶಾಲೆಗಳು ಅಥವಾ ಸರ್ಕಾರಿ ಶಾಲೆಗಳು ಅಂದ್ರೆ ಹೇಗಿವೆ ಅಂದ್ರೆ ಒಂಥರ ದನದ ಕೊಟ್ಟಿಗೆ ಹಾಗೆ ಇವೆ, ಅಥವಾ ಶೌಚ ಮಾಡುವ ಕೊಠಡಿಗಳ ತರ ಇವೆ, ಮೂಲಭೂತ ಸೌಲಭ್ಯಗಳೇ ಇಲ್ಲ ಅನ್ನುವಂಥದ್ದನ್ನ ನನ್ನ ಮಾತಲ್ಲ, ಇದು ಆಮ ನಾಯಕರ ಮಾತು, ಅವ್ರು ಹೇಳ್ತಾರೆ. ಮತ್ತೆ ಅಂತ ಶಾಲೆಗಳಿಗೆ ಯಾವ ಪೋಷಕರು ಕಳಿಸ್ತಾರೆ ಕಲಿಸೋದಕ್ಕೆ? ಹಾಗಾಗಿ ಸರ್ಕಾರಗಳು ಒಂದು ಕಡೆ ಶಿಕ್ಷಕರಿಗೆ ತರಬೇತಿ ಕೊಡ್ತಾ ಕನ್ನಡದ ಶಾಲೆಗಳ ಉನ್ನತೀಕರಣಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಹೋದ್ರೆ ಕನ್ನಡ ಶಾಲೆಗಳು ಮುಚ್ಚೋದಿಲ್ಲ, ಮತ್ತು ಇದರಲ್ಲಿ ಶಿಕ್ಷಕರು ಕೂಡ ಕಟಿಬದ್ಧವಾಗಿ ಕಲಿಯೋದಕ್ಕೆ ಕಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ.
1: ಹೌದು ಸರ್, ತುಂಬಾ ಒಳ್ಳೆ ಸಲಹೆ ಸರ್ ಇದು.

0: ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಕನ್ನಡ ಭಾಷೆ ಕಲಿಕೆಗೆ ಹೇಗೆ ಅದು ಬಳಕೆ ಮಾಡ್ಕೋಬಹುದು ಸರ್?
1: ಬಹಳ ವಿಶೇಷವಾದದ್ದು. ಈಗ ನೋಡಿ, ಹಿಂದೆ ನಾನು ಕೇಳಿದ್ದು ಮೊಬೈಲ್ ಗಳಲ್ಲಿ ಒಂದು ಕನ್ನಡದಲ್ಲಿ ಒಂದು ಕೀಲಿ ಮಣೆಯನ್ನೇ ರಚಿಸಕ್ಕಾಗೋದಿಲ್ಲ ಅನ್ನುವಂತ ಮಾತುಗಳಿತ್ತು. ಮೊಬೈಲ್ ಅಲ್ಲಿ ಕನ್ನಡದಲ್ಲಿ ಅಥವಾ ಕೀಲಿ ಮಣೆ ಕಂಪ್ಯೂಟರ್ ಕೀಲಿ ಮಣೆಗಳನ್ನೇ ಬಳಸೋದಕ್ಕಾಗೋದಿಲ್ಲ, ಅದರ ಸ್ವರೂಪಗಳನ್ನೇ ಮಾಡೋದಕ್ಕಾಗೋದಿಲ್ಲ ಇತ್ತಿತ್ತು. ನನಗೆ ಕೇಳಿದಾಗೆ ಈ ವಿಚಾರದಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು ಬಹಳ ಪರಿಶ್ರಮಿಸ್ತಾರೆ, ಒಂದು ಕನ್ನಡದಲ್ಲಿ ಒಂದು ಕೀಲಿ ಮಣೆ ಮಾಡಬೇಕು ಅಂದಾಗ ಅದು ಆ ಪರಿಶ್ರಮದ ಫಲವಾಗಿ ಇವತ್ತು ನಾವೇನೆಲ್ಲ ಸ್ಮಾರ್ಟ್ ಫೋನ್ಗಳಲ್ಲಿ ಕನ್ನಡದ ಕೀಲಿ ಮಣೆ ಬಳಸ್ತಾ ಇದ್ವಿ, ಕಂಪ್ಯೂಟರ್ಗಳಲ್ಲಿ ಕನ್ನಡದ ಕೀಲಿ ಮಣೆ ಬಳಸ್ತಾ ಇದ್ವಿ. ಅದ್ರ ಹಿಂದೆ ಸಾಕಷ್ಟು ಜನರ ಪರಿಶ್ರಮ ಇದೆ. ಈಗ ಕನ್ನಡದಲ್ಲಿ ಇಷ್ಟೆಲ್ಲ ಅವಕಾಶಗಳಿದ್ದಾಗ ಈಗ ನನ್ನ ಮೊಬೈಲ್ ಅಲ್ಲಿ ಎಲ್ಲ ಹೆಸರುಗಳು ಕನ್ನಡದಲ್ಲೇ ಇದೆ, ಎಲ್ಲವನ್ನೂ ಕನ್ನಡದಲ್ಲೇ ಬಳಸ್ತೀನಿ ನಾನು. ಇದು ನಾನು ಬಹಳ ಹಿರಿಮೆಗೂ ಹೇಳ್ಕೊತಾ ಇಲ್ಲ, ಈ ಬೇರೆ ಇದಕ್ಕೂ ಹೇಳ್ಕೊತಾ ಇಲ್ಲ, ನಾವು ಬಳಸುವಂತ ಕೆಲಸವನ್ನ ಮಾಡಿದ್ರೆ ಬಳಕೆ ಹಾಗೆ ಆಗುತ್ತೆ. ಹಾಗಾಗಿ ನಾನು ಎಲ್ಲ ಹೆಸರುಗಳನ್ನು ಕನ್ನಡದಲ್ಲೇ ಟೈಪ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು. ಈಗ ನೋಡಿ, ನಿಮ್ಮ ಹೆಸರು ಕೂಡ ಪ್ರೀತಿ ರೇಡಿಯೋ ಸ್ಟೇಷನ್ ಅಂತಾನೆ ಟೈಪ್ ಮಾಡ್ಕೊಂಡಿದ್ದೀನಿ. ಈ ವಿಚಾರಗಳಿದೆಯಲ್ಲ, ಹಾಗಾಗಿ ಇವತ್ತು ಮೊಬೈಲ್ಗಳಲ್ಲಿ ಮತ್ತೆ ವಾಟ್ಸಪ್ ಅಲ್ಲಿ ಅಲ್ಲಿ ಬಳಸುವ ಕೀಲಿ ಮಣೆಗಳು, ಕಳಿಸುವ ಸಂದೇಶಗಳು, ಇವುಗಳನ್ನ ನಾವು ಕನ್ನಡದಲ್ಲಿ ಕಳಿಸ್ತಾ ಹೋದ್ರೆ ಯಾವತ್ತಿಗೂ ಒಂದಿನ ಆದ್ರಲ್ಲಿ ಇನ್ನೊಂದಷ್ಟು ಏನೆಲ್ಲ ಬದಲಾವಣೆಗಳಾಗ್ಬೋದು ಆಗತ್ತೆ. ಈಗ ಚಾಟ್ GPT ಕೂಡ ಬಂದಿದೆ ನೋಡಿ. ನೀವು ಕನ್ನಡದಲ್ಲಿ ಟೈಪ್ ಮಾಡ್ಬಿಟ್ಟು ಅದಕ್ಕೆ ಅಪ್ಲೋಡ್ ಮಾಡ್ಬಿಟ್ರೆ ಅದು ನಿಮ್ಗೆ ಆಹ್ವಾನ ಪತ್ರಿಕೆನೆ ಮಾಡ್ಬಿಡುತ್ತೆ. ಆಧುನಿಕವಾಗಿ ತಾಂತ್ರಿಕವಾಗಿ ಕನ್ನಡ ಇವತ್ತು ಎಲ್ಲ ಕಡೆ ಬಳಕೆ ಆಗ್ತಿದೆ. ಅದು ಇನ್ನೊಂದಷ್ಟು ನೋಡಿ, ಅಲ್ಲಿ ಒಂದಷ್ಟು ತಪ್ಪುಗಳಾಗುತ್ತೆ, ಪದಗಳು ತಪ್ಪುಗಳಾಗುತ್ತೆ. ಅದಕ್ಕೆ ಡಿಕ್ಷನರಿಯನ್ನ ನಾವು ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿ ಅದಕ್ಕೆ ಸರಿಯಾದ ವ್ಯವಸ್ಥಿತವಾದಂತ ತಾಂತ್ರಿಕತೆಯನ್ನ ತಂದ್ರೆ ಆಗ ನೀವು ಆಹ್ವಾನ ಪತ್ರಿಕೆ ಮಾಡೋದಕ್ಕೆ ಯಾವ ಅಂಗಡಿಯ ಬಳಿಯೂ ಹೋಗ್ಬೇಕಾಗಿಲ್ಲ. ಸ್ಮಾರ್ಟ್ ಫೋನ್ಗಳನ್ನ ಬಳಸ್ಕೋಬಹುದು, ವಾಟ್ಸಪ್ ಗಳನ್ನ ಬಳಸ್ಕೋಬಹುದು, ಇವೆಲ್ಲ ಏನ್ ChatGPT ಅಂತ ಬಂದಿದೆ ಅವೆಲ್ಲವನ್ನ ಬಳಸ್ಕೋಬಹುದು, ಜೆಮಿನಿ ಅಂತ ಬಂದಿದೆ ಅವೆಲ್ಲ ಬಳಸ್ಕೋ ನಾವು ಬಳಸ್ತಿದೀವಿ.

0: ಹಾಗಾಗಿ ಇವತ್ತು ಸ್ಮಾರ್ಟ್ ಫೋನ್ಗಳು, ವಾಟ್ಸಪ್ ಅಥವಾ ಮೊಬೈಲ್ಗಳಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ನಿಮ್ಗೆ ವಿಪುಲವಾಗಿ ನಿಮಗೆ ಇವತ್ತು ಕನ್ನಡದ ಎಲ್ಲ ಸರಕುಗಳು ದೊರಕ್ತವೆ. ಆಮೇಲೆ ಇವತ್ತು ನೋಡಿ, ನೀವು ಬಹಳ ವಿಶೇಷವಾಗಿ ಇಂಗ್ಲಿಷ್ನ ಯಾವ್ದಾದ್ರು ಒಂದು ಕವಿತೆಯನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ನ ನೀವು ಮೊಬೈಲ್ ಅಲ್ಲೇ ಮಾಡ್ಕೊಂಡ್ಬಿಡ್ಬೋದು.
1: ಹೌದು,
0: ಅದಕ್ಕೆ ಟ್ರಾನ್ಸ್ಲೇಷನ್ ಆಪ್ಷನ್ ಇದೆ, ಕೊಟ್ರೆ ಸಾಕು ಅದು ಕನ್ನಡಕ್ಕೆ ಅನುವಾದ ಆಗ್ಬಿಡುತ್ತೆ. ಅದ್ರಲ್ಲೊಂದಷ್ಟು ಲಿಪ್ಯಾನುವಾದ ಆಗ್ಬೋದು ಅಥವಾ ಭಾವಾನುವಾದ ಸರಿಯಾಗಿಲ್ಲ ಇರ್ಬೋದು, ಆದ್ರೆ ಅಲ್ಲಿ ಅಕ್ಷರಾನುವಾದಗಳು ಆಗ್ಬೋದು. ಈ ತರದ ಸಣ್ಣ ಪುಟ್ಟ ದೋಷಗಳನ್ನ ಬಿಟ್ರೆ ಅದರ ವಸ್ತು ಏನು, ಅದರ ವಿಷಯ ಏನು ಅನ್ನೋದಾದ್ರೂ ತಿಳಿಯುತ್ತೆ ನಮ್ಗೆ.
1: ಹೌದು,
0: ಹಾಗಾಗಿ ಇವತ್ತು ಸ್ಮಾರ್ಟ್ ಫೋನ್ಗಳು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳನ್ನ ಸರಿಯಾದ ರೀತಿ ಬಳಸ್ಕೊಂಡ್ರೆ, ಕೀಲಿ ಮನೆಗಳನ್ನ ಬಳಸ್ಕೊಂಡ್ರೆ ಅಥವಾ ಇಂಟರ್ನೆಟ್ ಸೌಲಭ್ಯಗಳು ಡಾಟಾಗಳನ್ನ ಸರಿಯಾಗಿ ಬಳಸ್ಕೊಂಡು ಕನ್ನಡವನ್ನ ಬಳಸ್ತಾ ಹೋದ್ರೆ ನಮ್ಮ ಅರಿವನ್ನ ಜಾಸ್ತಿ ಮಾಡ್ಕೋಬಹುದು. ಅಲ್ಲಿ ಸಣ್ಣ ಪುಟ್ಟ ಲೋಪಗಳು ದೋಷಗಳಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆ ಲೋಪ ದೋಷಗಳನ್ನ ಯಾರು ಸರಿಪಡಿಸ್ಬೇಕು ಅಂದ್ರೆ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡದಂತವ್ರು ಅಲ್ವೇ, ಈ ಕ್ಷೇತ್ರದಲ್ಲಿ ಸಾಧನೆ ಮಾಡೋದು, ಅದನ್ನ ತಾಂತ್ರಿಕವಾಗಿ ಸರಿಯಾಗಿ ಬಳಸೋದು ಮತ್ತೆ ಸರಿಯಾದ ಅಪ್ಲೋಡ್ ಮಾಡಿದ್ರೆ ಅನುಕೂಲಕರವಾಗಿರುತ್ತೆ ಅಂತ ನನ್ನ ಭಾವನೆ.
1: ಖಂಡಿತ ಸರ್. ಮೊಬೈಲ್ನ ಬಳಸಿ ಅಥವಾ ಸಾಮಾಜಿಕ ಜಾಲತಾಣವನ್ನ ಬಳಸಿ ಹೇಗೆ ಕನ್ನಡ ಭಾಷೆಯನ್ನ ಕಲಿಬಹುದು, ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೇನೆ ಕನ್ನಡ ಭಾಷೆ ಮಕ್ಕಳ ವ್ಯಕ್ತಿತ್ವ ಅಥವಾ ಸಂಸ್ಕೃತಿಯನ್ನ ರೂಪಿಸುವಲ್ಲಿ ಹೇಗೆ ನೆರವಾಗುತ್ತೆ ಅಂತ ಹೇಳ್ತೀರಾ ಸರ್?
0: ನಾನು ಮೊದಲೇ ಹೇಳದ್ನಲ್ಲ, ಕನ್ನಡ ಒಂದು ಭಾಷೆ ಅಂದ್ರೆ ಅದು ಬದುಕು ಅಂತಾನೆ. ಬದುಕು ಅಂದ್ರೆ ಅದ್ರಲ್ಲೊಂದು ಸಂಸ್ಕೃತಿ ಇದೆ, ಅದ್ರಲ್ಲೊಂದು ಸಂಸ್ಕೃತಿಯ ಜೊತೆಗೆ ಆ ನಾಡಿನ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿದೆ, ಎಲ್ಲವೂ ಇದೆ ಅಲ್ಲಿ. ಅಲ್ಲಿ ಒಂದು ವಿಜ್ಞಾನ ಇದೆ, ಅಲ್ಲಿ ಒಂದು ವೈಚಾರಿಕತೆ ಇದೆ. ಹಾಗಾಗಿ ನೀವು ಕನ್ನಡ ಭಾಷೆಯನ್ನ ಕಲಿತೀರಿ ಅಂದಾಗ ಆ ಭಾಷೆಯ ಎಲ್ಲ ಆಯಾಮಗಳನ್ನ ಸ್ಪಷ್ಟವಾಗಿ ಕಲಿತಾ ಹೋಗ್ತೀರಿ ಅಂದ್ರೆ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ವಿಜ್ಞಾನ, ಅಲ್ಲಿಯ ವೈಚಾರಿಕತೆ, ಅಲ್ಲಿಯ ಬೌದ್ಧಿಕ ಜ್ಞಾನದ ವಿಸ್ತಾರವಾಗುವಿಕೆ ಎಲ್ಲವೂ ಕೂಡ ಒಳಗೊಂಡಿರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿಯೇ ನಾವು ಹೇಳ್ತಿರೋದು, ನಿಮ್ಮ ಮಾತೃಭಾಷೆಯಲ್ಲೇ ನೀವು ಕಲಿತಾಗ ಮಾತ್ರ ಅದು ಸಾಧ್ಯ ಆಗುತ್ತೆ, ಇಲ್ಲವಾದಲ್ಲಿ ಅದು ಕಷ್ಟದಾಯಕವಾದದ್ದು ಅಂತ ಹೇಳ್ಬೋದು. ಅದರಲ್ಲಿ ಎರಡು ಮಾತೇ ಇಲ್ಲ. ನಿಮ್ಮ ಸಂಸ್ಕೃತಿ, ನಿಮ್ಮ ಆಚರಣೆಗಳು, ನಿಮ್ಮ ವಿಜ್ಞಾನಗಳು, ನಿಮ್ಮ ಜಾನಪದ, ನಿಮ್ಮ ಸಾಹಿತ್ಯ, ಇದೆಲ್ಲವೂ ನಿಮ್ಗೆ ಗೊತ್ತಾಗ್ಲೇಬೇಕು ಅಂದ್ರೆ ನಿಮ್ಮ ಮಾತೃಭಾಷೆಯ ಮೂಲಕನೇ ಅದು ಸಾಧ್ಯ. ನೀವು ಬೇರೊಂದು ಭಾಷೆಯಿಂದ ಅದನ್ನ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮೂರಿನ ಆಚರಣೆ, ನಮ್ಮೂರಿನ ಜಾನಪದ ನೃತ್ಯ, ನಮ್ಮೂರಿನಲ್ಲಿರುವ ಒಂದು ತಮಟೆ, ನಮ್ಮೂರಲ್ಲಿರೋ ಒಂದು ತಾಳಮದ್ದಳೆ, ನಮ್ಮೂರಲ್ಲಿರೋ ಒಂದು ಯಕ್ಷಗಾನವನ್ನ ನೀವು ಬೇರೊಂದು ಭಾಷೆಯಿಂದ ಕಲಿಯಕ್ಕಾಗತ್ತಾ? ನಮ್ಮೂರಲ್ಲಿರೋ ಒಂದು ಆಹಾರ ಪದ್ಧತಿ, ಈಗ ಒಂದು ರಾಗಿ ಮುದ್ದೆ ಮಾಡುವಂತದ್ದು, ನಮ್ಮೂರಲ್ಲಿರುವಂತಹ ಒಂದು ಇನ್ಯಾವುದೋ ಒಬ್ಬಟ್ಟಿನ ಊಟ, ನಮ್ಮೂರಲ್ಲಿರುವಂತಹ ಇನ್ಯಾವುದೋ ಒಂದು ವೇಷಭೂಷಣ, ನಮ್ಮೂರಲ್ಲಿರುವಂತಹ ಕುಪ್ಪಸ ರವಕೆಯನ್ನ ತೊಡುವಂತಹ ಪದ್ಧತಿ ಅಲ್ವೇ.
1: ನಿಮ್
0: ಬೇರೊಂದು ಭಾಷೆಯನ್ನು ತಿಳಿಯೋದೇ ಇಲ್ಲ. ಭಾಷೆ ಅಂದ ತಕ್ಷಣ ಅದು ಬದುಕು. ಬದುಕು ಅಂದ್ರೆ ಅಲ್ಲಿ ಸಂಸ್ಕೃತಿ ಇದೆ, ಸಾಹಿತ್ಯ ಇದೆ, ವಿಜ್ಞಾನ ಇದೆ, ವೈಚಾರಿಕತೆ ಇದೆ, ಅಲ್ಲಿ ಆಚರಣೆ ಇದೆ, ಸರ್ವವೂ ಕೂಡ ಭಾಷೆ ಒಳಗೊಂಡಿರುತ್ತೆ. ಅದಕ್ಕೆ ನಾನು ಮೊದಲು ಹೇಳದ್ದು, ಭಾಷೆ ಅಂದಾಗ ನೀವು ಕನ್ನಡ ಅಂದ ತಕ್ಷಣ ನೀವು ಮೊದಲಿಗೆ ಅಲ್ಲಿ ಮೂರು ಆಯಾಮಗಳಲ್ಲಿ ನೋಡ್ಲೇಬೇಕು. ಅಲ್ಲಿ ಒಂದು ಭಾಷೆ ಇದೆ ಮೊದಲನೇದು, ಎರಡನೇದು ಒಂದು ಜನಾಂಗ ಇದೆ. ಯಾವ ಜನಾಂಗ ಅದು? ಕನ್ನಡ ಜನಾಂಗ ಇದೆ. ಒಂದು ಪ್ರದೇಶ ಕೂಡ ಇದೆ. ಈಗ ಕರ್ನಾಟಕ ಅನ್ನೋ ಭೂಪಟ ಏನಿದೆ ಅದೊಂದು ಪ್ರದೇಶ. ಆ ಪ್ರದೇಶದಲ್ಲಿ ಆ ಭಾಷೆಯನ್ನ ಆ ಜನಾಂಗ ಆಡ್ತಾರೆ ಅಂತಾನೆ ಅದರ ಅರ್ಥ. ಆ ಪ್ರದೇಶದಲ್ಲಿ ಆ ಭಾಷೆಯನ್ನ ಆ ಜನಾಂಗ ಆಡ್ತಾರೆ ಅಂದ್ರೆ ಆ ಪ್ರದೇಶದಲ್ಲಿ ಆ ಭಾಷೆಯನ್ನ ಆ ಜನಾಂಗ ಆಡ್ಬೇಕಾದ್ರೆ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಸಾಹಿತ್ಯ, ಅಲ್ಲಿಯ ಆಚರಣೆ, ಅಲ್ಲಿಯ ವಿಜ್ಞಾನ, ಅಲ್ಲಿಯ ವೈದ್ಯ ಪದ್ಧತಿ, ನಮ್ಮಲ್ಲಿ ಆಯುರ್ವೇದ ಪದ್ಧತಿ ಇದೆ ಅಲ್ವಾ, ಈ ಎಲ್ಲವೂ ಕೂಡ ಅದು ಒಳಗೊಂಡಿರುತ್ತೆ. ಇದರಲ್ಲಿ ಯಾವ ಅನುಮಾನವೂ ನಾವು ಇಟ್ಕೊಳ್ಳೋದೇ ಬೇಡ.
1: ಹೌದು ಸರ್.

0: ಸರಿ, ಇವಾಗ ಕನ್ನಡ ಭಾಷೆ ಬೆಳವಣಿಗೆ ಮಾಡೋದ್ರಲ್ಲಿ ಅಜ್ಜ ಅಜ್ಜಿ ಅಥವಾ ಹಿರಿಯರ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ?
1: ಬಹಳ ದೊಡ್ಡದು, ಬಹಳ ದೊಡ್ಡದು. ನೋಡಿ, ಮನೆಯಲ್ಲಿ ಮಕ್ಕಳು ಮತ್ತೆ ಅಜ್ಜ ಅಜ್ಜಿರು ಅಂದ್ರೆ ನೋಡಿ, ಯಾರ ಮನೆಯಲ್ಲಿ ಮಕ್ಳು ಇರ್ತಾರೋ ಅವ್ರ ಮನೆಯಲ್ಲಿ ದೇವ್ರು ಇರ್ತಾರೆ ಅಂತ. ಯಾರ ಮನೆಯಲ್ಲಿ ಅಜ್ಜ ಅಜ್ಜಿ ಇರ್ತಾರ ಅಂದ್ರೆ ಅವರು ಕೂಡ ದೇವ್ರ ಸಮಾನನೇ ಅಂತ.
0: ಹೌದು ಸರ್.
1: ನಿಮ್ ಮನೆಗೆ ಇವತ್ ನೀವು ಅರ್ಧ ತಾಸು ತಡವಾಗಿ ಹೋಗಿ, ಅವರು ನೀವು ನಮ್ಮ ನಡೆನುಡಿಗಳಲ್ಲೇ ನಮ್ಮ ವ್ಯಕ್ತಿತ್ವನ ಹೇಳ್ತಿರ್ತಾರೆ.
0: ಹೌದು,
1: ನಮ್ಮ ಭಾಷೆ, ನಮ್ಮ ನಡೆನುಡಿ, ನಾವು ನಡೆದುಕೊಳ್ಳೋ ರೀತಿಲೇ ಅವರು ಇವತ್ತು ನಾವು ಏನ್ ಮಾಡಿ ಬಂದಿದ್ದೀವಿ, ಹೊರಗಿನ ಸಮಾಜಕ್ಕೆ ನಾವು ಒಳಿತು ಮಾಡಿ ಬಂದಿದ್ದೀವ ಕೆಡಕ್ ಮಾಡಿ ಬಂದಿದ್ದೀವಿ.

0: ಇದೀವ ಅಥವಾ ದಾರಿ ತಪ್ತಾ ಇದೀವ ಅಥವಾ ಒಳ್ಳೆ ದಾರಿಲಿ ಹೋಗ್ತಾ ಇದೀವ ಅನ್ನೋದನ್ನ ಗ್ರಹಿಸಿ ಹೇಳುವಷ್ಟು ದೊಡ್ಡ ಅನುಭವ ಅಜ್ಜ ಅಜ್ಜಿಗಿರುತ್ತೆ.
1: ಹೌದು ಸರ್.
0: ಯಾವ ಮನೆಯಲ್ಲಿ ಅಜ್ಜ ಅಜ್ಜ ಅಜ್ಜ ಅಜ್ಜಿ ಇರ್ತಾರೋ ಆ ಮನೆಯಲ್ಲಿ ಮಕ್ಕಳು ಕೆಡೋದ್ ಸಂಖ್ಯೆ ಕಡಿಮೆ.
1: ಖಂಡಿತ.
0: ಯಾಕೆಂದ್ರೆ ಅವರು ಯಾವುದೇ ಮುಲಾಜಿಲ್ದೆ ನೇರವಾಗಿ ಅದು ಹೆಣ್ಣಿರ್ಲಿ ಗಂಡಿರ್ಲಿ ನೇರವಾಗಿ ಹೇಳ್ತಿರ್ತಾನೆ ಹೇಳ್ತಿರ್ತಾರೆ ಮಗ ನೋಡ್ಲಾ ಇವನು ದಾರಿ ತಪ್ತಾನೆ, ನೋಡವ್ವ ಏ ತಾಯಿ ನಿನ್ ಮಗಳು ದಾರಿ ತಪ್ತಾಳೆ, ಇವಳ ನಡೆ ನುಡಿ ಸರಿ ಇಲ್ಲ, ಇವಳ ಭಾಷೆ ಸರಿ ಇಲ್ಲ, ಇವರ ವರ್ತನೆ ಸರಿ ಇಲ್ಲ ಅಂತ ಅವ್ರ ಅನುಭವದಲ್ಲೇ ಅದನ್ನೆಲ್ಲ ಆ ಜ್ಞಾನವನ್ನ ಪಡ್ಕೊಂಡ್ಬಿಟ್ಟಿರ್ತಾರ ಅವರು. ಅದಕ್ಕೆ ಬಹಳ ವಿಶೇಷವಾಗಿ ಒಂದ್ ಗಾದೆನೂ ಇದೆ ನೋಡಿ, ಓದು ಕಾಲು ಬುದ್ಧಿ ಮುಕ್ಕಾಲು ಅಂತ. ಓದದ್ದು ನಮಗೆ ಕಲಿಸೋದು ಕಾಲ್ ಭಾಗನೇ, ಓದು ಕಾಲು ಬುದ್ಧಿ ಮುಕ್ಕಾಲು ಅಂತ. ಆಗ ಈ ಬುದ್ಧಿ ಯಾವುದು ಅಂದ್ರೆ ಅನುಭವನೇ.
1: ಹೌದು.
0: ಈ ಬುದ್ಧಿ ಈ ಅನುಭವವನ್ನ ಉಳ್ಳವರು ಅಜ್ಜಿ ತಾತ ಮನೇಲಿ ಇದಾರೆ ಅಂದ್ರೆ ಆ ಮನೆಯ ಒಳಗೆ ಒಂದು ತಂದೆ ತಾಯಿ ಬಹಳ ಸುಲಕ್ಷಣವಾಗಿ ಸುಭಿಕ್ಷವಾಗಿರ್ತಾರೆ, ಆ ತಂದೆ ತಾಯಿಗೆ ಹುಟ್ಟಿದ ಮೊಮ್ಮಕ್ಕಳು ಕೂಡ ಮಕ್ಕಳು ಕೂಡ ಸುಭಿಕ್ಷವಾಗಿರ್ತಾರೆ. ಅದಕ್ಕೆಲ್ಲ ಕಾರಣಕರ್ತರೆ ಯಾರು ಅಂದ್ರೆ ಈ ಅಜ್ಜ ಅಜ್ಜಿ. ಅಲ್ಲಿಯ ಭಾಷೆಯನ್ನ ಹೇಳ್ಕೊಡ್ತಿರ್ತಾರೆ, ಅಲ್ಲಿಯ ಸಂಸ್ಕೃತಿಯನ್ನ ಹೇಳ್ಕೊಡ್ತಿರ್ತಾರೆ, ಅಲ್ಲಿಯ ಆಚರಣೆಯನ್ನ ಹೇಳ್ಕೊಡ್ತಿರ್ತಾರೆ, ಆ ಪ್ರದೇಶದ ವೈಶಿಷ್ಟ್ಯವನ್ನ ಹೇಳ್ಕೊಡ್ತಿರ್ತಾರೆ. ನೀವು ಕಲೀಲಿಲ್ಲ ಅಂದ್ರೂ ಅವ್ರು ಬಲವಂತವಾಗಿ ಮಾಡಿಸ್ತಿರ್ತಾರೆ.
1: ಹೌದು ಸರ್.
0: ಹಾಗಾಗಿ ಈ ಅಜ್ಜ ಅಜ್ಜಿಯ ಪಾತ್ರ ಇದೆಯಲ್ಲ, ಅದು ಬಹಳ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಯಾವ ಮನೆಯಲ್ಲಿ ಅಜ್ಜ ಅಜ್ಜಿರಿದಾರೋ ಅಲ್ಲಿ ಮಕ್ಕಳು ಕೆಡೋದೇ ಇಲ್ಲ ಅಂತ, ಮೊಮ್ಮಕ್ಕಳಂತೂ ಕೆಡೋದೇ ಇಲ್ಲ ಅಂತ. ಅವ್ರು ಕೂರಿಸ್ಕೊಂಡು ಅವ್ರಿಗೆ ಒಂದು ಗೀತೆಯನ್ನು ಒಂದು ಕಥೆಯನ್ನು ಯಾವುದೋ ಒಂದು ಅನುಭವವನ್ನು ತಾವು ಕಂಡುಂಡ ನೋವುಗಳನ್ನು ತಾವು ಕಂಡುಂಡ ಸಂತೋಷಗಳನ್ನು ಹೇಳ್ತಾ ಇರ್ತಾರೆ, ಮಗು ಅದನ್ನ ಆಲಿಸ್ತಾ ಇರುತ್ತೆ ಅಂದ್ರೆ. ತಾಯಿ ಪಾತ್ರ ಮತ್ತು ಅಜ್ಜಾಜಿಯ ಪಾತ್ರ ಬಹಳ ಮಹತ್ವದ್ದು. ಇಲ್ಲೆ ನೋಡಿ ಜೀವನ ಮೌಲ್ಯಗಳು ಅಂದಾಗ ತಾಯಿ ಕೂಡ ತನ್ನ ಎದೆಯಾಲನ್ನ ಕುಡಿಸ್ತಾ ಹೇಳ್ತಾ ಇಲ್ಲಂತೆ ಏನಂತ, ಕೆರೆಯಂ ಕಟ್ಟಿಸು ಬಾವಿಯಂ ತೋಡಿಸು ದೇವಾಗಾರಮ ಮಾಡಿಸು ಅಂತ. ಮಗುಗೆ ಹೇಳ್ತಿ ನೀತಿ ಪಾಠಗಳು ತನ್ನ ಎದೆಯಾಲನ್ನ ಕುಡಿಸ್ತಾ ಹೇಳ್ತಾ ಇದ್ಲು ಅಲ್ವಾ. ಅಜ್ಜಿ ತಾತ ಕೂಡ ಇದೇ ಮಾತುಗಳನ್ನ ಹೇಳ್ತಿರ್ತಾರೆ, ನೀವು ಊರಿಗೆ ಸಾರ್ಥಕ ಪುರುಷನಾಗು, ಊರಿಗೆ ಒಳ್ಳೆಯದನ್ನ ಮಾಡು, ಸಮಾಜದ ಜೊತೆ ಚೆನ್ನಾಗಿರು ಅನ್ನೋದನ್ನ ಹೇಳ್ಕೊಡ್ತಿರ್ತಾರೆ. ಮತ್ತೆ ಅದು ಬಹಳ ವಿಶೇಷವಾದದ್ದು ಅಂತ.
1: ಹೌದು ಸರ್.
0: ಅಲ್ವಾ, ಈಗ ನಿಮ್ಮ ಮನೆಯಲ್ಲೂ ನಮ್ಮ ಮನೆಯಲ್ಲೂ ಅಜ್ಜ ತಾತೆ ಅಜ್ಜ ಮತ್ತೆ ಅಜ್ಜಿ ಇದಾರೆ ಅಂದ್ರೆ ನಾವು ಅರ್ಧ ತಾಸು ತಡವಾಗೋದ್ರು ಯಾಕೆ ಅಂತ ಕೇಳ್ತಾರೆ, ಅರ್ಧ ತಾಸು ಬೇಕಾಗೋದ್ರು ಯಾಕೆ ಅಂತ ಕೇಳ್ತಿರ್ತಾರೆ. ನಮ್ಗೆ ಎಷ್ಟೋ ಸತಿ ಉತ್ತರಿಸ್ಲಾಗದೆ ತಡಬಡಿಸಿದಾಗ ಅವರು ನಮ್ಮ ವ್ಯಕ್ತಿತ್ವವನ್ನ ನಮ್ಮ ನಡೆನುಡಿಗಳನ್ನ ಹೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ನಮ್ಮ ಭಾಷೆ, ನಾವು ಹಿರಿಯರ ಜೊತೆ ಹೇಗ್ ಮಾತನಾಡ್ಬೇಕು, ಹಿರಿಯ ಮನೆಗ್ ಬಂದವ್ರ ಜೊತೆ ಹೇಗೆ ನಡ್ಕೋಬೇಕು, ನಮ್ಮ ಮನೆ ಆಚರಣೆಗಳೇನು, ನಮ್ಮ ಪದ್ಧತಿಗಳೇನು, ಅದೆಲ್ಲವನ್ನ ಕಳಿಸ್ಕೊಡುವಂತವ್ರೇ ಅಜ್ಜ ಅಜ್ಜಿ.
1: ಹೌದು,
0: ಅದು ಬಹಳ ವಿಶೇಷವಾದಂತ ಅಂತ ನಾನು ಅದ್ರ ಭಾವಿಸ್ತೀನಿ.
1: ಖಂಡಿತ ಸರ್. ಸರ್, ಇವಾಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನೀವೀಗ ಮುಂದಿನ ಪೀಳಿಗೆಯಲ್ಲಿ ಕನ್ನಡ ಭಾಷೆಯನ್ನ ಇನ್ನಷ್ಟು ಬಲಪಡಿಸೋದಕ್ಕೆ ನೀವು ಕೊಡುವಂತ ಸಲಹೆಗಳು ಅಂತಂದ್ರೆ ಯಾವುದು ಸರ್?
0: ಬಹಳ ವಿಶೇಷವೇನಿಲ್ಲ ಅದ್ರಲ್ಲಿ, ನೀವು ನಾವು ಎಲ್ಲರೂ ಸೇರ್ಕೊಂಡು ಹೇಳುವಂತದ್ದು, ಮೊದಲು ಮನೆಯೇ ಮೊದಲ ಪಾಠಶಾಲೆ ಆಗ್ಬೇಕು.
1: ಖಂಡಿತ.
0: ಕನ್ನಡ ನಮ್ಮ ಮಾತೃಭಾಷೆಯಲ್ಲಿಯೇ ಮೊದಲು ಅದು 1-6 ತರಗತಿಯವರೆಗೂ ಆ ಮಾಧ್ಯಮದಲ್ಲೇ ಓದ್ಬೇಕು. ಆ ಮಾಧ್ಯಮದಲ್ಲೇ ಓದ್ಬೇಕು ಅಂದಾಕ್ಷಣ ನಾನು ಬೇರೆ ಭಾಷೆ ಕಲಿಬಾರ್ದು ಅಂತ ಹೇಳ್ತಾ ಇಲ್ಲ, 1-6 ಆ ಕನ್ನಡ ಭಾಷೆಯ ಮಾಧ್ಯಮದಲ್ಲೇ ಓದ್ತಾ ಮಗು ಬೇರೆ ಭಾಷೆಗಳನ್ನು ಕಲಿಬಹುದು. ಅದಕ್ಕೆ ನಮ್ಮ ವಿರೋಧವೇನಿಲ್ಲ, ಅದು ಸರಿಯಾದ ಕ್ರಮ ಕೂಡ. ಎರಡನೇದು, ಕನ್ನಡ ಶಾಲೆಗಳು ಇವತ್ತು ಉನ್ನತೀಕರಣ ಆಗ್ಬೇಕು. ಅಲ್ಲಿರುವಂತಹ ಶಿಕ್ಷಕರು ಕೂಡ ಮಾತೃಭಾಷೆಯನ್ನ ಕನ್ನಡ ಭಾಷೆಯನ್ನ ಸುಸ್ಪಷ್ಟವಾಗಿ ಅದರ ಅರಿವನ್ನ ಪಡ್ಕೊಂಡು ಕಲಿಸುವಂತವ್ರಾಗ್ಬೇಕು.
1: ಹೌದು ಸರ್.
0: ಸರ್ಕಾರಗಳು ಕೂಡ ತನ್ನದೇ ನಾಡಿನ ನುಡಿಯನ್ನ ಉಳಿಸಿಕೊಳ್ಳುವಲ್ಲಿ ಕನ್ನಡ ಶಾಲೆಗಳಿಗೆ ಉನ್ನತೀಕರಣಕ್ಕೆ ಅಲ್ಲಿಗೆ ಮೂಲಭೂತ ಸೌಕರ್ಯಕ್ಕೆ ಏನೆಲ್ಲ ಬೇಕೋ ಮಾಡ್ಕೊಡ್ಬೇಕು. ಅದರ ಜೊತೆಗೆ ಅದನ್ನೆಲ್ಲವನ್ನ ಬಳಸ್ಕೊಂಡು ನೋಡಿ, ಇಲ್ಲಿ ಒಂದು ಪೋಷಕರು ಇದ್ದಾರೆ, ಇನ್ನೊಂದು ಶಿಕ್ಷಕ ಇದ್ದಾರೆ, ಇನ್ನೊಂದು ವಿದ್ಯಾರ್ಥಿ ಇದ್ದಾರೆ, ಇನ್ನೊಂದು ಸಮಾಜ ಕೂಡ ಕನ್ನಡ ಶಾಲೆಗಳ ಉಳಿವಿಗಾಗಿ ಅದು ಕೂಡ ತನ್ನಂತಾನು ತೊಡಗಿಸ್ಕೋಬೇಕು. ನಾನು ಕನ್ನಡದ ಕಟ್ಟಾಳು ಅಥವಾ ಕನ್ನಡವನ್ನ ಉಳಿಸೋದಕ್ಕೋಸ್ಕರ ನಾನೇನೋ ಸಂಘ ಸಂಸ್ಥೆಗಳನ್ನು ರಾಜ್ಯೋತ್ಸವದ ಸಂದರ್ಭದಲ್ಲಿ ಆ 1 ನವೆಂಬರ್ ನವೆಂಬರ್ ಕನ್ನಡಿಗರ ಆಗೋದಲ್ಲ. ನಾವು 365 ದಿನವೂ ಕೂಡ ಕನ್ನಡವನ್ನ ಉಳಿಸುವ ಬೆಳೆಸುವ ಮತ್ತೆ ಬಳಸುವ ಕ್ರಿಯೆಯನ್ನ ಮಾಡ್ಬೇಕು ನಾವು.
1: ಹೌದು ಸರ್.
0: ನೀವು ಶ್ರೀಮಂತವಾಗಿ ಬೆಳೆದಿರೋದನ್ನ ಬಳಸುವ ಕ್ರಿಯೆ 365 ಮಾಡಿದ್ರೆ ಸಾಕು. ಬಹಳ ವಿಶೇಷವಾಗಿ ಕನ್ನಡ ಕಟ್ಟುವ ಕೆಲಸ ಅನ್ನುವಂತಹ ಒಂದು ಪಾಠದಲ್ಲಿ ಆಮಾನಾಯಕರು ಬಹಳ ಸೊಗಸಾಗಿ ಒಂದು ಮಾತನ್ನ ಹೇಳ್ತಾರೆ ಅವರು ಕೊನೆಯ ಭಾಗದಲ್ಲಿ. ಅದು ಎಷ್ಟು ಸೊಗಸಾಗಿದೆ ಅಂದ್ರೆ ನಿಮ್ಗೆ ಅದು ಕೇಳಿದ್ರೆ ಆಶ್ಚರ್ಯ ಆಗ್ಬೋದು.

0: ಅವ್ರು ಕೊನೆಗೆ ಹೇಳೋದೇನು ಅಂದ್ರೆ, ನಮ್ಮ ಮಕ್ಕಳನ್ನ ಯಾವ ಶಾಲೆಗಳಲ್ಲಿ ಓದಿಸುತ್ತಿದ್ದೇವೆ, ನಾವು ಯಾವ ಪತ್ರಿಕೆಗಳನ್ನ ಓದುತ್ತಿದ್ದೇವೆ, ನಾವು ನೋಡುವುದು ಯಾವ ಸಿನಿಮಾಗಳನ್ನು, ನಮ್ಮ ಮನೆಯ ಬೋರ್ಡ್ ಯಾವ ಭಾಷೆಯಲ್ಲಿದೆ, ನಮ್ಮ ಲೆಟರೇಟ್ಗಳು ಹಚ್ಚಾಗುತ್ತಿರುವುದು, ನಮ್ಮ ಮನೆಯ ಲಗ್ನ ಪತ್ರಿಕೆಗಳು ಹಚ್ಚಾಗುತ್ತಿರುವುದು ಯಾವ ಭಾಷೆಯಲ್ಲಿ, ನಾವು ಬ್ಯಾಂಕ್ಗಳಿಗೆ ಚೆಕ್ ಬರೆಯುವುದು ಕನ್ನಡದಲ್ಲೇ, ನಾವು ಬರೆಯುವ ಕಾಗದ ಪತ್ರಗಳಲ್ಲಿ ಎಷ್ಟು ಭಾಗ ಕನ್ನಡ ಇದೆ, ಇಂತಹ ನೂರಾರು ಪ್ರಶ್ನೆಗಳನ್ನ ನಾವು ಕೇಳ್ಕೊಂಡ್ಬಿಟ್ರೆ ಅವುಗಳ ಉತ್ತರ ನಮ್ಮನ್ನ ಚುಚ್ಚದೆ ಹೋದ್ರೆ ಮಾತ್ರ ನಾವು ಕನ್ನಡವನ್ನು ಕುರಿತು ಮಾತನಾಡೋದಕ್ಕೆ ಯೋಗ್ಯತೆಯನ್ನ ಕಳ್ಸ್ಕೊಂಡಿದೀವಿ ಅಂತ ಅರ್ಥ. ಎಷ್ಟು ಚೆನ್ನಾಗಿದೆ ನೋಡಿ, ಈ ಎಲ್ಲ ಮೇಲಿನ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ನಮ್ಮನ್ನೇ ಕೇಳ್ಕೊಂಡ್ರೆ, ಆ ಉತ್ತರಗಳು ನಮ್ಮನ್ನ ಚುಚ್ಚದೇ ಇದ್ರೆ ಮಾತ್ರ ನಾವು ಕನ್ನಡವನ್ನ ಕುರಿತು ಮಾತನಾಡಲು ಯೋಗ್ಯತೆಯನ್ನ ಗಳಿಸಿಕೊಂಡಿದ್ದೇವೆ ಎಂದು ಅರ್ಥ. ಕನ್ನಡಿಗರು ಮೊದಲು ಕನ್ನಡದವರಾಗ್ಬೇಕು. ಚೆನ್ನಾಗಿದೆ ನೋಡಿ, ಕನ್ನಡಿಗರು ಮೊದಲು ಏನಾಗ್ಬೇಕು, ಕನ್ನಡದವರಾಗ್ಬೇಕು. ಆಗ ಮಾತ್ರ ಇವೆಲ್ಲ ಸಾಧ್ಯ ಆಗತ್ತೆ. ಇಲ್ಲವಾದ್ರಲ್ಲಿ ಕನ್ನಡ ಬಹಳ ವಿಶೇಷವಾಗಿ ಅದೇ ಪಾಠದಲ್ಲಿ ಅದೇ ಒಂದು ಗದ್ಯದಲ್ಲಿ ಅವ್ರು ಹೇಳ್ತಾರೆ, ಈ ಕಡೆ ಅರಬ್ಬಿ ಸಮುದ್ರ ಇದೆ, ಈ ಕಡೆ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಹೇಳುವಂತಹ ಮಾತನ್ನ ಅವ್ರು ಉದ್ಗರಿಸ್ತಾರೆ. ಈ ಕಡೆ ಅರಬ್ಬಿ ಸಮುದ್ರ ಇದೆ, ಆ ಕಡೆ ಬಂಗಾಳ ಕೊಲಿ ಇದೆ. ಕನ್ನಡಿಗರಾದ ನೀವೇ ಕನ್ನಡವನ್ನ ಬಳಸದೆ ಹೋದ್ರೆ ಅದನ್ನ ಗುಡಿಸಿ ನೀವೇನ್ ಮಾಡ್ಬೋದು, ಅರಬ್ಬಿ ಸಮುದ್ರಕ್ಕೋ ಬಂಗಾಳ ಕೊಲಿಗೋ ಎಸ್ತು ಬಿಟ್ರೆ ಅದಕ್ಕೆ ಸಂಪೂರ್ಣ ನಾಶ ಆಗ್ಬಿಡುತ್ತೆ ಅಂತ. ಹಾಗಾಗಿ ನಾವು ಅಂತದ್ದೊಂದು ದಿನವನ್ನ ಮುಂದೆ ನಿರೀಕ್ಷೆ ಮಾಡೋದು ಬೇಡ. ಕನ್ನಡ ಇನ್ನೂ ಶ್ರೀಮಂತವಾಗಿ ಬೆಳೆಯುತ್ತೆ, ಮೊದಲಿಗಿಂತ ಹೆಚ್ಚು ಬೆಳೀತಾ ಇದೆ, ಆದ್ರೆ ಅದರ ಬಳಕೆ ಕಡಿಮೆ ಆಗಿದೆ ಅನ್ನೋದ್ರಲ್ಲಿ ಯಾವ ಅನುಮಾನಗಳು ಇಲ್ಲ. ಇವತ್ತು ಬಳಸ್ತಿರುವಂತಹ 80% ಭಾಗ ಕನ್ನಡ ಅದು ಕನ್ನಡವಲ್ಲ. ಆದ್ರೆ ಹೇಗಾದ್ರೂ ಅಲ್ಲಿ ಇಂತಹ ಒಂದು ಶ್ರೀಮಂತ ಭಾಷೆಯನ್ನ ಕನ್ನಡಿಗರಾದ ನಾವು ಉಳಿಸ್ಕೊಳ್ಬೇಕು ಮತ್ತೆ ಅದನ್ನ ಬಳಸ್ಬೇಕು ಅನ್ನುವಂಥದ್ದನ್ನ ನಾನು ಸದಾಶಯವನ್ನ ಈ ಸಂದರ್ಭದಲ್ಲಿ ನಿಮ್ ಮುಂದೆ ಹೇಳೋದಕ್ಕೆ ಬಹಳ ಉತ್ಸುಕನಾಗಿದ್ದೀನಿ. ಕನ್ನಡ ಶಾಲೆಗಳಿರ್ಲಿ, ಕನ್ನಡ ಮೇಷ್ಟ್ರಗಳಿರ್ಲಿ, ಅಥವಾ ಕನ್ನಡ ನಾಡಿನಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಹುಟ್ಟಿ ಇಲ್ಲಿಯ ನೀರು ಗಾಳಿ ಬೆಳಕನ್ನ ಕುಡಿತಾ ಇರುವಂತವ್ರು, ನೀವು ಕನ್ನಡವನ್ನ ಉಳಿಸದೆ ಹೋದ್ರೆ ನೀವು ಕನ್ನಡಕ್ಕೆ ಮಾಡುವಂತಹ ದೊಡ್ಡ ಅಪಚಾರ. ಅದನ್ನ ಉಳಿಸುವಂತಹ ಕ್ರಿಯೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಎಲ್ಲರಿಗೂ ನಾನು ಶಿರವಾಗಿ ಕೇಳ್ಕೊತಾ ನನ್ನ ಮಾತುಗಳು ಮತ್ತು ನನ್ನ ಸದಾಶಯಗಳನ್ನ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.
1: ಸರ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಸರ್. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ನಿಮಗೆ.
0: ಧನ್ಯವಾದಗಳು ಮೇಡಮ್. ಧನ್ಯವಾದಗಳು
1: ಕೇಳುಗರೇ. ಇದುವರೆಗೂ ಸಾಹಿತಿಗಳು ಹಾಗೂ ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಉಮೇಶ್ ದೇವನಹಳ್ಳಿಯವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40.
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುವರೇ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುವ ಮಾರ್ಗಗಳು ಎಂಬ ವಿಷಯದ ಕುರಿತು ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಯೋಗಿತರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9